ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ, ಕಂಪನಾಂಕ 102.1 ಮೆಗಾಹರ್ಟ್ಸ್. ಕೇಳಿದರೆ ಇಂದು ಭಾನುವಾರ 2026 ಇಸ್ವಿಯ ಮೇ ತಿಂಗಳ 24 ತಾರೀಕು. ರಾಷ್ಟ್ರೀಯ ಪಂಚಾಂಗದಂತೆ 1948 ಶಕವರ್ಷದ ಜ್ಯೇಷ್ಠ ಮಾಸದ 3 ದಿನ. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ಬಾನುಲಿ ಸ್ನೇಹಿತ ಬಿ ವಿಜಯರಾಜೇಂದ್ರ ಮಾಡುವ ನಮಸ್ಕಾರಗಳು. ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಸಮಯ 5:58.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6 ಗಂಟೆ, ಕಾರ್ಯಕ್ರಮ ವಿವರಣೆ. ನಿಲಯದಿಂದ ಇನ್ನು ಮುಂದೆ ಮಧ್ಯಾಹ್ನ ಹಾಗೂ ಸಂಜೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಆರು ಗಂಟೆ 10 ನಿಮಿಷಕ್ಕೆ ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ, 6 ಗಂಟೆ 30 ನಿಮಿಷಕ್ಕೆ ಬೆಂಗಳೂರು ಕೇಂದ್ರದಿಂದ ಚಿಂತನ, ವಿದ್ಯಾ ಭರತನಹಳ್ಳಿ ಅವರಿಂದ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6 ಗಂಟೆ 35 ನಿಮಿಷಕ್ಕೆ ದೇಶಭಕ್ತಿ ಗೀತೆ, ಭುಜೇಂದ್ರ ಮಹಿಷವಾಳಿ ಅವರ ರಚನೆ ವೃಂದಗಾನದಲ್ಲಿ. 6 ಗಂಟೆ 40 ನಿಮಿಷಕ್ಕೆ ರೈತರಿಗೆ ಸಲಹೆ, ಅಮರೇಶ್ ಆಶಿಹಾಳ್ ಅವರಿಂದ. 6 ಗಂಟೆ 45 ನಿಮಿಷಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ, ಅರಿವೆಂಬ ಗುರುವಿಗೆ ಶರಣೆಂಬೆ, ಶರಣರ ಸತ್ಯಾನುಸಂಧಾನದ ಸರಣಿ, ರಚನೆ ಬಸವರಾಜಸ್ವಾಮಿ, ನಿರ್ದೇಶನ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ, ನಿರ್ವಹಣೆ ವೆಂಕಟೇಶ್ ಬೇವಿನವೆಂಚಿ, ಪ್ರಾಯೋಜಕರು ಬಾಲಂಕು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ರಾಯಚೂರು. 7 ಗಂಟೆ 15 ನಿಮಿಷಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ, ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ, ಪ್ರಾಯೋಜಕರು ವಿಕಾಸ ಅಕಾಡೆಮಿ ಕಲಬುರಗಿ ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ದೇವಸ್ಥಾನ ಪಂಚಮಂಡಳಿ ಸೇಡಂ. ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 7 ಗಂಟೆ 30 ನಿಮಿಷಕ್ಕೆ ಪ್ರಕಟಣೆಗಳು, 7 ಗಂಟೆ 45 ನಿಮಿಷಕ್ಕೆ ಚಿತ್ರಗೀತೆಗಳು, 8 ಗಂಟೆ 30 ನಿಮಿಷಕ್ಕೆ ನವೋದಯ ನಡೆ ಆರೋಗ್ಯದ ಕಡೆ, ಆರೋಗ್ಯದ ಅರಿವು ಮೂಡಿಸುವ ಪ್ರಾಯೋಜಿತ ಕಾರ್ಯಕ್ರಮ. ವಿಷಯ ದೇಹದಾನದ ಮಹತ್ವ ಕುರಿತು ನವೋದಯ ಮೆಡಿಕಲ್ ಕಾಲೇಜಿನ ಅಸೋಸಿಯೇಟ್ ಪ್ರೊಫೆಸರ್ ಮತ್ತು ಅನಾಟಮಿ ವಿಭಾಗದ ಅಧಿಕಾರಿಗಳಾದ ಡಾಕ್ಟರ್ ಭೀಮಶೆಟ್ಟಿ ಎಸ್ ಪಾಟೀಲ್ ಅವರೊಂದಿಗೆ ಸಂದರ್ಶನ. ನಿರ್ಮಾಣ ವೆಂಕಟೇಶ್ ಬೇವಿನಬೆಂಚಿ, ಧ್ವನಿ ಮುದ್ರಣ ನೆರವು ಬಿ ನರಸಿಂಹಲು, ಪ್ರಾಯೋಜಕರು ನವೋದಯ ಮೆಡಿಕಲ್ ಕಾಲೇಜು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ರಾಯಚೂರು. 9 ಗಂಟೆಗೆ ಪ್ರಕಟಣೆಗಳು, 9 ಗಂಟೆ 5 ನಿಮಿಷಕ್ಕೆ ವಿಶ್ವ ಸ್ಕ್ರಿಜೋಫ್ರೆನಿಯಾ ದಿನದ ಅಂಗವಾಗಿ ಪ್ರಾಯೋಜಿತ ಕಾರ್ಯಕ್ರಮ. ಭಾಗವಹಿಸುತ್ತಾರೆ ರಾಯಚೂರಿನ ಮನೋರೋಗ ತಜ್ಞ ವೈದ್ಯರಾದ ಡಾಕ್ಟರ್ ಮನೋಹರ್ ವೈ ಪತ್ತಾರ್ ಮತ್ತು ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಅನುಷ್ಠಾನ ಅಧಿಕಾರಿಗಳಾದ ಡಾಕ್ಟರ್ ನಂದಿತಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ವೆಂಕಟೇಶ್ ಬೇವಿನಬೆಂಚಿ, ಪ್ರಾಯೋಜಕರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಮಾನಸಿಕ ವಿಭಾಗ ರಾಯಚೂರು. 9 ಗಂಟೆ 30 ನಿಮಿಷಕ್ಕೆ ಚಿತ್ರಗೀತೆಗಳೊಂದಿಗೆ ನೇರ ಫೋನಿನ ಕಾರ್ಯಕ್ರಮ ನಿಮ್ಮ ಕರೆ ನಿಮಗೊಂದು ಗೀತೆ, 10 ಗಂಟೆ 32 ನಿಮಿಷಕ್ಕೆ ಹಾಗೂ 11 ಗಂಟೆ 2 ನಿಮಿಷಕ್ಕೆ ಮತ್ತು 11 ಗಂಟೆ 32 ನಿಮಿಷಕ್ಕೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು. 12 ಗಂಟೆ 5 ನಿಮಿಷಕ್ಕೆ ವನಿತಾ ವಿಹಾರ, ಸಮಾಜಮುಖಿ ಉದ್ಯಮದ ಮುನ್ನಡೆ, ಮಹಿಳಾ ಉದ್ಯಮಿ ಆಶಾ ಅವರ ಪಯಣ, ಇವರೊಂದಿಗೆ ಆಶಾ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12 ಗಂಟೆ 30 ನಿಮಿಷಕ್ಕೆ ಪ್ರಕಟಣೆಗಳು, 12 ಗಂಟೆ 35 ನಿಮಿಷಕ್ಕೆ ಆರೋಗ್ಯ ಕಾರ್ಯಕ್ರಮ, ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿಗಳ ಕಾರ್ಯಕ್ರಮ. ವಿಷಯ ಎಲ್ಲರಿಗೂ ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1 ಗಂಟೆ 20 ನಿಮಿಷಕ್ಕೆ ಚಿತ್ರಗೀತೆಗಳು, 2 ಗಂಟೆ 40 ನಿಮಿಷಕ್ಕೆ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು, 3 ಗಂಟೆಗೆ FM 101.3 MHz ಕಾರ್ಯಕ್ರಮಗಳು. ಸಂಜೆಯ ಪ್ರಸಾರದಲ್ಲಿ 5 ಗಂಟೆಗೆ ಚಿತ್ರಗೀತೆಗಳು, 5 ಗಂಟೆ 30 ನಿಮಿಷಕ್ಕೆ ಯುವವಾಣಿಯಲ್ಲಿ ಸಿಂಧನೂರಿನ ನ್ಯಾಷನಲ್ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. 6 ಗಂಟೆ 10 ನಿಮಿಷಕ್ಕೆ ಪ್ರಕಟಣೆಗಳು, 6 ಗಂಟೆ 15 ನಿಮಿಷಕ್ಕೆ ಸಂಧ್ಯಾ ಕಿರಣ, ಹಿರಿಯ ನಾಗರಿಕರ ಜೀವನ ಅನುಭವಗಳ ಕುರಿತಾದ ಕಾರ್ಯಕ್ರಮ. ಭಾಗವಹಿಸುತ್ತಾರೆ ಸೆಂಟ್ರಿಂಗ್ ಕೆಲಸ ಮಾಡುತ್ತಿರುವ ಹಾಗೂ ಭಜನಾ ಪದ ಹಾಡುಗಾರರಾದ ಬಸವರಾಜ್ ಫಿರಂಗಿ, ಪ್ರಸ್ತುತಿ ಡಾಕ್ಟರ್ ಪರಮೇಶ್ವರಪ್ಪ ಗೋಪಿಶೆಟ್ಟಿ, ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. 6 ಗಂಟೆ 21 ನಿಮಿಷಕ್ಕೆ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ವೈಜ್ಞಾನಿಕ ಪದ್ಧತಿಯಲ್ಲಿ ಕಾಂಪೋಸ್ಟ್ ತಯಾರಿಸುವ ವಿಧಾನ ಕುರಿತು ಡಾಕ್ಟರ್ MR ಉಮೇಶ್ ಅವರೊಂದಿಗೆ ಸಂದರ್ಶನ. ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು. 7 ಗಂಟೆ 20 ನಿಮಿಷಕ್ಕೆ ಜನಪದ ಸಂಗೀತದಲ್ಲಿ ಹುಲಿಹೈದರ್ ಗ್ರಾಮದ ಕರಿಯಪ್ಪ ಮಾಸ್ಟರ್ ಮತ್ತು ಸಂಗಡಿಗರಿಂದ ಡಪ್ಪಿನ ಪದಗಳು. 7 ಗಂಟೆ 45 ನಿಮಿಷಕ್ಕೆ ಕನ್ನಡ ಭಾಷಣ, ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 8 ಗಂಟೆಗೆ ಚಿತ್ರಗೀತೆಗಳು, 8 ಗಂಟೆ 30 ನಿಮಿಷಕ್ಕೆ ಜನಪದ ಸಂಗೀತದಲ್ಲಿ ಕುಷ್ಟಗಿ ತಾಲೂಕಿನ ರಾಮಣ್ಣ ಮತ್ತು ಬಸಪ್ಪ ಚೌಡಕಿ ಮತ್ತು ಸಂಗಡಿಗರಿಂದ ಚೌಡಕಿ ಆಟದ ಪದಗಳು. 9 ಗಂಟೆ 15 ನಿಮಿಷಕ್ಕೆ ಭಾವಗೀತೆಗಳು. 9 ಗಂಟೆ 30 ನಿಮಿಷಕ್ಕೆ ನ್ಯಾಷನಲ್ ಸೈನ್ಸ್ ಮ್ಯಾಗಝಿನ್ ರೇಡಿಯೋಸ್ಕೋಪ್ ದೆಹಲಿ ಕೇಂದ್ರದಿಂದ. 10 ಗಂಟೆಗೆ ಅಮರ ಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳು ಪ್ರಸಾರವಾಗುತ್ತವೆ. ಇದುವರೆಗೆ ನಿಲಯದಿಂದ ಇನ್ನು ಮುಂದೆ ಮಧ್ಯಾಹ್ನ ಹಾಗೂ ಸಂಜೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯವನ್ನು ಕಾರ್ಯಕ್ರಮ ವಿವರಣೆಯಲ್ಲಿ ಮಾಡಿಕೊಂಡಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6 ಗಂಟೆ 5 ನಿಮಿಷ. ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಇದುವರೆಗೆ ಭಕ್ತಿಗೀತೆಗಳನ್ನು ಕೇಳಿದಿರಿ. ವಂದನಾ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:30. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಹರತನಹಳ್ಳಿ ಅವರಿಂದ.
1: ಮನುಷ್ಯ ಒಂಟಿ ಜೀವಿಯಲ್ಲ, ಸಂಘ ಜೀವಿ. ಹುಟ್ಟಿನಿಂದ ಸಾವಿನವರೆಗೆ ವಿವಿಧ ವ್ಯಕ್ತಿಗಳೊಂದಿಗೆ ಯಾವುದೋ ಒಂದು ರೀತಿಯ ನಂಟನ್ನು ಹೊಂದಿರುತ್ತೇವೆ. ಈ ನಂಟನ್ನೇ ನಾವು ಸಂಬಂಧ ಎನ್ನುತ್ತೇವೆ. ಸಂಬಂಧ ಎಂಬುದು ಕೇವಲ ಎರಡು ವ್ಯಕ್ತಿಗಳ ನಡುವಿನ ಸಂಪರ್ಕವಲ್ಲ, ಅದು ಪ್ರೀತಿ, ವಿಶ್ವಾಸ, ನಂಬಿಕೆ ಮತ್ತು ಭಾವನೆಗಳ ಸಮ್ಮಿಲನ. ಸುಂದರವಾದ ಸಂಬಂಧಗಳು ನಮ್ಮ ಜೀವನಕ್ಕೆ ಅರ್ಥ ಮತ್ತು ಉದ್ದೇಶವನ್ನು ನೀಡುತ್ತದೆ. ಸಂಬಂಧದ ಹಲವು ರೂಪಗಳು. ಸಂಬಂಧಗಳನ್ನು ಅವುಗಳ ಸ್ವರೂಪಕ್ಕೆ ಅನುಗುಣವಾಗಿ ಹಲವು ವಿಧಗಳಾಗಿ ಗುರುತಿಸಬಹುದು. ರಕ್ತ ಸಂಬಂಧಗಳು, ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿಯರ ನಡುವಿನ ನಂಟು, ಹುಟ್ಟಿನಿಂದಲೇ ಬರುವಂತಹ ನಂಟು. ಈ ಸಂಬಂಧಗಳು ಭದ್ರತೆಯನ್ನು, ಒಂದು ಸಂಸ್ಕಾರವನ್ನು ನೀಡುವಂತಹದ್ದು. ಇನ್ನು ಎರಡನೆಯದು ಸ್ನೇಹ ಸಂಬಂಧ. ರಕ್ತ ಸಂಬಂಧಕ್ಕಿಂತ ಮಿಗಿಲಾದುದು ಸ್ನೇಹ ಎಂಬ ಮಾತಿದೆ. ನಾವು ನಮ್ಮ ಇಷ್ಟದಂತೆ ಆರಿಸಿಕೊಳ್ಳುವ ಏಕೈಕ ಸಂಬಂಧವಿದು. ಕಷ್ಟ ಸುಖಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಲು ಸ್ನೇಹ ಅತಿ ಮುಖ್ಯ. ಮೂರನೇದು ವೈವಾಹಿಕ ಸಂಬಂಧ. ಇಬ್ಬರು ವ್ಯಕ್ತಿಗಳು ಜೀವನ ಪರ್ಯಂತ ಜೊತೆಯಾಗಿ ಬಾಳಲು ಮಾಡಿಕೊಂಡಿರುವ ಒಪ್ಪಂದ. ಇದು ಬಹಳ ಸೂಕ್ಷ್ಮ ಸಂಬಂಧ. ಪರಸ್ಪರ ನಿಷ್ಠೆ, ಗೌರವ, ತಾಳ್ಮೆ, ಸಹಕಾರ, ಪ್ರೀತಿ, ಹಕ್ಕು ಎಲ್ಲವನ್ನೂ ಒಳಗೊಂಡಿರುವಂಥದ್ದು. ಇನ್ನು ಸಾಮಾಜಿಕ ಮತ್ತು ವೃತ್ತಿಪರ ಸಂಬಂಧಗಳು. ಸಮಾಜದಲ್ಲಿ ಬೆರೆಯುವಾಗ ನೆರೆಹೊರೆಯವರೊಂದಿಗೆ ಅಥವಾ ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳೊಂದಿಗೆ, ಮಾಲೀಕರೊಂದಿಗೆ ಬೆಳೆಸಿಕೊಳ್ಳುವಂಥ ಬಾಂಧವ್ಯಗಳು. ಐದನೇದು ಅಂತಾರಾಷ್ಟ್ರೀಯ ಸಂಬಂಧ. ಇದು ವ್ಯಾವಹಾರಿಕ ಸಂಬಂಧವಾಗಿರುತ್ತದೆ. ಸಂಬಂಧಗಳಲ್ಲಿ ಹಲವು ರೀತಿಯ ಸಂಬಂಧಗಳನ್ನು ನಾವು ಹೇಳಬಹುದು. ಜೀವನದಲ್ಲಿ ಏರಿಳಿತಗಳು ಸಹಜ. ಸೋತಾಗ ಸಾಂತ್ವನ ಹೇಳಲು, ಗೆದ್ದಾಗ ಸಂಭ್ರಮಿಸಲು ಆತ್ಮೀಯರು ಬೇಕು. ಉತ್ತಮ ಸಂಬಂಧಗಳು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿ ಧೈರ್ಯ ತುಂಬುತ್ತದೆ. ಅಹಂಕಾರ ಮತ್ತು ಸಂವಹನದ ಕೊರತೆಯಿಂದಾಗಿ ಚಂದದ ಸಂಬಂಧಗಳು ಮುರಿದು ಬೀಳುತ್ತವೆ. ನಾವು ಬೆರೆಯುವ ಜನರ ಗುಣಗಳು ನಮ್ಮ ಮೇಲೆ ಪ್ರಭಾವ ಬೀರುತ್ತವೆ. ಮನೆಯಲ್ಲಿ ಹಿರಿಯರೊಂದಿಗಿನ ಸಂಬಂಧ ನಮಗೆ ಗೌರವ ಮತ್ತು ಶಿಸ್ತನ್ನು ಕಲಿಸಿದರೆ, ಸ್ನೇಹಿತರೊಂದಿಗಿನ ಸಂಬಂಧ ನಮಗೆ ಹೊಂದಾಣಿಕೆಯನ್ನು ಕಲಿಸುತ್ತದೆ. ಹೊಂದಿಕೊಳ್ಳುವ ಗುಣ ಇಲ್ಲದವರಿಗೆ ಸ್ನೇಹ ಕೊರತೆಯಾಗುತ್ತದೆ. ಎಷ್ಟೇ ಹಣ ಅಂತಸ್ತು ಇದ್ದರೂ ಹಂಚಿಕೊಳ್ಳಲು ಪ್ರೀತಿಪಾತ್ರರು ಇಲ್ಲದಿದ್ದರೆ ಜೀವನ ಶೂನ್ಯವೆನಿಸುತ್ತದೆ. ಒಳ್ಳೆಯ ಸಂಬಂಧಗಳು ಜೀವಕ್ಕೆ ಚೈತನ್ಯ ನೀಡುತ್ತವೆ. ಆಧುನಿಕ ಯುಗದಲ್ಲಿ ತಂತ್ರಜ್ಞಾನ ಬೆಳೆದಂತೆ ಮನುಷ್ಯ ಮನುಷ್ಯರ ನಡುವೆ ಅಂತರ ಹೆಚ್ಚುತ್ತಿದೆ. ಮೊಬೈಲ್ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಕಳೆದು ಹೋಗಿರುವ ನಾವು ಪಕ್ಕದ ಜೀವದೊಂದಿಗೆ ಮಾತು ಬೇಕಿಲ್ಲದವರಂತೆ ವರ್ತಿಸುತ್ತಿದ್ದೇವೆ. ಅವಿಭಕ್ತ ಕುಟುಂಬಗಳು ಮಾಯವಾಗಿ ವಿಭಕ್ತ ಕುಟುಂಬಗಳು ಹೆಚ್ಚುತ್ತಿರುವುದು ಸಂಬಂಧಗಳ ಬಿರುಕಿಗೆ ಕಾರಣವಾಗುತ್ತಿದೆ. ಅಸಹನೆ, ಅಸಹಕಾರ ಮತ್ತು ಸಮಯದ ಅಭಾವದಿಂದಾಗಿ ಸುಂದರ ಸಂಬಂಧಗಳು ನಿರ್ಜೀವವಾಗುತ್ತಿದೆ. ಸುಂದರ ಹೂ ಬಿಡಲು ಗಿಡಕ್ಕೆ ಹೇಗೆ ಆರೈಕೆ ಬೇಕೋ ಹಾಗೆ ಸಂಬಂಧಗಳಿಗೆ ಕೂಡ. ಸೂಕ್ತ ಪೋಷಣೆ ಇಲ್ಲದಿದ್ದರೆ ಗಟ್ಟಿ ಸಂಬಂಧಗಳು ಕೂಡ ಶಿಥಿಲವಾಗುತ್ತಾ ಹೋಗುತ್ತದೆ. ಸಂಬಂಧ ಉಳಿಯುವಲ್ಲಿ ಸಂವಹನ ಅತ್ಯಂತ ಮಹತ್ವದ ಪಾತ್ರ ವಹಿಸುತ್ತದೆ. ಮನಬಿಚ್ಚಿ ಮಾತಾಡುವುದು ಸಂಬಂಧದ ಅಡಿಪಾಯ. ತಪ್ಪು ತಿಳುವಳಿಕೆಗಳಾದಾಗ ಕುಳಿತು ಚರ್ಚಿಸಿ ಬಗೆಹರಿಸಿಕೊಳ್ಳಬೇಕು. ಚರ್ಚೆಗೆ ಅವಕಾಶವಿಲ್ಲದ ಸಂಬಂಧಗಳು ನಿಧಾನಕ್ಕೆ ಸಾಯುತ್ತಾ ಹೋಗುತ್ತವೆ. ಮಾನಸಿಕ ಒತ್ತಡವನ್ನುಂಟು ಮಾಡುತ್ತದೆ. ಕೆಲಸದ ಒತ್ತಡದ ನಡುವೆಯೂ ಕುಟುಂಬ ಮತ್ತು ಸ್ನೇಹಿತರಿಗಾಗಿ ಸಮಯವನ್ನು ಮೀಸಲಿಡಬೇಕು. ಪ್ರತಿಯೊಬ್ಬರಿಗೂ ಅವರದೇ ಆದ ವಿಚಾರಗಳು, ಭಾವನೆಗಳು ಇರುತ್ತವೆ. ಅದನ್ನು ಗೌರವಿಸುವುದು ಮತ್ತು ಅತಿಯಾದ ನಿರೀಕ್ಷೆ ಮಾಡದಿರುವುದು ಸಂಬಂಧವನ್ನು ದೀರ್ಘಕಾಲ ಉಳಿಸುತ್ತದೆ. ಸಂಬಂಧಗಳ ನಡುವೆ ಅವಹೇಳನ, ಕಠೋರ ಮಾತುಗಳು ಸಂಬಂಧಗಳನ್ನು ಹಾಳು ಮಾಡುತ್ತವೆ. ಹಾಗೆಯೇ ಸಣ್ಣ ಪುಟ್ಟ ತಪ್ಪುಗಳನ್ನು ಕ್ಷಮಿಸಿ ಮರೆಯುವ ಗುಣ ಸಂಬಂಧವನ್ನು ಗಟ್ಟಿಗೊಳಿಸುತ್ತದೆ. ತಾಯಿ ಮಕ್ಕಳ ಸಂಬಂಧದ ಹೊರತಾದ ಇನ್ನೆಲ್ಲ ಸಂಬಂಧಗಳಿಗೂ ಒಂದು ಪರಿಧಿ ಇರುತ್ತದೆ, ಮಿತಿ ಇರುತ್ತದೆ. ಎಚ್ಚರದಿಂದ ನಿಭಾಯಿಸಬೇಕಾಗುತ್ತದೆ. ಪ್ರೀತಿಯೊಂದೇ ಎಲ್ಲ ಸಂಬಂಧಗಳನ್ನು ಗಟ್ಟಿಯಾಗಿ ಇಡಬಲ್ಲವುದು. ಪ್ರೀತಿ, ವಿಶ್ವಾಸ, ನಂಬಿಕೆಯ ಆಧಾರದ ಮೇಲೆ ಕಟ್ಟಿದ ಸಂಬಂಧಗಳು ಜೀವನದ ಕೊನೆಯವರೆಗೂ ನೆರಳಾಗಿ ನಮ್ಮನ್ನು ಪೊರೆಯುತ್ತವೆ. ಪ್ರೀತಿಯೊಂದೇ ಇರಲಿ ಜೀವಜಾಲದ ನಡುವೆ ಅನ್ನುತ್ತಾ ಎಲ್ಲರನ್ನೂ ಪ್ರೀತಿಸೋಣ, ಬಾಂಧವ್ಯ ಬೆಳೆಸೋಣ.
2: ವಿದ್ಯಾಭರತನಹಳ್ಳಿ ಅವರಿಂದ ಚಿಂತನ ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:35. ಕೇಳಿ ಭುಜೇಂದ್ರ ಮಹೇಶ್ವಾಡಿ ಅವರ ರಚನೆ, ವೃಂದಗಾನದಲ್ಲಿ ದೇಶಭಕ್ತಿ ಗೀತೆ.

0: ಇದುವರೆಗೆ ಬುಜೇಂದ್ರ ಮಹೇಶವಾಡಿ ಅವರ ರಚನೆ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಯನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:40. ರೈತರಿಗೆ ಸಲಹೆ ಅಮರೇಶ್ ಆಶಿಹಾಳ್ ಅವರಿಂದ.
1: ಶೇಂಗಾ ಬೆಳೆ ರಾಜ್ಯದ ಉತ್ತರ ಭಾಗಗಳಾದಂತಹ ಬಾಗಲಕೋಟೆ, ಕೊಪ್ಪಳ, ಬಳ್ಳಾರಿ, ಬೆಳಗಾವಿ, ರಾಯಚೂರು, ಕಲಬುರಗಿ, ಹಾವೇರಿ ಹಾಗೂ ಗದಗ ಜಿಲ್ಲೆಗಳಲ್ಲಿ ಬೇಸಿಗೆಯಲ್ಲಿ ನೀರಾವರಿ ಶೇಂಗಾ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಜೊತೆಗೆ ಮುಂಗಾರಿನಲ್ಲೂ ಕೂಡ ರೈತ ಬಾಂಧವರು ಶೇಂಗಾ ಬೆಳೆಯನ್ನು ಬೆಳೀತಾರೆ. ಈ ಬೆಳೆಯನ್ನು ರಾಜ್ಯದಲ್ಲಿ 6.4 ಲಕ್ಷ ಹೆಕ್ಟರ್ಗಳಲ್ಲಿ ಬೆಳೆಯಲಾಗುತ್ತಿದ್ದು 4.87 ಲಕ್ಷ ಟನ್ ಉತ್ಪಾದನೆಯಾಗುತ್ತಿದೆ. ಜೊತೆಗೆ ಸರಾಸರಿ ಉತ್ಪಾದನೆ 806 ಕೆಜಿ ಪ್ರತಿ ಹೆಕ್ಟರ್ಗೆ ಇರುವುದೆಂದು ರೈತ ಬಾಂಧವರಿಗೆ ಅಂದಾಜನ್ನು ನೀಡಲಾಗಿದೆ. ಇನ್ನು ಪ್ರತಿ ಎಕರೆವಾರು ಉತ್ಪಾದಕತೆಯನ್ನು ಗಮನಿಸಿದಾಗ ಇದು ಅತಿ ಕಡಿಮೆ ಅನ್ನಿಸ್ತದೆ. ಇದಕ್ಕೆ ಹಲವಾರು ಕಾರಣಗಳಿದ್ದರೂ ಸಹ ಈ ಬೆಳೆಯನ್ನು ಬಾಧಿಸುವಂತಹ ಹಲವಾರು ಕೀಟಗಳು ಮತ್ತು ರೋಗಗಳು ಬಹುಮುಖ್ಯ ಪಾತ್ರವನ್ನು ವಹಿಸ್ತವೆ. ಏಕೆಂದರೆ ಇವುಗಳು ಬೆಳೆಯ ಅತ್ಯಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಬಾಧೆಯನ್ನುಂಟು ಮಾಡೋದ್ರಿಂದ ಬೆಳೆಯ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತದೆ. ಜೊತೆಗೆ ಹೂಕಾಯಿ ಬಿಡುವ ಪ್ರಮಾಣವನ್ನು ಕೂಡ ಕಡಿಮೆ ಮಾಡ್ತವೆ. ಹಾಗೆಯೇ ಗಿಡಗಳು ಸತ್ತು ಹೋಗಿ ಕಾಂಡದ ಸಂಖ್ಯೆಯು ಕೂಡ ಕಡಿಮೆ ಆಗ್ತದೆ. ಶೇಂಗಾ ಬೆಳೆಯಲ್ಲಿ ಬಾಧಿಸುವಂತಹ ಪ್ರಮುಖ ಕೀಟಗಳ ಕುರಿತು ರೈತ ಬಾಂಧವರಿಗೆ ಮಾಹಿತಿಯನ್ನು ಹೇಳೋದಾದರೆ, ಥ್ರಿಪ್ಸ್ ಈ ಪೀಡೆಯು ಎಲೆಯ ರಸವನ್ನು ಹೀರೋದ್ರಿಂದ ಎಲೆಗಳು ಮುದುಡಿದಂತೆ ಕಾಣ್ತವೆ. ಎಲೆಗಳ ಮೇಲೆ ಬಿಳಿಯ ಹೊಳಪು ದ್ರವದ ಲೇಪನ ಕಂಡು ಬರ್ತದೆ. ಜೊತೆಗೆ ಎಲೆಯ ಕೆಳಭಾಗವು ಕೂಡ ಕಂದು ಬಣ್ಣಕ್ಕೆ ತಿರುಗ್ತದೆ. ಈ ಕೀಟವು ಕುಡಿಸಾಯುವ ರೋಗವನ್ನು ಸಹ ಹರಡಿಸ್ತದೆ. ಕೀಟ ಕಾಣಿಸಿದಾಗ ರೈತ ಬಾಂಧವರು ಡೈಮಿಥೋಯೇಟ್ 30 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕಾಗ್ತದೆ. ಇನ್ನೊಂದು ಜಿಗಿಹುಳು. ಈ ಕೀಡೆಯು ಎಲೆಯ ರಸವನ್ನು ಹೀರೋದ್ರಿಂದ ಎಲೆಯ ತುದಿಭಾಗವು ವಿ ಆಕಾರದಲ್ಲಿ ಹಳದಿ ಬಣ್ಣಕ್ಕೆ ತಿರುಗಿ ನಂತರ ಒಣಗ್ತದೆ. ಕೀಟ ಕಾಣಿಸಿಕೊಂಡಾಗ ಡೈಮಿಥೋಯೇಟ್ 30 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ರೈತ ಬಾಂಧವರು ನಿಯಂತ್ರಣ ಮಾಡ್ಕೋಬೇಕು. ಇನ್ನು ಸುರುಳಿ ಪೂಚಿ ನೊಣದ ಕೀಟದ ಬಾಧೆಯ ಕುರಿತು ಹೇಳೋದಾದರೆ, ಇದರ ಬಾಧೆಯು ಉತ್ತರ ಕರ್ನಾಟಕದ ಒಣ ಪ್ರದೇಶಗಳಲ್ಲಿ ಇದು ಹೆಚ್ಚಾಗಿ ಕಂಡುಬರ್ತದೆ. ಇಳುವರಿಯಲ್ಲಿ 20-80% ಇದು ಹಾನಿಯನ್ನು ಮಾಡ್ತದೆ. ಕೀಟವು ಚಿಗುರೊಲೆಗಳನ್ನು ಕೊರೆದು ಸುರಂಗ ಮಾಡಿ ಒಳಗಿನ ಹರಿತನ್ನು ಇದು ತಿಂತದೆ. ಬಾಧೆ ಅಧಿಕವಾಗಿದ್ದಾಗ ಪೂರ್ತಿ ಬೆಳೆ ಸುಟ್ಟಂತೆ ಇದು ಕಾಣ್ತದೆ. ಇದರ ನಿರ್ವಹಣೆಗಾಗಿ 2 ಮಿಲಿಲೀಟರ್ ಫರ್ಫೆನೋಫಾಸ್ 50 EC ಅಥವಾ 0.75 ಮಿಲಿಲೀಟರ್ ಫ್ಲೂಬೆಂಡಿಮೈಡ್ 39.35 EC ಅಥವಾ 0.12 ಮಿಲಿಲೀಟರ್ ಸ್ಪ್ಯಾನೋಸ್ಯಾಡ್ 45 EC ಪ್ರತಿ ಲೀಟರ್ ನೀರಿಗೆ ಸಿಂಪರಣೆಯನ್ನು ಮಾಡಿ ರೈತ ಬಾಂಧವರು ಸಿಂಪರಣೆ ಮಾಡಬೇಕು. ಇನ್ನು ಸ್ಪೊಡಪ್ಟ್ವರ, ತಂಬಾಕಿನ ಕೀಡೆ ಅಂತ ನಾವು ಇದನ್ನು ಕರಿತೀವಿ. ಪರಭಕ್ಷಕ ಕೀಡೆಯಾಗಿದ್ದು ಶೇಂಗಾ, ತಂಬಾಕು, ಔಡಲ ಇತ್ಯಾದಿ ಗಿಡಗಳನ್ನು ಇದು ಆಶ್ರಯ ಮಾಡ್ಕೊತದೆ. ಶೇಂಗಾ ಬೆಳೆಯಲ್ಲಿ ಪತಂಗವು 400-500 ಮೊಟ್ಟೆಗಳನ್ನು ಗುಂಪು ಗುಂಪಾಗಿ ಎಲೆಯ ಮೇಲ್ಭಾಗದಲ್ಲಿ ಇದು ಇಡ್ತದೆ. ಸಾಮಾನ್ಯವಾಗಿ ಅರೆ ಮಲೆನಾಡು ಪ್ರದೇಶದಲ್ಲಿ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಹಾಗೂ ಬೇಸಿಗೆ ಹಂಗಾಮಿನಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಈ ಸ್ಪೊಡಾಪ್ಟರ ಕೀಡೆ ಹೆಚ್ಚಿನ ಬಾಧೆಯನ್ನು ಮಾಡ್ತದೆ. ಇದರ ನಿರ್ವಹಣೆಗಾಗಿ 0.2 ಗ್ರಾಂ ಇಮೋಮೆಕ್ಯೂನ್ ಬೆಂಜೇಟ್ 5 SG ಅಥವಾ 2 ಮಿಲಿಲೀಟರ್ ಕ್ಯುನಾಲ್ಫಾಸ್ 25 EC ಅಥವಾ 0.5 ಮಿಲಿಲೀಟರ್ ಲ್ಯಾಮ್ಡಾ ಸೈಲೋತ್ರಿನ್ 5 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕಾಗ್ತದೆ. ಜೈವಿಕ ಕೀಟನಾಶಕಗಳಾದಂತಹ NPV 100 ಎಲ್ಇ ಪ್ರತಿ ಎಕರೆಗೆ ಅಥವಾ 5 ಗ್ರಾಂ BT ಅಥವಾ 1 ಗ್ರಾಂ ನಿಮೂರಿಯಾ ರಿಲೆ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಾಯಂಕಾಲ ರೈತ ಬಾಂಧವರು ಸಿಂಪರಣೆಯನ್ನು ಮಾಡಬೇಕಾಗ್ತದೆ. ಇನ್ನು ಕೆಂಪು ತಳಿ ಕಂಬಳಿ ಹುಳು ಕುರಿತು ರೈತ ಬಾಂಧವರಿಗೆ ಮಾಹಿತಿ ಹೇಳೋದಾದರೆ, ಪತಂಗಗಳು ಮುಂಗಾರು ಮಳೆ ಬಿದ್ದ ತಕ್ಷಣ ಭೂಮಿಯಿಂದ ಹೊರಬಂದು ಮೊಟ್ಟೆಗಳನ್ನು ಗುಂಪು ಗುಂಪಾಗಿ ಇಡ್ತವೆ. ಮರಿಹುಳುಗಳು ಎಲೆಗಳನ್ನು ಕೊರೆದು ತಿನ್ನೋದ್ರಿಂದ ಎಲೆಗಳು ತೆಳುವಾದ ಪರದೆಯಂತೆ ಕಾಣ್ತದೆ. ನಂತರದಲ್ಲಿ ಹುಳುಗಳು ಚದುರಿ ಎಲೆಗಳನ್ನು ತಿನ್ನುವುದು ಸಾಮಾನ್ಯವಾಗಿ ನಾವು ನೋಡಬಹುದು. ಇದರ ಬಾಧೆಯಿಂದ ಕೆಲವೊಮ್ಮೆ ಮರುಬಿತ್ತನೆಯನ್ನು ಕೂಡ ಮಾಡಲಾಗ್ತದೆ. ಇದರ ತೀವ್ರತೆ ಹೆಚ್ಚಾಗಿರ್ತದೆ. ಆರ್ಥಿಕ ನಷ್ಟದ ರೇಖೆ ದಾಟಿದಾಗ ಅಥವಾ 1 ಮೀಟರ್ ಸಾಲಿಗೆ 2 ಕೀಡೆಗಳು ಹುಳುಗಳು ಚಿಕ್ಕದಿದ್ದಾಗ 8-10 ಗ್ರಾಂ ಕಿನಾಲ್ಫಾಸ್ 1.5% ಪ್ರತಿ ಎಕರೆಗೆ ಧೂಳಿಯನ್ನು ಕರೆಸಬೇಕು. ಆದ್ದರಿಂದ ರೈತ ಬಾಂಧವರು ಈ ಶೇಂಗಾ ಬೆಳೆಯಲ್ಲಿ ಬಾಧಿಸುವಂತಹ ಕೀಟಗಳನ್ನು ಸಮರ್ಥವಾಗಿ ನಿರ್ವಹಣೆ ಮಾಡಬಹುದು. ಜೊತೆಗೆ ಇದನ್ನು ತಜ್ಞರಿಂದ ಹಾಗೆಯೇ ಇಲಾಖೆಯ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಂಡು ಕೀಟಗಳಿಂದ ಸಂರಕ್ಷಣೆ ಮಾಡಿ ಹೆಚ್ಚಿನ ಇಳುವರಿಯನ್ನು ಪಡ್ಕೋಬಹುದಾಗಿದೆ.
0: ಇದುವರೆಗೆ ಅಮರೇಶ್ ಆಶಿಹಾಳ್ ಅವರಿಂದ ರೈತರಿಗೆ ಸಲಹೆಯನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:45. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ರಾಯಚೂರು.

0: ಈ ಕಾರ್ಯಕ್ರಮದ ಪ್ರಾಯೋಜಕರು ಬಾಲಂಕು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ರಾಯಚೂರು.
1: ಕೇಳಿ, ಅರಿವೆಂಬ ಗುರುವಿಗೆ ಶರಣೆಂಬೆ.
2: ಸಕಲ ಶರಣರಿಗೂ ಶರಣು ಶರಣಾರ್ಥಿ.
3: ಶರಣು ಶರಣಾರ್ಥಿ.
2: ಚನ್ನಬಸವಣ್ಣ, ಅರಿವಿನ ಒಡಲಲ್ಲಿ ಲೋಕದ ಸಂಪ್ರದಾಯದ ಚೇಷ್ಟೆಗಳು ಬಚ್ಚಿಟ್ಟುಕೊಂಡಿವೆ. ಶೀಲ, ಮುಟ್ಟು, ಮೈಲಿಗೆಗಳು ಇವೆಲ್ಲ ಬಚ್ಚಿಟ್ಟುಕೊಂಡಿವೆ. ಹೊರಗೆ ಶೀಲವನ್ನು ಬಳಸಿ ಒಳಗಣ ಶುದ್ಧಿಯನ್ನು ಅರಿಯಲು ನೇಮ ಶೀಲವನ್ನು ಆಚರಣೆಗೆ ತಂದು ಮರೆವಿನ ನಿರ್ಣಯವನ್ನು ಅರಿಯುವ ಒಡಲ ಸಂಘದಿಂದ ಶರಣರು ಬಹುದೂರ ಉಳಿಯಬೇಕು. ಸದಾ ಶರಣರ ಅರಿವಿನ ಸಂಘವನ್ನು ಮಾಡಿ ನಿಸ್ಸಂಗಿಗಳಾಗಲು ಚನ್ನಬಸವಣ್ಣನವರು ತಮಗೆ ವಿವರಿಸಿ ಹೇಳಿದ್ದಾರೆ. ಹುಟ್ಟಿ ಕೆಟ್ಟಿತ್ತು ಭಾಗ, ಹುಟ್ಟದೇ ಕೆಟ್ಟಿತ್ತು ಭಾಗ, ಮುಟ್ಟಿ ಕೆಟ್ಟಿತ್ತು ಭಾಗ, ಮುಟ್ಟದೇ ಕೆಟ್ಟಿತ್ತು ಭಾಗ, ಇದೇನೋ ಇದೆಂತೋ ಅರಿಯಲೇಬಾರದು. ಇದೇನೋ ಇದೆಂತೋ ಅನ್ನೋ ಎರಡು ಮಾತಿನ ನಡುವೆ ಉರಿ ಹತ್ತಿತ್ತು. ಮೂರು ಲೋಕ ಗುಹೇಶ್ವರ ಅಂತ ಪ್ರಭುಗಳು ಬೆಡಗಿನ ಸೂತ್ರವನ್ನು ರಚಿಸಿದ್ದಾರೆ.
4: ಇದನ್ನ ಬಿಡಿಸಿ ಹೇಳಿ ಬಸವಣ್ಣ, ಯಾವುದು ಹುಟ್ಟಿ ಕೆಟ್ಟಿದೆ, ಯಾವುದು ಹುಟ್ಟದೇ ಕೆಟ್ಟಿದೆ?
2: ಆಗಲಿ ಅಕ್ಕ, ತಮಗೆ ತಿಳಿಯದ್ದೇನಿದೆ? ಶರಣರು ತಿಳಿಯಲಂತೆ ತಾವು ಪ್ರಶ್ನೆ ಮಾಡಿದ್ದೀರಿ. ಕಾಯದ ಗರ್ಭದಿಂದ ಕಾಯ ಹುಟ್ಟಿದೆ. ಕಾಯದ ಗರ್ಭದಲ್ಲಿಯೇ ಸಂಗಮವಾದಂಥ ಅರಿವಿನ ಕಾಯವನ್ನು ಕಾಯ ತಿಳಿಯಲಾರದೆ ವ್ಯರ್ಥ ಕೆಟ್ಟು ಹೋಗ್ತಾ ಇದೆ. ಆಯುಷ್ಯ ಪರ್ಯಂತ ಭೌತಿಕ ಸುಖಕ್ಕಾಗಿ ಕಾಯ ಸುಖ ದುಃಖಗಳನ್ನು ಅನುಭವಿಸ್ತದೆ. ಅರಿವಿನ ಸುಖವನ್ನು ಉಣ್ಣದೆ ಕಾಯ ವ್ಯರ್ಥ ಸತ್ತು ಹೋಗ್ತದೆ. ಇದು ಹುಟ್ಟಿಯೂ ಕೆಟ್ಟ ಭಾಗ. ಕಾಯದಲ್ಲಿಯೇ ಸಂಗಮವಾದಂಥ ಅರಿವಿನ ಕಾಯ ಒಂದಿದೆ. ಆ ಕಾಯಕ್ಕೆ ಹುಟ್ಟು ಇಲ್ಲ, ಸಾವು ಇಲ್ಲ, ಕೇಡು ಇಲ್ಲ. ಈ ಜ್ಞಾನಕಾಯ ಸ್ಥೂಲಕಾಯದಲ್ಲಿ ಇದ್ದು ಜ್ಞಾನಕಾಯವನ್ನು ತಿಳಿಯದೆ ಹುಟ್ಟಿ ಕೆಟ್ಟ ಕಾರಣ ಇದರೊಂದಿಗೆ ಈ ಕಾಯದಲ್ಲೇ ಇದ್ದಂಥ ಹುಟ್ಟದ ಕಾಯವೂ ಕೂಡ ಕೆಟ್ಟು ಹೋಗ್ತದೆ. ಕಾಯ ಮತ್ತೊಂದು ಕಾಯವನ್ನು ಮುಟ್ಟುವ ಸುಖಕ್ಕಾಗಿಯೇ ಹುಟ್ಟಿದೆ. ಮುಟ್ಟಿ ಮುಟ್ಟಿ ಒಮ್ಮೆ ಕೆಟ್ಟು ಹೋಗ್ತದೆ. ಕಾಯ ಕಾಯವನ್ನೇ ಮುಟ್ಟಿ ಮುಟ್ಟಿ ಸುಖಿಸೋದು ಅಂದ್ರೇನು? ಸುಖ ದುಃಖಗಳಿಗೆ ಒಳಗಾಗಿ ಒಮ್ಮೆ ಕೆಡುವುದು ಅಂದ್ರೇನು? ಮುಟ್ಟಿ ಮುಟ್ಟಿ ವ್ಯರ್ಥ ಕೆಟ್ಟು ಹೋಗುವ ಚಿಂತೆ ಕಾಯಕ್ಕೆ ಒಮ್ಮೆಯೂ ಹುಟ್ಟೋದಿಲ್ಲ. ಸ್ಥೂಲಕಾಯ ಮತ್ತೊಂದು ಸ್ಥೂಲಕಾಯವನ್ನು ಸುಖಕ್ಕಾಗಿ ಮುಟ್ಟಿ ಕೆಟ್ಟರೇನಂತೆ? ಸ್ಥೂಲಕಾಯದಲ್ಲಿಯೇ ಸಂಗಮವಾದಂಥ ಅರಿವೆಂಬ ಗುರುದೇವನ ಕಾಯ ಸ್ಥೂಲಕಾಯವನ್ನು ಮುಟ್ಟೋದಿಲ್ಲ. ಆದರೂ ಕೂಡ ಮುಟ್ಟಿ ಸುಖಿಸಿ ಕೆಡುವ ಸ್ಥೂಲಕಾಯದಲ್ಲಿಯೇ ಇರುವಂಥ ಅರಿವಿನ ಕಾಯ ಕೂಡ ಮುಟ್ಟದೆ ತಟ್ಟದೆ ಕೆಟ್ಟಿತ್ತು. ಕಾಯ ಇದೇನೋ ಇದೆಂತೋ ಅರಿಯಲೇಬಾರದು. ಇದೇನೋ ಇದೆಂತೋ ಅನ್ನೋ ಎರಡು ಮಾತಿನ ನಡುವೆ ಜ್ಞಾನದ ಕಿಚ್ಚು ಹತ್ತಿದರೆ ಸ್ಥೂಲಕಾಯ, ಸೂಕ್ಷ್ಮಕಾಯ, ಜ್ಞಾನಕಾಯ ಒಂದಾಗ್ತವೆ. ಇದನ್ನು ಪ್ರಭುದೇವರು ಮೂರೊಂದಾದ ಘನ ಅಂತ ಕರೆದಿದ್ದಾರೆ. ಅಜ್ಞಾನಕಾಯವನ್ನು ಯಾವ ಕೆಲಸದಲ್ಲಿ ತೊಡಗಿಸಿದರೂ ಕೂಡ ಕಾಯದಲ್ಲಿಯೇ ಸಂಗಮವಾದ ಅರಿವಿನ ಕಾಯ ಅಜ್ಞಾನಕಾಯದ ಕೆಲಸದಲ್ಲಿ ಭಾಗಿಯಾಗೋದಿಲ್ಲ. ಸ್ಥೂಲಕಾಯ ಅರಿವೆಂಬ ಗುರುದೇವನು ಇದ್ದಂಥ ಮನೆ. ಈ ಮನೆಯನ್ನು ಗುರುದೇವನು ಇದ್ದ ಮನೆ ಅಂತ ಗೌರವಿಸಬೇಕೇ ಹೊರತು ವೇಷ್ಯ ಅಂತನೋ, ವಿಟ ಅಂತನೋ, ಇಲ್ಲ ಇವನು ಕಳ್ಳ, ಸುಳ್ಳ, ಭ್ರಷ್ಟಾಚಾರಿ, ಲಂಚಕೋರ, ಶ್ರೀಮಂತ, ಬಡವ, ಸೈನಿಕ, ಸೇನಾಧಿಪತಿ, ಪ್ರಧಾನಿ, ರಾಜ, ಹೀಗೆ ಗುರುತಿಸೋ ಹಾಗಿಲ್ಲ. ಕಾಯ ಯಾವ ಕೆಲಸದಲ್ಲಿದ್ದರೇನು? ಅದು ಮನದಿಂದ ಪ್ರೇರಣೆ ಪಡೆದ ಕೆಲಸವೇ ಹೊರತು ಅರಿವಿನಿಂದ ಮಾಡುವಂಥ ಕೆಲಸ ಅಲ್ಲ. ಹೀಗಾಗಿ ದೇಹವೇ ದೇವಾಲಯ, ಅರಿವೆಂಬ ಗುರುದೇವನು ವಾಸ ಮಾಡಿದಂಥ ಆಲಯ. ಸಕಲ ಶರಣರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾದ ಪುಣ್ಯಾಂಗನೀಯರನ್ನು ತಮ್ಮಂತೆ ನೋಡಿ. ಗುರುದೇವನು ಇದ್ದಂಥ ಕಾಯವನ್ನು ಅತ್ಯಂತ ಆದರದಿಂದ ಬರಮಾಡಿಕೊಂಡು ಶರಣು ಶರಣಾರ್ಥಿ ಅಂತ ಆ ಕಾಯಗಳಲ್ಲಿದ್ದಂಥ ಗುರುದೇವನಿಗೆ ಹಣೆಮಣಿಯಬೇಕು.
1: ಪ್ರಭುದೇವರ ವಚನ ಸೂತ್ರವೊಂದನ್ನು ತೆಗೆದುಕೊಂಡು, ಹುಟ್ಟಿ ಕೆಡುವತನು ಹುಟ್ಟದೇ ಕೆಡುವತನು, ಮುಟ್ಟಿ ಕೆಡುವತನು ಮುಟ್ಟದೇ ಕೆಡುವತನು, ತನುವಿನ ಬಗ್ಗೆ ಪ್ರಭುದೇವರು ರಚಿಸಿದ ಬೆಳಗಿನ ವಚನ ಸೂತ್ರ ನಮ್ಮೆಲ್ಲರಿಗೂ ತಿಳಿಯುವಂತೆ ಸುಂದರವಾಗಿ ಹೇಳಿದರೆ ಬಸವರಸ, ಮತ್ತಷ್ಟು ವಿವರಿಸಿ ಹೇಳಿ ಎನ್ನುಡೆಯ.
2: ಆಗಲಿ ತಾಯಿ ಅಮುಗೆ ರಾಯಮ್ಮ. ಕಪ್ಪೆ ಸರ್ಪದ ನೆರಳಿನಲ್ಲಿ ಇರೋ ಹಾಗೆ ತನುವಿನ ಸ್ಥಿತಿ ಇದೆ. ತನುವಿಗೂ ಕೂಡ ಮನದಿಂದಲೇ ಮುಪ್ಪು ಇದೆ, ಮರಣವೂ ಇದೆ. ಹಾಗೆಯೇ ಮನದಿಂದಲೇ ಕಾಯ ಕೈಲಾಸ ಅಂತ ಕರೆಸಿಕೊಳ್ತದೆ. ಕಾಯಕ್ಕೆ ಮತ್ತೊಂದು ಕಾಯದಿಂದ ಭಯ ಇಲ್ಲ, ಕಾಯವನ್ನು ಆವರಿಸಿದ ಮನದಿಂದಲೇ ಕಾಯಕ್ಕೆ ತೊಂದರೆ ಇದೆ.
1: ಅದು ಹೇಗೆ ಬಸವರಸ?
2: ಹಾಂ, ಸ್ಪರ್ಶವನ್ನು ಬಯಸಿ ಸುಖ ಅನುಭವಿಸಲು ಹೋದಂಥ ಚರ್ಮವನ್ನು ಕೆರಳಿಸಿ ಸರ್ಪ ಆಗಿ ಕುಕ್ಕುತ್ತದೆ ಚರ್ಮ. ಸರ್ಪ ಆಗಿ ಕೆರಳಿ ಕುಕ್ಕುವ ಚರ್ಮವೂ ಚರ್ಮವೇ ಆಗಿದೆ, ಸುಖಿಸಲು ಹೋದಂಥ ಚರ್ಮವೂ ಕೂಡ ಚರ್ಮವೇ ಆಗಿದೆ. ಒಂದನ್ನು ಮತ್ತೊಂದು ತಿಳಿಯದೆ ತನುವಿನ ಸಂಸಾರ ವ್ಯರ್ಥ ಆಗಿ ಹಾಳಾಗ್ತದೆ. ಚರ್ಮದಲ್ಲಿಯೇ ಚರ್ಮ ಅಂತ ತಿಳಿಯುವ ಅರಿವೆಂಬ ಗುರುದೇವನು ಇದ್ದಾನೆ. ಚರ್ಮದಲ್ಲಿಯೇ ಚರ್ಮವನ್ನು ಬಯಸಿ ಸ್ಪರ್ಶಿಸಿ ಸುಖಿಸುವ ಅಜ್ಞಾನಿಯೂ ಇದ್ದಾನೆ. ಚರ್ಮ ಮನವೆಂಬ ಅಜ್ಞಾನಕ್ಕೆ ಬಳಕೆಯಾದರೆ ತನುವಿನ ಸಂಸಾರ ಸರ್ಪ ಕಚ್ಚಿಸಿಕೊಂಡು ಸಾಯ್ತದೆ. ಚರ್ಮದಲ್ಲಿ ಇರುವಂಥ ಅರಿವನ್ನು ಚರ್ಮದಲ್ಲಿಯೇ ಇರುವ ಮನ ಬಳಕೆ ಮಾಡಿಕೊಂಡು ಜ್ಞಾನಿ ಎನಿಸಿಕೊಂಡ್ರೆ ಅರಿವಿನ ಸಂಸಾರ ಆಗ್ತದೆ, ಚರ್ಮ ಸರ್ಪದೋಷದಿಂದ ಮುಕ್ತ ಆಗ್ತದೆ.
1: ಬಸವರಸ, ಹೀಗ್ಯಾಕಾಗ್ತದೆ?
2: ಹಾಂ, ಚರ್ಮದಲ್ಲಿ ಸ್ಪರ್ಶಿಸಿ ಸುಖ ಪಡುವಂಥ ರಾಸಾಯನಿಕ ದ್ರವ್ಯವನ್ನು ಉಂಟು ಮಾಡುವ ಶಕ್ತಿ ಇದೆ. ಸ್ಪರ್ಶಿಸುವ ಬಯಕೆಯಾಗಿ ತಡವಾದರೆ ಸ್ಪರ್ಶಿಸದಿದ್ದರೂ ಕೂಡ ರಾಸಾಯನಿಕ ದ್ರವ್ಯ ನಷ್ಟ ಆಗಿ ಚರ್ಮಕ್ಕೆ ಸುಖ ಆಗ್ತದೆ. ಆ ಕ್ಷಣದಲ್ಲಿ ಚರ್ಮ ಮತ್ತೆ ಸ್ಪರ್ಶ ಸುಖ ಬಯಸೋದಿಲ್ಲ. ಸುಖ ಅನ್ನೋದು ತನ್ನ ಚರ್ಮದಲ್ಲಿತ್ತೋ ಅನ್ಯ ಚರ್ಮದಲ್ಲಿತ್ತೋ ಅನ್ನೋದು ಮನವೆಂಬ ಅಜ್ಞಾನಕ್ಕೆ ತಿಳಿಯೋದಿಲ್ಲ.
3: ಅರಿವಿನಿಂದ ಬಸವರಸರ ಮಾತು ಕೇಳಿ ಪ್ರಯೋಗಕ್ಕೆ ಹೋಗುವ ಛಲವುಳ್ಳ ಸಕಲ ಶರಣೆ ಶರಣರಿಗೂ ಶರಣು ಶರಣಾರ್ಥಿ.
1: ಇದುವರೆಗೆ ಅರಿವೆಂಬ ಗುರುವಿಗೆ ಶರಣೆಂಬೆ ಶರಣರ ಸತ್ಯಾನುಸಂಧಾನದ ಸರಣಿ ಪ್ರಸಾರವಾಯಿತು. ರಚನೆ ಬಸವರಾಜ ಸ್ವಾಮಿ, ನಿರ್ವಹಣೆ ವೆಂಕಟೇಶ್ ದೇವಿನಬೆಂಚೆ.

0: ಭಾಗವಹಿಸಿದ ಕಲಾವಿದರು ಚೆನ್ನಬಸವಣ್ಣ, ವೆಂಕಟೇಶ್ ಹೂಗಾರ್, ಅಕ್ಕ ಮಹಾದೇವಿ, ನಾಗರತ್ನ ಹೆಚ್, ರಾಯಮ್ಮ, ರಮಾ ಕುಲಕರ್ಣಿ. ಶೀರ್ಷಿಕೆ ಗೀತೆ ಹಾಡಿದವರು ಮೌನೇಶ್ ಕುಮಾರ್ ಛಾವಣಿ. ಬಸವಣ್ಣನ ಪಾತ್ರ ವಹಿಸಿ ಈ ಸರಣಿಯನ್ನು ನಿರ್ದೇಶಿಸಿದವರು ಡಾಕ್ಟರ್ ಬಿ ಎಂ ಶರಭೇಂದ್ರ ಸ್ವಾಮಿ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಬಾಲಂಕು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ರಾಯಚೂರು. ಇಲ್ಲಿ ಎಲುಬು ಕೀಲಿಗೆ ಸಂಬಂಧಿಸಿದ ಎಲ್ಲ ರೀತಿಯ ಚಿಕಿತ್ಸೆ ದೊರೆಯುತ್ತದೆ. ಇಲ್ಲಿ ಟ್ರಾಮಾ ಸೆಂಟರ್, ಸಿಟಿ ಸ್ಕ್ಯಾನ್, ನ್ಯೂರೋ ಮೈಕ್ರೋಸ್ಕೋಪ್, ಬ್ರೇವ್ ಸರ್ಜರಿ, ಸ್ಪೈನ್ ಸರ್ಜರಿ, ನೀ ಸರ್ಜರಿ, ಲ್ಯಾಪ್ರೋಸ್ಕೋಪಿ, ಕೆಲನೋಸ್ಕೋಪಿ ಸೇರಿದಂತೆ ಎಲ್ಲ ರೀತಿಯ ಸೌಲಭ್ಯಗಳು ಇಲ್ಲಿ ದೊರೆಯುತ್ತವೆ. ವೈದ್ಯಕೀಯ ವಿಭಾಗ, ಶಸ್ತ್ರಚಿಕಿತ್ಸೆ, ಒಬಿಜಿ, ಸ್ತ್ರೀರೋಗ ವಿಭಾಗ ಸೇರಿದಂತೆ ಅನೇಕ ರೀತಿಯ ಚಿಕಿತ್ಸೆ ವಿಭಾಗಗಳು ಇಲ್ಲಿವೆ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:55 ಆಗುತ್ತಲಿದ್ದು ನಮ್ಮ ಮುಂದಿನ ಕಾರ್ಯಕ್ರಮ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
2: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕ ದಿವ್ಯಾನಂದ ಝಾ. ಅಥ ವಾರ್ತಾ. ನವದಿಲ್ಲಿಯಾಂ ಹೈದರಾಬಾದ್ ಹೌಸ್ ಸ್ಥಳೆ ಅದ್ಯ ವಿದೇಶ ಮಂತ್ರಿ ಡಾಕ್ಟರ್ ಸುಬ್ರಹ್ಮಣ್ಯಂ ಜಯಶಂಕರ ಅಮೆರಿಕಾ ದೇಶೀಯೇನ ವಿದೇಶ ಸಚಿವೇನ ಮಾರ್ಕೊ ರೂಬಿಯೋ ಇತ್ಯನೇನ ಸಮಂ ದ್ವಿಪಾಕ್ಷಿಕ ಸಂವಾದಂ ಕರಿಷ್ಯತಿ. ಏತೌ ಕ್ಷೇತ್ರೀಯ ವೈಶ್ವಿಕ ಶಾಂತಿ ಸುರಕ್ಷಾ ಸಂಬದ್ಧಾನ್ ವಿಷಯಾನ್ ಸಮೇತ್ಯ ಅನೇಕೇಷು ಭಿನ್ನ ವಿಷಯೇಷು ಚರ್ಚಾಂ ಕರಿಷ್ಯತಃ ಇತಿ ಆಶಾಸ್ತೆ. ಅಮೆರಿಕಾ ವಿದೇಶ ಮಂತ್ರಿ ಗತದಿನೆ ಪ್ರಾತಃ ಚತುರ್ದಿವಸೀಯ ಯಾತ್ರಾ ಪ್ರಸಂಗೇ ಭಾರತಂ ಸಂಪ್ರಾಪ್ತಃ. ದ್ವಿಪಕ್ಷೀಯ ಸಂಬಂಧಾನ್ ಸುದೃಢೀಕರ್ತುಂ ಅಪಿ ಚ ವಾಣಿಜ್ಯ ರಕ್ಷೋರ್ಜಾ ಸುರಕ್ಷಾ ಪ್ರಾವಿಧಿಕೀ ಹಿಂದ ಪ್ರಶಾಂತ ವ್ಯೂಹ ರಚನೆತ್ಯಾದಿಷು ಕ್ಷೇತ್ರೇಷು ಸಹಯೋಗ ವಿಸ್ತಾರಾರ್ಥಂ ತಸ್ಯ ಏಷಾ ಭಾರತ ಯಾತ್ರಾ ನಿತರಾಂ ಮಹತ್ವಾದಾಯಿನಿ ವರ್ತತೆ. ಗತವಾಸರೆ ಸಹ ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಸಹ ಭಾರತ ಅಮೆರಿಕಾ ವ್ಯಾಪಕ ವೈಶ್ವಿಕ ರಣನೀತಿ ಸಂಧಿಂ ಸುದೃಢಯಿತುಂ ಚರ್ಚಾಂ ಅಕರೋತ್. ಪ್ರಧಾನಮಂತ್ರಿ ಕಾರ್ಯಾಲಯಸ್ಯ ವಿಜ್ಞಪ್ತ್ಯನುಸಾರಿ ಅಮೆರಿಕಾ ವಿದೇಶ ಮಂತ್ರಿಣಾ ರಕ್ಷಾ ಪ್ರಾವಿಧಿಕಿ ವ್ಯಾಪಾರ ನಿವೇಶೋರ್ಜಾ ಸುರಕ್ಷಾ ಸಂಪರ್ಕ ಶಿಕ್ಷಾ ಪಾರಸ್ಪರಿಕ ಜನಸಂಬಂಧಾದಿಷು ವಿವಿಧ ಕ್ಷೇತ್ರೇಷು ದ್ವಿಪಕ್ಷೀಯ ಸಹಯೋಗಸ್ಯ ನಿರಂತರ ಪ್ರಗತೇ ವಿಷಯ ಪ್ರಧಾನಮಂತ್ರಿ ಸಂಸೂಚಿತ. ಅಸ್ಮಿನ್ ಅವಸರೆ ಶ್ರೀಮೋದಿ ಶಾಂತಿ ಪ್ರಯಾಸೇಭ್ಯ ಭಾರತಸ್ಯ ಸತತ ಸಮರ್ಥನ ಪುನರುದೀರಿತವಾನ್ ಅಪಿ ಚ ಸಂಭಾಷಣ ಕೂಟನೀತಿ ಮಾಧ್ಯಮೇನ ವಿವಾದಾನಾಂ ಶಾಂತಿಪೂರ್ಣ ಸಮಾಧಾನಾಯ ಪುನರೇಕದಾ ಆಹ್ವಾನಂ ಕೃತವಾನ್. ವಾಣಿಜ್ಯೋದ್ಯೋಗ ಮಂತ್ರಿ ಪಿಯೂಷ್ ಗೋಯಲ ಅದ್ಯಾರಭ್ಯ ಭಾರತೀಯ ವ್ಯಾಪಾರ ನೇತ್ರೀಣಾಂ ಏಕೇನ ಪ್ರತಿನಿಧಿ ಮಂಡಲಿನ ಸಹ ಕನ್ನಡ ದೇಶಸ್ಯ ತ್ರಿದಿವಸೀಯ ಯಾತ್ರಾಯಾಂ ಭವಿಷ್ಯತಿ. ವಾಣಿಜ್ಯ ಮಂತ್ರಾಲಯೇನ ಸೂಚಿತಂ ಯತ್ ಶ್ರೀ ಗೋಯಲ ವ್ಯಾಪಾರ ನಿವೇಶ ಭಾರತ ಕನ್ನಡಾ ವ್ಯಾಪಕಾರ್ಥಿಕ ಸಹಭಾಗಿತಾ ವಾರ್ತಾಲಾಪಂ ಪ್ರವರ್ತಯಿತುಂ ಒಟಾವಾ ಟೊರಂಟೊ ನಗರಯೋಃ ದ್ವಿಪಕ್ಷೀಯ ಸಮಾಗಮಂ ಕರಿಷ್ಯತಿ. ಸಂಸದೀಯ ಕಾರ್ಯಸೂಚನಾ ಪ್ರಸಾರಣ ರಾಜ್ಯಮಂತ್ರಿ ಎಲ್ ಮುರುಗುನಃ ಅವದತ್ ಯತ್ ಪ್ರಶಾಸನ 47.5 ವರ್ಷ ಪರ್ಯಂತಂ ವಿಕಸಿತಂ ಭಾರತಂ ಇತಿ ಸ್ವಪ್ನಂ ಸಾಕಾರಯಿತುಂ ಪ್ರತಿಬದ್ಧಮಸ್ತಿ. ಚೆನ್ನೈ ಸ್ಥಿತೆ ICF ಇತಿ ಸಂಸ್ಥಾನೆ ಆಯೋಜಿತಂ ಆಜೀವಿಕಾ ಮೇಳನ ಸಂಬೋಧಯನ್ ಸಹ ಉಕ್ತವಾನ್ ಯತ್ ಪ್ರಧಾನಮಂತ್ರಿಣಃ ನೇತೃತ್ವೇ ದೇಶಃ ಆಧಾರಭೂತ ಸಂರಚನಾ ವಿಕಾಸೇ ವೃತ್ತ್ಯವಸರಾಣಾಂ ವೃದ್ಧೌ ವ್ಯಾಪಾರ ಸುಗಮತಾಯಾಂ ಚ ತೀವ್ರಗತ್ಯಾ ಪ್ರಗತಿಂ ಕರೋತಿ. ಪ್ರಿಯಾ ಶ್ರೋತಾರಃ, ಸಂಸ್ಕೃತ ಜಗತಾ ಸಂಬದ್ಧೈಃ ವಿಭಿನ್ನೈಃ ಕ್ರಿಯಾಕಲಾಪೈಃ ಸಂವಲಿತಸ್ಯ ಸಂಸ್ಕೃತ ಸಾಪ್ತಾಹಿಕೀತಿ ವಿಶಿಷ್ಟ ಕಾರ್ಯಕ್ರಮಸ್ಯ ಪ್ರಸಾರಣಂ ಆಕಾಶವಾಣ್ಯಾಃ ಎಫ್ಎಂ ಗೋಲ್ಡ್ ಪ್ರವಾಹಿಕಾತಃ ಅದ್ಯ ಮಧ್ಯಾಹ್ನೆ ಸಾರ್ಧೈಕವಾದನತಃ ಭವಿಷ್ಯತಿ. ಭವಂತಃ ಸರ್ವೇ ಯಥಾಕಾಲಂ ಶ್ರೋತುಂ ಪ್ರಭವಂತಿ. भारतीयर्तु विभागेन अद्य पूर्वीयोत्तर प्रदेशाय पूर्वीय मध्य प्रदेशाय विदर्भाय च अतितापपरा रक्तवारणकी संचेतना प्रसारिता भारतस्य उत्तर पश्चिमीय मध्य पूर्वीय दिग् विभागेषु कतिपय क्षेत्रेषु समाना एव स्थितिः आगामी सप्त दिवस पर्यन्तं भविष्यति इत्यपि विभागेन सूचितम् अन्ते क्रीडा वार्तासु इंडियन प्रीमियर लीग क्रिकेट स्पर्धा मालिकायां गतरात्रौ लखनऊ नगरे इकाना क्रिकेट क्रीडांगणे आयोजिते द्वंद्वे श्रेयस अय्यरेण अर्जितानां एकोत्तर शत धावनांकानां बलेन पंजाब किंग्स दलेन लखनऊ सुपर जायंट्स दलं सप्तभिः क्रीडकैः पराजितम् क्रीडान्ते अय्यरः स्पर्धा पुरुषः घोषितः अद्यतने द्वंद्वद्वये प्रथमं मुंबईयां अपराहणे सार्धत्रिवादने मुंबई इंडियंस दलं राजस्थान रॉयल्स दलेन स्पर्धिष्यते ततः सायं कोलकातायां कोलकाता नाइट राइडर्स दिल्ली कैपिटल्स दलयोः द्वंद्वं भविष्यति इति वार्ताः
1: आकाशवाणी रायचूर एफएम केंद्र ಸಮಯ 7 ಗಂಟೆ
3: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712 ವೆಬ್ಸೈಟ್ gmu.ac.in
1: ಕೆಳಗರೆ ಈ ಬೆಳಗ್ಗೆ 8:30 ನವೋದಯ ನಡೆ ಆರೋಗ್ಯದ ಕಡೆ ಆರೋಗ್ಯದ ಅರಿವು ಮೂಡಿಸುವ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಗುವುದು ವಿಷಯ ದೇಹದಾನದ ಮಹತ್ವ ಕುರಿತು ನವೋದಯ ಮೆಡಿಕಲ್ ಕಾಲೇಜಿನ ಅಸೋಸಿಯೇಟ್ ಪ್ರೊಫೆಸರ್ ಮತ್ತು ಅನಾಟಮಿ ವಿಭಾಗದ ಅಧಿಕಾರಿಗಳಾದ ಡಾಕ್ಟರ್ ಭೀಮಶೆಟ್ಟಿ ಎಸ್ ಪಾಟೀಲ್ ಅವರೊಂದಿಗೆ ಸಂದರ್ಶನ ನಿರ್ಮಾಣ ವೆಂಕಟೇಶ್ ಬೇವಿನಬಿಂಚಿ ಧ್ವನಿಮುದ್ರಣ ನೆರವು ಬಿ ನರಸಿಂಹಲು ಪ್ರಾಯೋಜಕರು ನವೋದಯ ಮೆಡಿಕಲ್ ಕಾಲೇಜು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ರಾಯಚೂರು ಈ ಬೆಳಗ್ಗೆ 9:05 ವಿಶ್ವ ಸ್ಕಿಜೋಫ್ರೇನಿಯಾ ದಿನದ ಅಂಗವಾಗಿ ಪ್ರಾಯೋಜಿತ ಕಾರ್ಯಕ್ರಮ ಭಾಗವಹಿಸುತ್ತಾರೆ ರಾಯಚೂರಿನ ಮನೋರೋಗ ತಜ್ಞ ವೈದ್ಯರಾದ ಡಾಕ್ಟರ್ ಮನೋಹರ್ ವೈ ಪತ್ತಾರ್ ಮತ್ತು ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಅನುಷ್ಠಾನ ಅಧಿಕಾರಿಗಳಾದ ಡಾಕ್ಟರ್ ನಂದಿತಾ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ವೆಂಕಟೇಶ್ ಬೇವಿನಬೆಂಚಿ ಪ್ರಾಯೋಜಕರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಮಾನಸಿಕ ವಿಭಾಗ ರಾಯಚೂರು ಈ ಬೆಳಗ್ಗೆ 9:30 ಚಿತ್ರಗೀತೆಗಳೊಂದಿಗೆ ನೇರ ಫೋನಿನ ಕಾರ್ಯಕ್ರಮ ನಿಮ್ಮ ಕರೆ ನಿಮಗೊಂದು ಗೀತೆ ಪ್ರಸಾರವಾಗುವುದು ಆಕಾಶವಾಣಿ ರಾಯಚೂರ್ ಎಫ್ಎಂ ಕೇಂದ್ರ ಸಮಯ 7:02 ಮೊದಲಿಗೆ ಕೆಲವು ಪ್ರಕಟಣೆಗಳು 7:05 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

0: ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com. ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: ತೆಲುಗು ಕಾರ್ಯಕ್ರಮాలు వినాలని ఉందా? మన తెలుగు కార్యక్రమాలు కూడా న్యూస్ ఆన్ AIR యాప్ లో లభ్యమవుతుంది.
3: నా స్వరము నీ స్వరము సంగమమై మనసరంగా అవతరించి
4: ആകാശവാണിയുടെ എല്ലാ മലയാളം ചാനലുകളും ന്യൂസ് ഓൺ എയർ ആപ്പിൽ ഇപ്പോൾ ലഭ്യമാണ്. ആകാശവാണി എന്നും നിങ്ങളോടൊപ്പം.
3: എന്റെ സ്വരവും നിങ്ങളുടെ സ്വരവും ഒത്തുചേർന്നു നമ്മുടെ സ്വരമായി.
0: രാഗം 24x7 DTH വാഹിനി, FM റെയിൻബോ, വിവിധ ഭാരതി മറ്റു ഭാരതദ എല്ലാ ആകാശവാണി കേന്ദ്ര മറ്റു 8 ദൂരദർശനദ ചാനലുകളു ന്യൂസ് ഓൺ AIR നല്ലി ലഭ്യ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
5: ಕನ್ನಡದ ಅಕ್ಷರ ಮಾಲೆ,
6: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
7: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
6: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
7: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
6: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
1: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು: ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್, ಧಾರವಾಡ ಸೇರಿದಂತೆ ದೇಶದ 8,000 ಸ್ಥಳಗಳಲ್ಲಿ ಇಂದು ಜನಜಾಗೃತಿ ಜಾಥಾ. 81 ಹೆಚ್ಚು ಉದ್ಯೋಗ ವಲಯಗಳ ಅಸಂಘಟಿತ ಹಾಗೂ ಗಿಗ್ ಕಾರ್ಮಿಕರಿಗೆ ರಾಜ್ಯ ಸರ್ಕಾರದಿಂದ 60% ವೇತನ ಹೆಚ್ಚಳ. ಹೊಸದಿಲ್ಲಿಯ ಕೆಂಪುಕೋಟೆಯಲ್ಲಿ ಇಂದು ವನವಾಸಿಗಳ ಜನಜಾತೀಯ ಸಾಂಸ್ಕೃತಿಕ ಸಮಾಗಮ. ಕಳಂಕ ನಿವಾರಿಸು, ತಿಳಿವಳಿಕೆ ಬೆಳೆಸು ಧ್ಯೇಯದೊಂದಿಗೆ ಇಂದು ವಿಶ್ವ ಸ್ಕಿಜೋಫ್ರೇನಿಯಾ ಜಾಗೃತಿ ದಿನ. ಈಗ ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪರಿಕಲ್ಪನೆಯ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ 75 ಆವೃತ್ತಿಯ ಅಭಿಯಾನ ಧಾರವಾಡ ಸೇರಿದಂತೆ ದೇಶದ 8,000 ಅಧಿಕ ಸ್ಥಳಗಳಲ್ಲಿ ಇಂದು ಜರುಗಲಿದೆ. ಅಹಮದಾಬಾದ್ನಲ್ಲಿ ಜರುಗಲಿರುವ 2030 ಕಾಮನ್ವೆಲ್ತ್ ಕ್ರೀಡಾಕೂಟದ ಶತಮಾನೋತ್ಸವದ ಸ್ಮರಣಾರ್ಥ ಗುಜರಾತಿನ ಸಬರಮತಿ ನದಿ ತೀರದಲ್ಲಿ ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಖಾತೆ ಸಚಿವ ಮನ್ಸುಖ್ ಮಾಂಡವಿಯ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ಗೆ ಇಂದು ಚಾಲನೆ ನೀಡಲಿದ್ದಾರೆ. ರಾಜ್ಯ ಸರ್ಕಾರ ಕಾರ್ಮಿಕರ ಕನಿಷ್ಠ ವೇತನವನ್ನು ಸರಾಸರಿ 60% ಹೆಚ್ಚಿಸಿದ್ದು ರಾಜ್ಯದ 1,00,000 ಅಧಿಕ ಕಾರ್ಮಿಕರಿಗೆ ಆರ್ಥಿಕ ನೆರವು ದೊರಕಲಿದೆ ಎಂದು ಕಾರ್ಮಿಕ ಖಾತೆ ಸಚಿವ ಸಂತೋಷ್ ಲಾಡ್ ತಿಳಿಸಿದ್ದಾರೆ. ನೂತನ ಕನಿಷ್ಠ ವೇತನ ಜಾರಿಯಿಂದ ರಾಜ್ಯ ಕಾರ್ಮಿಕರ ವಿಮೆ, ಇಎಸ್ಐ ಮತ್ತು ಭವಿಷ್ಯ ನಿಧಿ ಪಿಎಫ್ ಕಡಿತದ ಬಳಿಕ ದೊರಕುತ್ತಿದ್ದ ಕಡಿಮೆ ವೇತನದ ಬದಲಾಗಿ ಪರಿಷ್ಕೃತ ಸಂಚಿತ ವೇತನ ಕೈಗೆ ಸಿಗಲಿದೆ ಎಂದರು. ಅಸಂಘಟಿತ ವಲಯದ ಗಿಗ್ ಕಾರ್ಮಿಕರು, ನಿರ್ದಿಷ್ಟ ವಲಯಗಳಲ್ಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರು, ಖಾಸಗಿ ಶಾಲೆ ಕಾಲೇಜುಗಳ ಬೋಧಕೇತರ ಸಿಬ್ಬಂದಿ, ಇಕಾಮರ್ಸ್ ಕ್ಷೇತ್ರದ ನೌಕರರು, ಕೊರಿಯರ್ ಸಂಸ್ಥೆಗಳ ಸಿಬ್ಬಂದಿ ಹಾಗೂ ಧಾರ್ಮಿಕ ಸಂಸ್ಥೆಗಳಲ್ಲಿ ಕೆಲಸ ಮಾಡುವ ನೌಕರರು ಸೇರಿದಂತೆ ಒಟ್ಟಾರೆ ರಾಜ್ಯದ 81 ಹೆಚ್ಚು ಅನುಸೂಚಿತ ಉದ್ಯೋಗ ವಲಯಗಳ ಕಾರ್ಮಿಕರಿಗೆ ಇದರ ಲಾಭ ದೊರೆಯಲಿದೆ ಎಂದು ಸಚಿವ ಲಾಡ್ ಹೇಳಿದ್ದಾರೆ. ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನದನ್ವಯ ವೇತನ ಪರಿಷ್ಕರಣೆ ಕೈಗೊಂಡು ರಾಜ್ಯ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. 3,300 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಂಗಳೂರು ಶಿವಮೊಗ್ಗ ಹಾಗೂ ಶೃಂಗೇರಿ ಮಧ್ಯದ ರೈಲು ಮಾರ್ಗದ ಅಭಿವೃದ್ಧಿ ಕೈಗೆತ್ತಿಕೊಳ್ಳಲಾಗುವುದು ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಮಂಗಳೂರು ರೈಲ್ವೆ ಕಚೇರಿಯಲ್ಲಿ ರೈಲ್ವೆ ಯೋಜನೆಗಳ ಪ್ರಗತಿ ಪರಿಶೀಲಿಸಿ ಅವರು ಮಾತನಾಡಿದರು. ರಾಜ್ಯದಲ್ಲಿ 37 ನೂತನ ರೈಲುಗಳನ್ನು ಪ್ರತಿದಿನದ ಸಂಚಾರಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಎಂದರು. ಮಂಗಳೂರು ರೈಲು ನಿಲ್ದಾಣವನ್ನು ಮೇಲ್ದರ್ಜೆಗೇರಿಸುವ, ಮಂಗಳೂರು ಸುಬ್ರಹ್ಮಣ್ಯ ನಡುವೆ ರೈಲುಗಳ ವೇಗ ಹೆಚ್ಚಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಸಚಿವ ಸೋಮಣ್ಣ ನುಡಿದರು. ಹೊಸದಿಲ್ಲಿಯ ಕೆಂಪುಕೋಟೆ ಮೈದಾನದಲ್ಲಿ ಇಂದು ಬುಡಕಟ್ಟು ಸಮುದಾಯಗಳ ಜನಜಾತೀಯ ಸಾಂಸ್ಕೃತಿಕ ಸಮಾಗಮ ಆಯೋಜಿತವಾಗಿದೆ. ಕರ್ನಾಟಕ ಸೇರಿದಂತೆ ವಿವಿಧ ರಾಜ್ಯಗಳಿಂದ 500 ಬುಡಕಟ್ಟು ಸಮುದಾಯಗಳ ಪ್ರತಿನಿಧಿಗಳು ಸಾಂಪ್ರದಾಯಿಕ ಪೋಷಾಕು ತೊಟ್ಟು ಪಾಲ್ಗೊಳ್ಳಲಿದ್ದಾರೆ. ಸಾಂಸ್ಕೃತಿಕ ಪರಂಪರೆಯನ್ನು ಗೌರವಿಸಿ ಸಂಭ್ರಮಿಸುವ ಉದ್ದೇಶದೊಂದಿಗೆ 1.5 ಲಕ್ಷ ವನವಾಸಿಗರು ಸಮಾವೇಶಗೊಳ್ಳಲಿದ್ದಾರೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಬೆಂಗಳೂರಿನ ಯುಆರ್ ರಾವ್ ಉಪಗ್ರಹ ಕೇಂದ್ರದಲ್ಲಿ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಬಾಹ್ಯಾಕಾಶ ವಿಜ್ಞಾನದ ಕುರಿತು ಮಾಹಿತಿ ನೀಡಲು ಆಯೋಜಿಸಿದ್ದ 6ನೇ ಯುವಿಕಾ ಯುವ ವಿಜ್ಞಾನಿ ಕಾರ್ಯಕ್ರಮದಲ್ಲಿ ಕಲಬುರಗಿ ಜಿಲ್ಲೆ ಆಜಾದ್ಪುರ ಎಸ್ಆರ್ಎಂ ಮೆಹ್ತಾ ಸಿಬಿಎಸ್ಇ ಶಾಲೆ ವಿದ್ಯಾರ್ಥಿನಿ ತನ್ವಿ ಚೈತನ್ಯ ಕೊಠಾರಿ ಪಾಲ್ಗೊಂಡಿದ್ದರು. ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ.
1: ನಾನು ಯುವಿಕಾ 2026 ರಲ್ಲಿ 13 ದಿನಗಳ ಅವಧಿಯಲ್ಲಿ URSC ಬೆಂಗಳೂರು ನೆಲೆಯಲ್ಲಿ ಭಾಗವಹಿಸಿದ್ದೆ. ಒಟ್ಟು ಕಾರ್ಯಕ್ರಮ ಅದ್ಭುತವಾಗಿತ್ತು. ಪ್ರಯೋಗ ಶಾಲಾ ದರ್ಶನಗಳನ್ನು ಮತ್ತು ಅನೇಕ ಪ್ರಯೋಗಗಳನ್ನು ನಡೆಸುವ ಮೂಲಕ ತುಂಬಾ ಆಸಕ್ತಿಪೂರ್ಣವಾಯಿತು. ನಾವು ಇಸ್ರೋನ ಹಲವಾರು ಕೇಂದ್ರಗಳನ್ನು ಭೇಟಿ ಮಾಡಿ ಪ್ರಮುಖ ವ್ಯಕ್ತಿಗಳಾದ ಡಾಕ್ಟರ್ ಎಂ ಅಣ್ಣಂದುರೈ, ದ ಮೂನ್ ಮ್ಯಾನ್ ಆಫ್ ಇಂಡಿಯಾ, ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಮತ್ತೆ ಇಸ್ರೋ ನಿರ್ದೇಶಕರಾದ ವಿ ನಾರಾಯಣನ್ ಸರ್ ಅವರ ಜೊತೆಗೆ ಸಂವಾದವನ್ನು ನಡೆಸಿದ್ದೇವೆ. ಜ್ಞಾನವರ್ಧಕ ಅನುಭವವಾಗಿತ್ತು.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪೆಟ್ರೋಲ್ ದರ ಪ್ರತಿ ಲೀಟರ್ಗೆ 87 ಪೈಸೆ, ಡೀಸೆಲ್ ಪ್ರತಿ ಲೀಟರ್ಗೆ 91 ಪೈಸೆಯಷ್ಟು ಹಾಗೂ ಸಿಎನ್ಜಿ ದರ ಪ್ರತಿ ಕಿಲೋಕ್ಕೆ 1 ರೂಪಾಯಿಯಷ್ಟು ಏರಿಕೆಯಾಗಿದೆ. ಪರಿಷ್ಕೃತ ದರ ನಿನ್ನೆಯಿಂದ ಜಾರಿಗೊಂಡಿದೆ. ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹುಬ್ಬಳ್ಳಿಯಲ್ಲಿ ಪ್ರತಿಕ್ರಿಯಿಸಿ, ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಜನಪರ ಕಾಳಜಿ ಇದ್ದರೆ ತನ್ನ ಪಾಲಿನ ಪೆಟ್ರೋಲ್ ಹಾಗೂ ಡೀಸೆಲ್ ಸುಂಕ ಇಳಿಸಲಿ ಎಂದು ಆಗ್ರಹಿಸಿದ್ದಾರೆ. ಕಳಂಕ ನಿವಾರಿಸು, ತಿಳಿವಳಿಕೆ ಬೆಳೆಸು ಧ್ಯೇಯದೊಂದಿಗೆ ಇಂದು ವಿಶ್ವ ಸ್ಕಿಜೋಫ್ರೇನಿಯಾ ಜಾಗೃತಿ ದಿನ. ಸಂಕೀರ್ಣ ಮನೋ ಆರೋಗ್ಯ ಸ್ಥಿತಿಯ ಬಗ್ಗೆ ಜಾಗೃತಿ ಮೂಡಿಸಲು ಈ ದಿನ ಮೀಸಲು. ವಿಶ್ವ ಆರೋಗ್ಯ ಸಂಸ್ಥೆ ವರದಿಗಳ ಪ್ರಕಾರ ವಿಶ್ವಾದ್ಯಂತ 2,01,00,000ಕ್ಕಿಂತಲೂ ಅಧಿಕ ಜನ ಸ್ಕಿಜೋಫ್ರೇನಿಯಾದಿಂದ ಬಾಧಿತರಾಗಿದ್ದಾರೆ. ಧಾರವಾಡ ಮನೋ ಆರೋಗ್ಯ ಹಾಗೂ ನರವಿಜ್ಞಾನಗಳ ಸಂಸ್ಥೆಯ ಪ್ರಾಧ್ಯಾಪಕ ಡಾಕ್ಟರ್ ರಾಘವೇಂದ್ರ ಪಾಟೀಲ್ ಸ್ಕಿಜೋಫ್ರೇನಿಯಾ ಕುರಿತು ಮಾಹಿತಿ ನೀಡಿದ್ದಾರೆ.
5: ಸ್ಕಿಜೋಫ್ರೀನಿಯಾ ಎಂದರೆ ಚಿತ್ತ ವಿಕಲತೆ. ಇದು ಒಂದು ತೀವ್ರಕರವಾದ ಮಾನಸಿಕ ಕಾಯಿಲೆ. ವ್ಯಕ್ತಿ ತಾನು ಒಂದು ವಾಸ್ತವತೆಯನ್ನು ಕಳೆದುಕೊಂಡಿರುತ್ತಾನೆ. ವಿಶ್ವದಾದ್ಯಂತ 3 ಕೋಟಿಗೂ ಹೆಚ್ಚು ಜನ ಈ ಒಂದು ಸ್ಕಿಜೋಫ್ರೀನಿಯಾ ಎಂಬ ಕಾಯಿಲೆಯಿಂದ ಬಳಲುತ್ತಿದ್ದಾರೆ. ನಮ್ಮ ದೇಶದಲ್ಲಿ 6-8 ಲಕ್ಷ ಮಂದಿಗೆ ಈ ಒಂದು ತೀವ್ರಕರವಾದ ಮಾನಸಿಕ ಕಾಯಿಲೆ ಕಂಡುಬರುತ್ತದೆ. ಈ ಕಾಯಿಲೆ ಅತಿ ಹೆಚ್ಚಾಗಿ ಬಳಲುತ್ತಿದ್ದಾರೋ ಅಂತವರನ್ನು ನಾವು ಒಳರೋಗಿಯನ್ನಾಗಿಯೂ ಸಹ ನಾವು ಟ್ರೀಟ್ಮೆಂಟ್ ಕೊಡುತ್ತಾ ಅವರಿಗೆ ಇಂಜೆಕ್ಷನ್ ಹಾಗೂ ECT ಚಿಕಿತ್ಸೆಯನ್ನು ಸಹ ನೀಡಬಹುದು. ಈ ಚಿಕಿತ್ಸೆಯು ಎಲ್ಲಾ ಜಿಲ್ಲಾಸ್ಪತ್ರೆಗಳಲ್ಲಿ ಉಚಿತವಾಗಿ ಜನರ ನೆರವಿಗೆ ಸಿದ್ಧವಾಗಿರುತ್ತದೆ.
0: ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಚಿಪ್ಪಳ್ಳಿ ಗ್ರಾಮದ ಶ್ರಾವ್ಯ ಸಾಗರ್ ನಿರ್ಮಿಸಿದ ವರದಾ ನದಿ ಜೀವವೈವಿಧ್ಯ ಸಾಕ್ಷ್ಯಚಿತ್ರಕ್ಕೆ ರಾಜ್ಯ ಜೀವವೈವಿಧ್ಯ ಮಂಡಳಿಯ 2025-26 ಸಾಲಿನ ಅತ್ಯುತ್ತಮ ಸಾಕ್ಷ್ಯಚಿತ್ರ ಪ್ರಶಸ್ತಿಗೆ ಭಾಜನವಾಗಿದೆ. ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ಬೆಂಗಳೂರಿನಲ್ಲಿ ಪ್ರಶಸ್ತಿ ನೀಡಿ ಗೌರವಿಸಿದರು. ಪ್ರದೇಶ ಸಮಾಚಾರಕ್ಕಾಗಿ ಶ್ರಾವ್ಯ ಸಾಗರ್ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
6: ನನ್ನ ಊರಿನ ಹತ್ತಿರದಲ್ಲಿಯೇ ಪಶ್ಚಿಮ ಘಟ್ಟದ ಜೀವನಾಡಿಯಾದಂತಹ ವರದಾ ನದಿಯ ಜನ್ಮಸ್ಥಾನವಿದೆ. ವರದಾ ನದಿಯು ಮಲೆನಾಡಿನಲ್ಲಿ ಹುಟ್ಟಿ ಬಯಲು ನಾಡಿಗಳಿಗೆ ಜೀವನಾಡಿಯಾಗಿ ಹರಿಯುತ್ತದೆ. ಇಡೀ ಭಾರತದಲ್ಲೇ ಉತ್ತರಾಭಿಮುಖವಾಗಿ ಹರಿಯುವಂತಹ ಏಕೈಕ ನದಿ ವರದಾ ನದಿಯಾಗಿದೆ. ನಾನೊಂದು ಸಾಕ್ಷ್ಯಚಿತ್ರವನ್ನ ನಿರ್ಮಾಣ ಮಾಡಿದ್ದು ವರದಾಯಿನಿ ವರದೆ ಎನ್ನುವಂತಹ ಹೆಸರಿನಲ್ಲಿ ಜೀವನಾಡಿ ವರದೆಯ ಕತೆ ಬಿತ್ತರಗೊಂಡಿದೆ. ನನ್ನ ನೆನದ ಮೂಲ ಕಥೆಯನ್ನು ನಾನು ಈ ಸಾಕ್ಷ್ಯಚಿತ್ರದಲ್ಲಿ ಜೀವ ವೈವಿಧ್ಯತೆಯ ವರದೆಯ ಅಂಗಳದ ಕತೆಗಳನ್ನ ಹಿಡಿದಿಟ್ಟಿದ್ದೇನೆ. ಅವಕಾಶವನ್ನ ನೀಡಿದಂತಹ ಮಂಡಳಿಗೂ, ವೆಂಕಟೇಶ್ ಕೌಲ್ಕೋಡರವರಿಗೂ, ನಾಗೇಂದ್ರ ಸಾಗರ್ ಹಾಗೂ ವಾಣಿಶ್ರೀ ಸಾಗರ್ ಅವರಿಗೂ, ಸಚಿನ್ ಹೆಗಡೆ ಅವರಿಗೂ ನಾನು ಆಭಾರಿಯಾಗಿರುತ್ತೇನೆ.
0: ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಪ್ರತಿನಿಧಿಗಳು, ಸೂರತ್ ಮಹಾನಗರ ಪಾಲಿಕೆ ಹಾಗೂ ದೇಶದ ಅತಿ ದೊಡ್ಡ 140 MLD ಸಾಮರ್ಥ್ಯದ ಒಳಚರಂಡಿ ನೀರು ಶುದ್ಧೀಕರಣ ಘಟಕಕ್ಕೆ ಭೇಟಿ ನೀಡಿ ಮಾಹಿತಿ ಪಡೆದರು. ವಾರ್ಷಿಕ 60 ಕೋಟಿ ಲಾಭ ಗಳಿಸುತ್ತಿರುವ ಘಟಕದ ಕಾರ್ಯವೈಖರಿ ಕುರಿತು ಸೂರತ್ ಪಾಲಿಕೆಯ ಕಾರ್ಯನಿರ್ವಾಹಕ ಅಭಿಯಂತರ ಪರೇಶ್ ಪಟೇಲ್ ನಿಯೋಗಕ್ಕೆ ಮಾಹಿತಿ ನೀಡಿದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ರಾಜ್ಯಕ್ಕೆ ಭೇಟಿ ನೀಡಿದ್ದು ಇಂದು ಬೆಂಗಳೂರು ಉತ್ತರ ಜಿಲ್ಲೆ ಕಾರ್ಯಕರ್ತರ ಪ್ರಶಿಕ್ಷಣ ವರ್ಗದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ರಾಜ್ಯಮಟ್ಟದ ಚೆಸ್ ಪಂದ್ಯಾವಳಿ ಕೋಲಾರ ಜಿಲ್ಲಾ ಚೆಸ್ ಅಸೋಸಿಯೇಷನ್ ವತಿಯಿಂದ ಇಂದು ನಗರದ ಯುವಜನ ಸೇವಾ ಇಲಾಖೆಯ ಒಳಾಂಗಣ ಕ್ರೀಡಾಂಗಣದಲ್ಲಿ ಆಯೋಜಿತವಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಧರೆ ಫೌಂಡೇಶನ್ ಸಹಯೋಗದಲ್ಲಿ 5 ಲಕ್ಷ ಗಿಡಗಳನ್ನು ನೆಡಲಾಗುತ್ತಿದೆ ಎಂದು ರಾಜ್ಯ ಹೈಕೋರ್ಟ್ ನ್ಯಾಯಮೂರ್ತಿ ಹಂಜಾಟೆ ಸಂಜೀವ್ ಕುಮಾರ್ ತಿಳಿಸಿದ್ದಾರೆ. ಚಿಕ್ಕಮಗಳೂರಿನ ಕೈ ಕಸೂತಿ ಪ್ರವೀಣೆ ಎಂಎಸ್ ಸುಕನ್ಯಾ ಮಲೇಷಿಯಾದ ವಿಶ್ವ ಫ್ಯಾಷನ್ ವಿಶ್ವವಿದ್ಯಾಲಯದ ಡಾಕ್ಟರೇಟ್ ಪದವಿಗೆ ಭಾಜನರಾಗಿದ್ದಾರೆ. ಚಾಮರಾಜನಗರ ಜಿಲ್ಲೆ ಬಿಳಿ ರಂಗನಾಥಸ್ವಾಮಿ ಹುಲಿ ಸಂರಕ್ಷಿತ ಅರಣ್ಯದ ಯಳಂದೂರು ವನ್ಯಜೀವಿ ವಲಯದಲ್ಲಿ ಕಂಡುಬಂದ ಆನೆ ಕಳೇಬರದ ಅಂಗಾಂಗಗಳನ್ನು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಿದ್ದಾಗಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಮಂಜುನಾಥ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ ಧಾರವಾಡ ಸೇರಿದಂತೆ ದೇಶದ 8,000 ಸ್ಥಳಗಳಲ್ಲಿ ಇಂದು ಜನಜಾಗೃತಿ ಜಾಥಾ. 81ಕ್ಕೂ ಹೆಚ್ಚು ಉದ್ಯೋಗ ವಲಯಗಳ ಅಸಂಘಟಿತ ಹಾಗೂ ಗಿಗ್ ಕಾರ್ಮಿಕರಿಗೆ ರಾಜ್ಯ ಸರ್ಕಾರದಿಂದ 60%+ ವೇತನ ಹೆಚ್ಚಳ. ಹೊಸದಿಲ್ಲಿಯ ಕೆಂಪುಕೋಟೆಯಲ್ಲಿ ಇಂದು ವನವಾಸಿಗಳ ಜನಜಾತಿಯ ಸಾಂಸ್ಕೃತಿಕ ಸಮಾಗಮ. ಕಳಂಕ ನಿವಾರಿಸು, ತಿಳಿವಳಿಕೆ ಬೆಳೆಸು ಧ್ಯೇಯದೊಂದಿಗೆ ಇಂದು ವಿಶ್ವ ಸ್ಕಿಜೋಫ್ರೇನಿಯಾ ಜಾಗೃತಿ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ.

0: ಕಲಬುರಗಿಯ ವಿಕಾಸ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ ಅಕಾಡೆಮಿ ಕಲಬುರಗಿ ಮತ್ತು
1: ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ.
2: ಶಾಲೆ ಸಾಮಾಜಿಕ ಪರಿವರ್ತನೆಯ ಕೇಂದ್ರವಾಗಬೇಕು.
1: ದೃಷ್ಟಿ ಬದಲಾದರೆ ಸೃಷ್ಟಿ ಬದಲಾಗುವುದು.
2: ಪ್ರಕೃತಿ ಕೇಂದ್ರಿತ ವಿಕಾಸ ನಮ್ಮ ಧ್ಯೇಯ.
1: ಕಲ್ಯಾಣ ಕರ್ನಾಟಕವನ್ನು ಪ್ರಯೋಗ ಭೂಮಿಯನ್ನಾಗಿಸಿ ವಿಕಾಸದ ಹೆಜ್ಜೆ ಇಡುತ್ತಿದೆ
2: ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ. ಪ್ರಕೃತಿಯಿಂದ ಸಂಸ್ಕೃತಿಯೆಡೆಗೆ.
1: ಆತ್ಮೀಯ ಎಲ್ಲ ಕೇಳುಗರಿಗೆ ನಮಸ್ಕಾರ. ಇದು ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಸಂಚಿಕೆಯಲ್ಲಿ ಮೊದಲಿಗೆ ಒಂದಿಷ್ಟು ವಿಕಾಸ ವಾರ್ತೆ. ಸರೋಜಿನಿ ದಾಮೋದರನ್ ಫೌಂಡೇಶನ್ ವತಿಯಿಂದ ವಿದ್ಯಾದಾನ ಎನ್ನುವಂಥ ಎಸ್ಎಸ್ಎಲ್ಸಿಯ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಮುಂದಿನ 10ನೇ ನಂತರದ ಶಿಕ್ಷಣಕ್ಕಾಗಿ ವಿದ್ಯಾರ್ಥಿ ವೇತನವನ್ನು ನೀಡುವಂತಹ ಅವಕಾಶವನ್ನು ಕಲ್ಪಿಸಲಾಗಿದೆ. ವಿದ್ಯಾರ್ಥಿಗಳು 2026ನೇ ಸಾಲಿನಲ್ಲಿ 10ನೇ ತರಗತಿಯಲ್ಲಿ ತೇರ್ಗಡೆ ಹೊಂದಿದ 90% ಅಧಿಕ ಅಥವಾ 9 CGPA ಅಂದರೆ ಶೇಕಡಾ 75% ಅಥವಾ 7 CGPA ಅಂಗವೈಕಲ್ಯ ಹೊಂದಿರುವ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು. ಈ ಕುರಿತಾದ ವಿವರವಾದ ಮಾಹಿತಿಯನ್ನು ವಿಕಾಸ್ ಅಕಾಡೆಮಿಯ ವಿಶ್ವಸ್ತರಲ್ಲಿ ಒಬ್ಬರಾಗಿರುವ ಶ್ರೀಮತಿ ಅಂಬಿಕಾ ಶೆಳ್ಳಿಗೆ ಅವರು ನೀಡಿದ್ದಾರೆ.
3: ವಿದ್ಯಾರ್ಥಿ ವೇತನ 10ನೇ ತರಗತಿ ಪಾಸ್ ಆಗಿ 90% ಪಡೆದಿರುವ ಆರ್ಥಿಕವಾಗಿ ಹಿಂದುಳಿದಿರುವ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಈ ವಿದ್ಯಾರ್ಥಿ ವೇತನ ಅನುಕೂಲವಾಗಲಿದೆ. ವಿದ್ಯಾದಾನ್ ವಿದ್ಯಾರ್ಥಿ ವೇತನವನ್ನು ಸರೋಜಿನಿ ದಾಮೋದರನ್ ಫೌಂಡೇಶನ್ ವತಿಯಿಂದ ನೀಡಲಾಗುತ್ತಿದ್ದು ಶ್ರೀ ಎನ್ ಡಿ ಶಿಬುಲಾಲ್ ಸಹ ಸಂಸ್ಥಾಪಕರು ಇನ್ಫೋಸಿಸ್. ಇವರು ಈ ಫೌಂಡೇಶನ್ ನ ಸಂಸ್ಥಾಪಕರಾಗಿದ್ದಾರೆ. ಇದು ದೇಶದ 26 ರಾಜ್ಯಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಇಲ್ಲಿಯವರೆಗೂ ದೇಶದ 78,000 ವಿದ್ಯಾರ್ಥಿಗಳು, ರಾಜ್ಯದ 15,000 ವಿದ್ಯಾರ್ಥಿಗಳು ಇದರ ಪ್ರಯೋಜನವನ್ನು ಪಡೆದಿದ್ದಾರೆ. 2026 ಇದೇ ವರ್ಷ ವಿದ್ಯಾರ್ಥಿ 10ನೇ ತರಗತಿ ಪಾಸ್ ಆಗಿರಬೇಕು, 90% ಪಡೆದಿರಬೇಕು, ಅಂಗವೈಕಲ್ಯ ಹೊಂದಿದ ಮಕ್ಕಳು 75% ಪಡೆದಿರಬಹುದು. ಇವರ ಆದಾಯ ಪ್ರಮಾಣ ಪತ್ರ, ವಾರ್ಷಿಕ ಆದಾಯ 2,00,000 ಕಡಿಮೆ, ವಿದ್ಯಾರ್ಥಿಯ ಭಾವಚಿತ್ರ, 10ನೇ ತರಗತಿಯ ಅಂಕಪಟ್ಟಿ, ಒಂದು ವೇಳೆ ಅಂಗವೈಕಲ್ಯ ಹೊಂದಿದ್ದರೆ ಅದರ ಪ್ರಮಾಣ ಪತ್ರ, ಈ ಎಲ್ಲಾ ದಾಖಲೆಗಳನ್ನು ವಿದ್ಯಾರ್ಥಿ ಹೆಸರಿನ ಇಮೇಲ್ ಐಡಿಯ ಮೂಲಕ www.vidyadan.org ಅಥವಾ SDF ವಿದ್ಯಾ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 5 ಜುಲೈ 2026. ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಸುವರ್ಣಾವಕಾಶವೇನೆಂದರೆ ದ್ವಿತೀಯ PUC ಹಂತದ ಅಂಕದ ಆಧಾರದ ಮೇಲೆ ಈ ವಿದ್ಯಾದಾನ್ ವಿದ್ಯಾರ್ಥಿ ವೇತನ ಮುಂದುವರೆಯಲಿದೆ. ಧನ್ಯವಾದಗಳು.
1: ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರಿಗಾಗಿ ವಿಷಯವಾರು ಪ್ರಶಿಕ್ಷಣ ವರ್ಗಗಳನ್ನು ನಡೆಸುತ್ತಿದೆ. ಈ ಪ್ರಶಿಕ್ಷಣ ವರ್ಗ ನಿನ್ನೆ ಆರಂಭವಾಗಿದ್ದು ಇಂದು ಮತ್ತು ನಾಳೆ ಸಹ ನಡೆಯಲಿವೆ. ಕಲಬುರಗಿ ಜಿಲ್ಲೆಯ ವಿದ್ಯಾಭಾರತಿ ಸಹಭಾಗಿತ್ವದಲ್ಲಿ ಈ ಪ್ರಶಿಕ್ಷಣ ವರ್ಗಗಳು ನಡೆಯುತ್ತಿದ್ದು ನಾಳೆ ಸೋಮವಾರ ಸಂಜೆ ಸಮಾರೋಪ ಸಮಾರಂಭ ನಡೆಯಲಿದೆ. ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಅಧ್ಯಯನ ಕೇಂದ್ರ, ಭಾರತೀಯ ಭಾಷಾ ಸಂಸ್ಥಾನ, ಉನ್ನತ ಶಿಕ್ಷಣ ಇಲಾಖೆ, ಶಿಕ್ಷಣ ಸಚಿವಾಲಯ, ಭಾರತ ಸರ್ಕಾರ, ಮಾನಸ ಗಂಗೋತ್ರಿ ಮೈಸೂರು ಮತ್ತು ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಹಾಗೂ ಸೇಡಂನ ನೃಪತುಂಗ ಅಧ್ಯಯನ ಸಂಸ್ಥೆಯ ಸಹಯೋಗದೊಂದಿಗೆ ಶ್ರೀ ವಿಜಯನ ಕವಿರಾಜ ಮಾರ್ಗ ಹಾಗೂ ರಾಷ್ಟ್ರಕೂಟರ ಶಾಸನಗಳು ರಾಜ್ಯಮಟ್ಟದ 3 ದಿನಗಳ ವಿಚಾರ ಸಂಕಿರಣ ಸೇಡಂನಲ್ಲಿರುವ ಅನ್ವೀಕ್ಷಕಿ ಅಧ್ಯಯನ ಕೇಂದ್ರ ನೃಪತುಂಗ ಪದವಿ ಕಾಲೇಜು ಉಡುಗಿ ರಸ್ತೆ ಸೇಡಂನಲ್ಲಿ ನಾಳೆ ಅಂದರೆ ಮೇ 25, ಮೇ 26 ಹಾಗೂ ಮೇ 27ರವರೆಗೆ ನಡೆಯಲಿದೆ. ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಅಧ್ಯಕ್ಷರಾದ ಪೂಜ್ಯ ಶ್ರೀ ಸದಾಶಿವ ಸ್ವಾಮಿಗಳು ಪಾವನ ಸಾನ್ನಿಧ್ಯ ವಹಿಸುವ ಈ ವಿಚಾರ ಸಂಕಿರಣದ ಉದ್ಘಾಟನಾ ಸಮಾರಂಭ ನಾಳೆ ಬೆಳಿಗ್ಗೆ 10:30 ನಡೆಯಲಿದೆ. ರಾಯಚೂರಿನ ಶ್ರೀ ವಾಲ್ಮೀಕಿ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಶಿವಾನಂದ ಕೆಳಗಿನಮನಿ ಅವರು ವಿಚಾರ ಸಂಕಿರಣವನ್ನು ಉದ್ಘಾಟಿಸಲಿದ್ದಾರೆ. ಮೈಸೂರಿನ ವಿಶ್ರಾಂತ ಪ್ರಾಧ್ಯಾಪಕರು ಹಾಗೂ ಇತಿಹಾಸ ತಜ್ಞರಾದ ಪ್ರೊಫೆಸರ್ MS ಕೃಷ್ಣಮೂರ್ತಿ ಅವರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಸಂರಕ್ಷಕರು ಹಾಗೂ ಮಾಜಿ ಸಂಸದರು ಆದ ಬಸವರಾಜ್ ಪಾಟೀಲ್ ಸೇಡಂ ಅವರು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸಂಚಾಲಿತ ಕಲಬುರಗಿಯ ಮಿನಿ ವಿಧಾನಸೌಧದ ಎದುರುಗಡೆ ಇರುವಂತಹ ಜ್ಞಾನ ಸಿಂಚನ ಕಲಾ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜಿನಲ್ಲಿ 2026-27 ಸಾಲಿನ ಪ್ರವೇಶ ಪರೀಕ್ಷೆಗಳು

0: ಆರಂಭವಾಗಿವೆ. ಪಿಯುಸಿ ಹಂತದಲ್ಲಿಯೇ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮಾರ್ಗದರ್ಶನ ಹಾಗೂ ಯೋಗ ಶಿಕ್ಷಣ ಜೊತೆಗೆ ಸ್ಪೋಕನ್ ಇಂಗ್ಲಿಷ್ ತರಬೇತಿಯನ್ನು ಸಹ ಈ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತದೆ. ಇದರೊಂದಿಗೆ ಅನುಭವಿ ಉಪನ್ಯಾಸಕರಿಂದ ಬೋಧನೆ, ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷ ತರಗತಿಗಳು, ಕಂಪ್ಯೂಟರ್ ತರಬೇತಿ ಮತ್ತು ಉಚಿತ ಕಸೂತಿ ಹಾಗೂ ಹೊಲಿಗೆ ತರಬೇತಿಯನ್ನು ವಿಶೇಷವಾಗಿ ವಿದ್ಯಾರ್ಥಿನಿಯರಿಗೆ ಉಚಿತವಾಗಿ ನೀಡಲಾಗುತ್ತದೆ. ಪಠ್ಯ ಚಟುವಟಿಕೆಗಳ ಜೊತೆಗೆ ಪಠ್ಯೇತರ ಚಟುವಟಿಕೆಗಳನ್ನು ಕೂಡ ನಡೆಸಲಾಗುತ್ತದೆ. ಗ್ರಂಥಾಲಯ ವ್ಯವಸ್ಥೆ, ವಿಶೇಷ ಉಪನ್ಯಾಸಗಳು ಹಾಗೂ ಸೆಮಿನಾರ್ಗಳನ್ನು ಡಿಜಿಟಲ್ ಸ್ಮಾರ್ಟ್ ಬೋರ್ಡ್ ಮೂಲಕ ನಡೆಸಲಾಗುತ್ತದೆ. ಅತಿ ಕಡಿಮೆ ಶುಲ್ಕದಲ್ಲಿ ವಿದ್ಯಾರ್ಥಿಗಳು ಪ್ರವೇಶವನ್ನು ಪಡೆದುಕೊಳ್ಳಬಹುದು. ಕಾಲೇಜಿನ ಶುಲ್ಕವನ್ನು 2-3 ಕಂತಿನಲ್ಲಿಯೂ ಸಹ ಕಟ್ಟಲು ವಿದ್ಯಾರ್ಥಿಗಳಿಗೆ ಅವಕಾಶ ನೀಡಲಾಗುತ್ತದೆ. ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ವಿಶೇಷ ವಿನಾಯಿತಿಯನ್ನು ಸಹ ಕಾಲೇಜು ಒದಗಿಸುತ್ತದೆ. ಪ್ರವೇಶ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತ ಅಧಿಕಾರಿಗಳು ಶ್ರೀ ಚನ್ನಬಸಪ್ಪ ಗವಿ, ಮೊಬೈಲ್ ಸಂಖ್ಯೆ 9481573761 9481537611, ಹಾಗೆ ಶ್ರೀಮತಿ ಅಂಬಿಕಾ ಶೆಳ್ಳಗಿ ಶಿಕ್ಷಣ ಸಂಯೋಜಕರನ್ನು ಕೂಡ ಸಂಪರ್ಕಿಸಬಹುದು, ಮೊಬೈಲ್ ಸಂಖ್ಯೆ 7483731322. ಸಾಮಾಜಿಕ ನಾಯಕತ್ವ ಮತ್ತು ಸಹಭಾಗಿತ್ವ ಯುವಜನತೆಯಲ್ಲಿ ಮೂಡಿಸುವ ಸದುದ್ದೇಶದಿಂದ ನಮ್ಮ ಭಾಗದ ಸೇಡಂನಲ್ಲಿ ವಿನೂತನವಾದ ಅನ್ವೀಕ್ಷಕಿ ಅಧ್ಯಯನ ಕೇಂದ್ರ ಆರಂಭವಾಗಿದೆ. ಬದುಕಿನ ವಿವಿಧ ಸಮಸ್ಯೆಗಳಿಗೆ ಎದುರು ನಿಂತು ನಿಸ್ವಾರ್ಥ ವ್ಯಕ್ತಿಗಳನ್ನು ನಿರ್ಮಾಣ ಮಾಡುವ ಉದ್ದೇಶದಿಂದ ಶ್ರೀ ಕೊತ್ತಲಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಧ್ಯೇಯದ ಅಡಿಯಲ್ಲಿ ರಾಷ್ಟ್ರಮಟ್ಟದ ಅನ್ವೀಕ್ಷಕಿ ಅಧ್ಯಯನದ ಮೊದಲ ಕೇಂದ್ರವು ಕರ್ನಾಟಕದ ಸೇಡಂ ನಗರದಲ್ಲಿ ಆರಂಭವಾಗಿದೆ. ವಸತಿ ಸಹಿತ 2 ವರ್ಷದ ಅವಧಿಯಿಂದ ಕೂಡಿದ ವಿನೂತನ ಶೈಕ್ಷಣಿಕ ಯೋಜನೆ ಇದಾಗಿದೆ. ವಯೋಮಿತಿ ಕನಿಷ್ಠ 21 ವರ್ಷದಿಂದ 35 ವರ್ಷಗಳು, ಶೈಕ್ಷಣಿಕ ಅರ್ಹತೆ ಅಭ್ಯರ್ಥಿಗಳು ಪದವಿಯನ್ನು ಹೊಂದಿರಬೇಕು. ಪ್ರವೇಶಾತಿ ಮುಂತಾದ ಹೆಚ್ಚಿನ ವಿವರಗಳನ್ನು ನೀವು ಆದಿತ್ಯ ಜೋಶಿ ಅವರನ್ನ ಸಂಪರ್ಕಿಸಿ ಪಡೆದುಕೊಳ್ಳಬಹುದು. ಅವರ ಮೊಬೈಲ್ ಸಂಖ್ಯೆ 8879920108. ವಿಕಾಸ ವಾರ್ತೆ ಕೇಳಿದ್ರಿ. ಆತ್ಮೀಯ ಕೇಳುಗರೆ, 7ನೇ ಭಾರತೀಯ ಸಂಸ್ಕೃತಿ ಉತ್ಸವದ ಯುವ ಸಮಾವೇಶದಲ್ಲಿ ಕನಕಗಿರಿಯ ಸುವರ್ಣಗಿರಿ ಮಠದ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಚನ್ನಮಲ್ಲ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಕಾರ್ಯಕ್ರಮದಲ್ಲಿ ತಮ್ಮ ಪ್ರೇರಣಾದಾಯಿ ಮಾರ್ಗದರ್ಶಿ ಆಶೀರ್ವಚನವನ್ನು ನೀಡಿದರು. ಬನ್ನಿ, ಇಂದಿನ ಸಂಚಿಕೆಯಲ್ಲಿ ಈಗ ಆ ಧ್ವನಿ ಮುದ್ರಣದ ಒಂದಿಷ್ಟು ಆಯ್ದ ಭಾಗಗಳನ್ನು ಕೇಳಿಬರೋಣ.
1: ಈಗೆಲ್ಲ ನಾವೆಲ್ಲ ಯುವಕರು ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ದಿಕ್ಸೂಚಿಯ ಕೊರತೆಯಿಂದಾಗಿ ನಮ್ಮಲ್ಲಿ ಕೊರತೆಯನ್ನು ಕಾಣೋದ್ರಿಂದ ನಾವು ಮುಂದುವರೆಯಕ್ ಆಗ್ತಾ ಇಲ್ಲ ಅಂತ ಬಹಳ ಮಂದಿ ಹೇಳ್ತಾ ಇದ್ದಾರೆ. ನಾವೆಲ್ಲ ಯುವಕರಂದಾಗ ವಿವೇಕಾನಂದರು ಬರ್ತಾರೆ, ಅವರ ಒಂದು ದೊಡ್ಡ ಸಂದೇಶ ಏನು ಅಂತಂದ್ರೆ, ಜಗತ್ತಿಗೆ ಹೋದಾಗ ಅವರು ಹೇಳಿಕೊಟ್ಟಿರ್ತಕ್ಕಂಥ ಸಂದೇಶ ಏನು ಅಂತಂದ್ರೆ, ಭಾರತ ಮಾತೆಯ ತತ್ವವನ್ನ ನೀವು ಹಿಡ್ಕೊಂಡು ಹೋದ್ರೆ ಎಲ್ಲವೂ ಸಾಧ್ಯ ಆಗ್ತದೆ ಅಂತ. ನಾವು ಆ ಸಂಸ್ಕಾರವನ್ನ ಮರೆತಿದ್ದಕ್ಕೆ ಇವತ್ತು ಅಡ್ಡದಾರಿಯನ್ನ ಹಿಡಿಯುವಂತ ಕೆಲಸವನ್ನ ನಮ್ಮ ಯುವಕರು ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಸಂಸ್ಕೃತಿಯಲ್ಲಿ ಹೇಳ್ಕೊಂಡು ಬಂದ್ರು, ನಮ್ಗೆ ಯಾವಾಗ ಸಂಸ್ಕೃತಿ ಉಳಿತದೆ ಅಂತಂದ್ರೆ, ನಮ್ಮಲ್ಲಿ ಸಂಸ್ಕಾರ ಬಂದಾಗ ಮಾತ್ರ ಆ ಸಂಸ್ಕೃತಿ ಉಳಿಯಕ್ ಸಾಧ್ಯ ಆಗ್ತದೆ. ಭಾರತೀಯ ಸಂಸ್ಕೃತಿಯ ಮೂಲ ನೆಲೆಗಟ್ಟೆ ಎಲ್ಲಿದೆ ಅಂತಂದ್ರೆ, ಅದು ಸಂಸ್ಕಾರದಲ್ಲಿದೆ ಅಂತ. ನಮ್ಮೆಲ್ಲ ಹಿಂದಿನ ತಾಯಿಗಳು ತಮ್ಮ ಮಕ್ಕಳಿಗೆ ಕಲಿಸ್ಕೊಡ್ತಾ ಇದ್ರು. ನಮ್ಮ ಜಾನಪದ ಗರತಿ ಹೇಳ್ತಿದ್ಲು, ಎದ್ದ ತಕ್ಷಣ ನೀವು ಯಾರನ್ನ ನೆನಿಬೇಕು ಅಂತಂದ್ರೆ, ಭಗವಂತನ ನೆನಿರಿ ಅಂತ ಹೇಳ್ಕೊಡ್ಲಿಲ್ಲ ನಮ್ಮ ತಾಯಿ. ನಮ್ಮ ತಾಯಿ ಅಂದ್ರೆ ಏನ್ ಹೇಳಿಕೊಟ್ರು ಅಂತಂದ್ರೆ, ಬೆಳಗ್ಗೆ

ಏನ ಅಂತ ಹೇಳಿಕೊಟ್ಲು. ಆದ್ರೆ ನಾವು ಆ ತಾಯಿಯನ್ನ ಮರ್ತು ಬಿಟ್ಟಿವಿ. ಎದ್ದ ತಕ್ಷಣನೇ ತಾಯಿ ಕಾಲು ಭೂಮಿಗೆ ಕಾಲಿಡುವುದಕ್ಕಿಂತ ಮುಂಚೆ ಭೂತಾಯಿಗೆ ನಮಿಸಿ ನಮ್ಮ ಕಾಲನ್ನು ಇಡುವಂತ ಕೆಲಸವನ್ನ ಮಾಡ್ತಿದ್ವಿ. ಆದ್ರೆ ನಾವು ಆ ಸಂಸ್ಕಾರವನ್ನ ನಾವು ಮರ್ತಿದ್ದಕ್ಕೆ ಇವತ್ತು ಆ ತಾಯಿಯನ್ನ ನಾವು ಮರೆಯುವಂಗಾಗ್ಯದ. ಹೆತ್ತ ತಾಯಿಯನ್ನ ಮರಿತಾ ಇದ್ದೀವಿ, ಹೊತ್ತ ತಾಯಿ ಭೂತಾಯಿಯನ್ನ ನಾವು ಮರಿತಾ ಇದ್ದೀವಿ. ಕಾರಣ ಏನು ಅಂತಂದ್ರೆ ನಮ್ಮ ಸಂಸ್ಕಾರದ ಕೊರತೆ. ಮನೆಯಿಂದನೇ ಪ್ರಾರಂಭ ಆಗಬೇಕು. ನಂತರ ನಮ್ಮ ಗುರುಗಳು ಯಾರು ಅಂದ್ರೆ ಶಿಕ್ಷಕ. ಅದರ ನಂತರ ಸಮಾಜ ಆಗ್ತದೆ, ಗಣ್ಯರಾಗ್ತಾರೆ, ಸಮಾಜದ ಪೀಠಾಧಿಪತಿಗಳಾಗ್ತಾರೆ. ಆದ್ರೆ ಆ ಸಂಸ್ಕಾರವನ್ನ ನಾವೆಲ್ಲ ಮರ್ಕೊಂಡು ಹೋಗ್ತಾ ಇದೀವಿ. ಅದಕ್ಕೆ ಎಲ್ಲಿವರೆಗೂ ನಾವು ನೆಲದ ಸಂಸ್ಕೃತಿಯನ್ನ ಉಳಿಸ್ಕೊಂಡು ಹೋಗಲ್ವೋ ಅಲ್ಲಿವರೆಗೆ ನಮ್ಮ ಜೀವನಕ್ಕೆ ಸಾರ್ಥಕತೆ ಬರಂಗಿಲ್ಲ. ನಮ್ಮ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಅವರೊಂದಿಗೆ ಇಂದು ದ್ವಿಪಕ್ಷೀಯ ಸಭೆ ನಡೆಸಲಿರುವ ಸಚಿವ ಡಾಕ್ಟರ್ ಎಸ್ ಜೈಶಂಕರ್. ಭಾರತೀಯ ವ್ಯಾಪಾರ ನಿಯೋಗದೊಂದಿಗೆ ಕೆನಡಾಕ್ಕೆ ನಾಳೆಯಿಂದ 3 ದಿನಗಳ ಭೇಟಿ ನೀಡಲಿರುವ ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಲಖನೌ ಸೂಪರ್ ಜೈಂಟ್ಸ್ ವಿರುದ್ದ ಪಂಜಾಬ್ ಕಿಂಗ್ಸ್ಗೆ 7 ವಿಕೆಟ್ಗಳ ಜಯ. 2026ರ ಅಥ್ಲೆಟಿಕ್ ಫೆಡರೇಷನ್ ಕಪ್, ಗುರಿಂದರ್ ವೀರ್ ಸಿಂಗ್ಗೆ ಚಿನ್ನದ ಪದಕ. ವಾರ್ತೆಗಳ ವಿವರ. ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಅವರು ನವದೆಹಲಿಯ ಹೈದರಾಬಾದ್ ಹೌಸ್ನಲ್ಲಿ ಇಂದು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಲಿದ್ದಾರೆ. ಪ್ರಾದೇಶಿಕ ಮತ್ತು ಜಾಗತಿಕ ಶಾಂತಿ ಮತ್ತು ಭದ್ರತೆಗೆ ಸಂಬಂಧಿಸಿದ ವಿಷಯಗಳು ಸೇರಿದಂತೆ ವ್ಯಾಪಕ ಶ್ರೇಣಿಯ ವಿಷಯಗಳ ಕುರಿತು ಅವರು ಚರ್ಚಿಸಲಿದ್ದಾರೆ. ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಭಾಗವಹಿಸಲು ರುಬಿಯೋ ಅವರು 4 ದಿನಗಳ ಭೇಟಿಗಾಗಿ ನಿನ್ನೆ ಭಾರತಕ್ಕೆ ಆಗಮಿಸಿದ್ದಾರೆ. ಅವರು ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ರಕ್ಷಣೆ, ಕಾರ್ಯತಂತ್ರದ ತಂತ್ರಜ್ಞಾನಗಳು, ವ್ಯಾಪಾರ ಮತ್ತು ಹೂಡಿಕೆ, ಇಂಧನ ಭದ್ರತೆ, ಸಂಪರ್ಕ, ಶಿಕ್ಷಣ ಮತ್ತು ಜನರಿಂದ ಜನರ ನಡುವಿನ ಸಂಬಂಧಗಳು ಸೇರಿದಂತೆ ವ್ಯಾಪಕ ಶ್ರೇಣಿಯ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರದಲ್ಲಿನ ನಿರಂತರ ಪ್ರಗತಿಯ ಕುರಿತು ಚರ್ಚಿಸಿದರು. ಭಾರತ ಮತ್ತು ಅಮೆರಿಕ ಜಾಗತಿಕ ಒಳಿತಿಗಾಗಿ ನಿಕಟವಾಗಿ ಕೆಲಸ ಮಾಡುವುದನ್ನು ಮುಂದುವರಿಸುತ್ತವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ಶಾಂತಿ ಪ್ರಯತ್ನಗಳಿಗೆ ಭಾರತದ ಸ್ಥಿರ ಬೆಂಬಲ ಮತ್ತು ಸಂವಾದ ಮತ್ತು ರಾಜತಾಂತ್ರಿಕತೆಯ ಮೂಲಕ ಸಂಘರ್ಷಗಳ ಶಾಂತಿಯುತ ಪರಿಹಾರಕ್ಕಾಗಿ ಅವರು ಕರೆಯನ್ನು ಪುನರುಚ್ಚರಿಸಿದ್ದಾರೆ. ಪಶ್ಚಿಮ ಏಷ್ಯಾದ ಪರಿಸ್ಥಿತಿ ಸೇರಿದಂತೆ ವಿವಿಧ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಕಾರ್ಯದರ್ಶಿ ರುಬಿಯೋ ಅವರು ಅಮೆರಿಕದ ದೃಷ್ಟಿಕೋನವನ್ನು ಹಂಚಿಕೊಂಡಿದ್ದಾರೆ. ಭಾರತವನ್ನು ಅಮೆರಿಕಕ್ಕೆ ಪ್ರಮುಖ ಪಾಲುದಾರ ಎಂದು ಕೂಡ ಅವರು ಕರೆದಿದ್ದಾರೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ನಾಳೆಯಿಂದ ಭಾರತೀಯ ವ್ಯಾಪಾರ ನಾಯಕರ ನಿಯೋಗದೊಂದಿಗೆ ಕೆನಡಾಕ್ಕೆ 3 ದಿನಗಳ ಭೇಟಿ ನೀಡಲಿದ್ದಾರೆ. ವ್ಯಾಪಾರ, ಹೂಡಿಕೆ ಮತ್ತು ಭಾರತ ಕೆನಡಾ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದದ ಮಾತುಕತೆಗಳನ್ನು ಮುನ್ನಡೆಸಲು ಗೋಯಲ್ ಒಟ್ಟಾವಾ ಮತ್ತು ಟೊರಾಂಟೋದಲ್ಲಿ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ಈ ವರ್ಷದ ಮಾರ್ಚ್ನಲ್ಲಿ ಪ್ರಧಾನಿ ಮಾರ್ಕ್ ಕಾರ್ನಿ ಅವರು ಭಾರತದ ಭೇಟಿಯ ಸಮಯದಲ್ಲಿ ಉಲ್ಲೇಖದ ನಿಯಮಗಳಿಗೆ ಸಹಿ ಹಾಕಲಾಗಿತ್ತು. ಮೊದಲ ಸುತ್ತಿನ ಮಾತುಕತೆಗಳು ಮಾರ್ಚ್ನಲ್ಲಿ ವರ್ಚುವಲ್ ಆಗಿ ನಡೆದಿದ್ದವು ಮತ್ತು 2ನೇ ಸುತ್ತಿನ ಮಾತುಕತೆಗಳು ಮೇ 8ರಂದು ಮುಕ್ತಾಯಗೊಂಡಿದ್ದವು. ಪ್ರಸ್ತುತ ಭೇಟಿಯ ಸಮಯದಲ್ಲಿ ಒಟ್ಟಾವದಲ್ಲಿ ಮತ್ತಷ್ಟು ಸುತ್ತಿನ ಮಾತುಕತೆಗಳನ್ನು ನಡೆಸಲಾಗುವುದು. 2030ರ ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವನ್ನು 70 ಶತಕೋಟಿ ಕೆನಡಿಯನ್ ಡಾಲರ್ಗಳಿಗೆ ವಿಸ್ತರಿಸುವ ಹಂಚಿಕೆಯ ಮಹತ್ವಾಕಾಂಕ್ಷೆಯೊಂದಿಗೆ ಈ ವರ್ಷದ ಅಂತ್ಯದ ವೇಳೆಗೆ ಸಮತೋಲಿತ ಮತ್ತು ಪರಸ್ಪರ ಪ್ರಯೋಜನಕಾರಿ ಸಿಇಪಿಎ ಆರಂಭಿಕ ತೀರ್ಮಾನಕ್ಕೆ ಎರಡೂ ಕಡೆಯವರು ಕಾರ್ಯನಿರ್ವಹಿಸಲಿದ್ದಾರೆ. ಆರೋಗ್ಯ ರಕ್ಷಣಾ ಮೂಲಸೌಕರ್ಯದ ಜೊತೆಗೆ ಆರೋಗ್ಯ ತಜ್ಞರು ಮತ್ತು ವೈದ್ಯಕೀಯ ವೃತ್ತಿಪರರ ತರಬೇತಿಯೂ ಅಷ್ಟೇ ಮುಖ್ಯ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ರಾಷ್ಟೀಯ ವೈದ್ಯಕೀಯ ವಿಜ್ಞಾನ ಪರೀಕ್ಷಾ ಮಂಡಳಿಯ 23ನೇ ಘಟಿಕೋತ್ಸವ ಸಮಾರಂಭವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ವೈದ್ಯರು ಆರೋಗ್ಯ ರಕ್ಷಣಾ ವ್ಯವಸ್ಥೆಯ ಸಾಫ್ಟ್ವೇರ್ ಆಗಿ ಸೇವೆ ಸಲ್ಲಿಸುತ್ತಾರೆ, ಆದರೆ ಮೂಲಸೌಕರ್ಯ ಮತ್ತು ಇತರ ಸೌಲಭ್ಯಗಳು ರಾಷ್ಟ್ರದ ಹಾರ್ಡ್ವೇರ್ ಆಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಅವರು ಹೇಳಿದ್ದಾರೆ. ದೇಶದ ಉದಯೋನ್ಮುಖ ತಜ್ಞರನ್ನು ಗೌರವಿಸುವ ಮೂಲಕ ಭಾರತ ತನ್ನ ಆರೋಗ್ಯ ರಕ್ಷಣಾ ಪರಿಸರ ವ್ಯವಸ್ಥೆಯ ಭವಿಷ್ಯವನ್ನು ರೂಪಿಸುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ದೇಶದ ಆರೋಗ್ಯ ರಕ್ಷಣಾ ಸವಾಲುಗಳನ್ನು ಎದುರಿಸುವಲ್ಲಿ ಮತ್ತು ದೇಶಾದ್ಯಂತ ಆರೋಗ್ಯ ರಕ್ಷಣಾ ವಿತರಣಾ ವ್ಯವಸ್ಥೆಗಳನ್ನು ಬಲಪಡಿಸುವಲ್ಲಿ ಈ ಯುವ ವೈದ್ಯರ ಪರಿಣಿತಿ, ನಾವೀನ್ಯತೆ ಮತ್ತು ಬದ್ಧತೆಯು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಸಚಿವ ಜೆಪಿ ನಡ್ಡಾ ಹೇಳಿದ್ದಾರೆ. ವಿಕಸಿತ ಭಾರತ ಮಿಷನ್ ಸಾಧಿಸುವಲ್ಲಿ ಆರೋಗ್ಯ ರಕ್ಷಣಾ ವಲಯ ಮತ್ತು ಆರೋಗ್ಯಕರ ಭಾರತದ ದೃಷ್ಟಿಕೋನವು ಪ್ರಮುಖ ಪಾತ್ರ ವಹಿಸುತ್ತದೆ. ಆದ್ದರಿಂದ ವೈದ್ಯಕೀಯ ವೃತ್ತಿಪರರ ಕೊಡುಗೆ ರಾಷ್ಟಕ್ಕೆ ಬಹಳ ಮುಖ್ಯವಾಗಿದೆ ಎಂದು ಅವರು ಹೇಳಿದ್ದಾರೆ. ರೋಗಿಗಳ ಆರೈಕೆಯನ್ನು ಬಲಪಡಿಸಲು 11 ಹೊಸ ಕೋರ್ಸ್ಗಳನ್ನು ಪ್ರಾರಂಭಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಸಮಾರಂಭದಲ್ಲಿ 26,396 ಅರ್ಹ ಅಭ್ಯರ್ಥಿಗಳಿಗೆ ಅವರ ಶೈಕ್ಷಣಿಕ ಶ್ರೇಷ್ಠತೆ, ವೈದ್ಯಕೀಯ ಪ್ರಾವೀಣ್ಯತೆ

0: ಮತ್ತು ವೃತ್ತಿಪರ ಸಾಮರ್ಥ್ಯವನ್ನು ಗುರುತಿಸಿ ರಾಷ್ಟ್ರೀಯ ಮಂಡಳಿಯ ಡಿಪ್ಲೊಮೇಟ್, ರಾಷ್ಟ್ರೀಯ ಮಂಡಳಿಯ ಡಾಕ್ಟರೇಟ್, ಡಿಪ್ಲೊಮಾ ಮತ್ತು ರಾಷ್ಟ್ರೀಯ ಮಂಡಳಿಯ ಫೆಲೋಶಿಪ್ ಅರ್ಹತೆಗಳನ್ನು ನೀಡಲಾಯಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಬಿ ಜೀರಾಮ್ಜಿ ಕಾಯ್ದೆ 2025 ಕುರಿತಂತೆ ವ್ಯಾಪಕ ಸಾರ್ವಜನಿಕ ಸಮಾಲೋಚನೆಗಾಗಿ ಕೇಂದ್ರ ಸರ್ಕಾರ ಕರಡು ನಿಯಮಗಳನ್ನು ಪ್ರಕಟಿಸಿದೆ. ಕರಡು ನಿಯಮಗಳ ಕುರಿತು ಆಕ್ಷೇಪಣೆಗಳು ಅಥವಾ ಸಲಹೆಗಳನ್ನು ಯಾವುದೇ ವ್ಯಕ್ತಿ ಅಥವಾ ಭಾಗಿದಾರರು ಇಲ್ಲವೇ ಸಂಸ್ಥೆಗಳು ಮುಂದಿನ ತಿಂಗಳ 21 ಒಳಗೆ ಸಲ್ಲಿಸಬಹುದಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ತಿಳಿಸಿದೆ. 20 ವರ್ಷ ಹಳೆಯದಾದ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ ಮನ್ರೇಗಾ 2005 ಬದಲಿಗೆ ವಿಕಸಿತ ಭಾರತ ಜಿರಾಮ್ಜಿ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ. ಹೊಸ ಕಾಯ್ದೆಯು ಹಣಕಾಸು ವರ್ಷದಲ್ಲಿ ಶಾಸನಬದ್ದ ಉದ್ಯೋಗ ಖಾತರಿಯನ್ನು 100 ದಿನಗಳಿಂದ 125 ದಿನಗಳಿಗೆ ಹೆಚ್ಚಿಸುವ ಗುರಿ ಹೊಂದಿದೆ. ಕರಡು ನಿಯಮಗಳನ್ನು ಸೆಕ್ಷನ್ 33 ಮತ್ತು ಕಾಯ್ದೆಯ ಇತರ ಸಂಬಂಧಿತ ನಿಬಂಧನೆಗಳಿಗೆ ಅನುಗುಣವಾಗಿ ರೂಪಿಸಲಾಗಿದೆ. ಪರಿವರ್ತನಾ ನಿಬಂಧನೆಗಳ ನಿಯಮಗಳು, ರಾಷ್ಟೀಯ ಮಟ್ಟದ ಸ್ಟೀರಿಂಗ್ ಸಮಿತಿ ನಿಯಮಗಳು, ಕೇಂದ್ರ ಗ್ರಾಮೀಣ ರೋಜ್ಗಾರ್ ಗ್ಯಾರಂಟಿ ಕೌನ್ಸಿಲ್ ನಿಯಮಗಳು, ಆಡಳಿತಾತ್ಮಕ ವೆಚ್ಚ ನಿಯಮಗಳು, ಕುಂದುಕೊರತೆ ಪರಿಹಾರ ನಿಯಮಗಳು ಸೇರಿದಂತೆ ಕರಡು ನಿಯಮಗಳನ್ನು ಸಮಾಲೋಚನೆಗಾಗಿ ಸಾರ್ವಜನಿಕ ವಲಯದಲ್ಲಿ ಇರಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಬರುವ July 1 ಅನುಷ್ಠಾನಗೊಳ್ಳಲು ವಿಬಿ ಜಿರಾಮ್ಜಿ ಕಾಯ್ದೆ 2025 ಈ ತಿಂಗಳ 11 ಅಧಿಸೂಚನೆ ಹೊರಡಿಸಲಾಗಿದೆ. ಮಹಾರಾಷ್ಟದಲ್ಲಿ ಟಿಸಿಎಸ್ ಸಂಸ್ಥೆಗೆ ಸಂಬಂಧಿಸಿದ ಲೈಂಗಿಕ ದೌರ್ಜನ್ಯ ಮತ್ತು ಧಾರ್ಮಿಕ ಮತಾಂತರಕ್ಕೆ ಯತ್ನಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾಸಿಕ್ ನ್ಯಾಯಾಲಯದ ಮುಂದೆ 1,500 ಪುಟಗಳ ಆರೋಪ ಪಟ್ಟಿಯನ್ನು ಸಲ್ಲಿಸಲಾಗಿದೆ. ಲಖನೌದ ಏಕಾನ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ ಕ್ರಿಕೆಟ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡ ಲಖನೌ ಸೂಪರ್ ಜೈಂಟ್ಸ್ ತಂಡದ ವಿರುದ್ದ 7 ವಿಕೆಟ್ಗಳ ಜಯ ಸಾಧಿಸಿದೆ. ಮೊದಲು ಬ್ಯಾಟ್ ಮಾಡಿದ ಲಖನೌ ತಂಡ ನಿಗದಿತ 20 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 196 ರನ್ ಗಳಿಸಿತು. ಲಖನೌ ಪರ ಜೋಶ್ ಇಂಗ್ಲಿಸ್ 72 ಹಾಗೂ ಆಯುಷ್ ಬದೋನಿ 43 ರನ್ ಗಳಿಸಿದರು. ಪಂಜಾಬ್ ಪರ ಯಜುವೇಂದ್ರ ಚಹಲ್ ಹಾಗೂ ಮಾರ್ಕೋ ಯಾನ್ಸನ್ ತಲಾ 2 ವಿಕೆಟ್ ಪಡೆದರು. ಗುರಿ ಬೆನ್ನತ್ತಿದ ಪಂಜಾಬ್ ತಂಡ ನಾಯಕ ಶ್ರೇಯಸ್ ಅಯ್ಯರ್ ಅವರ ಆಕರ್ಷಕ ಶತಕದ ನೆರವಿನಿಂದ 18 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 800 ರನ್ ಗಳಿಸುವುದರೊಂದಿಗೆ 7 ವಿಕೆಟ್ಗಳ ಜಯ ಸಾಧಿಸಿತು. ಪಂಜಾಬ್ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ ಶ್ರೇಯಸ್ ಅಯ್ಯರ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಐಪಿಎಲ್ ಪಂದ್ಯಾವಳಿಯಲ್ಲಿ ಇಂದು 2 ಪಂದ್ಯಗಳು ನಡೆಯಲಿದ್ದು ಮುಂಬೈನ ವಾಂಖೆಡೆ ಕ್ರೀಡಾಂಗಣದಲ್ಲಿ ನಡೆಯುವ ಮೊದಲ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಹಾಗೂ ರಾಜಸ್ಥಾನ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಮಧ್ಯಾಹ್ನ 3:30 ಆರಂಭವಾಗಲಿದೆ. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ನಡೆಯುವ 2 ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. 2026 ಅಥ್ಲೆಟಿಕ್ಸ್ ಫೆಡರೇಷನ್ ಕಪ್ನಲ್ಲಿ ಗುರಿಂದರ್ ವೀರ್ ಸಿಂಗ್ ಪುರುಷರ 100 ಮೀಟರ್ ಓಟದಲ್ಲಿ 10.09 ಸೆಕೆಂಡುಗಳ ಹೊಸ ರಾಷ್ಟೀಯ ದಾಖಲೆಯೊಂದಿಗೆ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ. ಪುರುಷರ 400 ಮೀಟರ್ ಓಟದಲ್ಲಿ ವಿಶಾಲ್ ಟಿಕೆ 44.98 ಸೆಕೆಂಡುಗಳ ಹೊಸ ರಾಷ್ಟೀಯ ದಾಖಲೆಯೊಂದಿಗೆ ಚಿನ್ನದ ಪದಕವನ್ನು ಗೆದ್ದರು. ಈ ಸ್ಪರ್ಧೆಯಲ್ಲಿ 45 ಸೆಕೆಂಡುಗಳ ತಡೆಗೋಡೆಯನ್ನು ಮುರಿದ ಮೊದಲ ಭಾರತೀಯ ಅಥ್ಲೀಟ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಈ ನಡುವೆ ರಾಜೇಶ್ ರಮೇಶ್ 45.31 ಸೆಕೆಂಡುಗಳಲ್ಲಿ ಗುರಿ ತಲುಪಿ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಜಯಕುಮಾರ್ 45.47 ಸೆಕೆಂಡುಗಳಲ್ಲಿ ಗುರಿ ತಲುಪಿ ಕಂಚಿನ ಪದಕ ಗೆದ್ದಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರೂಬಿಯೋ ಅವರೊಂದಿಗೆ ಇಂದು ದ್ವಿಪಕ್ಷೀಯ ಸಭೆ ನಡೆಸಲಿರುವ ಸಚಿವ ಡಾ ಎಸ್ ಜೈಶಂಕರ್. ಭಾರತೀಯ ವ್ಯಾಪಾರ ನಿಯೋಗದೊಂದಿಗೆ ಕೆನಡಾಕ್ಕೆ ನಾಳೆಯಿಂದ 3 ದಿನಗಳ ಭೇಟಿ ನೀಡಲಿರುವ ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್ ಲಖನೌ ಸೂಪರ್ ಜೈಂಟ್ಸ್ ವಿರುದ್ದ ಪಂಜಾಬ್ ಕಿಂಗ್ಸ್ಗೆ 7 ವಿಕೆಟ್ಗಳ ಜಯ. 2026 ಅಥ್ಲೆಟಿಕ್ಸ್ ಫೆಡರೇಷನ್ ಕಪ್ ಗುರಿಂದರ್ ವೀರ್ ಸಿಂಗ್ಗೆ ಚಿನ್ನದ ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.
4: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:45. ಚಿತ್ರಗೀತೆಗಳ ಕಾರ್ಯಕ್ರಮ.
5: ಹಿಂಗ್ಯಾಕ ಅಯ್ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
6: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
5: ಎಂತ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
7: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಮಳೆ ಬಂತು ಮಳೆ ಚಿತ್ರದ ಗೀತೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಜಿ ಕೆ ವೆಂಕಟೇಶ್.

0: ಎಲ್ಲವನ್ನೂ ಬಲ್ಲ ಪರಮಪಿತನೇ, ನಿನ್ನ ಕರುಣೆಯೇ ಕರುಣೆ.
1: ಪರ್ಜನ್ಯೋವ ಅಪಾಮಾಯತನಂ ಆಯತನವಾನ್ ಭವತಿ ಯಃ

ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ಸೋನು ನಿಗಮ್ ಅವರ ಧ್ವನಿಯಲ್ಲಿ ಮುಂಗಾರು ಮಳೆ ಚಿತ್ರದ ಗೀತೆ. ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಮನೋಮೂರ್ತಿ.

0: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ. ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವೂ ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.
1: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಮತ್ತೆ ಚಿತ್ರಗೀತೆಗಳು ಈ ಬೆಳಗ್ಗೆ 9:30 ಚಿತ್ರಗೀತೆಗಳೊಂದಿಗೆ ನೇರ ಫೋನಿನ ಕಾರ್ಯಕ್ರಮ ನಿಮ್ಮ ಕರೆ ನಿಮಗೊಂದು ಗೀತೆ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳನ್ನು ಗಮನಿಸಿ: 0855-202-312 ಅಥವಾ 0855-295-898. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 8:00 ಆಗುತ್ತಲಿದೆ. ಮೊದಲಿಗೆ ಸಮಾಚಾರ ಪ್ರಭಾತ. 8:15 ಮಾರ್ನಿಂಗ್ ನ್ಯೂಸ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಇದೆ ಸರ್ ಇದು ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ಅನಾಟಮಿ ಆಕ್ಟ್ ಅಂತ ಹೇಳಿ ನಾವು 1957 ಒಂದು ಸಂವಿಧಾನದಲ್ಲಿ ಬರೆದಂತಹ ಬಾಡಿ ಡೊನೇಷನ್ ಆಕ್ಟ್ ಕರ್ನಾಟಕದಲ್ಲಿ ಅಳವಡಿಸಿದೆ ಸರ್ ಇದು. ಇದು ನಾವು ಬರೋದು ಕರ್ನಾಟಕದ ವೈದ್ಯಕೀಯ ಶಿಕ್ಷಣ ಅಧೀನದಲ್ಲಿ ಬರ್ತೀವಿ. ಆ ಅಧೀನದಲ್ಲಿ ಇದೊಂದು ಇದು ಆಕ್ಟ್ ಅನ್ನು ರಿಜಿಸ್ಟರ್
1: ಮಾಡಿಲಾಗಿದೆ. ಅದಕ್ಕೊಂದು ಪ್ರೋಸೆಸ್ ಪ್ರೋಸೆಸ್ ಬಗ್ಗೆ
0: ಈ ಪ್ರೋಸೆಸ್ ಅಂದ್ರೆ ನನ್ನ ಇಚ್ಛೆದ ನನ್ನ ಬಾಡಿ ಡೊನೇಟ್ ಮಾಡ್ತಾನೆ ಅಂದ್ರೆ ನಾನು ಒಬ್ಬನೇ ನನ್ನ ಇಚ್ಛೆದಿಂದ ಆಗಲ್ಲ, ನಾನು ಇಚ್ಛೆಯನ್ನ ನನ್ನ ಮನೆಯವರಿಗೆ ಒಪ್ಪಿಗೆ ತಗೋಬೇಕಾಗುತ್ತೆ. ಕುಟುಂಬ ಸದಸ್ಯರು ಕೂಡಿ ಬಂದು ನಮ್ಮ ಹತ್ರ ಈಗ ನಮ್ಮ ನವೋದಯ ಮೆಡಿಕಲ್ ಕಾಲೇಜಲ್ಲಿ ಅನಾಟಮಿ ಡಿಪಾರ್ಟ್ಮೆಂಟ್ ನಾವು ನೋಂದಣಿ ಮಾಡಿಸ್ಕೋತೀವಿ. ಈ ನೋಂದಣಿಯಲ್ಲಿ ನಾವು ಒಂದೆರಡು ಫಾರ್ಮ್ ಕೊಡ್ತೀವಿ ಸರ್. ಒಂದು ಕನ್ಸೆಂಟ್ ಫಾರ್ಮ್ ಅಂತ ಹೇಳ್ತೀವಿ, ಅದು ಸಮ್ಮತಿ ಒಮ್ಮತಿ ಪತ್ರ ಅಥವಾ ಸಮ್ಮತಿ ಪತ್ರ ಅಂತ ಹೇಳ್ತೀವಿ. ಒಪ್ಪಿಗೆ ಆದಂತ ಫಾರ್ಮ್ ಅನ್ನ ನಾವು ತಗೊಂಡು ಅವ್ರ ಫಿಲ್ ಮಾಡಿಸ್ಕೊಂಡು ಅದಕ್ಕೆ ಬೇಕಾದಂತ ಒಂದಿಷ್ಟು ಡಾಕ್ಯುಮೆಂಟ್ಸ್ ಇದೆ, ಆಧಾರ್ ಕಾರ್ಡ್ ಆಗ್ಲಿ ಪ್ಯಾನ್ ಕಾರ್ಡ್ ಆಗ್ಲಿ ಅಥವಾ ಅವ್ರ ಗುರುತಿನ ಚೀಟಿ, ಅವ್ರ ಸಂಬಂಧಿಕರು ಇಬ್ರು ಯಾರಾದ್ರು ಮಗಳ ಮಗ ಹೆಂಡತಿ ಅವ್ರದ್ದು ಯಾರಾದ್ರೂ ಒಂದು ಸಂಬಂಧಿಕರದೊಂದು ಗುರುತಿನ ಚೀಟಿ ತಗೊಂಡು ನಾವು ರಿಜಿಸ್ಟ್ರೇಷನ್ ಮಾಡ್ಕೋತೀವಿ ಸರ್. ಈ ನೋಂದಣಿ ಆದ ತಕ್ಷಣ ಇಲ್ಲಿ ರಿಜಿಸ್ಟ್ರೇಷನ್ ಅಷ್ಟೇ, ಅವ್ರಿಗೆ ಒಂದು ಐಡಿ ಕಾರ್ಡು ಕೊಡ್ತೀವಿ ನಿಮ್ದು ರಿಜಿಸ್ಟ್ರೇಷನ್ ಆಗಿದೆ ಅಂತ. ತದನಂತರ ಅವ್ರ ಮರಣದ ನಂತರ ಈ ಯಾರಾದ್ರೂ ಕುಟುಂಬ ಸದಸ್ಯರು ನಮ್ಮನ್ನು ತಿಳಿಸಿದ್ದು 3-4 ಗಂಟೆವರೆಗೆ ನಮ್ದು ಆ ಬಾಡಿ ನಮಗೆ ತಂದು ಕೊಟ್ರೆ, ಆ ದೇಹವನ್ನು ಕೊಟ್ರೆ ಅದರ ಉಪಯೋಗ ಚೆನ್ನಾಗಾಗುತ್ತೆ. ಹಾ, ಅದು ಈ ರಾಯಚೂರು ಅಂತ ಸಿಟಿಯಲ್ಲಿ ಹೀಟ್ ಭಾಳ ಇರೋದಕ್ಕಿಂತ ಬೇಗ ಇದಾಗುತ್ತೆ, ಆದಷ್ಟು ಜಲ್ದಿ ಕೊಟ್ರೆ ಚೆನ್ನಾಗಿ ನಮ್ಗೆ ಇದಾಗುತ್ತೆ ಅಂತ ಹೇಳಿ ಒಂದಿದು. ಅದು ಒಂದು
1: ಒಳ್ಳೆ ಮರಣ ಹೊಂದಿದ 3 ಗಂಟೆ ಒಳಗಡೆ
0: 3-4 ಗಂಟೆ ಒಳಗೆ ನಾವು ಪ್ರಿಸರ್ವ್ ಮಾಡ್ತೀವಿ ಸರ್. ಪ್ರಿಸರ್ವ್ ಮಾಡ್ಬೇಕಂತ ಇರುತ್ತೆ. ಒಂದ್ಸಲ ಪ್ರಿಸರ್ವ್ ಮಾಡಿದ್ರೆ ಆ ದೇಹವನ್ನು ಎಷ್ಟು ಬೇಕಷ್ಟು ವರ್ಷ ಇಟ್ಕೊಂಡು ನಾವು ಇದು ಮಾಡಬಹುದು. ಅದು 1 ವರ್ಷ ಆದ್ರೂ ನಾವು ಅದು ಹುಡುಗರಿಗೆ ಕಲಿಸ್ಲಿಕ್ಕೆ ನಾವು ಯೂಸ್ ಮಾಡ್ತೀವಿ ಸರ್. ಹಾ, ಅದಕ್ಕೆ ನಾವು ಫಾರ್ಮಲಿನ್ ಫಿಕ್ಸೇಷನ್ ಅಂತ ಹೇಳ್ತೀವಿ, ಎಂಬಾಲ್ಬಿಂಗ್ ಅಂತ ಹೇಳಿ ಮಾಡಿ ಅದನ್ನ ಮಾಡಿ ದೇಹವನ್ನು ಇಟ್ಕೊಳ್ತೀವಿ ಸರ್.
1: ವೈದ್ಯಕೀಯ ವಿದ್ಯಾರ್ಥಿಗಳು ಕಲಿಬೇಕಂದ್ರೆ ದೇಹ ಬೇಕೇ ಬೇಕು,
0: ದೇಹ ಬೇಕು ಸರ್. ಪ್ರತಿ ದಿವಸ ಅವರು ಬಂದು ಡೈಲಿ 2 ತಾಸು ಅದ್ರ ಮೇಲೆ ಅವರು ಒಂದ್ಸಲ ದೇಹದಾನ ಮಾಡಿದ ನಂತರ ಹುಡುಗರಿಗೆ ನಾವು ದೇಹವನ್ನು ಕೊಟ್ಟೆವಂದ್ರ ಎಲ್ಲ ಒಂದೇ ಸಲ ಇಲ್ಲ, ಪಾರ್ಟ್ ವೈಸ್ ಅವ್ರಿಗೆ ಕಲಿಸ್ತಾ ಹೋಗ್ತೀವಿ ಸರ್. ಇವತ್ತು ಕೈ ಆಯ್ತು, ನಾಳೆ ಕಾಲಾಯ್ತು, ಹಿಂಗೆ ಒಂದು ವರ್ಷವರೆಗೂ ಒಂದು ಬ್ಯಾಚ್ ಹುಡುಗರು ಕಂಪ್ಲೀಟ್ ಅದ್ರ ಮೇಲೆ ಸ್ಟಡಿ ಅಧ್ಯಯನ ಮಾಡ್ತಾರೆ ಸರ್ ಅದರಲ್ಲಿ. ಸೊ ಅದಕ್ಕೆ ದೇಹದಾನ ನಮ್ಮಂತ ಈ ಹೈದರಾಬಾದ್ ಕರ್ನಾಟಕ ಏರಿಯಾದಲ್ಲಿ ಅಥವಾ ಕಲ್ಯಾಣ ಕರ್ನಾಟಕ ಏರಿಯಾದಲ್ಲಿ ಸ್ವಲ್ಪ ಅವೇರ್ನೆಸ್ ಬಹಳ ಕಡಿಮೆ ಇದೆ. ನಾವು ಅದಕ್ಕಾಗಿ ಇದು ಮುಂದೆ ಬಂದು ಜನರನ್ನು ಸ್ವಲ್ಪ ಇದು ಮಾಡಿಕೊಂಡ್ರೆ ನಿಮ್ಮ ಮೂಲಕ ನಾವು ಬಹಳ
1: ಜನಗಳಲ್ಲಿ ತುಂಬಾ ಜನ ಬೇರೆ ಬೇರೆ ರೀತಿಯ ಒಂದು ನಂಬಿಕೆಗಳು ಈಗಲೂ ಕೂಡ ಇದೆ. ಸತ್ತ ಮೇಲೆ ದೇಹದಾನ ಮಾಡಬಾರ್ದು, ಕೆಲವರು ಸತ್ತ ಮೇಲೆ ಕಣ್ಣು ದಾನ ಮಾಡಬಾರ್ದು, ನಾವು ಮುಂದಿನ ಜನ್ಮದಲ್ಲಿ ಏನೆಲ್ಲ ಹುಡ್ತೀವಿ, ಹಂಗೆ ಹುಡ್ತೀವಿ, ಹಿಂಗೆ ಹುಡ್ತೀವಿ ಅನ್ನೋವಂಥ ನಂಬಿಕೆ ಮೂಢನಂಬಿಕೆಗಳು ಈಗಲೂ ಜನರಲ್ಲಿದೆ. ಈ ಸಮಾಜದಲ್ಲಿರುವ ಈ ಮೂಢನಂಬಿಕೆಗಳ ಬಗ್ಗೆ ತಾವೇನು ಹೇಳ್ತೀರಿ ಸರ್?
0: ಮೊಟ್ಟ ಮೊದಲು ನೀವು ಹೇಳಿದ ತಕ್ಷಣ ಈ ದೇಹವನ್ನು ಒಂದ್ಸಲ ಕೊಟ್ಟಿದ್ರೆ ಆ ದೇಹ ಮತ್ತೆ ನಾವು ಬರ್ತೀವಿ ಅಂತ, ಇದು ನಾನೊಬ್ಬ ವೈದ್ಯಕೀಯ ಇದ್ರಾಗಿ ಆಮೇಲೆ ನಾನೊಬ್ಬ
1: ವೈದ್ಯರಾಗಿ
0: ನಾನು ಇದು ಈ ದೇಹವನ್ನು ಪಂಚಮಹಾಭೂತದಿಂದ ಕೂಡಿದೆ, ಇದು ಪಂಚಮಹಾಭೂತದಲ್ಲಿ ಲೀನಾಗಿ ಹೋಗುತ್ತೆ,
1: ಪಂಚಭೂತಗಳಲ್ಲಿ
0: ಲೀನಾಗಿ ಹೋಗುತ್ತೆ ಅಂತೇಳಿ. ಅದಕ್ಕಿಂತ ಒಳ್ಳೇದಾಗಿ ಹೇಳಬೇಕಾದ್ರೆ ಈ ಪಂಚಮಹಾಭೂತ ಲೀನ್ ಆಗೋದಕ್ಕಿಂತ ಮೊದಲ ಒಂದಿಷ್ಟು ಜನರನ್ನ ನಿಮ್ಮ ದೇಹ ಮೇಲೆ ಕಲಿತರೆ ಅರಿತರೆ ಅವರೊಬ್ಬ ಒಳ್ಳೆ ಮತ್ತೊಂದು ನಿಮ್ಮಂತ ಒಂದೆಷ್ಟೋ ಜನರಿಗೆ ಅವ್ರ ಜೀವ ಕಾಪಾಡಬಹುದು ಅಂತೇಳಿ ನಮ್ಗೊಂದಿದು. ಇದು ಇದು ಒಂದೇ ಮೂಢನಂಬಿಕೆ ನಾವು ತೆಗೆದಾಕಬೇಕು. ಈ ಧರ್ಮದಲ್ಲೂ ಒಂದಿಷ್ಟು ಧರ್ಮದಲ್ಲಿ ಹೇಳ್ತಾರೆ ನಾವು ಬಾಡಿಯನ್ನು ಕೊಡಬಾರ್ದು, ನಾವು ದೇಹವನ್ನು ಸುಟ್ಟು ಹಾಕ್ಬೇಕು ಅಂತ ಹೇಳಿ ಹೇಳ್ತಾರೆ. ಒಂದ್ ದೇಹದಲ್ಲಿ ನಾವು ಇಲ್ಲ ಮಣ್ಣಾಗಿ ಕೂತ್ಬೇಕು ಅಂತ ಹೇಳಿ ಹೇಳಿರ್ತಾರೆ. ಇರಬಹುದು, ಬಟ್ ಅದು ಅದಕ್ಕಿಂತ ಒಂದು ವಿದ್ಯಾರ್ಥಿಯನ್ನು ಕಲಿತಾರೆ ಅದರಲ್ಲಿಂದ ನಿಮ್ಮ ಮುಂದಿನ ಪೀಳಿಗೆಗೆ ವೈದ್ಯಕೀಯ ಕ್ಷೇತ್ರ ಉನ್ನತವನ್ನು ಹೊಂದ್ತಂದ್ರೆ ನಿಮ್ಮಂತ ಮುಂದಿನ ಪೀಳಿಗೆಗೆ ಒಳ್ಳೇದು ಇದಾಗತ್ತೆ ಅಂದ್ರೆ ನಾವು ದೇಹದಾನ ಮಾಡ್ಲೇಬೇಕು ಸರ್.
1: ಸರ್, ಸಾಕಷ್ಟು ಜನಗಳಲ್ಲಿ ಈಗಲೂ ನಂಬಿಕೆ ಇದೆ ದೇಹದಾನ ಮಾಡುವುದರಿಂದ. ನಾನು ಧರ್ಮಗಳಲ್ಲಿ ಒಂದೊಂದು ಧರ್ಮದಲ್ಲಿ ಒಂದೊಂದು ನಂಬಿಕೆಗಳು ಇಟ್ಕೊಂಡು ಈಗಲೂ ಜೀವನ ಮಾಡ್ತಾ ಇದ್ದಾರೆ. ಇಲ್ಲ, ದೇಹದಾನ ಮಾಡಕ್ಕೆ ನಮ್ಗೆ ಇಷ್ಟ ಇಲ್ಲ ಅನ್ನುವಂಥ ಪರಂಪರೆಗಳು ಈಗಲೂ ದಿನನಿತ್ಯ ಮಾತಾಡ್ತಿರ್ತಾರೆ ಆಯಾ ಧರ್ಮಗಳಲ್ಲಿ. ಸರ್, ಈಗ ನೀವು ವೈದ್ಯರಾಗಿ ಈ ದೇಹವನ್ನು 100 ವಿದ್ಯಾರ್ಥಿಗಳು ಕಲಿತಾರೆ, ಆ ದೇಹದ ಅಂಗಾಂಗಗಳ ಬಗ್ಗೆ ಆ ರೋಗಗಳ ಬಗ್ಗೆ ಸಂಶೋಧನೆ ಮಾಡ್ತಾರೆ. ಈ ಸಂಶೋಧನೆ ಮಾಡುವಂಥ ಒಂದು ಈ ದೇಹ ಉಪಯೋಗ ಬರ್ತದಂತಂದಾಗ 1000 ಜನ ವಿದ್ಯಾರ್ಥಿಗಳು ಇದರಿಂದ
0: ಕಲಿಬಹುದು
1: ಅಂತ ಒಂದು ಮಾಹಿತಿಯನ್ನು ಕೊಡ್ತೀರಿ. ಒಂದು ಸಲ ಸತ್ತ ಮೇಲೆ ಈ ದೇಹ ಇಲ್ಲೇ ಬಿಟ್ಟು ಹೋಗೋದು,
0: ಅದೊಂದು ಶಾಶ್ವತ,
1: ಅದು ಎಲ್ಲಿ ಸತ್ತ ಮೇಲೆ ಅದು ಬಾಡಿ ಆಗಿ ಉಳಿತದೆ. ಆ ದೇಹ ಜನಗಳಿಗೆ ಅಂದ್ರೆ ನಮ್ಮ

0: ಸಮಾಜಕ್ಕೆ ಸಮುದಾಯಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಉಪಯೋಗ ಆಗಬೇಕು ಅನ್ನುವಂಥದ್ದು ವೈದ್ಯಕೀಯ ಒಂದು ಕ್ಷೇತ್ರದ ಒಂದು ಮಹತ್ವ ಅಂತ ನನಗೆ ಅನಿಸ್ತದೆ.
1: ಇದೆ ಸರ್, ಇದೆ ಅದು ಮೊದಲಿಗಿಂತ ಈಗ ಸ್ವಲ್ಪ ಜನರು ಇದು ಇದಾಗಿದ್ದಾರೆ, ಎಚ್ಚರಗೊಂಡಿದ್ದಾರೆ. ನಾವು 2000 ಮೊದಲು ನಾವು ಇದು ಮಾಡೋತ್ತಿನಲ್ಲಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಯಾವುದೋ ಒಂದು ನಾವು ಲವಾರಿಸ್ ಅಂತ ಹೇಳ್ತೀವಲ್ಲ, ಅಂದರೆ ಈ ಗೊತ್ತಿಲ್ಲದ ಬಾಡಿಯನ್ನು, ಹಾಂ, ಅಂಥ ಬಾಡಿಯನ್ನು ಡೊನೇಟ್ ಮಾಡಿ ಅದು ಇದು ಮಾಡಿ ಹಾಸ್ಪಿಟಲ್ ತಂದಿಟ್ಟಂಥ ಬಾಡಿಗಳು ಕೊಡ್ತಾ ಇದ್ರು ಸರ್. ಬಟ್ ಮುಂದಿನ ದಿನಗಳು ಅದು ಕಾಲೇಜಸ್ ಹೆಂಗೆ ಮೆಡಿಕಲ್ ಕಾಲೇಜಸ್ ಹೆಚ್ಚಿಗೆ ಅದು ವೈದ್ಯಕೀಯ ಶಿಕ್ಷಣ ಕ್ಷೇತ್ರದಲ್ಲಿ ಇದು ಭಾಳ ಇದಾಯಿತು. ಅವಾಗ ಈ ದೇಹಗಳು ಸಿಗ್ಲಿಕ್ಕೆ ಕಮ್ಮಾಗಲು ಸ್ಟಾರ್ಟ್ ಆಯಿತು. ಅವಾಗ ಏನು ಮಾಡಿದ್ರು, ನನಗೆ ಗೊತ್ತಿದ್ದ ಪ್ರಕಾರ ದೇಹದಾನಕ್ಕೆ ಮೊದಲನೇ ಒತ್ತು ಕೊಟ್ಟಿದ್ದು ನಾನು ಕೇಳಿದ್ದು ನಮ್ಮ ಈ ಭಾಗದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಸಿದ್ದೇಶ್ವರ ಸ್ವಾಮಿಗಳು ಅವರು ಸ್ವತಃ ಆಗಿ ಬಂದು ಈ ದೇಹದಾನದ ಸಂಸ್ಥೆಯನ್ನು ಉದ್ಘಾಟನೆ ಮಾಡಿ ನೀವು ಚಾಲೂ ಮಾಡ್ರಿ, ನಾನು ಎಲ್ಲ ಎಲ್ಲದರೂ ಒಂದು ಇದು ಮಾತು ಆಡೇ ಆಡ್ತೀನಿ ಅಂತ ಹೇಳಿ ಸಿದ್ದೇಶ್ವರ ಸ್ವಾಮಿಗಳು ಬಿಜಾಪುರದವ್ರು ಅವ್ರು ಹೇಳಿದ್ದು. ಇದು ನನಗಿನ್ನೂ ಅರಿವಿದೆ, ಅವ್ರದ್ದು ಇದರಲ್ಲಿ ನಾನು ಕೂತಿದ್ದೆ. ಹೀಗೆ ಸುಮಾರು ಜನರು ಎಲ್ಲಾದರೂ ದೊಡ್ಡ ಜನರು ಯಾರಾದರೂ ಹಿಂಗಂದ್ರೆ ಇದು ಮಾಡಲೇಬೇಕು, ಮಾಡಿದ್ರೆ ನಾಳೆ ನಮ್ಮ ಪೀಳಿಗೆಗೆ ಬೇಕಾದಷ್ಟು ಯೂಸ್ ಆಗುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳಿ ಹೇಳಿದ್ದಾರೆ ಸರ್. ಅದಕ್ಕೆ ಅದು ಒಳ್ಳೆ ಮಹತ್ವದಂತಿದೆ ಅಂತ ಹೇಳಿದ್ದಾರೆ ಸರ್.
0: ಸರ್, ಈಗ ದೇಹದಾನ ಮಾಡುವಂತಹ ಸಮಯ ಬಂದಾಗ ಆ ದೇಹವನ್ನು ಗೌಪ್ಯವಾಗಿ ಇಡಲಾಗ್ತದೇನಾ, ಅಥವಾ ಈಗ ಯಾರ್ದೋ ಬಾಡಿ ಇವ್ರ ಹೆಸರು ಇವ್ರ ಹಿಂಗ ಈ ಊರಿನವರು ಅದು ಯಾವುದು ಗೊತ್ತಾಗಲಾರ್ದು ಇಡಲಾಗ್ತದೆ ಏನು
1: ಸರ್? ಒಂದೇದು ನಾವು ಬಾಡಿ ರಿಸೀವ್ ಮಾಡ್ತೀವಿ, ಎಷ್ಟು ಗೌರವ ಕೊಡ್ತೀವಿ ಅಂದ್ರೆ ನಮ್ಮ ತಂದೆ ತಾಯಿ ಸ್ವಂತ ಎಷ್ಟು ಕೊಡ್ತೀವಿ ಅಷ್ಟು ಗೌರವ ಅದು ಆ ದೇಹಕ್ಕೂ ನಾವು ಕೊಡ್ತೀವಿ ಸರ್. ಯಾಕಂದ್ರೆ ಈ ದೇಹದ ಮೇಲೆ ಕಲಿತ ಹುಡುಗ ನನ್ನ ಗುರುನನ್ನ ತಿಳಿತಾನೆ, ಹಾಗೆ ಆ ಬಾಡಿ ಕಲೀಲಿಕ್ಕೆ ಅದು ಆ ಬಾಡಿ ಒಂದು ಗುರು ತರನೇ. ಸೊ ಅಂತ ದ್ರೋಹ ಬಗ್ಗೆ ಸಾಧ್ಯನೇ ಇಲ್ಲ ಒಂದನೇದು. ಎರಡನೇದು ಗೌಪ್ಯವಾಗಿ ಇಡಲೇಬೇಕಾಗುತ್ತೆ ನಮ್ಮನ್ನ, ಯಾಕಂದ್ರೆ ಒಬ್ಬರು ಅಷ್ಟು ವಿಶ್ವಾಸ ಮಾಡಿ ನಮ್ಮನ್ನು ಕೊಟ್ಟಿದ್ದ ದೇಹವನ್ನು ಹೀಗೆ ಇದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸರ್. ಅದಕ್ಕೆ ನಾವು ಎಥಿಕ್ಸ್ ಅಂತೀವಿ ಮೆಡಿಕಲ್ ಎಥಿಕ್ಸ್ ಅಲ್ಲಿ. ಹಾಂ, ಸೊ ಇದು ಒಂದಿದೆ, ಗೌಪ್ಯವಾಗಿ ಇಡಲೇಬೇಕು ನಾವು, ಅದು ಒಂದನೇದು. ಎರಡನೇದು, ಈ ಬಾಡಿಯಲ್ಲಿ ನಾವು ಪ್ರಿಸರ್ವ್ ಮಾಡೋದು ಒಂದು ಇದಿರುತ್ತೆ, ಟ್ಯಾಂಕ್ ಇರುತ್ತೆ, ಆ ಟ್ಯಾಂಕ್ ಅಲ್ಲಿ ಫಾರ್ಮಲಿನ್ ಅಂತ ಇರುತ್ತೆ. ಆ ಫಾರ್ಮಲಿನ್ ಡೈಲಿ ಅಲ್ಲಿಂದ ತೆಗಿತೀವಿ, ವಿದ್ಯಾರ್ಥಿಗಳನ್ನ ಅದ್ರ ಮೇಲೆ ಕಲಿತಾರೆ, ಮತ್ತೆ ಆ ಟ್ಯಾಂಕಲ್ಲಿ ಹಾಕಿ ಕಂಪ್ಲೀಟ್ ಕ್ಲೋಸ್ ಆಗಿ ಸೀಲ್ ಮಾಡಿ ಇಟ್ಟಿರ್ತೀವಿ ಸರ್. ಆಮೇಲೆ ದೇಹವನ್ನು ತಂದಿಟ್ಟಾಗ ಹುಡುಗರಿನ ಬಂದಿಲ್ಲ ಅಂದ್ರೆ ಆ ದೇಹದ ಮೇಲೆ ಬಟ್ಟೆ ಹಾಕಿ ಮುಚ್ಚಿಟ್ಟಿರ್ತೀವಿ. ಆಮೇಲೆ ಅವ್ರು ಬಂದ ತಕ್ಷಣ ಬಟ್ಟೆಯನ್ನು ತೆಗೆದು ಅವ್ರು ಏನು ಮಾಡ್ತಾರೆ ಅದ್ರ ಮೇಲೆ ಡಿಸೆಕ್ಷನ್ ಅಂತೀವಿ, ಅದು ಮಾಡಿ ಮತ್ತೆ ಆಮೇಲೆ ಅದೇ ಥರ ಒಯ್ದು ವಾಟರ್ ಟ್ಯಾಂಕನ್ನು ಇಟ್ಟಿರ್ತೀವಿ. ಈವನ್ ಅದು ಮುಗಿದ ತಕ್ಷಣ ನಾವೊಂದು ಪ್ರೊಸೀಜರ್ಗೆ ಹೋಗ್ತೀವಿ ಸರ್. ಈ ಬಾಡಿ ಎಲ್ಲ ಮುಗಿದ ತಕ್ಷಣ ಇನ್ಸಿನರೇಷನ್ ಪ್ರೊಸೆಸ್ ಅಂತ ಇರುತ್ತೆ. ಈ ಬಾಡಿದಿಂದ ಬೇರೆ ಯಾರಿಗೂ ಹಾರ್ಮ್ ಆಗಬಾರ್ದು ಅಂತ ಹೇಳಿ, ಈ ಬಾಡಿದಿಂದ ಆಗಂತ ಯಾವುದೇ ಒಂದು ದುಷ್ಕರ್ಮ ಲಕ್ಷಣಗಳು ಬೇರೆ ಯಾರಿಗೂ ಸ್ಪ್ರೆಡ್ ಆಗಬಾರ್ದು ಅಂತ ಆಗಬಾರ್ದು ಅಂತ ಹೇಳಿ ನಾವೊಂದೊಂದು ಪ್ರೋಟೋಕಾಲ್, ಒಂದು ಇನ್ಸಿನರೇಷನ್, ಮತ್ತೊಂದು ಇದು ಬರಿಯಲ್ ಗ್ರೌಂಡ್ ಅಂತ ಇರುತ್ತೆ ಸರ್. ಅದರಲ್ಲಿ ಒಂದು 20 ಫೀಟ್ ಒಳಗಡೆಲ್ಲ ಅಂತ ಇದು ಎಲ್ಲ ಒಳಗೆ ಹೂದ್ ಬಿಡ್ತೀವಿ, ಅದರಲ್ಲಿ ಯಾವುದೂ ನಾವು ಇದು ಮಾಡಂಗಿಲ್ಲ. ಅದೇ ಬರುವಂತ ಎಲುಬುಗಳನ್ನು ನಾಳೆ ಅದನ್ನು ಯೂಸ್ ಮಾಡಿಕೊಂಡು ಮತ್ತೆ ಹುಡುಗರಿಗೆ ಕಲಿಸ್ಲಿಕ್ಕೆ ಕೊಡ್ತೀವಿ ಸರ್. ಅದು ಇಷ್ಟೆಲ್ಲ ಪ್ರಕ್ರಿಯೆ ನಾವು ಮಾಡೇ ಮಾಡ್ತೀವಿ.
0: ಸರ್, ಈಗ ಪ್ರಮುಖ ನಿಯಮಗಳು ಇದಾವೆ, ಈಗ ದೇಹದಾನ ಮಾಡಬೇಕಂತ ಒಂದು ನಿಯಮಗಳು, ಪೊಲೀಸ್ ಇಲಾಖೆಗೆ ಹೋಗಬೇಕು, ಅಲ್ಲಿ ದಾಖಲೆಗಳು, ಇವು ಏನನ್ನು ಪ್ರೋಸೆಸ್ಗಳು ಇರ್ತಾವೆ ಸರ್?
1: ಹೌದು ಸರ್.
0: ಏನೇನು ನಿಯಮಗಳಿದೆ, ಏನು ಇಂಪಾರ್ಟೆಂಟ್ ರೂಲ್ಸ್ ಇದೆ?
1: ನಿಯಮ ಅಂತಂದ್ರೆ ಒಂದು ನಿಮ್ಗೆ ಹೇಳಕ್ಕೆ ಇಚ್ಛೆ ಬಯಸ್ತೀನಿ ನಾನು, ನಾನು ಬಾಡಿ ಕೊಡಬೇಕಾಗಿಲ್ಲ, ನಾನು ಅರ್ಹನ ಇಲ್ಲ ಅಂತ ಹೇಳಿ ಮೊದಲು ನಾನು ತಿಳ್ಕೊಬೇಕು. ಅದು ನಾನು ಅರ್ಹನ ಅಂದ್ರೆ ನನ್ನ ಹತ್ರ ಏನೇನು ಡಾಕ್ಯುಮೆಂಟ್ ಕೊಡಬೇಕು ನಾನು? ಮೊದಲನೇ ನಾವು NOC ಅಂತ ಹೇಳ್ತೀವಿ ಸರ್, ನೋ ಆಬ್ಜೆಕ್ಷನ್ ಸರ್ಟಿಫಿಕೇಟ್. ಅದು ಸರ್ಟಿಫಿಕೇಟ್ ನಮ್ಮ ಹತ್ರನೇ ಸಿಗುತ್ತೆ, ಇದನ್ನು ಕನ್ಸೆಂಟ್ ಫಾರ್ಮ್ ಜೊತೆ ನಾವು ಕೊಡ್ತೀವಿ. ಒಟ್ಟರೆ ಮನೆಯವರು ಇಬ್ರು ರಕ್ತ ಸಂಬಂಧಿಕರು ಅದನ್ನು ಸೈನ್ ಮಾಡಿ ಅವ್ರದ್ದು ಡಾಕ್ಯುಮೆಂಟ್ ಜೊತೆ ಕೊಡಬೇಕು. ಅದ್ರ ಜೊತೆ ಅವ್ರು ನಾಳೆ ಹೇಳಬೇಕು, ನಾಳೆ ಇವ್ರು ಇಲ್ಲದ ಮರುದಿವಸ ನಾವೇ ನಿಮಗೆ ಈ ಬಾಡಿಯನ್ನು ಹಸ್ತಾಂತರ ಮಾಡ್ತೀವಿ ಅಂತ ಹೇಳಿ. ಅದು ಆಮೇಲೆ ಇದು ಯಾವ ಬಾಡಿ ನಾವು ಸ್ವೀಕಾರ ಮಾಡಬೇಕು, ಎಲ್ಲ ಬಾಡಿ ಸ್ವೀಕಾರ ಮಾಡ್ಲಿಕ್ಕೆ ಆಗಂಗಿಲ್ಲ. ಯಾಕಂದ್ರೆ ಈ ಮೊನ್ನೆ 2 ವರ್ಷ ಕೆಟ್ಟ ಒಂದು ಇದು ನೋಡಿದೆವು ನಾವು, COVID-19. ಆ ಬಾಡಿಗಳನ್ನು ನಾವು ತಗೊಂಡಿಲ್ಲ, ಯಾಕಂದ್ರೆ COVID-19 ವೈರಸ್ ಯಾವ ತರ ಸ್ಪ್ರೆಡ್ ಆಗ್ತಾ ಇದೆ ಅಂತ ಹೇಳಿ ಅವಾಗ ಏನು ಗೊತ್ತಿರಲಿಲ್ಲ. ಸೊ ಅದು ಇನ್ನೂ ಅವಾಯ್ಡ್ ಮಾಡ್ತಾ ಇದೀವಿ ಸರ್, ಕೋವಿಡ್ ಇದರಲ್ಲಿ ಅಂತ ಇದೆ. ಆಮೇಲೆ ಬಹಳ ಇದ್ರಿಂದ ಟ್ಯೂಬರ್ಕ್ಯುಲೋಸಿಸ್ ಅಂತ ಹೇಳ್ತೀವಲ್ಲ, TB ಅಂತ ಹೇಳಿ, TB ಪೇಷಂಟ್ ಅನ್ನ ಬಹಳ ಒಳ್ಳೆ ಆರ್ಗನ್ಗಳನ್ನೆಲ್ಲ ಪೂರಾ ಕೀಳು ಮಾಡಿಬಿಡುತ್ತೆ. ಅಂತ ಸಂದರ್ಭದಲ್ಲಿ ಆ ಟ್ಯೂಬರ್ಕ್ಯುಲೋಸಿಸ್ ಅಂಶಗಳೇನಾದ್ರೂ ನಮ್ಮ ಹುಡುಗರಿಗೆ ಯಾರು ಸ್ಪ್ರೆಡ್ ಆಗಬಾರ್ದು ಅಂತ ಅದನ್ನು ತಗೊಳ್ಳಂಗಿಲ್ಲ. ಆಮೇಲೆ ಇಂಡಿಯನ್ ಸ್ಟ್ಯಾಂಡರ್ಡ್ ರೆಗ್ಯುಲೇಷನ್, ಮೆಡಿಕಲ್ ರೆಗ್ಯುಲೇಷನ್ ಏನು ಹೇಳುತ್ತೆ, HIV ಪೇಷಂಟ್ ಆಗಲಿ, ಹೆಪಟೈಟಿಸ್ ಬಿ ಪೇಷಂಟ್ ಆಗಲಿ, ಅಂಥ ಪೇಷಂಟ್ಗಳನ್ನು ನಾವು ತಗೊಳ್ಳಂಗಿಲ್ಲ. ಇನ್ನೊಂದು ಕಂಡೀಷನ್ ಇದೆ, ಬಾಡಿ ಭಾಳ ದಿವಸ ಉಳಿದು ಸೆಪ್ಟಿಸೀಮಿಯಾ ಡೆವಲಪ್ ಆಗುತ್ತೆ ಸರ್.

0: ಇರುತ್ತೋ ಅಂತ ಕಂಡೀಷನಲ್ಲೂ ನಾವು ಈ ಬಾಡಿಗಳನ್ನು ಸ್ವೀಕಾರ ಮಾಡಂಗಿಲ್ಲ ಸರ್.
1: ಈಗ ಅಪಘಾತ ಮತ್ತು ಈ ತರ ಆಗಿರತಕ್ಕಂಥ
0: ಸರ್, ಅಪಘಾತದಲ್ಲಿ ಆಕ್ಚುಲಿ ಅದು ಫೋರೆನ್ಸಿಕ್ ಮೆಡಿಸಿನ್ ಅಲ್ಲಿ ಹೋಗ್ಬಿಡುತ್ತೆ ಸರ್ ಅದು. ಅಂತ ಕೇಸಸ್ ಕೋರ್ಟ್ ಕೇಸು ಅವೆಲ್ಲ ಬಂದ್ರೂ ನಾವು ಅಂತ ಬಾಡಿನೂ ಸ್ವೀಕಾರ ಮಾಡಂಗಿಲ್ಲ. ಅದಕ್ಕೆ ತನ್ನದೇ ಆದ ಒಂದು ಇದು ಇದೆ ಸರ್ ಅದು. ಇವಾಗ ಪೋಸ್ಟ್ ಮಾರ್ಟಮ್ ಒಂದ್ಸಲ ಮಾಡಿದ ತಕ್ಷಣ ನಮ್ಗೆ ಆ ಬಾಡಿ ಬಹಳಷ್ಟು ಯೂಸಿಗೆ ಬರಂಗಿಲ್ಲ, ಹಂಗಾಗಿ ನಾನು ಅವು ತಗೊಳಂಗಿಲ್ಲ ಸರ್.
1: ಮತ್ತೆ ದೇಹದಾನದ ನೋಂದಣಿ ವಿವರಗಳ ಬಗ್ಗೆ,
0: ಹಾ ಈಗ ನೋಂದಣಿ ಬರಬೇಕಾದ್ರೆ ನಾವು ನವೋದಯ ಮೆಡಿಕಲ್ ಕಾಲೇಜ್ ಅನಾಟಮಿ ಡಿಪಾರ್ಟ್ಮೆಂಟಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ನ ಮುಖ್ಯಸ್ಥರಂತ ಡಾಕ್ಟರ್ ವಿಶಾಲ್ ಸಾಳ್ವೆ ಅವರು ತನ್ನದೇ ಆದ ಒಂದು ರೆಗ್ಯುಲೇಷನ್ ಅನ್ನು ಮಾಡಿಟ್ಟು ಆಸ್ ಪರ್ ಅನಾಟಮಿ ಆ್ಯಕ್ಟ್ ಗವರ್ಮೆಂಟ್ ಆಫ್ ಕರ್ನಾಟಕದ ರೆಗ್ಯುಲೇಷನಲ್ಲಿ ಒಂದು ಇದು ಮಾಡಿಟ್ಟಿದ್ದಾರೆ. ಅವ್ರಿಗೆ ಬಂದು ಕಾಂಟ್ಯಾಕ್ಟ್ ಮಾಡಬೇಕು, ಇಲ್ಲಾಂದ್ರೆ ನಾವು ಇದರಲ್ಲಿ ಒಂದು ನಂಬರ್ ಕೊಟ್ಟಿವಿ ಸರ್, ಆ ನಂಬರ್ನ ಕಾಂಟ್ಯಾಕ್ಟ್ ಮಾಡಿದರೆ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ನಾವು ಫಾರ್ಮ್ ಕಳಿಸಿರ್ತೀವಿ, ಆ ಫಾರ್ಮನ್ನು ಫಿಲ್ಅಪ್ ಮಾಡಿಕೊಂಡು ತೊಗೊಂಡು ಬರಬೇಕು. ಆ ಫಾರ್ಮಲ್ಲಿ ಏನಿದೆ ಅಂದರೆ ನಿಮ್ದು ವಯಸ್ಸೆಷ್ಟು, ನಿಮ್ಗೆ ಏನಾದರೂ ಕಾಯಿಲೆಗಳನ್ನು ಏನಾದರೂ ಇದೆಯಾ ಅದನ್ನು ನೋಡ್ಕೊಳ್ತೀವಿ. ಆಮೇಲೆ ನಿಮ್ದು ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಮಾಡ್ತೀವಿ ಸರ್ ನಾವು ಒಂದ್ಸಲ. ಆ ಡಾಕ್ಯುಮೆಂಟ್ ವೆರಿಫೈ ಮಾಡಿ ಯಾರು ಕನ್ಸೆಂಟ್ ಅಂದ್ರೆ ಅವ್ರ ಜೊತೆ ಮಾತಾಡ್ತೀವಿ, ಅವ್ರ ವಿಲ್ಲಿಂಗ್ ಇತ್ತಂದ್ರೆ ನಾವು ಮೊದಲು ನಿಮ್ಗೆ ಇದು ರಿಜಿಸ್ಟ್ರೇಷನ್ ಮಾಡ್ಕೊಳ್ತೀವಿ. ಈ ಪ್ರಕ್ರಿಯೆ ಅದು ಮೊದಲನೇದಾಗೋದು. ಆಮೇಲೆ ಇದಕ್ಕೆ ಬೇಕಾದಂಥ ಅರ್ಜಿಯ ಜೊತೆ ನಾವೇನು ಎರಡು ಫೋಟೋಗ್ರಾಫು ಕೇಳ್ತೀವಿ. ಸೊ ಅದು ನಾವು ಇಟ್ ಇಸ್ ಬೆಸ್ಟ್ ಪ್ರಾಕ್ಟೀಸ್ ಅಂತೆ, ಬೆಸ್ಟ್ ಪ್ರಾಕ್ಟೀಸ್. ಈ ಫೋಟೋ ಇಂತಿಂಥವ್ರು ದಾನಿಗಳು ಮಾಡಿದ್ದಾರೆ, ಅವ್ರನ್ನ ನೋಡಿ ಮತ್ತೊಬ್ಬರು ಯಾರಾದರೂ ಮುಂದೆ ಬರಬೇಕು ಅಂತೇಳಿ. ಆಮೇಲೆ ಬಾಡಿ ನಾವು ಹಸ್ತಾಂತರ ನಮ್ಗೆ ಮಾಡಿದ ತಕ್ಷಣ ನಾವೊಂದು ಸರ್ಟಿಫಿಕೇಟ್ ಕೊಡ್ತೀವಿ ಸರ್ ಅವರಿಗೆ, ದೇಹದಾನ ಸರ್ಟಿಫಿಕೇಟ್ ಅಂತ ಹೇಳಿ ಕೊಡ್ತೀವಿ. ಸೊ ಅದು ನೋಡಿ ಅವ್ರ ಮನೇಲಿ ಹಚ್ಚಿ ನಾಲ್ಕು ಜನ ನೋಡಿ ಇದ್ರ ಬಗ್ಗೆ ಅರಿವು ಮೂಡಲಿ, ಜನರು ಹೆಚ್ಚು ಹೆಚ್ಚಾಗಿ ಬಂದು ದೇಹದಾನವನ್ನು ಮಾಡಲಿ ಅಂಥೇಳಿ ಅದು ಅವ್ರಿಗೆ ಒಂದು ಅಪ್ರಿಷಿಯೇಷನ್ ಲೆಟರ್ ಆಫ್ ಅಪ್ರಿಷಿಯೇಷನ್ ಅಂತ ಹೇಳಿ ಸರ್ಟಿಫಿಕೇಟ್ ಕೊಡ್ತೀವಿ ಸರ್ ಅದು. ಅದೊಂದು ಕೊಟ್ಟಿರ್ತೀವಿ. ಆಮೇಲೆ ಈ ದೇಹದಾನ ರಿಜಿಸ್ಟ್ರೇಷನ್ ಮಾಡೋದ್ರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅವ್ರ ವಿಳಾಸ ಎಲ್ಲಿರ್ತಾರೆ. ಆಮೇಲೆ ಮೊದಲು ಅವ್ರು ಏನಾದ್ರು ವಿಳಾಸ ಚೇಂಜ್ ಮಾಡಿದ್ರೆ ನಾನು ಬಂದು ಮತ್ತೆ ನೋಂದಣಿ ಮಾಡಿಸ್ಬೋದು, ಹಿಂಗೆ ವಿಳಾಸ ಚೇಂಜ್ ಆಗಿದೆ ಅಂಥೇಳಿ. ಆಮೇಲೆ ಇವರು ಕುಟುಂಬ ಸದಸ್ಯರು ಯಾರಾಗಿರಲಿ, ಅವರಾದ್ರೂ ಏನರ ಚೇಂಜ್ ಆದ್ರು ಇಲ್ಲಿ ಬಿಟ್ಟು ಬೇರೆ ಕಡೆ ಹೋದ್ರು, ಆಮೇಲೆ ಅವ್ರು ಒಂದು 100 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಇದ್ರೆ ಅಂದ್ರೆ ನಾವು ಬಾಡಿಗಳು ತರ್ಸ್ಕೊಂಡು ಇದು ಮಾಡ್ತೀವಿ. ಈಗ ಅದು ಬಿಟ್ಟು ದೂರ ಬಹಳ ದೂರ ಇತ್ತಂದ್ರೆ ಟ್ರಾನ್ಸ್ಪೋರ್ಟೇಷನ್ ಇವೆಲ್ಲ ಪ್ರಾಬ್ಲಮ್ ಬಂತು ಅಂತಂದ್ರೆ ಅಂತ ಪೀರಿಯಡಲ್ಲಿ ನಾವಾಗಲಿ ಫಾರ್ ಎಕ್ಸಾಂಪಲ್ ಈಗ ಯಾರೋ ಒಬ್ರು ದೇಹದಾನ ಮಾಡಿದ್ರು ರಾಯಚೂರಲ್ಲಿ ಇದ್ದಾಗ ಅವ್ರು ಟ್ರಾನ್ಸ್ಫರ್ ಆಗಿ ಮುಂದೆ ಅದು ಉತ್ತರ ಭಾರತದಲ್ಲಿ ಹೋದ್ರಂದ್ರೆ ಅದು ಡಿಫಿಕಲ್ಟ್ ಆಗುತ್ತೆ. ಬೇರೆ ಯಾರೋ ಉತ್ತರ ಭಾರತದಲ್ಲಿ ಇದ್ದವರು ಇಲ್ಲಿ ರಾಯಚೂರಲ್ಲಿ ಗೌರ್ಮೆಂಟ್ ಕೆಲಸ ಮಾಡ್ಲಿಕ್ಕೆ ಬಂದ್ರು, ಅವರಲ್ಲಿ ದೇಹದಾನ ಮಾಡಿದ್ದಾರೆ, ಅವ್ರದೆಲ್ಲ ಫಾರ್ಮಾಲಿಟೀಸ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಅಂತ ದೇಹಗಳು ನಾವು ಎಕ್ಸೆಪ್ಟ್ ಮಾಡ್ತೀವಿ ಸರ್. ನಾವು ಅದು ಮಾಡ್ತೀವಿ ಸರ್.
1: ಸರ್, ಅರ್ಹತೆ ಬಗ್ಗೆ ಏನ್ ಹೇಳ್ತೀರಿ?
0: ಸಾಮಾನ್ಯವಾಗಿ ಇದು ಒಂದು ಸ್ವಯಂ ಪ್ರೇರಿತ ಸರ್ ಆ್ಯಕ್ಚುಲಿ. ಹಾಂ, ನಾನು ಎಷ್ಟು ಹೇಳಿದ್ರು ಅದಕ್ಕೆ ನೀವಾಗಿ ಮುಂದೆ ಯಾವತ್ತು ಬರಂಗಿಲ್ಲ ಅಷ್ಟೊತ್ತಕ್ಕ ಈ ದೇಹದಾನದ ಪ್ರೊಸೆಸ್ ಆಗಂಗಿಲ್ಲ. ಅದು ನಿಮ್ಮ ಇಚ್ಛೆ, ನೀವು ಸ್ವಯಂ ಪ್ರೇರಿತವಾಗಿ ಬಂದಾಗ ನಾವು ಮೊದಲು ಅದು ಸ್ವೀಕಾರ ಮಾಡ್ತೀವಿ. ಎರಡನೇದಾಗಿ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಸಾಂಕ್ರಾಮಿಕ ರೋಗಗಳು ಆ ಪೀರಿಯಡ್ ಅಲ್ಲೇ ಬಂದಿರುತ್ತೆ. ಆ ಸಾಂಕ್ರಾಮಿಕ ನೋಡಿ ಎಷ್ಟು ಮಟ್ಟಿಗೆ ಹರಡಿದೆ, ಅದು ನಾವು ತಗೊಂಡೋಗಿದ್ದು ನಮ್ಮ ಏರಿಯಾದಲ್ಲೆಲ್ಲ ಸ್ಪ್ರೆಡ್ ಮಾಡೋಕ್ಕಿಂತ ಅದು ಅವಾಯ್ಡ್ ಮಾಡ್ತೀವಿ ಸರ್. ಅದು ಅವಾಯ್ಡ್ ಮಾಡ್ತೀವಿ. ಆಮೇಲೆ ಈಗ ಹೇಳ್ದೆಲ್ಲ ಪೋಸ್ಟ್ ಮಾರ್ಟಮ್ ಅದು ತಗೊಳಂಗಿಲ್ಲ. ಆಮೇಲೆ ಒಂದಿಷ್ಟು ದೇಹದ ಇದು ಸೆಪ್ಟಿಸೀಮಿಯಾ ಅಂತ ಕಂಡೀಷನ್ ಹೇಳ್ದೆಲ್ಲ, ಅದ್ರಲ್ಲಿಂದ ಪಸ್ ಆಗಿ ಬಹಳ ಆಗಿ ರಕ್ತದ ಇದೆಲ್ಲ ಒತ್ತಡ ಹೆಚ್ಚಿಗಾಗಿ ಅಂತರ್ಲಿಂದ ಬರಂತ ಆ ಬಾಡಿಗಳು ನಾಳೆ ನಮ್ಗೆ ಯಾವ್ದು ಇದು ಆಗಂಗಿಲ್ಲ. ಅದ್ರಲ್ಲಿ ನಮ್ಮ ಹುಡುಗರ ವಿದ್ಯಾರ್ಥಿಗಳು
1: ತೊಂದರೆ.
0: ಹಾಂ ಹಾಂ ಸರ್. ಹಾಂ, ಆಮೇಲೆ ಮೇನ್ ಅಂದ್ರೆ ಇವೆಲ್ಲ ನೋಡೋಕ್ಕಿಂತ ಮೊದಲು ಒಂದು ಲೀಗಲ್ ಆಸ್ಪೆಕ್ಟ್ ಅಂತೀವಿ ನಾವು. ಅದಕ್ಕೆ ಕಾನೂನು ಹಿಡಿತದಲ್ಲಿರುವಂತ ಒಂದ್ ಯಾವ್ದಿದೆ ಆ ಎಲ್ಲ ಕೂಡಿಸಿ ಅದಕ್ಕೆ ನಾವು ಇದು ಮಾಡ್ತೀವಿ ಸರ್. ಅದ್ರ ಅದಕ್ಕೆ ಕುಟುಂಬ ಸದಸ್ಯರು ಮತ್ತೆ ಇವರಿಗೆ ಒಪ್ಪಿಗೆ ತಗೊಂಡ್ಮೇಲೆ ಆ ಪ್ರೊಸೆಸ್ ಮಾಡ್ತೀವಿ ಸರ್.
1: ಕುಟುಂಬ ಸದಸ್ಯರು ಏನು ಕ್ರಮಗಳನ್ನು ಅನುಸರಿಸಬೇಕು ಸರ್?
0: ಒಂದು ಮೊಟ್ಟ ಮೊದಲು ಅಂತಂದ್ರೆ ಈ ದೇಹದಾನ ಮಾಡಿದ್ದವರು ಇವ್ರದ್ದು ಇಚ್ಛೆಯಿಂದ ಮಾಡಿದ್ದಾರೆ ನಾವು ಒಪ್ತೀವಿ ಅಂತ ಹೇಳಿ ಮೊದಲು ವಿಟ್ನೆಸ್ ಸೈನ್ ಅಂತ ಕೊಡ್ಬೇಕು. ಅವರು ಯಾವತ್ತ ದೇಹದಾನಿಗಳು ಅವರ ಸತ್ತ ನಂತರ 3-4 ಗಂಟೆಯಲ್ಲಿ ನಂಬರ್ ಯಾವ ಕೊಟ್ಟಿರ್ತೀವಿ ಆ ನಂಬರ್ ಅವರು
1: ಸಂಪರ್ಕ
0: ಮಾಡಿ
1: ವಿಷಯ ತಿಳಿಸಬೇಕು.
0: ವಿಷಯ ತಿಳಿಸಿದ್ರೆ ನಾವು ಅದಕ್ಕೆ
1: ಬೇಗನೆ ಆ ಒಂದು ದೇಹವನ್ನು
0: ಎಷ್ಟು ಬೇಗ ಕೊಟ್ಟಿರ್ತಾರೆ ಅಷ್ಟು ಫಲಕಾರಿಯಾಗಿ ನಮ್ಗೆ ಇದು ಯೂಸ್ ಆಗುತ್ತೆ ಸರ್ ಅದು.
1: ಓಕೆ ಓಕೆ ಸರ್. ಈಗ ನವೋದಯ ಮೆಡಿಕಲ್ ಕಾಲೇಜಿನಲ್ಲಿ ನೋಂದಣಿ ಪ್ರಕ್ರಿಯೆ ಬಗ್ಗೆ ಯಾರನ್ನು ಸಂಪರ್ಕ ಮಾಡಬೇಕು, ಹೇಗೆ?
0: ಒಂದು ಈಗ ಡಾಕ್ಟರ್ ವಿಶಾಲ್ ಸಾಳ್ವೆ ಅಂತೇಳಿ ಅನಾಟಮಿ ಡಿಪಾರ್ಟ್ಮೆಂಟ್ ಹೆಡ್ ಅವರು. ಆಮೇಲೆ ನಾನು ಡಾಕ್ಟರ್ BS ಪಾಟೀಲ್ ಅಂತೇಳಿ, ನಾನು ಅಲ್ಲೇ ಇರ್ತೀನಿ. ಸೊ ನಾವು ಈ ಪ್ರೋಸೆಸ್ ಒಂದ್ಸಲ ಬಾಡಿ ಬಂತಂದ್ರೆ ಆ ಬಾಡಿಯನ್ನು ಯಾವ ಥರ ಇದು ಮಾಡಬೇಕು ಅದೆಲ್ಲ ಪ್ರೋಸೆಸ್ ಮಾಡ್ತೀವಿ, ಮಾಡಿ ಬಾಡಿ ಫಿಕ್ಸ್ ಮಾಡಿಡ್ತೀವಿ. ಸೊ ಅದನ್ನು ನಾವು ನನ್ನ ಇಬ್ಬರದ್ದು ನಂಬರಲ್ಲಿ ಕೊಟ್ಟಿರ್ತೀವಿ, ಆ ರಿಜಿಸ್ಟ್ರೇಷನ್ ನಂಬರಲ್ಲಿದೆ, ಆ ರಿಜಿಸ್ಟ್ರೇಷನ್ ಪ್ರೋಸೆಸ್ಸಲ್ಲಿದೆ. ಬಂದು ನಮ್ಮ ನಾವಿಲ್ಲ ಅಂತಂದ್ರೆ ನಮ್ಮ ಆಫೀಸಲ್ಲಿ ಒಂದು ಆಫೀಸಲ್ಲಿ ಇದೆ, ಅಲ್ಲಿ ಆಫೀಸ್ ಇದೆ, ಆ ಆಫೀಸಲ್ಲಿ ಕಾಂಟ್ಯಾಕ್ಟ್ ನಂಬರು, ಕ್ಲರ್ಕ್ ಇದ್ದಾರೆ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರೆಲ್ಲ ಡೀಟೇಲ್ ಕೊಡ್ತಾರೆ ಸರ್.
1: ಕೊನೆಯದಾಗಿ ದೇಹದಾನದ ಬಗ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್?
0: ಸರ್, ನಾನು ರೈತ ಕುಟುಂಬದಿಂದ ಬಂದವನು, ನಮ್ಮಲ್ಲೆಲ್ಲ ನೋಡಿದ್ವಿ ಒಂದು ಜೀವ ಹೋದ್ಮೇಲೆ ಅದ್ರ ಬಗ್ಗೆ ಎಷ್ಟು ತ್ರಾಸ ಆಗುತ್ತೆ ಅಂತ ಹೇಳಿ. ಸೊ ಬೇರೆಯವ್ರ ಕೈಯಲ್ಲಿ ಕೊಟ್ಟು ಹೋಗೋದು ಬಾಡಿ ಚೆನ್ನಾಗಿ ಅನ್ಸಂಗಿಲ್ಲ, ತಿನ್ನೋವಾಗುತ್ತೆ ಸರ್. ಆದ್ರೆ ನಾನು ಹೇಳ್ತೀನಿ, ನಾವು ಬಾಡಿ ಎಲ್ಲೋ ಹೂಳಿ ಅಥವಾ ಸುಟ್ಟು ಬಂದಾಗ ಇನ್ನೊಂದ್ಸಲ ನೋಡ್ತೀವಿ ಅಂತ ಹೇಳಿದಿರಂಗಿಲ್ಲ. ಆಮೇಲೆ ಆ ಬಾಡಿಯನ್ನು ನಾವು 2-3 ದಿವಸ ನಿಮ್ಗೆ ನೋಡ್ಲಿಕ್ಕೆ ನಾವು ತೆಗೆದಿಟ್ಟಿರ್ತೀವಿ ಸರ್, ಅಲ್ಲಿ ಪ್ರಿಸರ್ವ್ ಮಾಡಿಟ್ಟಿರ್ತೀವಿ. ಒಂದನೇದಾಗಿ, ಎರಡನೇದು ನಾವು ಬಾಡಿ ತೊಗೊಂಡ ತಕ್ಷಣ ಆ ಬಾಡಿಯನ್ನು ಎಷ್ಟು ರೆಸ್ಪೆಕ್ಟಾಗಿ ಇದು ಮಾಡ್ತೀವಿ, ಆ ಬಾಡಿದಿಂದ ಸಿಗೋಂಥ ಏನು ಬೆನಿಫಿಟ್ಸ್ ಇದೆ ಸ್ಟೂಡೆಂಟ್ಗೆ ಅದು ಮರೆಯಲಾಗದು. ಅದಕ್ಕೆ ಯಾವುದು ವ್ಯಾಲ್ಯೂ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಸರ್, ಸಾಧ್ಯನೇ ಇಲ್ಲ. ಸೊ ಇದು ನಂದಂತೆಲ್ಲ ಅನಾಟಮಿ ಡಿಪಾರ್ಟ್ಮೆಂಟಲ್ಲಿ ಇಡೀ ವೈದ್ಯಕೀಯ ವೃಂದದವರೆಲ್ಲ ಹೇಳೋದಿದೆ, ಬಾಡಿ ಕೊಟ್ಟವರು ದೇವರಿಗಿಂತ ಸಣ್ಣವರಲ್ಲ,
1: ಸಣ್ಣವರಲ್ಲ. ನಿಜವಾಗ್ಲೂ ಸರ್,
0: ನಿಜವಾಗ್ಲೂ
1: ವೈದ್ಯಕೀಯ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳು ಇಡೀ ಒಂದು ತಮ್ಮ ಜ್ಞಾನವನ್ನು ಪಡೆಯಬೇಕಂದ್ರೆ ದೇಹಗಳು ಬೇಕು. ಆ ದೇಹದಿಂದಲೇ ಎಲ್ಲ ವೈದ್ಯಕೀಯ ಒಂದು
0: ಕಲಿಯಲಿಕ್ಕೆ ಸಾಧ್ಯ.
1: ದೇಹವನ್ನು ಯಾವತ್ತೂ ವಿದ್ಯಾರ್ಥಿಗಳು, ವಿಶೇಷವಾಗಿ ವೈದ್ಯಕೀಯ ರಂಗದ ವಿದ್ಯಾರ್ಥಿಗಳು ದೈವತ್ವ ಅಂದರೆ ದೇವರ ಸಮಾನವಾಗಿ ನೋಡ್ತಾರೆ ಅನ್ನುವಂಥ ಒಂದು, ಇದು ಪವಿತ್ರವಾದಂಥ ಒಂದು ಕಾಯಕ. ಎಲ್ಲರೂ ದೇಹದಾನ ಮಾಡ್ಬೋದು. ದೇಹದಾನ ಮಾಡೋದ್ರಿಂದ ಎಲ್ಲ ವಿದ್ಯಾರ್ಥಿಗಳಿಗೆ, ಮೆಡಿಕಲ್ ಕಾಲೇಜಿನ ಎಲ್ಲ ಪ್ರೊಫೆಸರ್ಗಳಿಗೆ ಇದು ತುಂಬ ಅನುಕೂಲ ಆಗ್ತದೆ. ಕಲಿಸಲಿಕ್ಕೆ ಅನುಕೂಲ ಆಗ್ತದೆ ಮತ್ತು ಕಲೀಲಿಕ್ಕೆ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗ್ತದೆ. ಆಮೇಲೆ ವೈದ್ಯಕೀಯ ರಂಗ ಇನ್ನೂ ಕೂಡ ಬೆಳವಣಿಗೆ
0: ಆಗಲಿಕ್ಕೆ
1: ಸಹಕಾರಿಯಾಗ್ತದೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟರೆ ಇದುವರೆಗೆ ನಮ್ಮ ಆಕಾಶವಾಣಿಗೆ ಬಂದು ದೇಹದಾನದ ಮಹತ್ವ ಬಗ್ಗೆ ಮತ್ತು ದೇಹದಾನದ ಪ್ರೋಸೆಸ್ ಪ್ರಕ್ರಿಯೆ ಬಗ್ಗೆ ನಮಗೆ ಆಕಾಶವಾಣಿಯಲ್ಲಿ ಮಾತಾಡಿದ್ರಿ. ತಾವು ಬಂದು ಮಾಹಿತಿಯನ್ನು ಕೊಟ್ಟದಕ್ಕೆ ತಮಗೆ ಧನ್ಯವಾದ.
0: ಡಾಕ್ಟರ್ ಬಿ ಎಸ್ ಪಾಟೀಲ್, ಅಸೋಸಿಯೇಟ್ ಪ್ರೊಫೆಸರ್, ಅನಾಟಮಿ ಡಿಪಾರ್ಟ್ಮೆಂಟ್, ನವೋದಯ ಎಜುಕೇಷನ್ ಟ್ರಸ್ಟ್ ವತಿಯಿಂದ, ಹಾಗೂ ನಮ್ಮ ಚೇರ್ಮನ್ರಾದ ಶ್ರೀ ಎಸ್ ಆರ್ ರೆಡ್ಡಿ ಅವ್ರ ವತಿಯಿಂದ ನಮಗೆ ಇದು ಅವಕಾಶ ಮಾಡಿಕೊಟ್ರಿ. ಜನರಿಗೆ ಅರಿವು ಮೂಡಿಸ್ಕೊಡ್ಲಿಕ್ಕೆ, ಈ ಮೂಢನಂಬಿಕೆನ ತೆಗಲಿಕ್ಕೆ ನೀವು ಇದೊಂದಿಷ್ಟು ಕಾಲ ನಮಗೆ ಕೊಟ್ರಿ, ಅವಕಾಶ ಕೊಟ್ಟರೆ ತುಂಬ ಧನ್ಯವಾದಗಳು ಸರ್.
1: ಧನ್ಯವಾದ ಸರ್.
0: ಧನ್ಯವಾದ.
2: ಇದುವರೆಗೆ ನವೋದಯ ನಡೆ ಆರೋಗ್ಯ ಕಡೆ, ಆರೋಗ್ಯದ ಅರಿವು ಮೂಡಿಸುವ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ.
3: ದೇಹದಾನದ ಮಹತ್ವ ಕುರಿತು ರಾಯಚೂರಿನ ನವೋದಯ ಮೆಡಿಕಲ್ ಕಾಲೇಜಿನ ಅಸೋಸಿಯೇಟ್ ಪ್ರೊಫೆಸರ್ ಮತ್ತು ಅನಾಟಾಮಿ ವಿಭಾಗದ ಅಧಿಕಾರಿಗಳಾದ ಡಾಕ್ಟರ್ ಭೀಮಶೆಟ್ಟಿ ಎಸ್ ಪಾಟೀಲ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಕರು ವೆಂಕಟೇಶ್ ಬೇವಿನಬೆಂಚಿ, ಸಹಕಾರ ಬಿ ನರಸಿಂಹಲು.
4: ನವೋದಯ ಆಸ್ಪತ್ರೆಯಲ್ಲಿ ಸಿಗುವ ಮಾನಸಿಕ ರೋಗ, ಸಾಮಾನ್ಯ ವೈದ್ಯಕೀಯ, ಕಿವಿ ಮೂಗು ಗಂಟಲು, ಸ್ತ್ರೀರೋಗ, ಕಣ್ಣಿನ ವಿಭಾಗ, ಚರ್ಮ ರೋಗ ಮುಂತಾದ ರೋಗಗಳಿಗೆ ಚಿಕಿತ್ಸೆ ದೊರೆಯುತ್ತದೆ.
2: ತುರ್ತು ಸಮಯದಲ್ಲಿ ಸರಿಯಾದ ಸಮಯಕ್ಕೆ ಸರಿಯಾದ ಚಿಕಿತ್ಸೆ ಪಡೆಯಲು ನವೋದಯ ಆಸ್ಪತ್ರೆಗೆ ಬಂದು ಚಿಕಿತ್ಸೆ ಪಡೆಯಬಹುದು.
4: ಯಾವುದೇ ಆರೋಗ್ಯ ಸಮಸ್ಯೆಗೆ ಸಂಪರ್ಕಿಸಿ ಮಾರ್ಕೆಟಿಂಗ್ ಮ್ಯಾನೇಜರ್ ರಾಜೇಶ್ ಗೌಡ, ಮೊಬೈಲ್ ಸಂಖ್ಯೆ 9611016134.
2: ಮತ್ತೊಂದು ಮೊಬೈಲ್ ಸಂಖ್ಯೆ 9008729030.
4: ಈ ಕಾರ್ಯಕ್ರಮದ ಪ್ರಾಯೋಜಕರು ನವೋದಯ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ರಾಯಚೂರು.
3: ಈಗ ಕೇಳಿ ಕುವೆಂಪು ವಿರಚಿತ ಭಾವಗೀತೆಯನ್ನು.

0: ಇದುವರೆಗೆ ಕುವೆಂಪು ವಿರಚಿತ ಭಾವಗೀತೆಯನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 9 ಗಂಟೆ. ಪ್ರಕಟಣೆಗಳು.
1: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
2: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
2: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.
3: ಅರಿವೆಂಬ ಗುರುವಿಗೆ ಶರಣೆಂಬೆನಯ್ಯ.
4: ನಿಮ್ಮ ನೆಚ್ಚಿನ ರಾಯಚೂರು ಆಕಾಶವಾಣಿಯಿಂದ ಪ್ರಸಾರವಾಗಲಿದೆ ಅರಿವೆಂಬ ಗುರುವಿಗೆ ಶರಣೆಂಬೆ.
5: ಶರಣರ ಸತ್ಯಾನುಸಂಧಾನದ ಸರಣಿ.
3: ಒಡಲಿನ ಒಡೆಯಗೆ ಶರಣೆಂಬೆನಯ್ಯ.
4: ತಪ್ಪದೆ ಆಲಿಸಿ. ಪ್ರತಿದಿನ ಬೆಳಿಗ್ಗೆ 6:45 ಅರಿವೆಂಬ ಗುರುವಿಗೆ ಶರಣೆಂಬೆ.
3: ಅರಿವೆಂಬ ಗುರುವಿಗೆ ಶರಣೆಂಬೆನಯ್ಯ.
5: ಶರಣರ ತತ್ವಗಳ ಆಂತರ್ಯದ ಅನ್ವೇಷಣೆ ಅರಿವೆಂಬ ಗುರುವಿಗೆ ಶರಣೆಂಬೆ.
6: ಈ ನಾವು ಸಂಪಾದಿಸಿದ್ದಲ್ಲ, ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

0: ಕೇಳಿದ್ರೆ ಈ ಬೆಳಗ್ಗೆ 9:35 ಚಿತ್ರಗೀತೆಗಳೊಂದಿಗೆ ನೇರ ಫೋನಿನ ಕಾರ್ಯಕ್ರಮ ನಿಮ್ಮ ಕರೆ ನಿಮಗೊಂದು ಗೀತೆ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 0853220032 ಅಥವಾ 0853229588. ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಕೋರಿಕೆಯ ಗೀತೆಯನ್ನು ಆಲಿಸಿ.
1: ಯಾವುದೇ ವಸ್ತುವನ್ನ ವ್ಯರ್ಥವೆಂದು ಎಸೆಯುವ ಮುನ್ನ ಅದನ್ನು ಮತ್ತೆ ಬಳಸಬಹುದೇ ಪರೀಕ್ಷಿಸಿ. ವ್ಯರ್ಥ ವಸ್ತುವಿನ ಪುನರ್ಬಳಕೆಯಿಂದ ಪರಿಸರ ಮಲಿನತೆ ಕಡಿಮೆಯಾಗುತ್ತದೆ.
2: ಎಲ್ಲಿಗೆ ಹೋಗ್ತಾ ಇದೆಯಪ್ಪ ನೀನು?
3: ನಡಿ ನಡಿ, ಜಲ್ದಿ ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕ್ಬೇಕು ನಡಿ.
2: ಅಲ್ಲಪ್ಪ, ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕೋದಕ್ಕಿಂತ ಮುಂಚೆ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು. ಬಾಕಿದವ್ರ ಸಲುವಾಗಿ ಅಲ್ಲ, ನಿನ್ನ ಜೀವದ ಸಲುವಾಗಿ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು.
4: ಹೌದು, ನಿಮ್ಮ ಜೀವ ಹಾಗೂ ಜೀವನ ಎರಡು ಅಮೂಲ್ಯವಾದದ್ದು.
5: ಯಾವಾಗಲೂ ಹೆಲ್ಮೆಟ್ ಹಾಕಿ ವಾಹನವನ್ನು ಚಲಾಯಿಸಿ, ಸುರಕ್ಷಾ ನಿಯಮವನ್ನು ನಿರಂತರವಾಗಿ ಪಾಲಿಸಿ.
0: ಕೇಳಗರೆ ಗಮನಿಸಿ, ಪ್ರತಿ ತಿಂಗಳ ಮೊದಲ ಮತ್ತು ಮೂರನೇ ಭಾನುವಾರದಂದು ಕಥೆ, ಕಾದಂಬರಿ, ಕಾವ್ಯ, ನಾಟಕ, ಪ್ರಬಂಧ, ವಿಮರ್ಶೆ ಹೀಗೆ ಸಾಹಿತ್ಯದ ಹಲವು ಪ್ರಕಾರಗಳನ್ನು ಒಳಗೊಂಡ ರಸಾನುಭವ ನೀಡುವ ಮಾನವ ಅನುಭವದ ಪ್ರತಿಬಿಂಬದ ಕಾರ್ಯಕ್ರಮ ಸಾಹಿತ್ಯ ಸಂಪುಟ. ಸಾಹಿತ್ಯ ಸಂಪುಟ ಪ್ರಸಾರವಾಗುವುದು. ಗಮನಿಸಿ, ಪ್ರತಿ ತಿಂಗಳ ಮೊದಲ ಮತ್ತು ಮೂರನೇ ಭಾನುವಾರ ಸಾಹಿತ್ಯ ಸಂಪುಟ.

ಕೆಳಗರೆ ಸಂಜೆ 6:15 ಸಂಧ್ಯಾ ಕಿರಣ ಹಿರಿಯ ನಾಗರಿಕರ ಜೀವನ ಅನುಭವಗಳ ಕುರಿತಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಸೆಂಟ್ರಿಂಗ್ ಕೆಲಸ ಮಾಡುತ್ತಿರುವ ಹಾಗೂ ಭಜನಾ ಪದ ಹಾಡುಗಾರರಾದ ಬಸವರಾಜ್ ಫಿರಂಗಿ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಾರೆ ಡಾಕ್ಟರ್ ಪರಮೇಶ್ವರಪ್ಪ ಗೋಪಿಶೆಟ್ಟಿ, ನಿರ್ವಹಣೆ ವೆಂಕಟೇಶ್ ಬೇವಿನಪಿಂಚಿ. ಇದುವರೆಗೆ ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 9:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

0: ಆಕಾಶವಾಣಿ ರಾಯಚೂರು ವಿಶ್ವ ಸ್ಕಿಜೋಫ್ರೇನಿಯಾ ದಿನದ ಅಂಗವಾಗಿ ಪ್ರಾಯೋಜಿತ ಕಾರ್ಯಕ್ರಮ. ಈ ಕುರಿತು ರಾಯಚೂರಿನ ಮನೋರೋಗ ತಜ್ಞ ವೈದ್ಯರಾದ ಡಾಕ್ಟರ್ ಮನೋಹರ್ ವೈಪತ್ತರ್ ಮತ್ತು ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಅನುಷ್ಠಾನ ಅಧಿಕಾರಿಗಳಾದ ಡಾಕ್ಟರ್ ನಂದಿತಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ವೆಂಕಟೇಶ್ ಬೇವಿನವೆಂಚಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಮಾನಸಿಕ ವಿಭಾಗ, ರಾಯಚೂರು.
1: ಪ್ರಿಯ ಕೇಳುಗರೇ ನಮಸ್ಕಾರ. ಪ್ರತಿ ವರ್ಷ ಮೇ 24ರಂದು ವಿಶ್ವ ಸ್ಕಿಜೋಫೀನಿಯಾ ದಿನ ಅಂತೇಳಿ ಆಚರಣೆ ಮಾಡ್ತಾರೆ. ಸ್ಕಿಜೋಫೀನಿಯಾ ಅಂದರೆ ಏನು, ಅದು ಯಾವ ಕಾಯಿಲೆ, ಮತ್ತು ಈ ದಿನಾಚರಣೆಯನ್ನು ಆಚರಣೆ ಮಾಡಲಿಕ್ಕೆ ಏನು ಕಾರಣ, ಮತ್ತು ಇದರ ಇತಿಹಾಸದ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ವೈದ್ಯರು. ಜೊತೆಗೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಾನಸಿಕ ಆರೋಗ್ಯ ವಿಭಾಗದ ಜಿಲ್ಲಾ ಅನುಷ್ಠಾನ ಅಧಿಕಾರಿಗಳು ಇದ್ದಾರೆ. ಅವರು ಈ ಮಾನಸಿಕ ಆರೋಗ್ಯದ ಬಗ್ಗೆ ಜಿಲ್ಲೆಯಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ಹಮ್ಮಿಕೊಂಡಾರ ಅನ್ನೋದನ್ನು ಕುರಿತು ಕೂಡ ಮಾಹಿತಿಯನ್ನು ಕೊಡ್ತಾರೆ. ಪ್ರಾರಂಭದಲ್ಲಿ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಜಿಲ್ಲಾ ಮಾನಸಿಕ ಆರೋಗ್ಯ ವಿಭಾಗದ ಅನುಷ್ಠಾನ ಅಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ನಂದಿತಾ ಎಂಎನ್ ಮೇಡಮ್ ಅವರು ನಮ್ಮ ಆಕಾಶವಾಣಿಗೆ ಬಂದಾರ. ಅದರ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಜಿಲ್ಲಾ ಮನೋವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಮನೋಹರ್ ವೈ ಪತ್ತರ್ ಅವರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಅವರು ಇಬ್ಬರು ಅತಿಥಿಗಳು ಇವತ್ತು ವಿಶ್ವ ಸ್ಕಿಜೋಫೀನಿಯಾ ದಿನದ ಸಂದರ್ಭದಲ್ಲಿ ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳೋಕ್ಕೆ ಬಂದಾರ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ ಇಬ್ಬರಿಗೂ. ನಮಸ್ಕಾರ ಮೇಡಮ್.
2: ನಮಸ್ಕಾರ ಸರ್.
1: ಪ್ರಾರಂಭದಲ್ಲಿ ಕೇಳಿದ್ರೆ ವಿಶ್ವ ಸ್ಕಿಜೋಫೀನಿಯಾ ದಿನದ ವಿಶೇಷತೆ ಬಗ್ಗೆ ನಮ್ಮ ಜಿಲ್ಲಾ ಮನೋವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಮನೋಹರ್ ಪತ್ತರ್ ಅವರು ತಮ್ಮ ವಿಚಾರಗಳು ಹಂಚಿಕೊಳ್ತಾರೆ. ಈ ದಿನ ವಿಶೇಷ ಯಾಕೆ ಆಚರಣೆ ಮಾಡ್ತಾರೆ, ಸ್ಕಿಜೋಫೀನಿಯಾ ಅಂದರೆ ಏನು ಅನ್ನೋದನ್ನು ಕುರಿತು ಪ್ರಾರಂಭದಲ್ಲಿ ಸರ್ ಈ ದಿನಾಚರಣೆ ಯಾಕೆ ಆಚರಣೆ ಮಾಡ್ತಾರೆ, ಇದರ ಉದ್ದೇಶದ ಬಗ್ಗೆ ನಮ್ಮ ಕೇಳುಗರಿಗೆ ತಿಳಿಸಿ.
3: ವಿಶ್ವ ಸ್ಕಿಜೋಫೀನಿಯಾ ದಿನಾಚರಣೆಯನ್ನು ನಾವು ಪ್ರತಿ ವರ್ಷ ಮೇ 24ರಂದು ಆಚರಣೆ ಮಾಡ್ತಾ ಇದ್ದೀವಿ. ಇದರ ಮುಖ್ಯ ಉದ್ದೇಶ ಅಂದರೆ ಈ ಒಂದು ಸ್ಕಿಜೋಫೀನಿಯಾ ಅಂತಕ್ಕಂಥ ಕಾಯಿಲೆಯ ಬಗ್ಗೆ ಜನಸಾಮಾನ್ಯರಲ್ಲಿ ಇರತಕ್ಕಂತಹ ಸಾಮಾಜಿಕ ಕಳಂಕವನ್ನು ದೂರ ಮಾಡತಕ್ಕಂಥದ್ದು. ಎರಡನೇದಾಗಿ ಈ ಒಂದು ಕಾಯಿಲೆಯ ಬಗ್ಗೆ ಜನಸಾಮಾನ್ಯರಲ್ಲಿರ್ತಕ್ಕಂತಹ ಅಪನಂಬಿಕೆಗಳನ್ನು ಹೋಗಲಾಡಿಸ್ತಕ್ಕಂಥದ್ದು. ಮೂರನೇದಾಗಿ ಈ ಕಾಯಿಲೆ ಬಗ್ಗೆ ಜನಸಾಮಾನ್ಯರಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇದು ಒಂದು ಕೂಡ ಬೇರೆ ಕಾಯಿಲೆಗಳ ತರಹ ಒಂದು ಭೌತಿಕ ಕಾಯಿಲೆಗಳು ಯಾವ ರೀತಿ ಇರ್ತದೆ ಅಂದರೆ BP, ಶುಗರು, ಆಸ್ತಮಾ, ಅದೇ ರೀತಿಯಾಗಿ ಇದು ಒಂದು ಕಾಯಿಲೆ, ಇದಕ್ಕೂ ಕೂಡ ಚಿಕಿತ್ಸೆ ಸಿಗ್ತದೆ, ಇದನ್ನು ಕೂಡ ನಾವು ಗುಣಪಡಿಸಬಹುದು ಅಂತಕ್ಕಂಥ ತಿಳಿಸ್ತಕ್ಕಂತಹ ಒಂದು ವಿವರಣೆಯನ್ನು ಪ್ರತಿಯೊಬ್ಬ ಜನಸಾಮಾನ್ಯರಿಗೂ ತಿಳಿಯೋ ಹಾಗೆ ತಿಳಿಸ್ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮದ ಭಾಗವಾಗಿ ನಾವು ಪ್ರತಿ ವರ್ಷ ಮೇ 24ರಂದು ವಿಶ್ವ ಸ್ಕಿಜೋಫ್ರೀನಿಯಾ ದಿನವನ್ನು ಪ್ರಪಂಚದಾದ್ಯಂತ ಆಚರಣೆಯನ್ನು ಮಾಡ್ತಾ ಇದ್ದೀವಿ.
1: ಸರ್, ಈಗ ಸ್ಕಿಜೋಫೀನಿಯಾ ಅನ್ನುವಂಥ ಒಂದು ಕಾಯಿಲೆ ಇದೆಯಲ್ಲ, ಇದು ಒಂದು ಮಾನಸಿಕ ಕಾಯಿಲೆ, ಏನು ಇದು, ಈ ಕಾಯಿಲೆ ಬಗ್ಗೆ ಹೇಳಿ ಸರ್.
3: ನೀವು ಹೇಳಿದ ಹಾಗೆ ಸ್ಕಿಜೋಫ್ರೀನಿಯಾ ಅಂತಕ್ಕಂಥದ್ದು ಒಂದು ಮಾನಸಿಕ ಕಾಯಿಲೆ. ಈ ಕಾಯಿಲೆಯನ್ನು ಯಾವ ರೀತಿಯಾಗಿ ನಾವು ಐಡೆಂಟಿಫೈ ಮಾಡ್ತೇವೆ ಅಂತಂದರೆ, ಇದಕ್ಕೆ ಯಾವುದೇ ಒಂದು ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಬ್ಲಡ್ ಟೆಸ್ಟ್ ಆಗಲಿ ಅಥವಾ ಸ್ಕ್ಯಾನಿಂಗ್ ಆಗಲಿ ಆ ರೀತಿ ಇರೋದಿಲ್ಲ. ಆ ವ್ಯಕ್ತಿಯ ಒಂದು ನಡವಳಿಕೆ, ಮಾತು ಮತ್ತು ವಿಚಾರಗಳು ಯಾವ ರೀತಿ ಒಂದಕ್ಕೊಂದು ಕನೆಕ್ಟ್ ಇಲ್ಲದೆ ಹೋದಾಗ ಅಂತಹ ಒಬ್ಬ ವ್ಯಕ್ತಿಗೆ ಈ ಒಂದು ಕಾಯಿಲೆ ಲಕ್ಷಣಗಳು ಇರಬಹುದು ಅಂತಕ್ಕಂಥದ್ದನ್ನು ನಾವು ವಿವರವಾಗಿ ಅಸೆಸ್ ಮಾಡಿದಾಗ ಈ ಒಂದು ಕಾಯಿಲೆಯ ಲಕ್ಷಣಗಳು ಕಂಡು ಬರ್ತೇವೆ. ಉದಾಹರಣೆಗೆ ಮೊಟ್ಟ ಮೊದಲೇದಾಗಿ ಆ ಒಬ್ಬ ವ್ಯಕ್ತಿ ಸ್ಕಿಜೋಫ್ರೀನಿಯಾದಿಂದ ಬಳಲ್ತಕ್ಕಂಥ ಒಬ್ಬ ವ್ಯಕ್ತಿ ಯಾವ ರೀತಿ ಇರ್ತಾನೆ ಅಂತಂದ್ರೆ, ತನ್ನಷ್ಟಕ್ಕೆ ತಾನೇ ನಗ್ತಕ್ಕಂಥದ್ದು, ತನ್ನಷ್ಟಕ್ಕೆ ತಾನೇ ಮಾತಾಡ್ತಕ್ಕಂಥದ್ದು, ತನ್ನಷ್ಟಕ್ಕೆ ತಾನೇ ಸಿಟ್ಟು ಮಾಡ್ಕೊಳ್ಳೋದು, ಯಾವುದೇ ಕಾರಣ ಇಲ್ಲದೇನೆ, ಕಾರಣ ಇದ್ದು ಸಿಟ್ಟು ಮಾಡ್ಕೊಳ್ಳೋದು ನಾರ್ಮಲ್ ಆಗಿರ್ಬೋದು, ಕಾರಣ ಇಲ್ಲದೇನೆ ಸಿಟ್ಟು ಮಾಡ್ಕೊಳ್ತಕ್ಕಂಥದ್ದು, ಡಿಸ್ಆರ್ಗನೈಸ್ಡ್ ಆಗಿ ಬಿಹೇವಿಯರ್ ಮಾಡೋದು ಅಂದ್ರೆ ವಿಚಿತ್ರವಾಗಿ ವರ್ತನೆ ಮಾಡ್ತಕ್ಕಂಥದ್ದು. ಸೊ ಅದರ ಜೊತೆಗೆ ಜನರನ್ನು ಅವಾಯ್ಡ್ ಮಾಡ್ತಕ್ಕಂಥದ್ದು, ಭಯ ಪಡ್ತಕ್ಕಂಥದ್ದು, ಕಾರಣ ಇಲ್ಲದೆ, ಇವೆಲ್ಲ ನಾನು ಹೇಳ್ತಾ ಇರೋದು ಯಾವುದೇ ಸ್ಪೆಸಿಫಿಕ್ ಕಾರಣ ಇಲ್ಲದೇನೆ ಜನರನ್ನು ಅವಾಯ್ಡ್ ಮಾಡ್ತಕ್ಕಂಥದ್ದು, ಆ ನಂತರ ಅವರಿಂದ ದೂರ ಸರಿತಕ್ಕಂಥದ್ದು, ಒಂಟಿಯಾಗಿ ಇರ್ತಕ್ಕಂಥದ್ದು, ಯಾವುದೇ ಕೆಲಸದಲ್ಲಿ ಕೂಡ ಮನಸ್ಸು ತೋರಿಸದೇ ಇರತಕ್ಕಂಥದ್ದು, ಒಂಥರ ಟೋಟಲಿ ಈಸ್ ನಾಟ್ ಕೇಪಬಲ್ ಆಫ್ ಕೇರಿಂಗ್ ಹಿಮ್ಸೆಲ್ಫ್ ಅಂದ್ರೆ ತನ್ನಷ್ಟಕ್ಕೆ ತಾನು ಕೂಡ ನೋಡ್ಕೊಳ್ಳುವಂತ ಪರಿಸ್ಥಿತಿಯಲ್ಲಿ ತನ್ನ ತಾನೇ ಪ್ರತಿದಿನ ಸ್ನಾನ ಮಾಡೋದಾಗಲಿ ಅಥವಾ ಊಟ ಮಾಡೋದಾಗಲಿ ಅಥವಾ ಇನ್ನಿತರ ಚಟುವಟಿಕೆ ಮಾಡೋದಾಗಲಿ ಯಾವುದರಲ್ಲಿಯೂ ಕೂಡ ಅವನಿಗೆ ಆಸಕ್ತಿ ಅನ್ನೋದಕ್ಕಿಂತಲೂ ಅದು ಮಾಡಬೇಕು ಅಂತಕ್ಕಂಥ ವಿಚಾರನೇ ಇರೋದಿಲ್ಲ. ಅಂತಹ ವ್ಯಕ್ತಿ ತಮ್ಮದೇ ಆದ ಒಂದು ಪ್ರಪಂಚದಲ್ಲಿ ಅವರು ಒಂದಾಗಿಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಅವರು ಬೇರೆ ಬಾಹ್ಯ ಪ್ರಪಂಚದ ಜೊತೆಗೆ ಕನೆಕ್ಷನ್ ಇಲ್ಲದಂಗಾಗ್ತದೆ. ಇಂತಹ ಒಂದು ವ್ಯಕ್ತಿಗಳು ಸ್ಕಿಜೋಫ್ರೀನಿಯಾ ಅಂತಕ್ಕಂಥ ಕಾಯಿಲೆಯಿಂದ

0: ಹೋಗ್ತಾ ಇರ್ತದಂತಕ್ಕಂಥದ್ದು ನಾವು ಐಡೆಂಟಿಫೈ ಮಾಡ್ತೀವಿ.
1: ಓಕೆ ಸರ್, ಅದ್ರ ಜೊತೆಗೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನಂದಿತಾ ಮೇಡಮ್ ಅವರು ಕೂಡ ಇದ್ದಾರೆ. ಮೇಡಮ್, ಈಗ ಜಿಲ್ಲಾ ಮಟ್ಟದಲ್ಲಿ ಈ ಥರ ಸ್ಕಿಜೋಫಿನಿಯಾ ಕಾಯಿಲೆ ಬಗ್ಗೆ ಅವೇರ್ನೆಸ್ ಕೊಡ್ತಕ್ಕಂಥದ್ದು ಮತ್ತು ಇದ್ರ ಬಗ್ಗೆ ಜನಗಳಲ್ಲಿ ಒಂದು ಈ ಕಾಯಿಲೆ ಲಕ್ಷಣಗಳು ಹಿಂಗಿರ್ತಾವೆ ಅಂತೇಳಿ ಸಾರ್ವಜನಿಕರಿಗೆ ಮಾಹಿತಿ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನು ನೀವು ಜಿಲ್ಲಾ ಮಟ್ಟದಲ್ಲಿ ಹಮ್ಮಿಕೊಳ್ತಿರ್ತೀರಿ, ಎಲ್ಲೆಲ್ಲಿ ಹಮ್ಮಿಕೊಳ್ತಿದ್ದೀರಿ, ಇದ್ರ ಬಗ್ಗೆ ನಮ್ಮ ಕೇಳುಗರಿಗೆ ಸ್ವಲ್ಪ ಮಾಹಿತಿ ಕೊಡಿ.
2: ಸೊ ಈಗ ಮೇ 24 ತಾರೀಕು ಏನಿದೆ ಅವತ್ತಿನ ದಿನ ಈ ಒಂದು ಅವೇರ್ನೆಸ್ ಕಾರ್ಯಕ್ರಮ ಎಸ್ಕಲೇಟ್ ಮಾಡ್ತೀವಿ ಸರ್. ಅಂದರೆ ನಾವು ವರ್ಷ ಪೂರ್ತಿ ನಮ್ಮ ಮಾನಸಿಕ ಕಾಯಿಲೆಗಳ ಬಗ್ಗೆ ಅರಿವಿಯನ್ನು ಮೂಡಿಸ್ತಾ ಇರ್ತೀವಿ, ಬಟ್ ಮೇ 24 ನೆಕ್ಸ್ಟ್ 15 ದಿನದಲ್ಲಿ ಇದನ್ನು ಇನ್ನೂ ಜಾಸ್ತಿ ಅವೇರ್ನೆಸ್ ಅನ್ನು ತೊಗೊಂಡು ಬರ್ತೀವಿ. ಸೊ ಈಗ ನೀವು ಹೇಳಿದಾಗೆ ನಾವು ಎಲ್ಲ ಲೆವೆಲಲ್ಲಿ ಮಾಡ್ತೀವಿ, ಲೈಕ್ ಒಂದು ತಾಲೂಕಾ ಜನರಲ್ ಹಾಸ್ಪಿಟಲ್ ನಮಗೆ ಎಲ್ಲಿ ಪಬ್ಲಿಕಲ್ಲಿ ಹೆಲ್ತ್ ಫೆಸಿಲಿಟಿ ಸೀಕ್ ಮಾಡ್ಕೊಳ್ಳಿಕ್ ಬರ್ತಾರೆ ಸರ್ವಿಸಸ್ನ, ಅಲ್ಲಿ ತಾಲೂಕಾ ಜನರಲ್ ಹಾಸ್ಪಿಟ್ಲು 4 ತಾಲೂಕುಗಳಲ್ಲಿ, ಪ್ಲಸ್ ನಮ್ಮದು ತಾಯಿ ಮಕ್ಕಳ ಹಾಸ್ಪಿಟಲ್ಗಳಲ್ಲಿ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ, ಹಾಗೂ ಸಮುದಾಯ ಲೆವೆಲಲ್ಲಿ ನಾವು ಎಲ್ಲ ಒಂದು ಅಂಗನವಾಡಿ ಹಾಗೂ ನಮ್ಮ ಕಮ್ಯುನಿಟಿ ಸೆಂಟರ್ಸ್ ಏನಿರುತ್ತೆ ಅಲ್ಲೆಲ್ಲ ನಾವು ಫ್ಯಾಮಿಲಿ ಕೌನ್ಸಿಲಿಂಗ್ನ ಮಾಡ್ತೇವೆ. ಸೊ ಫ್ಯಾಮಿಲಿ ಕೌನ್ಸಿಲಿಂಗ್ ಮಾಡಿಬಿಟ್ಟು ಇದು ಮುಂದಿನ ಹಂತದ, ಈಗ ಸ್ಕಿಜೋಫ್ರೆನಿಯಾ ಅನ್ನೋದು ಲಾಸ್ಟ್ ಸ್ಟೇಜು. ಸೊ ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲಿ ಏನು ಚೇಂಜಸ್ ಕಂಡು ಬರುತ್ತೆ, ಸೊ ಆ ಚೇಂಜಸ್ ಬಂದಾಗನೇ ನೀವು ಮುಂದಿನ ಹಂತದಲ್ಲೇ ಯಾವ ಥರ ನೀವು ಒಂದು ಸಲಹೆ ಮತ್ತೆ ಟ್ರೀಟ್ಮೆಂಟ್ ಅನ್ನ ಪಡಿಬೇಕು ಅನ್ನೋದ್ರ ಬಗ್ಗೆ ಒಂದು ಫ್ಯಾಮಿಲಿ ಕೌನ್ಸಿಲಿಂಗ್ ಆಗಿ ಕಮ್ಯುನಿಟಿ ಲೆವೆಲಲ್ಲೂ ಕೊಡ್ತೀವಿ ಸರ್. ಅಂಡ್ ಇದಲ್ದೇನೆ ಈಗ ನಮ್ಮ ಮಾನಸಿಕ ಆರೋಗ್ಯ ಕಾರ್ಯಕ್ರಮಗಳಲ್ಲಿ ದವಾ ಅಂಡ್ ದುವಾ ಅಂತ ಇದೆ. ಸೊ ಈಗ ಏನಾಗತ್ತೆ, ನಮ್ಮ ಈಗ ನಿಮ್ಗೆ ಗೊತ್ತಿರುತ್ತೆ ನಮ್ಮ ಹಿಂದುಳಿದ ಭಾಗದಲ್ಲಿ ಯಾವುದೇ ಒಂದು ಮಾನಸಿಕ ಕಾಯಿಲೆ ಇದ್ದಾಗ ಫಸ್ಟ್ ಡಾಕ್ಟರ್ ಹತ್ರ ಬರಲ್ಲ, ಎಲ್ಲಿ ಹೋಗ್ತಾರೆ, ದರ್ಗಾಗಾದ್ರೂ ಹೋಗ್ತಾರೆ ಅಥವಾ ದೇವಸ್ಥಾನಕ್ಕೆ ಹೋಗ್ತಾರೆ. ಸೊ ಅವರ ಸರಳ ಭಾಷೆಯಲ್ಲಿ ಏನು ಒಂದು ಮೂಢ ನಂಬಿಕೆ ಇರುತ್ತೆ ಅಂದ್ರೆ, ಮೂಢ ನಂಬಿಕೆಗಿಂತ ನಂಬಿಕೆನು ಅಂತ ಹೇಳ್ಬೋದು, ಬಿಕಾಸ್ ಅವರು ಇಟ್ ಈಸ್ ದೇರ್ ಥಿಂಕಿಂಗ್. ಸೊ ಅವ್ರ ನಂಬಿಕೆ ಏನಿರುತ್ತೆ, ಯಾವುದೋ ಒಂದು ಬ್ಲ್ಯಾಕ್ ಮ್ಯಾಜಿಕೋ ದೆವ್ವ ಹಿಡಿದಿದೆಯೋ, ಸೊ ಆ ಒಂದು ಕಾರಣದಿಂದ ಈ ವ್ಯಕ್ತಿ ಈ ತರ ಆಡ್ತಿದ್ದಾರೆ ಅಂತ, ವರ್ತನೆ ಮಾಡ್ತಿದ್ದಾರೆ ಅಂತ ಇರುತ್ತೆ. ಸೊ ನಾವು ಅವರು ಇದನ್ನ ನೀವು ಮಾಡೋದು ತಪ್ಪು ಅಂತ ಹೇಳಲ್ಲ, ನೋಡಿ ಇದ್ರ ಜೊತೆಗೆ ನಮ್ಮ ಸಲಹೆ ಮತ್ತೆ ನಮ್ಮ ಚಿಕಿತ್ಸೆನೂ ಪಡೀರಿ, ಎರಡೂ ಸೇರಿದ್ರೆ ಮಾತ್ರ ನೀವು ಗುಣಮುಖರಾಗ್ತೀರಾ, ಯಾಕಂದ್ರೆ ದೇವರ ಆಶೀರ್ವಾದ ಇಲ್ಲದೆ ಏನು ಆಗಲ್ಲ ಅಂತ ಆ ಒಂದು ಅವೇರ್ನೆಸ್ ಕೊಡ್ತೀವಿ ಸರ್.
1: ಜೊತೆಗೆ ಮೇಡಮ್, ಈಗ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮಗಳು ಪ್ರತಿ ವಾರದಲ್ಲಿ 2 ಈ ಕಾರ್ಯಕ್ರಮಗಳು ಅಲ್ಲಲ್ಲಿ ನಡೀತಿರ್ತವೆ ತಾಲೂಕು ಮಟ್ಟಗಳಲ್ಲಿ. ಈ ತಾಲೂಕು ಮಟ್ಟದಲ್ಲಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನೆಲ್ಲ ಸವಾಲುಗಳು ಎದುರಿಸ್ತಿರ್ತೀರಿ ಅಂತ?
2: ಒಂದು ಸ್ಟಿಗ್ಮಾ ಅನ್ನೋದಿದೆ ಮೆಂಟಲ್ ಹೆಲ್ತ್ ಅಂದ ತಕ್ಷಣ ನಮ್ಮ ಜನರಲ್ಲಿ ಏನಿರುತ್ತೆ, ಹೇ ಹುಚ್ಚರು ಡಾಕ್ಟ್ರು, ಯಾರಾದರೂ ಜನರಿಗೆ ಜಾಸ್ತಿ ಹುಚ್ಚಿಡಿದ್ರೆ ಮೆಂಟಲ್ ಡಾಕ್ಟ್ರು. ಸೊ ಅವ್ರ ಹೆಸರು ಪದನಾಮನೇ ಆ ಥರ ಇಟ್ಟಿದಾಗ ಜಸ್ಟ್ ಇಮ್ಯಾಜಿನ್ ಜನಸಾಮಾನ್ಯರಲ್ಲಿ ಎಷ್ಟು ಸ್ಟಿಗ್ಮಾ ಇನ್ನುವರೆಗೆ. ಅಂದರೆ ನಾನು ಹೇಳ್ತಿರೋದು ಅನ್ಎಜುಕೇಟೆಡ್ ಜನರ ಬಗ್ಗೆ ಅಲ್ಲ, ದ ಮೋಸ್ಟ್ ಎಜುಕೇಟೆಡ್ ಫ್ಯಾಮಿಲಿನೇ ಆ ಥರ ಮಾತಾಡುತ್ತೆ. ಈಗ ಬೇರೆ ಹೊರದೇಶದಲ್ಲಿ ಏನಿರುತ್ತೆ, ಫಾರ್ ಎನಿ ಸಿಂಪಲ್ ರೀಸನ್ ಈವನ್ ಸಿಂಪಲ್ ಡಿಪ್ರೆಷನ್ಗೂ ಸೈಕ್ಯಾಟ್ರಿಕ್ ಹೆಲ್ಪ್ ತಗೋತಾರೆ, ಯಾಕಂದ್ರೆ ಅದರಿಂದ ಹೊರಗಡೆ ಬರಬೇಕು ಅಂತ. ಚೂರ್ ಅಂತಾನೆ ಅಲ್ಲ, ಬಟ್ ನಮ್ಮ ದೇಶದಲ್ಲಿ ಇನ್ನೂ ಆ ಸ್ಟಿಗ್ಮಾ ಜಾಸ್ತಿ ಇದೆ. ಅಂದರೆ ಅವರಿಗೆ ಸಿಂಪಲ್ ಡಿಪ್ರೆಷನ್ ಇರಲಿ, ಆ್ಯಂಗ್ಸೈಟಿ ಇರಲಿ, ಯಾವುದೇ ಒಂದು ಸೈಕ್ಯಾಟ್ರಿಕ್ ಹೆಲ್ಪ್ ಪಡಿಬೇಕು ಅಂದರೆ ಫಸ್ಟ್ ಯೋಚನೆ ಮಾಡ್ತಾರೆ, ನಾನಲ್ಲಿ ಹೋದರೆ ನನಗೆ ನೋಡೋರು 4 ಏನು ಅನ್ಕೊಳ್ತಾರೆ, ನನಗೇನು ಕಾಯಿಲೆ ಆಗಿದೆ. ಸೊ ಆ ಥರ ಫಸ್ಟ್ ಆ ಸ್ಟಿಗ್ಮಾನ ತೆಗಿಬೇಕು, ಯಾಕಂದರೆ ಈಗಿನ ಒಂದು ಫಾಸ್ಟ್ ಲೈಫಲ್ಲಿ ಫ್ಯಾಮಿಲಿ ಮೆಂಬರ್ಸು ಫ್ರೆಂಡ್ಸ್ ಹತ್ರ ಮಾತಾಡೋಷ್ಟು ಟೈಮ್ ಇಲ್ಲ ನಮ್ಮ ಹತ್ರ. ಹಾಂ, ಸೊ ಅಟ್ಲೀಸ್ಟ್ ನೀವು ಸೈಕ್ಯಾಟ್ರಿಸ್ಟ್ ಹತ್ರ ಒಂದು ಕೌನ್ಸಿಲಿಂಗ್ ಪಡೀರಿ, ಪಡೆದು ಬಿಟ್ಟು ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದನ್ನ ನೀವು ಮುಂದಿನ ಹಂತದಲ್ಲೇ ಈ ಒಂದು ತಗೊಂಡ್ರೆ ಸ್ಕಿಜೋಫ್ರೀನಿಯಾ ಅನ್ನೋದು ಲಾಸ್ಟ್ ಸ್ಟೇಜ್, ಅಲ್ಲಿ ತನಕ ನೀವು ಹೋಗ್ಲಾರ್ದಂಗೆ ಕಾಪಾಡ್ಕೋಬಹುದು.
1: ನಿಜವಾಗ್ಲೂ ಈ ಸ್ಕಿಜೋಫ್ರೀನಿಯಾ ಇತಿಹಾಸದ ಬಗ್ಗೆ ನಮ್ಮ ಕೇಳುಗರಿಗೆ ತಿಳಿಸಿ, ಇದು ಇದ್ರದೇ ಆದ ಒಂದು ಕಾಯಿಲೆಯ ಒಂದು ಇತಿಹಾಸ ಇದೆ ಅಂತ ಗೊತ್ತಾಗ್ತದೆ, ಇದ್ರ ಇತಿಹಾಸ ಏನು ಅಂತ?
0: ಸೊ ಇವತ್ತಿನ ದಿನದ ಬಗ್ಗೆ ನಾವು ಮಾತಾಡಿದ್ರೆ, ಈ ಸ್ಕಿಜೋಫ್ರೀನಿಯಾ ಪ್ರಪಂಚದಾದ್ಯಂತ ಆಲ್ಮೋಸ್ಟ್ 25,00,000 ಜನರು ಈ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ ಯಾಸ್ ಆನ್ ಟುಡೇ ನಾವು ಮಾತಾಡ್ತಾ ಇರೋದು. ಬಟ್ ಆದ್ರೆ ಇದು ಹೊಸ ಕಾಯಿಲೆ ಏನಲ್ಲ, ಇದರ ಬಗ್ಗೆ ಎಲ್ಲಿ ಎಲ್ಲ ಉಲ್ಲೇಖಗಳು ಎಲ್ಲಿಂದ ಇದಾವೆ ಅಂದ್ರೆ 16th-17th ಶತಮಾನದಿಂದಲೇ ಇದರ ಉಲ್ಲೇಖಗಳು ಇದ್ದಾವೆ. ಇಂತಹ ಒಂದು ಕಾಯಿಲೆ ಲಕ್ಷಣಗಳು ಇರ್ತಕ್ಕಂತಹ ವ್ಯಕ್ತಿಗಳು ಇದ್ರು, ಅವರಿಗೂ ಕೂಡ ವಿವಿಧ ರೀತಿಯಲ್ಲಿ ಅವರದೇ ಆದ ರೀತಿಯ ಆಗಿನ ಚಿಕಿತ್ಸೆಯನ್ನು ನೀಡ್ತಾ ಇದ್ರು ಅಂತಕ್ಕಂಥದ್ದು. ಸೊ ಅದು ಬರ್ತಾ ಬರ್ತಾ 17th ಶತಮಾನದಲ್ಲಿ ಕೆಲವು ಲಕ್ಷಣಗಳನ್ನು ಕಂಡುಹಿಡಿದ್ರು. 19th ಶತಮಾನ ಅಂದ್ರೆ ಆಲ್ಮೋಸ್ಟ್ 20th ಶತಮಾನ ಅಂತ ಅನ್ಬಹುದು, 1905 ಸ್ವಿಸ್ ಅಂದ್ರೆ ಸ್ವಿಟ್ಜರ್ಲೆಂಡಿನ ಸೈಕಿಯಾಟ್ರಿಸ್ಟ್ ಯೂಜಿನ್ ಬ್ಲೂನರ್ ಅಂತಕ್ಕಂಥವ್ರು ಮೊಟ್ಟ ಮೊದಲೇದಾಗಿ ಸ್ಕಿಜೋಫ್ರೀನಿಯಾ ಅಂತಕ್ಕಂಥ ಒಂದು ಹೆಸರನ್ನು ಇಟ್ಟರು ಇದಕ್ಕೆ 1905. ಆದರೂ ಕೂಡ ಅದರದ್ದೇ ಆದ ಒಂದು ಸ್ಪೆಸಿಫಿಕ್ ಟ್ರೀಟ್ಮೆಂಟ್

0: 1950ರವರೆಗೂ ಯಾವುದು
1: ಇರಲಿಲ್ಲ.
0: ಅದೇ 1950ರಲ್ಲಿ ಕ್ಲೋರ್ಪ್ರೊಮಾಜಿನ್ ಅಂತಕ್ಕಂತಹ ಒಂದು ಆಂಟಿ ಸೈಕೋಟಿಕ್ ಇಂತಹ ಒಂದು ಕಾಯಿಲೆಗೆ ಬಳಸ್ತಕ್ಕಂಥ ಒಂದು ಔಷಧವನ್ನು ಕಂಡುಹಿಡಿಯಲಾಯಿತು. ಕ್ಲೋರ್ಪ್ರೊಮಾಜಿನ್ ಅಂತಕ್ಕಂಥದ್ದು ಮೋಸ್ಟ್ ಇಫೆಕ್ಟಿವ್, ಹೈಲಿ ಇಫೆಕ್ಟಿವ್, ಅದು ಇವತ್ತಿಗೂ ಕೂಡ ನಾವು ಬಳಸ್ತಾ ಇದ್ದೀವಿ ಅಂದ್ರೆ ಅದನ್ನ ನೀವು ಅದ್ರ ಬಗ್ಗೆ ತಿಳ್ಕೊಬಹುದು. ಯಾಕಂದ್ರೆ ಈಗಾಗಲೇ ಸಾಕಷ್ಟು ಔಷಧಗಳು ಬಂದಿದ್ದಾವೆ ಅಂದ್ರೂ ಕೂಡ ಎಷ್ಟೋ ಸಾರಿ ಈ ಹೊಸ ಔಷಧಿಗಳ ಮೂಲಕ ಅದನ್ನು ಸಾಕಷ್ಟು ಕಂಟ್ರೋಲ್ನಲ್ಲಿ ತರಲಿಕ್ಕೆ ಆಗದೆ ಇರತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಔಷಧಿಗಳ ಪ್ರಯೋಗ ಮಾಡಿದಾಗ ನ್ಯಾಚುರಲಿ ಆ ಒಂದು ಕಾಯಿಲೆಯ ಲಕ್ಷಣಗಳು ಬಹಳನೇ ಇಂಪ್ರೂವ್ಮೆಂಟ್ ಆಗಿದ್ದು ಇವತ್ತಿಗೂ ಕಂಡು ಬರ್ತದೆ. ಆದ್ದರಿಂದ ಆ ಒಂದು ಕ್ಲೋರ್ಪ್ರೊಮಾಜಿನ್ ಅಂತಕ್ಕಂಥ ಮೆಡಿಸಿನ್ ಇವತ್ತಿಗೂ ಕೂಡ ಪ್ರಸ್ತುತ ಇದೆ, ಅಲಾಂಗ್ ವಿತ್ ಮೋಸ್ಟ್ ರೀಸೆಂಟ್ ಮೆಡಿಸಿನ್ಸ್. ಸೊ ಆದ್ದರಿಂದ ಅದು ಅಲ್ಲಿಂದ ಹಿಡ್ಕೊಂಡು ಇಲ್ಲಿ ತನಕ ಈ ಇತಿಹಾಸದ ಬಗ್ಗೆ ನಾವು ಮಾತಾಡ್ತಾ ಹೋದ್ರೆ ಇನ್ನೂ ಸಾಕಷ್ಟು ಇದೆ. ಸಾಕಷ್ಟು ಜನ ಈ ಒಂದು ಕಾಯಿಲೆ ಬಗ್ಗೆ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ, ಸಾಕಷ್ಟು ಸಂಶೋಧನೆಗಳನ್ನು ಮಾಡಿದ್ದಾರೆ. ಆ ಇತಿಹಾಸದ ಒಂದು ಪಾಠದ ಮೇಲೇನೆ ನಾವು ಇವತ್ತು ಆಧುನಿಕ ಚಿಕಿತ್ಸೆಯನ್ನು ನೀಡ್ತಾ ಬಂದಿದ್ದೇವೆ. ಇವತ್ತಿನ ಒಂದು ಆಧುನಿಕ ಚಿಕಿತ್ಸೆಯಲ್ಲಿ ಪ್ರತಿಯೊಬ್ಬನೂ ಕೂಡ ಈ ಒಂದು ಕಾಯಿಲೆಯಿಂದ ಬಳಲ್ತಕ್ಕಂಥವ್ರು ಟ್ರೀಟ್ಮೆಂಟ್ ತೆಗೆದುಕೊಂಡಿದ್ದಾದಲ್ಲಿ 100% ಗುಣ ಆಗ್ತಾರೆ. ಸೊ ಕೆಲವರಲ್ಲಿ ಸಂಪೂರ್ಣ ಗುಣ ಆಗದೆ ಹೋದ್ರು ಅಂದ್ರೆ ಸೊಕ್ಕಾಡು ಕ್ಯೂರ್ ಆಗದೆ ಇದ್ರು ಕಂಟ್ರೋಲ್ ಆದ್ರೂ ಇರ್ತದೆ, ತಮ್ಮ ತಮ್ಮ ಕೆಲಸಗಳಲ್ಲಿ ತಾವು ತೊಡಗಿಸಿಕೊಳ್ಳಬಹುದಂತ ಒಂದು ಪರಿಸ್ಥಿತಿ ಬಂದಿರ್ತಾರೆ. ಇಲ್ಲದೆ ಹೋದಲ್ಲಿ ಈಗಾಗಲೇ ನಾವು ನೋಡ್ತಕ್ಕಂತಹ ಈಗ ಎಸ್ಪೆಷಲಿ ಈ ರಸ್ತೆಗಳಲ್ಲಿ, ರೈಲ್ವೆ ಸ್ಟೇಷನ್ ಅಲ್ಲಿ, ಬಸ್ ಸ್ಟ್ಯಾಂಡ್ ಗಳಲ್ಲಿ ತಮ್ಮಷ್ಟಕ್ಕೆ ತಾವೇ ಮಾತಾಡ್ತಾ ಕಪ್ಪು ಕಪ್ಪಾದ ಬಟ್ಟೆಗಳನ್ನು ಹಾಕೊಂಡು ಸೇದಿ ಬಿಸಾಕಿರ್ತಕ್ಕಂಥ ಬೀಡಿ ಸಿಗರೇಟ್ ಗಳನ್ನು ಸೇದ್ಕೊಂಡು ಈಗ ಏನು ಓಡಾಡ್ತಾ ಇರ್ತಾರೆ ಆ ಒಂದು ವ್ಯಕ್ತಿಗಳು ಸ್ಕಿಜೋಫ್ರೀನಿಯಾದಿಂದನೇ ಬಳಲ್ತಾ ಇರ್ತಾರೆ. ಆದ್ರೆ ಅವ್ರು ಹುಟ್ಟಿದ್ದು ಬೆಳೆದಿದ್ದು ಅದೇ ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್ ಮತ್ತು ರಸ್ತೆಗಳಲ್ಲೆಲ್ಲ. ಅವರು ನಮ್ಮ ನಿಮ್ಮಂಗೆ ಒಳ್ಳೆ ಮನೆತನಗಳಲ್ಲಿ ದೊಡ್ಡ ದೊಡ್ಡ ಮನೆಗಳಲ್ಲೇ ಹುಟ್ಟಿದವರು ಇರ್ತಾರೆ. ಆದರೆ ಈ ಒಂದು ಕಾಯಿಲೆ ಬಂದಾಗ ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನು ಪಡೆಯದೇ ಹೋದ ಕಾರಣ ಅವರು ಆ ಒಂದು ಮಟ್ಟಕ್ಕೆ ಮುಟ್ತಾರೆ. ಆದ್ರಿಂದ ಡಾಕ್ಟರ್ ನಂದಿತಾ ಮೇಡಮ್ ಅವರು ಈಗಾಗಲೇ ಹೇಳಿದ ಪ್ರಕಾರ ಆದಷ್ಟು ಬೇಗನೆ ಅದನ್ನ ಅಂದ್ರೆ ಅರ್ಲಿ ಡಿಟೆಕ್ಷನ್ ಮಾಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟು. ಅರ್ಲಿ ಡಿಟೆಕ್ಟ್ ಮಾಡಿ ಆಗಿಂದಾಗಲೇ ಚಿಕಿತ್ಸೆ ನೀಡಿದ್ದೆ ಅದರಲ್ಲಿ ಆ ಒಂದು ವ್ಯಕ್ತಿ ಸಂಪೂರ್ಣವಾಗಿ ಗುಣಮುಖ ಆಗ್ತಾನೆ. ಆದ್ರಿಂದ ನಾವು ಇತಿಹಾಸದಿಂದ ಸಾಕಷ್ಟು ಪಾಠ ಕಲಿಬೇಕಾಗಿದೆ.
1: ಸರ್, ಈಗ ಈ ಸ್ಕಿಜೋಫ್ರೀನಿಯಾ ಕಾಯಿಲೆ ಇದು ಹೇಗೆ ಕಂಡುಹಿಡಿಬಹುದು? ಈ ಕಾಯಿಲೆ ಹಿಂಗೆ ಈ ತರ ಬರ್ತಾ ಇದೆ, ಇದು ಇದೇ ಕಾಯಿಲೆ, ಇದು ಸ್ಕಿಜೋಫ್ರೀನಿಯಾ ಅಂತ ಕಂಡುಹಿಡಿದು ಹೇಗೆ?
0: ಎಸ್, ಸೊ ಸ್ಕಿಜೋಫ್ರೀನಿಯಾ ಕಾಯಿಲೆ ಇದು ಅಂತ ನಾವು ಹೇಳಬೇಕಾದ್ರೆ ಸ್ಪೆಸಿಫಿಕ್ ಆಗಿ ಈಗ ಒಂದು ಮಾಡರ್ನ್ ಮೆಡಿಸಿನ್ ಅಲ್ಲಿ ರೀಸೆಂಟ್ ಮೆಡಿಸಿನ್ ಬಗ್ಗೆ ನಾವು ಮಾತಾಡೋದಾದ್ರೆ DSM-5 ಮತ್ತು ICD-11 ಅಂತಕ್ಕಂಥ ಕ್ಲಾಸಿಫಿಕೇಶನ್ ಇರ್ತಕ್ಕಂಥ ಬುಕ್ಲೆಟ್ಗಳಿದ್ದಾವೆ. ಅಂದರೆ ವರ್ಲ್ಡ್ ವೈಡ್ ಅಕ್ಸೆಪ್ಟೆಡ್ ಬುಕ್ಲೆಟ್ಸ್ ಇದು. ಆ ಬುಕ್ಲೆಟ್ಸಲ್ಲಿ ಕೊಟ್ಟಿರೋ ಪ್ರಕಾರ ಇಂತಿಂತಹ ಲಕ್ಷಣಗಳು ಇದ್ದಾಗ ಮಾತ್ರ ಈ ಕಾಯಿಲೆಯನ್ನು ನಾವು ಸ್ಕಿಜೋಫ್ರೀನಿಯಾ ಅಂತ ಕರಿತೇವೆ. ಯಾಕಂದರೆ ಈ ಸೈಕೋಟಿಕ್ ಡಿಸಾರ್ಡ್ಸಲ್ಲಿ ಸಾಕಷ್ಟು ಸೈಕೋಸಿಸ್ ರೀತಿಯಾಗಿ ಇರ್ತದೆ. ಅದು ಬೇರೆ ಬೇರೆ ಕಾರಣದಿಂದ ಬಂದಿರಬಹುದು, ಸ್ಟ್ರೆಸ್ಲಿಂದ ಬಂದಿರಬಹುದು, ಆಲ್ಕೋಹಾಲಿಂದ ಬಂದಿರಬಹುದು, ಇನ್ನಿತರೆ ಡ್ರಗ್ಸಿಂದ ಬಂದಿರಬಹುದು, ಗಾಂಜಾದಿಂದ ಬಂದಿರಬಹುದು, ಯಾವುದಾದ್ರೂ ಅತಿಯಾದ ಒಂದು ಇದಕ್ಕೆ ಸಿಲುಕಿಕೊಂಡಾಗ ಒಬ್ಬ ವ್ಯಕ್ತಿ ಅಂತಹ ಒಂದು ಸಂದರ್ಭದಲ್ಲಿ ಸೈಕೋಟಿಕ್ ಸಮಸ್ಯೆಗೆ ಸಿಲುಕಿಕೊಂಡಾಗ ಕೂಡ ವಿಚಿತ್ರವಾದ ವರ್ತನೆ ತೋರಬಹುದು. ಅದನ್ನೆಲ್ಲವನ್ನು ನಾವು ಸ್ಕಿಜೋಫ್ರೀನಿಯಾ ಅಂತ ಹೇಳಕ್ ಬರಲ್ಲ. ಆದ್ರೆ ಸ್ಕಿಜೋಫ್ರೀನಿಯಾ ಅಂತ ಹೇಳೋದಾದ್ರೆ ಮುಂದೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂತ ಕೆಲವು ಲಕ್ಷಣಗಳು ಮಿನಿಮಮ್ ಅದು ಇತ್ತು ಅಂದ್ರೆ ಡೆಫಿನೆಟ್ ಆಗಿ ಅದನ್ನು ನಾವು ಹೇಳ್ತೇವೆ. ಉದಾಹರಣೆಗೆ ಮೊಟ್ಟ ಮೊದಲೇದಾಗಿ ಸ್ನೀಡರ್ಸ್ ಫಸ್ಟ್ ರ್ಯಾಂಕ್ ಸಿಂಪ್ಟಮ್ಸ್ ಅಂತ ನಾವು ಹೇಳ್ತೇವೆ. ಅದರಲ್ಲಿ ಏನು ಬರುತ್ತೆ ಅಂದರೆ ಥರ್ಡ್ ಪರ್ಸನ್ ಆಡಿಟರಿ ಹ್ಯಾಲುಸಿನೇಷನ್ ಅಂತ ಹೇಳ್ತೇವೆ. ಆಡಿಟರಿ ಹ್ಯಾಲುಸಿನೇಷನ್ಸ್ ಥರ್ಡ್ ಪರ್ಸನ್ ಅಂದರೆ ಆ ಒಬ್ಬ ವ್ಯಕ್ತಿ, ಫಾರ್ ಎಕ್ಸಾಂಪಲ್ ನನಗೆ ಈಗ ಆ ಒಂದು ಕಾಯಿಲೆ ಇದೆ ಅಂತ ನಾನು ಇಮ್ಯಾಜಿನ್ ಮಾಡಿಕೊಂಡ್ರೆ ನನಗೆ ಹೆಂಗೆ ಕೇಳಿಸ್ಬೇಕು ಅಂದರೆ ನೀವು ಫಾರ್ ಎಕ್ಸಾಂಪಲ್ ವೆಂಕಟೇಶ್ ಬೇವನ್ ಬೆಂಚಿ ಮತ್ತು ಡಾಕ್ಟರ್ ನಂದಿತಾ ಎಮ್ಮೆನ್ ಅವರು ನನ್ನ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀರಾ, ನೀವು ನನ್ನ ಪಕ್ಕದಲ್ಲಿ ಇದ್ದೀರಾ, ನೀವು ಮಾತಾಡ್ತಾ ಇರೋದು ನನಗೆ ಕೇಳಿಸ್ತಾ ಇದೆ, ಬಟ್ ನೀವು ನಿಮ್ಮ ನಿಮ್ಮ ಜಾಗದಲ್ಲಿ ಇದ್ದುಕೊಂಡು ನಾನು ನಮ್ಮ ಮನೆಯಲ್ಲೋ ಅಥವಾ ನನ್ನ ಆಫೀಸಲ್ಲೋ ಎಲ್ಲೋ ಕೆಲಸ ಮಾಡ್ತಾ ಇರುವಾಗಲೂ ಕೂಡ ನೀವಿಬ್ರು ನನ್ನ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ರೆ ಮನೋರ್ ಪತ್ತಾರ್ ಬಹಳ ಖರಾಬ್ ಆಗಿದ್ದಾನೆ ಅಥವಾ ಅವನದು ಜಾಸ್ತಿ ಆಗಿದೆ, ಅವ್ನಿಗೆ ಏನಾದರೂ ಮಾಡಬೇಕು ಅಂತ ಡಿಸ್ಕಷನ್ ಮಾಡ್ತಾ ಇದ್ದದ್ದು ನನಗೆ ಕೇಳ್ಬೇಕು, ಧ್ವನಿ ಕೇಳ್ಬೇಕು ಸ್ಪೆಸಿಫಿಕ್ ಆಗಿ. ಆ ಧ್ವನಿ ನಿಮ್ಮಿಬ್ರು ಧ್ವನಿ ನನಗೆ ಕೇಳಿಸ್ಬೇಕು, ಆದ್ರೆ ಅಲ್ಲಿ ನೀವು ಇರಬಾರ್ದು, ಸಮೀಪದಲ್ಲಿ ಇರಬಾರ್ದು. ಸೊ ಅದನ್ನ ನಾವು ಥರ್ಡ್ ಪರ್ಸನ್ ಆಡಿಟರಿ ಹ್ಯಾಲುಸಿನೇಷನ್ ಅಂತ ಹೇಳ್ತೇವೆ. ಸೊ ಇದು ಒಂದು ಒನ್ ಆಫ್ ದಿ ಏನು ಲಕ್ಷಣ ಆ ಒಂದು ಇದಕ್ಕೆ. ಇನ್ನು ಮತ್ತೆ ಅಂತ ಸಾಕಷ್ಟು ಲಕ್ಷಣಗಳನ್ನು ಹೇಳೋದಾದ್ರೆ ರನ್ನಿಂಗ್ ಕಾಮೆಂಟ್ರಿ ಅಂತ ಹೇಳ್ತಾ ಇದ್ವಿ. ಫಾರ್ ಎಕ್ಸಾಂಪಲ್ ನನಗೆ ಯಾವ ರೀತಿ ಧ್ವನಿ ಕೇಳಿಸ್ತಾ ಇರ್ತದೆ ಅಂದ್ರೆ ಆ ಒಬ್ಬ ವ್ಯಕ್ತಿಗೆ, ಕಾಯಿಲೆಯಿಂದ ಬಳಲ್ತಕ್ಕಂಥ ಒಬ್ಬ ವ್ಯಕ್ತಿಗೆ, ಆಗ ಮನೋಹರ್ ಪತ್ರ ಬಂದ ಆಕಾಶವಾಣಿಗೆ ಹೋಗಿದ್ದಾರೆ, ಈಗ ಈ ಒಂದು ಕಾಯಿಲೆ ಬಗ್ಗೆ ಮಾತಾಡ್ತಾನೆ, ನಾನು ಗೊತ್ತಿತ್ತಪ್ಪ ನಾನು ಹಿಂಗೆ ಮೊದಲೇ ಹೇಳಿದ್ನಲ್ಲ, ಹಿ ವಿಲ್ ಜಸ್ಟ್ ಗೋ ಆನ್ ಟೆಲ್ಲಿಂಗ್ ವಿತ್

0: ಹ್ಯಾವಿಂಗ್ ಎನಿ ಫ್ಯಾಕ್ಟ್ಸ್ ಅಲ್ಲಿ ಏನು ಇರ್ಲಿಕ್ಕಿಲ್ಲ. ಬಟ್ ಆದ್ರೂ ಕೂಡ ಆತನಿಗೆ ಆ ರೀತಿ ಹೇಳ್ತಾ ಇರ್ತಾನೆ, ಆತ ಹೆಂಗ್ ಹೇಳ್ತಾನೆ, ಆಗ ಅವ್ ಮುಂದೆ ಕುಂತಿರ್ತಕ್ಕಂಥ ಒಂದು ಪೇಷಂಟ್ ಜೊತೆ ಮಾತಾಡ್ತಾನೆ, ಆಗ ಬಿ ಪಿ ಕಫ್ ಕಟ್ಟಿದ, ಈಗ ಅದು ಇನ್ಫ್ಲೇಟ್ ಮಾಡ್ತಾ ನೋಡು. ಅದನ್ನು ಕೂಡ ಈಚ್ ಅಂಡ್ ಎವ್ರಿಥಿಂಗ್ ವಾಟ್ ಎವರ್ ಐ ಆಮ್ ಟೆಲ್ಲಿಂಗ್ ಹಿ ವಿಲ್ ಬಿ ಫೀಲಿಂಗ್ ಅಂಡ್ ಹಿಯರಿಂಗ್ ದೋಸ್ ಫ್ಯಾಕ್ಟ್ಸ್. ಅದನ್ನ ಹೇಳ್ತಾ ಹಿಂಗಿಂಗ್ ಮಾಡಕತ್ತಾರ ನೋಡಿ, ಹಿಂಗಿಂಗ್ ಮಾಡಕತ್ತಾರ ನೋಡಿ, ಒನ್ ಅವರ್ ಬರ್ತಾರೋ ಅಂತಂದ್ಬಿಟ್ಟು. ಸೊ ದೋಸ್ ಆರ್ ದ ರನ್ನಿಂಗ್ ಕಾಮೆಂಟ್ರಿ ಅಂತ. ಥಾಟ್ ಇನ್ಸರ್ಷನ್ ಅಂತ ಹೇಳ್ತೀವಿ. ಇನ್ನೊಂದು ಥಾಟ್ ಇನ್ಸರ್ಷನ್ ಏನಂದ್ರೆ, ಇನ್ ನಾನು ಮಾತಾಡ್ಕತ್ತೆ ನಂದಲ್ಲಪ್ಪ, ಯಾರು ಏನೋ ಹಾಕಿದ್ರೆ ನನ್ನ ತಲೆಗ ಅದು ಬರಕತ್ತದ, ನನಗೇನು ಗೊತ್ತೇ ಇಲ್ಲ, ನಾನೇನ್ ಮಾಡಕತ್ತೀನಿ ಅದು ನನ್ನ ಕಂಟ್ರೋಲ್ ಆಗಿಲ್ಲ. ಸೊ ಥಾಟ್ ಇನ್ಸರ್ಷನ್, ಥಾಟ್ ವಿಡ್ರಾವಲ್. ಮಾತಾಡ್ತಾ ಮಾತಾಡ್ತಾ ನಾನು ಒಂದ್ ಏನು ವಿಚಾರದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ, ಅದು ಸಡನ್ ಆಗಿ ಸ್ಟಾಪ್ ಆಗ್ಬಿಡ್ತದೆ, ಬ್ಲಾಕ್ ಆಗಿಬಿಡ್ತದೆ. ದಟ್ ಇಸ್ ಥಾಟ್ ವಿಡ್ರಾವಲ್. ಅದನ್ನ ನಾನು ಮುಂದುವರ್ಸ್ಲಿಕ್ಕೆ ಚಾನ್ಸ್ ಇಲ್ಲ, ಯಾಕಂದ್ರೆ ಆ ಒಂದು ಥಾಟ್ ಅನ್ನು ನನ್ನ ಮೈಂಡ್ ಇಂದ ವಿಡ್ರಾ ಮಾಡ್ಕೊಂಡಿದ್ದಾರೆ. ಡೆಲ್ಯೂಷನ್ ಆಫ್ ಕಂಟ್ರೋಲ್, ನನ್ನನ್ನ ಗೊಂಬೆ ತರ ರಿಮೋಟ್ ಮೂಲಕ ನನ್ನನ್ನ ಆಟ ಆಡಿಸ್ತಾ ಇದ್ದಾರೆ. ನಾನು ನನ್ನ ಭಾವನೆಗಳೆಲ್ಲ ನನ್ನ ಮಾತುಗಳೆಲ್ಲ ಇವು ನನಗೆ ಹೇಳುವ ರೀತಿಯಲ್ಲಿ ಅವರೆಲ್ಲ ರಿಮೋಟ್ ಇಂದ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಡೆಲ್ಯೂಷನ್ ಆಫ್ ಕಂಟ್ರೋಲ್, ದೀಸ್ ಆರ್ ದ ದಿ ಸೈನ್ಸ್ ಆಫ್ ಸ್ಕಿಜೋಫ್ರಿನಿಯಾ ಫಸ್ಟ್ ರ್ಯಾಂಕ್, ಸ್ನೀಡರ್ಸ್ ಫಸ್ಟ್ ರ್ಯಾಂಕ್ ಸಿಂಪ್ಟಮ್ಸ್ ಅಂತ ನಾವು ಹೇಳ್ತೇವೆ. ಇನ್ನು ಎರಡು ಮೂರು ಇದಾವೆ, ಅದೇ ರೀತಿಯೇ ಇದಾವೆ. ಫಾರ್ ಎಕ್ಸಾಂಪಲ್, ಈವನ್ ಟೇಸ್ಟಿಂಗ್ ಆಲ್ಸೋ, ಟೇಸ್ಟಲ್ಲಿ ಕೂಡ ದಟ್ ಪರ್ಸನ್ ವಿಲ್ ನಾಟ್ ಟೇಸ್ಟ್ ಎನಿಥಿಂಗ್. ಏನಾದರೂ ಕೊಡಿ, ಹುಳಿ, ಖಾರ, ಉಪ್ಪು, ಕಹಿ, ಏನೇ ಕೊಟ್ಟರು ಕೂಡ ಅದಕ್ಕೆ ಟೇಸ್ಟು ಬರೋದೇ ಇಲ್ಲ. ಫಾರ್ ಎಕ್ಸಾಂಪಲ್, ನಮ್ಮ ಕೋವಿಡ್ ಅಲ್ಲಿ ತಾವು ಕೂಡ ಕೇಳಿರ್ಬೋದು ಟೇಸ್ಟ್ ಅನ್ನೋದು ಹೋಗ್ಬಿಟ್ಟಿತ್ತು ಅಂತ. ಬಟ್ ಯಾವುದೇ ಕಾಯಿಲೆ ಇಲ್ದನು ಆ ಟೇಸ್ಟ್ ಅದಕ್ಕೆ ಸಿಗ್ತಾ ಇಲ್ಲ. ಯಾವುದೇ ಟೇಸ್ಟ್ ಕೂಡ ಅದರಲ್ಲಿ ಒಂದು ಟೇಸ್ಟ್ ವೇಸ್ಟ್ ಆಗಿದೆ ಅಂತಲ್ಲ, ಯಾವುದು ಟೇಸ್ಟ್ ಬರ್ತಾ ಇಲ್ಲ ಆತ ನಾಲಿಗೆಗೆ ಅಂದ್ರೆ ದಟ್ ಈಸ್ ಒನ್ ಆಫ್ ದಿ ಸೈನ್ ಆಫ್ ದಿ ಸ್ಕಿಜೋಫ್ರೀನಿಯಾ. ಸೊ ಆದ್ರಿಂದ ಇಂಥ ಒಂದು ಲಕ್ಷಣಗಳನ್ನು ಉಳಿದಂತ ವ್ಯಕ್ತಿಗಳಿಗೆ ನಾವು ಸ್ಕಿಜೋಫ್ರೀನಿಯಾ ಕಾಯಿಲೆಯಿಂದ ಬಳಲ್ತಾ ಇದ್ದಾನೆ ಅಂತಕ್ಕಂಥದನ್ನ ಕನ್ಫರ್ಮ್ ಮಾಡಿಕೊಂಡು, ಅದರ್ ಫಿಸಿಕಲ್ ಡಿಸಾರ್ಡರ್ಸ್ಲಿಂದ ಇವು ಬಂದಿದ್ದಾವೆ ಅನ್ನೋದನ್ನು ರೂಲ್ ಔಟ್ ಮಾಡಿ ನಾವು ಚಿಕಿತ್ಸೆಯನ್ನು ನೀಡಬೇಕಾಗ್ತದೆ.
1: ಇದಕ್ಕೆ ಟ್ರೀಟ್ಮೆಂಟ್ಗೆ ವಿಷಯಕ್ಕೆ ಬಂದಾಗ ಅದಕ್ಕೆ ಏನೇನು ಟ್ರೀಟ್ಮೆಂಟ್ಗಳಿದ್ದಾವೆ ಏನೋ ಅಂತ.
2: ನಮ್ಮ ಕರ್ನಾಟಕ ಸರ್ಕಾರ ಏನು ಮಾಡಿದ್ದಾರೆ ಅಂದರೆ ಡಿಸೆಂಟ್ರಲೈಸ್ಡ್ ಸರ್ವಿಸಸ್ಸನ್ನು ಕೊಡ್ತಾ ಇದ್ದಾರೆ. ಅಂದರೆ ಈ ಮುಂಚೆ ಈ ಥರ ಶಿಜೋಫ್ರೀನಿಯಾ ಆದರೆ ನಮಗೆ ಫಸ್ಟ್ ಇಮಿಡಿಯೇಟ್ ಹಾಸ್ಪಿಟಲ್ ಬರೋದು ಒಂದು ನಿಮ್ಹ್ಯಾನ್ಸ್ ಇಲ್ಲ ಧಾರವಾಡ. ಸೊ ಅಲ್ಲಿ ಹೋಗಿನೇ ಚಿಕಿತ್ಸೆ ಪಡಿಬೇಕಾಗ್ತಿತ್ತು. ಸೊ ಅದಕ್ಕೆ ಏನು ಮಾಡಿದ್ದಾರೆ ಕರ್ನಾಟಕ ಸರ್ಕಾರ, ಎಲ್ಲ ಒಂದು ಈಗ ಎಸ್ಪೆಷಲಿ ಈಗ ಹಿಂದುಳಿದ ನಮ್ಮ ಜಿಲ್ಲೆಗಳಲ್ಲಿ ಏನಿದೆ ಪಾಪ ಇವರಿಗೆ ಜನರು ಇಲ್ಲಿಂದ ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳೋದು ತುಂಬ ಕಷ್ಟ ಆಗುತ್ತೆ ಅಂತ ಸೇಮ್ ಲೆವೆಲ್ ಆಫ್ ಟ್ರೀಟ್ಮೆಂಟು ಏನು ನಿಮಗೆ ನಿಮ್ಹ್ಯಾನ್ಸಲ್ಲಿ ಸಿಗುತ್ತೆ ಧಾರವಾಡಲ್ಲಿ ಸಿಗುತ್ತೆ ಅದೇ ಒಂದು ಕ್ವಾಲಿಟಿನ ಪ್ರತಿಯೊಂದು ಜಿಲ್ಲೆಯಲ್ಲಿ ಅವರು ಮಾಡಿದ್ದಾರೆ. ಸರ್ವಿಸಸ್ ಅವೈಲಬಿಲಿಟಿ ಅಟ್ ಈಚ್ ಡಿಸ್ಟ್ರಿಕ್ಟ್ ಅಲ್ಲಿ ಇದೆ, ಮತ್ತೆ ಮುಂದೆ ಹೋಗ್ತಾ ಈಗ ತಾಲೂಕು ಲೆವೆಲ್ ಅಲ್ಲೂ ಅವೈಲಬಲ್ ಮಾಡಿದ್ದಾರೆ. ಸೊ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಲಿಂಗ್ಸಗೂರಲ್ಲಿ ತಾಲೂಕು ಲೆವೆಲ್ ಟೀಮ್ ಒಂದಿದೆ. ಯಾಕೆಂದ್ರೆ ಜಿಲ್ಲೆಗೆ ಅದು 100 ಕಿಲೋಮೀಟರ್ ದೂರದಲ್ಲಿ ಇರುತ್ತೆ. ಸೊ ನೆಕ್ಸ್ಟ್ ಫೇಸ್ ಅಲ್ಲಿ ನೆಕ್ಸ್ಟ್ ಸಿಂಧನೂರ್ ಆಗುತ್ತೆ. ಸೊ ಹಂತ ಹಂತವಾಗಿ ಎಲ್ಲ ತಾಲೂಕು ಲೆವೆಲ್ ಅಲ್ಲೂ ಇದನ್ನ ಸರ್ವಿಸಸ್ ಅವೈಲಬಿಲಿಟಿ ಮಾಡ್ತಾರೆ. ಸೊ ರೈಟ್ ನೌ ಏನಿದೆ ನಮ್ಮ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಏನ್ ತಂಡ ಇದೆ ಅವರೇ ತಾಲೂಕು ಲೆವೆಲ್ಗೆ ಫಿಕ್ಸ್ಡ್ ಡೇಟ್ಸ್ ಅನ್ನ ಅಂದ್ರೆ ಪ್ರತಿ ಫಸ್ಟ್ ಮಂಗಳವಾರ ದೇವದುರ್ಗ, ಎರಡನೇ ಮಂಗಳವಾರ ಲಿಂಗ್ಸಗುರು, ಮೂರನೇ ಮಂಗಳವಾರ ಸಿಂಧೂರು, ನಾಲ್ಕನೇ ಮಂಗಳವಾರ ಮಾನ್ವಿ, ಆತರ ಫಿಕ್ಸ್ಡ್ ಡೇಟ್ಸ್. ಸೊ ಪೇಷಂಟ್ಗೆ ಕನ್ಫ್ಯೂಷನ್ ಇರಬಾರ್ದು. ಒಂದನೇ ಮಂಗಳವಾರ ಅಂದ ತಕ್ಷಣ ಅವ್ರಿಗೆ ದೇವದುರ್ಗದಲ್ಲಿ ಇರ್ತಾರೆ ನಮ್ಮ ತಂಡ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ, ಈಗ ಜನರಿಗೂ ಗೊತ್ತಾಗ್ಬಿಟ್ಟಿದೆ. ಯಾಕಂದ್ರೆ ಆಲ್ಮೋಸ್ಟ್ ಈಗ 2018 ಇಂದ ಸ್ಟಾರ್ಟ್ ಮಾಡಿದ್ದೀವಿ ಇದನ್ನ. ಸೊ ಜನರಿಗೂ ಗೊತ್ತಾಗ್ಬಿಟ್ಟಿದೆ, ಓ ಈ ಮಂಗಳವಾರ ಅವರು ಎಲ್ಲ ತಂಡ ಬರುತ್ತೆ ನಾನು ಹೋಗ್ಬೇಕು ಅಂತ. ಸೊ ಆತರ ಇದು ಒಂದು ಫಿಕ್ಸ್ಡ್ ಸರ್ವಿಸಸ್ ಎಲ್ಲ ತಾಲೂಕಾ ಜನರಲ್ ಹಾಸ್ಪಿಟಲ್ ಅಲ್ಲಿ ಲಭ್ಯ ಇದೆ ಸರ್. ಸೊ ಅದ್ರ ಜೊತೆಗೆ ನಮ್ಗೆ ಎಲ್ಲ ಹೈ ಎಂಡ್ ಮೆಡಿಸಿನ್ಸ್. ಸೊ ಈಗ ಸರ್ಕಾರ ನೋಡಿ ಅಲ್ಲಿಂದ ಬರೋದು ತಡ ಆಗತ್ತೆ ಅಂತ ನೀವು ಲೋಕಲಿ ಪರ್ಚೇಸ್ ಮಾಡಿ ಯಾವ್ದಕ್ಕೂ ನೀವು ವೇಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಡಿಸ್ಟ್ರಿಕ್ಟ್ ಲೆವೆಲ್ಗೆ ಡಿಸೆಂಟ್ರಲೈಸ್ ಮಾಡಿದ್ದಾರೆ ಎಲ್ಲಾನು. ಸೊ ನಾವು ಇಲ್ಲೇ ಪಡಿಬಹುದು, ನಾವು ಸೈಕಿಯಾಟ್ರಿಸ್ಟ್ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಇಂದ ನಿಮ್ಗೆ ಯಾವ ತರ ಇನ್ನೂ ಎಕ್ಸ್ಟ್ರಾ ಮೆಡಿಸಿನ್ಸ್ ಬೇಕು ನಮ್ಗೆ ಕೊಡಿ ಲಿಸ್ಟು ಅಂತ ಆಸ್ ಅಡ್ಮಿನಿಸ್ಟ್ರೇಟರ್ ಅವರಿಂದ ತಗೋತೀವಿ ಲಿಸ್ಟು. ಸೊ ನಮ್ಗೆ ಯಾವುದೇ ಎಲ್ಲೂ ಕಾಂಪ್ರಮೈಸ್ ಆಗಲ್ಲ, ಎನಿ ಸಾರ್ಟ್ ಆಫ್ ಮೆಡಿಸನ್ಸ್ ಡಿಸ್ಟ್ರಿಕ್ಟ್ ಹಂತಕ್ಕೆ ನಾವು ಪರ್ಚೇಸ್ ಮಾಡೋ ಒಂದು ಅಧಿಕಾರ ನಮ್ಗೆ ಕರ್ನಾಟಕ ಸರ್ಕಾರ ಕೊಟ್ಟಿದೆ.
1: ಟ್ರೀಟ್ಮೆಂಟ್ ವಿಷಯಕ್ಕೆ ಬಂದಾಗ ಇದಕ್ಕೆ ಸಂಪೂರ್ಣವಾದ ಒಂದು ಟ್ರೀಟ್ಮೆಂಟ್ ಸಿಗುತ್ತಾ ಈ ಕಾಯಿಲೆಗೆ?
0: 100% ಸಂಪೂರ್ಣವಾದ ಚಿಕಿತ್ಸೆ. ಮೊಟ್ಟ ಮೊದಲೇದಾಗಿ ಕೌನ್ಸಿಲಿಂಗ್ ಪಾರ್ಟ್ ಬರುತ್ತೆ. ಈ ಕೌನ್ಸಿಲಿಂಗ್ ಅಲ್ಲಿ ಏನಾಗುತ್ತೆ ಅಂದ್ರೆ ಆ ಪೇಷಂಟ್ ಮತ್ತು ಪೇಷಂಟ್ ಜೊತೆಗೆ ಇರ್ತಕ್ಕಂತ ಅಂದ್ರೆ ಅವ್ರ ಕೇರ್ ಗಿವರ್ಸ್ ಅಂತ ನಾವೇನು ಹೇಳ್ತೀವಲ್ಲ, ಯಾರು ನೋಡ್ಕೋತಾ ಇರ್ತಾರೆ ಮನೆಯಲ್ಲಿ, ಹೆಂಡತಿ, ಗಂಡ, ತಾಯಿ, ತಮ್ಮ, ಅಕ್ಕ, ಅಮ್ಮ, ಅಜ್ಜಿ. ಸೊ ಅವ್ರ ಜೊತೆಗೆ ನಾವು ಮೊದಲೇ ಮಾತು ಮಾತಾಡ್ಬೇಕಾಗ್ತದೆ, ಈ ವ್ಯಕ್ತಿ ಏನಾಗಿದೆ, ಯಾಕೆ ಈ ರೀತಿ ಮಾಡ್ತಾ ಇದ್ದಾನೆ ಅಂತಕ್ಕಂಥದ್ದು. ಯಾಕಂದ್ರೆ ಸಾಕಷ್ಟು ಜನರಿಗೆ ಅದು ಕಾಯಿಲೆ

0: ಅಂತಾನೆ ಅಕ್ಸೆಪ್ಟ್ ಮಾಡಿರೋದಿಲ್ಲ ಅವರು. ಸೊ ಈ ರೀತಿ ಮಿದುಳಿನಲ್ಲಿ ಆಗ್ತಕ್ಕಂತ ನಮ್ಮ ನರವಾಹಕಗಳ ಬದಲಾವಣೆಯಿಂದ ಈ ರೀತಿ ಆಗಿರ್ತದೆ. ಆದ್ರಿಂದ ಬೇರೆ ಬಿ ಪಿ ಶುಗರ್ ಯಾವ ರೀತಿ ಟ್ರೀಟ್ಮೆಂಟ್ ಕರೆಕ್ಟ್ ಆಗಿ ದಿವಸ ದಿವಸ ಗುಳಿಗೆ ಕೊಡ್ತಿರಲ್ಲಮ್ಮ, ಅದೇ ರೀತಿಯಾಗಿ ಔಷಧಿ ಕೊಡೋದ್ರ ಮೂಲಕ ಈ ಕಾಯಿಲೆ ಸಂಪೂರ್ಣ ಗುಣ ಆಗ್ತದೆ ಮತ್ತು ನಿಮ್ಮ ಈ ವ್ಯಕ್ತಿ ಸಂಪೂರ್ಣವಾಗಿ ಗುಣ ಹೊಂದಿ ತನ್ನ ಕೆಲಸ ತಾನು ಮೊದಲೇನು ಮಾಡ್ತಾ ಇದ್ದ ಕಾಯಿಲೆ ಬರೋಕ್ಕಿಂತ ಮುಂಚಿತ ಆ ಒಂದು ಕೆಲಸಕ್ಕೆ ಮತ್ತೆ ಮರಳಬಹುದು ಅಂತ ನಾವು ಅವರಿಗೆ ಸರಿಯಾದ ರೀತಿಯಲ್ಲಿ ಕೌನ್ಸಿಲಿಂಗ್ ಮಾಡ್ತೇವೆ ಮೊದಲೇ ಮಾತು. ಎರಡನೇದಾಗಿ ಅದಕ್ಕೆ ತಕ್ಕುದಾದ ಔಷಧಿ. ತಕ್ಕುದಾದ ಔಷಧಿ ಅಂದರೆ ಆತನ ಎಷ್ಟು ದಿವಸದಿಂದ ಈ ಒಂದು ಕಾಯಿಲೆ ಇದೆ, ಅಂದಾಜು ಯಾವ ವಯಸ್ಸಿಗೆ ಈ ಒಂದು ಕಾಯಿಲೆ ಬಂದಿದೆ, ಈ ಕಾಯಿಲೆ ಮನೆಯಲ್ಲಿ ಬೇರೆ ಯಾರಿಗಾದ್ರೂ ಜೆನೆಟಿಕ್ ಆಗಿ ಅಂದ್ರೆ ಹಿರಿಯರಿಗೂ ಕೂಡ ಏನಾದ್ರೂ ಇತ್ತರ, ಅವು ಎಲ್ಲವೂ ಒಂದು ಬ್ಯಾಕ್ಗ್ರೌಂಡ್ ಅನ್ನು ತಿಳಿದುಕೊಂಡು ಈ ಒಂದು ವ್ಯಕ್ತಿಗೆ ಯಾವ ಒಂದು ಔಷಧ ಮೋಸ್ಟ್ ಅಪ್ರೋಪ್ರಿಯೇಟ್ ಆಗುತ್ತೆ, ಅದು ಹೆಣ್ಮಕ್ಳು ಮತ್ತು ಗಂಡ್ಮಕ್ಕಳಲ್ಲಿಯೂ ಕೂಡ. ಯಾಕಂದ್ರೆ ಕೆಲವು ಔಷಧಿಗಳ ಮೂಲಕ ವೇಟ್ ಗೇನ್ ಆಗ್ತದೆ, ಕೆಲವು ಔಷಧಿಗಳ ಮೂಲಕ ಅವರು ಮುಟ್ಟಿನಲ್ಲಿ ವ್ಯತ್ಯಾಸ ಏರುಪೇರು ಆಗ್ತದೆ, ಇನ್ನು ಕೆಲವು ಔಷಧಿಗಳ ಮೂಲಕ ಆ ಒಂದು ಕಗ್ನಿಟಿವ್ ಫಂಕ್ಷನ್ ಅಂತ ಹೇಳ್ತೀವಿ, ಅಂದ್ರೆ ಈ ಒಂದು ವಿಚಾರ ಮಾಡ್ತಕ್ಕಂಥದ್ದು, ಆಲೋಚನೆ ಮಾಡ್ತಕ್ಕಂಥದ್ದು, ಲೆಕ್ಕಾಚಾರ ಹಾಕ್ತಕ್ಕಂಥ ಇಂಥ ಏನು ವಿಚಾರ ಇರ್ತದಲ್ಲ ಅವೆಲ್ಲವುಗಳ ಮೇಲೆ ಏರುಪೇರು ಆಗ್ತದೆ. ಸೊ ಯಾವ ವ್ಯಕ್ತಿಗೆ ಯಾವ ಔಷಧಿ ಕೊಡಬೇಕು ಅಂತಕ್ಕಂಥದ್ದನ್ನು ನಾವು ಸ್ಪೆಸಿಫೈ ಮಾಡಿದ ನಂತರ ಅದಕ್ಕೆ ಸೂಕ್ತವಾದ ಎಲ್ಲ ಔಷಧಿಗಳು ನಮ್ಮ ಹತ್ರ ಸರಬರಾಜು ಇದ್ದಾವೆ, ಆ ಒಂದು ಔಷಧಿಗಳನ್ನು ಅವರಿಗೆ ಕೊಟ್ಟು ಅವರಿಗೆ ತಿಳಿಸ್ತೇವೆ ಯಾವ ಸಮಯದಲ್ಲಿ ಯಾವ ಔಷಧಿ ಕೊಡಬೇಕು, ಎಕ್ಸಾಕ್ಟ್ಲಿ ಯಾವ ರೀತಿ ಕೊಡಬೇಕು ಅಂತಕ್ಕಂಥದ್ದು. ಆ ರೀತಿ ಕೊಟ್ಟಾಗ ಆ ಒಬ್ಬ ವ್ಯಕ್ತಿ ಸರಿಯಾದ ರೀತಿಯಲ್ಲಿ ಫಾಲೋಅಪ್ ಮಾಡಿದ್ದಾದರೆ ಕಂಪ್ಲೀಟ್ ಆಗಿ ನಾರ್ಮಲ್ ಆಗಿದ್ದಾರೆ ಅಂತಹ ಸಾಕಷ್ಟು ಉದಾಹರಣೆಗಳು ಇದ್ದಾವೆ. ಯಾಕಂದ್ರೆ ಈಗಾಗಲೇ ನಾವು ಪ್ರತಿ ವಾರ ಒಂದೊಂದು ಬೇರೆ ಬೇರೆ ತಾಲೂಕಿಗೆ ಹೋಗ್ತಾ ಇದೀವಿ ಮೇಡಮ್ ಹೇಳಿದ ಪ್ರಕಾರ ಅಂದಾಗ, ಈಚ ತಾಲೂಕದಲ್ಲಿ ನಾವು ಸ್ಟಾರ್ಟ್ ಮಾಡ್ದಂಗೆ ಮೇಡಮ್ ಹೇಳ್ದಂಗೆ 2017-18 ಅಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ. ಅವಾಗ ಸ್ಟಾರ್ಟ್ ಮಾಡಿದಾಗ ಬೆರಳೆಣಿಕೆಯಷ್ಟು ಜನ ಚಿಕಿತ್ಸೆಗಾಗಿ ಬರ್ತಾ ಇದ್ರು, 2, 3, 4, 5, 7, 8 ಆ ರೀತಿ ಆಗ್ತಕ್ಕಂಥದ್ದು ದಿನ ದಿನ ಬೆಳೆದಂಗೆ ಅವೇರ್ನೆಸ್ ನಮ್ಮ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣದ ಮೂಲಕ ನಾವು ಅವೇರ್ನೆಸ್ ಯಾವ ರೀತಿ ಕ್ರಿಯೇಟ್ ಮಾಡ್ತಾ ಇದೀವಿ ಅಂದ್ರೆ, ಯಾಸ್ ಆ ನೌ ಇವತ್ತು ನಾವು ಹೋಗ್ತಾ ಇದ್ರೆ ಈಚ ತಾಲೂಕದಲ್ಲಿ ಮಿನಿಮಮ್ 120-180 ಪೇಷಂಟ್ ತನಕ ವೇಟ್ ಮಾಡ್ತಾ ಇದ್ರೆ, ಆಗ 2-3 ಪೇಷಂಟ್ ಸ್ಟಾರ್ಟ್ ಆಗಿರೋದು 120 ಮಿನಿಮಮ್ ಅಂದ್ರೆ 180 ಹೈಯೆಸ್ಟ್ ತನಕ ಈ ಒಂದು 4 ತಾಲೂಕದಲ್ಲಿ ನಮಗೋಸ್ಕರ ಸ್ಪೆಸಿಫಿಕ್ ಟ್ಯೂಸ್ಡೇ ವೇಟ್ ಮಾಡ್ತಾ ಇರ್ತಾರೆ.
1: ಮಾನಸಿಕ ಆರೋಗ್ಯದ ಬಗ್ಗೆ ಜನಗಳಲ್ಲಿ
0: ತಿಳುವಳಿಕೆ ಬರ್ತಾ ಇದೆ, ಆದ್ರೆ ಇನ್ನೂ ಬರಬೇಕು. ಇಲ್ಲಿ ಒಂದು ಮಾತನ್ನ ನಾನು ಸ್ಪೆಸಿಫೈ ಆಗಿ ಸ್ಟ್ರೆಸ್ ಮಾಡೋದಂದ್ರೆ, ಈ ಹಳ್ಳಿ ಜನ ಹುಡುಕಾಡ್ಕೊಂಡು ಬರ್ತಾ ಇದ್ದಾರೆ ಹೊರತು, ಸೊ ಕಾಲ್ಡ್ ನಮ್ಮ ಹೈಲಿ ಎಜುಕೇಟೆಡ್ ನಗರದ ಪಟ್ಟಣದ ಜನ ಅಲ್ಲಿ ಹೋದ್ರೆ ಏನ್ ಅನ್ಕೋತಾರೆ, ಪತ್ತರ ಹತ್ರ ತೋರಿಸ್ಕೊಂಡ್ರೆ ಅಪ್ಪಿ ತಪ್ಪಿನೂ ಬಂದ್ರು ಅಂದ್ರು ಕೂಡ ನಾವು ಬರೆದು ಕೊಟ್ಟಿರ್ತಕ್ಕಂಥ ಚೀಟಿ ಏನಾದ್ರೂ ಇದ್ರೆ ಅದನ್ನು ಒಂದು 50 ಸಾರಿ ಮಡಚಿ ಹಿಂದಿನ ಪಾಕೆಟ್ ಅಲ್ಲಿ ತೂರ್ಕೊಂಡು ಅಲ್ಲಿ ನಮ್ಮ ಆಸ್ಪತ್ರೆ ಹತ್ರ ಬಂದಾಗೂ ಕೂಡ ಡಾಕ್ಟರ್ ನಮ್ದು ಫ್ರೆಂಡು ಅವ್ರ ಜೊತೆ ಸ್ವಲ್ಪ ಡಿಸ್ಕಸ್ ಮಾಡೋದೈತೆ ಮಾತಾಡೋದೈತೆ ಹೋಗ್ತೀನಪ್ಪ ಅಂತಂದ್ಬಿಟ್ಟು ಹೇಳಿ ಹೋಗ್ತಾರೆ ಹೊರತು ನಾನು ತೋರಿಸ್ಕೊಳಕ್ ಬಂದಿದ್ದೀನಿ ಅಂತ ಅಪ್ಪಿ ತಪ್ಪು
1: ಹೇಳಲ್ಲ. ಏನಾದ್ರೂ ಮಾನಸಿಕ ಕಾಯಿಲೆಗಳು ಬಂದ್ರೆ ಹೊರಗಡೆ ಬರ್ಲಿಕ್ಕೆ ಅವ್ರು ಇಷ್ಟಪಡಂಗಿಲ್ಲ, ಇವೆಲ್ಲವೂ ಕೂಡ ಈಗಲೂ ಇದೆ ಅನ್ನುವಂಥ ಮಾತು. ಈ ಕಳಂಕದಿಂದ ಜನಗಳು ಓಪನ್ ಆಗಿ ವೈದ್ಯರ ಹತ್ರ ತೋರಿಸ್ಕೋಬೇಕು ಅನ್ನುವಂಥ ಒಂದು ಮನಸ್ಥಿತಿ ಬೆಳಿಬೇಕಂದ್ರೆ ತಾವು ವೈದ್ಯರಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀವಿ?
2: ಸೊ ಅದಕ್ಕೆ ನಾವು ಇನಿಷಿಯಲ್ ಹಂತದಲ್ಲಿ ಈಗ ನಾವೇನು ಮಾಡ್ತಿದ್ವಿ, ಒಂದು ವರ್ಷದಿಂದ ವರ್ಕ್ ಪ್ಲೇಸಸ್ಗೇನೆ ಹೋಗ್ತಾ ಇದೀವಿ. ಲೈಕ್ ಫಾರ್ ಎಕ್ಸಾಂಪಲ್ ನಾವು ZP ಆಫೀಸ್, ಕೋರ್ಟ್ ಮತ್ತೆ DC ಆಫೀಸು ಈ ತರ, ಅಲ್ಲಿ ಅವ್ರು ಏನ್ ಮಾಡ್ತಾ ಇದಾರೆ, ಒಂದು ಹೆಲ್ತ್ ಕ್ಯಾಂಪ್ ನ ಕಂಡಕ್ಟ್ ಮಾಡ್ತಾರೆ ಜನರಲ್ ಆಗಿ. ಆ ಹೆಲ್ತ್ ಕ್ಯಾಂಪ್ ಅಲ್ಲಿ ನಾವು ಈ ಮೆಂಟಲ್ ಹೆಲ್ತ್ ಕೌನ್ಸಿಲಿಂಗ್ ಅದರಲ್ಲೇ ಒಂದು ಭಾಗವಾಗಿ ಮಾಡ್ತಾ ಇದೀವಿ. ಸೊ ಒನ್ಸ್ ದೇ ಕಮ್ ಫಾರ್ ದಟ್ ಹೆಲ್ತ್ ಕ್ಯಾಂಪ್ ಅವ್ರಿಗೆ ಅಲ್ಲೇ ನಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಅವರಿಗೆ ವಿ ಟೇಕ್ ದೆಮ್ ಟು ಕೌನ್ಸಿಲಿಂಗ್. ಸೊ ಇಂಡಿವಿಜುವಲ್ ಕೌನ್ಸಿಲ್ ಈ ತರ ಮಾಡ್ಕೊಳ್ಳಿ, ಈ ತರ ಸರ್ವಿಸಸ್ ಅವೈಲೇಬಲ್ ಇದೆ, ನೆಕ್ಸ್ಟ್ ನೀವು ನಮ್ಮ ಹತ್ರ ಬರ್ಬೋದು ಅನ್ನೋದ್ರ ಬಗ್ಗೆ ನಾವು ಅವ್ರನ್ನ ಫಸ್ಟ್ ಕಾನ್ಫಿಡೆನ್ಸ್ ಅಲ್ಲಿ ತಗೊಂಡು ವಿ ಆರ್ ಶೇರಿಂಗ್ ಅವರ್ ಅಡ್ರೆಸ್, ನೀವು ಯಾವ ತರ ಯಾವಾಗ ಬಂದು ನಮ್ಮನ್ನ ಭೇಟಿ ಆಗ್ಬೋದು ಅಂತ. ಸೊ ಈ ತರ ನಾವು ವರ್ಕ್ ಪ್ಲೇಸಸ್ ಅಲ್ಲಿ ಹೋದ್ರೆ ಅಟ್ಲೀಸ್ಟ್ 50% ಆಫ್ ಎಜುಕೇಟೆಡ್ ಪಾಪ್ಯುಲೇಷನ್ ನಾವು ರೀಚ್ ಔಟ್ ಆಗ್ಬೋದು. ದಟ್ ಈಸ್ ಒನ್ ಥಿಂಗ್. ಸೊ ಐ ಥಿಂಕ್ ಅದಾದ್ಮೇಲಿಂದ ಓವರ್ ಪೀರಿಯಡ್ ಆಫ್ 1 year ಐ ಥಿಂಕ್ ಈವನ್ ಅವರ್ ಸೈಕಾಟ್ರಿಸ್ಟ್ ವಿಲ್ ಅಗ್ರಿ, ಈಗ ಬಹಳಷ್ಟು ಜನ ಹೂ ಆರ್ ಇನ್ ದಿ ವರ್ಕ್ ಪ್ಲೇಸ್ ದೇ ಹ್ಯಾವ್ ಸೀಕ್ಡ್ ಸರ್ವಿಸಸ್. ನೆಕ್ಸ್ಟ್ ನಾವೇನು ಮಾಡ್ತಾ ಇದ್ದೀವಿ, ಟಾರ್ಗೆಟ್ ಇಂಟರ್ವೆನ್ಷನ್ ಅಡಿಯಲ್ಲಿ ಎಲ್ಲ ಒಂದು ಡಿಪಾರ್ಟ್ಮೆಂಟ್ಸ್ಗೂ ರೀಚ್ ಔಟ್. ಸೊ ಪ್ರತಿಯೊಂದು ಹಂತಕ್ಕೆ, ಲೈಕ್ ಸ್ಕೂಲ್ ಟೀಚರ್ಸ್ ಇರಲಿ, ಎಜುಕೇಷನ್ ಅಲ್ಲಿ ಇರಲಿ, ಬ್ಯಾಂಕ್ಸ್ ಇರಲಿ, ಹಾರ್ಟಿಕಲ್ಚರ್ ಇರಲಿ, ಸೊ ಎಲ್ಲ ಒಂದು ಹಂತದಲ್ಲಿ ಎಲ್ಲ ಡಿಪಾರ್ಟ್ಮೆಂಟು ವರ್ಕ್ ಪ್ಲೇಸಸ್ಸಲ್ಲಿ ಈ 50% ಪಾಪ್ಯುಲೇಷನ್ ಕವರ್ ಆಗುತ್ತೆ. ನೆಕ್ಸ್ಟ್ ಇಸ್ ಲೈಕ್ ಈಗ ಜನರಲ್ ಪಾಪ್ಯುಲೇಷನ್ ಅಲ್ಲದೆ ನಿಮ್ಗೆ ಹೇಳಬೇಕಾದ್ರೆ ಈವನ್ ನಮ್ಮ ಗರ್ಭಿಣಿಯರಲ್ಲಿ ದಿಸ್ ಇಶ್ಯೂ ಇಸ್ ವೆರಿ ವೆರಿ ಡೇಂಜರಸ್. ಅಂದ್ರೆ ಅವ್ರಿಗೆ ಮುಂಚೆ ಗೊತ್ತಾಗಲ್ಲ, ಅಲ್ಲಿನೂ ಅಷ್ಟೇ, ಯಾವ್ದೋ ದೆವ್ವ ಹಿಡಿದಿದೆ ಇದು. ಅಂಡ್ ಹೆರಿಗೆ ಆದ್ಮೇಲೆ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಆಲ್ಸೋ ಇಸ್ ವೆರಿ ವೆರಿ ಕಾಮನ್. ಅದು ಅರ್ಥ ಆಗಲ್ಲ ಫ್ಯಾಮಿಲಿಗೆ,

0: ಅರ್ಥಾಗಲ್ಲ. ಯಾಕೆ ತಾಯಿ ಹಾಲು ಕುಡಿಸ್ತಾ ಇಲ್ಲ ಮಗುಗೆ, ಯಾಕೆ ದೂರ ಇಟ್ಟಿದ್ದಾಳೆ, ಹಾ ಯಾಕೆ ಏನು ಪ್ರಾಬ್ಲಮ್ ಇದೆ, ಆ ಥರ ಅಂತ ಯೋಚನೆ ಮಾಡ್ತಾರೆ. ಸೊ ನಾವು ಜನರಲ್ ಪಬ್ಲಿಕ್ಕಿಗೆ ಅಲ್ಲದೆ ಸ್ಪೆಸಿಫಿಕ್ ಆಗಿ ANC ಕ್ಯಾಂಪ್ಸಲ್ಲೂ ಈ ಒಂದು ಅವೇರ್ನೆಸ್ನ ಮತ್ತು ಸರ್ವಿಸಸ್ನ ನಾವು ಜಾಸ್ತಿ ಮಾಡ್ತಾ ಇದ್ದೀವಿ. ಸೊ ಇನ್ನೊಂದು ಆ್ಯಡ್ ಮಾಡಬೇಕಾಗಿದ್ದು ಏನಂದರೆ, ಈಗ ತಾಲೂಕದಲ್ಲಿ ಇದು ಫಿಕ್ಸ್ಡ್ ಪ್ಲೇಸಸ್ ಮಂಗಳವಾರ ದಿನ ಔಟ್ ರೀಚ್ ಕ್ಯಾಂಪ್ಸ್ ಅಂತ ಹೇಳಿಬಿಟ್ಟು ತಾಲೂಕದಿಂದ ಯಾವುದು 20 ಕಿಲೋಮೀಟರ್ ದೂರದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಅಥವಾ ಹೋಬಳಿ ಲೆವೆಲಲ್ಲಿ ನಮ್ದು ಏನಿದೆ ಅಲ್ಲಿ ನಾವು ಶುಕ್ರವಾರ ದಿನ ಸರ್ವಿಸಸ್ನ ಕೊಡ್ತಾ ಇದ್ದೀವಿ. ಸೊ ದಟ್ ಜನರು ಅಲ್ಲಿ ಬರಲಿಕ್ಕೆ ಕಷ್ಟ ಆಗ್ತಿದೆ ಅಂದರೆ ನಾವೇ ಜನರ ಹತ್ರ ಹೋಗ್ತಾ ಇದ್ದೀವಿ.
1: ಕೊನೆಯದಾಗಿ ಡಾಕ್ಟರ್ ಮನೋಹರ್ಪತ್ತರ್ ಅವರೇ, ಈಗ ಸಾಮಾಜಿಕ ಸ್ಟಿಗ್ಮಾ ಈ ವಿಷಯದ ಬಂದಾಗ ತುಂಬ, ಯಾಕಂದರೆ ಬೇರೆ ಬೇರೆ ದೇಶಗಳಲ್ಲಿ ಯಾವುದೇ ನೋವಾಗಿರ್ಬೋದು ಯಾವುದೇ ಮಾನಸಿಕ ತಜ್ಞರು ಆದರೆ ಬೇಗ ವೈದ್ಯರ ಹತ್ರ ಹೋಗ್ತಾರೆ, ಮಾನಸಿಕ ತಜ್ಞರ ಹತ್ರ ಹೋಗಿ ಸಲಹೆಗಳು ತೊಗೊಳ್ತಾರೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ. ಆದರೆ ನಮ್ಮ ದೇಶದಲ್ಲಿ ಎಜುಕೇಟೆಡ್ ಪೀಪಲ್ಸು ಎಲ್ಲ ತಿಳ್ಕೊಂಡವರು ಇದ್ದರೂ ಕೂಡ ಮಾನಸಿಕ ತಜ್ಞರ ಹತ್ರ ಹೋಗಲ್ಲ, ಫಸ್ಟು ದೇವರು ಅಥವಾ ಮತ್ತೊಂದು ದೇವಸ್ಥಾನಕ್ಕೋ ಮಂದಿರಕ್ಕೋ ಅಥವಾ ಮಸೀದಿಗಳಿಗೆ ಚರ್ಚ್ಗಳಿಗೆ ಹೋಗಿ ಪ್ರೇಯರ್ ಮಾಡಿಕೊಂಡು ಅದನ್ನು ಕಡಿಮೆ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ ಅನ್ನುವಂಥದ್ದು ಈಗಲೂ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಈ ಭಾರತದಲ್ಲಿ ಈ ಬದಲಾವಣೆ ಆಗಬೇಕು, ಇದು ಕಾಯಿಲೆ ಅನ್ನುವಂಥ ಜನಗಳಿಗೆ ಇನ್ನೂ ಗೊತ್ತಾಗಬೇಕು ಅನ್ನುವಂಥ ವಿಷಯಕ್ಕೆ ಬಂದಾಗ ಏನು ಸಲಹೆ ಕೊಡೋಕ್ಕೆ ಇಷ್ಟಪಡ್ತೀರಿ?
2: ಮೊಟ್ಟ ಮೊದಲದಾಗಿ ನೀವು ಹೇಳಿದ ಹಾಗೆ ಬೇರೆ ಬೇರೆ ದೇಶಗಳಲ್ಲಿ ಕಾಯಿಲೆಗಳು ಬಂದಾಗ ಸೋ ಕಾಲ್ಡ್ ಸ್ಕ್ರೀನಿಂಗ್ ಅಂತ ಇರುತ್ತೆ. ಯಾವುದೇ ಒಂದು ಹಾಸ್ಪಿಟಲ್ಗೆ ಹೋದ್ರು ಫಸ್ಟ್ ಸ್ಕ್ರೀನ್ ಮಾಡ್ತಾರೆ ಅವರು. ಏನ್ ಸ್ಕ್ರೀನ್ ಮಾಡ್ತಾರೆ ಅಂದ್ರೆ ವೆದರ್ ಈಸ್ ಔಟ್ ಆಫ್ ಸೈಕಾಟ್ರಿಕ್ ಡಿಸಾರ್ಡರ್ಸ್ ಅಂತ, ಯಾವುದಾದ್ರೂ ಮಾನಸಿಕ ಕಾಯಿಲೆಗಳಿಗೆ ಒಳಗಾಗಿದ್ದಾನಾ ಅಂತಕ್ಕಂಥದ್ದನ್ನು ಫಸ್ಟ್ ರೂಲ್ ಔಟ್ ಮಾಡ್ಬಿಡ್ತಾರೆ. ಐತ ಇಲ್ಲ, ಅಲ್ಲಿ ಇಲ್ಲ ಮಾನಸಿಕ ಕಾಯಿಲೆ ಅಂದಾಗ ಹಿ ವಿಲ್ ಬಿ ದೆನ್ ಸ್ಕ್ರೀನ್ ಫಾರ್ ವೇರಿಯಸ್ ಫಿಸಿಕಲ್ ಡಿಸಾರ್ಡರ್ಸ್. ಸೊ ಸೈಕಾಟ್ರಿ ವಿಲ್ ಬಿ ರೂಲ್ಡ್ ಔಟ್ ಫಸ್ಟ್. ಅಷ್ಟು ಇಂಪಾರ್ಟೆನ್ಸ್ ಪರದೇಶದಲ್ಲಿ ಇದೆ. ನಮ್ಮ ದೇಶದಲ್ಲಿ ನಾವು ಕೂಡ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದೀವಿ, ನಡೀತಾ ಇದೆ. ಮೊದಲಿಗಿಂತಲೂ ಈಗ ಸಾಕಷ್ಟು ಉತ್ತಮ ಇದೆ, ಆದರೂ ಕೂಡ ಇನ್ನೂ ಸಾಕಷ್ಟು ಅವೇರ್ನೆಸ್ ಕ್ರಿಯೇಟ್ ಆಗಬೇಕಾಗಿದೆ, ಅದು ಎಸ್ಪೆಷಲಿ ಸೊಕ್ಕಾಡ್ ಹೈಲಿ ಎಜುಕೇಟೆಡ್ ಪಾಪ್ಯುಲೇಷನ್ ಅಲ್ಲಿ. ಅದಕ್ಕೆ ಒಂದೇ ಒಂದು ಅಂದ್ರೆ, ಈಗಾಗಲೇ ಮೇಡಮ್ ಅವರು ಹೇಳಿದ ಪ್ರಕಾರ ಪ್ರತಿಯೊಂದು ವರ್ಕ್ ಪ್ಲೇಸ್ಗಳಲ್ಲಿ ಆಡಿಯೋ ವಿಜುವಲ್ಗಳ ಮೂಲಕ ಪ್ರಾಕ್ಟಿಕಲ್ ಆಗಿ ಅವ್ರಿಗೆ ತೋರಿಸುವುದ್ರ ಮೂಲಕ ಆ ಒಂದು ಅವೇರ್ನೆಸ್ ಕ್ಯಾಂಪ್ಗಳನ್ನು ಕೂಡ ಮಾಡುವುದ್ರ ಮೂಲಕ ಅವೇರ್ನೆಸ್ ಪ್ರೋಗ್ರಾಮ್ಸ್ ಅನ್ನು ಮಾಡುವುದ್ರ ಮೂಲಕ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಮಾನಸಿಕ ಕಾಯಿಲೆಯ ಒಂದು ಏನು ಎಕ್ಸಿಸ್ಟೆನ್ಸ್ ಅನ್ನ ತಿಳಿಸಿಕೊಡ್ಬೇಕಾಗಿದೆ. ಸೊ ತಿಳಿಸಿಕೊಟ್ಟಾಗ ಸ್ಲೋ ಆಗಿ ಅಟ್ ಲೀಸ್ಟ್ ಆ ಒಂದು ಅಕ್ಸೆಪ್ಟೆನ್ಸ್ ಬರುತ್ತೆ, ಆ ಒಂದು ಸಾಮಾಜಿಕ ಕಳಂಕ ಕೂಡ ಕಡಿಮೆ ಆಗ್ತಾ ಹೋಗ್ತದೆ. ಆ ಒಂದು ಸಾಮಾಜಿಕ ಕಳಂಕ ಯಾವತ್ತು ಕಡಿಮೆ ಆಗ್ತದೆ ಆಟೋಮೆಟಿಕಲಿ ಅಕ್ಸೆಪ್ಟೆನ್ಸ್ ವಿಲ್ ರೈಸ್. ಸೊ ಆ ಸಾಮಾಜಿಕ ಕಳಂಕನ್ನ ನಾವು ಕಡಿಮೆ ಮಾಡಬೇಕು ಅಂದ್ರೆ ಆ ಒಂದು ಕಾಯಿಲೆ ಬಗ್ಗೆ ಇರ್ತಕ್ಕಂಥ ಅಪನಂಬಿಕೆ ಮೂಢ ನಂಬಿಕೆಗಳನ್ನು ಕಡಿಮೆ ಮಾಡಬೇಕು. ಅದನ್ನ ಕಡಿಮೆ ಮಾಡಬೇಕು ಅಂದ್ರೆ ಜನರಲ್ಲಿ ತಿಳುವಳಿಕೆ ನೀಡ್ತಕ್ಕಂಥದ್ದನ್ನ ನಾವು ಇಂಪ್ರೂವ್ ಮಾಡಬೇಕು. ಅಂದ್ರೆ ವಿ ಹ್ಯಾವ್ ಟು ಎನ್ಕರೇಜ್ ಈಚ್ ಅಂಡ್ ಎವ್ರಿ ಪರ್ಸನ್ಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಡಬೇಕು. ಏನಪ್ಪ ಹಿಂಗಿದೆ ಅಲ್ಲ, ನಿನಗೆ ಏನನ್ಸುತ್ತೆ ಅಂತ ಆತನ ಒಂದು ಭಾವನೆಗಳನ್ನು ನಾವು ಅರ್ಥ ಮಾಡಿಕೊಂಡು ಆ ನಂತರ ಅಲ್ಲಿ ಏನಾದರೂ ಕರೆಕ್ಷನ್ ನೀಡಿತ್ತು ಅಂದರೆ ಡೆಫಿನೆಟ್ ಆಗಿ ನಾವು ಅವ್ರಿಗೆ ತಿಳಿಸಿ ಹೇಳಬೇಕು, ಅದು ಆ ರೀತಿ ಅಲ್ಲ, ಅದು ಲಿಂಬೆಣ್ಣೆ ದಾಟಿದ್ದು ಅಲ್ಲ ಅಥವಾ ಮೆಣಸಿನಕಾಯಿ ದಾಟಿದ್ದು ಅಲ್ಲ, ಇದು ಕೂಡ ಬೇರೆ ಕಾಯಿಲೆಗಳ ಥರ ನಿಮ್ಗೆ ಹಂಗೀಗ ಬೇರೆ ಬಿಪಿನು ಶುಗರು ಬ್ರಾಂಕಲ್ ಆಸ್ತಮನು ಕ್ಯಾನ್ಸರು ಇನ್ನಿತರ ಯಾವುದೆಲ್ಲ ಕಾಯಿಲೆಗಳು ಬೇರೆ ಬೇರೆ ಆರ್ಗನಿಗೆ ಬರ್ತದೆ ಅದೇ ರೀತಿಯಲ್ಲಿ ನಿಮ್ಮ ಮಿದುಳಿಗೆ ಬ್ರೇನಲ್ಲಿ ಇರ್ತಕ್ಕಂಥ ನರವಾಹಕಗಳ ಏರುಪೇರಿನಿಂದ ಈ ಒಂದು ಕಾಯಿಲೆ ಬರುತ್ತೆ. ಅದನ್ನು ಸೆಟ್ರೇಟ್ ಮಾಡಿದ್ರೆ ಈ ಒಬ್ಬ ವ್ಯಕ್ತಿ ನಾರ್ಮಲ್ ಆಗ್ತಾನೆ ಅಂತಕ್ಕಂಥದ್ದನ್ನು ನಾವು ಮತ್ತೆ ಮತ್ತೆ ಮತ್ತೆ ಮತ್ತೆ ತಿಳಿಸಿ ಹೇಳ್ತಾ ಅವ್ರನ್ನ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೋದು. ಅವರು ಕೂಡ ಪ್ರತಿಯೊಬ್ಬರು ಅಕ್ಸೆಪ್ಟ್ ಮಾಡೋ ರೀತಿಯಲ್ಲಿ ಮಾಡಿಕೊಂಡು ಪ್ರತಿಯೊಬ್ಬರು ಕೂಡ ಸೂಕ್ತ ಚಿಕಿತ್ಸೆ ತೆಗೆದುಕೊಂಡು ಅದಕ್ಕಿಂತಲೂ ಮೊದಲು ಬರದ ಹಾಗೆ ಆ ಒಂದು ಕಾಯಿಲೆ ಬರದ ಹಾಗೇನೂ ಕೂಡ ನಾವು ಸಾಕಷ್ಟು ಒಂದು ಪ್ರಿವೆಂಟಿವ್ ಮೆಜರ್ಸ್ ಅನ್ನು ತೆಗೆದುಕೊಳ್ಬಹುದು. ಆ ರೀತಿ ಮಾಡೋದ್ರ ಮೂಲಕ ಈ ಕಾಯಿಲೆಯಿಂದ ನಾವು ದೂರ ಇದ್ದು ನಮ್ಮ ಆರೋಗ್ಯ ಒಂದು ಮಾನಸಿಕ ಆರೋಗ್ಯ ಮತ್ತು ಓವರ್ಆಲ್ ಹೆಲ್ತ್ ಅನ್ನು ಕಾಪಾಡಿಕೊಳ್ಬಹುದು.
1: ಸರ್ ಒಳ್ಳೆಯದು, ತುಂಬ ಅರ್ಥಪೂರ್ಣವಾದಂಥ ವಿಚಾರಗಳನ್ನು ನಮ್ಮ ಆಕಾಶವಾಣಿಯಲ್ಲಿ ಹಂಚಿಕೊಂಡ್ರೆ. ಇದುವರೆಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಮೇಡಮ್ ಅವರು ಮತ್ತು ನೀವು ವಿಶ್ವ ಸ್ಕಿಜೋಫಿನಿಯಾ ದಿನದ ಸಂದರ್ಭದಲ್ಲಿ ಸ್ಕಿಜೋಫಿನಿಯಾ ಅಂದರೆ ಏನು, ಅದು ಕಾಯಿಲೆ ಯಾಕೆ ಬರ್ತದೆ ಮತ್ತು ಆ ಕಾಯಿಲೆಗೆ ಬಂದಾಗ ಏನು ಪರಿಹಾರ ಇದೆ, ಟ್ರೀಟ್ಮೆಂಟ್ ಏನಿದೆ, ಜೊತೆಗೆ ಜಿಲ್ಲಾ ಮಾನಸಿಕ ಆರೋಗ್ಯ ವಿಭಾಗ ಏನೆಲ್ಲ ಕೆಲಸಗಳು ಮಾಡ್ತಾ ಇದೆ ಜಿಲ್ಲೆಯಲ್ಲಿ, ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಟ್ರೀಟ್ಮೆಂಟ್ ಇದೆ ಅನ್ನುವಂಥ ವಿಚಾರಗಳು ನಮ್ಮ ಆಕಾಶವಾಣಿಯಲ್ಲಿ ಇಬ್ಬರು ಮಾತಾಡಿದ್ರಿ. ನಮ್ಮ ಕಾರ್ಯಕ್ರಮದಲ್ಲಿ ಬಂದು ತಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ತಮಗೆ ಧನ್ಯವಾದ.
2: ನಮಸ್ಕಾರ.
0: ನಮಸ್ಕಾರ.
3: ಇದುವರೆಗೆ ವಿಶ್ವ ಸ್ಕಿಜೋಫ್ರೇನಿಯಾ ದಿನದ ಅಂಗವಾಗಿ ಪ್ರಾಯೋಜಿತ ಕಾರ್ಯಕ್ರಮ ರಾಯಚೂರಿನ ಮನೋರೋಗ ತಜ್ಞ ವೈದ್ಯರಾದ ಡಾಕ್ಟರ್ ಮನೋಹರ್ ವೈಪತ್ತಾರ್ ಮತ್ತು ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ

0: ಕಾರ್ಯಕ್ರಮಕ್ಕೆ ನಡೆಸ್ಕೊಡೋದಕ್ಕೆ ನಾನಿದ್ದೇನೆ, ನಿಮ್ಮ ಬಾಂಧವ ಸ್ನೇಹಿತ ಬಿ ವಿಜಯ ರಾಜೇಂದ್ರ. ತಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಬೇಕಾಗಿರ್ತಕ್ಕಂತಹ ನಮ್ಮ ದೂರವಾಣಿ ಸಂಖ್ಯೆಗಳನ್ನು ಗಮನಿಸಿ 0853220012 ಅಥವಾ 0853229588 ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಕೋರಿಕೆಯ ಗೀತೆಯನ್ನು ಆಲಿಸಿ. ಬನ್ನಿ, ಇವತ್ತಿನ ಮೊದಲನೇ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದರೆ, ಅವರ ಕೋರಿಕೆಯ ಗೀತೆ ಯಾವುದು ಅಂತ ಕೇಳೋಣ.
1: ಹಲೋ,
0: ಆಕಾಶವಾಣಿ ಕೇಂದ್ರ.
1: ಹಲೋ, ನಮಸ್ತೆ ಸರ್. ಹಲೋ
0: ಹಲೋ, ಆಕಾಶವಾಣಿ ಕೇಂದ್ರ.
1: ಹಲೋ, ನಮಸ್ತೆ ಸರ್.
0: ನಮಸ್ತೆ, ಕೇಳಿಸ್ತಾ ಇದೆಯಾ ನಂದೋನಿ?
1: ಹಾಂ, ಕೇಳಿಸ್ತಾ ಇದೆ ಸರ್.
0: ತಮ್ಮ ಹೆಸರು?
1: ಸಿಂಧನೂರು ತಾಲೂಕು ತಿಪ್ಪನಾಟಿ ಗ್ರಾಮದಿಂದ ರಾಜಾ ಹುಸೇನ್ ಸರ್ ಮಾತಾಡ್ತಾ.
0: ಹೇಗಿದ್ದೀರಿ ರಾಜಾ ಹುಸೇನ್ ರೇ?
1: ಚೆನ್ನಾಗಿದ್ದೀವಿ ಸರ್. ತಾವು ಹೇಗಿದ್ದೀರಾ ಸರ್?
0: ಚೆನ್ನಾಗಿದ್ದೀನಿ. ಯಾವ ಗೀತೆಯನ್ನ ಕೇಳ್ತೀರಿ ಇವತ್ತು?
1: ಸರ್, ಸೂರ್ಯವಂಶ ಚಿತ್ರದಿಂದ ಸರ್. ಅದರಲ್ಲಿ ಎಸ್ ಪಿ ಬಿ ಅವರು ಆಡಿರೋ ಗೀತೆ ಸರ್, ಸೇವಂತಿಗೆ ಅಂತ ಗೀತೆ ಇದೆ ಸರ್, ಆ ಗೀತೆ ಪ್ರಸಾರ ಮಾಡಿ ಸರ್.
0: ಸೂರ್ಯವಂಶನ?
1: ಹೌದು ಸರ್, ಹೌದು.
0: ಅದರಲ್ಲಿ ಎಸ್ ಪಿ ಬಿ ಆಡಿರ್ತಕ್ಕಂಥದ್ದು?
1: ಹೌದು ಸರ್, ಸೇವಂತಿಗೆ ಅಂತ ಗೀತೆ ಇದೆ.
0: ಹೌದೌದು. ಯಾರಿಗಾಗಿ ಗೀತೆ
1: ಇದೆ ಸರ್? ಆಕಾಶವಾಣಿ ಕೇಳುವಂತ ನಮ್ಮೆಲ್ಲ ಸ್ನೇಹಿತರಿಗೋಸ್ಕರ ಪ್ರಸಾರ ಮಾಡಿ ಸರ್.
0: ಖಂಡಿತ ರಾಜಾ ಹುಸೇನ್ ರೇ, ನಿಮಗಾಗಿ ನೀವು ಕೋರಿ.
1: ಮಳೆ ಆಗಿದೆ ಸರ್ ರಾಯಚೂರಿಗೆ?
0: ತುಂಬಾ ಮಳೆ ಆಗಿದೆ ಇವತ್ತು. ಬೆಳಗ್ಗೆಯಿಂದ 5 ಗಂಟೆಯಿಂದ ಮಳೆ ಹೊಡಿತಾ ಇದೆ. ನಿಮ್ ಕಡೆ ಹೇಗಿದೆ ಮಳೆ ಎಲ್ಲ?
1: ಹೌದು ಸರ್, ನಮ್ಮ ಕಡೆ ತುಂಬಾ ಆಗಿದೆ ಸರ್, ಚೆನ್ನಾಗಿದೆ.
0: ಚೆನ್ನಾಗಿದೆಯಾ?
1: ಹೌದು ಸರ್.
0: ಸೊ ಎಲ್ಲ ಬಿತ್ತನೆ ಕಾರ್ಯ ನಡೀತಾ ಇದೆ ಹಾಗಾದ್ರೆ?
1: ಇಲ್ಲ ಸರ್, ಎಲ್ಲ ನೀರಾವರಿ ಪ್ರದೇಶಕ್ಕೆ ಒಳಪಟ್ಟಿದೆ ಸರ್. ನಮ್ಮ ಕಡೆ ತುಂಗಭದ್ರಾ ನದಿ ನೀರು ಬಂದಾಗ ಸರ್ ಇದು ಚಾಲು ಐತಿ.
0: ಸೊ ಹಾಗಾಗಿ ಚಟುವಟಿಕೆಗಳನ್ನು ಆರಂಭಿಸಿದ್ರ ಅಥವಾ ಆರಂಭ ಆಗಿದೆಯಾ ಈಗಾಗಲೇ?
1: ಸರ್, ಈಗ ಆಗ್ತದೆ ಸರ್, ಇನ್ಮೇಲೆ ಮಳೆ ಆಗಿದೆ ಅಲ್ಲ ಸರ್, ಈಗ ಸ್ಟಾರ್ಟ್ ಆಗ್ತದೆ ಸರ್.
0: ಇನ್ಮೇಲೆ ಚಟುವಟಿಕೆಗಳು ಪ್ರಾರಂಭ ಆಗ್ತದೆ ಬಿತ್ತರಿಗೆ.
1: ಹೌದು ಸರ್, ಹೌದು.
0: ತುಂಬಾ ಖುಷಿ ಆಯ್ತು ನಿಮಗಾಗಿ ನೀವು ಕೋರಿರ್ತಕ್ಕಂಥ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ಕೇಳಿ, ನಮಸ್ಕಾರ.
1: ಓಕೆ ಸರ್, ನಮಸ್ತೆ.
0: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೇಳಿ ಸೂರ್ಯವಂಶ ಚಿತ್ರದ ಗೀತೆ. ಎಸ್ ನಾರಾಯಣ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿ ಮನೋಹರ್.

0: ಹಲೋ ಆಕಾಶವಾಣಿ ಕೇಂದ್ರ.
1: ಹಲೋ ನಮಸ್ಕಾರ ರೀ.
0: ನಮಸ್ಕಾರ, ತಮ್ಮ ಹೆಸರು?
1: ನಾ ವಿಜಯಪುರದ ಬಂದೇನವಾಜ್ ಅಂತೀರಿ ಸರ.
0: ಬಂದೇನವಾಜ್, ಹೇಗಿದ್ರಿ ಬಂದೇನವಾಜ್ ಅವರೇ?
1: ಆರಾಮದಾರ ಸರ್, ನೀವು ಆರಾಮದಿರಿ ಸರ?
0: ಆರಾಮಿದ್ದೀನಿ ನೋಡ್ರಿ. ಯಾವ
1: ಗೀತೆ ಸರ್? ನಿನ್ನೆ ಮಳೆ ಐತ್ರಿ ಸರ್, ನಮಗೂ ಜರ ತುಂತುರು ಹನಿ, ಯಾಕಂದ್ರೆ ಬೇಸಿಗೆ ಆಗ್ಯಾದ್ರಿ, ಬಿಸಿಲು ಭಾಳ ಇತ್ತು ಸರ್. ನಿಮ್ ಕಡೆ ಆಗಿದೆ ಏನ್ರಿ ಸರ್ ಮಳೆ?
0: ಹ್ಮ್, ನಮ್ ಕಡೆನು ಮಳೆ ಆಗಿದೆ ನೋಡಿ. ನಿನ್ನೆ ಆಯ್ತು, ಮತ್ತೆ ಇವತ್ತು ಬೆಳಿಗ್ಗೆ.
1: ನಮ್ಮಲ್ಲಿ ನಿನ್ನೆ ಅಷ್ಟೇ ಆಗ್ಯಾದ್ರಿ ಸರ್, ಮತ್ತೆ ಒಳಗೆ ಟೈಮ್ ಏನಿಲ್ರಿ. ನಿನ್ನೆ ಬಿಸಿಲು ಭಾಳ ಇತ್ತು, ನಿನ್ನೆ ಸಂಜೆ ಕಾಯ್ತ್ರಿ.
0: ಹ್ಮ್, ಹೇಳಿ, ಇವತ್ತು ಯಾವ ಗೀತೆ ಕೇಳ್ತೀರಿ?
1: ನಮ್ಗೆ ನೋಡ್ರಿ ಸರ್, ಇವತ್ತು ಅದು ಮಳೆ ಬಂತು, ಮಳೆ ಚಿತ್ರ ಹಾಕ್ರಿ ಸರ್.
0: ಹ್ಮ್, ಬೆಳಿಗ್ಗೆ ಪ್ರಸಾರ ಮಾಡಿದ್ನಲ್ಲ, ಕೇಳಿಲ್ವಾ ನೀವು?
1: ನಾ ಅದು ಕೇಳಿಲ್ರಿ ಸರ್, ಕೆಲಸ ಮಾಡಕತ್ತಿದ್ರಿ, ಅದು ಹಚ್ಚಬೇಕಾ ನೋಡಿದಾಗ ಹಚ್ಚಲಿಲ್ರಿ.
0: ಹ್ಮ್, ಮಳೆ ಬಂತು ಮಳೆ, ಇವತ್ತು ಬೆಳಿಗ್ಗೆ ಅದೇ ಫಸ್ಟ್ ಅದೇ ಗೀತೆ ಚಿತ್ರಗೀತೆ ಪ್ರಾರಂಭ ಮಾಡಿದೀವಿ.
1: ಅಲ್ಲಿದೆ ಮಾಡಿದ್ರಿ ಮಳೆ ಬಂದ್ರೆ ಕೇಳ್ರಿ.
0: ಹ್ಮ್,
1: ಹಾ ಬೇರೆ ಹಾಕೊಂಡ್ರಿ ಸರ?
0: ಹಾ ಹೇಳಿ.
1: ಹಾ ಇದು ಹಾಕ್ರಿ ಸರ, ಶೇವಂತಿ ಶೇವಂತಿ ಚಿತ್ರದ ಅಂದ್ರಿ.
0: ಹ್ಮ್,
1: ಜಾತಿ ಮಲ್ಲಿಗೆ ನೋಡ ಸೊಜುಗದ ಹೂವೆ ನೋಡ ಎನ್ನ ಮೇಲ ಮುನಿವಾರೆ, ಈ ಹಾಡ್ರಿ ಸರ್.
0: ಸೇವಂತಿನ?
1: ಹಾ ಸೇವಂತಿ ಶೇವಂತಿ ಸರ್ ಅದು ಚಿತ್ರ ಸರ್.
0: ಹ್ಮ್ ಹ್ಮ್, ಜಾಜಿ ಮಲ್ಲಿಗೆ. ಹ್ಮ್
1: ಹಾ, ಜಾಜಿ ಮಲ್ಲಿಗೆ
0: ವಿಜಯ ರಾಘವೇಂದ್ರ ಹಾಡಿರತಕ್ಕಂಥದ್ದು.
1: ಹಾ ವಿಜಯ ರಾಘವೇಂದ್ರ ರಾಘವೇಂದ್ರ ನೋಡ್ರಿ, ಅದು ಹಾಡುದು ನೋಡ್ರಿ ಸರ್.
0: ಖಂಡಿತ. ಯಾರಿಗಾಗಿ?
1: ಇದು ಎಲ್ಲ ನಮ್ ಕೇಳುವ್ರಿ ಸರ್, ಎಲ್ಲ ನಮ್ಮ FM ಕೇಳ್ತಿರ್ತಾರೆ, ಎಲ್ಲ ನಮ್ಮ ಪ್ರೀತಿ ಶ್ರೋತೃಗಳು ಬಹಳ ಅದಾರಿ ಸರ್, ಎಲ್ಲರಿಗೋಸ್ಕರ ರೀ ಹಾಡ್ರಿ ಸರ್.
0: ಖಂಡಿತ, ನೀವು ಕೋರಿರ್ತಕ್ಕಂತ
1: ನಮಗ ನಿಮಗ ಎಲ್ಲ ಕೇಳುವ್ರಿ ಎಲ್ಲರಿಗೆ ರೀ.
0: ಖಂಡಿತ, ನೀವು ಕೋರಿರ್ತಕ್ಕಂತ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೀನಿ, ಕೇಳಿ. ನಮಸ್ಕಾರ.
1: ನಮಸ್ಕಾರ, ನಮಸ್ಕಾರ, ಧನ್ಯವಾದ ಸರ್.
0: ವಿಜಯ ರಾಘವೇಂದ್ರ ಮತ್ತು ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಕೇಳಿ ಸೇವಂತಿ ಸೇವಂತಿ ಚಿತ್ರದ ಗೀತೆ. ಸಂಗೀತ ನೀಡಿದ್ದಾರೆ SA ರಾಜ್ಕುಮಾರ್.

0: ಹಲೋ ಆಕಾಶವಾಣಿ ಕೇಂದ್ರ.
1: ನಮಸ್ತೆ ಸರ್.
0: ನಮಸ್ಕಾರ, ತಮ್ಮ ಹೆಸರು?
1: ಸರ್, ಬಿ ವಿಜಯ ರಾಜೇಂದ್ರ ಸರ್ ಅವರಿಗೆ ಬೆಳಗಿನ ಶುಭೋದಯ.
0: ನಮಸ್ಕಾರ, ಹೇಗಿದ್ದೀರಿ?
1: ಭೀಮನಗೌಡ ಪಾಟೀಲ್ ಸರ್.
0: ಗೊತ್ತಾಯ್ತು ಭೀಮನಗೌಡ್ರೆ, ಹೇಗಿದ್ದೀರಿ?
1: ಆರಾಮಿದೆಯಾ ಸರ್? ತಾವು ಆರಾಮಿದ್ದೀರಿ?
0: ಆರಾಮಿದೆ ನೋಡ್ರಿ.
1: ತುಂಬಾ ದಿನಗಳಾಯ್ತು ಸರ್ ನೀವು ಲೈವ್ ಕಾರ್ಯಕ್ರಮ ಬಂದಿದ್ದಿಲ್ಲ.
0: ಹೌದು.
1: ಹಾಂ ಸರ್.
0: ಮತ್ತೆ ಇವತ್ತು ಯಾವ ಗೀತೆಯನ್ನು ಕೇಳ್ತೀರಿ
1: ಸರ್? ಇವತ್ತು ಗೀತೆ ಸಹೋದರರ ಸವಾಲ್ ಚಿತ್ರದಿಂದ.
0: ಸಹೋದರರ ಸವಾಲ್?
1: ಹಾ ಸರ್.
0: ಅದರಲ್ಲಿ ಯಾವ ಗೀತೆ?
1: ಅದರಲ್ಲಿ ನಾ ನಿನ್ನ ಬಿಡೆನು ಎಂದಿಗೂ ಅಂತ ಒಂದು ಗೀತೆ ಬರ್ತ ಸರ್.
0: ಇಲ್ಲ, ಆ ಗೀತೆ ಇಲ್ಲ. ಯಾಕೆ ನೋಡುವೆ ಅನ್ನೋದು ಇದೆ. ಓ ನಲ್ಲನೆ ಅಂತಕ್ಕಂಥದ್ದು ಇದೆ.
1: ಓ ನಲ್ಲನೆ, ಅದೇ ರೀ ಗೀತೆ.
0: ಇದೇ ಗೀತೆ ಹಾಕ್ಲಾ?
1: ಹಾ. ಓ ನಲ್ಲನೆ ಸವಿಮ ತೊಂದ ನುಡಿದೆಯಾ, ಈ ಗೀತೆ ಸರ್.
0: ಖಂಡಿತ. ಯಾರಿಗಾಗಿ ಈ ಗೀತೆ?
1: ಈ ಗೀತೆ ನಮ್ಮ ರಾಯಚೂರು ಬಾನುವಲಿ ಬಳಗದ ಎಲ್ಲ ನಮ್ಮ ರೇಪ ಸ್ನೇಹಿತರಿಗಾಗಿ ಸರ್. ಹಾಗೂ ತಮಗೂ ಏನ್ರಿ, ಈಗ ಹೊಸ ಸ್ನೇಹಿತರಾದಂತ ನಮ್ಮ ನಾಗೇಂದ್ರಪ್ಪ ಗೌಡರು ಆಗಿರ್ಬೋದು, ಹಾಗೇನೆ ಶರಣಪ್ಪ ಅಂತೇಳಿ ಒಂದು ಜಾಗೀರ್ ವೆಂಕಟಾಪುರದಿಂದ ನಮ್ಮ ಹೊಸ ಸ್ನೇಹಿತರು.
0: ಸೊ ಅವರೆಲ್ಲರಿಗಾಗಿ ಗೀತೆ.
1: ಹಾ ಸರ್, ಹಾಗೇನೆ ನಮ್ಮೆಲ್ಲ ಬಾನುವಲಿ ಸ್ನೇಹಿತರಿಗಾಗಿ ಸರ್.
0: ಖಂಡಿತ ಭೀಮನಗೌಡ್ರೆ, ಕಾರ್ಯಕ್ರಮಕ್ಕೆ.
1: ಆಮೇಲೆ ನಮ್ಮ ವಿಜಯಪುರದ ಭರತ್ ಕುಮಾರ್ ಅಂತೇಳಿ ಅವರು ಹೊಸ ಸ್ನೇಹಿತರು ಸರ್. ಅವರಿಗಾಗಿ ಎಲ್ಲರಿಗೆ ಪ್ರಸಾರ ಮಾಡಿ ಸರ್.
0: ಖಂಡಿತ ಭೀಮನಗೌಡ್ರೆ, ನಿಮಗಾಗಿ ಮತ್ತು ಎಲ್ಲ ಸ್ನೇಹಿತರಿಗಾಗಿ ನೀವು ಕೇಳಿರ್ತಕ್ಕಂಥ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀನಿ, ಕೇಳಿ. ನಮಸ್ಕಾರ.
1: ಓಕೆ ಸರ್, ಶುಭ.
0: ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಸತ್ಯಂ. ಸಹೋದರರ ಸವಾಲ್ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಪಿ ಸುಶೀಲಾ.

ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ

0: ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
0: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಹಲೋ, ಆಕಾಶವಾಣಿ ಕೇಂದ್ರ.
3: ಹಲೋ, ನಮಸ್ಕಾರ ಸರ್.
2: ನಮಸ್ಕಾರ, ತಮ್ಮ ಹೆಸರು?
3: ನಾಗೇಂದ್ರ ಗೌಡ ಬಂದಿದ್ದೀನಿ ಸರ್.
2: ಹಾ, ಹೇಗಿದ್ರಿ ನಾಗೇಂದ್ರಪ್ಪ ಗೌಡ್ರೆ?
3: ಆರಾಮಿರಿ ಸರ್, ನೀವು ಆರಾಮಿರಿ?
2: ಹ್ಞೂ, ಆರಾಮೇ ನೋಡ್ರಿ. ನಿಮ್ಮ ರೇಡಿಯೋ ವಾಲ್ಯೂಮನ್ನು ಮ್ಯೂಟ್ ಮಾಡಿ, ನಮಗೆ ಏಕೋ ಕೇಳಿಸ್ತಾ ಇದೆ.
3: ದೂರ ಏನು ರೀ ಸರ್?
2: ದೂರ ರೀ? ಹಾಂ, ಈಗ ಕ್ಲಿಯರ್ ಆಗಿದೆ ನೋಡಿ. ಯಾವ ಗೀತೆ ಕೇಳ್ತೀರಿ ನಾಗೇಂದ್ರಪ್ಪ ಗೌಡ್ರಿ ಇವತ್ತು?
3: ಶ್ರೀಮಂತನ ಮಗಳು ಆಗ್ಬೇಕು ನೋಡ್ರಿ.
2: ಶ್ರೀಮಂತನ
3: ನೋಡ್ರಿ ಸರ್.
2: ಶ್ರೀಮಂತನ ಮಗಳು?
3: ಹಾಂ ರೀ ಸರ್.
2: ಯಾರಿಗಾಗಿ ಗೀತೆ?
3: ಭೀಮನಗೌಡ, ಸುರೇಶ್ ಬೆಣ್ಣಿ, ಹಿರಣ್ಣ, ಗಂಗವತಿ, ಚಾಳಮಾರ್ ಸರ್, ಮಹೇಂದ್ರ ರಾಯ, ವಣ್ಣಪ್ಪ, ವಿಜಯಲಕ್ಷ್ಮಿ, ಸೌಮ್ಯೇಶ್ವರ, ಚಂದ್ರೇಗೌಡ, ಬಸರಾಜಗೌಡ, ಬೆಳಾರ್, ಎಲ್ಲ ನಮ್ಮ ಸ್ನೇಹಿತರು ಸರ್. ಅದೇ ನಿಮ್ಮ ಸವರಾಗ್ರಿ.
2: ಈ ಗೀತೆ ಲಭ್ಯ ಇಲ್ಲಲ್ರಿ ಇವತ್ತು. ಶ್ರೀಮಂತನ ಮಗಳು
3: ಯಾವಾಗ್ರಿ ಸರ್?
2: ನೀವು ಕೇಳಿ, ಯಾವ ಚಿತ್ರದ ಗೀತೆ ಬೇಕು ಮತ್ತೆ?
3: ಬೆಂಕಿಯ ಬೆಲೆ ಹಾಕ್ರಿ, ಬಿಸಿಲಾದಾಗ ಏನು ಮಳೆ ಆದ
2: ಬೆಂಕಿಯ ಬೆಲೆ. ಬಿಸಿಲಾದರೇನು
3: ಮಳೆ ಆದರೆ
2: ಖಂಡಿತ ಪ್ರಸಾರ ಮಾಡ್ತೀನಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ.
3: ನಮಸ್ಕಾರ ಸರ್.
4: ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಎಂ ರಂಗಾರಾವ್. ಬೆಂಕಿಯ ಬೆಲೆ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

0: ಕೆಳಗರೆ ತರಂಗಾಂತರ 102.1 ಮೆಗಾಹರ್ಟ್ಸನ್ನು ಟ್ಯೂನ್ ಮಾಡಿ ನಿಮ್ಮ ನೆಚ್ಚಿನ ಆಕಾಶವಾಣಿ ಕೇಂದ್ರದಿಂದ ಕೋರಿಕೆಯ ಚಿತ್ರಗೀತೆಗಳೊಂದಿಗೆ ನೇರ ಫೋನಿನ ಕಾರ್ಯಕ್ರಮ. ನಿಮ್ಮ ಕರೆ, ನಿಮಗೊಂದು ಗೀತೆಯನ್ನು ಕೇಳ್ತಾ ಇದ್ದೀರಿ. ಈ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಯನ್ನು ಗಮನಿಸಿ: 0855322012 ಅಥವಾ 0855322998. ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಕೋರಿಕೆಯ ಗೀತೆಯನ್ನು ಆಲಿಸಿ. ಹಲೋ ಆಕಾಶವಾಣಿ ಕೇಂದ್ರ, ನಮಸ್ತೆ. ತಮ್ಮ ಹೆಸರು? ಗಂಗಪ್ಪ ಬಡಿಗೇರ್. ಹೇಗಿದ್ರಿ ಗಂಗಪ್ಪ ಬಡಿಗೇರ್ ಅವರೇ?
1: ನಿನ್ನೆ ನಮ್ಮಲ್ಲಿ ಬಹಳ ಜೋರ್ ಮಳೆ ಇದೆ ಸರ್, ಮಳೆ ಗಾಳಿ ಬಿರುಗಾಳಿ.
0: ನಿನ್ನೆ ಮಳೆ ಜೋರ್ ಬಂತ ಅಂದ್ರೆ ಸಿಕ್ಕಾಪಟ್ಟೆ ಮಳೆ ಬಂದಿದೆ ಬಿರುಗಾಳಿ. ಹೇಳಿ, ಇವತ್ತು ಯಾವ ಗೀತೆಯನ್ನ ಕೇಳ್ತೀರಿ? ಭಕ್ತ ಸಿರಿಯಾಳ. ಭಕ್ತ ಸಿರಿಯಾಳದಿಂದ ಯಾರು ಹಾಡಿದ್ದು ಏನಾದ್ರೂ ಗೊತ್ತಿದ್ಯಾ? ಯಾರ್ದ್ರಿ? ಎಸ್ ಜಾನಕಿ ಅವ್ರದ್ದು. ಅವರು ಅದರಲ್ಲಿ ಸುಮಾರು ಗೀತೆಗಳನ್ನು ಹಾಡಿದ್ದಾರೆ. ಅದರಲ್ಲಿ ಟೈಟಲ್ ಹೇಳಿ ಇನ್ನೊಂದು ಸರಿ ಸರಿಯಾಗಿ.
1: ಓಂ ನಮೋ ಶಿವಾಯ ಅಂತ ಐತ್ರಿ ಸರ್ ಅದು.
0: ಹಾ, ಖಂಡಿತ. ಶಂಭು ಶಂಕರ್ ಅಂತ ಇದೆ, ಆ ಗೀತೆಯನ್ನು ಪ್ರಸಾರ ಮಾಡ್ತಾರೆ. ಖಂಡಿತ. ಯಾರಿಗಾಗಿ ಗೀತೆ?
1: ಎಲ್ಲ ನಮ್ಮ ರೈತರು ಆಕಾಶವಾಣಿ ಕೇಳಿ ಸರ್, ಮತ್ತು ನಮಗೂ.
0: ಖಂಡಿತ, ನಿಮಗಾಗಿ ಮತ್ತು ನಿಮ್ಮೆಲ್ಲ ಸ್ನೇಹಿತರಿಗಾಗಿ ನೀವು ಕೋರಿರ್ತಕ್ಕಂಥ ಗೀತೆಯನ್ನು ಪ್ರಸಾರ ಮಾಡ್ತಿದ್ದೀನಿ. ನಮಸ್ಕಾರ. ಹುಣಸೂರು ಕೃಷ್ಣಮೂರ್ತಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಟಿ ಜಿ ಲಿಂಗಪ್ಪ. ಭಕ್ತ ಸಿರಿಯಾಳ ಚಿತ್ರದ ಗೀತೆ, ಹಾಡಿದ್ದಾರೆ ಎಸ್ ಜಾನಕಿ.

0: ಹಲೋ, ಆಕಾಶವಾಣಿ ಕೇಂದ್ರ.
1: ನಮಸ್ತೆ ಸರ್.
0: ನಮಸ್ಕಾರ, ತಮ್ಮ ಹೆಸರು?
1: ಸರ್, ಹಗರಿ ಬೊಮ್ಮನಳ್ಳಿ ತಾಲೂಕು ಹಂಪ ಸರ್, ಸುಭಾನ್ ಕೋರಿ ಸರ್.
0: ಸುಭಾನ್ ಕೋರಿ, ಹೇಗಿದ್ದೀರಿ ಸುಭಾನ್ ಕೋರಿ ಅವರೇ?
1: ಸರ್, ಆರಾಮದೀನಿ ಸರ್. ತಾವು ಆರಾಮಿದ್ದೀರಿ ಸರ್?
0: ಹಾಂ, ಆರಾಮಿದ್ದೀನಿ. ನೋಡಿ, ಯಾವ ಗೀತೆ ಕೇಳ್ತೀರಿ ಇವತ್ತು?
1: ಸರ್, ಹೆಣ್ಣಿನ ಕೂಗು ಇದೆ ನೋಡಿ ಸರ್.
0: ಹೆಣ್ಣಿನ ಕೂಗು?
1: ಹಾಂ ಸರ್.
0: ಹ್ಞೂ, ಹೇಳಿ, ಅದರಲ್ಲಿ ಯಾವ ಗೀತೆ ಬೇಕು?
1: ನನ್ನ ಆಸೆಯ ಸಂಗಾತಿ ಅಂತ ಒಂದು ಹಾಡಿದೆ ನೋಡು.
0: ಖಂಡಿತ, ಎಸ್ ಪಿ ಅವರು ಹಾಡಿರ್ತಕ್ಕಂಥದ್ದು. ಯಾರಿಗಾಗಿ ಗೀತೆ?
1: ಸರ್, ಎಲ್ಲ ಕೇಳುಗರಿಗೆ ಆಗಿದೆ ಸರ್.
0: ಎಲ್ಲ ಕೇಳುಗರಿಗಾಗಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಎಂ ರಂಗರಾವ್. ಹೆಣ್ಣಿನ ಕೂಗು ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ.

0: Daily Law के ऐप, वेबसाइट www.daily-law.in या टोल फ्री नंबर 14454 से प्राप्त की जा सकती है।
1: हेलो आकाशवाणी केंद्र, नमस्कार, ತಮಿಸ್ರು
2: ನಾ ಮಳೆಂಗ್ರೆ ಸರ್, ಸುರ್ಪುರ ತಾಲೂಕ ಆಲಿಗೆ ಇರಕರಪ್ಪ ಸರ್.
1: ಹೇಗಿದ್ರಿ ಮಳೆಂಗ್ರೆ ಅವರೇ?
2: ಹಾ, ಆರಾಮಿದ್ದೆ ಸರ್. ತಾವಿದ್ರಿ?
1: ಹ್ಮ್, ಚೆನ್ನಾಗಿದೆ ನೋಡಿ
2: ಸರ್. ನಿಮ್ ಕಡೆ ಮಳೆ ಬಂದ ಸರ್?
1: ನಿನ್ನೆ ರಾತ್ರಿಯಿಂದ ಮಳೆ ಬರ್ತಾ ಇದೆ, ಈಗ ಸ್ವಲ್ಪ ಕಡಿಮೆ ಆಗಿದೆ. ನಿಮ್ ಕಡೆ ಹೇಗಿದೆ ಮಳೆ ಎಲ್ಲ?
2: ರಾತ್ರಿ 3 ಗಂಟೆಗೆ ಬಿಟ್ಟ ಸರ್, ನಮ್ಗೆ ರಾತ್ರಿ ಬರ್ತದೆ ಸರ್.
1: ಬರ್ತಾ ಇದೆಯಾ ಮಳೆ? ಇನ್ನೂ ಕೂಡ ಬರ್ತಾ ಇದೆಯಾ?
2: ಈಗಿಲ್ಲ ಸರ್, ಈಗ ಬಯಲಾಗಿ ಬಿಸಿಲು ಬಿದ್ದ ಸರ್.
1: ಬಿಸಿಲು ಬಿದ್ದದ. ಹೇಳಿ, ಯಾವ ಗೀತೆಯನ್ನು ಕೇಳ್ತೀರಿ ಇವತ್ತು?
2: ಇದು ಜನ್ಮ ಜೋಡಿ ಚಿತ್ರ ಸರ್, ರಾಜ್ಕುಮಾರ್ ಅವ್ರ ದನಿಯಲ್ಲಿದ್ದು ಸರ್. ಜನಮ ಜೋಡಾದರು ಅಂತ ಗೀತೆ ಬರ್ತಲ್ಲ ಸರ್, ಆ ಗೀತೆ ಸರ್.
1: ರಾಜ್ಕುಮಾರ್ ಹಾಡಿರ್ತಕ್ಕಂಥದ್ದು ಯಾವುದು?
2: ಅದೇ ಟೈಟಲ್ ಸಾಂಗ್ ಬರ್ತ ಸರ್, ಒಂದು ಜನಮ ಜೋಡಿ ಆದರು ಅಂತ.
1: ಹ್ಮ್ ಹ್ಮ್, ಆ ಗೀತೆ.
2: ಹಾ ಸರ್,
1: ಖಂಡಿತ. ಯಾರಿಗಾಗಿ
2: ಈ ಗೀತೆ ಬಂದ್ಬಿಟ್ಟು ಎಲ್ಲ ಕರ್ಕೊಂಡು ರೈಚೂರು ಎಲ್ಲ ಕೇಳುವಂತ ಇವನಿಗೆ ಸರ್ ಈ ಗೀತೆ ಸರ್.
1: ಖಂಡಿತ ಮಳೆಂಗ್ರೆ, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಿಮಗಾಗಿ ನೀವು ಕೋರಿರತಕ್ಕಂಥ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀನಿ, ಕೇಳಿ. ನಮಸ್ಕಾರ. ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಕೇಳಿ ಜನ್ಮದ ಜೋಡಿ ಚಿತ್ರದ ಗೀತೆ. ಸಾಹಿತ್ಯ ಹಾಗೂ ಸಂಗೀತ ವಿ ಮನೋಹರ್.

0: ಹಲೋ
1: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
0: ಮತ್ತೆ?
1: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ, ಬೇರೆ ಕೋಣೆಗೆ ಹೋಗಿ ಒಬ್ರೆ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
2: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
0: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
2: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್ 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
3: ಸರ್, 2 ಲಕ್ಷ
4: ಏನಾಯ್ತಪ್ಪ?
0: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ.
1: ಅರೆ,
0: ಕಟ್ ಮಾಡಿದ್ರು.
3: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
0: ಫ್ರಾಡ್?
3: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
0: ಹಣ ಕಳ್ಕೊಳ್ತೀರಾ.
5: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
6: ಹಲೋ, ಆಕಾಶವಾಣಿ ಕೇಂದ್ರ.
7: ಹಲೋ, ನಮಸ್ತೆ ಸರ್.
6: ನಮಸ್ತೆ, ತಮ್ಮ ಹೆಸರು?
7: ಹನುಮಂತಾಪುರದಿಂದ.
6: ಏನಂದ್ರಿ?
7: ಅಲ್ಲಿ ಹನುಮಂತಾಪುರ ಜಗೂರ್ ತಾಲೂಕಿನಿಂದ ಸರ್.
6: ಹೊನ್ನೂರ್ ಅಲ್ಲಿ ಅವರು ಹೇಗಿದ್ರಿ?
7: ಚೆನ್ನಾಗಿದ್ದೀನಿ ಸರ್. ನೀವು ಇದ್ರಿ ಸರ್?
6: ಹಾ, ಚೆನ್ನಾಗಿದ್ದೀನಿ. ಯಾವ ಗೀತೆ ಮಾಡ್ಬೇಕು ಇವತ್ತು
7: ಸರ್? ನನಗೆ ಗರುಡ ರೇಖೆ ಚಿತ್ರದಿಂದ ರವಿ ಜಾರಿದ ಶಶಿ ನುಡಿದ ಅಂತ ಒಂದು ಹಾಡಿದ್ಯಲ್ಲ ಸರ್, ಆ ಹಾಡು ಬೇಕಾಯ್ತು ಸರ್.
6: ಗರುಡ ರೇಖೆ
7: ಸರ್?
6: ಗರುಡ ರೇಖೆಯಿಂದ.
7: ಹ್ಞೂ ಸರ್, ಗರುಡ ರೇಖೆಯಿಂದ.
6: ಖಂಡಿತ ಪ್ರಸಾರ ಮಾಡ್ತೀನಿ. ಯಾರಿಗಾಗಿ ಗೀತೆ?
7: ಈ ಸುರೇಶ್ ಬೆಣ್ಣೆ, ಕರಳ ಮರದ ವೈಬಿ, ಅಮೃತ ರವಿ, ನವೀನ್ ಸತೀಶ್ ಇವರಿಗೆಲ್ಲ ಸರ್.
6: ಅವರೆಲ್ಲರಿಗಾಗಿ, ಖಂಡಿತವಾಗಿಯೂ ಕೂಡ ನಿಮ್ಮ ಸ್ನೇಹಿತರಿಗಾಗಿ ಮತ್ತು ನಿಮಗಾಗಿ ನೀವು ಕೋರಿರ್ತಕ್ಕಂಥ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀನಿ, ಕೇಳಿ. ನಮಸ್ಕಾರ.
7: ಧನ್ಯವಾದ ಸರ್. ಧನ್ಯವಾದ.
6: ಗರುಡ ರೇಖಾ ಚಿತ್ರದ ಗೀತೆ.

ರಾತ್ರಿಯ ಕಾಣಲು ಬಂದೆ, ತಣ್ಣನೆ ಹಾಲಿನ ಬೆಳಕಲ್ಲಿ ನಿಂದೆ, ಬೆಂದೆ ನೆನಪಲಿ ನೊಂದೆ ಬಾರೇ ಗೆಳತಿ.

0: ಹಲೋ ಆಕಾಶವಾಣಿ ಕೇಂದ್ರ, ಹಲೋ ಆಕಾಶವಾಣಿ ಕೇಂದ್ರ.
1: ನಮಸ್ತೆ
0: ನಮಸ್ತೆ ನಮಸ್ತೆ. ತಮ್ಮ ಹೆಸರು?
1: ಸರ್ ಶಿವಲಿಂಗಯ್ಯ ಹಿರೇಮಠ ಮಾತಾಡ್ತಾರೆ, ರಾಯಬಾಗ್ ತಾಲೂಕು ಮೂಳ್ಕೋಟ್ರಿ.
0: ಶಿವಲಿಂಗಯ್ಯ ಹಿರೇಮಠ, ಹೇಳ್ರಿ ಶಿವಲಿಂಗ ಅವರೇ, ಯಾವ ಗೀತೆನ ಕೇಳ್ತೀರಿ ಇವತ್ತು?
1: ಸರ್ ಮಳೆ ಬಂತು ಮಳೆ ಫಿಲಮ್ ರೀ, ಟೈಟಲ್ ಸಾಂಗ್ ಹಾಕ್ಬಿಟ್ರಿ.
0: ಇಲ್ಲ, ಇವತ್ತು ಬೆಳಗ್ಗೆ ಪ್ರಸಾರ ಮಾಡಿದ್ದೀನಿ, ಆಗ್ಲೇನು ಕೇಳಿದ್ರು, ಬಹುಶಃ ನೀವು ರೇಡಿಯೋ ಕೇಳಿಲ್ಲ ಅಂತ ಅನ್ಸುತ್ತೆ.
1: ಹೌದನ್ರಿ, ಮಳೆ ಬಂತು ಮಳೆ ಹೇಳ್ರಿ.
0: ಹೇಳಿ.
1: ಮುಂಗಾರು ಮಳೆದಾಗ ಮುಂಗಾರು ಮಳೆ ಏನು ನಿನ್ನ ಹಣೆಗಳಲ್ಲಿ ಹಾಕ್ಬಿಟ್ರಿ.
0: ಮುಂಗಾರು ಮಳೆಯಿಂದ ಈ ಗೀತೆ,
1: ಯಾಕಂದ್ರೆ ನಿನ್ನೆ ಒಂದು ಸ್ವಲ್ಪ ಚಲೋ ಆದ್ರೆ ಮಳೆ ನಮ್ಮ ಕಡೆ ಅನ್ನ ಸರ್.
0: ಈ ಗೀತೆನು ಕೂಡ ಬೆಳಿಗ್ಗೆ ಪ್ರಸಾರ ಆಗಿದೆ, ಬಹುಶಃ ನೀವು ರೇಡಿಯೋ ಕೇಳಲಿಲ್ಲ ಅಂತ ಅನ್ಸುತ್ತೆ ಅಲ್ವಾ?
1: ಇಲ್ಲ ಸರ್, ಕೇಳ್ತಿರ್ತೇನ್ರಿ. ಅದು ಮುಂದೆ ಕರೆಂಟ್ ಬೇರೆ ಇಲ್ಲ ಅಲ್ರಿ, ಈಗ ಮಳೆ ಸಂಬಂಧ್ರಿ ಸರಿಯಾಗಿ ಕೇಳಿರ್ತೀನಿ.
0: ಸರಿ ಸರಿ,
1: ಮತ್ತೆ ಯಾವ್ದಾದ್ರಿ ಮಳೆ?
0: ಸರಿ, ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ರಿ, ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ಇರ್ತೀರ, ಮುಗುಳ್ಕೂಡದಲ್ಲಿ ಇರ್ತೀರಿ?
1: ಕೇಳ್ತಾ ಇರ್ತೀರಿ.
0: ಸಮಯದ ಅಭಾವ ಕೂಡ ಆಯ್ತು, ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಒಂದೆರಡು ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ.
1: ಇನ್ನೊಂದ್ರಿ, ನಮಗೆ ರಸಪ್ರಶ್ನೆ ಕಾರ್ಯಕ್ರಮ ಒಂದು ಪ್ರಾರಂಭ ಮಾಡ್ರಿ ಸರ್, ಎಲ್ಲ ಕೇಂದ್ರಗಳು ಮಾಡಕತ್ತಿರ ವಾರದಲ್ಲಿ ಅರ್ಧ ತಾಸು ಒಂದು ಗಂಟೆ.
0: ಖಂಡಿತ, ಮುಂದಿನ ದಿನಗಳಲ್ಲಿ ಅದನ್ನ ನಮ್ಮ ಅಧಿಕಾರಿಗಳಿಗೆ ತಿಳಿಸಿ ನಿಮ್ಮ ಕೋರಿಕೆ ನೀಡಲಾಗ್ತದೆ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ.
1: ಥ್ಯಾಂಕ್ ಯು.

0: ಯಾವುದೇ ವಸ್ತುವನ್ನ ವ್ಯರ್ಥವೆಂದು ಎಸೆಯುವ ಮುನ್ನ ಅದನ್ನು ಮತ್ತೆ ಬಳಸಬಹುದೇ ಪರೀಕ್ಷಿಸಿ. ವ್ಯರ್ಥ ವಸ್ತುವಿನ ಪುನರ್ಬಳಕೆಯಿಂದ ಪರಿಸರ ಮಲಿನತೆ ಕಡಿಮೆಯಾಗುತ್ತದೆ.
1: ಎಲ್ಲಿಗೆ ಹೋಗ್ತಾ ಇದೆಪ್ಪ ನೀನು?
2: ನಡಿ ನಡಿ, ಜಲ್ದಿ ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕ್ಬೇಕು ನಡಿ.
1: ಅಲ್ಲಪ್ಪ, ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕೋದಕ್ಕಿಂತ ಮುಂಚೆ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು. ಬಾಕಿದವ್ರ ಸಲುವಾಗಿ ಅಲ್ಲ, ನಿನ್ನ ಜೀವದ ಸಲುವಾಗಿ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು.
3: ಹೌದು, ನಿಮ್ಮ ಜೀವ ಹಾಗೂ ಜೀವನ ಎರಡು ಅಮೂಲ್ಯವಾದದ್ದು.
4: ಯಾವಾಗಲೂ ಹೆಲ್ಮೆಟ್ ಹಾಕಿ ವಾಹನವನ್ನು ಚಲಾಯಿಸಿ, ಸುರಕ್ಷಾ ನಿಯಮವನ್ನು ನಿರಂತರವಾಗಿ ಪಾಲಿಸಿ.

0: ಇದುವರೆಗೆ ಕೋರಿಕೆಯ ಚಿತ್ರಗೀತೆಗಳೊಂದಿಗೆ ನೇರ ಫೋನಿನ ಕಾರ್ಯಕ್ರಮ ನಿಮ್ಮ ಕರೆ ನಿಮಗೊಂದು ಗೀತೆಯನ್ನು ಕೇಳಿದಿರಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದಂತಹ ಹಾಗೂ ಕಾರ್ಯಕ್ರಮವನ್ನು ಆಲಿಸಿದ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳಂತ ಹೇಳ್ತಾ ಮತ್ತೆ ಭೇಟಿಯಾಗೋಣ ಮುಂದಿನ ಕಾರ್ಯಕ್ರಮದಲ್ಲಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 10:32. ನಮ್ಮ ಮುಂದಿನ ಕಾರ್ಯಕ್ರಮ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಕೋಟಿ ಜನರಿಗೆ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿಗಳೇ ಆಸರೆ.
2: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
4: ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳನ್ನು ಕೇಳ್ತಾ ಇದ್ದೀರಾ. ಸುವರ್ಣ ಸೇತುವೆ ಚಿತ್ರದ ಗೀತೆ ಪ್ರಸಾರವಾಯಿತು. ಜಯಚಂದ್ರನ್ ಹಾಗೂ ವಾಣಿಜಯರಮ್ಮ ಅವರ ಧ್ವನಿಗಳು, ಗೀತಪ್ರಿಯ ಅವರ ರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತವಿತ್ತು.

ಮುಂದಿನ ಭಾಗದಲ್ಲಿ ಕೇಳಿ ಕಾರ್ಮಿಕ ಕಳ್ಳನಲ್ಲ ಚಿತ್ರದ ಹಾಡು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ರಮೇಶ್ ಅವರ ಧ್ವನಿ, ಜೀವದೇಶಂಕರ್ ಅವರ ರಚನೆ, ಜೆ ಕೆ ವೆಂಕಟೇಶ್ ಅವರ ಸಂಗೀತ. ಗುರುಭಕ್ತಿ ಚಿತ್ರದ ಗೀತೆ ರಾಜ್ಕುಮಾರ್ ಭಾರತಿ, ಬಿ ಆರ್ ಛಾಯಾ ಅವರ ಧ್ವನಿಗಳಲ್ಲಿದೆ. ಅರಂಜೆ ಗೋಪಾಲ್ ಅವರು ಬರೆದಿದ್ದಾರೆ. ಜೆ ಕೆ ವೆಂಕಟೇಶ್ ಅವರದ್ದೇ ಸಂಗೀತ ಸಂಯೋಜನೆ.

0: ಕಿರಾಣಿ ಅಂಗಡಿಗೆ ಫ್ರಿಜ್ ಬೇಕಂದ್ರೆ ಮುಂದಿನ ಸಲ ನೋಡೋಣ ಅಂತಿದ್ದೆ, ಈಗ ಹೇಗ್ ತಂದೆ?
1: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಪುಣ್ಯ ಕಣೆ. ತಿಂಗಳಿಗೆ 5,000 ರೂಪಾಯಿ ಉಳಿತಾಯ ಆಗ್ತಿದೆ, ಆ ಹಣದಲ್ಲೇ ಫ್ರಿಜ್ ತಗೊಂಡೆ.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ಏ ಮಲ್ಲವ, ಎಷ್ಟು ಸತ್ತು ಹೇಳಬೇಕು ನಿನಗ? ನಮ್ಮ ಮನೆ ಮುಂದೆ ಕಸ ಹಾಕ್ತಿ?
4: ಇಲ್ ಬೇಡ, ನಾ ಎಲ್ಲಿ ಹಾಕಿನ್? ನಾ ಹಾಕಿಲ್ ಬಿಡು, ನಂದೆಲ್ಲ ಕಸ.
3: ನನ್ನ ಕಣ್ಣು ಸುಂಡ್ ಹೇಳ್ತಾವನ್ ಮತ್ತೆ?
4: ಅದಕ್ಯಾಕೆ ಜಗಳಾಡ್ತಿ ಪಯಣ್ಣ? ಅದೇನಿಲ್ಲ, ಸ್ವಲ್ಪ ಇತ್ತು ಕಸ. ಹಿಂಗ ಮುಂಜಾನೆ ಒಂದಿಟ್ಟು ತರಕಾರಿ ಕಟ್ ಮಾಡಿದ್ನ, ಅದೊಂದಿತ್ತ.

0: ಹಣ್ಣಿನ ಸಿಪ್ಪು ಒಂದಿಷ್ಟು ಹುಡುಗರು ಕಾಗದ ಚೂರು ಹಾಕಿದ್ರು
1: ಸಾಕು. ಪಟ್ಟಿ ಬಹಳ ಉದ್ದ ಬೆಳೀತಾ ಹೋಗುತ್ತೆ ನೋಡು. ಕಸ ಹಂಗೆಲ್ಲ ಹಾಕಿದ್ರೆ ಮತ್ತ ಸೊಳ್ಳೆ ಗಿಳ್ಳೆ ಜಾಸ್ತಿ ಆಗಿ ಏನೇನೋ ಕಾಯಿಲೆ ಬರ್ತಾವಲ್ಲ, ಮಲೇರಿಯಾ, ಡೆಂಗಿ ಅಂತ, ಇನ್ನೊಂದೇನೋ ಚಿಕ್ಕುನ್ಗುನ್ಯಾ, ಇಂತಾವ್ ಬರಕ್ ಇವೇ ಕಾರಣ ನೋಡು. ದಿನ ಮುನ್ಸಿಪಾಲ್ಟಿ ಗಾಡಿ ಬರ್ತಾವ, ಗಾಡಿ ಪಿಪಿ ಉದ್ಕೊಂಡು ಬರ್ತಾನ ಮನುಷ್ಯ, ಅವನ್ ಕಡೆಗೆ ಎಲ್ಲಾ ಕಸ ಕೊಟ್ಟು ಕಳಿಸ ಆಗ್ಬೋದ.
0: ಅದೇನು ಕೊಳತು ಹೋಗುತ್ತಲ್ಲ, ಅದೇನು ಆಗಂಗಿಲ್ಲ.
1: ಕೊಳತು ಹೋಗೋದು ಬೇಡದು ಪ್ರಶ್ನೆ ಬೇಡ, ಎಲ್ಲಾ ಕಾನೂನು ಮಾಡ್ಯಾರ ಹಿಂಗ ಹಿಂಗ ಇರ್ಬೇಕಂತ. ಹಂಗೆದ್ದು ನಾವು ಹಂಗೆ ಸೇರ್ಕೊಂಡು ಹೋದ್ರ ತಪ್ಪ.
0: ಈಗ ಎಲ್ಲಿ ಹಾಕ್ಬೇಕ್ ನಾ ಕಸನ?
1: ಗಾಡಿ ಬರ್ತೈತಿ ಅವಾಗ ಹಾಕು.
0: ಹಂಗ ಮಾಡ್ತೇನೆ ಹಂಗಾರ, ಅವ್ರ ಇವ್ರ ಮನೆ ಮುಂದೆ ಕಸ ಹಾಕಿ ನಾ ಯಾಕೆ ಬೈಸ್ಕೊಳ್ಳಿ?
1: ಹಾ ಹಂಗೆ ಮಾಡು, ಜಾಣ ಹಾಕಿ ಹಾಕ್ತೀನಿ.
2: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ.
3: ಒಬ್ರು ಹೇಳ್ತಾ ಇದ್ರೆ ಹೇಗೆ ಇದ್ರು ವಿವಿಧ ಭಾರತೀನೇ ಚೆನ್ನ, ನನ್ನಾಣೆ ನೀ ನಂಬು ನನ್ನ ಅಂತ. ಮತ್ತೊಬ್ರು ಹೇಳ್ತಿದ್ರೆ ನೀವು ಏನೇ ಬಡಿಸಿದ್ರು ವಿವಿಧ ಭಾರತೀನೇ ಚೆಂದ ಅಂತ. ಹಾಗೆ ಇನ್ನೊಬ್ರು ಹೇಳ್ತಾ ಇದ್ರೆ ಮನಸ್ಸು ಚೆನ್ನಾಗಿದ್ರೆ ಹೇಗಿದ್ರು ಚೆನ್ನ ಅಂತ ಹೇಳಿ ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳನ್ನು ಕೇಳ್ತಾ ಇದ್ದೀವಿ, ಖುಷಿ ಆಗ್ತಾ ಇದೆ ಅಂತ ಹೇಳ್ತಾರೆ. ನಾಗರಾಜ್ ಕೊಡೈಕಲ್ ಗಂಗಾವತಿಯಿಂದ ಹೇಳ್ತಾ ಇದ್ರೆ 2050 ಸಾಲಿನಲ್ಲೂ ಕೂಡ ಪ್ರಸಾರವಾಗುವಂಥ ಹಾಡುಗಳು, ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಈ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಮುಗಿದ ಮೇಲೆ ಕೂಡ ಒಂದಷ್ಟು ಹಾಡುಗಳು ನನ್ನ ತಲೆಯಲ್ಲಿ ಗುಯಿಗುಡುತ್ತಾ ಸಂತೋಷವನ್ನು ಕೊಡುತ್ತವೆ, ಧನ್ಯವಾದಗಳು ಅಂತಾರೆ. ಎನ್ ಆರ್ ಕೃಷ್ಣಮೂರ್ತಿಯವರು ಅರಸೀಕೆರೆಯಿಂದ, ಮತ್ತು ತೀರ್ಥೇಶ ಚನ್ನಪಟ್ಟಣದಿಂದ, ಮಂಗಳೂರಿನ ಮಂಗಳೇಶ ಸ್ವಾಮಿ ಕೌಸಲ್ಯ ಬನಶಂಕರಿಯಿಂದ, ಯಾರಿದು ಬೊಳಂದಮಕ್ಕಿ ಗಜಾನನ ಭಟ್ ಹೊನ್ನಾವರದಿಂದ, ಮಳೆ ಬಂದು ವಾತಾವರಣ ತಂಪಾಗಿದೆ, ಸೊಗಸಾದ ಹಾಡುಗಳನ್ನು ಕೇಳ್ತಾ ಇದ್ದೇವೆ ಅಂತ ಹೇಳ್ತಾರೆ. ಸೌಮ್ಯ ರಾಜ್ಕುಮಾರ್ ವಾಣಿ ವಿಲಾಸಪುರ ಹಿರಿಯೂರು ಇಲ್ಲಿಂದ, ಮತ್ತೊಬ್ಬರು ಯಾರಿದು ಅಂದರೆ ಗಾಯತ್ರಿ ರಮೇಶ್ ಕೆ ಆರ್ ರಮೇಶ್ ಗಾಯತ್ರಿ ನಗರ ಇಲ್ಲಿಂದ. ನಾಗರಾಜ್ ಶರ್ಮಾ, ನಮಸ್ತೆ, ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಹಾಡುಗಳು ಚೆನ್ನಾಗಿದೆ, ನಾನು ನಿರೀಕ್ಷೆ ಮಾಡಿದ್ದೆ ಕಾರ್ಮಿಕ ಕಳ್ಳನೆಲ್ಲ ಸಿನಿಮಾದ ಹಾಡು ಬರುತ್ತೆ ಅಂತ, ಚೆನ್ನಾಗಿದೆ ಒಟ್ಟಾರೆ, ಒಳ್ಳೆ ಹಾಡುಗಳು, ಧನ್ಯವಾದ ಅಂತ ಹೇಳ್ತಾರೆ. ಭಾಸ್ಕರ್ ಅವರು ಯಶವಂತಪುರದಿಂದ ಸಂದೇಶ ಕಳಿಸಿದ್ದಾರೆ. ಅನಂತಕುಮಾರ್ ಅರಸ್ ಇವರು ಕೂಡ ಹಳೆಯ ಹಾಡುಗಳು ಮಾಧುರ್ಯ ಭರಿತವಾಗಿದೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ.

ರಾಗತಾಳ ಚಿತ್ರದ ಹಾಡು ಎಸ್ ಜಾನಕಿಯವರ ಧ್ವನಿಯಲ್ಲಿದೆ. ನಂದಗೋಪಾಲ ರೆಡ್ಡಿಯವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತ ಇದೆ. ಈ ಹಾಡಿನ ಜೊತೆಗೆ ಬರ್ತಾ ಇರುವಂತಹ ಮತ್ತೊಂದು ಹಾಡು ಮರೆಯಲಾಗದ ಕಥೆ ಚಿತ್ರದ್ದು. ವಾಣಿ ಜಯರಾಮ್ ಅವರು ಧ್ವನಿಯಾಗಿದ್ದಾರೆ. ಚಿವದೇ ಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ.

0: ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ ಇದುವರೆಗೆ ಪ್ರಸಾರವಾಯಿತು. ಬೆಳಗಿನಿಂದ ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದದ್ದು ಚಂದು ಬಾನುಲಿ ಬಂಧು. ಇದಿಷ್ಟು ಈ ಹೊತ್ತಿನ ಪ್ರಸಾರ ಕಾರ್ಯ. ಮತ್ತೊಂದು ಪ್ರಸಾರದಲ್ಲಿ ಭೇಟಿಯಾಗೋಣ. 102.9 FM ವಿವಿಧ ಭಾರತಿಯನ್ನ ಕೇಳ್ತಾ ಇರಿ, ಸದಾ ನಮ್ಮ ಜೊತೆಯಾಗಿರಿ.
1: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
2: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
3: ஆகாஷ்வாணியின் அனைத்து தமிழ் நிகழ்ச்சிகளும் நியூஸ் ஆன் AIR ஆப்பில் கிடைக்கும்.

0: ರಾಗಂ 24x7 ಡಿಟಿಎಚ್ ವಾಹಿನಿ, ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ ಎಐಆರ್ ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
1: ಸಮಯ 11:00. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
2: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 11:01.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ, ಬಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆಯಾಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡವಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
6: ಮಾಡಿ ಸಂಕಲ್ಪವ, ಸಂರಕ್ಷಣೆಗೆ ಮಾನವ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 11:02. ನಮ್ಮ ಮುಂದಿನ ಕಾರ್ಯಕ್ರಮ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಎರಡು ಪಂದ್ಯಗಳು ನಡೆಯಲಿದ್ದು, ಕೋಲ್ಕತ್ತಾದ ಇಡನ್ ಗಾರ್ಡನ್ಸ್ನಲ್ಲಿ ನಡೆಯುವ ದಿನದ ಎರಡನೇ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1:00.

0: ಕಿಡ್ನಿ ವೈಫಲ್ಯದಿಂದ ಬಳಲುವವರಿಗೆ ಡಯಾಲಿಸಿಸ್ ಒಂದು ವರದಾನ. ಆದರೆ ಇನ್ನು ಸೋಂಕು ತಗಲುವ ಭಯ ಬೇಡ. ಕರ್ನಾಟಕ ಸರ್ಕಾರವು ದೇಶದಲ್ಲೇ ಮೊದಲ ಬಾರಿಗೆ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನಿಮ್ಮ ಸೇವೆಗೆ ಸನ್ನದ್ಧವಾಗಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ನಾವು ತಾಲೂಕು ಮಟ್ಟದ ಆಸ್ಪತ್ರೆಗಳಲ್ಲೂ ಡಯಾಲಿಸಿಸ್ ಸೌಲಭ್ಯವನ್ನು ವಿಸ್ತರಿಸಿದ್ದೇವೆ. ರೋಗಿಗಳ ಸುರಕ್ಷತೆಗೆ ಕಡ್ಡಾಯವಾಗಿ ಸಿಂಗಲ್ ಯೂಸ್ ಡಯಾಲೈಸರ್ ಬಳಸುತ್ತಿದ್ದೇವೆ. ಈ ಅತ್ಯಾಧುನಿಕ ಮತ್ತು ಸುರಕ್ಷಿತ ಸೇವೆಯನ್ನು ಉಚಿತವಾಗಿ ಪಡೆದುಕೊಳ್ಳಿ.
0: ಪ್ರತಿ ಬಾರಿಯೂ ಹೊಸ ಡಯಾಲೈಸರ್ ಬಳಸುವುದರಿಂದ ನಿಮ್ಮ ಸುರಕ್ಷತೆ ಖಚಿತ. ಉಚಿತ ಮತ್ತು ಗುಣಮಟ್ಟದ ಚಿಕಿತ್ಸೆ ಪಡೆಯಿರಿ, ನೆಮ್ಮದಿಯಿಂದ ಜೀವಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಮಹೇಶ, ಹೊಸ ಎಲೆಕ್ಟ್ರಿಕ್ ಆಟೋನ ಕಂಗ್ರಾಟ್ಸ್ ಕಣ್ಲ.
3: ನನ್ಗಲ್ಲ ಕಣೋ, ನನ್ ಮನೆಯವಳಿಗೆ ಥ್ಯಾಂಕ್ಸ್ ಹೇಳು, ಅವಳಿಂದನೆ ಈ ಆಟೋ ತಗೊಂಡಿದ್ದು.
4: ಹೌದಣ್ಣ, ಸಿದ್ದರಾಮಯ್ಯನವ್ರ ಸರ್ಕಾರದ ಗ್ಯಾರಂಟಿಗಳಿಂದ ಆಗ್ತಿರೋ ಉಳಿತಾಯದ ಹಣನೇ ಈ ಆಟೋ ತರ ಕಾರಣ.
5: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
6: ರಂಗಪ್ಪ, ಕೋಟಿಗೆಲ್ಲ ಹೊಸ ಹಸು ಕಟ್ತಾ ಇದ್ಯಾ? ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು?
7: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಮಹಿಮೆ ಅಣ್ಣ.
8: ಹೌದಣ್ಣ, ಗೃಹಲಕ್ಷ್ಮಿ ಉಚಿತ ಕರೆಂಟ್ ನಿಂದೆಲ್ಲ ಉಳಿತಾಯ ಆಗಿರೋ ಹಣ ನಮ್ಗೆ ಆಸರೆಯಾಗಿದೆ. ಈಗ ಹೈನುಗಾರಿಕೆಯಿಂದ ದಿನಕ್ಕೆ ಹೆಚ್ಚುವರಿ ಆದಾಯ ಬರ್ತಿದೆ.
5: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
9: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಆತ್ಮೀಯ ಶ್ರೋತೃ ಬಾಂಧವರೇ, ಮಧ್ಯಾಹ್ನದ ಕಾರ್ಯಕ್ರಮಗಳಿಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಎಂದಿನಂತೆ ಈ ಪ್ರಸಾರದಲ್ಲಿ ನೀವು ಆಲಿಸಲಿದ್ದೀರಿ ಇದೀಗ ಹೊಸ ಹಾಡು ಬ್ಯಾಕ್ ಟು ಬ್ಯಾಕ್, ಆಮೇಲೆ ಕಲಾಭಾರತಿ, ನಂತರ ಕರೆಗೊಂದು ಹಾಡು, ಸಂದೇಶ ನಮಗೆ, ಸಂಗೀತ ನಿಮಗೆ, ಚಿತ್ರತಾನ ಪರಿಮಳ ಕಾರ್ಯಕ್ರಮಗಳನ್ನು ಆಲಿಸಲಿದ್ದೀರಿ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಕೇಳಿ ಈಗ ಬ್ಯಾಕ್ ಟು ಬ್ಯಾಕ್ ಹೊಸ ಹಾಡು.

ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಕೇಳ್ತಾ ಇದ್ದೀರಿ. ಹೊಸ ಹಾಡು ಬ್ಯಾಕ್ ಟು ಬ್ಯಾಕ್, ಅರಸು ಚಿತ್ರದ ಗೀತೆ ಕೇಳಿದಿರಿ. ಕುನಾಲ್ ಗಾಂಜಾವಾಲ ಅವರ ಧ್ವನಿಯಲ್ಲಿ ರಾಮ್ ನಾರಾಯಣ್ ಅವರು ಬರೆದ ಗೀತೆಗೆ ಸಂಗೀತ ನೀಡಿದವರು ಹಂಸಲೇಖ. ಈ ಗೀತೆಗೆ ಮುನ್ನ ನೀವು ಕೇಳಿದ ಹಾಡು ಮಧು ಬಾಲಕೃಷ್ಣ ಹಾಗೂ ಚಿತ್ರ ಅವರ ಧ್ವನಿಗಳಲ್ಲಿತ್ತು. ದೊಡ್ಡರಂಗೇಗೌಡ ಅವರ ರಚನೆ. ಅಮೃತವಾಣಿ ಚಿತ್ರದಿಂದ ಗೀತೆಯನ್ನು ಆರಿಸಲಾಗಿತ್ತು. ಸಂಗೀತ ನೀಡಿದವರು ಎಂಪಿ ನಾಯ್ಡು.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್.
1: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
2: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
1: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
2: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
1: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
2: 8700014242.

ಕೇಳುಗರೆ ಗಮನಿಸಿ, ಪ್ರತಿ ತಿಂಗಳ ಮೊದಲ ಮತ್ತು ಮೂರನೇ ಭಾನುವಾರದಂದು ಕಥೆ, ಕಾದಂಬರಿ, ಕಾವ್ಯ, ನಾಟಕ, ಪ್ರಬಂಧ, ವಿಮರ್ಶೆ ಹೀಗೆ ಸಾಹಿತ್ಯದ ಹಲವು ಪ್ರಕಾರಗಳನ್ನು ಒಳಗೊಂಡ ರಸಾನುಭವ ನೀಡುವ ಮಾನವ ಅನುಭವದ ಪ್ರತಿಬಿಂಬದ ಕಾರ್ಯಕ್ರಮ ಸಾಹಿತ್ಯ ಸಂಪುಟ. ಸಾಹಿತ್ಯ ಸಂಪುಟ ಪ್ರಸಾರವಾಗುವುದು. ಗಮನಿಸಿ, ಪ್ರತಿ ತಿಂಗಳ ಮೊದಲ ಮತ್ತು ಮೂರನೇ ಭಾನುವಾರ ಸಾಹಿತ್ಯ ಸಂಪುಟ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 11:32. ನಮ್ಮ ಮುಂದಿನ ಕಾರ್ಯಕ್ರಮ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆಗೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30 ಸಂಜೆ 6 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90 ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.
1: ವಿವಿಧ ಭಾರತಿ, ಆಕಾಶವಾಣಿ, ಕನ್ನಡ. ಕಲಾಭಾರತಿ

ಇವತ್ತಿನ ಕಲಾಭಾರತಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಶ್ರೋತೃಗಳೇ ಸ್ವಾಗತ. ಇವತ್ತಿನ ಕಲಾಭಾರತಿಯ ನಕ್ಷತ್ರ ಯಾರು? ಯುವ ಪ್ರತಿಭೆ, ಶಾಸ್ತ್ರೀಯ ಸಂಗೀತದ ಹಿನ್ನೆಲೆ ಉಳ್ಳವರು. 3 ಗಂಟೆ ಕಾಲ ಕಿರಣ ಘರಾಣ ಶಾಸ್ತ್ರೀಯ ರಾಗಗಳ ಪ್ರಸ್ತುತೀಕರಣಕ್ಕೂ ಸೈ, ಚಿತ್ರಗೀತೆಗಳ ಸಾಹಿತ್ಯಕ್ಕೆ ಧ್ವನಿ ನೀಡಿ ರಂಜಿಸುವುದಕ್ಕೂ ಸೈ. ಇಂದಿನ ಕಲಾ ಪ್ರತಿಭೆ ಕಲಾಭಾರತಿ ಸಿದ್ಧಾರ್ಥ ಬೆಳ್ಮಣ್ಣು.

ಇವತ್ತಿನ ಕಲಾಭಾರತೀಯ ನಕ್ಷತ್ರ ಗಾಯಕ ಸಿದ್ಧಾರ್ಥ ಬೆಳ್ಮಣ್ಣು. ಶಾಸ್ತ್ರೀಯ ಸಂಗೀತದ ಘನತೆ ಉಳಿಸಿಕೊಂಡೇ ಸಿನಿಮಾದಲ್ಲೂ ಹಾಡ್ತಾ ಇದ್ದಾರೆ. ಶಾಸ್ತ್ರೀಯ ಸಂಗೀತದ ಶೈಲಿಗಳನ್ನು ಹಾಗೆ ಸಿನಿಮಾ ಸಂಗೀತದ ಲಹರಿಯನ್ನು ಬ್ಯಾಲೆನ್ಸ್ ಮಾಡುವ ಗುಣ ಇವರಿಗೆ ಸಿದ್ಧಿಸಿದೆ. ಕಲೆಯಲ್ಲೂ ಪಾರಂಗತರು, ಹಾಗೆ ಸಿನಿಮಾ ರಂಗದಲ್ಲಿ ಗೀತೆಗಳನ್ನು ಹಾಡುವಾಗ ಅವರ ಸುಲಲಿತ ಧ್ವನಿಯ ಆಲಾಪ ಕೇಳುಗರನ್ನು ಹಿಡಿದಿಡತ್ತೆ. ಸಿದ್ಧಾರ್ಥ ಬೆಳ್ಮಣ್ಣು, ಸಾಮಾನ್ಯವಾಗಿ ನಾವು ಹೇಳ್ತಾ ಇರ್ತೀವಿ ಪರಭಾಷೆಯ ಗಾಯಕರನ್ನು ಕರ್ಕೊಂಡು ಬಂದು ಇಲ್ಲಿ ಹಾಡಿಸ್ತೀವಿ, ಅಥವಾ ಕನ್ನಡದ ಗಾಯಕರು ನಾವು ಹೆಚ್ಚಿನ ಅವಕಾಶ ಕೊಡ್ತಾ ಇಲ್ಲ, ಕನ್ನಡದ ಹುಡುಗರಿಗೆ ಅವಕಾಶ ಸಿಗಬೇಕು, ಬೇರೆ ಕಡೆಯಿಂದ ಗಾಯಕರನ್ನು ಯಾಕೆ ಕರೆಸಬೇಕು, ಹೀಗೆಲ್ಲ ಮಾತುಗಳನ್ನು ಕೇಳ್ತಾ ಇರ್ತೀವಿ. ಆದರೆ ನಮ್ಮ ಹುಡುಗರು ಹೊರಗಡೆ ಹಾಡಿದಾಗ ಇವ ನಮ್ಮವ ಇವ ನಮ್ಮವ ಅಂತ ಹೆಮ್ಮೆ ಪಡ್ತೀವಿ. ಸಿದ್ಧಾರ್ಥ ಬೆಳ್ಮಣ್ಣು, ಇವ ನಮ್ಮವ ನಮ್ಮವ ಕರ್ನಾಟಕದ ಹೆಮ್ಮೆ, ಉಡುಪಿ ಜಿಲ್ಲೆ ಕಾರ್ಕಳದವರು. ಇವತ್ತಿನ ಕಲಾಭಾರತಿ ಸಿದ್ಧಾರ್ಥ ಬೆಳ್ಮಣ್ಣು.

ಇವತ್ತಿನ ಕಲಾ ಭಾರತೀಯ ನಕ್ಷತ್ರ ಸಿದ್ಧಾರ್ಥ ಬೆಳ್ಮಣ್ಣು. ಸಿದ್ಧಾರ್ಥ ಬೆಳ್ಮಣ್ಣು ನಮ್ಮ ಕನ್ನಡದ ಹೆಮ್ಮೆ, ಕರ್ನಾಟಕದ ಗಾಯಕ, ಪ್ರಪಂಚದಾದ್ಯಂತ ಜನಪ್ರಿಯರಾಗ್ತಾ ಇದ್ದಾರೆ. ಹಾಗೆ ಸಿದ್ಧಾರ್ಥ ಬೆಳ್ಮಣ್ಣು ಅವರಿಗೆ ಕನ್ನಡದಲ್ಲಿ ಸಿಕ್ಕ ಅವಕಾಶಗಳು ಅಂತ ನೋಡಿದಾಗ ಅವರ ಕಲೆಗಾರಿಕೆಯ ಸಂಪೂರ್ಣ ಪ್ರಯೋಜನವನ್ನು ಇನ್ನೂ ನಮ್ಮ ಚಿತ್ರರಂಗ ಮಾಡಿಕೊಳ್ಳಬೇಕೇನೋ ಅಂತ ಅನಿಸುತ್ತೆ. ಅವರಿಗೆ ಸಿಕ್ಕ ಅನೇಕ ಹಾಡುಗಳು ಯಾಕೋ ಸ್ವಲ್ಪ ದುಃಖದ ಛಾಯೆಯ ಗೀತೆಗಳೇ ಇರಬಹುದೇನೋ ಅಂತ ಅನ್ನಿಸುತ್ತೆ. ಸಿದ್ಧಾರ್ಥ ಬೆಳ್ಮಣ್ಣು ಯುವ ಪ್ರತಿಭೆ, ಶಾಸ್ತ್ರೀಯ ಸಂಗೀತದ ಹಿನ್ನೆಲೆ ಉಳ್ಳವರು.

ಸಿದ್ಧಾರ್ಥ ಬೆಳ್ಮಣ್ಣು ಅವರ ಎಲ್ಲ ಹಾಡುಗಳಿಗೂ ಒಂದು ಶಾಸ್ತ್ರೀಯ ಸಂಗೀತದ ಸ್ಪರ್ಶ ಇದೆ ಅನ್ನೋದನ್ನ ನಾವು ಗುರುತಿಸಬಹುದು. ಮಾಯೆ ನೀನೊಂದು ಮಾಯೆ ಭಾವವೇ ಹೋಗಿವಾ ಅಂತ ಹಾಡಿದ್ರು ಸಿದ್ಧಾರ್ಥ ಬೆಳ್ಮಣ್ಣು. ಅವರ ಧ್ವನಿಯೇ ಒಂದು ಮಾಯೆ, ಮಾತಿಗೂ ಮೌನಕ್ಕೂ ಸಿಗದ ಮಧುರ ಆಳವಾದ ಧ್ವನಿ ಸಿದ್ಧಾರ್ಥ ಬೆಳ್ಮಣ್ಣು ಅವರದು. ಬದುಕಿನ ಬಣ್ಣವೇ ಹಾಡಿನ ಮೂಲಕ ಸಂಚಲನ ಮೂಡಿಸಿದರು. ಟಗರು ಚಿತ್ರದ ಮೂಲಕ ಅವರು ಕನ್ನಡದ ಗೀತೆಗಳನ್ನು ಹಾಡೋದಕ್ಕೆ ಬಂದರು. ಕನ್ನಡ ಚಿತ್ರರಂಗಕ್ಕೆ ಹೊಸ ಬಣ್ಣದ ಸ್ಪರ್ಶವನ್ನು ಕೊಟ್ಟರು ಸಿದ್ಧಾರ್ಥ ಬೆಳ್ಮಣ್ಣು. ಭಾವವೇ ಹೋಗಿವಾ ಇರಬಹುದು, ನೀನೇನ ಮೋಹನ ಇರಬಹುದು, ಮಾಯೆ ನೀನೊಂದು ಮಾಯೆ, ಹೀಗೆ ಮಾತಾಡೋ ಗೊಂಬೆ, ಬಾನ ತೊರೆದು ನೀಲಿ, ನಮ್ಮ ತುಳುನಾಡು, ಹೇಳಬೇಕು ಎಲ್ಲವನ್ನು, ಹೀಗೆ ಅನೇಕ ಹಾಡುಗಳನ್ನು ಹಾಡಿದರು ಸಿದ್ಧಾರ್ಥ ಬೆಳ್ಮಣ್ಣು.

0: ತುಳುನಾಡಿನ ಹುಡುಗ ಸಿದ್ಧಾರ್ಥ ಬೆಳ್ಮಣ್ಣು ಇವತ್ತಿನ ಕಲಾಭಾರತೀಯ ನಕ್ಷತ್ರ. ಸಂಗೀತದ ಭದ್ರ ಬುನಾದಿ ಗುರುಕುಲ ಪದ್ಧತಿಯಲ್ಲಿ ಅಭ್ಯಾಸ ಮಾಡಿದರು. ಗಂಭೀರ ಧ್ವನಿ, ಶಾಂತಿ ಮತ್ತು ಸ್ಥಿರವಾದ ಭಾವಪೂರ್ಣ ಧ್ವನಿ, ಸ್ಪಷ್ಟ ಉಚ್ಚಾರ, ಸೂಫಿ ಹಾಡುಗಳನ್ನು ಕೂಡ ಹಾಡಿದ್ದಾರೆ ಸಿದ್ಧಾರ್ಥ ಬೆಳ್ಮಣ್ಣು. ಪಿಆರ್ ಮಂಜುನಾಥ್ ಹಾಗೂ ಪಂಡಿತ್ ವಿನಾಯಕ ತೊರವಿ ಅಂತಹ ಹಿರಿಯರ ಮಾರ್ಗದರ್ಶನದಲ್ಲಿ ಅರಳಿದ ಪ್ರತಿಭೆ ಸಿದ್ಧಾರ್ಥ ಬೆಳ್ಮಣ್ಣು. ಆಕಾಶವಾಣಿಯ ಎ ಗ್ರೇಡ್ ಕಲಾವಿದರು. ಯಕ್ಷಗಾನದ ಹಾಡುಗಳನ್ನು ಕೂಡ ಹಾಡ್ತಾ ಯಕ್ಷಗಾನದಲ್ಲಿ ವಿಶೇಷ ಆಸಕ್ತಿಯನ್ನು ಬೆಳೆಸಿಕೊಂಡವರು ಸಿದ್ಧಾರ್ಥ ಬೆಳ್ಮಣ್ಣು. ಸಿದ್ಧಾರ್ಥ ಬೆಳ್ಮಣ್ಣು ಎಂಬ ಕಲಾ ಪ್ರತಿಭೆಯ, ಯುವ ಪ್ರತಿಭೆಯ ಸಂಪೂರ್ಣ ಪ್ರಯೋಜನವನ್ನು ನಮ್ಮ ಕನ್ನಡ ಚಿತ್ರರಂಗ ಹಾಗೆ ಭಾರತೀಯರು ಪಡೆದುಕೊಳ್ಳಲಿ ಅಂತ ಆಶಿಸ್ತಾ ಇವತ್ತಿನ ಕಲಾಭಾರತಿಯನ್ನು ಮುಗಿಸೋಣ. ಇಂದಿನ ಕಲಾಭಾರತಿಯ ನಕ್ಷತ್ರ ಗಾಯಕ ಸಿದ್ಧಾರ್ಥ ಬೆಳ್ಮಣ್ಣು.
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 12 ಗಂಟೆ ಆಗುತ್ತಲಿದ್ದು ನಮ್ಮ ಮುಂದಿನ ಕಾರ್ಯಕ್ರಮ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
2: ಎ ನ್ಯೂ ಐಕಾನ್ ಫಾರ್ ಎ ಫಿಟರ್ ಇಂಡಿಯಾ ಪೆಡಲಿಂಗ್ ಟು 2030 ಧ್ಯೇಯದೊಂದಿಗೆ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ 75ನೇ ಆವೃತ್ತಿಯ ಅಭಿಯಾನ ಧಾರವಾಡ ಸೇರಿದಂತೆ ದೇಶದ 8,000ಕ್ಕೂ ಅಧಿಕ ಸ್ಥಳಗಳಲ್ಲಿ ಖೇಲೋ ಇಂಡಿಯಾ ಕೇಂದ್ರಗಳು ಹಾಗೂ ಭಾರತೀಯ ಕ್ರೀಡಾ ಪ್ರಾಧಿಕಾರ ಸಾಯಿ ಕೇಂದ್ರಗಳಲ್ಲಿ ಇಂದು ಬೆಳಗ್ಗೆ ಜನಜಾಗೃತಿ ಸೈಕ್ಲೋಥಾನ್ ಜರುಗಿತು. ಅಹಮದಾಬಾದ್ನ 2030ರ ಕಾಮನ್ವೆಲ್ತ್ ಕ್ರೀಡಾಕೂಟದ ಶತಮಾನೋತ್ಸವ ಸ್ಮರಣಾರ್ಥ ಗುಜರಾತಿನ ಸಬರ್ಮತಿ ನದಿ ತೀರದಲ್ಲಿ ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಖಾತೆ ಸಚಿವ ಮನ್ಸುಖ್ ಮಾಂಡವೀಯ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ಗೆ ಇಂದು ಬೆಳಗ್ಗೆ ಚಾಲನೆ ನೀಡಿದರು. ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ ಧಾರವಾಡ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದ ರೈಲ್ವೆ ರಕ್ಷಣಾ ದಳದ ಧಾರವಾಡ ಘಟಕದ ಉಪನಿರೀಕ್ಷಕ ಎಂ ರವಿಚಂದ್ರನ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
3: ಸಾಯಿ ಅಥಾರಿಟಿ ಆಫ್ ಇಂಡಿಯಾ ಸೈಕ್ಲಿಂಗ್ ಧಾರವಾಡ ಇಲ್ಲಿ ಆಚರಣೆ ಮಾಡಿದ್ರು. ಎವ್ರಿ ಸಂಡೇ ಮಾಡಿದಾರೆ. ನಮಗೆ ಇವರು ಕಡೆ ಬಂದು ನಾವು ಇದರಲ್ಲಿ ಪಾಲ್ಗೊಂಡಿದ್ವಿ. ಮೆಂಬರ್ಸ್ ಬಂದಿದ್ವಿ, ಆರ್ಪಿಎಫ್ ಸಿಬ್ಬಂದಿಗಳು. 2030 ಕಾಮನ್ವೆಲ್ತ್ ಗೇಮ್ಸ್ ಪ್ರಮೋಷನ್ ಸಲುವಾಗಿ ನಾವೊಂದು 70 ಮೆಂಬರ್ಸ್ ಅದರ್ ಅಸೋಸಿಯೇಷನ್ ಎಲ್ಲ ಬಂದಿದ್ರು, ಪಾಲ್ಗೊಂಡಿದ್ವಿ ಇದ್ರಾಗ. ಇದರಲ್ಲಿ ನಮಗೆ ಒಂದು ಎಲ್ಲ ಫಿಟ್ನೆಸ್ ಗೆ ಟೈಮ್ ಸಿಗಲ್ಲ, ಇಂಟ್ರೆಸ್ಟ್ ಬರ್ತಾ ಇದೆ. ನಮ್ಮ ಫ್ಯಾಮಿಲಿ, ನಮ್ಮ ಸ್ಟಾಫ್ ಎಲ್ಲರಿಗೂ ಇದೇ ತರ ನಾವು ಫಿಟ್ ತರಬೇಕಂತೇಳಿ ಎಲ್ಲರಿಗೂ ಇದೇ ತರ ನಮ್ಮ ಅಡ್ವೈಸ್ ಮಾಡ್ತೇವೆ. ಇನಿಶಿಯೇಟಿವ್ ನಮ್ಗೆ ತುಂಬಾ ಒಳ್ಳೇದು ಅನಿಸ್ತಾ ಇದೆ. ಮೇಲೆ ಅಧಿಕಾರಿಗೂ ತಿಳಿಸಿ ಇದನ್ನು ಎಲ್ಲರಿಗೂ ನಾವು ಪಾರ್ಟಿಸಿಪೇಟ್ ಮಾಡಕ್ ಇದನ್ನ ಅಡ್ವೈಸ್ ಮಾಡ್ತೇವೆ. ಎಲ್ಲ ಯುವಕರು ಇದರಲ್ಲಿ ಪಾಲ್ಗೊಂಡು ಸಾಯಿ ಅವ್ರನ್ನ ಯೂಟಿಲೈಸ್ ಮಾಡ್ಕೋಬೇಕು. ಜಾಸ್ತಿ ಜನ ಇದರಲ್ಲಿ ಸೇರಿ ಕಂಡೀಷನ್ ಅವ್ರ ಪರ್ಸನಲ್ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ನ ಜಾಸ್ತಿ ಆಗಿ ಇದರಲ್ಲಿ ಯೂಟಿಲೈಸ್ ಮಾಡ್ಕೊಂಡು ಅವೇರ್ನೆಸ್ ನ ಎಲ್ಲಾ ಕಡೆ ಸ್ಪ್ರೆಡ್ ಮಾಡ್ಬೇಕು ಅನ್ನೋದು ನನ್ನೊಂದು ಅಭಿಪ್ರಾಯ.
2: ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ನಾಳೆ ಹಾಗೂ ನಾಡಿದ್ದು ಭಾರತೀಯ ಸ್ಟೇಟ್ ಬ್ಯಾಂಕ್ ಸಿಬ್ಬಂದಿ ಕರೆ ನೀಡಿದ್ದ ಮುಷ್ಕರವನ್ನು ಮುಂದೂಡಲಾಗಿದ್ದು ಎಂದಿನಂತೆ ಬ್ಯಾಂಕ್ಗಳು ಕಾರ್ಯನಿರ್ವಹಿಸಲಿವೆ ಎಂದು ಅಖಿಲ ಭಾರತ ಎಸ್ಬಿಐ ನೌಕರರ ಒಕ್ಕೂಟ ತಿಳಿಸಿದೆ. ಕೃತಕ ಬುದ್ಧಿಮತ್ತೆ ಎಐ ತಂತ್ರಜ್ಞಾನ ಎಲ್ಲ ಕ್ಷೇತ್ರಗಳಲ್ಲಿಯೂ ಪ್ರಾಮುಖ್ಯತೆ ವಹಿಸುತ್ತಿದೆ. ಶಿಕ್ಷಣ, ಬ್ಯಾಂಕಿಂಗ್, ರಕ್ಷಣೆ ಹಾಗೂ ಆರೋಗ್ಯ ಕ್ಷೇತ್ರಗಳ ಮೇಲೆ ಬೀರಲಿರುವ ಸಂಭವನೀಯ ಪರಿಣಾಮಗಳ ಬಗ್ಗೆ ಚರ್ಚಿಸಬೇಕಿದೆ ಎಂದು ಹುಬ್ಬಳ್ಳಿಯ ಕೆಎಲ್ಇ ಟೆಕ್ ವಿಶ್ವವಿದ್ಯಾಲಯದ ಸಮಕುಲಾಧಿಪತಿ ಡಾ ಅಶೋಕ್ ಶೆಟ್ಟರ್ ಅಭಿಪ್ರಾಯಪಟ್ಟಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಕೆಎಲ್ಇ ಟೆಕ್ ಸಭಾಂಗಣದಲ್ಲಿ ಇಟೆಕ್ ಲೀಡರ್ಶಿಪ್ ಶೃಂಗಸಭೆ ಉದ್ಘಾಟಿಸಿ ಅವರು ಮಾತನಾಡಿದರು. ಧಾರವಾಡ ಜಿಲ್ಲೆ ಬಾಲಭವನದಲ್ಲಿ ಮಕ್ಕಳ ಬೇಸಿಗೆ ಶಿಬಿರ ನಡೆಯುತ್ತಿದ್ದು 18 ದೇಶಗಳ ವಿಭಿನ್ನ ನಾಣ್ಯ ಹಾಗೂ ನೋಟುಗಳ ಅಪರೂಪದ ಸಂಗ್ರಹಗಳ ಪ್ರದರ್ಶನಕ್ಕೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ವೀರನ್ಗೌಡ ಪಾಟೀಲ್ ಚಾಲನೆ ನೀಡಿದರು. ಗದಗ್ ಜಿಲ್ಲೆಯಾದ್ಯಂತ ಪೂರ್ವ ಮುಂಗಾರು ಮಳೆ ಉತ್ತಮವಾಗಿದೆ. ರೈತರು ಮಣ್ಣಿನ ಪರೀಕ್ಷೆ ಕೈಗೊಂಡು ಫಲಿತಾಂಶ ಆಧರಿಸಿ ಪೋಷಕಾಂಶಗಳನ್ನು ನೀಡಿ ಬೆಳೆ ನಿರ್ಧರಿಸುವಂತೆ ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ಚೇತನಾ ಪಾಟೀಲ್ ಕೋರಿದ್ದಾರೆ. ರಾಜ್ಯ ಸರ್ಕಾರ ಆರಂಭಿಸಲು ಉದ್ದೇಶಿಸಿರುವ 800 ಕೆಪಿಎಸ್ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳಿಂದ ಸುತ್ತಮುತ್ತಲಿನ 8,000ಕ್ಕೂ ಅಧಿಕ ಸರ್ಕಾರಿ, ಪ್ರಾಥಮಿಕ, ಪ್ರೌಢ ಮತ್ತು ಅನುದಾನಿತ ಪ್ರೌಢಶಾಲೆಗಳು ಮುಚ್ಚಲಿವೆ ಎಂದು ವಿಧಾನಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಕಳವಳ ವ್ಯಕ್ತಪಡಿಸಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಆರ್ಎನ್ ಶೆಟ್ಟಿ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕ ಮಾಧ್ಯಮಿಕ ಶಿಕ್ಷಕರ ಸಂಘದ ಹುಬ್ಬಳ್ಳಿ ಘಟಕ ಆಯೋಜಿಸಿದ್ದ ಸಭೆಯಲ್ಲಿ ಅವರು ಮಾತನಾಡಿದರು. ರಾಜ್ಯದ ಅನೇಕ ಕಡೆ ಮುಂಗಾರು ಪೂರ್ವ ಮಳೆಯಾಗುತ್ತಿದ್ದು 17 ಜಿಲ್ಲೆಗಳಿಗೆ ಇಂದು ಯೆಲೋ ಅಲರ್ಟ್ ಘೋಷಿಸಲಾಗಿದೆ. ಗುಡುಗು, ಮಿಂಚು ಹಾಗೂ ಗಾಳಿ ಸಹಿತ ಮಳೆ ಸುರಿಯಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ವಿಜಯಪುರದಲ್ಲಿ ನಿನ್ನೆ ಸಮಾರೋಪಗೊಂಡ 7 ದಿನಗಳ ರಾಜ್ಯ ಸಬ್ ಜೂನಿಯರ್ ರ್ಯಾಂಕಿಂಗ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ 15 ವರ್ಷದೊಳಗಿನ ಬಾಲಕರ ವಿಭಾಗದಲ್ಲಿ ಬೆಂಗಳೂರಿನ ಗೌತಮ್ ಎಸ್ ನಾಯರ್ ಹಾಗೂ ಬಾಲಕಿಯರ ವಿಭಾಗದಲ್ಲಿ ಬೆಂಗಳೂರಿನ ಮಹಿತಾ ನಾಯ್ಡು ಸುರಿ ಶೆಟ್ಟಿ ಚಾಂಪಿಯನ್ ಪಟ್ಟ ಅಲಂಕರಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿ ಮೂಲಕ ಪ್ರಸಾರವಾಗಲಿದೆ. ಈ ತಿಂಗಳ 29ರೊಳಗೆ mygov.in ಜಾಲತಾಣ ಅಥವಾ 1800 11 7800 ಸಂಖ್ಯೆಗೆ ಕರೆ ಮಾಡಿ ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬಹುದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10
4: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವನಿತಾ ವಿಹಾರ. ಇಂದಿನ ಕಾರ್ಯಕ್ರಮದಲ್ಲಿ ಸಮಾಜಮುಖಿ ಉದ್ಯಮದ ಮುನ್ನಡೆ, ಮಹಿಳಾ ಉದ್ಯಮಿ ಆಶಾ ಅವರ ಪಯಣ. ಇವರೊಂದಿಗೆ ಆಶಾ.

0: ಕೇಳುಗರೆ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಬ್ಬ ಮಹಿಳೆಯೊಳಗಿನ ಶಕ್ತಿ ಹೊರಹೊಮ್ಮಿದಾಗ ಅದು ಕೇವಲ ಆಕೆಯ ಜೀವನವನ್ನು ಮಾತ್ರ ಅಲ್ಲ, ಅವಳ ಕುಟುಂಬ, ಸಮಾಜ ಮತ್ತು ದೇಶವನ್ನು ಮುನ್ನಡೆಸುತ್ತೆ. ಮೂಲತಃ ಬೆಂಗಳೂರು, ಮೈಸೂರಿನಲ್ಲಿ ಕಳೆದ ಬಾಲ್ಯ, ಸಿಂಗಪುರ್ ಮತ್ತು ಆಸ್ಟ್ರೇಲಿಯಾದ ಅನುಭವ, ಜಗತ್ತಿನ ವಿವಿಧ ಭಾಗಗಳಲ್ಲಿ ಬದುಕಿನ ಪಾಠಗಳನ್ನು ಅರಿತುಕೊಂಡ ಮಹಿಳಾ ಸಾಧಕಿ ಆಶಾ ಅವರು ಎನ್ವಿರಾನ್ಮೆಂಟಲ್ ಸೈನ್ಸ್ ಇಂಜಿನಿಯರಿಂಗ್ ಹಿನ್ನೆಲೆ ಮತ್ತು ಸಿಂಗಪುರಿನ ನಾನ್ಯಾಂಗ್ ತಾಂತ್ರಿಕ ವಿಶ್ವವಿದ್ಯಾನಿಲಯದಿಂದ ಪಡೆದ ಸ್ನಾತಕೋತ್ತರ ವಿದ್ಯಾಭ್ಯಾಸದೊಂದಿಗೆ ತಮ್ಮ ವೃತ್ತಿ ಜೀವನವನ್ನ ಮಾನವ ಸಂಪನ್ಮೂಲ ಕ್ಷೇತ್ರದಲ್ಲಿ ರೂಪಿಸಿಕೊಂಡಿದ್ದಾರೆ. ಉದ್ಯಮಿಯಾಗಿ, ಮಾರ್ಗದರ್ಶಕಿಯಾಗಿ ಹಾಗೂ ಸಮಾಜಮುಖಿ ಚಿಂತಕಿಯಾಗಿ ಆಶಾ ಅವರು ನಮ್ಮ ನಡುವಿನ ವ್ಯಕ್ತಿಗಳಲ್ಲಿರುವ ಸಾಮರ್ಥ್ಯವನ್ನು ಗುರುತಿಸಿ ಅದಕ್ಕೆ ಕೌಶಲ್ಯ, ಆತ್ಮವಿಶ್ವಾಸ ಮತ್ತು ಅವಕಾಶಗಳ ಮೂಲಕ ದಿಕ್ಕು ನೀಡ್ತಾ ಇದ್ದಾರೆ. ವಿಶೇಷವಾಗಿ ಮಹಿಳೆಯರ ಸಬಲೀಕರಣವೇ ಅವರ ಕಾರ್ಯದ ಕೇಂದ್ರ ಬಿಂದು. ಇತ್ತೀಚೆಗೆ ವಿಶೇಷವಾಗಿ ಮಹಿಳಾ ಉದ್ಯಮಿಗಳ ಕೌಶಲ್ಯವನ್ನ ಜಾಗತಿಕ ವೇದಿಕೆಗೆ ತಲುಪಿಸುವಲ್ಲಿ ಆಶಾ ಅವರು ಮಹತ್ವದ ಪಾತ್ರ ನಿರ್ವಹಿಸ್ತಾ ಇದ್ದಾರೆ. ಜನರನ್ನ ಸಂಪರ್ಕಿಸೋದು, ಅವಕಾಶಗಳನ್ನು ಸೃಷ್ಟಿಸೋದು ಮತ್ತು ಬೆಳವಣಿಗೆಯನ್ನ ಸಾಧ್ಯವಾಗಿಸೋದು ಇವರ ಉದ್ದೇಶ. ಇವತ್ತು ನಮ್ಮೊಂದಿಗೆ ಅವರ ಜೀವನ ಅನುಭವ, ಅವರ ಥಾಟ್ಸ್, ಪ್ರೇರಣೆಯನ್ನ ಹಂಚಿಕೊಳ್ಳಲು ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಬಂದಿರುವ ಮಹಿಳಾ ಸಾಧಕಿ ಆಶಾ ಅವರನ್ನ ನಾವು ಹಾರ್ದಿಕವಾಗಿ ಸ್ವಾಗತಿಸೋಣ. ಆಶಾ ಅವರೇ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ.
0: ಓಕೆ, ಸೊ ನಿಮ್ಮ ಇಂಟ್ರೊಡಕ್ಷನ್ ನಮ್ಮ ಕೇಳುಗರಿಗೆ ಬೇಕು, ಅದರ ಜೊತೆಗೆ ನಿಮ್ಮ ಬಾಲ್ಯದ ಆಶಯಗಳು ಮತ್ತು ಇವತ್ತಿನ ನಿಮ್ಮ ಬದುಕಿನ ದಿಕ್ಕು ಇದೆಯಲ್ಲ, ಇವೆರಡರ ನಡುವೆ ನೀವು ಯಾವ ರೀತಿಯಾಗಿ ಸಂಬಂಧವನ್ನ ಕಲ್ಪಿಸ್ತೀರಾ ಅನ್ನೋದನ್ನ ನಮ್ಮ ಶ್ರೋತೃಗಳಿಗೆ ತಿಳಿಸ್ಕೊಡಿ.
1: ಅಪ್ಪ ಅಮ್ಮ ವೆರಿ

0: ವೆರಿ ಆರ್ಥೋಡಾಕ್ಸ್ ಅಂಡ್ ಕನ್ಸರ್ವೇಟಿವ್. ಮತ್ತೆ ಪಿ ಯು ಸಿ ಆಮೇಲೆ ಇಂಜಿನಿಯರಿಂಗ್ ಮಾಡಿ ಆಮೇಲೆ ಬೆಂಗಳೂರಿಗೆ ಬಂದಿದ್ದು. ಸೊ ನನ್ನ ಮೈಸೂರಿನ ಪಯಣ ಫುಲ್ಲು ಎಜುಕೇಷನ್ ರಿಲೇಟೆಡೇ ಆಗಿತ್ತು. ಸೊ ಸ್ಕೂಲ್ ಅಕಾಡೆಮಿಕ್ಸ್ ಜೊತೆಗೆ ಎಲ್ಲರೂ ಕಲ್ತಂಗೆ ವಿ ಹ್ಯಾವ್ ಆಲ್ ಆಫ್ ಅಸ್ ಹ್ಯಾವ್ ಕೆಲವು ಹಾಬೀಸ್. ಅದರಲ್ಲಿ ಸಂಗೀತ ತುಂಬ ಇಷ್ಟ ಇತ್ತು. ಸೊ ಅಮ್ಮ ಸಂಗೀತಕ್ಕೆ ಸೇರಿಸಿದ್ರು. ಜೂನಿಯರ್ ತನಕ ಸಂಗೀತ ಕಲಿತು ಅದ್ರ ಜೊತೆ ಆರ್ಟ್ಸ್ ಕ್ರಾಫ್ಟ್ಸ್ ಎಲ್ಲರೂ ಕಲ್ತಂಗೆ ಮಾಡಿದ್ದು. ಮೂಲತಃ ತುಂಬ ಇಷ್ಟ ಆಗಿ ಮನಸ್ಸಿಂದ ಮಾಡಿದ್ದು ನಾನು 7ನೇ ಕ್ಲಾಸ್ನಲ್ಲಿರುವಾಗ 5-6ನೇ ಕ್ಲಾಸ್ನವರಿಗೆ ಸಪೋರ್ಟ್ ಸ್ಟಡಿ ಗ್ರೂಪ್ ಅಂತ ಸ್ಟಾರ್ಟ್ ಆಗಿದ್ದದು.
1: ಓಕೆ.
0: ಅದೇ ಪಯಣದಲ್ಲಿ ಏನಾಯ್ತು ಅಂದ್ರೆ ಟ್ಯೂಷನ್ಸ್ ಅಂತ ಅವಾಗ ಕರೆಯೋರು. ಸೊ ಟ್ಯೂಷನ್ಸ್ ಅಂತ ಕರೆಯಕ್ಕೆ ಇಷ್ಟ ಇರಲಿಲ್ಲ. ಸೊ ಜೊತೆಲಿ ಓದೋದು ಅಂತ ಶುರು ಆಗಿದ್ದು. ಸೊ ಹಾಗೆ ಇಬ್ಬರು ಸ್ಟೂಡೆಂಟ್ಸ್ ನನ್ನ ಫಸ್ಟ್ ರೆಕಗ್ನೈಸ್ ಮಾಡಿ ಅದು ಮೆಂಟರಿಂಗ್ ಅಂತ ಸ್ಟಾರ್ಟ್ ಆಗಿದ್ದು ಅಂತ ನಾನು ಅವ್ರಿಗೆ ಇವಾಗ್ಲೂ ಕೃತಜ್ಞತರಾಗಿರ್ತೀನಿ. ದೇ ಆರ್ ನಾಟ್ ಇನ್ ಟಚ್ ವಿತ್ ಮೀ, ಬಟ್ ಡೆಫಿನೆಟ್ಲಿ ಅವರಿಬ್ಬರೇ ನನಗೆ ಈ ಪ್ರಯಾಣಕ್ಕೆ ಹೆಲ್ಪ್ ಮಾಡಿದ್ದು ಅಂತ ಹೇಳ್ಬೋದು. ಸೊ ಆಗ ಶುರು ಆಗಿದ್ದು ನಾವು ಎಲ್ಲೆಲ್ಲಿ ಟ್ರಾವೆಲ್ ಮಾಡಿದೀವೋ ಎಲ್ಲೆಲ್ಲಿ ಇದ್ನೋ ಎಲ್ಲ ಕಡೆ ನಡೆದಿದೆ, ಅದು ನಡೀತಾ ಇದೆ ಇವಾಗ್ಲೂ.
1: ನಿಮ್ಮ ಕಾಲೇಜ್ ಲೈಫ್ ಬಗ್ಗೆ, ಯು ಹ್ಯಾವ್ ಡನ್ ಅ ಡಿಫ್ರೆಂಟ್ ಸ್ಟ್ರೀಮ್ ಆಫ್ ಎಂಜಿನಿಯರಿಂಗ್, ಎನ್ವಿರಾನ್ಮೆಂಟ್ ಸೈನ್ಸ್ ಎಂಜಿನಿಯರಿಂಗ್ ಹಿನ್ನೆಲೆಯಿಂದ ಬಂದಿರೋದು. ಸೊ ಅದರ ಬಗ್ಗೆ ಸ್ವಲ್ಪ ಹೇಳ್ತೀರಾ?
0: ಐ ಕ್ಯಾನ್ ಸೇ ಇಟ್ ಆಕ್ಸಿಡೆಂಟಲ್. ಯಾಕೆಂದ್ರೆ ನನಗೆ ಚಿಕ್ಕವಳಿಂದ ಆಸೆ ಇದ್ದಿದ್ದು ಡಾಕ್ಟರ್ ಆಗಬೇಕು ಅಂತ. ಆದರೆ ನಾನು 10th standard ಬಂದಾಗ ನನ್ನ ತಂದೆನ ಕಳ್ಕೊಂಡೆ. ಸೊ ಫಿನಾನ್ಷಿಯಲಿ ವಿ ವೆರ್ ನಾಟ್ ಸ್ಟೇಬಲ್. ನನ್ನ ಸೋದರ ಮಾವನ ಛಾಯೆಯಲ್ಲಿ ಎಲ್ಲ ಅಂಕಲ್ಸ್ ಆಂಟ್ಸ್ ಎವರ್ ಗ್ರೇಟ್ಫುಲ್ ಟು ದೆಮ್. ಅವರಿಂದ ವಿ ಸಮ್ ಹೌ ಸ್ಟುಡ್ ಆನ್ ಆರ್ ಫೀಟ್. ದೇ ಡೆಫಿನೆಟ್ಲಿ ಹೆಲ್ಪ್ ಡಸ್. ಸೊ ಆವಾಗ ಮೆಡಿಕಲ್ಗೆ ಹೋಗಿ ಅಷ್ಟು ಸ್ಕಾಲರ್ಶಿಪ್ ಕೊಡ್ತಾರಾ ಇಲ್ವಾ ಗೊತ್ತಿಲ್ಲ. ಆ್ಯಂಡ್ ಮೆಡಿಕಲ್ ಡಿಗ್ರಿ ಸಚ್ ಅದು ಬ್ಯಾಚುಲರ್ಸ್ ಎಲ್ಲೇ ಮುಗ್ಸೋಕೆ ಆಗ್ತಾ ಇರಲಿಲ್ಲ. ಸ್ಪೆಷಲೈಸೇಷನ್ ಏನಾದ್ರು ಇತ್ತು ಅಂದರೆ ಯು ಕ್ಯಾನ್ ಫಾರ್ಮ್ ಯುವರ್ ಕೆರಿಯರ್ ಆ ಥರ ಅಂತ ಹೇಳಿದರು. ಸೊ ಡೆಫಿನೆಟ್ಲಿ ಔಟ್ ಆಫ್ ರೀಚ್ ಫಾರ್ ಅಸ್. ಆವಾಗ ಕೌನ್ಸಿಲಿಂಗ್ಗೆ ಏನು ಮಾಡೋದು ಅಂತ ಹೇಳಿದಾಗ ಇದೆಲ್ಲ ನಮ್ಮ ಕೈಲಿ ಆಗಲ್ಲ ಪ್ರೊಫೆಷನಲ್ ಕೋರ್ಸಸ್, ಸೊ ಯಾವ್ದಾರ ಬ್ಯಾಚುಲರ್ಸ್ ಡಿಗ್ರಿಗೆ ಅಂತ ಹೋಗಿ ಸೇರಿದ್ದು. ದೈವಾನುಗ್ರಹ ರೀಕೌನ್ಸಿಲಿಂಗ್ ಆಯಿತು ಆ ವರ್ಷ. ದೆನ್ ಇಂಜಿನಿಯರಿಂಗ್ ಸೇರಬಹುದು ಅಂತ ಅನ್ನಿಸ್ತು. ಬಿಕಾಸ್ 10th standard ನ್ಯಾಷನಲ್ ಮೆರಿಟ್ ಸ್ಕಾಲರ್ಶಿಪ್ ಇಂದ ಸ್ಕಾಲರ್ಶಿಪ್ಸ್ ಬರ್ತಾ ಇತ್ತು. ಸೊ ಅದು ಕಂಟಿನ್ಯೂ ಆಗತ್ತೆ ಅಂತ ಒಂದು ಭರವಸೆ ಇತ್ತು ಪಿ ಯು ಸಿ ಮಾರ್ಕ್ಸ್ ಇಟ್ಕೊಂಡು. ಆವಾಗ ಇಂಜಿನಿಯರಿಂಗ್ನಲ್ಲಿ ಯಾವ ಸ್ಟ್ರೀಮ್ಗೆ ಹೋಗಬೇಕು ಅಂದರೆ ಎಲೆಕ್ಟ್ರಾನಿಕ್ಸ್ ಅಂತ ಅಂದ್ಕೊಂಡ್ವಿ. ಬಟ್ ನಮ್ಮ ಸೋದರ ಮಾವ ಮೈಸೂರಲ್ಲಿ ಸಿಕ್ಕಿದ್ರೆ ಮಾತ್ರ ಓದಿಸೋದು, ಬೇರೆ ಯಾವ ಊರಿಗೂ ಇಲ್ಲ ಅಂತ ಹೇಳಿದ್ರು. ಆವಾಗ ವೆನ್ ವಿ ಸ್ಟ್ರೀಮ್ ಡೌನ್ ಅಲ್ಲಿ ಆ್ಯನ್ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇದೆ ಅಂತ ಒಬ್ರು ತಿಳಿಸಿದ್ರು. ಆಮೇಲೆ ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿದ್ವಿ. ವಿ ಹ್ಯಾಡ್ 2 days ಟೈಮ್. ಬಯೋಮೆಡಿಕಲ್ ಇತ್ತು, ಇದಿತ್ತು. ಬಯೋಮೆಡಿಕಲ್ ಸಮಥಿಂಗ್ ರಿಲೇಟೆಡ್ ಟು ವೈದ್ಯಕೀಯ ಶಿಕ್ಷಣ ಇರ್ಬೋದೇನೋ ಅಂತ ಅಂದ್ಕೊಂಡಿದ್ವಿ. ಬಟ್ ಮೋರ್ ಇಂಟ್ರೆಸ್ಟಿಂಗ್ ವಾಸ್ ದಿಸ್, ನಾನು ನೋಡಿದ ತಕ್ಷಣ ನನಗೆ ಇದೇ ಬೇಕು ಅಂತ ಹೇಳಿ ದೆನ್ ಐ ಜಾಯಿಂಡ್ ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್.
1: ಇಸ್ ಇಟ್ ಹೆಲ್ಪಿಂಗ್ ಇನ್ ಎನಿ ವೇ ನೌ?
0: I am part of some organizations who are into this, but mainstream age I could not do that. Yakendra engineering aadmele 2 years nan ashte India lididdu, amela I flew out. So adrinda illi yenu avagina developments aayito I couldn't match. Adre alli ade field alle nan masters madidu wastewater treatment and solid waste management. Definitely it has helped.
1: Okay. Asha avre Bengaluru, Mysuru, Singapore, ಆಮೇಲೆ ಆಸ್ಟ್ರೇಲಿಯಾ, ಈ ಎಲ್ಲ ಪ್ಲೇಸಲ್ಲಿ ನೀವು ಟ್ರಾವೆಲ್ ಮಾಡಿದ್ದೀರಾ, ನೀವು ಸ್ಟೇ ಮಾಡಿದ್ದೀರಾ ಅಲ್ಲಿ. ಸೊ ಈ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸಸ್ ನಿಮ್ಮ ಥಾಟ್ಸ್ನ ಹೇಗೆ ರೂಪಿಸಿವೆ?
0: ತುಂಬ ಒಳ್ಳೆ ಕ್ವೆಶ್ಚನ್ ಇದು. ಖಂಡಿತ ಏನೋ ಒಂದು ಸೇ ಗಾದೆ ಇದೆಯಲ್ಲ, ದೇಶ ನೋಡಿ ಕೋಶ ಓದಿ ಅಂತ. ಸೊ ಎಲ್ಲರೂ ಓದಿರ್ತೀವಿ ನಾವು, ಬಟ್ ಎಕ್ಸ್ಪೀರಿಯನ್ಸಸ್ ನೀವು ಅದನ್ನು ಅನುಭವಿಸಿದಾಗಲೇ ಗೊತ್ತಾಗೋದು ಅನ್ನೋ ಥರ ನಿಜ ಆಯಿತು, ಸಾಕಾರ ಆಯಿತು. ಅದಕ್ಕೆ ಸಿಂಗಾಪುರ್ನಲ್ಲಿರೋ ಡಿಸಿಪ್ಲಿನ್ನ ಅಳವಡಿಸೋದು ನನಗೆ ತುಂಬ ಇಷ್ಟ ಆಯಿತು. ನಾವು ಎಕ್ಸ್ಪೆಕ್ಟೇಷನ್ಸ್ನ ತುಂಬ ಸೆಟ್ ಮಾಡ್ಕೊಳ್ತೀವಿ. ಹೌ ಡ್ ಯು ವರ್ಕ್ ಟುವರ್ಡ್ಸ್ ಇಟ್ ಅನ್ನೋದು ಇಟ್ ಗೇವ್ ಮಿ ಅ ಲಾಟ್ ಆಫ್ ಟೈಮ್. ಮದುವೆ ಆಗಿದ್ದು ಹೊಸದು, ಫಸ್ಟ್ ಇಯರ್ ಐ ಆಮ್ ಎವರ್ ಥ್ಯಾಂಕ್ಫುಲ್ ಟು ಮೈ ಹಸ್ಬೆಂಡ್ ರವಿ, ಹೂ ಸೆಡ್ ಐ ವಿಲ್ ನಾಟ್ ವರ್ಕ್ ದಟ್ ಇಯರ್ ಬಿಕಾಸ್ ವಿ ನೀಡ್ ಟು ನೋ ಈಚ್ ಅದರ್ ಬೆಟರ್ ಅಂತ. ಹೀ ಪರ್ಸ್ಯೂಡ್ ಹಿಸ್ ಸೆಕೆಂಡ್ ಮಾಸ್ಟರ್ಸ್ ನಮ್ಮ ಫಸ್ಟ್ ಇಯರ್ ಆಫ್ ಮ್ಯಾರೇಜ್. ಸೊ ಆ ಇಯರ್ ಆಫ್ 12 months gave us kind of reflective time. So ಆ ದೇಶನ ಅರ್ಥ ಮಾಡ್ಕೊಳ್ಳೋದ್ರಲ್ಲಾಗ್ಲಿ ಅಲ್ಲಿ ಸಿಸ್ಟಮ್ಸ್ ಏನು ಅಂತ ಅದೆಲ್ಲ ತುಂಬಾನೇ ಇಷ್ಟ ಆಗಿ ನಮ್ಮ ಭಾರತೀಯ ಅಂತ ಒಳ್ಳೆ ಸಂಸ್ಕೃತಿನ ಮತ್ತೆ ಕಲ್ತಂಗ್ ಆಗೋಗಿ ಇಂಪ್ಲೈ ಮಾಡೋ ತರ ಅಲ್ಲಿ ಆಪರ್ಚುನಿಟೀಸ್ ಸಿಕ್ತು. ಭಾರತೀಯ ಸಂಸ್ಕೃತಿ ತುಂಬಾ ಸಂಘಗಳಿದೆ ಅಲ್ಲಿ, ಸೊ ವೆರಿ ವೆರಿ ಫ್ರೆಂಡ್ಲಿ. ಅದರಿಂದ ಸಿಂಗಾಪುರ್ನಲ್ಲೂ ನಾವು ಭಾರತದಲ್ಲಿ ಹೇಗಿರ್ಬೋದು ಅನ್ನೋದನ್ನ ಅನುಭವಿಸಿದ್ವಿ. ಅಲ್ಲಿ ಡಿಸಿಪ್ಲಿನ್ ಇರ್ಬೋದು, ಕ್ಲೆನ್ಲಿನೆಸ್ ಇರ್ಬೋದು, ಟೈಮ್ ಫ್ರೇಮ್ಸ್ ಏನಾರ ಕೊಟ್ಟಿದ್ರೆ ಅದಕ್ಕೆ ಮುಂಚೆನೆ ಮುಗಿಸೋ ಅಂತದ್ದು, ಇದೆಲ್ಲ ತುಂಬಾ ಸಿಸ್ಟಮ್ಯಾಟಿಕ್ ಅಪ್ರೋಚ್.
1: ಓಕೆ,
0: ಇಲ್ಲಿರೋ ತನಕ ನಾವು ಓದ್ರಲ್ಲೇ ಇದ್ವಿ, ಆಮೇಲೆ ಕೆಲ್ಸಕ್ಕೆ ಹೋದ್ವಿ. ಮೇ ಬಿ ವಿ ವುಡ್ ನಾಟ್ ಹ್ಯಾವ್ ಗಿವನ್ ಅ ಥಾಟ್, ಬಟ್ ಅಲ್ಲಿ ಹೋದ್ಮೇಲೆ ವಿ ಕ್ಯಾನ್ ಡೂ ಮಚ್ ಬೆಟರ್ ಆಸ್ ದ ಸೇಮ್ ಪರ್ಸನ್ ಅನ್ನೋದನ್ನ ತೋರಿಸ್ತು. ಆಸ್ಟ್ರೇಲಿಯಾ ಅಫ್ಕೋರ್ಸ್ ದೇಶ ತುಂಬಾ ದೊಡ್ಡದು, ಜಾಗ ತುಂಬಾನೇ ದೊಡ್ಡದು, ಜನ ಕಮ್ಮಿ, ಅದರಿಂದ ವಿಶಾಲ ಅನ್ನೋದು ಗೊತ್ತಾಗಿದ್ದು ಅಲ್ಲಿ.
1: ಓಕೆ,
0: ಸೊ ನಮ್ಮ ಹೃದಯದಲ್ಲೂ ನಾವು ಅಷ್ಟೇ ವಿಶಾಲವಾಗಿದ್ದೀವಿ ಅನ್ನೋ ಥಾಟ್ಸ್ನ ಅಲ್ಲಿ ನನಗೆ ಕೊಡ್ತು. ಅದು ಬಿಟ್ಟು ಎಷ್ಟೋ ಆಕ್ವಾ ಗೇಮ್ಸ್ ಕಲ್ತ್ಕೊಂಡ್ವಿ, ಆಮೇಲೆ ವಿ ವೆರ್ ಕೈಂಡ್ ಆಫ್ ಲಿವಿಂಗ್ ಫ್ರೀ ಲೈಫ್. ಕೆಲಸ ಮಾಡಿಕೊಂಡು ಅದನ್ನು ಮಾಡೋದು ಹಂಗೂ ಇರ್ಬೋದು ಅಂತ ಅನ್ನಿಸ್ತು. ಡೇಸ್ ವುಡ್ ಕ್ಲೋಸ್ ಅರ್ಲಿಯರ್ ಡ್ಯೂರಿಂಗ್ ವಿಂಟರ್ಸ್, ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೇ ಇರಲಿಲ್ಲ. ಸೊ 7 ಗಂಟೆಗೆ ಮಲಗೋದು ಅಂದ್ರೆ ಇಟ್ ವಾಸ್ ಸೂಪರ್ ಲಕ್ಸುರಿ.
1: ಓಕೆ,
0: ಸೊ
1: ಕೆಲಸ ಮುಗಿಸ್ಕೊಂಡು,
0: ಎಸ್, ಬಿಕಾಸ್ ಇಟ್ ವುಡ್ ಗೆಟ್ ಡಾರ್ಕ್ ಬೈ 5 ಇನ್ ವಿಂಟರ್ಸ್.
1: ಓಕೆ,
0: ಸೊ ಅದೆಲ್ಲ ಇಟ್ ಗೇವ್ ಟೂ ಮಚ್ ಆಫ್ ಟೈಮ್. ಅದರಿಂದ ಸಂಗೀತಕ್ಕೂ ನಂಗೆ ಟೈಮ್ ಸಿಕ್ತು, ಓದೋದು ನನಗೆ ತುಂಬಾ ಹುಚ್ಚು. ಸೊ ಎವ್ರಿ ಅದರ್ ಡೇ ಐ ವುಡ್ ಗೋ ಟು ದ ಲೈಬ್ರರಿ ಬೋರೋ ಬುಕ್.
1: ಓಕೆ,
0: ಸೊ ದಟ್ ಐ ಕ್ಯಾನ್ ನೆವರ್ ಫರ್ಗೆಟ್.
1: ಓಕೆ, ಈಗ ಎನ್ವಿರಾನ್ಮೆಂಟಲ್ ಸೈನ್ಸ್ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇಂದ ಮಾನವ ಸಂಪನ್ಮೂಲ ಕ್ಷೇತ್ರಕ್ಕೆ ಆ ಟ್ರಾನ್ಸ್ಫಾರ್ಮೇಶನ್ ಹೇಗಾಯ್ತು ಆಶಾ ಅವರೇ?
0: ನಾನು ಹೇಳ್ದಂಗೆನೆ ಸ್ಕೂಲ್ ಲೆವೆಲ್ ಅಲ್ಲೇ ಆ ಮೆಂಟರಿಂಗ್ ಟ್ಯೂಷನ್ಸ್ ಅಂತ ಏನ್ ಸ್ಟಾರ್ಟ್ ಆಯ್ತು, ಅದರಿಂದ I used to have 68 students per batch when I came to my engineering. So ಬೆಳಗ್ಗೆ ಟ್ಯೂಷನ್ಸ್ ಮುಗಿಸಿ ಆಮೇಲೆ ಕಾಲೇಜ್ಗೆ ಹೋಗಿ ಮತ್ತೆ ಬಂದು ಸಂಜೆನು ಮಾಡ್ತಾ ಇದ್ದೆ ಕ್ಲಾಸಸ್. ಆ ಜರ್ನಿಯಲ್ಲಿ ನನಗೆ ಅನಿಸಿದ್ದು ಬಂದು ನಾವು ಓದಿಗೆ ಸಂಬಂಧಪಟ್ಟಿದ್ದು ಮಾಡೋದು ಇಟ್ಸ್ ಕಾಮನ್, ಹೋಗ್ತೀವಿ ಕೆಲಸ ಮಾಡ್ತೀವಿ ಸ್ಯಾಲ್ರಿ ತಗೊಂಡು ಬರ್ತೀವಿ ಅದೆಲ್ಲ, ಬಟ್ ಅದಕ್ಕಿಂತ ಸಮಾಜಕ್ಕೆ ಕೊಡಬಹುದಾ ಅನ್ನೋ ಒಂದು ಥಾಟ್ ಬಂದಿದ್ದೆ ಅಲ್ಲಿ. ಯಾಕೆಂದ್ರೆ ನನ್ನ ಹತ್ರ ಬರ್ತಾ ಇದ್ದಿದ್ದಂಥ ಮಕ್ಕಳು ಪೇರೆಂಟ್ಸ್ ಡಿಂಟ್ ಹ್ಯಾವ್ ಗುಡ್ ಎಜುಕೇಷನ್.
1: ಓಕೆ,
0: ಇಟ್ಸ್ ವೆರಿ ಅಪ್ರಿಷಿಯೇಟಿವ್. ಅವ್ರು ಓದದೇ ಇದ್ರೂ ಮಕ್ಕಳಿಗೆ ಶಿಕ್ಷಣ ಕೊಡಿಸ್ಬೇಕು ಅನ್ನೋದು ನನಗೆ ತುಂಬಾ ಇಷ್ಟ ಆಗ್ತಾ ಇತ್ತು. ಬಿಕಾಸ್ ವಿ ಲಿವ್ಡ್ ಇನ್ ಅ ವೆರಿ ಅಂಡರ್ ಡೆವಲಪ್ಡ್ ಏರಿಯಾ ಇನ್ ಮೈಸೂರು ಅಂತ ಹೇಳ್ಬೋದು. ಸೊ ಸ್ಲಮ್ಸ್ ಅಲ್ಲ, ಬಟ್ ಇನ್ನೂ ರೆಗ್ಯುಲೇಟ್ ಆಗಬೇಕಾಗಿರೋ ಅಂತ ಏರಿಯಾ ಅಲ್ಲಿ. ಸೊ ಅಲ್ಲಿದ್ದಂತ ಪೋಷಕರು ಮಕ್ಕಳನ್ನ ಕರ್ಕೊಂಡು ಬಂದ್ಬಿಟ್ಟಾಗ ಅವ್ರ ಜೊತೆ ಡೆಫಿನೆಟ್ಲಿ ಇಂಟ್ರಾಕ್ಷನ್ಸ್ ಇರ್ತಾ ಇತ್ತು. ಆವಾಗ ಸಮಾಜದಲ್ಲಿ ಆ ಸ್ಟೇಜ್ ಇಂದ ಸ್ಟಾರ್ಟ್ ಆಗಬೇಕು, ನಮ್ಮ ಆರ್ಥಿಕ ಬೆಳವಣಿಗೆ ಆಗಲಿ ದೇಶದ ಬೆಳವಣಿಗೆ ಆಗಲಿ ಅಂತ ಎಲ್ಲೋ ಒಂದು ಕಡೆ ಥಾಟ್ ಇರ್ತಾ ಇತ್ತು. ಬಟ್ ಹೆಂಗೆ ರಿಲೇಟ್ ಮಾಡೋದು ಅಂತ ಗೊತ್ತಿರೋದಿಲ್ಲ. ಫಾರ್ ಎವ್ರಿಬಡಿ ಓದಿದ್ಮೇಲೆ ಪ್ರೊಫೆಷನಲ್ ಕೆರಿಯರ್ ಆದಮೇಲೆ ಎಲ್ಲಾರ ಕಾರ್ಪೊರೇಟ್ ಹೋಗ್ಬೇಕು, ಇಟ್ ವಿಲ್ ಬಿ ದ ಸೇಮ್ ಸ್ಟ್ರೀಮ್ ಲೈನ್ಡ್ ಕೈಂಡ್ ಆಫ್ ಥಿಂಗ್. ಸೊ ಹೇಗೆ ಅಂತ ಆಪರ್ಚುನಿಟೀಸ್ ನೋಡ್ತಾನೆ ಇರುವಾಗ ಕೆಲವು ತಾಯಿಯಂದರಿಗೆ ಫಾರ್ ಎಕ್ಸಾಂಪಲ್ ತರಕಾರಿ ಹೆಚ್ಚಿಕೊಟ್ಟು ನೀವು ಇನ್ಕಮ್ ಮಾಡ್ಕೋಬಹುದು, ಬಿಕಾಸ್ ಶಿ ಫೆಲ್ಟ್ ಶಿ ಡಿಂಟ್ ಹ್ಯಾವ್ ಎನಿ ಅದರ್ ಟ್ಯಾಲೆಂಟ್. ಇನ್ನೊಬ್ಬರ ಮನೆಯಲ್ಲಿ ಅವ್ರು ಹೋಗಿ ಪಾತ್ರೆ ತೊಳೆಯೋರು, ಪಾತ್ರೆ ತೊಳೆದು ಕೆಲಸ ಮಾಡೋದು ಅಂತ ಕೆಲಸ ಮಾತ್ರ ಇತ್ತು. ಸೊ ಎಕ್ಸ್ಟ್ರಾ ಅವ್ರು ಏನ್ ಮಾಡ್ಬೋದು ಅಂತ ಅವ್ರನಲ್ಲಿ ಹುಡುಕೋದು ಎಲ್ಲೋ ನನ್ಗೆ ಯಾವಾಗ್ಲೂ ಇರ್ತಾನೆ ಇರ್ತಿತ್ತು. ದ ವೆರಿ ಫಸ್ಟ್ ಲೇಡಿ ಶಿ ಓನ್ಲಿ ನ್ಯೂ ಅಂಡ್ ಶಿ ಎಂಜಾಯ್ಡ್ ಫೋಲ್ಡಿಂಗ್ ಕ್ಲೋತ್ಸ್. ಸೊ ಅವರಿಗೆ ನಾನು ಹೇಳ್ದೆ ನಿಮ್ ಕೆಲ್ಸದ ಜೊತೆ ನೀವು ಅವ್ರ ಮನೇಲಿ ವಾರ್ಡ್ರೋಬ್ ಸೆಟ್ ಮಾಡ್ಕೊಡ್ತೀನಿ ಅಂತ ಹೇಳಿ, ಯು ಡೋಂಟ್ ಹ್ಯಾವ್ ಟು ಡೂ ಇಟ್ ಫಾರ್ ಫ್ರೀ, ಅದನ್ನ ಟ್ರೈ ಮಾಡಿ ಅಂತ. ಶಿ ಫೀಲ್ ಸೋ ವೆರಿ ಹ್ಯಾಪಿ, ತುಂಬಾ ಖುಷಿ ಆಯ್ತು, ಇದನ್ನ ಮಾಡಿಸ್ಕೊಳ್ತಾರೆ ಯಾರಾದ್ರು ಅಂತ. ಅದಕ್ಕೆ ನಾವಿಬ್ರು ಟ್ರೈ ಮಾಡೋಣ ಅಂತ ಹೇಳಿದೆ. ಸೊ ಶಿ ಸ್ಟಾರ್ಟೆಡ್ ಅಂಡ್ ಫೈನಲಿ ಶಿ ಲ್ಯಾಂಡೆಡ್ ಇನ್ ಅ ಬುಟೀಕ್. ಇನ್ ಮೈಸೂರ್ ಏನಿಲ್ಲ, ಆ ಬುಟೀಕ್ ಅಲ್ಲಿ ಅವರೆಲ್ಲ ಹೊಲ್ದು ಇಡೋರು. ಶಿ ಓನ್ಲಿ ಯೂಸ್ ಟು ಗೋ ಅಂಡ್ ಅರೇಂಜ್, ಅಂಡ್ ಅರೇಂಜ್ಮೆಂಟ್ ವಾಸ್ ಸೋ ಗುಡ್. ಅದು ಕಲರ್ ಕೋಡಿಂಗ್ ಅವ್ರು ಮಾಡೋದು ನನ್ಗೆ ಇವಾಗ್ಲೂ ಬರಲ್ಲ. ಶಿ ಯೂಸ್ ಟು ಸೇ ಇಂಡಿಗೋಲಿ ಇಲ್ಲಿಂದಾನೇ ಶುರು ಆಗ್ಬೇಕು ಮೇಡಮ್ ಅಂತ. ಶಿ ಡಿಂಟ್ ಇವನ್ ನೋ ದ ಕಲರ್ ಇಂಡಿಗೋ.
1: ಅಂಡ್ ವಾಟ್ಸ್ ಅ ಕ್ವಾಲಿಫಿಕೇಶನ್?
0: ಶಿ ಐ ಥಿಂಕ್ ಇವನ್ ಡಿಂಟ್ ಗೋ ಟು ಸ್ಕೂಲ್.
1: ಎಕ್ಸಲೆಂಟ್.
0: ಹೌದು, ಸ್ಕೂಲ್ ಕೂಡ ಕಳ್ಸಿರ್ಲಿಲ್ಲ. ಅವ್ರ ಹೆಸರು ರತ್ನಮ್ಮ ಅಂತ ಇವಾಗ ಅಕ್ಕ ಬರುತ್ತೆ. ಅಂಡ್
1: ಯು ಪಿಕ್ಡ್ ಅಪ್ ದಟ್ ಹಿಡನ್ ನಿಶ್ ಇನ್ ಹರ್ ಅಲ್ವಾ?
0: ಅದು ತುಂಬಾ ನೆಮ್ಮದಿ ಕೊಡುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಗಿಂತ ಜಾಸ್ತಿ ಅಂತ ಹೇಳ್ಬೋದು. ಸೊ ಹಂಗ್ ಮಾಡ್ತಿರೋರು ಆ ಬುಟಿ ಕ್ಲೋಸ್ ಆಗೋಯ್ತು. ದೆನ್ ಶಿ ಕೈಂಡ್ ಆಫ್ ಅಯ್ಯೋ ನಾನು ಇವಾಗ ಬೇರೆ ಎಲ್ಲಿ ಅಂತ. ದೆನ್ ಅಲ್ಲೇ ಒಂದು ನರ್ಸಿಂಗ್ ಹೋಮ್ ಇತ್ತು. ಸೊ ಅವ್ರಿಗೆ ಹೋಗಿ ಹೇಳ್ತಾ ಇದ್ದೆ ಶಿ ಕ್ಯಾನ್ ಫೋಲ್ಡ್ ಆಲ್ ದಿಸ್ ಅಂಡ್ ಕೀಪ್, ಡೆಫಿನೆಟ್ಲಿ ಹಾಸ್ಪಿಟಲ್ಸ್ ನಲ್ಲಿ ಬೇಕಾಗುತ್ತಲ್ಲ. ಹಂಗೆ ಹೋಗ್ತಾ ಹೋಗ್ತಾ ಅವರು ಶಿ ಆಲ್ಮೋಸ್ಟ್ ಬಿಕೇಮ್ ಕೈಂಡ್ ಆಫ್ ನರ್ಸ್. ಶಿ ಎಂಡೆಡ್ ಹರ್ ಕೆರಿಯರ್ ದೇರ್ ಆ ತರ ಕನಿ ಕಡೆ ತನಕ ಅವರು ಅಲ್ಲಿ ಹಾಸ್ಪಿಟಲ್ ನರ್ಸಿಂಗ್ ಹೋಮ್ ನಲ್ಲೇ ಕೆಲಸ ಮಾಡೋರು.
1: ಬಾಲ್ಯದಿಂದಲೇ ಮೆಂಟರಿಂಗ್ ನಿಮ್ಮ ಜೀವನದ ಪಾರ್ಟ್ ಅಂತ ಹೇಳಿದ್ರೆ ಅದರಿಂದ ನೀವು ಕಲಿತ ದೊಡ್ಡ ಪಾಠ ಏನು ಆಶಾ?
0: ನಾನು ಜಾಸ್ತಿ ಕಲಿತೆ ಅದರಿಂದ, ಕಲಿಯೋದಕ್ಕೆ ಕೊನೆನೇ ಇಲ್ಲ ಅಂತ ಅನ್ನಿಸ್ತು. ಆಮೇಲೆ ಯಾವುದೇ ಮನುಷ್ಯನಿಗೆ ಡೆಫಿನೆಟ್ಲಿ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ. ಅದರಿಂದ ನಾವು ಆರ್ಥಿಕ ಬೆಂಬಲ ಮಾತ್ರ ನೋಡಬಾರ್ದು. ಇಟ್ ಈಸ್ ಗಿವಿಂಗ್ ಯು ನೆಮ್ಮದಿ ಆ್ಯಂಡ್ ಇಟ್ ಈಸ್ ಟೆಲ್ಲಿಂಗ್ ಯು ದಟ್ ಯು ಆರ್ ಮೋರ್ ಎಂಪವರ್ಡ್. ನೀನು ಏನಾದರೂ ಮಾಡ್ಬೋದು, ನೀನು ಈ ಸಮಾಜಕ್ಕೆ ಏನಾದರೂ ಕೊಡ್ಬೋದು ಅನ್ನೋ ಒಂದು ಆತ್ಮವಿಶ್ವಾಸ ಇದೆಯಲ್ಲ, ಅದರಿಂದ ಎಂಥ ರೋಗ ಆಗಲಿ ಎಂಥ ವೀಕ್ನೆಸ್ ಆಗಲಿ ಹೊರಟೋಗುತ್ತೆ. ಸೊ ನಮ್ಮ ಕಾಲ ಮೇಲೆ ನಾವು ನಿಂತಿದ್ದೀವಿ ಅನ್ನೋದು ತುಂಬಾ ಹೆಲ್ಪ್ಫುಲ್. ಸೊ ಅದನ್ನು ನಾನು ಕಲಿತೆ ಅವರುಗಳಿಂದ.
1: ಓಕೆ, ನೀವಿವಾಗ ಮಹಿಳಾ ಉದ್ಯಮಿಯಾಗಿ ಕೆಲಸ ಮಾಡ್ತಿದ್ದೀರ, ಒಂದಲ್ಲ ಡಿಫ್ರೆಂಟ್ ಫೀಲ್ಡಲ್ಲಿ. ಸೊ ಮ್ಯಾನೇಜಿಂಗ್ ಟೈಮ್ ಇಸ್ ಅ ವೆರಿ ಬಿಗ್ ಟಾಸ್ಕ್ ಆ್ಯಂಡ್ ಹ್ಯಾಟ್ಸ್ ಆಫ್ ಟು ಯು. ನೀವು ಉದ್ಯಮಿಯಾಗಿ ನಿಮ್ಮ ಎದುರಿಸಿದ ಮೊದಲ ಸವಾಲು, ದೊಡ್ಡ ಸವಾಲು ಯಾವುದು, ಅದನ್ನ ನೀವು ಹೇಗೆ ಫೇಸ್ ಮಾಡಿದ್ರಿ?
0: ಮೊದಲನೇದು ಎಲ್ಲರಿಗೂ ಬಂದಂಗೆ ಆರ್ಥಿಕ ಬೆಂಬಲನೆ. ಐ ವಾಸ್ ಸ್ಟಿಲ್ ನಾಟ್ ಎನ್ ಅಡಲ್ಟ್.
1: That comes in the base of Maslow's hierarchy.
0: Yes, yes. ನಾನು ಯಾವಾಗಲಿ ಇನ್ನೂ 17 ವರ್ಷ, ಸೊ ಐ ಕುಡಂಟ್ ಇವನ್ ಅಪ್ರೋಚ್ ಅ ಬ್ಯಾಂಕ್. ಹೇಗೆ ಮಾಡೋದು ಹೇಗೆ ಮಾಡೋದು ಅನ್ನೊಂದು ಕ್ವೆಶ್ಚನ್ ಇದ್ದೇ ಇತ್ತು. ಸೊ ಫಸ್ಟ್ ಬೇಕಿದ್ದಿದ್ದು ಆರ್ಥಿಕ ಬೆಂಬಲ, ಅದು ಸಿಗಲ್ಲ ಅಂತ ಗೊತ್ತಾಯಿತು. ಆವಾಗ ಯಾರಿಗೆ ಅದು ಮಾಡೋಕ್ಕೆ ನನ್ನ ಥರಾನೇ ಆಸೆ ಇರುತ್ತೋ ಅವ್ರಿಗೆ ನಾನು ಐಡಿಯಾಸ್ ಕೊಡ್ತೀನಿ, ಬಿಕಾಸ್ ದೇ ಆರ್ ಎಲಿಜಿಬಲ್ ಟು ಗೆಟ್ ಆಲ್ ಸಚ್ ಫೆಸಿಲಿಟೀಸ್ ಅಂತ ಅನ್ನಿಸ್ತು. ಸೊ ಐ ಜಾಯಿನ್ ದೆಮ್. ಅಮ್ಮನ್ ಫ್ರೆಂಡ್ಸ್ ಆಗಿರ್ಬೋದು, ನನ್ನ ಟೀಚರ್ಸ್ ಆಗಿರ್ಬೋದು, ಕೆಲವು ಆಂಟೀಸ್, ದೇ ಆರ್ ಮೈ ರೋಲ್ ಮಾಡೆಲ್ಸ್. ಸೊ ಅವ್ರ ಜೊತೆಯೆಲ್ಲ ಸೇರಿ ಸ್ಟಾರ್ಟೆಡ್ ದ ಜರ್ನಿ. ಸೊ ಚಾಲೆಂಜ್ ಬಂದು ಫಸ್ಟ್ ಫಿನಾನ್ಷಿಯಲ್ ಹೆಲ್ಪ್.
1: ಮಹಿಳೆಗೆ ಒಳ್ಳೆ ಸ್ಕಿಲ್ ಇದ್ರೆ ಕುಟುಂಬ ಮತ್ತು ಸಮಾಜ ಬದಲಾಗತ್ತೆ ಅನ್ನೋ ನಿಮ್ಮ ನಂಬಿಕೆ ಹಿಂದಿರುವ ಅನುಭವ ಏನು ಆಶಾ?
0: ಅನುಭವ
1: Maybe it might have come to you by experience. ಯಾಕಂದ್ರೆ ಎಲ್ರಿಗೂ ಸುಮಾರು ಜನಕ್ಕೆ ಗೈಡೆನ್ಸ್ ನೀಡಿದ್ದೀರಾ.
0: ಹೌದು, ಅನುಭವ ತುಂಬಾ ಮನದಾಳದಲ್ಲಿರೋದು ಹೊರಗೆ ಬರುತ್ತೆ. ವಿಚ್ ಮೀನ್ಸ್ ನಾನು ಏನಾದ್ರು ಮಾಡಬಹುದು ಅನ್ನೋದು. ಯಾವ ಮಹಿಳೆ ಹೊಸಲೇ ದಾಟಿರಲ್ವೋ ಅವ್ರು ಇದನ್ ಮಾಡಿದಾಗ ವೆನ್ ಶಿ ಕಮ್ಸ್ ಔಟ್, ಶಿ ಕಮ್ಸ್ ಔಟ್ ಗ್ಲೀಮಿಂಗ್. ತುಂಬಾ ಪಾಸಿಟಿವ್ ಆಗಿ ಬರ್ತಾರೆ. ಶಿ ಫೀಲ್ ಶಿ ಹ್ಯಾಸ್ ಅಚೀವ್ಡ್ ಎವ್ರಿಥಿಂಗ್. ಅದು ಸಮಾಜಕ್ಕೆ ಬಂದಾಗ ಶಿ ವಿಲ್ ಟ್ರೈ ಟು ಸರ್ಚ್ ಟು ಡೂ ಮೋರ್. ಅದು ಮನೆ ಲೆವೆಲಲ್ಲೇ ಆಗೋಗುತ್ತೆ, ಫ್ಯಾಮಿಲಿ ಸರಿ ಹೋಗುತ್ತೆ, ಮಕ್ಕಳು ಅವ್ರನ್ನೇ ಫಾಲೋ ಮಾಡ್ತಾರೆ. ನಮ್ಮ ತಾಯಿ ಇಷ್ಟು ಅಚೀವ್ ಮಾಡುವಾಗ ನಾನು ಮಾಡ್ಬೋದು ಅನಿಸುತ್ತೆ. ಗಂಡ ಕೂಡ ಬೇರೆ ಏನೋ ದಾರಿ ಹಿಡಿದವರು ಬೇಡ, ಶಿ ಇಸ್ ಡೂಯಿಂಗ್ ಸಮಥಿಂಗ್, ಲೆಟ್ ಮೀ ಸಪೋರ್ಟ್ ಹರ್ ಅಂತ ಚೇಂಜ್ ಮಾಡಿರೋರ್ನು ನೋಡಿದ್ದೀನಿ. ಆ್ಯಂಡ್ ಟಚ್ ವುಡ್, ಅವರೆಲ್ಲ ಇವಾಗ ದೇ ಆರ್ ಡೂಯಿಂಗ್ ವೆರಿ ವೆರಿ ವೆಲ್. ಸೊ ಆ ಮನೆ ಹೊರಗೆ ಬಂದಾಗ ಶಿ ವಿಲ್ ಆಲ್ಸೋ ಕಾಂಟ್ರಿಬ್ಯೂಟ್ ಟು ದ ಸೊಸೈಟಿ. ಅದಕ್ಕೆ ಕೌಶಲ್ಯಗಳು ತುಂಬ ಮುಖ್ಯ ಅಂತ ನನಗನ್ಸಿದೆ.
1: ಈಗಿನ ಕಾಲದ ಯುವತಿಯರಿಗೆ, ಯೂತ್ಗೆ ಯಾವ ರೀತಿಯ ಕೌಶಲ್ಯಗಳು, ಸ್ಕಿಲ್ಸ್ ಅವಶ್ಯಕತೆ ಅಗತ್ಯ ಅಂತ ಹೇಳ್ತಾರೆ? ಯಾಕಂದ್ರೆ ನಾವು ನೋಡ್ತಿರೋ ಪ್ರಕಾರ ಸುಮಾರು ಜನ ಎಜುಕೇಶನ್ ಇಲ್ಲ ಅಂದ್ರು ಮಿಯರ್ಲಿ ಬಿಕಾಸ್ ಆಫ್ ದೇರ್ ಸ್ಕಿಲ್ಸ್ ದೇ ಆರ್ ಸರ್ವೈವಿಂಗ್, ದೇ ಆರ್ ಅರ್ನಿಂಗ್ ಗುಡ್. ಬೇಸಿಕಲಿ ಯಾವ ಸ್ಕಿಲ್ಸ್ ನೆಸೆಸರಿ ಇದೆ ಅಂತ ಅನ್ಸುತ್ತೆ?
0: ಇದು ತುಂಬ ಒಳ್ಳೆ ಕ್ವೆಶ್ಚನ್. ಸ್ಕಿಲ್ಸ್ ಇವಾಗ ಎಷ್ಟು ವೈಡ್ ಸ್ಪ್ರೆಡ್ ಆಗಿದೆ ಅಂದರೆ, ಲುಕ್ ಅಟ್ ಸಮಥಿಂಗ್ ದಟ್ಸ್ ಅ ಸ್ಕಿಲ್, ಆ ಥರ ಆಗಿದೆ ಇವಾಗ. ಸೊ ಇವಾಗ ಕಂಪ್ಯೂಟರ್ ಕಲಿಯೋದು ಇಟ್ ಇಸ್ ನಾಟ್ ಅ ಸ್ಕಿಲ್ ಅಟ್ ಆಲ್, ಇಟ್ಸ್ ಕೈಂಡ್ ಆಫ್ ಇನೇಟ್, ನಿಮಗೆ ಬರಲೇಬೇಕು ಅನ್ನೋ ಒಂಥರ ಅಂಥದ್ದಾಗಿದೆ. ಸೊ ಯಾವುದು ಪ್ಲಾಟ್ಫಾರ್ಮ್ ಬೇಸಿಕ್ ಸ್ಕಿಲ್ಸ್ ಅಂತಿದೆಯೋ ಅದನ್ನು ಅಪ್ಗ್ರೇಡ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಈಗಿನ ಪ್ರಪಂಚದಲ್ಲಿ ಗುಡ್ ನ್ಯೂಟ್ರಿಷನ್ ಫುಡ್ ಇರ್ಬೋದು, ಮೆಂಟಲ್ ಹೆಲ್ತ್ಗೆ ಸಂಬಂಧಪಟ್ಟಿದ್ದ ಕೆಲವು ಸ್ಕಿಲ್ಸ್ ಇರ್ಬೋದು, ಫಾರ್ ಎಕ್ಸಾಂಪಲ್ ಎಕ್ಸಸೈಸಸ್. ಏನು ಇಲ್ಲ ಅಂದ್ರೂ ನಿಮ್ಮ ಕಿವಿ ಕೊಟ್ಟು ಒಬ್ಬರನ್ನ ಕೇಳ್ಕೊಳ್ಳೋದು. ಬಿಕಾಸ್ ಆಫ್ ದಿ ಡಿಜಿಟೈಸೇಷನ್ ನಾವು ಒಬ್ಬರನ್ನೊಬ್ಬರನ್ನ ಪರ್ಸನಲ್ ಟಚ್ಚೇ ಹೊರಟೋಗ್ತಾ ಇದೆ.
1: ಎಕ್ಸಾಕ್ಟ್ಲಿ.
0: ಸೊ ಜಸ್ಟ್ ಬಿ ಯೋರ್ ಸೆಲ್ಫ್, ಲಿಸನ್ ಟು ಸಂಬಡಿ. ನೀವೇನು ಮಾಡಬೇಕಾಗಿಲ್ಲ, ಜಸ್ಟ್ ಗಿವ್ ದೆಮ್ ಸಮ್ ಟೈಮ್. ಅವ್ರನ್ನ ಅವ್ರು ಏನು ಹೇಳ್ತಿದ್ದಾರೋ ಅದನ್ನು ಕೇಳಿಸ್ಕೊಂಡ್ರೇ ಅವ್ರಿಗೆ ಆ ಹಾಫ್ ಪ್ರಾಬ್ಲಮ್ ಸಾಲ್ವ್ ಆಗಿರುತ್ತೆ. ನೆಕ್ಸ್ಟ್ ಟೈಮ್ ವೆನ್ ಯು ಮೀಟ್ ದಟ್ ಪರ್ಸನ್ ದೇ ವಿಲ್ ಸೇ, ಐ ಥಿಂಕ್ ಐ ವುಡ್ ನೀಡ್ ಟು ಶೇರ್ ಮೋರ್ ಬಿಕಾಸ್ ಆಫ್ ದ ಪ್ರೀವಿಯಸ್ ಕಾನ್ವರ್ಸೇಷನ್, ಐ ಓವರ್ ಕಮಿಟ್ ಅಂತ ಹೇಳಿದ್ದಾರೆ. ಎಷ್ಟೊಂದು ಜನ ಹೇಳಿದ್ದಾರೆ ನನ್ನ ಹತ್ರ. ಅದೇ ಥರನೇ ಲೈಫ್ ಸ್ಕಿಲ್ಸ್ ಅಂತ ಬರುತ್ತೆ. ಎಷ್ಟೊಂದು ಎನ್ ಜಿ ಒಗಳು ಮಾಡ್ತಾ ಇದೆ, ಪ್ರಮುಖವಾಗಿ ಜೀವರಕ್ಷಾ ಅಂತ ಒಂದು ಸಂಸ್ಥೆ ಇದೆ, ಅವರು ಲೈಫ್ ಸ್ಕಿಲ್ಸ್ ಟ್ರೈನಿಂಗ್ ಅಂತ ಕೊಡ್ತಾರೆ. ಇದಕ್ಕೆ ಡಾಕ್ಟರ್ಸ್ ನರ್ಸಸ್ ಆಗಬೇಕಾಗಿಲ್ಲ, ನಾನೇ ಇಂಜಿನಿಯರ್. ಸೊ ಆ ಥರ ಅಲ್ಲಿ ಬೇಸಿಕ್ ಲೈಫ್ ಸ್ಕಿಲ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಇದೆ, ಜೀವನ ಹೇಗೆ ಉಳಿಸ್ಬೋದು ಅಂತ. ಇದು ಬಹಳ ಬಹಳ ಮುಖ್ಯ, ರಿಕ್ವೈರ್ಡ್. ನಾವಿರೋ ವೇಗ ಜೀವನದಲ್ಲಿ ಇವಾಗ ಓವರ್ ಸ್ಪೀಡಿಂಗ್ ಇರ್ಬೋದು, ಮನೇಲೇನೋ ಅವಸರದಿಂದ ಮಾಡ್ತಾ ಇರ್ಬೋದು, ಟ್ರೆಕ್ಕಿಂಗ್ ಅಂತ ಹೋಗ್ತೀವಿ ಅನ್ಪ್ರಿಪೇರ್ಡ್ ಆಗಿರ್ತೀವಿ, ಇಂಥ ಎಲ್ಲ ಸನ್ನಿವೇಶದಲ್ಲೂ ಏನೇನು ಆಕ್ಸಿಡೆಂಟ್ಸ್ ಥರ ಆಗ್ಬೋದು ಅದಕ್ಕೆಲ್ಲ ಫಸ್ಟ್ ಏಡ್ ಟ್ರೈನಿಂಗ್ ಥರ ಇದು. ಸೊ ಅಂಥ ಸ್ಕಿಲ್ಸ್ನ ಬೆಳೆಸ್ಕೊಳ್ಳೋದು ತುಂಬ ಮುಖ್ಯ ಅಂತ ಅನ್ಸುತ್ತೆ.
1: ನೀವು ಮಾತಾಡ್ತಿರೋದು CPR ಬಗ್ಗೆ,
0: CPR ಆಗಲಿ
1: ಜನರಿಗೂ CPR ಬಗ್ಗೆ ತಿಳ್ಕೊಂಡಿರ್ಲೇಬೇಕು ಅಂತ ನನ್ನ ಅನ್ಸುತ್ತೆ.
0: ತುಂಬಾನೇ ಇಂಪಾರ್ಟೆಂಟ್, ನೀವು ಹೇಳಿದ್ದು ಅಕ್ಷರ ಸಹ ಸತ್ಯ. CPR ಅಂತ ಟರ್ಮ್ ತಗೊಂಡು ನಾನೇನೋ ಒತ್ತಿದ್ದೀನಿ ಅಂತ ಇಲ್ಲೋದು ಪ್ರಯೋಜನ ಇಲ್ಲ, ಅದಕ್ಕೆ ಫಾರ್ಮಲ್ ಟ್ರೈನಿಂಗ್ ಅಂತ ಇರುತ್ತೆ. ಸೊ ಜೀವರಕ್ಷಾ ಸಂಸ್ಥೆಯಲ್ಲಿ ಈ ತರ ಕೊಡೋವಾಗ ನಾವು ಹೋಗಿ ಕಲಿಬೇಕು. ಒಂದ್ ಪಿಜ್ಜಾಗ್ ನಾವು 1,000 ರೂಪಾಯಿ ಕೊಡೋ ಬದಲು ಒಂದು ಟ್ರೈನಿಂಗ್ ಅಂತ ಕಲ್ತ್ಕೊಂಡು ಅದನ್ನ ನಾವು ಅಪ್ಗ್ರೇಡ್ ಮಾಡ್ಕೊಂಡ್ರೆ ನಮಗೇನೆ ಆತ್ಮವಿಶ್ವಾಸನೂ ಜಾಸ್ತಿ ಆಗುತ್ತೆ, ನಾನ್ ನನ್ನ ಸಮಾಜಕ್ಕೆ ಏನೋ ವಾಪಸ್ ಕೊಡ್ತಿದ್ದೀನಲ್ಲ ಅನ್ನೋದೊಂದು ಸಂತೋಷ ಆಗುತ್ತೆ. ಜೀವನ ಉಳಿಸಿದಾಗ ಅದಕ್ಕಿಂತ ಬೇರೆ ಯಾವುದು ನಮಗೆ ಅವಾರ್ಡೇ ಬೇಡ.
1: ಈಗ ಮಹಿಳೆಯರು ಎಲ್ಲರಲ್ಲೂ ಒಂದು ಹಿಡನ್ ಟ್ಯಾಲೆಂಟ್ ಇರುತ್ತೆ, ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ. ಸೊ ಅವರಲ್ಲಿರೋ ಶಕ್ತಿಯನ್ನು ಗುರುತಿಸೋಕೆ ನೀವು ನೀಡೋ ಪ್ರಮುಖ ಸಲಹೆ ಏನು?
0: ಫಸ್ಟ್ ನಾನು ಎಲ್ಲರ ಜೊತೆ ಮಾತಾಡಕ್ಕೆ ಅಂತ ಹೋಗಲ್ಲ, ಐ ಬೇಸಿಕಲಿ ಅದು ನನ್ನ ನೇಚರ್ ಅನ್ಸುತ್ತೆ. ಐ ಜಸ್ಟ್ ಫಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಪರ್ಸನ್, ಮೇ ಬಿ ವೇವ್ ಲೆಂತ್ ಮ್ಯಾಚ್ ಆಗೋ ತನಕ ಅಷ್ಟರಲ್ಲಿ ನಿಮಗೆ ಗೊತ್ತೇ ಆಗೋಗಿರುತ್ತೆ, ನಿಮ್ ಫ್ರೆಂಡ್ಸ್ನ ನೀವು ನೋಡ್ದಂಗೆ. ಸೊ ಇವರು ಈ ವ್ಯಕ್ತಿ ಇದನ್ನ ಮಾಡ್ಬೋದು ಅಂತ ಅನ್ಸುತ್ತೆ. ಸೊ ಅವ್ರಿಗೆ ಅವಾಗ ಹೋಗಿ ನಿಧಾನಕ್ಕೆ ಹೇಳೋದು, ನೀವು ಇದ್ರ ಜೊತೆ ಇದನ್ನ ಯಾಕೆ ಮಾಡಬಾರ್ದು ಅಂತ. Nobody till now has accepted in the first shot. ಅದನ್ನ ಮಾಡ್ಬೋದು ಅಂತ ಹೇಳ್ಬಿಟ್ಟು ಹೊರಟೋಗಿರ್ತಾರೆ. ಆದ್ರೆ ನೆಕ್ಸ್ಟ್ ಟೈಮ್ ವೆನ್ ಯು ಟಾಕ್ ಟು ದೆಮ್, ಅವ್ರಿಗೆ ನೀವು ತಿಳಿಸಿ ಹೇಳ್ಬೇಕು, ನೀನು ದುಡ್ಡಲ್ಲಿ ಕಮ್ಮಿ ಇಲ್ಲ, ಆದ್ರೆ ಇದನ್ನ ಮಾಡ್ತಿದ್ಯಲ್ಲ ಇಷ್ಟು ಚೆನ್ನಾಗೆ, ಇದು ನಿನ್ ಯಾರಿಗೋ ಮಾಡಕ್ ಆಗಲ್ಲ ಇದನ್ನ, ಸೊ ನೀನ್ ಅದನ್ನ ಮಾಡಿಕೊಡು ಅನ್ನೋದು ಆಸ್ ಅ ಗಿಫ್ಟ್. ಸೊ ದೆನ್ ದಟ್ ಲೇಡಿ ಲೈಕ್ಸ್ ಟು ಡೂ. ಸೊ ಆವಾಗ ಶಿ ರೆಕಗ್ನೈಸಸ್ ಹರ್ ಟ್ಯಾಲೆಂಟ್ ಅಂಡ್ ಶಿ ಇಸ್ ಗ್ರೋನ್. ಸೊ ಈ ತರ ನಾನು ಮಾಡಿರೋದು ಬಂದು ಎಂಬ್ರಾಯ್ಡ್ರಿ ಇರ್ಬೋದು, ಟೈಲರಿಂಗ್ ಇರ್ಬೋದು. ರೀಸೆಂಟ್ ಇವಾಗ ನನ್ನ ನಡೀತಾ ಇರೋ ಪ್ರಾಜೆಕ್ಟ್ ಏನು ಅಂದ್ರೆ ರೀಬರ್ತ್ ಅಂತ ಫಾರ್ ಸಾರೀಸ್. ಅಮ್ಮನ್ ಸಾರಿ, ಅತ್ತೆ ಸಾರಿ, ಆಂಟಿ ಸಾರಿ, ಯಾರ್ಯಾರ್ದು ಇರುತ್ತೆ, ನಾವು ಈಸಿಲಿ ಡೊನೇಟ್ ಅಂತ ಕೊಟ್ಬಿಡಬಹುದು. ಬಟ್ ದಸ್ ದಟ್ ಪರ್ಸನ್ ನೀಡ್ ಅಂತ ನಾವು ಕ್ವೆಶ್ಚನ್ ಮಾಡ್ಕೊಳ್ಳಲ್ಲ ಅಂತ ನನ್ಗೆ ಅನ್ನಿಸ್ತು. ಸೊ ಅದೇ ಇವಾಗ ನಿಮ್ಮ ಹತ್ರ ನಾನು ಸೀರೆ ತಗೊಂಡು ನಾನು ಇದಕ್ಕೆ ನ್ಯೂ ಲುಕ್ ಕೊಡ್ತೀನಿ ಅಂತ ಹೇಳ್ಬೋದು, ನಾಟ್ ಡೈಯಿಂಗ್. ಅದಕ್ಕೆ ಎಂಬ್ರಾಯ್ಡ್ರಿ ಮಾಡ್ಬೋದು, ಇವಾಗ ಜರ್ದೋಸಿ ಎಲ್ಲ ಬರುತ್ತೆ, ಸೀಕ್ವೆನ್ಸ್ ಬರುತ್ತೆ, ಅದನ್ನೇ ಒಂದು ಹೊಸ ಮಾಡಿಕೊಟ್ಟಾಗ ಅವ್ರಿಗೆ ಏ ಇಂಥ ಸಾರಿನ ಹಿಂಗೆ ಮಾಡ್ಕೊಟ್ಬಿಟ್ಟಿಯಾ ನೀನು ಅಂತ ಹೇಳ್ಬೋದು. ಇನ್ನು ಕೆಲವು ಹರಿದೋಗಿರ್ಬೋದು, ಅದ್ರಲ್ಲಿ ದುಪಟಾಸ್ ಮಾಡ್ಕೊಡ್ಬೋದು, ಟೇಪಿಸ್ಟ್ರಿ ಮಾಡ್ಕೊಡ್ಬೋದು. ಸೊ ಈ ತರ ಲೇಡೀಸ್ಗೆ ಎನ್ಕರೇಜ್ ಮಾಡಿದ್ರೆ ದೇ ವಿಲ್ ಸ್ಟ್ಯಾಂಡ್ ಆನ್ ದೇರ್ ಓನ್, ದೇ ವಿಲ್ ಹ್ಯಾವ್ ಅಡಿಷನಲ್ ಇನ್ಕಮ್. ಇದರಿಂದ ಅವರು ಮನೆಯಲ್ಲಿ ಹೆಣ್ಮಕ್ಳನ್ನ ಓದಿಸೋದು ಬೇಡ ಅಂದಿರೋರು ಕೂಡ ಅವ್ರ ಹತ್ರ ಇರೋ ಪಾಕೆಟ್ ಮನಿ ಅಂದ್ರೆ ಈ ಅಡಿಷನಲ್ ಇನ್ಕಮ್ ಇಂದ ಓದಿಸಿ ದಟ್ ಡಾಟರ್ ಆಲ್ಸೋ ಹ್ಯಾಸ್ ಗ್ರಾಜುಯೇಟೆಡ್.
1: ನಾವಿವಾಗ ನಮ್ಮ ಅಜ್ಜಿ ಸೀರೆ, ಅಮ್ಮನ ಸೀರೆ, ಅದನ್ನ ನಮ್ಗೆ ಕಳ್ಕೊಳಕ್ ಇಷ್ಟ ಇರಲ್ಲ, ನಮ್ಮ ಹತ್ರನೇ ಇಟ್ಕೋಬೇಕು ಅಂತ. ಸೊ ಬೇರೆಯವ್ರಿಗೆ ಯಾರಿಗಾರು ಕೊಡುವ, ಇದನ್ನ ನಾವೇ ರೀಮಾಡಿಫೈ ಮಾಡಿ ಯೂಸ್ ಮಾಡ್ಕೋಬಹುದು ಅಂತ ಅಲ್ವಾ? ದಟ್ ಮೆಮೊರಿ ನಮ್ಮನೇ
0: ಅಂತ ಹೆಸರಿಟ್ಟಿದೀವಿ ಅದಕ್ಕೆ ನಾವು.
1: ಓಕೆ, ಆರ್ಟಿಸ್ಟ್ಗಳ ಜೊತೆ, ಕಲಾವಿದರ ಜೊತೆ, ಅಥವಾ ಈ ತರ ಹಿಡನ್ ಟ್ಯಾಲೆಂಟ್ಸ್ ಇರೋರ ಜೊತೆ ಕೆಲಸ ಮಾಡ್ತಿದ್ದೀರಾ, ಇವರಿಗೆಲ್ಲ ನಮ್ಮ ಕಂಟ್ರೀಲಿ ಅಥವಾ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಏನೇನು ಚಾಲೆಂಜಸ್ ದೇ ಹ್ಯಾವ್ ಟು ಫೇಸ್, ಮೇ ಬಿ ಟು ಪ್ರಾಪಗೇಟ್ ದೇರ್ ಬಿಸ್ನೆಸ್ ಆರ್ ಮೇ ಬಿ ಟು ಎನ್ಹಾನ್ಸ್ ದೇರ್ ಸ್ಕಿಲ್ಸ್ ಎಲ್ಲ?
0: ಒಂದು, ಅವರಿಗೆ ಧೈರ್ಯ ಇರಲ್ಲ ಅಲ್ಲೇ ಹೋಗಿ ಶೋಕೇಸ್ ಮಾಡಕ್ಕೆ. ಇನ್ನೊಂದು, ದೇರ್ ಆರ್ ಸೆವರಲ್ ರೆಗ್ಯುಲೇಷನ್ಸ್ ಕಂಟ್ರಿ ಟು ಕಂಟ್ರಿ, ವರ್ಕ್ ಪರ್ಮಿಟ್ ಆಗಿರ್ಬೋದು, ಅವರಿಗೇನೆ ಫಿನಾನ್ಷಿಯಲ್ ಸಪೋರ್ಟ್ ಬೇಕು ಟು ಟ್ರಾವೆಲ್ ಟು ಸ್ಟೇ ದೇರ್, ಆ ಥರ ಚಾಲೆಂಜಸ್ ಬರ್ಬೋದು. ಸೊ ನಮ್ಮ ನೆಟ್ವರ್ಕ್ನಲ್ಲಿ ವಿ ಆಸ್ ದೆಮ್ ಟು ಗಿವ್ ದ ಪ್ರಾಡಕ್ಟ್ಸ್, ವಿ ಶೋ ಕೇಸ್. ಅಫ್ಕೋರ್ಸ್ ಇವಾಗಿರೋ ಡಿಜಿಟಲ್ ಮೀಡಿಯಲ್ಲಿ ವಿ ಶೇರ್ ಆನ್ಲೈನ್ ಲೈವ್ ಸ್ಟ್ರೀಮಿಂಗ್ ಫೋಟೋಸ್ ಆಗಲಿ, ವಿಡಿಯೋಸ್ ಆಗಲಿ, ವಾಟ್ ಎವರ್ ಇಸ್ ಹ್ಯಾಪ್ನಿಂಗ್ ದೇರ್. ಸೊ ಯಾರ ಕಸ್ಟಮರು ಇದನ್ನು ಯಾರು ಮಾಡಿದ್ದು ಅಂದರೆ, ಫಾರ್ ಎಕ್ಸಾಂಪಲ್ ನಾನು ಸಾರೀಸ್ನ ಎಷ್ಟೊಂದು ಆಂಧ್ರದಿಂದ ಆಗಲಿ ಇಳ್ಕಲ್ಲಿಂದ ಆಗಲಿ ವಿವಿಂಗ್ ಮಾಡಿಸಿ ಎಕ್ಸಿಬಿಷನ್ಸ್ ಹಾಕಿದಾಗ ದಟ್ ಕಸ್ಟಮರ್ ವುಡ್ ವಾಂಟ್ ಟು ನೋ ಹೂ ಡಿಡ್ ದಿಸ್, ಆಬ್ವಿಯಸ್ಲಿ ಅನ್ಸುತ್ತಲ್ವಾ? ಸೊ ಅವರಿಗೆ ನಾವು ಕನೆಕ್ಟ್ ಮಾಡ್ತೀವಿ, ಮಾತಾಡಿಸ್ತೀವಿ, ದೇ ಫೀಲ್ ದೇ ಹ್ಯಾವ್ ಓನ್ಡ್ ಇಟ್. ಈ ಇಂಥ ಮನುಷ್ಯರು ಮಾಡಿರೋದನ್ನ ಪರ್ಸನಲೈಸ್ಡ್ ಆಗಿರುತ್ತೆ ಅವ್ರಿಗೆ. ಸೊ ಅವರಿಗೆ ಆ ಎಂಪವರ್ಮೆಂಟ್ ಸಿಕ್ಕೋ ತನಕ ನಾವು ಈ ಸಪೋರ್ಟ್ ಕೊಡಬೇಕು. ಆಮೇಲೆ ಮೇ ಬಿ ಅವರಿಗೆ ಆ ಕಾನ್ಫಿಡೆನ್ಸ್ ಬಂದಾಗ ದೇ ವಿಲ್ ಫ್ಲೈ, ದೇ ವಿಲ್ ಟ್ರಾವೆಲ್, ದೇ ವಿಲ್ ಡೂ ಇಟ್ ಆನ್ ದೇರ್ ಓನ್. ಅದಕ್ಕೆ ಅವರಿಗೆ ಫಸ್ಟ್ ಈ ಸ್ಪಿರಿಟ್ ಕೊಡಬೇಕು.
1: ಯು ಆರ್ ಮೋರ್ ಆಫ್ ಅ ಮೋರಲ್ ಸಪೋರ್ಟ್ ಟು ದೀಸ್ ಬಡಿಂಗ್ ಆರ್ಟಿಸ್ಟ್ ಅಂತ ಹೇಳ್ಬೋದಾ?
0: ಅಷ್ಟೇ ಮೇಡಮ್, ಬೇರೆ ಏನು ನಾನು ಮಾಡಿಲ್ಲ.
1: ಬಟ್ ದಟ್ ಈಸ್ ಆಫ್ ಗ್ರೇಟ್ ಹೆಲ್ಪ್ ಆಶಾ ಅವರೇ. ಓಕೆ, ನಿಮ್ಮ ಪರ್ಸ್ನಲ್ ಆಗಿ ತುಂಬಾ ಸ್ಟ್ರೆಸ್ ಇರುತ್ತೆ, ಯಾಕಂದ್ರೆ ಒಂದ್ ಕೆಲಸ ಮಾಡಿದ್ರೆ ನಮ್ಗೆ ಆಫೀಸ್ ಮನೆಯಿಂದ ಆಫೀಸ್, ಆಫೀಸಿಂದ ಮನೆಗೆ ಹೋಗೋದಕ್ಕೆ ತುಂಬಾ ಸ್ಟ್ರೆಸ್ ಆಗುತ್ತೆ. ಆಯ್ತಾ, ಸೊ ಯು ಆರ್ ಡೂಯಿಂಗ್ ಆಲ್ ದ ಥಿಂಗ್ಸ್ ಇನ್ ಲೈಕ್ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಅಂತ ಹೇಳ್ತಾರಲ್ಲ. ಸೊ ಈ ಸ್ಟ್ರೆಸ್ ಟೈಮಲ್ಲಿ ಅಥವಾ ಒತ್ತಡದ ಸಂದರ್ಭದಲ್ಲಿ ನಿಮ್ಮನ್ನು ನೀವು ಬ್ಯಾಲೆನ್ಸಲ್ಲಿ ಇಟ್ಕೊಳ್ಳೋಕ್ಕೆ ಏನಾದರೂ ವಿಧಾನ ಕಂಡುಕೊಂಡಿದ್ದೀರಾ?
0: ಖಂಡಿತ.
1: ಏನದು?
0: ನನಗೆ ಚಾಂಟಿಂಗ್ ತುಂಬಾ ಇಷ್ಟ. ಸೊ ಫಸ್ಟ್ ಫ್ಯೂ ಮಿನಿಟ್ಸ್ ಐ ಸ್ಟೇ ಸೈಲೆಂಟ್, ನಾನು ಮಾತೇ ಆಡಲ್ಲ, ಬರೋದಿಲ್ಲ, ಆಡಬಾರ್ದು ಅಂತಿಲ್ಲ, ಮೇ ಬಿ ಅಭ್ಯಾಸದಿಂದ ಹಂಗಾಗೋಗಿದೆ. ಸೊ ಇಟ್ ಕೀಪ್ಸ್ ರನ್ನಿಂಗ್, ಕಲ್ತಿರೋ ಶ್ಲೋಕಗಳಿರ್ಬೋದು, ಹಾಡಿರ್ಬೋದು, ಅವ್ರ ಒಂದೇ ಲೈನ್ ಯಾವುದೋ ಜಪ ಅಂತ, ಯಾ ಎಲ್ಲರೂ ಒಬ್ಬೊಬ್ರು ಏನೇನೋ ಇಟ್ಕೊಂಡಿರ್ತಾರೆ, ಆ ಥರ ದೇರ್ ಆರ್ ಫ್ಯೂ ವಿಚ್ ಐ ಕೀಪ್ ಟೆಲಿಂಗ್ ಮೈ ಸೆಲ್ಫ್, ದೆನ್ ಐ ಫೀಲ್ ಕಾಮ್. ನೆಕ್ಸ್ಟ್ ಈಸ್ ಗೋಯಿಂಗ್ ಇನ್ ಟು ದ ಕಿಚನ್. ಐ ಆಮ್ ಮೈ ಸೆಲ್ಫ್ ಆ್ಯಂಡ್ ಐ ಆಮ್ ದೇರ್.
1: ಓಕೆ. ತುಂಬ ಜನ ಮಹಿಳೆಯರು ಡ್ರೀಮ್ಸ್ ಇಟ್ಕೊಂಡಿರ್ತಾರೆ, ನಾನು ಅದೇ ಅಚೀವ್ ಮಾಡಬೇಕು, ಇದು ಯಾವುದೋ ಕಾರಣದಿಂದ ಅದು ಸಾಧ್ಯ ಆಗಿರಲ್ಲ, ಆ್ಯಂಡ್ ದೇ ಮಸ್ಟ್ ಬಿ ವೇಟಿಂಗ್ ಫಾರ್ ಸಮ್ ಅಪಾರ್ಚುನಿಟಿ. ಆಯಿತಾ, ಸೊ ಅಂಥ ಮಹಿಳೆಯರಿಗೆ ನಿಮ್ಮ ಸಂದೇಶ ಏನು?
0: ನಿಮ್ಮಲ್ಲಿ ಡ್ರೀಮ್ಸ್ ಇದೆ ಅಂದರೆ ಯು ಕ್ಯಾನ್ ಆಲ್ವೇಸ್ ಡೂ ಅಂತ. ಸೊ ಆಪರ್ಚುನಿಟಿ ಇಸ್ ಆಲ್ರೆಡಿ ಸ್ಟ್ರಕ್ ದೇರ್, ಸೊ ಜಸ್ಟ್ ಗೋ ಡೂ ಇಟ್.
1: ಸೊ ಒಬ್ಬರು ಅಪಾರ್ಚುನಿಟಿಗೆ ಕಾಯ್ಬೇಕಾ ಅಥವಾ ನಾವು ಅಪಾರ್ಚುನಿಟಿ ಕ್ರಿಯೇಟ್ ಮಾಡಬೇಕು ಅಂತ ಹೇಳ್ತಿದ್ದೀರಾ?
0: ಏನಾರ ಒಂದು ಥಾಟ್ ಬಂದಿದೆ ಅಂದ್ರೆ ಅಪಾರ್ಚುನಿಟಿ ಮ್ಯಾಮ್, ಸೊ ಯು ಜಸ್ಟ್ ಸ್ಟ್ರೈಕ್ ಅಟ್ ಇಟ್.
1: ಬಟ್ ದೇರ್ ಆರ್ ಮೆನಿ ಆಬ್ಸ್ಟಕಲ್ಸ್ ಅಲ್ವಾ?
0: ದಟ್ ವಿಲ್ ಕಮ್ ಲೇಟರ್. ಏನ್ ಬಂದಿದೆ ಅದನ್ನ ಫಸ್ಟ್ ಎಕ್ಸ್ಪ್ಲೋರ್ ಮಾಡಿದಾಗ ಅದು ತಾನಾಗೆ ದಾರಿ ಹೊಟ್ಟು ಕ್ಲಿಯರ್ ಆಗಿ ಹೋಗುತ್ತೆ.
1: ಓಕೆ. ನಿಮ್ಮ ಲೈಫನ್ನ ಒಂದು ಸೆಂಟೆನ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕು ಅಂದ್ರೆ?
0: ಒಂದು ವರ್ಡ್ ನಲ್ಲಿ ಹೇಳ್ತೀನಿ. ಫಸ್ಟ್, ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್, ಎವರ್ ಗ್ರೇಟ್ಫುಲ್. ಅದರಿಂದ ಆನಂದ ಅನ್ನೋದು ಬಹಳ ದೊಡ್ಡ ವರ್ಡ್. ಸೊ ಏನೇನು ಇದ್ವರ ತನಕ ಜೀವನದಲ್ಲಿ ಸಿಕ್ಕಿದ್ಯೋ ನಾನು ಖಂಡಿತ ಕೃತಜ್ಞತೆಗಳಾಗಿದ್ದೀನಿ.
1: ಆ್ಯಂಡ್ ದೇರ್ ಆರ್ ಮೆನಿ ವಿಮೆನ್ ಔಟ್ ದೇರ್ ಹೂ ಆರ್ ಗ್ರೇಟ್ಫುಲ್ ಟು ಯು ಫಾರ್ ಶೇಪಿಂಗ್ ದೇರ್ ಲೈಫ್ಸ್. ಸೊ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸಸ್ನ, ನಿಮ್ಮ ಅನುಭವಗಳನ್ನು ನಮ್ಮ ಮಹಿಳೆಯರ ಜೊತೆ, ನಮ್ಮ ಶ್ರೋತೃಗಳ ಜೊತೆ ಹಂಚಿಕೊಂಡಿದ್ದೀರಾ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ತುಂಬ ಹೃದಯದ ಧನ್ಯವಾದಗಳು.
1: ಥ್ಯಾಂಕ್ ಯು
0: ಸೋ ಮಚ್.
2: ಸಮಾಜಮುಖಿ ಉದ್ಯಮದ ಮುನ್ನಡೆ, ಮಹಿಳಾ ಉದ್ಯಮಿ ಆಶಾ ಅವರ ಪಯಣ. ಇವರೊಂದಿಗೆ ಭಾಗವಹಿಸಿದವರು ಆಶಾ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್. ಸಮಯ 12:30. ಪ್ರಕಟಣೆಗಳು.
1: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ. ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸೊತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

ಕೆಳಗರೆ ನಿಲಯದ ಈ ಸಂಜೆಯ ಪ್ರಸಾರದಲ್ಲಿ 5 ಗಂಟೆಗೆ ಚಿತ್ರಗೀತೆಗಳು, 5:30ಕ್ಕೆ ಯುವವಾಣಿಯಲ್ಲಿ ಸಿಂಧನೂರಿನ ನ್ಯಾಷನಲ್ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ, 6:10ಕ್ಕೆ ಪ್ರಕಟಣೆಗಳು, 6:15ಕ್ಕೆ ಸಂಧ್ಯಾ ಕಿರಣ, ಹಿರಿಯ ನಾಗರಿಕರ ಜೀವನ ಅನುಭವಗಳ ಕುರಿತಾದ ಕಾರ್ಯಕ್ರಮ. ಭಾಗವಹಿಸುತ್ತಾರೆ ಸೆಂಟ್ರಿಂಗ್ ಕೆಲಸ ಮಾಡುತ್ತಿರುವ ಹಾಗೂ ಭಜನಾ ಪದ ಹಾಡುಗಾರರಾದ ಬಸವರಾಜ್ ಫಿರಂಗಿ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಾರೆ ಡಾಕ್ಟರ್ ಪರಮೇಶ್ವರಪ್ಪ ಗೋಪಿಶೆಟ್ಟಿ, ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. 6:21ಕ್ಕೆ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ವೈಜ್ಞಾನಿಕ ಪದ್ಧತಿಯಲ್ಲಿ ಕಾಂಪೋಸ್ಟ್ ತಯಾರಿಸುವ ವಿಧಾನ ಕುರಿತು ಡಾಕ್ಟರ್ ಎಂಆರ್ ಉಮೇಶ್ ಅವರೊಂದಿಗೆ ಸಂದರ್ಶನ, ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು. 7:20ಕ್ಕೆ ಜನಪದ ಸಂಗೀತದಲ್ಲಿ ಹುಲಿಹೈದರ್ ಗ್ರಾಮದ ಕರಿಯಪ್ಪ ಮಾಸ್ಟರ್ ಮತ್ತು ಸಂಗಡಿಗರಿಂದ ಡಪ್ಪಿನ ಪದಗಳು. 7:45ಕ್ಕೆ ಕನ್ನಡ ಭಾಷಣದಲ್ಲಿ ವಚನಕಾರರ ಕಾಯಕ ತತ್ವ, ಈ ಕುರಿತು ಮಾತನಾಡುತ್ತಾರೆ ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಜಿ ಸೋಮಣ್ಣ. ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ, ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. 8:00ಕ್ಕೆ ಚಿತ್ರಗೀತೆಗಳು, 8:30ಕ್ಕೆ ಜನಪದ ಸಂಗೀತದಲ್ಲಿ ಕುಷ್ಟಗಿ ತಾಲೂಕಿನ ರಾಮಣ್ಣ ಹಾಗೂ ಬಸಪ್ಪ ಚೌಡಕಿ ಮತ್ತು ಸಂಗಡಿಗರಿಂದ ಚೌಡಕಿ ಆಟದ ಪದಗಳು. 9:15ಕ್ಕೆ ಭಾವಗೀತೆಗಳು, 9:30ಕ್ಕೆ ನ್ಯಾಷನಲ್ ಸೈನ್ಸ್ ಮ್ಯಾಗಝಿನ್ ರೇಡಿಯೋಸ್ಕೋಪ್ ದೆಹಲಿ ಕೇಂದ್ರದಿಂದ, 10:00ಗೆ ಹಳೆಯ ಕನ್ನಡ ಚಲನಚಿತ್ರಗೀತೆಗಳ ಆಧರಿಸಿದ ಕಾರ್ಯಕ್ರಮ ಅಮರ ಮಧುರಾ.

0: ಯಾವುದೇ ವಸ್ತುವನ್ನ ವ್ಯರ್ಥವೆಂದು ಎಸೆಯುವ ಮುನ್ನ ಅದನ್ನು ಮತ್ತೆ ಬಳಸಬಹುದೇ ಪರೀಕ್ಷಿಸಿ. ವ್ಯರ್ಥ ವಸ್ತುವಿನ ಪುನರ್ಬಳಕೆಯಿಂದ ಪರಿಸರ ಮಲಿನತೆ ಕಡಿಮೆಯಾಗುತ್ತದೆ.
1: ಎಲ್ಲಿಗೆ ಹೋಗ್ತಾ ಇದೆಯಪ್ಪ ನೀನು?
2: ನಡಿ ನಡಿ, ಜಲ್ದಿ ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕ್ಬೇಕು ನಡಿ.
1: ಅಲ್ಲಪ್ಪ, ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕೋದಕ್ಕಿಂತ ಮುಂಚೆ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು. ಬಾಕಿದವ್ರ ಸಲುವಾಗಿ ಅಲ್ಲ, ನಿನ್ನ ಜೀವದ ಸಲುವಾಗಿ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು.
3: ಹೌದು, ನಿಮ್ಮ ಜೀವ ಹಾಗೂ ಜೀವನ ಎರಡು ಅಮೂಲ್ಯವಾದದ್ದು.
4: ಯಾವಾಗಲೂ ಹೆಲ್ಮೆಟ್ ಹಾಕಿಯೇ ವಾಹನವನ್ನು ಚಲಾಯಿಸಿ, ಸುರಕ್ಷಾ ನಿಯಮವನ್ನು ನಿರಂತರವಾಗಿ ಪಾಲಿಸಿ.
5: ಅಕ್ಕಿ ತಿಂದವ ಹಕ್ಕಿಯಂತೆ, ಜೋಳ ತಿಂದವ ತೋಳದಂತೆ. ಜೋಳವನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಧಾನ್ಯಗಳಲ್ಲಿ ಶ್ರೇಷ್ಠ ಧಾನ್ಯ ಸಿರಿಧಾನ್ಯ. ಉತ್ತಮ ಆರೋಗ್ಯಕ್ಕೆ ಅತ್ಯುತ್ತಮ ಆಹಾರ ಸಿರಿಧಾನ್ಯ. ಸಿರಿಧಾನ್ಯ ತಿನ್ನಿ, ಆರೋಗ್ಯದಲ್ಲಿ ಶ್ರೀಮಂತರಾಗಿ. ಸಿರಿಧಾನ್ಯಗಳನ್ನ ಬೆಳೆಯಿರಿ, ದಿನನಿತ್ಯ ಆರೋಗ್ಯದಲ್ಲಿ ಬಳಸಿರಿ. ಸಿರಿಧಾನ್ಯಗಳ ತಾಕತ್ತು ಸಕಲ ಪೌಷ್ಟಿಕಾಂಶಗಳ ಸಂಪತ್ತು. ಸಿರಿಧಾನ್ಯಗಳ ಸಾರ ಜೀವನಕ್ಕೆ ಆಧಾರ. ಸಿರಿಧಾನ್ಯಗಳನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ರಾಗಿ ತಿಂದವ ನಿರೋಗಿ, ಸಾಮೆ ತಿಂದವ ಸ್ವಾಮಿ. ಯಾವ ಜಟ್ಟಿಗಿಲ್ಲ ಕಮ್ಮಿ. ರಾಗಿಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಜೋಳ ತಿಂದವರು ಬಲಿಷ್ಠರು. ಜನರ ಹೊಟ್ಟೆ ತುಂಬಿಸುವ ಜೋಳದ ರೊಟ್ಟಿ ಜಾನುವಾರುಗಳಿಗೆ ಉತ್ಕೃಷ್ಟ ಮೇವು. ಜೋಳವನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ.
6: ಇದುವರೆಗೆ ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 12:35. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
7: ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪ್ರಶಾಂತ್ ಅವರಿಂದ ಕ್ಯಾನ್ಸರ್ ಟ್ರೀಟ್ಮೆಂಟಿನ ಕುರಿತು ಮಾಹಿತಿಯನ್ನು ಕೇಳೋಣ. ತದನಂತರದಲ್ಲಿ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್ ಮತ್ತು ಕಾರ್ಟಿಸೆಲ್ ಥೆರಪಿ, ಈ ವಿಷಯದ ಕುರಿತು ಡಾಕ್ಟರ್ ರಾಜೇಶ್ ಕೃಷ್ಣ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ. ಇದೀಗ ಮೊದಲಿಗೆ ಡಾಕ್ಟರ್ ಪ್ರಶಾಂತ್ ಅವರಿಂದ ಕ್ಯಾನ್ಸರ್ ಟ್ರೀಟ್ಮೆಂಟಿನ ಕುರಿತು ಮಾಹಿತಿಯನ್ನು ಕೇಳೋಣ.
8: ಒಂದೊಂದು ರೀತಿಯ ಕ್ಯಾನ್ಸರಿಗೆ ಒಂದೊಂದು ರೀತಿಯಲ್ಲಿ ಟ್ರೀಟ್ಮೆಂಟ್ಗಳನ್ನ ಮಾಡಬೇಕಾಗಿ. ಈಗ ಫಾರ್ ಎಕ್ಸಾಂಪಲ್ ಬ್ರೆಸ್ಟ್ ಕ್ಯಾನ್ಸರ್ ಬಂತು ಅಂತ ಹೇಳಿದ್ರೆ ಅದಕ್ಕೆ ನ್ಯೂ ಅಡ್ಜುವೆಂಟ್ ಕೀಮೋಥೆರಪಿ ಅಂತ ಹೇಳಿದ್ರೆ ಫಸ್ಟ್ ಒಂದು ಸೆಟ್ ಕೀಮೋಥೆರಪಿಯನ್ನು ಕೊಡ್ತೇವೆ. ಆಮೇಲೆ ಡಾಕ್ಟರ್ ಹೋಗಿ ಆಪರೇಷನ್ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಫಸ್ಟ್ಗೆ ಕೀಮೋಥೆರಪಿ ಕೊಟ್ಟು ಆ ಏನು ಗಂಟು ಎದ್ದಿದೆ ಅದರ ಸೈಜ್ ಅನ್ನು ಶ್ರಿಂಕ್ ಮಾಡ್ತಾರೆ. ಅದು ಶ್ರಿಂಕ್ ಆದಾಗ ಸರ್ಜನ್ಗೆ ಅದನ್ನು ಕಂಪ್ಲೀಟ್ ಆಗಿ ತೆಗೀಲಿಕ್ಕೆ ಹೆಲ್ಪ್ ಆಗ್ತದೆ. ಸೊ ಆಮೇಲೆ ಸರ್ಜರಿ ಮಾಡ್ತಾರೆ. ಸರ್ಜರಿ ಆದ್ಮೇಲೆ ಮತ್ತೆ ಕೀಮೋಥೆರಪಿ ಕೊಡ್ತಾರೆ, ಅದು ಅರ್ಜುವೆಂಟ್ ಕೀಮೋಥೆರಪಿ ಅಂತ ಹೇಳ್ತೇವೆ. ಸರ್ಜರಿ ಆದ ಮೇಲೆ ಕೊಡುವಂತ ಕೀಮೋಥೆರಪಿ ಪ್ಲಸ್ ಅಡ್ವಾನ್ಸ್ ಸ್ಟೇಜ್ ಇದ್ರೆ ರೇಡಿಯೋಥೆರಪಿ ಕೂಡ ಕೊಡ್ತಾರೆ. ಈ ರೇಡಿಯೋಥೆರಪಿಯಲ್ಲೂ ಹಾಗೆ ಈಗ ಬಹಳ ಮುಂದುವರೆದಿದೆ. ಮೊದಲೆಲ್ಲ ರೇಡಿಯೋಥೆರಪಿ ಅಂತ ಹೇಳಿದ್ರೆ ಈಗ ಬಾಯಿ ಹುಣ್ಣಾಗಿದೆ, ಬಾಯಿಯಲ್ಲಿ ಕ್ಯಾನ್ಸರ್ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ರೇಡಿಯೋಥೆರಪಿ ಕೊಟ್ರೆ ಮುಖದ ಅರ್ಧ ಭಾಗ ಸುಟ್ಟು ಹೋಗ್ತಾ ಇತ್ತು, ಕಪ್ಪಾಗಿ ಹೋಗ್ತಾ ಇತ್ತು ಮಿನಿಮಮ್ ಅಂತೇಳಿ. ಈಗ ಹಾಗಲ್ಲ, IMRT ಇಂಟೆನ್ಸಿಟಿ ಮಾಡ್ಯುಲೇಟೆಡ್ ರೇಡಿಯೋಥೆರಪಿ ಅಂತ ಹೇಳ್ತೇವೆ. ಬಹಳ ಸ್ಪೆಸಿಫಿಕ್ ಆಗಿ ಅದು ಎಷ್ಟು ಅಲ್ಸರ್ ಅಥವಾ ಹುಣ್ಣು ಎಷ್ಟು ಜಾಗದಲ್ಲಿದೆ ಅಷ್ಟು ಏರಿಯಕ್ಕೆ ಮಾತ್ರ ರೇಡಿಯೋಥೆರಪಿ ಸಿಗುವ ಹಾಗೆ ಮಾಡಿ ರೇಡಿಯೋಥೆರಪಿಯನ್ನು ಕೊಡ್ತಾರೆ. ಬೇರೆ ಯಾವುದೇ ಅಂಗಗಳಿಗೆ ಅಷ್ಟು ಅಡ್ವಾನ್ಸ್ಮೆಂಟ್, ಅಷ್ಟು ಪ್ರಿಸೈಸ್ ಮೆಕ್ಯಾನಿಸಮ್ ಅಲ್ಲಿ ಕೊಡುವಂತಹ ಫೆಸಿಲಿಟಿ ಬಂದಿದೆ. ಅದೀಗ ಮಂಗಳೂರಲ್ಲಿ ಉಂಟು. ರೇಡಿಯೋಥೆರಪಿ ಇರ್ಬೋದು, ಸರ್ಜರಿ ಆಗ್ಬೋದು. ಸರ್ಜರಿಯು ಹಾಗೆ, ಮೊದಲು ಆಪರೇಷನ್ ಆಯ್ತು, ಕ್ಯಾನ್ಸರ್ಗೆ ಆಪರೇಷನ್ ಅಂತ ಹೇಳಿದ್ರೆ ರಿಕವರಿ ಆಗ್ಲಿಕ್ಕೆ 3-4 ವಾರ ಬೇಕಾಗ್ತದೆ. ಈಗ 5 ದಿವಸದಲ್ಲಿ ಆಪರೇಷನ್ ಆಗಿ 6ನೇ ದಿವಸಕ್ಕೆ ಮನೆಗೆ ಹೋಗ್ತಾರೆ. ಯಾಕೆಂತ ಹೇಳಿದ್ರೆ ಸರ್ಜನ್ಸ್ ಅಲ್ಲಿ ಪ್ರೆಸಿಷನ್ ಬಂದಿದೆ. ರೋಬೋಟಿಕ್ ಸರ್ಜರಿ ಅಂತ ಮಾಡ್ತಾರೆ, ವೆರಿ ವೆರಿ ಮಿನಿಮಲ್ ಇನ್ಸಿಷನ್ಸ್. ಮೊದಲೆಲ್ಲ ಹೊಟ್ಟೆ ಕೊರಿಬೇಕು ಅಂತ ಹೇಳಿದ್ರೆ ಮೇಲಿಂದ ಕೆಳಗವರೆಗೆ ಫುಲ್ ಕೊರಿತಾ ಇದ್ರು, ಯಾಕಂದ್ರೆ ಆಕ್ಸೆಸ್ ಸಿಗ್ಬೇಕಾಗಿತ್ತು. ಈಗ ಲ್ಯಾಪ್ರೋಸ್ಕೋಪಿಕ್ 2 ಅಥವಾ 3 ತೂತು ಮಾಡ್ತಾರೆ, ಅದರ ಮೂಲಕ ಟ್ಯೂಬ್ಗಳನ್ನ ಹಾಕ್ತಾರೆ, ಅದರ ಮೂಲಕವಾಗಿ ಕ್ಯಾಮರಾವನ್ನು ಒಳಗೆ ತಕೊಂಡು ಹೋಗಿ ಅಲ್ಲಿ ಕ್ಯಾಮರಾದ ಹೆಲ್ಪ್ ಇಂದ ಆಪರೇಷನ್ ಮಾಡಿ ಬರ್ತಾರೆ. ಆಪರೇಷನ್ ಮಾಡಿ ಬಂದಾಗ ದೊಡ್ಡ ಗಾಯ ಯಾವುದೂ ಇಲ್ಲ ದೇಹದಲ್ಲಿ, ಕೇವಲ 2-3 ಸಣ್ಣ ಹೋಲ್ಗಳು ಮಾತ್ರ. ಅದನ್ನು ಹಾಗೆ 2-2 ಸ್ಟಿಚ್ಗಳಲ್ಲಿ ಮುಚ್ಚಿಬಿಡ್ತಾರೆ. ಏನಾಗ್ತದೆ,

0: ರಾತ್ರಿ ಹೋದಾಗೆಲ್ಲ ಜಂಕ್ ಫುಡ್ ತಿನ್ನೋದು, ಆ ಸುಟ್ಟು ಹಾಕಿದಂತ ಪದಾರ್ಥಗಳನ್ನ ತಿನ್ನೋದು, ಇದು ಅಭ್ಯಾಸ ಇದ್ರೆ ಅದನ್ನು ಕಡಿಮೆ ಮಾಡಿ, ವಾರಕ್ಕೊಂದು ದಿವಸ ತಿನ್ನಿ, ಅದಕ್ಕಿಂತ ಜಾಸ್ತಿ ತಿನ್ನಬೇಡಿ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಸ್ಟಾರ್ಲಿಂಗ್ಸ್ ಲಾ ಅಂತ ಒಂದಿದೆ. ಏನು ಅಂತ ಹೇಳಿದ್ರೆ ದೇಹದ ಪ್ರತಿಯೊಂದು ಅಂಗವೂ ಕೂಡ ಅದು ಸ್ಟ್ರೆಚ್ ಆಗ್ತದೆ. ಅಂತ ಹೇಳಿದ್ರೆ ಹಾರ್ಟ್ ಎಕ್ಸ್ಪಾನ್ಷನ್ ಇರೋದು ಅಥವಾ ಬೇರೆ ಸ್ಟ್ರೆಸ್ ಅನ್ನು ತಡ್ಕೊಳ್ಳುವಂತ ಕೆಪಾಸಿಟಿ, ಅದನ್ನು ಸ್ಟ್ರೆಚ್ ಅಂತ ಹೇಳುವಂಥದ್ದು. ಒಂದು ಫಿಸಿಯೋಲಾಜಿಕಲ್ ಲಿಮಿಟ್ ಅಲ್ಲಿ ಸ್ಟ್ರೆಚ್ ಆಗ್ಲಿಕ್ಕೆ ಅವಕಾಶ ಇರ್ತದೆ ಜೀವಕೋಶ. ಆದ್ರೆ ಆ ಲಿಮಿಟ್ ಯಾವತ್ತು ಕ್ರಾಸ್ ಆಗ್ತದೋ ಆವತ್ತು ಆ ಜೀವಕೋಶ ಫೇಲ್ ಆಗ್ತದೆ. ಸೊ ನಾವು ಏನ್ ಮಾಡ್ಬೇಕು ಅಂದ್ರೆ ಆ ಲಿಮಿಟ್ ಕ್ರಾಸ್ ಆಗಬಾರ್ದು. ನಾವು ಒಳ್ಳೆ ಆಹಾರ ಪದಾರ್ಥಗಳನ್ನು ಸೇವಿಸಬೇಕು. ಹಸಿ ತರಕಾರಿಗಳನ್ನ ತಿನ್ನೋದಿರ್ಬೋದು. ಈಗ ಹಸಿ ತರಕಾರಿ ಅಂತ ಹೇಳಿದಾಗ ತಕ್ಷಣ ಎಲ್ಲಿ ಪೇಟೆಯಿಂದ ತಂದದ್ದಲ್ಲ, ನಾನು ಮನೆಯಲ್ಲಿ ಬೆಳೆದ ಹಸಿ ತರಕಾರಿಯನ್ನು ಹೇಳ್ತಾ ಇದ್ದೇನೆ. ಹಣ್ಣುಗಳನ್ನ ಜಾಸ್ತಿ ತಿನ್ನುವಂಥದ್ದು, ಮತ್ತೆ ಹೊಟ್ಟೆಗೆ ಆಗಾಗ ರೆಸ್ಟ್ ಕೊಡುವಂಥದ್ದು, ಉಪವಾಸ ಮಾಡುವ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇರ್ಬೋದು, ಪ್ರತಿಯೊಂದು ಆರ್ಗನ್ಗೂ ಕೂಡ ಒಂದು ರೆಸ್ಟ್ ಕೊಡುವಂಥದ್ದು, ಆ ರೀತಿಯಾದಂತ ಜೀವನ ಶೈಲಿಗಳನ್ನ ಬದಲಾಯಿಸಿಕೊಂಡು ಯೋಗ ಪ್ರಾಣಾಯಾಮ ಇದನ್ನೆಲ್ಲ ಮಾಡ್ತಾ ಇದ್ರೆ ಕ್ಯಾನ್ಸರ್ ಬರದೇ ಇರುವಾಗ ತಡೆಯಡಿಬಹುದು. ಎಸ್ಪೆಷಲಿ ಲೈಫ್ ಸ್ಟೈಲ್ ಅಸೋಸಿಯೇಟೆಡ್ ಕ್ಯಾನ್ಸರ್ಸ್ ಏನಿದೆ, ಈಗ ಶ್ವಾಸಕೋಶದ ಕ್ಯಾನ್ಸರ್ ಇರ್ಬೋದು, ಜಠರದ ಕ್ಯಾನ್ಸರ್ ಇರ್ಬೋದು, ಇದನ್ನೆಲ್ಲ ಲಾರ್ಜ್ ಆಗಿ ತಡೆದು ಹಿಡಿಲಿಕ್ಕೆ ಆಗ್ತದೆ.
1: ಇದುವರೆಗೆ ಡಾಕ್ಟರ್ ಪ್ರಶಾಂತ್ ಅವರಿಂದ ಕ್ಯಾನ್ಸರ್ ಟ್ರೀಟ್ಮೆಂಟ್ ಕುರಿತ ಮಾಹಿತಿಯನ್ನು ಕೇಳಿದಿರಿ. ಇನ್ನು ಮುಂದೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್ ಮತ್ತು ಕಾರ್ಟಿಸೆಲ್ ಥೆರಪಿ ಈ ವಿಷಯದ ಕುರಿತು ಡಾಕ್ಟರ್ ರಾಜೇಶ್ ಕೃಷ್ಣ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ.
2: ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ರಾಜೇಶ್ ಕೃಷ್ಣ. ಇವರು ಹೆಮೆಟೋ ಆಂಕಾಲಜಿ, ಮೆಡಿಕಲ್ ಆಂಕಾಲಜಿ ಮತ್ತೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ವಿಭಾಗದ ವಿಭಾಗ ಮುಖ್ಯಸ್ಥರಾಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ.
2: ಕೇಳುಗರೆ, ಇವತ್ತು ಇವರು ನಮಗೆ ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಹಾಗೇನೆ ಕಾರ್ ಟಿ ಸೆಲ್ ಥೆರಪಿ ಬಗ್ಗೆ ಮಾಹಿತಿಯನ್ನ ನೀಡಲಿಕ್ಕಿದ್ದಾರೆ. ಸರ್, ಈಗ ಮುಖ್ಯವಾಗಿ ಈಗ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತ ನಾವು ಕೇಳ್ತೇವೆ, ಅದರ ಮೊದಲು ನಾವೀಗ ಬೋನ್ ಮ್ಯಾರೋ ಅಂತ ಏನ್ ಹೇಳ್ತಾರಲ್ಲ, ಇದು ಏನಿದು?
3: ನಮ್ಮ ಎಲ್ಲರ ಅಸ್ಥಿ ಅಥವಾ ಎಲುಬಿನ ಒಳಗಡೆ ಇರುವ ಮಾಂಸಕ್ಕೆ ಹೆಸರು ಬೋನ್ ಮ್ಯಾರೋ ಅಂತ. ಬೋನ್ ಮ್ಯಾರೋ ಎಂಬ ನಮ್ಮ ಆರ್ಗನ್ ನಮ್ಮ ಶರೀರದ ರಕ್ತ ಉತ್ಪಾದನೆ ಮಾಡುವ ಒಂದು ಫ್ಯಾಕ್ಟರಿ ಅದು. ಸೊ ನಮ್ಮ ಎಲ್ಲರ ಶರೀರದಲ್ಲಿ 5 ಲೀಟರ್ ರಕ್ತ ಇದೆ. ಅದರಲ್ಲಿ ಬೇರೆ ಬೇರೆ ಕಣಗಳಿದೆ, ಕೆಂಪು ರಕ್ತ ಕಣ, ಬಿಳಿ ರಕ್ತ ಕಣ, ಪ್ಲೇಟ್ಲೆಟ್ಸ್, ಇವೆಲ್ಲ ಉತ್ಪಾದನೆ ಮಾಡುದು ನಮ್ಮ ಅಸ್ಥಿಮಜ್ಜದಲ್ಲಿ ಅಥವಾ ಬೋನ್ ಮ್ಯಾರೋ. ಅಂಡ್ ಅದು ನಮ್ಮ ಎಲುಬಿನ ಒಳಗೆ ಇರುವ ಟಿಶ್ಯೂ. ಆಕ್ಚುಲಿ ಇಟ್ ಇಸ್ ಎ ಲಾರ್ಜ್ ಆರ್ಗನ್, ಬಟ್ ಅದು ಎಲುಬಿನ ಒಳಗೆ ಇದ್ದ ಕಾರಣ ನಮಗೆ ಅದು ಅಂದಾಜಾಗೋದಿಲ್ಲ ಅಥವಾ ಗೊತ್ತಾಗೋದಿಲ್ಲ. ಇಟ್ ಇಸ್ ಎ ಲಾರ್ಜ್ ಆರ್ಗನ್ ದಟ್ ಪ್ರೊಡ್ಯೂಸಸ್ ನಮ್ಮ ಬ್ಲಡ್.
2: ಹಾಗಾದ್ರೆ ಇದ್ರ ಒಂದು ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಹೇಳೋದಾದ್ರೆ, ಈ ಟ್ರಾನ್ಸ್ಪ್ಲಾಂಟ್ ಅನ್ನುವಂಥದ್ದು ಯಾವ ಸಂದರ್ಭದಲ್ಲಿ ಬೇಕಾಗ್ತದೆ?
3: ನೋಡಿ, ಹಲವಾರು ಕಾಯಿಲೆಗಳಿದೆ. ಕೆಲವು ಕ್ಯಾನ್ಸರ್ ಕಾಯಿಲೆಗಳಿದೆ, ಕೆಲವು ಬಿನೈನ್ ಅಂದ್ರೆ ಕ್ಯಾನ್ಸರ್ ಅಲ್ಲದ ಕಾಯಿಲೆಗಳಿದೆ. ನಾವು ಕ್ಯಾನ್ಸರ್ ಕಾಯಿಲೆಗಳಂದ್ರೆ ಲುಕೀಮಿಯಾ ಅಂತ ಹೇಳ್ತೇವೆ, ಅದಕ್ಕೆ ಹೆಸರು ಬ್ಲಡ್ ಕ್ಯಾನ್ಸರ್. ಅದು ಹಲವಾರು ತರದ ಬ್ಲಡ್ ಕ್ಯಾನ್ಸರ್ಸ್ ಇದೆ. ಈ ಬ್ಲಡ್ ಕ್ಯಾನ್ಸರ್ಸ್ ಅಲ್ಲಿ ನಾವು ರಿಸ್ಕ್ ಮಾಡ್ತೇವೆ, ರಿಸ್ಕ್ ಸ್ಟ್ರಾಟಿಫಿಕೇಶನ್ ಅಂತ ಹೇಳ್ತೇವೆ. ಒಂದು ಪೇಷಂಟಿಗೆ ನಾವು ಡಯಾಗ್ನೋಸಿಸ್ ಅಂದ್ರೆ ಮಾಡಿದ ನಂತರ ಅದು ಲೋ ರಿಸ್ಕ್ ಹೈ ರಿಸ್ಕ್ ಅಂತ ಕೆಲವು ಟೆಸ್ಟ್ಗಳಲ್ಲಿ ಗೊತ್ತಾಗ್ತದೆ. ಸೊ ಅಕ್ಯೂಟ್ ಮೈಲಾಯ್ಡ್ ಅಥವಾ ಅಕ್ಯೂಟ್ ಲಿಂಫೋಬ್ಲಾಸ್ಟಿಕ್ ಲುಕೀಮಿಯಾ ಕ್ಯಾನ್ಸರ್ನ ಹೈ ರಿಸ್ಕ್ ಇದ್ದರೆ, ಅವರಿಗೆ ಕಂಪ್ಲೀಟ್ ಅಥವಾ ಪೂರ್ತಿ ಕ್ಯೂರ್ ಆಗಬೇಕಿದ್ರೆ ವಿ ನೀಡ್ ಟು ಡೂ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್. ಅದಲ್ಲದೆ ಬೇರೆ ಲಿಂಫೋಮಾ ಅಂತ ಕಾಯಿಲೆಗಳಿದೆ. ಲಿಂಫೋಮಾದಲ್ಲಿ ಪೇಷಂಟ್ಗಳು ಒಂದು 50-70% ಕ್ಯೂರ್ ಆಗ್ತಾರೆ, ಬಟ್ ಕ್ಯೂರ್ ಆಗದ್ದೆ ಅದು ರಿಲ್ಯಾಪ್ಸ್ ಅಥವಾ ವಾಪಸ್ ಬಂದರೆ ನಾವು ಮತ್ತೆ ಅದಕ್ಕೆ ಸ್ಯಾಲ್ವೇಜ್ ಅಂದರೆ ಸೆಕೆಂಡ್ ಲೈನ್ ಟ್ರೀಟ್ಮೆಂಟ್ ಕೊಟ್ಟು ಮತ್ತೆ ಅದರ ಕನ್ಸಲ್ಟೇಷನ್ ಅಂದ್ರೆ ಅದರ ಮೋರ್ ಸ್ಟ್ರಾಂಗರ್ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ನಾವು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ತೇವೆ. ಮತ್ತೆ ಮೂರನೇ ಸಂದರ್ಭ ಮೈಲೋಮಾ ಅಂತ ಮತ್ತೊಂದು ಅಸ್ಥಿ ಮಜ್ಜದ ಕ್ಯಾನ್ಸರ್ ಇದೆ. ಆ ಕ್ಯಾನ್ಸರ್ ಅಲ್ಲಿ ಫಿಟ್ ಇದ್ದ ಪೇಷಂಟ್ಸ್ ಗಳಿಗೆ ಫಸ್ಟ್ ಲೈನ್ ಟ್ರೀಟ್ಮೆಂಟ್ ಅಲ್ಲಿ ಅವರಿಗೆ ಇನಿಷಿಯಲ್ ಕೀಮೋಥೆರಪಿ ಕೊಟ್ಟು ಅವರ ರೆಮಿಷನ್ಗೆ ಬಂದ ಮೇಲೆ ಅದು ಸ್ಟ್ರಾಂಗ್ ರೆಮಿಷನ್ ಮಾಡ್ಲಿಕ್ಕೆ ನಾವು ಆಟೋಲಾಗಸ್ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ತೇವೆ. ದಿಸ್ ಇಸ್ ಫಾರ್ ಬ್ಲಡ್ ಕ್ಯಾನ್ಸರ್. ಮತ್ತೆ ಕೆಲವು ಮಕ್ಕಳ ಕಾಯಿಲೆ ಇದೆ, ನ್ಯೂರೋಬ್ಲಾಸ್ಟೋಮಾ, ಇಂಥ ಕಾಯಿಲೆಗಳಿಗೂ ಮಾಡ್ತೇವೆ. ಇದಲ್ಲದೆ ಕ್ಯಾನ್ಸರ್ ಅಲ್ಲದೆ ಬಿನೈನ್ ಡಿಸಾರ್ಡರ್ಸ್ ಅಂತ ಇದೆ. ಬಿನೈನ್ ಅಂದರೆ ಸಿಕ್ಕಲ್ ಸೆಲ್ ಅನೀಮಿಯಾ, ಥಲಸೀಮಿಯಾ, ಇಂಥ ಕಂಡೀಷನ್ ಇದ್ದ ಮಕ್ಕಳಿಗೆ ರಕ್ತ ಉತ್ಪಾದನೆ ಆಗುವುದಿಲ್ಲ. ಅದು ಯಾಕೆಂದರೆ ಬೋನ್ ಮ್ಯಾರೋದಲ್ಲಿ ಜೆನೆಟಿಕ್ ಆಗಿ ದೇರ್ ಇಸ್ ಎ ಪ್ರಾಬ್ಲಮ್ ದೇರ್. ಸೊ ಆ ಪ್ರಾಬ್ಲಮ್ ನಾವು ರಿಮೂವ್ ಮಾಡಲಿಕ್ಕೆ ಮತ್ತೊಂದು ಹೆಲ್ದಿ ಅಸ್ಥಿಮಜ್ಜ ಅವರಿಗೆ ಕೊಟ್ಟು ಮತ್ತೆ ರಕ್ತ ಉತ್ಪಾದನೆ ಮಾಡುವ ಹಾಗೆ ಮಾಡ್ತೇವೆ. ಮತ್ತೊಂದು ಮೂರನೇ ತರದ ಕಾಯಿಲೆ ಇದೆ, ಇಮ್ಯುನೋ ಡೆಫಿಷಿಯನ್ಸಿ ಅಂತ ಹೇಳ್ತೇವೆ. ಈ ಕಾಯಿಲೆಗಳಲ್ಲಿ ಈ ಮಕ್ಕಳು ಇನ್ಫೆಕ್ಷನ್ ಫೈಟ್ ಮಾಡುವ ಸೆಲ್ಸ್, ಅದರ ವೀಕ್ನೆಸ್ ಇದೆ. ವೀಕ್ನೆಸ್ ಅಂದ್ರೆ ಸರಿ ಉತ್ಪಾದನೆ ಆಗುದಿಲ್ಲ, ಉತ್ಪಾದನೆ ಆದ ಸೆಲ್ಸ್

0: ಇನ್ಫೆಕ್ಷನ್ಸ್ನ ಎಗೇನ್ಸ್ಟ್ ಫೈಟ್ ಮಾಡೋದಿಲ್ಲ. ಇಂಥ ಪ್ರಾಬ್ಲಮ್ ಇದ್ದರೆ ಅದು ಸಾರ್ಟ್ ಔಟ್ ಮಾಡಲಿಕ್ಕೆ ಅವರಿಗೆ ಹೆಲ್ದಿ ಬೋನ್ ಮ್ಯಾರೋ ಕೊಟ್ಟರೆ ಸರಿಯಾಗ್ತದೆ. ಅವರ ಬೋನ್ ಮ್ಯಾರೋ ನಾವು ಟ್ರೀಟ್ಮೆಂಟ್ ಕೊಟ್ಟು ರಿಮೂವ್ ಮಾಡಿ ಹೆಲ್ದಿ ಮತ್ತೊಂದು ಡೋನರ್ ಬೋನ್ ಮ್ಯಾರೋ ಕೊಟ್ಟರೆ ಅದು ದಟ್ ವಿಲ್ ರೀಪ್ಲೇಸ್ ಆ್ಯಂಡ್ ಅದು ದಟ್ ವಿಲ್ ಫೈಟ್ ಅವರ್ ಡೂ ದ ನಾರ್ಮಲ್ ಫಂಕ್ಷನ್ ಆಫ್ ಎ ಬೋನ್ ಮ್ಯಾರೋ. ಹಾಗೆ ಇಂಥ ಬ್ರಾಡ್ಲಿ ಇಂಥ ಮೂರು ಕ್ಯಾಟಗರಿ ಕಾಯಿಲೆಗಳಿಗೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತೇವೆ. ಇನ್ ಸಮರಿ, ಬೋತ್ ಮ್ಯಾಲಿಗ್ನೆಂಟ್ ಅಂದರೆ ಕ್ಯಾನ್ಸರ್ ಮತ್ತು ಕೆಲವು ಬಿನೈನ್ ಕ್ಯಾನ್ಸರ್ ಅಲ್ಲದ ಕಾಯಿಲೆಗಳಿಗೆ ಮಾಡ್ತೇವೆ.
1: ಈಗ ಕ್ಯಾನ್ಸರ್ ಬಗ್ಗೆ ಮಾತಾಡುವಾಗ ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅನ್ನುವಂಥದ್ದು ಸಂಪೂರ್ಣವಾಗಿ ಗುಣಪಡಿಸುವಂತಹ ಚಿಕಿತ್ಸೆಯ ಹೇಗೆ?
0: ಈಗ ನೋಡಿ, ನಾವು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋದು ಹೈ ರಿಸ್ಕ್ ಕಾಯಿಲೆಗಳಿಗೆ. ಇಂಥ ಹೈ ರಿಸ್ಕ್ ಲುಕೀಮಿಯಾಸ್ಗೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಮಾಡದಿದ್ದರೆ ಕ್ಯೂರ್ ಆಗುವ ಚಾನ್ಸಸ್ ಇಲ್ಲ. ಎಂದರೆ ಕ್ಯೂರ್ ಆಗುವ ಚಾನ್ಸಸ್ ನಮಗೆ ವರ್ಚುವಲಿ 0% ಅಂತ ಹೇಳಬಹುದು. ನಾವು ಈ 0% ಇಂದ ಒಂದು 60% ವರೆಗೆ ತಗೊಂಡೋಗ್ತೇವೆ. ಸೊ ಇದು 100% ನಮಗೆ ಗ್ಯಾರಂಟಿ ಇಲ್ಲ, ಬಟ್ ಹೆಚ್ಚಾಗಿ 60-70% ವರೆಗೆ ತಗೊಂಡೋಗ್ಬೋದು. ಬಟ್ ಇಟ್ ಈಸ್ ನಾಟ್ 100% ಗ್ಯಾರಂಟಿ. ಬಟ್ ಅದು ಮಾಡದಿದ್ದರೆ ಅವರಿಗೆ ಬದುಕುವ ಚಾನ್ಸಸ್ಸೇ ಇಲ್ಲ ಅಂತ ಹೇಳಬಹುದು. ಯಾಕೆಂದರೆ ಅದು ಅಂಥ ಸ್ಟ್ರಾಂಗ್ ಅಥವಾ ಅಷ್ಟು ಹೈ ರಿಸ್ಕ್ ಲುಕೀಮಿಯಾಕ್ಕೆ ಮಾತ್ರ ನಾವು ಮಾಡುದು.
1: ಈಗ ಈ ಟ್ರಾನ್ಸ್ಪ್ಲಾಂಟ್ ಅಲ್ಲಿ ಬೇರೆ ಬೇರೆ ವಿಧಗಳು ಅಂತ ಇದೆಯಾ?
0: ಟ್ರಾನ್ಸ್ಪ್ಲಾಂಟ್ ಬೇಸಿಕ್ಲಿ ಎರಡು ತರದಿದೆ. ಒಂದು ಆಟೋಲಾಗಸ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೇವೆ. ಆಟೋಲಾಗಸ್ ಟ್ರಾನ್ಸ್ಪ್ಲಾಂಟ್ ಎಂದರೆ ನಾವು ಪೇಷಂಟ್ಗಳಿಗೆ ಹೈ ಡೋಸ್ ಕೀಮೋಥೆರಪಿ ಕೊಟ್ಟು ಸ್ಟೆಮ್ ಸೆಲ್ಸ್ ಅಂದರೆ ಬೋನ್ ಮ್ಯಾರೋ ಸೆಲ್ಸ್ ಅವರಿಗೆ ಅದು ಕೊಡ್ತೇವೆ. ಅದರ ಉದ್ದೇಶ ಏನೆಂದರೆ ಈ ರೆಮಿಷನ್ಗೆ ಬಂದ ಪೇಷಂಟ್ಸ್ಗಳಿಗೆ ಡೀಪ್ ಕಂಟ್ರೋಲ್ ಸಿಕ್ಕಲಿಕ್ಕೆ ನಾವು ಮತ್ತೆ ಹೈಡೋಸ್ ಕೀಮೋಥೆರಪಿ ಕೊಡ್ತೇವೆ. ಈ ಹೈಡೋಸ್ ಕೀಮೋಥೆರಪಿ ಕೊಡುವಾಗ ಆ ಕ್ಯಾನ್ಸರ್ ಸೆಲ್ಸ್ ಮಾತ್ರ ಅಲ್ಲ, ಅವರ ಸ್ವಂತ ಬೋನ್ ಮ್ಯಾರೋ ಡಿಸ್ಟ್ರಾಯ್ ಆಗ್ತದೆ. ಅದಕ್ಕೋಸ್ಕರ ಅದಕ್ಕಿಂತ ಮೊದಲೇ ಹೈಡೋಸ್ ಕೀಮೋಥೆರಪಿ ಕೊಡೋದಕ್ಕಿಂತ ಮೊದಲೇ ನಾವು ಬೋನ್ ಮ್ಯಾರೋ ಸ್ಟೆಮ್ ಸೆಲ್ಸ್ ಕಲೆಕ್ಟ್ ಮಾಡ್ತೇವೆ. ಅದು ಕಲೆಕ್ಟ್ ಮಾಡಿದೆ ಏನಂದರೆ ಅದಕ್ಕೆ ಆಪರೇಷನ್ ಏನೂ ಇಲ್ಲ, ಅದೊಂದು ಬೇರೊಂದು ಮೆಷಿನ್ ಮೂಲಕ ನಾವು ಕಲೆಕ್ಟ್ ಮಾಡ್ತೇವೆ. ಕಲೆಕ್ಟ್ ಮಾಡಿ ಸಫಿಷಿಯಂಟ್ ನಂಬರ್ ಆಫ್ ಸ್ಟೆಮ್ ಸೆಲ್ಸ್ ನಾವು ಕಲೆಕ್ಟ್ ಮಾಡಿದ ನಂತರ ನಾವು ಈ ಹೈಡೋಸ್ ಕೀಮೋಥೆರಪಿ ಕೊಟ್ಟು ಅವರ ಬೋನ್ ಮ್ಯಾರೋ ಫುಲ್ ಕ್ಲೀನ್ ಮಾಡಿದ ನಂತರ ನಾವು ಈ ಸ್ಟೆಮ್ ಸೆಲ್ಸ್ ಅವರಿಗೆ ವಾಪಸ್ ಕೊಡ್ತೇವೆ. ಅದು ಕಳೆದು ಅದು ಬೋನ್ ಮ್ಯಾರೋಗೆ ಹೋಗಿ ಅದು ರಕ್ತ ಉತ್ಪಾದನೆ ಅಥವಾ ರಕ್ತ ಪ್ರೊಡಕ್ಷನ್ ಮಾಡಲಿಕ್ಕೆ ಮತ್ತೆ 2 ವಾರ ಬೇಕಾಗ್ತದೆ. ಇದಕ್ಕೆ ಆಟೋಲಾಗಸ್ ಅಂತ ಹೇಳ್ತೇವೆ. ಅಲ್ಲೋಜೆನಿಕ್ ಟ್ರಾನ್ಸ್ಪ್ಲಾಂಟ್ ಎಂದರೆ ಅದು ಹೈ ರಿಸ್ಕ್ ಲುಕೀಮಿಯಾ ಅಂತ ಕ್ಯಾನ್ಸರ್ಗಳಿಗೆ ಮಾಡ್ತೇವೆ. ನೋಡಿ, ನಾವು ಈ ಕ್ಯಾನ್ಸರ್ ಅಂದರೆ ಒನ್ ಆಫ್ ದ ರೀಸನ್ಸ್ ಫಾರ್ ಕ್ಯಾನ್ಸರ್, ನಮ್ಮ ಶರೀರ ಈ ಬ್ಯಾಡ್ ಅಥವಾ ಕ್ಯಾನ್ಸರ್ ಸೆಲ್ಸಿನ ಕ್ಲೀನ್ ಮಾಡೋದಿಲ್ಲ, ರಿಮೂವ್ ಮಾಡೋದಿಲ್ಲ, ಕಿಲ್ ಮಾಡೋದಿಲ್ಲ. ಅದಕ್ಕೋಸ್ಕರ ನಾವೆಂತ ಮಾಡ್ತೇವೆ, ಒಂದು ಮ್ಯಾಚ್ಡ್ ಹೆಲ್ದಿ ಡೋನರ್ನ ಬೋನ್ ಮ್ಯಾರೋ ಸ್ಟೆಮ್ ಸೆಲ್ಸ್ ಅವರಿಗೆ ಕೊಡ್ತೇವೆ. ಸೊ ಆ ಸ್ಟೆಮ್ ಸೆಲ್ಸ್ ಅವರ ಶರೀರಕ್ಕೆ ಹೋಗಿ ಅಲ್ಲಿ ಬೆಳವಣಿಗೆ ಆಗಿ ಅದು ದಟ್ ವಿಲ್ ಗೋ ಆನ್ ಹಂಟ್ ಏನಂದ್ರೆ ಗ್ರಾಫ್ಟ್ ವರ್ಸಸ್ ಲುಕೀಮಿಯಾ ಎಫೆಕ್ಟ್ ಕೊಡ್ತದೆ. ಸೊ ಅದಕ್ಕೋಸ್ಕರ ಮತ್ತೊಬ್ಬರದ್ದು ಕೊಡ್ತೇವೆ. ಅದರಲ್ಲಿ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಜಾಸ್ತಿ ಇದೆ ಮತ್ತೊಬ್ಬರದ್ದು ಕೊಡೋದಕ್ಕೆ, ಬಟ್ ಅದಕ್ಕೆ ಸ್ಪೆಷಲ್ ಇಂಡಿಕೇಶನ್ಸ್ ಇದೆ. ಸೊ ಬ್ರಾಡ್ಲಿ ಆಟೋಲಾಗಸ್ ಮತ್ತೆ ಅಲ್ಲೋಜೆನಿಕ್ ಅಂತ ಹೇಳ್ತೇವೆ. ಈ ಅಲ್ಲೋಜೆನಿಕ್ ಮತ್ತೊಬ್ಬರ ಟ್ರಾನ್ಸ್ಪ್ಲಾಂಟೇಷನ್ ಅಲ್ಲಿ ಅದು 2-3 ತರದ್ದಿದೆ. ಒಂದು ಫುಲ್ ಮ್ಯಾಚ್. ಫುಲ್ ಮ್ಯಾಚ್ ಅಂದರೆ ಅದು ಜೆನೆಟಿಕ್ಸ್ ಅಲ್ಲಿ ಫುಲ್ ಮ್ಯಾಚ್ ಆಗಬೇಕು. ಅದು ಹೆಚ್ಚಾಗಿ ಸಿಬ್ಲಿಂಗ್ಸ್ ಒಡ ಹುಟ್ಟಿದವರು ಅವರದ್ದು 1 in 4 ಚಾನ್ಸ್ ಇದೆ ಫುಲ್ ಮ್ಯಾಚ್ ಆಗೋ. ಸೊ ನಮಗೆ 4 brothers ಇದ್ದರೆ ಅಥವಾ ಫದರ್ಸ್ ಆರ್ ಸಿಸ್ಟರ್ಸ್ ಇದ್ದರೆ ಒಬ್ಬರದ್ದು ಮ್ಯಾಚ್ ಆಗಬಹುದು, ಬಟ್ ಕೆಲವು ಸಲ ಯಾರೂ ಮ್ಯಾಚ್ ಆಗೋಲ್ಲ, ಕೆಲವು ಸಲ 2 ಮ್ಯಾಚ್ ಸಿಗ್ಬಹುದು. ಸೊ ಮ್ಯಾಚ್ ಡೋನರ್ ಇಸ್ ಬೆಸ್ಟ್, ಮ್ಯಾಚ್ ಸಿಬ್ಲಿಂಗ್ ಡೋನರ್ ಅಂತ ಹೇಳ್ತೇವೆ. ಮತ್ತೆ ಮ್ಯಾಚ್ ಆಗದಿದ್ದರೆ ನಾವು ಕೆಲವು ರಿಜಿಸ್ಟ್ರೀಸ್ ಇದೆ ಅದರಲ್ಲಿ ಅನ್ರಿಲೇಟೆಡ್ ಡೋನರ್ಸ್ ಯಾರಾದರೂ ಮ್ಯಾಚ್ ಇದ್ದಾರಾ ಅಂತ ಸರ್ಚ್ ಮಾಡಬಹುದು. ಮತ್ತೆ ಮೂರನೇ ಆಪ್ಷನ್ ಏನಂದ್ರೆ ಹಾಫ್ ಮ್ಯಾಚ್ ಟ್ರಾನ್ಸ್ಪ್ಲಾಂಟ್ ಮಾಡ್ತೇವೆ. ಅದಕ್ಕೆ ಕೆಲವು ಸ್ಪೆಷಲ್ ಪ್ರೊಸೀಜರ್ಸ್ ಇದೆ. ಹಾಫ್ ಮ್ಯಾಚ್ ಅಂದ್ರೆ 50%-70% ಮ್ಯಾಚ್. ಅದು ಆಲ್ಮೋಸ್ಟ್ ಆಲ್ ಯುವರ್ ಬ್ರದರ್ಸ್ ಆರ್ ಸಿಸ್ಟರ್ಸ್ ಅಂಡ್ ಯುವರ್ ಚಿಲ್ಡ್ರನ್ ಆರ್ ಯುವರ್ ಪೇರೆಂಟ್ಸ್ ಅಂದ್ರೆ ಒಡ ಹುಟ್ಟಿದವರು, ಮಕ್ಕಳು, ಪೇರೆಂಟ್ಸ್ ಎಲ್ಲರೂ ಹಾಫ್ ಮ್ಯಾಚ್ ಇದ್ದಾರೆ. ಸೊ ನಮ್ಮ ಇಮಿಡಿಯೇಟ್ ಫಸ್ಟ್ ಸರ್ಕಲ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಆರ್ ಹಾಫ್ ಮ್ಯಾಚ್. ಸೊ ಇವಾಗ ನಾವು ಇನ್ಕ್ರೀಸಿಂಗ್ಲಿ ಹಾಫ್ ಮ್ಯಾಚ್ ಟ್ರಾನ್ಸ್ಪ್ಲಾಂಟ್ ಮಾಡ್ತೇವೆ, ಯಾಕಂದ್ರೆ ಫುಲ್ ಮ್ಯಾಚ್ ಸಿಕ್ಕಲಿಕ್ಕೆ ಕಷ್ಟ ಆಗ್ತಾ ಇದೆ. ಇದು ಬ್ರಾಡ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರಾನ್ಸ್ಪ್ಲಾಂಟ್.
1: ದಾನಿಗಳು ಅಂದ್ರೆ ಡೋನರ್ಸ್ ಯಾರು ಆಗಬಹುದು, ಅವರಿಗೆ ಯಾವ ರೀತಿಯಾದಂತ ಪರೀಕ್ಷೆಗಳನ್ನ ಟೆಸ್ಟ್ಗಳನ್ನ ನೀವು ಮಾಡ್ತೀರಾ?
0: ಡೋನರ್ಸ್ ಅಂದರೆ ಅದು ಸಿಬ್ಲಿಂಗ್ಸ್. ಸಿಬ್ಲಿಂಗ್ಸ್ ಅಂದರೆ ಬ್ರದರ್ಸ್ ಸಿಸ್ಟರ್ಸ್ ಅಥವಾ ಅಣ್ಣ ತಮ್ಮ ಅಕ್ಕ ತಂಗಿ, ಅದು ಬೆಸ್ಟ್ ಸಿಬ್ಲಿಂಗ್ ಡೋನರ್ಸ್. ಮತ್ತೆ ಸಿಬ್ಲಿಂಗ್ ಡೋನರ್ಸ್ ಅಲ್ಲಿ ನಾನು ಹೇಳಿದ ಹಾಗೆ 1 in 4 ಚಾನ್ಸ್ ಇದೆ ಫುಲ್ ಮ್ಯಾಚ್ ಆಗುವ ಚಾನ್ಸಸ್ ಇದೆ. ಸೊ ಅದು ನಾವು ಜೆನೆಟಿಕ್ ಟೆಸ್ಟಿಂಗ್ ಮಾಡ್ತೇವೆ, HLA ಟೆಸ್ಟಿಂಗ್ ಅಂತ ಹೇಳ್ತೇವೆ. ಈ HLA ಟೆಸ್ಟಿಂಗ್ ಅಲ್ಲಿ ಫುಲ್ ಮ್ಯಾಚ್ ಇದ್ರೆ ಬೆಸ್ಟ್. ಫುಲ್ ಮ್ಯಾಚ್ ಇಲ್ಲದಿದ್ದರೆ ನಾವು ಒಂದು ಹಾಫ್ ಮ್ಯಾಚ್ ಇದ್ರೂ ಅದಕ್ಕೆ ಬೇರೆ ಪ್ರೋಟೋಕಾಲ್ ಉಂಟು, ಹೋಗ್ಬಹುದು. ಮತ್ತೆ ಅನ್ರಿಲೇಟೆಡ್ ಡೋನರ್ಸ್ ರಿಜಿಸ್ಟ್ರಿ ಅಲ್ಲಿದ್ದಾರೆ. ಸೊ ಅವರಿಗೆ ಫಿಟ್ನೆಸ್ ಬೇಕು ಟ್ರಾನ್ಸ್ಪ್ಲಾಂಟ್ಗೆ. ಫಿಟ್ನೆಸ್ ಅಂದರೆ ನಾವು ಬೇಸಿಕಲಿ ಬ್ಲಡ್ ಟೆಸ್ಟ್ ಮಾಡ್ತೇವೆ, ಯಾಕೆಂದ್ರೆ ಅವರಿಗೂ ಬೇರೆ ಕಾಯಿಲೆ ಇರಬಾರದು. ಮತ್ತೆ ಏನಾದರೂ ಡಯಾಬಿಟಿಸ್ ಇದ್ದರೆ ಅದು

0: ಕಂಟ್ರೋಲ್ ಅಲ್ಲಿ ಇರ್ಬೇಕು, ಅದು ಏನು ನಿಷೇಧ ಇಲ್ಲ ಡೋನರ್ ಆಗಬಾರ್ದು ಅಂತ. ಮತ್ತು ಹಾರ್ಟ್ ಡಿಸೀಸ್ ಎಲ್ಲ ಕಂಟ್ರೋಲ್ ಅಲ್ಲಿ ಇದ್ರೆ ಆಗ್ಬೋದು, ಬಟ್ ಸೀರಿಯಸ್ ಪ್ರಾಬ್ಲಮ್ಸ್ ಇದ್ದರೆ ಅಥವಾ ದೇ ಆರ್ ವೆರಿ ಓಲ್ಡ್ ಅಂದ್ರೆ 65-70 ಇಯರ್ಸ್ ಅಲ್ಲಿ ಇದ್ರೆ ವಿ ಟೆಂಡ್ ಟು ಅವಾಯ್ಡ್. ಜನರಲಿ ಯಂಗರ್ ದ ಡೋನರ್ ಹೆಲ್ದಿಯರ್ ದಿ ಡೋನರ್ ಬೆಟರ್.
1: ಯಂಗರ್ ಅಂದ್ರೆ ಮಿನಿಮಮ್ ಏಜ್ ಎಷ್ಟು ಇರುತ್ತೆ?
0: ಮಿನಿಮಮ್ ಅಂದರೆ ಸಿ ಅದೀಗ ಡಿಪೆಂಡ್ಸ್, ಈಗ ಅಡಲ್ಟ್ ಡೋನರ್ಸ್ ವಿ ಪ್ರಿಫರ್, ಬಟ್ ಈಗ ಮಕ್ಕಳಿಗೆ ಅವರ ಸಿಬ್ಲಿಂಗ್ಸ್ ಮಕ್ಕಳಾಗಿರ್ತಾರೆ, ಸೊ ಪೇರೆಂಟ್ಸಿನ ಕನ್ಸೆಂಟ್ ಅಲ್ಲಿ ಬೇರೆ ಮಕ್ಕಳು ಡೋನರ್ಸ್ ಆಗ್ಬಹುದು. ಮತ್ತೆ ಡೋನರ್ಸ್ಗೆ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ಏನು ಲಾಂಗ್ ಟರ್ಮ್ ಪ್ರಾಬ್ಲಮ್ಸ್ ಇರಲ್ಲ. ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂದರೆ ನಾವೀಗ ಈಗ ಜನರಲಿ ಟ್ರಾನ್ಸ್ಪ್ಲಾಂಟೇಷನ್ ಅಂದರೆ ಎರಡು ಅಂದರೆ ಮಿಸ್ ನಾಮ್ಸ್ ಇದೆ. ಒಂದೇನೆಂದರೆ ಅದು ಕಿಡ್ನಿ ಥರ ನಮ್ಮ ಶರೀರದಿಂದ ಏನೋ ಕೊಡ್ತಾ ಇದ್ದೇವೆ ಅಂತ, ಹಾಗೆ ಆಗೋದಿಲ್ಲ. ಇದು ಬೋನ್ ಮ್ಯಾರೋ ಅಂದರೆ ಇಟ್ ಈಸ್ ಅನ್ಲಿಮಿಟೆಡ್, ಅದು ಬ್ಲಡ್ ಕೊಟ್ಟಾಗೆ, ಸೊ ಅದು ಕಿಡ್ನಿ ಕೊಟ್ಟಾಗೆ ಅಲ್ಲ ಅದು. ಸೊ ಇನ್ ಎ ವೇ ದೇರ್ ಇಸ್ ನಥಿಂಗ್ ಲಾಸ್ ಫ್ರಮ್ ದ ಬಾಡಿ, ನಮ್ಮ ಬಾಡಿಯಲ್ಲಿ ಅನ್ಲಿಮಿಟೆಡ್ ಕೆಪಾಸಿಟಿ ಇದೆ ಬೋನ್ ಮ್ಯಾರೋಗೆ, ಸೊ ಅದು ಅದರಲ್ಲಿ ಏನು ಲಾಸ್ ಆಗಲ್ಲ. ಸೊ ಬೋನ್ ಮ್ಯಾರೋ ಎಷ್ಟು ಸಲ ಕೊಡ್ಬೋದು, ಸೊ ಅದು ಬ್ಲಡ್ ಕೊಟ್ಟಾಗೆ ನಮ್ಮ ಬೇರೆ ಕಿಡ್ನಿ ಲಿವರ್ ಕೊಟ್ಟಾಗೆ ಡೋನರಿಗೆ ಅಂತ ಶರೀರದ ಆರ್ಗನ್ ಕೊಡಬೇಕಾಗಿಲ್ಲ, ಇದು ಬ್ಲಡ್ ಕೊಟ್ಟಾಗೆ. ಸೊ ಇಟ್ ಈಸ್ ವೆರಿ ಈಸಿ ಫಾರ್ ದಿ ಡೋನರ್. ಎರಡನೇ ವಿಷಯ ಏನಂದ್ರೆ ಇದರಲ್ಲಿ ಮೇಜರ್ ಆಪರೇಷನ್ ಏನು ಇಲ್ಲ. ನಾವು ನರದಿಂದಲೇ ಸ್ಟೆಮ್ ಸೆಲ್ಸ್ ಕಲೆಕ್ಟ್ ಮಾಡ್ತೇವೆ, 3 ಡೇಸ್ ಚಿಕ್ಕ ಚರ್ಮ ಸೂಜಿ ಅಂದರೆ ಸಬ್ಕ್ಯೂಟೇನಸ್ ಇಂಜೆಕ್ಷನ್ಸ್ ಕೊಡ್ತೇವೆ ಈ ಬೋನ್ ಮ್ಯಾರೋ ಸೆಲ್ಸ್ ಬ್ಲಡ್ಗೆ ಬರಲಿಕ್ಕೆ. ಮತ್ತೊಂದು ಏಫೆರಿಸಿಸ್ ಮೆಷಿನ್ ಮೂಲಕ ನಾವು ಬ್ಲಡ್ಡಿಂದಲೇ ಕಲೆಕ್ಟ್ ಮಾಡ್ತೇವೆ. ಅಂದರೆ ಜನರಲ್ ಅನಸ್ಥೀಶಿಯಾ, ಆಪರೇಷನ್, ನೋವು ಏನೂ ಇಲ್ಲ. ಸ್ವಲ್ಪ ನರಕ್ಕೆ ಇದು ಕ್ಯಾನ್ಲ ಇಡುವಾಗ ಅವರಿಗೆ ಒಂದು ಏನಂದರೆ ಡಿಸ್ಕಂಫರ್ಟ್ ಆಗ್ಬಹುದು, ಬಟ್ ದೇರ್ ಇಸ್ ನೋ ಪೇಯ್ನ್, ದೇರ್ ಇಸ್ ನೋ ಆಪರೇಷನ್ ಇಲ್ಲ, ಪೇಯ್ನ್ ಇಲ್ಲ, ಅಂತ ಮೇಜರ್ ಪ್ರಾಬ್ಲಮ್ಸ್ ಏನೂ ಇಲ್ಲ. ಹಾಗಾಗಿ ದಟ್ ಇಸ್ ವೆರಿ ಈಸಿ ಫಾರ್ ದ ಡೋನರ್, ಡೋನರಿಗೆ ರಿಸ್ಕ್ ಇಲ್ಲ.
1: ಹಾಗಾದ್ರೆ ಈಗ ರೋಗಿಯನ್ನ ತಾವು ಯಾವ ರೀತಿಯಾಗಿ ತಯಾರು ಮಾಡ್ತೀರಾ ಈ ಒಂದು ಟ್ರಾನ್ಸ್ಪ್ಲಾಂಟ್ ಗಿಂತ ಮುಂಚೆ?
0: ರೋಗಿ ಅವರ ಡಿಸೀಸ್ ಇಂದ ರೆಮಿಷನ್ ಅಲ್ಲಿ ಇರ್ಬೇಕು, ಏನಂದ್ರೆ ಡಿಸೀಸ್ ನ ಮ್ಯಾಕ್ಸಿಮಮ್ ಅವರ ರೋಗವನ್ನು ಮ್ಯಾಕ್ಸಿಮಮ್ ಕಂಟ್ರೋಲ್ ಅಲ್ಲಿ ಇರ್ಬೇಕು. ಎರಡನೇ ವಿಷಯ ಅಂದ್ರೆ ಟ್ರಾನ್ಸ್ಪ್ಲಾಂಟ್ ಮಾಡ್ಲಿಕ್ಕೂ ಅವರಿಗೆ ಫಿಟ್ನೆಸ್ ಇರಬೇಕು, ಯಾಕಂದ್ರೆ ಇಟ್ಸ್ ಎ ಮೇಜರ್ ಪ್ರೊಸೀಜರ್. ಅವರಿಗೆ ಹೈ ಡೋಸ್ ಕೀಮೋ ಕೊಡ್ತೇವೆ, ಮತ್ತೆ ನಾವು ಅದು ಕೊಟ್ಟ ಮೇಲೆ ಅವರ ಕೌಂಟ್ಸ್ ಎಲ್ಲ ಡೌನ್ ಆಗಿರ್ತದೆ, ಮತ್ತೆ ಅವರಿಗೆ ಬ್ಲಡ್, ಪ್ಲೇಟ್ಲೆಟ್ಸ್ ಇದೆಲ್ಲ 2 ವಾರ ದೇ ವಿಲ್ ನೀಡ್ ಡೈಲಿ ಬೇಸಿಸ್ ಅಲ್ಲಿ ಕೊಡ್ಬೇಕಾಗ್ತದೆ. ಅದಕ್ಕೋಸ್ಕರ ಫಸ್ಟ್ ಅವರು ರೆಮಿಷನ್ಗೆ ಹೋಗ್ಬೇಕು, ಮತ್ತೆ ನಾವು ಫಿಟ್ನೆಸ್ ಅಸೆಸ್ಮೆಂಟ್ ಮಾಡ್ತೇವೆ, ಅವರ ಹಾರ್ಟ್, ಲಂಗ್ಸ್, ಕಿಡ್ನಿ ಎಲ್ಲ ಟೆಸ್ಟ್ ಮಾಡಿ ನೋಡ್ತೇವೆ. ಎಲ್ಲ ಆರ್ಗನ್ಸ್ ಫಿಟ್ ಇದ್ರೆ ಮಾತ್ರ ನಾವು ಪ್ರೊಸೀಡ್ ಮಾಡೋದು, ರೆಮಿಷನ್ ಮತ್ತೆ ಆರ್ಗನ್ ಫಿಟ್ನೆಸ್, ಇಷ್ಟು ಫಿಟ್ ಫಾರ್ ಟ್ರಾನ್ಸ್ಪ್ಲಾಂಟ್ ಅಂತ ನಾವು ಸರ್ಟಿಫೈ ಮಾಡಬೇಕು.
1: ಈಗ ಈ ಒಂದು ಟ್ರಾನ್ಸ್ಪ್ಲಾಂಟ್ ನ ಪ್ರೊಸೀಜರ್ ಯಾವ ರೀತಿ ಇರ್ತದೆ?
0: ಈಗ ಬ್ರಾಡ್ಲಿ ಈಗ ಅಲ್ಲೋಜೆನಿಕ್ ಟ್ರಾನ್ಸ್ಪ್ಲಾಂಟ್ ಈಗ ನಾನು ಹೇಳ್ತೇನೆ. ಸೊ ಫಸ್ಟ್ ಆಫ್ ಆಲ್, ಈಗ ಲುಕೀಮಿಯಾ ಪೇಷಂಟ್ ಇದ್ರೆ ನಾವು ಫಸ್ಟ್ ಗೆ ಡಯಾಗ್ನೋಸಿಸ್ ಮಾಡಿ ಆ ರಿಸ್ಕ್ ಅಸೆಸ್ ಮಾಡ್ತೇವೆ. ಒಂದ್ ಹೈ ರಿಸ್ಕ್ ಅಂತ ಗೊತ್ತಾದ್ರೆ ದೆನ್ ವಿ ವಿಲ್ ಸ್ಟಾರ್ಟ್ ಎ ಸರ್ಚ್ ಫಾರ್ ಡೋನರ್. ಆ ಡೋನರ್ ಸರ್ಚ್ ಮಾಡಿದ್ರೆ ಸೈಮಲ್ಟೇನಿಯಸ್ಲಿ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೇವೆ ಅವರ ರೆಮಿಷನ್ಗೆ ತಕೊಂಡು ಹೋಗ್ಲಿಕ್ಕೆ. ಸೊ 1-2 ಸೈಕಲ್ಸ್ ಆಫ್ ಟ್ರೀಟ್ಮೆಂಟ್ ಆಗುವಾಗ ಅವರು ರೆಮಿಷನ್ಗೆ ಹೋಗಿ ಡೀಪ್ ರೆಮಿಷನ್ ಬಂದ ಎಂದ್ರೆ ನಾವು MRD ನೆಗೆಟಿವ್ ಅಂತ ಹೇಳ್ತೇವೆ, ಮಿನಿಮಲ್ ಡಿಸೀಸ್ ರೆಸಿಡ್ಯುವಲ್ ಡಿಸೀಸ್ ನೆಗೆಟಿವ್ ಅಂತ, ಅಂತ ಸ್ಥಿತಿಗೆ ಬಂದ ಮೇಲೆ ನಾವು ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತೇವೆ. ಸೊ ದ ಏಮ್ ಇಸ್ ಆ ಟೈಮಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಆಗೋ ಟೈಮಲ್ಲಿ ಡೋನರು ಸರ್ಚ್ ಮಾಡಿ ರೆಡಿ ಆಗಬೇಕು. ಸಿಬ್ಲಿಂಗ್ ಅಂದರೆ ಅದು ಒಡಹುಟ್ಟಿದವರು ಆಗ್ಬೋದು ಅಥವಾ ಅನ್ರಿಲೇಟೆಡ್ ಅಥವಾ ಹಾಫ್ ಮ್ಯಾಚ್, ಡೋನರ್ ರೆಡಿ ಮಾಡಬೇಕು. ಸೊ ಒನ್ಸ್ ದೇ ಆರ್ ರೆಡಿ ಆ್ಯಂಡ್ ಡೋನರ್ ಇಸ್ ರೆಡಿ, ಮತ್ತೆ ನಾವು ಪೇಷಂಟ್ಗೆ ಕಂಡೀಷನಿಂಗ್ ಕೀಮೋಥೆರಪಿ ಅಂತ ಕೊಡ್ತೇವೆ. ಅದು ಒಂದು 5-6 ಡೇಸ್ ಇದೆ. ದಟ್ ಮೇ ಬಿ ಕೀಮೋಥೆರಪಿ ಟು ಕಿಲ್ ದ ಕ್ಯಾನ್ಸರ್, ರಿಮೇನಿಂಗ್ ಕ್ಯಾನ್ಸರ್, ಟು ರಿಮೂವ್ ಎನಿಥಿಂಗ್ ದಟ್ ಮೇ ಬ್ಲಾಕ್ ದಿ ಟ್ರಾನ್ಸ್ಪ್ಲಾಂಟ್, ಪ್ಲಸ್ ರೇಡಿಯೇಷನ್ ಕೊಡ್ಬೋದು. ಕೆಲವು ಲಿಂಫೋ ಲುಕೀಮಿಯಾ ಲಿಂಫೋಮದಲ್ಲಿ ರೇಡಿಯೇಷನ್, ಸೊ ಕೀಮೋ ರೇಡಿಯೇಷನ್ ಕೊಟ್ಟು ಪೇಷಂಟಿನ ಪ್ರಿಪೇರ್ ಮಾಡ್ತೇವೆ, ಅವರ ಹಳೆ ಬೋನ್ ಮ್ಯಾರೋ ಎಲ್ಲ ಕ್ಲೀನ್ ಮಾಡಿಬಿಡ್ತೇವೆ. ಆ ಟೈಮಲ್ಲಿ ಡೋನರ್ನ ಕಲೆಕ್ಷನ್ ಮಾಡ್ತೇವೆ. ಸೊ ಡೇ -1 ಅಂದರೆ 1 ಡೇ ಬಿಫೋರ್ ಟ್ರಾನ್ಸ್ಪ್ಲಾಂಟ್ ನಾವು ಡೋನರ್ನ ಕಲೆಕ್ಷನ್ ಮಾಡ್ತೇವೆ. ಮತ್ತೆ ಅದರ ಐದರ್ ಫ್ರೀಜ್ ಮಾಡ್ಬೋದು ಅಥವಾ ಫ್ರೆಶ್ ಸೆಲ್ಸ್ ನಾವು ಸ್ಟೋರ್ ಮಾಡ್ತೇವೆ ನಮ್ಮ ಬ್ಲಡ್ ಬ್ಯಾಂಕಲ್ಲಿ. ಮತ್ತೆ ಡೇ 0 ಅಂದರೆ ಟ್ರಾನ್ಸ್ಪ್ಲಾಂಟ್ ಡೇ, ಆ ದಿವಸ ಆ ಸ್ಟೆಮ್ ಸೆಲ್ ಜಸ್ಟ್ ಲೈಕ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಹಾಗೆ ಪೇಷಂಟಿಗೆ ರಿಟರ್ನ್ ಮಾಡ್ತೇವೆ. ರಿಟರ್ನ್ ಮಾಡಿದ ನಂತರ ನಾವು 2 ವೀಕ್ಸ್ ಅವರ ಐಸೋಲೇಷನ್ ಅಲ್ಲಿ ಇಡ್ತೇವೆ. ಐಸೋಲೇಷನ್ ಅಂದ್ರೆ ಅವರ ಕಣ ಎಲ್ಲ 0 ಆಗ್ತದೆ, ಬಿಕಾಸ್ ಅವರ ಒರಿಜಿನಲ್ ಸೆಲ್ಸ್ ಎಲ್ಲ ತೆಗೆದಿದ್ದೇವೆ. ಹಾಗಾಗಿ ನಾವು ಐಸೋಲೇಷನ್ ಅಲ್ಲಿ ಇಟ್ಟು ಇನ್ಫೆಕ್ಷನ್ ಬಾರದ ಎಲ್ಲಾ ಎಸೆಪ್ಟಿಕ್ ಟೆಕ್ನಿಕ್ಸ್ ಅಲ್ಲಿ ಅದು ಹೀಪಾ ಫಿಲ್ಟರ್ ಅಂತ ಹೇಳ್ತೇವೆ, ಈವನ್ ಆ ರೂಮಿಗೆ ಬರುವ ಗಾಳಿ ಫಿಲ್ಟರ್ ಮಾಡಿ ಪಾಸಿಟಿವ್ ಪ್ರೆಷರ್ ವೆಂಟಿಲೇಷನ್ ಕೊಟ್ಟ ಅಂತ ಸೆಕ್ಯೂರ್ ರೂಮ್ ಅಲ್ಲಿ 2 ವೀಕ್ಸ್ ಇನ್ಫೆಕ್ಷನ್ ಪ್ರಿವೆನ್ಷನ್ ಗೆ ಪೇಷಂಟ್ ಅನ್ನು ಇಡ್ತೇವೆ. ಟಿಲ್ ಈ ಕೊಟ್ಟ ಸ್ಟೆಮ್ ಸೆಲ್ಸ್ ರೀಜನರೇಟ್ ಆಗಿ ಒನ್ಸ್ ಟಿಲ್ ಇಟ್ ಸ್ಟಾರ್ಟ್ಸ್ ಪ್ರೊಡ್ಯೂಸಿಂಗ್ ರೆಡ್ ಸೆಲ್ಸ್, ವೈಟ್ ಸೆಲ್ಸ್, ಪ್ಲೇಟ್ಲೆಟ್ಸ್, ಇಂಥ ಕಣಗಳು ಅದು ಪ್ರೊಡ್ಯೂಸ್ ಮಾಡೋ ತನಕ ವಿ ಅವರನ್ನು ಐಸೋಲೇಷನ್ ಅಲ್ಲಿ ಇಡ್ತೇವೆ. ಅವರಿಗೆ ಫೋನ್ ಎಲ್ಲ ಮಾಡ್ಬೋದು, ಮೊಬೈಲ್ ಫೋನ್ ಎಲ್ಲ ಅದೆಲ್ಲ ಅಡ್ಡಿಲ್ಲ ಅಂತ ಹೇಳ್ತೇವೆ, ಟಿ ವಿ ನೋಡ್ಬೋದು, ಫೋನ್ ಮಾಡ್ಬೋದು. ಬಟ್ ಅವರಿಗೆ ಹೊರಗಡೆ ಹೋಗಿ ಬೇರೆ ಜನರ ಮೀಟ್ ಆಗ್ಲಿಕ್ಕೆ ಆಗಲ್ಲ, ವಿಸಿಟರ್ಸ್ ಬರ್ಲಿಕ್ಕೆ ಆಗಲ್ಲ. ಬಟ್ ಅವರಿಗೆ ಫೋನ್ ಕಾಲ್, ವಿಡಿಯೋ ಕಾಲ್ ಎಲ್ಲ ಮಾಡ್ಬೋದು ರೂಮಿಂದ. ಸೊ ಅದೆಲ್ಲ ಮಾಡ್ಬೋದು, ದೇ ಕ್ಯಾನ್ ಎಂಟರ್ಟೈನ್ ದಮ್ಸೆಲ್ಸ್. ಹೆಚ್ಚಾಗಿ ಅವರಿಗೆ ಆ ಟೂ ವೀಕ್ಸ್ ಅಲ್ಲಿ ದೇ ಗೆಟ್ ಲಾಟ್ ಆಫ್ ಕಾಂಪ್ಲಿಕೇಶನ್ಸ್, ಏನಂದ್ರೆ ಜ್ವರ ಬರ್ತದೆ, ಲೂಸ್ ಮೋಷನ್ ಬರ್ತದೆ. ಅದಕ್ಕೆ ನಾವು ಆಂಟಿಬಯೋಟಿಕ್ಸ್ ಕೊಟ್ಟು ಏನಂದ್ರೆ ಸಾರ್ಟ್ ದಿಸ್ ಔಟ್, ಡ್ರಿಪ್ಸ್ ಕೊಡ್ತೇವೆ, ಆಂಟಿಬಯೋಟಿಕ್ಸ್ ಅದೆಲ್ಲ ಕೊಟ್ಟು ವಿ ಲುಕ್ ಆಫ್ಟರ್ ದಮ್.
1: ಈಗ ಎರಡು ವಾರಗಳ ನಂತರ ಪೇಷಂಟ್ ಮನೆಗೆ ಹೋಗ್ತಾರೆ.
0: ಟೋಟಲ್ ಒಂದು 4 weeks ಆಗ್ತದೆ. ಯಾಕೆಂದರೆ ಸಿ, 1 week ಕಂಡೀಷನಿಂಗ್ ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ, 2 weeks ಲೋ ಕೌಂಟ್ಸ್, ಮತ್ತೆ ಕೌಂಟ್ ಬಂದ ಮೇಲೆ ಏನಾದರೂ ಇನ್ಫೆಕ್ಷನ್ ಪ್ರಾಬ್ಲಮ್ ಇದ್ದರೆ ರಿಕವರಿ. ಸೊ ಟೋಟಲ್ 3 to 4 weeks ಹಾಸ್ಪಿಟಲ್ ಅಲ್ಲಿ ಸ್ಟೇ ಮಾಡಬೇಕಾಗ್ತದೆ. ಅದು ಕಳೆದವರು ಡಿಸ್ಚಾರ್ಜ್ ಮಾಡ್ತೇವೆ.
1: ಈಗ ಅವರು ಡಿಸ್ಚಾರ್ಜ್ ಆಗಿ ಹೋದ ನಂತರ ಮತ್ತೆ ಪದೇ ಪದೇ ಫಾಲೋ ಅಪ್ ಮಾಡಬೇಕಾಗ್ತದೆ ಹೇಗೆ?
0: ನಾವು 6 months ಕ್ಲೋಸ್ ಆಗಿ ಫಾಲೋಅಪ್ ಮಾಡ್ತೇವೆ. ಫಸ್ಟ್ 3 months ವಾರಕ್ಕೆ ಒಂದೋ ಎರಡು ಸಲ ನೋಡ್ತೇವೆ, ಬ್ಲಡ್ ಟೆಸ್ಟ್ ಬೇಕಾಗ್ತದೆ. ಮತ್ತೆ ಈ ಕೊಟ್ಟ ಸ್ಟೆಮ್ ಸೆಲ್ಸ್ ಫುಲ್ ಎನ್ಗ್ರಾಫ್ಟ್ ಆಗಿದೆ, ನಾವು ಕೈಮರಿಸಮ್ ಅಂತ ಹೇಳ್ತೇವೆ, ಅದು ಎನ್ಗ್ರಾಫ್ಟ್ ಆಗಿದೆಯಾ, ಬ್ಲಡ್ ಅಲ್ಲಿ ಇದ್ದ ಸೆಲ್ಸ್ ಡೊನೇಟೆಡ್ ಸೆಲ್ಸ್ ಅಲ್ವಾ ಅಂತ ಚೆಕ್ ಮಾಡಿ ನೋಡ್ತೇವೆ. ಮತ್ತೆ ಬ್ಯಾಕ್ಟೀರಿಯಲ್, ವೈರಲ್ ಇನ್ಫೆಕ್ಷನ್ ಎಲ್ಲ ಮಾನಿಟರ್ ಮಾಡ್ತೇವೆ. ಸೊ ಕ್ಲೋಸ್ಲಿ ಮಾನಿಟರ್ಡ್ ಫಾರ್ 3 months. ಅದು ಕಳೆದು ನೆಕ್ಸ್ಟ್ 3 months ಒಂದೊಮ್ಮೆ ಸಮ್ ವಾಟ್ ನಿಯರ್ಲಿ ಡಿಪೆಂಡಿಂಗ್ ಆನ್ ದ ಕಾಂಪ್ಲಿಕೇಶನ್ಸ್. ಎಂತ ಪ್ರಾಬ್ಲಮ್ ಇಲ್ಲದ್ರೆ ಮೇ ಬಿ ಲೆಸ್ ರೀ 6 months ಬಹಳ ಕ್ಲೋಸ್ ಆಗಿ ಮಾನಿಟರ್ ಮಾಡ್ತೇವೆ. ಮತ್ತೆ ಅಪ್ ಟು ಇಯರ್ ಮಂತ್ಲಿ ಒನ್ಸ್ ನೋಡ್ತೇವೆ.
1: ಸರ್, ಈಗ ಈ ಕಾರ್ ಟಿ ಸೆಲ್ ಥೆರಪಿ ಬಗ್ಗೆ ಮಾತಾಡೋದಾದ್ರೆ ಏನಿದು ಕಾರ್ ಟಿ ಸೆಲ್ ಥೆರಪಿ ಅನ್ನುವಂಥದ್ದು?
0: ಈಗ ಕಾರ್ ಟಿ ಸೆಲ್ ಥೆರಪಿ ಅಂದ್ರೆ ಇಟ್ ಇಸ್ ಎ ನ್ಯೂ ಫಾರ್ಮ್ ಆಫ್ ಟ್ರೀಟ್ಮೆಂಟ್ ವಿಚ್ ಹಸ್ ಕಮ್ ಓವರ್ ದಿ ಲಾಸ್ಟ್ ಫ್ಯೂ ಇಯರ್ಸ್. ನಮ್ಮ ಕ್ಯಾನ್ಸರ್ ಸೆಲ್ಸ್ ಅನ್ನು ಅಂದ್ರೆ ದಿಸ್ ಇಸ್ ಫಾರ್ ಕ್ಯಾನ್ಸರ್ ಥೆರಪಿ ದಟ್ ವಿ ಆರ್ ಯೂಸಿಂಗ್. ಬೇರೆ ಡಿಸೀಸ್ಗೂ ಯೂಸ್ ಮಾಡ್ತೇವೆ, ಬಟ್ ನಾವೀಗ ಇನಿಷಿಯಲಿ ಇಟ್ಸ್ ಫಾರ್ ಕ್ಯಾನ್ಸರ್. ನಮ್ಮ ಶರೀರದಲ್ಲಿ ಲಿಂಫೋಸೈಟ್ಸ್ ಅಂತ ಸೆಲ್ಸ್ ಇದೆ, ವಿಚ್ ಅದರ ಕೆಲಸ ಏನಂದ್ರೆ ಇಂಥ ಮೈಕ್ರೋಬ್ಸ್ ಅಂದರೆ ಅಣುಗಳ ಅಟ್ಯಾಕ್ ಮಾಡೋದು, ಪ್ಲಸ್ ಇಂಥ ಕೆಟ್ಟ ಸೆಲ್ಸ್ ಕ್ಯಾನ್ಸರ್ ಸೆಲ್ಸ್ ಇದ್ದರೆ ಅದರನ್ನು ರಿಮೂವ್ ಮಾಡಲಿಕ್ಕೆ. ಸೊ ಈಗ ಕ್ಯಾನ್ಸರ್ ಪೇಷಂಟ್ಸ್ಗೆ ಲಿಂಫೋಸೈಟ್ಸ್ ಅಷ್ಟು ಸರಿಯಾಗಿ ಕೆಲಸ ಮಾಡೋದಿಲ್ಲ, ಕ್ಯಾನ್ಸರ್ನ ರಿಮೂವ್ ಮಾಡೋದಿಲ್ಲ. ಸೊ ನಾವೇನು ಮಾಡ್ತೇವೆ ಅಂದರೆ ಒಂದು ಸ್ಪೆಷಲ್ ಪ್ರೊಸೀಜರಲ್ಲಿ ಕ್ಯಾನ್ಸರ್ ಈ ಲಿಂಫೋಸೈಟ್ ಎಂಬ ಸೆಲ್ಸನನ್ನು ಕಲೆಕ್ಟ್ ಮಾಡ್ತೇವೆ ಪೇಷಂಟ್ ಇಂದ, ಅದರ ನಾವು ಮುಂಬೈಗೆ ಕಳಿಸ್ತೇವೆ. ಅಲ್ಲೊಂದು ಲ್ಯಾಬ್ ಅಲ್ಲಿ ಜೆನೆಟಿಕ್ ಇಂಜಿನಿಯರಿಂಗ್ ಮಾಡಿ ಅದರ ಸ್ಪೆಷಲ್ ಸ್ಟ್ರಾಂಗ್ ಶಕ್ತಿಶಾಲಿ ಸೆಲ್ಸ್ ಆಗಿ ಕನ್ವರ್ಟ್ ಮಾಡ್ತಾರೆ. ಅದರನ್ನು ಫ್ರೀಜ್ ಮಾಡಿ ನಮಗೆ ಕಳಿಸ್ತಾರೆ, ನಾವು ಅದರ ಇದು ಡಿಫ್ರೀಸ್ ಮಾಡಿ ಪೇಷಂಟ್ಗೆ ಕೊಡ್ತೇವೆ. ಸೊ ಪೇಷಂಟ್ಸ್ನ ಸೆಲ್ಸನ್ನೇ ಸ್ವಲ್ಪ ಜೆನೆಟಿಕ್ ಇಂಜಿನಿಯರಿಂಗ್ ಮಾಡಿ ಸ್ಟ್ರಾಂಗ್ ಸೆಲ್ಸ್ ಮಾಡಿ ಶಕ್ತಿಶಾಲಿ ಸೆಲ್ಸ್ ಮಾಡಿ ಅದರ ಬೆಳೆಸಿ ಅದು ದಟ್ ಬಿಕಮ್ಸ್ ಎ ಕ್ಯಾನ್ಸರ್ ಫೈಟಿಂಗ್ ಮೆಕ್ಯಾನಿಸಮ್. ಸೊ ಪೇಷಂಟ್ಗೆ ಇನ್ಫ್ಯೂಷನ್ ಕೊಡ್ತೇವೆ, ಆ ಸೆಲ್ಸ್ ಹೋಗಿ ಕ್ಯಾನ್ಸರ್ನ ಫೈಟ್ ಮಾಡಿ ಕ್ಯೂರ್ ಮಾಡ್ತದೆ.
1: ಇದೀಗ ಯಾವ ರೀತಿಯಾದಂತಹ ಕ್ಯಾನ್ಸರ್ಗೆ ಇದು ಬಹಳ ಪ್ರಭಾವಶಾಲಿ ಆಗಿರುತ್ತದೆ?
0: ಅದು ಲುಕೀಮಿಯಾ, ಲಿಂಫೋಮಾ, ಮೈಲೋಮಾ ಕ್ಯಾನ್ಸರ್ಸ್, 3 ಬ್ಲಡ್ ಕ್ಯಾನ್ಸರ್ಸ್ಗೆ ಅದು ಪ್ರಭಾವಶಾಲಿಯಾಗಿ ಇದೆ ಅಟ್ ದ ಮೊಮೆಂಟ್.
1: ಈಗ ಇರುವಂತಹ ನಮ್ಮ ಸಾಂಪ್ರದಾಯಿಕ ಅಂದ್ರೆ ಟ್ರೆಡಿಷನಲ್ ಚಿಕಿತ್ಸೆಗಳಿಗೂ ಈ ಕಾರ್ ಟಿ ಸೆಲ್ ಏನಾದ್ರೂ ವ್ಯತ್ಯಾಸ ಏನಿದೆ?
0: ಈಗ ಕಾರ್ ಟಿ ಅಂದ್ರೆ ದಟ್ ಇಸ್ ಎ ಮಾಡರ್ನ್ ಜೆನೆಟಿಕ್ ಇಂಜಿನಿಯರಿಂಗ್ ಥೆರಪಿ. ಟ್ರೆಡಿಷನಲ್ ಥೆರಪಿಯಲ್ಲಿ ನಾವು ಟ್ರೆಡಿಷನಲ್ ಕೀಮೋಥೆರಪಿ ಕೊಡುವಾಗ ನಾವು ಈಗ ಲುಕೀಮಿಯಾ ಸೆಲ್ಸ್ಗೆ ಮಾತ್ರ ಅಲ್ಲ, ಜನರಲ್ ಎಫೆಕ್ಟ್ ಆಗ್ತದೆ. ಕಾರ್ ಟಿ ಅಂದ್ರೆ ದಟ್ ಇಸ್ ಟಾರ್ಗೆಟಿಂಗ್ ಓನ್ಲಿ ಲುಕೀಮಿಯಾ ಆರ್ ಕ್ಯಾನ್ಸರ್ ಸೆಲ್ಸ್. ಸೊ ಸ್ಪೆಸಿಫಿಕ್ ಕ್ಯಾನ್ಸರ್ ಸೆಲ್ಸ್ಗೆ ಟಾರ್ಗೆಟ್ ಮಾಡಿ ಅದರನ್ನು ನಾಶ ಮಾಡಲಿಕ್ಕೆ ಏಮ್ ಮಾಡ್ತೇವೆ. ಕೆಲವು ಸೈಡ್ ಎಫೆಕ್ಟ್ಸ್ ಇದೆ, ಬಟ್ ದಟ್ ಈಸ್ ಏಮಿಂಗ್ ಪರ್ಟಿಕ್ಯುಲರ್ಲಿ ಎಟ್ ದ ಕ್ಯಾನ್ಸರ್ ಸೆಲ್ಸ್. ಸೊ ಜೆನೆಟಿಕ್ ಇಂಜಿನಿಯರ್ಡ್ ಸೆಲ್ಸ್ ಟಾರ್ಗೆಟಿಂಗ್ ಸ್ಪೆಸಿಫಿಕ್ ಆಗಿ ಕ್ಯಾನ್ಸರ್ ಸೆಲ್ಸ್.
1: ಇದರ ರಿಸಲ್ಟ್ಸ್ ಯಾವ ಥರ ಇರ್ತದೆ, ಮತ್ತೆ ಅವರು ಮತ್ತೆ ಬರಬೇಕಾಗುತ್ತಾ ಆಸ್ಪತ್ರೆಗೆ?
0: ಈಗ ರಿಸಲ್ಟ್ಸ್ ಏನಂದ್ರೆ ಅದಕ್ಕೂ 3 weeks ಹಾಸ್ಪಿಟಲ್ ಅಲ್ಲಿ ನಿಲ್ಬೇಕಾಗ್ತದೆ. ಕೆಲವು ಸೈಡ್ ಎಫೆಕ್ಟ್ಸ್ ಏನಂದ್ರೆ ಇದು ಕ್ಯಾನ್ಸರ್ ಸೆಲ್ಸ್ನ ಅಟ್ಯಾಕ್ ಮಾಡುವಾಗ ಆ ಕ್ಯಾನ್ಸರ್ ಸೆಲ್ಸ್ನ ಒಳ ಕೆಲವು ಕೆಮಿಕಲ್ಸ್ ಇದೆ, ಸೈಟೋಕೈನ್ ಅಂತ, ಅದು ರಿಲೀಸ್ ಆಗ್ತದೆ. ಆವಾಗ ಪೇಷಂಟ್ಗಳಿಗೆ ಜ್ವರ, ಲೋ ಬಿ ಪಿ, ನರದ ಸಮಸ್ಯೆ ಎಲ್ಲ ಬರಬಹುದು. ಸೊ ನಾವು 2 weeks ಹಾಸ್ಪಿಟಲ್ ಅಲ್ಲಿ ಇಂಥ ಸೈಡ್ ಎಫೆಕ್ಟ್ಸ್ಗೆ ಮಾನಿಟರ್ ಮಾಡ್ತೇವೆ, ಮತ್ತೆ ಡಿಸ್ಚಾರ್ಜ್ ಮಾಡಿ ಮತ್ತೆ ರುಟೀನ್ ಆಗಿ ಮಾನಿಟರ್ ಮಾಡ್ತೇವೆ. ಇದು 100% ಅನ್ಫಾರ್ಚುನೇಟ್ಲಿ ಕ್ಯೂರ್ ಇಲ್ಲ. ದರ್ ಆರ್ ಪೇಷಂಟ್ಸ್ ಒಂದು 6 months ಕಳೆದು ರಿಲ್ಯಾಪ್ಸ್ ಆಗುವ ಪೇಷಂಟ್ಸ್ಗಳು ಇದೆ. ನೋ ಫಾರ್ಮ್ ಆಫ್ ಟ್ರೀಟ್ಮೆಂಟ್ ಅಟ್ ದ ಮೊಮೆಂಟ್ ಇಸ್ 100% ಗ್ಯಾರಂಟೀಡ್.
1: ಈಗ ಈ ಟ್ರೀಟ್ಮೆಂಟ್ ಯಾರು ಕೂಡ ಮಾಡಬಹುದು, ಮತ್ತೆ ಅದಕ್ಕೆ ಇಂಥವ್ರು ಮಾಡಬಾರ್ದು, ಇಂಥವ್ರಿಗೆ ಆಗೋದಿಲ್ಲ ಅನ್ನುವಂಥದ್ದು ಏನಾದ್ರೂ ಇರ್ತದ?
0: ಈ ಟ್ರೀಟ್ಮೆಂಟ್ ಗೆ ಅದಕ್ಕೆ ಟ್ರೈನಿಂಗ್ ಆಗಬೇಕು. ಹೆಚ್ಚಾಗಿ ದಟ್ ಇಸ್ ಸಿಮಿಲರ್ ಟು ನಮ್ಮ ಬ್ಲಡ್ ಕ್ಯಾನ್ಸರ್ ಟ್ರೀಟ್ಮೆಂಟ್. ಸೊ ಹೆಚ್ಚಾಗಿ ಹಿಮೆಟೋ ಆಂಕಾಲಜಿಸ್ಟ್ ಮತ್ತೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಸ್ಪೆಷಲಿಸ್ಟ್ ಈ ಟ್ರೀಟ್ಮೆಂಟ್ ಮಾಡಿದ್ರು, ಯಾಕಂದ್ರೆ ಅವರಿಗೆ ದೇ ಆರ್ ಆಲ್ರೆಡಿ ಟ್ರೈನ್ಡ್ ಇನ್ ದಿಸ್. ಸೊ ಅದಕ್ಕೆ ಟ್ರೈನಿಂಗ್ ಇಲ್ಲದಿದ್ದರೆ ಇಟ್ ಇಸ್ ನಾಟ್ ಲೈಕ್ ಸಿಂಪಲ್ ಇನ್ಫ್ಯೂಷನ್ ಕೊಟ್ಟಾಗೆ, ದೇರ್ ಆರ್ ಕಾಂಪ್ಲಿಕೇಶನ್ಸ್. ಸೊ ಆ ಕಾಂಪ್ಲಿಕೇಶನ್ಸ್ ಮ್ಯಾನೇಜ್ ಮಾಡ್ಲಿಕ್ಕೆ ಯೂನಿಟ್ ಟು ಹ್ಯಾವ್ ದ ಟ್ರೈನಿಂಗ್. ಅದು ಟ್ರೈನಿಂಗ್ ಆದರೆ ಮಾಡಬಹುದು. ರೀಇನ್ಫ್ಯೂಷನ್ ಪ್ರತಿ ಸ್ಪೆಷಲೈಸ್ಡ್ ರೂಮ್ಸ್ ಇದೆ, ಏನಂದರೆ ನಾವು ಹೇಳಿದಾಗೆ ಹಿಪಾ ಫಿಲ್ಟರ್ ಪಾಸಿಟಿವ್ ಪ್ರೆಷರ್ ರೂಮ್ಸ್ ಇದೆ, ಮತ್ತೆ ವಿ ಗಾಟ್ ಟ್ರೈನ್ಡ್ ಮ್ಯಾನ್ ಪವರ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಟೀಮ್ ಇದೆ. ಆ್ಯಂಡ್
1: ಈಗ ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಹಾಗೆಯೇ ಈ ಕಾರ್ಟಿ ಸೆಲ್ ಥೆರಪಿ ಏನಿದೆ ಇದರ ಬಗ್ಗೆ ಮಾತಾಡುವಾಗ ಕಾಸ್ಟ್ ಬಗ್ಗೆ ಕೂಡ ನಾವು ಮಾತಾಡಬೇಕಾಗುತ್ತೆ. ಸಾಮಾನ್ಯ ಜನರಿಗೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಸ್ವಲ್ಪ ದುಬಾರಿ ಅಂತಲೇ ಇರ್ತದೆ. ಇದರ ಕಾಸ್ಟ್ ಹೇಗಿರ್ತದೆ ಮತ್ತೆ ಈ ಇನ್ಶೂರೆನ್ಸ್ಗಳು ಇದನ್ನು ಕವರ್ ಮಾಡ್ತಾವ?
0: ಈಗ ಇನ್ಶೂರೆನ್ಸ್ ಕವರ್ ಇದೆ. ಸೊ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮತ್ತೆ ಕಾರ್ಟಿ ಸೆಲ್ಗೆ ಇನ್ಶೂರೆನ್ಸ್ ಕವರ್ ಸಿಗ್ತದೆ. ದಟ್ ಡಿಪೆಂಡ್ಸ್ ಆನ್ ದೇರ್ ಇನ್ಶೂರೆನ್ಸ್.

0: ಅಡ್ಮಿಟ್. ಈಗ ಟ್ರಾನ್ಸ್ಪ್ಲಾಂಟೇಶನ್ ಅಂದರೆ ನಮ್ಮದು ಆಟೋಲಾಗಸ್ ಟ್ರಾನ್ಸ್ಪ್ಲಾಂಟೇಶನ್ಗೆ ಆವರೇಜ್ ಕಾಸ್ಟ್ 4-5 lakhs ಇದೆ. ಅದರಲ್ಲಿ ಎಲ್ಲಾದರೂ ಕಾಂಪ್ಲಿಕೇಶನ್ಸ್ ಆದರೆ ಕಾಸ್ಟ್ ಕ್ಯಾನ್ ಗೋ ಅಪ್. ಬಟ್ ನಾವು ವಿ ಆರ್ ಮಚ್ ಚೀಪರ್ ದ್ಯಾನ್ ಮೆಟ್ರೋಪಾಲಿಟನ್ ಸಿಟೀಸ್. ಈಗ ಮೆಟ್ರೋಪಾಲಿಟನ್ ಸಿಟೀಸಿನ ಅರೌಂಡ್ ಹಾಫ್ ದ ಕಾಸ್ಟಲ್ಲಿ ನಮಗೆ ಮಾಡ್ಬೋದು. ಅಲ್ಲೋಜೆನಿಕ್ ಅಂದರೆ ಮತ್ತೊಬ್ಬರ ಟ್ರಾನ್ಸ್ಪ್ಲಾಂಟು, ಅದಕ್ಕೆ ಅರೌಂಡ್ 12-15 lakhs ಕಾಸ್ಟ್ ಆಗ್ತದೆ. ಅದು ಹಾಗೆ ಯೂಶಲಿ ಮೆಟ್ರೋಪಾಲಿಟನ್ ಸಿಟೀಸಲ್ಲಿ ದ ಕೋಟೆಡ್ ಕೊಟೇಷನ್ ಇಸ್ ಮಚ್ ಮೋರ್. ಫಾರ್ ಎಕ್ಸಾಂಪಲ್, ನಮ್ದು ಫಸ್ಟ್ ಅಲೋಜೆನಿಕ್ ಟ್ರಾನ್ಸ್ಪ್ಲಾಂಟೇಷನ್ ಪೇಷಂಟ್ ಆಕ್ಚುಲಿ ಈ ಗಾಟ್ ಎ ಕೋಟ್ ಆಫ್ 35 lakhs ಇನ್ ಬ್ಯಾಂಗ್ಳೂರ್. ನಮ್ಮ ಹತ್ರ ಬಂದ, ನಾವು ಹೇಳಿದೆ ಕಡಿಮೆಗೆ ಮಾಡ್ತೇವೆ, ಅಂಡ್ ವಿ ಡಿಡ್ ಇಟ್ ಇನ್ 15 lakhs. ಸೊ ನಮ್ದು ಕಂಪೇರ್ ಟು ಮೆಟ್ರೋಪಾಲಿಟನ್ ಸಿಟೀಸ್, ಒಂದು ಡೆವಲಪ್ಡ್ ಕಂಟ್ರಿಯಲ್ಲಿ ಲಂಡನ್ ಅಲ್ಲಿ ಟ್ರೈನಿಂಗ್ ಆಗಿ ಅಲ್ಲಾಣ ಎಲ್ಲ ಮಾಡರ್ನ್ ಟೆಕ್ನಿಕ್ಸ್ ನಮ್ಮ ಊರಿಗೆ ತಕೊಂಡ್ ಬಂದು ಇಲ್ಲಿ ವಿ ಆರ್ ಏಬಲ್ ಟು ಹೆಲ್ಪ್ ಅವರ್ ಪೀಪಲ್ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ.
1: ಸಾಕಷ್ಟು ವಿವರವಾಗಿ ಮಾಹಿತಿಗಳನ್ನು ನೀಡಿದ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು.
2: ಇದುವರೆಗೆ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್ ಮತ್ತು ಕಾರ್ಟಿಸೆಲ್ ಥೆರಪಿ ಈ ವಿಷಯದ ಕುರಿತು ಡಾಕ್ಟರ್ ರಾಜೇಶ್ ಕೃಷ್ಣ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೋಪಾನ, ನಮಸ್ಕಾರ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಸಮಯ 1 ಗಂಟೆಯಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ ಲೈವ್ ಸ್ಟಾಕ್ ಮಿಷನ್, ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತ ಕಿರಣ್ ಆರಾಧ್ಯ.
2: ಎಲ್ಲರಿಗೂ ನಮಸ್ತೆ, ನನ್ನ ಹೆಸರು ಕಿರಣ್ ಆರಾಧ್ಯ ಅಂತ. ನಾವಿವತ್ತು ನ್ಯಾಷನಲ್ ಲೈವ್ ಸ್ಟಾಕ್ ಮಿಷನ್ ಬಗ್ಗೆ ಮಾತಾಡೋಣ. ಇದನ್ನ ಕನ್ನಡದಲ್ಲಿ ರಾಷ್ಟ್ರೀಯ ಜಾನುವಾರು ಮಿಷನ್ ಅಂತ ಕರೀತಾರೆ, ಅಥವಾ ಯೋಜನೆ ಅಂತಾನು ಅನ್ಬೋದು. ಸೊ ಈ ಯೋಜನೆ ಯಾರಿಗೆ, ಇದರಿಂದ ಯಾರ್ಯಾರಿಗೆ ಲಾಭ ಆಗತ್ತೆ, ಮತ್ತೆ ಇದು ಹೆಣ್ಮಕ್ಳಿಗೆ ಯಾವ ತರ ಲಾಭ ಆಗತ್ತೆ ಅಂದ್ರೆ ಹೆಂಗಸರಿಗೆ ಯಾವ ತರ ಲಾಭ ಮಾಡಿಕೊಡುತ್ತೆ, ಮತ್ತೆ ಇದು ಸಣ್ಣ ರೈತರಿಗೆ ಅಥವಾ ಮಧ್ಯಮ ವರ್ಗದ ರೈತರಿಗೂ ಇದು ಯಾವ ತರ ಉಪಯೋಗ ಆಗತ್ತೆ, ಇವೆಲ್ಲವನ್ನ ನೋಡೋಣ. ಆದ್ರೆ ಅದಕ್ಕೂ ಮುಂಚೆ ಈ ಯೋಜನೆಯ ಅತ್ಯಂತ ಪ್ರಮುಖ ಅಂಶನೇ ಇದು ರೈತರಿಗೆ ಸಬ್ಸಿಡಿ ಕೊಡೋದು. ಮತ್ತೆ ಸಬ್ಸಿಡಿ ಅಂದ್ರೆ ಒಂದು ಸಹಾಯಧನ, ಅಂದ್ರೆ ನೀವು ಅದನ್ನೇನು ಮತ್ ವಾಪಸ್ ಕೊಡೋದು ಬೇಕಾಗಿಲ್ಲ ಸರ್ಕಾರಕ್ಕೆ. ಅದು ಲೋನ್ ತರ ಅಲ್ಲ, ಲೋನ್ ಅಂದ್ರೆ ಸಾಲ ಪಡೆದ್ರೆ ನೀವು ಅದನ್ನ ಕಂತಲ್ಲಿ ಕಟ್ಟಬೇಕಲ್ಲ, ಆ ತರ ಅಲ್ಲ. ಸಹಾಯಧನ ಅಂದ್ರೆ ನೀವೇನೋ ಒಂದು ಮಾಡ್ತಾ ಇದ್ದೀರಾ, ಅದಕ್ಕೆ ಸರ್ಕಾರ ಅಂದ್ರೆ ಈಗ ಕೇಂದ್ರ ಸರ್ಕಾರ ಈ ಯೋಜನೆ ಏನ್ ತಂದಿದೆ, ಕೇಂದ್ರ ಸರ್ಕಾರ ನಿಮಗೆ ಅಂತ 50% ಸಬ್ಸಿಡಿ ಕೊಡುತ್ತೆ. ಉದಾಹರಣೆಗೆ ನೀವೊಂದು 10 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿ ಅಥವಾ ಒಂದು ಹೂಡಿಕೆ ಮಾಡಿ ಈ ಪಶುಸಂಗೋಪನೆ ಮಾಡೋದಕ್ಕೆ ನೀವೇನಾದರೂ ಶುರು ಮಾಡಿದ್ರೆ ಸರ್ಕಾರ 50%, ಅದರಲ್ಲಿ 5 ಲಕ್ಷ ಸರ್ಕಾರನೇ ಕೊಟ್ಟು ಬಿಡುತ್ತೆ. ಸೊ ಈಗ ಈ ಪಶುಸಂಗೋಪನೆ ಅಂದ್ರೆ ಏನು, ಸಾಕಷ್ಟು ಜನ ರೈತರು ಅವರು ಕೃಷಿ ಮಾಡೋದ್ರ ಜೊತೆಗೆ ಹಸು ಮೇಯಿಸೋದು ಅಥವಾ ಕೋಳಿ ಸಾಗಾಣಿಕೆ ಮಾಡೋದು ಅಥವಾ ಮೇಕೆ ಮೇಯಿಸೋದು ಈ ತರದ ಒಂದು ಸೈಡ್ ಇನ್ಕಮ್ಗೋಸ್ಕರ ಈ ತರದನ್ನೆಲ್ಲ ಮಾಡ್ತಾ ಇರ್ತಾರೆ. ಒಂದು ವೇಳೆ ಇದನ್ನೇ ಮೇನ್ ಇನ್ಕಮ್ ಆಗಿ ಮಾಡಿದ್ರೆ ಹೇಗೆ ಅನ್ನೋದ್ರ ಒಂದು ಪರಿಕಲ್ಪನೆ. ಈ ಯೋಜನೆಯ ಮುಖ್ಯ ಉದ್ದೇಶವೇ ಪಶುಸಂಗೋಪನೆಯಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡಬೇಕು ರೈತರು ಅಂತ. ಅಂದ್ರೆ ರೈತರು ಇದ್ರ ಕಡೆಗೆ ಬರಬೇಕು, ಪಶುಸಂಗೋಪನೆ ಕಡೆ ರೈತರು ಜಾಸ್ತಿ ಬಂದ್ರೆ ಅವರಿಗೆ ಲಾಭ ಜಾಸ್ತಿ ಸಿಗತ್ತೆ. ಅವರನ್ನ ಪ್ರೋತ್ಸಾಹಿಸೋದಕ್ಕೋಸ್ಕರ ಕೇಂದ್ರ ಸರ್ಕಾರ ಈ ತರದ ಒಂದು ಯೋಜನೆ ತಂದಿದೆ. ಏನೇನು ಪ್ರೋತ್ಸಾಹ ಕೊಡತ್ತೆ ಅಂತ ಮೊದಲನೇ ನಾವು ಈಗಾಗಲೇ ನೋಡಿದ್ದೇವೆ, ಸಬ್ಸಿಡಿ ಅಂತ. ಸೊ ಈ ಸಬ್ಸಿಡಿ ಬಗ್ಗೆ ಇನ್ನಷ್ಟು ಮಾತಾಡೋದಾದ್ರೆ 50% ಸಬ್ಸಿಡಿ ಅಂತ ನಾನು ಆಗ್ಲೇ ಹೇಳಿದ್ದೀನಿ. ಉದಾಹರಣೆಗೆ ನೀವೇನೋ ಒಂದು ಕೋಳಿ ಫಾರಂ ಮಾಡಬೇಕು, ನೀವು ಕೋಳಿ ಸಾಕಾಣಿಕೆ ಮಾಡ್ತೀರಾ, ಕೋಳಿ ಫಾರಂ ಮಾಡಬೇಕು. ಸೊ ಇದರಲ್ಲಿ ಕೋಳಿ ಖರೀದಿಗೆ ನಿಮ್ಗೆ ಎಷ್ಟು ಹಣ ಬೇಕೋ ಅದರಲ್ಲಿ ಸಬ್ಸಿಡಿ ಸರ್ಕಾರ ಕೊಡುತ್ತೆ. ಅದೇ ನೀವು ಕೋಳಿ ಫಾರಂ ಒಂದು ಜಾಗ ಖರೀದಿ ಮಾಡ್ತೀನಿ, ಒಂದು ಲ್ಯಾಂಡ್ ಖರೀದಿ ಮಾಡ್ಬೇಕು ಈಗ ಅಂತ ಆದ್ರೆ ಅದಕ್ಕೆ ಸಬ್ಸಿಡಿ ಸಿಗೋದಿಲ್ಲ. ಇದು ಭೂಮಿಗೆ ಸಿಗುವಂತಹ ಸಬ್ಸಿಡಿ ಅಲ್ಲ, ಇದು ಜಾನುವಾರುಗಳ ಖರೀದಿಗೆ ಅಥವಾ ಅದನ್ನ ನೋಡ್ಕೊಳೋದಕ್ಕೆ ಬೇಕಾಗಿರುವಂತಹ ಫಾರಂ ಕನ್ಸ್ಟ್ರಕ್ಟ್, ಅಂದ್ರೆ ಈಗ ನೀವೇನೋ ಒಂದು ಕೋಳಿ ಫಾರಂನ ಕಟ್ಟಬೇಕು. ಸೊ ಆ ತರದಕ್ಕೆ ಸಿಗುವಂಥದ್ದು. ಮತ್ತೆ ಇದು ಹೇಗ್ ಸಿಗತ್ತೆ, ಯಾವಾಗ ಯಾವಾಗ ಸಿಗತ್ತೆ ಅಂತ ಆದ್ರೆ ನೀವು ಮೊದಲು ಸ್ಟಾರ್ಟ್ ಮಾಡ್ತಿರಲ್ಲ, ಮೊದಲನೇ ಹಂತ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಒಂದು ಹಂತ ಬರುತ್ತೆ. ಈಗ ನಿಮ್ಗೆ 5 ಲಕ್ಷ ಸಬ್ಸಿಡಿ ಅಪ್ರೂವ್ ಆಗಿದೆ ಅಂತ ಆದ್ರೆ ಮೊದಲನೇ ಹಂತ ಅಥವಾ ಮೊದಲನೇ ಕಂತಲ್ಲಿ 2.5 ಲಕ್ಷ ಬರುತ್ತೆ. ನಿಮ್ದು ಇದೆಲ್ಲ ಸ್ಟಾರ್ಟ್ ಆಗಿ ಫಿನಿಶ್ ಆದ್ಮೇಲೆ, ಕೋಳಿ ಫಾರಂ ಎಲ್ಲ ಸ್ಟಾರ್ಟ್ ಆಗಿ ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ ಆದ್ಮೇಲೆ ಆಗ ಇನ್ ಮಿಕ್ಕಿದ 2ನೇ ಕಂತು ರಿಲೀಸ್ ಮಾಡ್ತಾರೆ. ಸೊ ಇದು ಏನಕ್ಕೆ ಅಂದ್ರೆ ಮಿಸ್ಯೂಸ್ ಆಗಬಾರ್ದು ಅಂತ, ಇದನ್ನ ಯಾರು ದುರುಪಯೋಗ ಪಡಿಸ್ಕೊಳ್ಬಾರ್ದು ಅನ್ನೋ ಉದ್ದೇಶದಿಂದ ಇದನ್ ಮಾಡಿದ್ದಾರೆ. ಇನ್ನು ಈಗ ನಾನು ಮುಂದೆ ಹೇಳೋದು ಬಹಳ ಇಂಪಾರ್ಟೆಂಟ್. ನಾನು ಇಷ್ಟೊತ್ತು ಉದಾಹರಣೆ ಕೊಡ್ತಾ ಇದ್ದು ಬರೀ ಒಂದು 10 ಲಕ್ಷ ರೂಪಾಯಿದು ಅಂದ್ರೆ ನಿಮ್ಮ ಹತ್ರ ಒಂದು 10 ಲಕ್ಷ ರೂಪಾಯಿದು ಯೋಜನೆ ಇದ್ರೆ, ನೀವು ಒಂದು 10 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿ ಒಂದು ಕೋಳಿ ಫಾರ್ಮ್ ಮಾಡಬೇಕು ಅಂತಾದ್ರೆ ಸರ್ಕಾರ 5 ಲಕ್ಷ ಕೊಡುತ್ತೆ, ನೀವು 5 ಲಕ್ಷ ಹಾಕಿ ಮಾಡಬೇಕು ಅಂತ. ಈಗ ಉದಾಹರಣೆಗೆ ನಿಮ್ಮ ಹತ್ರ 5 ಲಕ್ಷನೂ ಇಲ್ಲ ಅಂತ ಇಟ್ಕೊಳ್ಳಿ, ಈಗ ಏನ್ ಮಾಡೋದು? ಈ ಯೋಜನೆ ಅಡಿ ಬ್ಯಾಂಕ್ ಇಂದ ಲೋನ್ ಪಡೆಯೋದಕ್ಕೂ ಇವರು ಸಹಾಯ ಮಾಡ್ತಾರೆ. ಸೊ ನಿಮ್ಮ ಹತ್ರ 5 ಲಕ್ಷ ಇಲ್ಲ ಅಂತಂದ್ರು ಕೂಡ ನೀವು 5 ಲಕ್ಷವನ್ನ ಬ್ಯಾಂಕ್ ಇಂದ ಸಾಲವಾಗಿ ಪಡಿಬಹುದು. ಈ ನೀವು 5 ಲಕ್ಷ ಏನ್ ಪಡಿತೀರಲ್ಲ ಸಾಲ, ಅದನ್ನ ನೀವು ವಾಪಸ್ ಕಟ್ಟಬೇಕಾಗತ್ತೆ, ಬಿಕಾಸ್ ಇಟ್ಸ್ ಎ ಬ್ಯಾಂಕ್ ಲೋನ್, ಅದೇ ನೀವು ಬ್ಯಾಂಕ್ ಇಂದ ಪಡೆದಿರುವಂತಹ ಸಾಲ. ಇನ್ನ 5 ಲಕ್ಷ ಸಬ್ಸಿಡಿ ಏನ್ ಸರ್ಕಾರ ಕೊಡತ್ತಲ್ಲ, ಸೊ ಅದನ್ನ ನೀವು ಮರುಪಾವತಿ ಮಾಡೋ ಆಗಿರಲ್ಲ, ಆದ್ರೆ ಬ್ಯಾಂಕ್ ಇಂದ ಪಡೆಯುವಂತಹ ಸಾಲ ನೀವು ವಾಪಸ್ ಕೊಡ್ಬೇಕಾಗತ್ತೆ. ಸೊ ಹೀಗೆ ಏನೂ ಇಲ್ಲದೆ ಇದ್ರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು. ಇದರ ಮೂಲ ಉದ್ದೇಶ ಏನ್ ಗೊತ್ತಾ, ರೈತರನ್ನ ಸ್ವಾವಲಂಬಿಗಳಾಗಿ ಮಾಡೋದು. ಯಾಕೆ ಅಂದ್ರೆ ಇತ್ತೀಚೆಗೆ ನಾವು ನೋಡಿದೀವಿ ಯಾರ್ಯಾರು ಗ್ರಾಮೀಣ ಭಾಗದಲ್ಲಿ ರೈತರಿದ್ದಾರೆ ಅಥವಾ ಯುವಕರು ಯಾರಿದ್ದಾರೆ, ಅವರೆಲ್ಲರೂ ಕೃಷಿ ಚಟುವಟಿಕೆಗಳನ್ನ ಬಿಟ್ಟು ನಗರಗಳಿಗೆ, ಅಂದ್ರೆ ಬೆಂಗಳೂರು ಮೈಸೂರು ಈ ತರದ ನಗರಗಳಿಗೆ ಬಂದು ಇಲ್ಲೇನೋ ಕೆಲಸ ಮಾಡೋ ಬದಲು ತಮ್ಮ ಹುಟ್ಟೂರಲ್ಲೇ ತಾವು ಉಳಿದು, ಅಂದ್ರೆ ಗ್ರಾಮೀಣ ಪ್ರದೇಶಗಳಲ್ಲೇ ಉಳಿದು ಈ ತರದ ವ್ಯವಸಾಯ ಅಂದ್ರೆ ಈ ತರದ ಪಶುಸಂಗೋಪನೆ ಕೆಲಸಗಳನ್ನ ಮಾಡ್ತಾ ತಾವು ನಾಲ್ಕು ಜನಕ್ಕೆ ಕೆಲಸ ಕೊಡುವಂತದ್ ಆದ್ರೆ ಅವ್ರು ಸ್ವಾವಲಂಬಿಗಳಾಗ್ತಾರೆ. ಇನ್ನೊಬ್ಬರ ಮೇಲೆ ಅವ್ರ ಡಿಪೆಂಡೆನ್ಸಿ ಇರಲ್ಲ, ಇನ್ನೊಬ್ಬರ ಮೇಲೆ ಅವ್ರ ಸ್ವಾವಲಂಬನೆ ಇರುತ್ತೆ, ಆ ಸೆಲ್ಫ್ ರಿಲಯನ್ಸ್ ಇರುತ್ತೆ. ಯಾರೋ ಒಬ್ರು ನಮ್ಗೆ ಸಂಬಳ ಕೊಡಬೇಕು ಅಥವಾ ಯಾರೋ ಒಬ್ರು ನಮಗೆ ಕೆಲಸ ಕೊಡಬೇಕು ಅಂತಿರಲ್ಲ. ಅವ್ರ ಕಾಲ ಮೇಲೆ ಅವರೇ ನಿಂತ್ಕೊಂಡಂಗೆ ಆಗ್ತಾರೆ. ಮತ್ತೆ ಇದರಿಂದ ನಾಲ್ಕು ಜನಕ್ಕೆ ಉಪಯೋಗ ಆಗುತ್ತೆ. ಆ ಊರಲ್ಲಿರೋ ನಾಲ್ಕು ಜನ ಯುವಕರಿಗೆ ಒಂದು ದೊಡ್ಡ ಕೋಳಿ ಫಾರಂ ಆದರೆ ಆ ಊರಲ್ಲಿರೋ ಒಂದು ಮೂರ್ ನಾಲ್ಕು ಜನಕ್ಕೆ ಕೆಲಸ ಸಿಗತ್ತೆ. ನಾಳೆ ದಿವಸ ಅವರು ಇದೇ ತರ ಒಂದು ಕೋಳಿ ಫಾರಂ ಮಾಡಬಹುದು, ಇದೇ ಸಬ್ಸಿಡಿ ಅಥವಾ ಇದೇ ಯೋಜನೆಯನ್ನ ಬಳಸ್ಕೊಂಡು. ಸೊ ಹೀಗೆ ಇದು ಮುಂದುವರೆದ್ರೆ ಕಾಲಕ್ರಮೇಣ, ಇದೇನೋ ನಾಳೆ ಆಗ್ಬಿಡುತ್ತೆ ಅಂತಲ್ಲ, ಕಾಲಕ್ರಮೇಣ ಇವೆಂಚುಲಿ ಇಡೀ ಗ್ರಾಮವೇ ಒಂದು ಸೆಲ್ಫ್ ರಿಲಯಂಟ್ ಅಥವಾ ಒಂದು ಸ್ವಾವಲಂಬಿ ಗ್ರಾಮ ಆದ್ರೆ ಬಹಳ ಚೆನ್ನಾಗಿರತ್ತಲ್ಲ. ಅಂದ್ರೆ ಅಲ್ಲಿನ ಯುವಕರೆಲ್ಲ ಅದೇ ಊರಲ್ಲಿ ಉಳ್ಕೊಂತಾರೆ, ಅವರ ದುಡಿಮೆನ ಅವರೇ ನೋಡ್ಕೊಂತಾರೆ, ಅವರೇ ಬಾಸ್ಗಳು, ಅವರೇ ಮ್ಯಾನೇಜರ್ಗಳು. ಯಾಕೆಂದ್ರೆ ಇಡೀ ಸಂಸ್ಥೆನೆ ಅವ್ರದ್ದು, ಅವ್ರೇನ್ ಕಟ್ಟಿರ್ತಾರಲ್ಲ ಅದೆಲ್ಲ ಅವ್ರದೇ ಆಗಿರುತ್ತೆ. ಸೊ ಅವರೇ ಶ್ರದ್ಧೆಯಿಂದ ಶ್ರಮಪಟ್ಟು ಕೆಲಸ ಮಾಡ್ತಾರೆ. ಇಷ್ಟೊತ್ತರೆಗೂ ನಾವು ಸಬ್ಸಿಡಿ ಬಗ್ಗೆ ಮಾತಾಡಿದ್ವಿ, ಮತ್ತೆ ಬ್ಯಾಂಕ್ ಲೋನು ಮತ್ತೆ ಸಬ್ಸಿಡಿನ ಉಪಯೋಗಿಸ್ಕೊಂಡು ನಾವು ಹೇಗೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ನೋಡಿದ್ವಿ. ಇದನ್ನ ಬ್ಲೆಂಡೆಡ್ ಫಿನಾನ್ಸ್ ಮಾಡೆಲ್ ಅಂತಾರೆ. ಅಂದ್ರೆ ನಮ್ಮ ಹತ್ರ ಹಣಕಾಸು ಇಲ್ಲದೆ ಇದ್ರು ಕೂಡ ಒಂದು ಬ್ಯಾಂಕ್ ಲೋನ್ ತಗೊಂಡು ಇನ್ನು ಅರ್ಧ ಸಬ್ಸಿಡಿ ಪಡೆದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದನ್ನ ಬ್ಲೆಂಡೆಡ್ ಫಿನಾನ್ಸ್ ಮಾಡೆಲ್ ಅಂತಾರೆ. ಇನ್ನು ಮುಂದೆ ನೋಡೋದಾದ್ರೆ ಇದೇನಕ್ಕೆ ಈ ಸಬ್ಸಿಡಿಗಳು ಏನೇನಕ್ಕೆ ಸಿಗತ್ತೆ ಅಂತ ನೋಡೋದಾದ್ರೆ ಕೋಳಿ ಮತ್ತೆ ಕುರಿ ಸಾಕಾಣಿಕೆಗೆ ಸಿಗತ್ತೆ, ಹಂದಿ ಸಾಕಾಣಿಕೆಗೆ ಸಿಗತ್ತೆ. ಮತ್ತೆ ಇದಲ್ಲದೆ ಇನ್ನೊಂದು ವಿಶೇಷ ಇದೆ ಇದರಲ್ಲಿ, ಈ ಮೇವು ಬರುತ್ತಲ್ಲ ಅಂದ್ರೆ ಈ ಜಾನುವಾರುಗಳಿಗೆ ಮೇವು ಹಾಕೋದು ಅಥವಾ ಅದಕ್ಕೆ ಮೇವನ್ನ ಉತ್ಪಾದನೆ ಮಾಡೋದೇ ಒಂದು ದೊಡ್ಡ ಕೆಲಸ ಈಗ. ಅಂದ್ರೆ ಅದನ್ನ ಸರಿಯಾದಂತಹ ಮೇವನ್ನ ಉತ್ಪಾದನೆ ಮಾಡಬೇಕು, ಅಂದ್ರೆ ಅದರಲ್ಲಿ ಪೌಷ್ಟಿಕತೆ ಅದರಲ್ಲಿ ಹೆಚ್ಚು ಕಡಿಮೆ ಆಗಬಾರ್ದು. ಈ ತರದ ಆಹಾರಗಳನ್ನ ಅಥವಾ ಈ ತರದ ಮೇವನ್ನ ತಯಾರಿಸೋದಕ್ಕೆ ಸಂಸ್ಕರಣಾ ಘಟಕಗಳು, ಅಂದ್ರೆ ಅದನ್ನ ಮಾಡೋದಕ್ಕೆ ಅಂತ ಫೀಡ್ ಅಂಡ್ ಫೋಡರ್ ಡೆವಲಪ್ಮೆಂಟ್ ಯೂನಿಟ್ಗಳು ಅಂತ, ಅಂದ್ರೆ ಅದನ್ನ ಮಾಡೋದಕ್ಕೆ ಅಂತ ಒಂದು ಸಂಸ್ಕರಣಾ ಘಟಕಗಳು. ಸೊ ಅದನ್ನ ಮಾಡೋದಕ್ಕೂ ಸಬ್ಸಿಡಿ ಸಿಗತ್ತೆ. ಮತ್ತೆ ನಿಮ್ಗೆ ಈಗಾಗಲೇ ಒಂದು ಪ್ರಶ್ನೆ ಬಂದಿರಬಹುದು, ಅಂದ್ರೆ ನಾವು ಎಷ್ಟು ಇನ್ವೆಸ್ಟ್ ಮಾಡಬಹುದು ಇದರಲ್ಲಿ, ಎಷ್ಟು ಸಬ್ಸಿಡಿ ಸಿಗತ್ತೆ, ಅಂದ್ರೆ ಗರಿಷ್ಠ ಎಷ್ಟು ಸಿಗತ್ತೆ, ಮ್ಯಾಕ್ಸಿಮಮ್ ನಮ್ಗೆ ಸರ್ಕಾರದಿಂದ ಎಷ್ಟು ಸಬ್ಸಿಡಿ ಸಿಗತ್ತೆ ಅಂತ ನಿಮ್ಗೊಂದು ಪ್ರಶ್ನೆ ಬಂದಿರಬಹುದು. ಸೊ ಆ ಪ್ರಶ್ನೆಗೆ ಉತ್ತರ ಕೊಡೋದಾದ್ರೆ ಗರಿಷ್ಠ 50 ಲಕ್ಷ ರೂಪಾಯಿವರೆಗೂ ಸಬ್ಸಿಡಿ ಸಿಗತ್ತೆ. ಅಂದ್ರೆ ನೀವೊಂದು 1 ಕೋಟಿದ ಯಾವುದೋ ಒಂದು ಪ್ರಾಜೆಕ್ಟ್ ಮಾಡೋದಾದ್ರೆ ಅಥವಾ ಈ ಫೀಡ್ ಅಂಡ್ ಫೋಡರ್ ಡೆವಲಪ್ಮೆಂಟ್ ಯೂನಿಟ್ ಮಾಡ್ತೀನಿ ಅಂತಾದ್ರೆ, ಅಂದ್ರೆ ಈ ಆಹಾರ ಅಥವಾ ಮೇವು ಸಂಸ್ಕರಣಾ ಘಟಕ ಮಾಡೋದು ಏನಿದೆ ಅದನ್ನ ನೀವು ಮಾಡ್ತೀನಿ ಅಂತಾದ್ರೆ ಅದಕ್ಕೆ 1 ಕೋಟಿ ಬೇಕಾಗತ್ತೆ. ಅಂದ್ರೆ ನೀವು 50 ಲಕ್ಷ ಹಾಕಿದ್ರೆ ಸರ್ಕಾರ ಇನ್ 50 ಲಕ್ಷ ರೂಪಾಯಿ ಸಬ್ಸಿಡಿ ಕೊಡುತ್ತೆ. ಸೊ ಟು ಆನ್ಸರ್ ದಟ್ ಸ್ಟ್ರೇಟ್, 50 ಲಕ್ಷ ರೂಪಾಯಿವರೆಗೂ ಸರ್ಕಾರ ಸಬ್ಸಿಡಿ ಕೊಡುತ್ತೆ. ಇನ್ನು ಈ ಯೋಜನೆಯ ಇನ್ನೊಂದು ಪ್ರಮುಖ ಅಂಶ ಇದೆ, ಅದು ವಿಮೆ, ಅಂದ್ರೆ ಇನ್ಶೂರೆನ್ಸ್. ಬಿಸ್ನೆಸ್ ಮಾಡ್ಬೇಕಾದ್ರೆ ಈ ಜಾನುವಾರುಗಳನ್ನ ಇಟ್ಕೊಂಡು, ಉದಾಹರಣೆಗೆ ನಾಳೆ ದಿವಸ ಏನೋ ಒಂದು ಆಕ್ಟ್ ಆಫ್ ಗಾಡ್ ಏನೋ

0: ಒಂದು ಆಗಿ ಏನೋ ಒಂದು ರೋಗ ತಗಲಿ ಅದಕ್ಕೇನಾದ್ರೂ ಸಾವಾದ್ರೆ ಅದಕ್ಕೆ ವಿಮೆ ಮಾಡಿಸಬಹುದು ನೀವು ಈ ಯೋಜನೆ ಅಡಿ. ಸೊ ಆ ವಿಮೆಗೆ ನೀವು ಬರೀ 15% ಅಷ್ಟೇ ದುಡ್ಡು ಕಟ್ಟೋದು, ಇನ್ ಮಿಕ್ಕಿದ 85% ಸರ್ಕಾರ ಕೊಡತ್ತೆ. ಅಂದ್ರೆ ಆ ವಿಮೆ ದುಡ್ಡೇನಿದೆಯಲ್ಲ, ಉದಾಹರಣೆಗೆ ಒಂದು ಹಸುಗೆ ನೀವು ವಿಮೆ ಮಾಡಿಸೋದಾದ್ರೆ, ಅಂದ್ರೆ ಒಂದು ಹಸುಗೆ ಇನ್ಶೂರೆನ್ಸ್ ಮಾಡಿಸೋದಾದ್ರೆ 1,000 ರೂಪಾಯಿ ಇನ್ಶೂರೆನ್ಸ್ ಅಂತ ಇಟ್ಕೊಳ್ಳಿ. ಸೊ ನೀವು ಅಂದ್ರೆ ರೈತರು ಬರೀ 150 ರೂಪಾಯಿ ಕೊಡಬೇಕು, ಇನ್ನ 850 ರೂಪಾಯಿ ಸರ್ಕಾರ ಕೊಡತ್ತೆ. ಇದೊಂದು ಅತೀ ದೊಡ್ಡ, ಅಂದ್ರೆ ಇಷ್ಟೊತ್ತು ಹೇಳಿದ್ದು ಬಹಳ ಉಪಯೋಗ ಆಗುವಂತದ್ದೇ, ಆದ್ರೆ ಅದನ್ನು ಮೀರಿ ಇನ್ನೊಂದು ಉಪಯೋಗ ಆಗುವಂತಹ ಯೋಜನೆ ಈ ವಿಮೆ, ಈ ಇನ್ಶೂರೆನ್ಸ್ ಯೋಜನೆ. ಇನ್ನೊಂದು ವಿಶೇಷತೆ, ಈ ಇಷ್ಟೊತ್ತರೆಗೂ ಹೇಳದ್ನಲ್ಲ ನಾನು, ಈ ಸಬ್ಸಿಡಿ ಸ್ಕೀಮು, ಈ ಲೈವ್ ಸ್ಟಾಕ್ ಮಿಷನ್ ಏನಿದೆ, ಇದು ಹಸು ಎಮ್ಮೆಗಳಿಗಿಲ್ಲ. ಆದ್ರೆ ಈ ಇನ್ಶೂರೆನ್ಸ್ ಏನ್ ಮಾತಾಡ್ತಾ ಇದ್ದೀನಲ್ಲ ನಾನು, ಆದ್ರೆ ಈ ಇನ್ಶೂರೆನ್ಸ್ ಸ್ಕೀಮ್ ಏನಿದೆ, ಇದು ಹಸು ಎಮ್ಮೆ ಮೇಕೆ ಕುರಿ ಹಂದಿ ಇದಕ್ಕೆಲ್ಲ ಅನ್ವಯ ಆಗತ್ತೆ. ನೀವು ನಾಳೆ ದಿವಸ ಒಂದು ಗೋಶಾಲೆ ಮಾಡ್ತೀನಿ ಅಂದ್ರೆ, ಅಥವಾ ಏನೋ ಒಂದು ಹೈನುಗಾರಿಕೆ ಮಾಡ್ತೀನಿ, ನಾನು ಹಸು ಕಟ್ತೀನಿ ಅಂದ್ರೆ ಅದಕ್ಕೆ ನೀವು ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಇಂದ ಸಬ್ಸಿಡಿ ತಗೊಳೋದಕ್ಕೆ ಬರೋದಿಲ್ಲ. ಆದರೆ ಇನ್ಶೂರೆನ್ಸ್ನ ಮಾತ್ರ ನೀವು ಹಸು ಎಮ್ಮೆಗಳಿಗೆ ಮಾಡಿಸಬಹುದು. ಅದರಲ್ಲಿ ನಿಮ್ದು 15%, ಸರ್ಕಾರದ 85%.
1: ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ ಲೈವ್ ಸ್ಟಾಕ್ ಮಿಷನ್, ಈ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತ ಕಿರಣ್ ಆರಾಧ್ಯ, ಪ್ರಸ್ತುತಿ ತಿಮ್ಮಪ್ಪ ಹೆಚ್ಚುಗೌಡ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಈಗ ಕನ್ನಡದಲ್ಲಿ ವಾರ್ತೆಗಳು.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಭಾರತ ಅಮೆರಿಕ ವಿಶಾಲವಾದ ಸಹಕಾರದೊಂದಿಗೆ ಸಮಗ್ರ ಜಾಗತಿಕ ಕಾರ್ಯತಂತ್ರದ ಪಾಲುದಾರಿಕೆ ಹೊಂದಿದೆ ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್. ಎಬೋಲಾ ವೈರಸ್ ತುರ್ತು ಪರಿಸ್ಥಿತಿ, ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ ಉಗಾಂಡ ದಕ್ಷಿಣ ಸುಡಾನ್ಗೆ ಅನಿವಾರ್ಯವಲ್ಲದ ಪ್ರಯಾಣ ತಪ್ಪಿಸಲು ಕೇಂದ್ರ ಸರ್ಕಾರ ಭಾರತೀಯ ನಾಗರಿಕರಿಗೆ ಸೂಚನೆ. ಮಿಜೋರಂನಲ್ಲಿ ನಾಳೆ ಈಶಾನ್ಯ ಪ್ರದೇಶದ ಪ್ರಾದೇಶಿಕ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಲಿರುವ ಸಚಿವ ರಾಜೀವ್ ರಂಜನ್ ಸಿಂಗ್. ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಮುಂಬೈ ಇಂಡಿಯನ್ಸ್, ರಾಜಸ್ಥಾನ್ ರಾಯಲ್ಸ್ ಹಾಗೂ ಕೋಲ್ಕತ್ತಾ ನೈಟ್ ರೈಡರ್ಸ್, ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳ ಮುಖಾಮುಖಿ. ವಾರ್ತೆಗಳ ವಿವರ. ಭಾರತ ಅಮೆರಿಕ ನಡುವೆ ಆಳವಾದ ಮತ್ತು ವಿಶಾಲವಾದ ಸಹಕಾರದೊಂದಿಗೆ ಸಮಗ್ರ ಜಾಗತಿಕ ಕಾರ್ಯತಂತ್ರದ ಪಾಲುದಾರಿಕೆ ಇದೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಅವರೊಂದಿಗಿನ ಸಭೆಯಲ್ಲಿ ವಿದೇಶಾಂಗ ಸಚಿವರು ತಮ್ಮ ಆರಂಭಿಕ ಭಾಷಣದಲ್ಲಿ ಹೀಗೆ ಹೇಳಿದ್ದಾರೆ. ಉಭಯ ರಾಷ್ಟಗಳ ಸಂಬಂಧಗಳು ಪ್ರಪಂಚದ ಇತರ ಪ್ರದೇಶಗಳ ಮೇಲೆ ಪರಿಣಾಮ ಬೀರುತ್ತವೆ. ಭಾರತ ಮತ್ತು ಅಮೆರಿಕ ಪ್ರಪಂಚದ ಹಲವು ಭಾಗಗಳ ಅನೇಕ ವಿಷಯಗಳಲ್ಲಿ ಒಮ್ಮುಖ ಆಸಕ್ತಿಯನ್ನು ಹೊಂದಿವೆ ಎಂದು ತಿಳಿಸಿದ್ದಾರೆ. ಸಂಕೀರ್ಣ ಸಮಯದ ನಡುವೆ ಮಾತುಕತೆಗಾಗಿ ಎದುರು ನೋಡುತ್ತಿರುವುದಾಗಿ ತಿಳಿಸಿದ ಸಚಿವ ಡಾ ಎಸ್ ಜೈಶಂಕರ್ ಮುಕ್ತ ಮತ್ತು ಫಲಪ್ರದ ಚರ್ಚೆ ನಡೆಸುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಈ ತಿಂಗಳ 26ರಂದು ನಡೆಯಲಿರುವ ಕ್ವಾಡ್ ವಿದೇಶಾಂಗ ಮಂತ್ರಿಗಳ ಸಭೆಯಲ್ಲಿ ಭಾಗವಹಿಸಲು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ 4 ದಿನಗಳ ಭೇಟಿಗಾಗಿ ನಿನ್ನೆ ಭಾರತಕ್ಕೆ ಆಗಮಿಸಿದ್ದಾರೆ. ಕ್ವಾಡ್ ವಿದೇಶಾಂಗ ಮಂತ್ರಿಗಳ ಸಭೆಯಲ್ಲಿ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್, ಆಸ್ಟ್ರೇಲಿಯಾದ ವಿದೇಶಾಂಗ ಸಚಿವ ಪೆನ್ನಿ ವಾಂಗ್, ಜಪಾನ್ನ ವಿದೇಶಾಂಗ ಸಚಿವ ತೋಶಿಮಿಟ್ಸು ಮೊಟೆಗಿ ಮತ್ತು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಭಾಗವಹಿಸಲಿದ್ದಾರೆ. ಆದ್ಯತೆಯ ಕ್ಷೇತ್ರಗಳಲ್ಲಿ ಕ್ವಾಡ್ ಸಹಕಾರವನ್ನು ಮುಂದುವರಿಸುವ ಕುರಿತು ನಾಯಕರು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳುವ ನಿರೀಕ್ಷೆ ಇದೆ. ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ನಡೆಯುತ್ತಿರುವ ಉಪಕ್ರಮಗಳು ಮತ್ತು ಪರಸ್ಪರ ಕಾಳಜಿಯ ಇತರ ವಿಷಯಗಳ ಪ್ರಗತಿಯನ್ನು ಪರಿಶೀಲಿಸುವ ನಿರೀಕ್ಷೆ ಇದೆ. ಎಬೋಲಾ ಏಕಾಏಕಿ ಹರಡುತ್ತಿರುವ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಮುಂದಿನ ಸೂಚನೆ ಬರುವವರೆಗೆ ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ, ಉಗಾಂಡ ಮತ್ತು ದಕ್ಷಿಣ ಸುಡಾನ್ಗೆ ಅನಿವಾರ್ಯವಲ್ಲದ ಪ್ರಯಾಣವನ್ನು ತಪ್ಪಿಸಲು ಕೇಂದ್ರ ಸರ್ಕಾರ ಎಲ್ಲಾ ಭಾರತೀಯ ನಾಗರಿಕರಿಗೆ ಸೂಚಿಸಿದೆ. ಪ್ರಸ್ತುತ ಈ ದೇಶಗಳಲ್ಲಿ ವಾಸಿಸುತ್ತಿರುವ ಅಥವಾ ಪ್ರಯಾಣಿಸುತ್ತಿರುವ ಭಾರತೀಯ ನಾಗರಿಕರು ಸ್ಥಳೀಯ ಅಧಿಕಾರಿಗಳು ನೀಡಿದ ಸಾರ್ವಜನಿಕ ಆರೋಗ್ಯ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಹಾಗೂ ಹೆಚ್ಚಿನ ಮುನ್ನೆಚ್ಚರಿಕೆಗಳನ್ನು ಕಾಯ್ದುಕೊಳ್ಳಬೇಕು ಮತ್ತು ಭಾರತದಲ್ಲಿ ಯಾವುದೇ ಎಬೋಲಾ ವೈರಸ್ ಪತ್ತೆಯಾದ ಪ್ರಕರಣ ವರದಿಯಾಗಿಲ್ಲ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಈ ಹಿಂದೆ ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ ಡಿಆರ್ಸಿ ಮತ್ತು ಉಗಾಂಡದಲ್ಲಿ ಎಬೋಲಾ ಕಾಯಿಲೆಯ ವರದಿಯಾದ ನಂತರ ವಿಶ್ವ ಆರೋಗ್ಯ ಸಂಸ್ಥೆ WHO ಎಬೋಲಾ ವೈರಸ್ ಅಂತಾರಾಷ್ಟೀಯ ಕಾಳಜಿಯ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿ ಎಂದು ಘೋಷಿಸಿತ್ತು. ಕೇಂದ್ರ ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವ ರಾಜೀವ್ ರಂಜನ್ ಸಿಂಗ್ ಅವರು ನಾಳೆ ಮಿಜೋರಂನ ಐಜ್ವಾಲ್ನಲ್ಲಿ ಈಶಾನ್ಯ ಪ್ರದೇಶದ ಪ್ರಾದೇಶಿಕ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಈಶಾನ್ಯ ಪ್ರದೇಶದಾದ್ಯಂತ ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಕ್ಷೇತ್ರಗಳಲ್ಲಿ ಜಾರಿಗೆ ತರಲಾಗುತ್ತಿರುವ ವಿವಿಧ ಯೋಜನೆಗಳು ಮತ್ತು ಕಾರ್ಯಕ್ರಮಗಳ ಪ್ರಗತಿಯನ್ನು ಪರಿಶೀಲಿಸುವತ್ತ ಸಭೆಯು ಪ್ರಾಥಮಿಕವಾಗಿ ಗಮನಹರಿಸಲಿದೆ. ಸುಸ್ಥಿರ ವಲಯ ಬೆಳವಣಿಗೆ, ರೈತರ ಕಲ್ಯಾಣ ಮತ್ತು ಜೀವನೋಪಾಯ ವರ್ಧನೆಗಾಗಿ ಭವಿಷ್ಯದ ಕಾರ್ಯತಂತ್ರಗಳ ಕುರಿತು ಚರ್ಚೆಗಳು ನಡೆಯಲಿವೆ. ಸಭೆಯಲ್ಲಿ ಸಚಿವರು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಮತ್ತು ಮೀನುಗಾರಿಕೆ ಹಾಗೂ ಜಲಚರ ಸಾಕಣೆ ಮೂಲಸೌಕರ್ಯ ಅಭಿವೃದ್ಧಿ ನಿಧಿಯಡಿಯಲ್ಲಿ 32 ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಮೊತ್ತದ ಪ್ರಮುಖ ಯೋಜನೆಗಳನ್ನು ಉದ್ಘಾಟಿಸಿ ಅಡಿಪಾಯ ಹಾಕಲಿದ್ದಾರೆ. ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ರಾಜ್ಯ ಸಚಿವ ಪ್ರೊಫೆಸರ್ ಎಸ್ಪಿ ಸಿಂಗ್ ಬಾಘೇಲ್ ಅವರು ಈ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಜಿನಿವಾದಲ್ಲಿ ನಿನ್ನೆ 6 ದಿನಗಳ 79ನೇ ವಿಶ್ವ ಆರೋಗ್ಯ ಸಭೆ ಮುಕ್ತಾಯಗೊಂಡಿದ್ದು, ಮಾನವ ಆರೋಗ್ಯವನ್ನು ಕಾಪಾಡುವಲ್ಲಿ ಬಹುಪಕ್ಷೀಯ ಸಹಕಾರವನ್ನು ಮುನ್ನಡೆಸಲು ಸದಸ್ಯ ರಾಷ್ಟಗಳು ಬಹು ನಿರ್ಣಯಗಳನ್ನು ಅಂಗೀಕರಿಸಿದವು. ಜಾಗತಿಕ ಆರೋಗ್ಯವನ್ನು ಮರುರೂಪಿಸುವುದು ಹಂಚಿಕೆಯ ಜವಾಬ್ದಾರಿ ಎಂಬ ವಿಷಯದ ಅಡಿಯಲ್ಲಿ ನಡೆದ ಸಭೆಯು ಪಾರ್ಶ್ವವಾಯು, ಕ್ಷಯ, ಆಂಟಿ ಮೈಕ್ರೋಬಿಯಲ್ ಪ್ರತಿರೋಧ, ತುರ್ತು ಆರೈಕೆ, ಹಿಮೋಫಿಲಿಯಾ, ನಿಖರ ಔಷಧ ಮತ್ತು ವಿಕಿರಣ ಸೇರಿದಂತೆ ಅನೇಕ ವಿಷಯಗಳ ಕುರಿತು 20ಕ್ಕೂ ಹೆಚ್ಚು ನಿರ್ಧಾರಗಳು ಮತ್ತು 13 ನಿರ್ಣಯಗಳನ್ನು ಅಂಗೀಕರಿಸಿತು. ವಿಶ್ವ ಆರೋಗ್ಯ ಸಂಸ್ಥೆಯು ಆಯೋಜಿಸಿದ ಸದಸ್ಯ ರಾಷ್ಟ ನೇತೃತ್ವದ ಜಂಟಿ ಪ್ರಕ್ರಿಯೆಯ ಮೂಲಕ ಜಾಗತಿಕ ಆರೋಗ್ಯ ವಾಸ್ತುಶಿಲ್ಪವನ್ನು ಸುಧಾರಿಸುವ ಒಪ್ಪಂದ ಸೇರಿದಂತೆ ಹಲವಾರು ರಾಜಕೀಯ ಮತ್ತು ಆಡಳಿತಾತ್ಮಕ ಸಮಸ್ಯೆಗಳನ್ನು ಸಭೆಯು ಪರಿಹರಿಸಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರ ಲೇಖನವನ್ನು ಹಂಚಿಕೊಂಡಿದ್ದಾರೆ. ಇದರಲ್ಲಿ ಖಂಗ್ಚೆನ್ ಜೊಂಗಾದ 5 ಸಂಪತ್ತುಗಳು ಸಿಕ್ಕಿಂನ ಪ್ರಯಾಣವನ್ನು ಹೇಗೆ ಪ್ರವರ್ಧಮಾನಕ್ಕೆ ಏರಿಸಿವೆ ಎಂಬುದನ್ನು ಪ್ರಸ್ತಾವಿಸುತ್ತವೆ. ಇದು 2047 ವಿಕಸಿತ ಸಿಕ್ಕಿಂಗೆ ದಾರಿ ಮಾಡಿಕೊಡುತ್ತದೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ, ಲೇಖನವು ಖಂಗ್ಚೆನ್ ಜೊಂಗಾವನ್ನು ಸಿಕ್ಕಿಂನ ಭೂಮಿ, ನೆನಪು ಮತ್ತು ಪ್ರಜ್ಞೆಯ ರಕ್ಷಕನಾಗಿ ಚಿತ್ರಿಸುತ್ತದೆ ಎಂದು ಹೇಳಿದರು. ಚೀನಾದ ಶಾಂಕ್ಸಿ ಪ್ರಾಂತ್ಯದಲ್ಲಿ ಸಂಭವಿಸಿದ ಭೀಕರ ಕಲ್ಲಿದ್ದಲು ಗಣಿ ಸ್ಫೋಟದಲ್ಲಿ ಕನಿಷ್ಠ 82 ಜನರು ಮೃತಪಟ್ಟಿದ್ದಾರೆ. ಸ್ಫೋಟ ಸಂಭವಿಸಿದಾಗ 247 ಕಾರ್ಮಿಕರು ಕರ್ತವ್ಯದಲ್ಲಿದ್ದರು ಎಂದು ವರದಿಯಾಗಿದೆ. ಭೀಕರ ಗಣಿ ಸ್ಫೋಟದಿಂದ ಉಂಟಾದ ಪ್ರಾಣಹಾನಿಯ ಕುರಿತು ಪ್ರಧಾನಿ ನರೇಂದ್ರ ಮೋದಿ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ನಾಪತ್ತೆಯಾಗಿರುವವರ ಶೀಘ್ರ ಪತ್ತೆಗೆ ಮತ್ತು ಗಾಯಾಳುಗಳು ಚೇತರಿಕೆಗೆ ಪ್ರಧಾನಿಯವರು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಾರ್ಥಿಸಿದ್ದಾರೆ. ಈ ಸಂದೇಶಕ್ಕೆ ಭಾರತದಲ್ಲಿರುವ ಚೀನಾ ರಾಯಭಾರಿ ಕ್ಸು ಫಿಹಾಂಗ್ ಇಂದು ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಸಾಮಾಜಿಕ ಮಾಧ್ಯಮದಲ್ಲಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಭಾರತದ ಬೆಂಬಲ ಮತ್ತು ಸಹಾನುಭೂತಿಗೆ ಧನ್ಯವಾದ ಅರ್ಪಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪರಿಕಲ್ಪನೆಯ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ 75ನೇ ಆವೃತ್ತಿಯ ಅಭಿಯಾನ ದೇಶದ 8,000 ಅಧಿಕ ಸ್ಥಳಗಳಲ್ಲಿ ಇಂದು ನಡೆಯುತ್ತಿದೆ. ಅಹಮದಾಬಾದ್ನಲ್ಲಿ ಜರುಗಲಿರುವ 2030 ಕಾಮನ್ವೆಲ್ತ್ ಕ್ರೀಡಾಕೂಟದ ಶತಮಾನೋತ್ಸವದ ಸ್ಮರಣಾರ್ಥ ಗುಜರಾತ್ನ ಸಬರಮತಿ ನದಿ ತೀರದಲ್ಲಿ ಇಂದು ಬೆಳಗ್ಗೆ ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಖಾತೆ ಸಚಿವ ಮನ್ಸುಖ್ ಮಾಂಡವೀಯ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. 48ನೇ ಫ್ಲೈಟ್ ಟೆಸ್ಟ್ ಕೋರ್ಸ್ನ 11 ಟೆಸ್ಟ್ ಪೈಲಟ್ಗಳು ಮತ್ತು 6 ಫ್ಲೈಟ್ ಟೆಸ್ಟ್ ಎಂಜಿನಿಯರ್ಗಳು 48 ವಾರಗಳ ಕಠಿಣ ತರಬೇತಿ ಪಠ್ಯಕ್ರಮವನ್ನು ಪೂರ್ಣಗೊಳಿಸಿದ ನಂತರ ನಿನ್ನೆ ಬೆಂಗಳೂರಿನಲ್ಲಿರುವ ಏರ್ಫೋರ್ಸ್ ಟೆಸ್ಟ್ ಪೈಲಟ್ಸ್ ಸ್ಕೂಲ್ SFTPSನಿಂದ ಪದವಿ ಪಡೆದರು. ಈ ವರ್ಷ ಪದವಿ ಕೋರ್ಸ್ ಭಾರತೀಯ ವಾಯುಪಡೆಯ 14 ಅಧಿಕಾರಿಗಳು, ಭಾರತೀಯ ಸೇನೆಯ ಒಬ್ಬ ಅಧಿಕಾರಿ ಮತ್ತು ಭಾರತೀಯ ನೌಕಾಪಡೆಯ 2 ಅಧಿಕಾರಿಗಳು ಸೇರಿದಂತೆ 17 ಅಧಿಕಾರಿಗಳ ಸಮೂಹವನ್ನು ಒಳಗೊಂಡಿತ್ತು. ವಾಯುಪಡೆಯ ಮುಖ್ಯಸ್ಥ ಮತ್ತು 17ನೇ ಫ್ಲೈಟ್ ಟೆಸ್ಟ್ ಕೋರ್ಸ್ನ ಗೌರವಾನ್ವಿತ ಹಳೆಯ ವಿದ್ಯಾರ್ಥಿ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್, ಪಿವಿಎಸ್ಎಂ, ಎವಿಎಸ್ಎಂ, ವಾಯುಪಡೆಯ ಮುಖ್ಯಸ್ಥರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗಿಯಾಗಿದ್ದರು. ಫಿಫಾದಿಂದ ಅನುಮೋದನೆ ಪಡೆದ ನಂತರ ಇರಾನ್ನ ಫುಟ್ಬಾಲ್ ತಂಡವು ತನ್ನ 2026 ಫಿಫಾ ವಿಶ್ವಕಪ್ ಬೇಸ್ ಕ್ಯಾಂಪ್ ಅನ್ನು ಅಮೆರಿಕದಿಂದ ಮೆಕ್ಸಿಕೋಗೆ ಸ್ಥಳಾಂತರಿಸಲು ನಿರ್ಧರಿಸಿದೆ. ಮುಂದಿನ ವರ್ಷದ ಪಂದ್ಯಾವಳಿಗೆ ಮುಂಚಿತವಾಗಿ ಇರಾನ್ ಅಮೆರಿಕ ಮತ್ತು ಇಸ್ರೇಲ್ ನಡುವಿನ ಹೆಚ್ಚುತ್ತಿರುವ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಯ ಮಧ್ಯೆ ಈ ಕ್ರಮ ಕೈಗೊಳ್ಳಲಾಗಿದೆ. ಇರಾನ್ ಮೂಲತಃ ವಿಶ್ವಕಪ್ ಸಮಯದಲ್ಲಿ ಅರಿಜೋನಾದ ಟಕ್ಸನ್ನಲ್ಲಿ ತರಬೇತಿ ನೀಡಲು ನಿರ್ಧರಿಸಲಾಗಿತ್ತು. ಆದರೆ ಈಗ ಮೆಕ್ಸಿಕೋದ ಟಿಜುವಾನಾದಲ್ಲಿ ನೆಲೆಗೊಳ್ಳಲಿದೆ ಎಂದು ವರದಿಯಾಗಿದೆ. ಇರಾನ್ ಫುಟ್ಬಾಲ್ ಫೆಡರೇಷನ್ ಅಧ್ಯಕ್ಷ ಮೆಹದಿ ತಾಜ್ ಪಂದ್ಯಾವಳಿ ಅಧಿಕಾರಿಗಳೊಂದಿಗೆ ಚರ್ಚೆಯ ನಂತರ ಫಿಫಾ ತಮ್ಮ ವಿನಂತಿಯನ್ನು ಅನುಮೋದಿಸಿದೆ ಎಂದು ದೃಢಪಡಿಸಿದ್ದಾರೆ. ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿಂದು 2 ಪಂದ್ಯಗಳು ನಡೆಯಲಿದ್ದು ಮುಂಬೈನ ವಾಂಖೆಡೆ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಮೊದಲ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಹಾಗೂ ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಮಧ್ಯಾಹ್ನ 3:30 ಆರಂಭವಾಗಲಿದೆ. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ರಾತ್ರಿ 7:30 ಪ್ರಾರಂಭವಾಗಲಿರುವ ದಿನದ 2ನೇ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಸೆಣಸಲಿವೆ. ರೋಲ್ಯಾಂಡ್ ಗ್ಯಾರೋಸ್ ಎಂದು ಕರೆಯಲ್ಪಡುವ ಫ್ರೆಂಚ್ ಓಪನ್ ಟೆನಿಸ್ 125ನೇ ಆವೃತ್ತಿಯು ಇಂದು ಪ್ಯಾರಿಸ್ನಲ್ಲಿ ಆರಂಭವಾಗಲಿದೆ. ದಾಖಲೆಯ 25ನೇ ಗ್ರ್ಯಾಂಡ್ಸ್ಲಾಮ್ ಪ್ರಶಸ್ತಿಗಾಗಿ ಜೋಕೋವಿಕ್ ತಮ್ಮ ಅಭಿಯಾನ ಪ್ರಾರಂಭಿಸಲಿದ್ದಾರೆ. ಅವರು 3 ಬಾರಿಯ ಚಾಂಪಿಯನ್, 3ನೇ ಶ್ರೇಯಾಂಕಿತ ಕೋರ್ಟ್ ಫಿಲಿಪ್ ಚಾರ್ಟಿಯರ್ನಲ್ಲಿ ರಾತ್ರಿ ಸೆಷನ್ನಲ್ಲಿ ಫ್ರೆಂಚ್ ಬಿಗ್ ಸರ್ವರ್ ಜಿಯೋವಾನಿ ಎಪೆನ್ಶಿ ಪೆರಿಕಾರ್ಡ್ ವಿರುದ್ದ ಆರಂಭಿಕ ಪಂದ್ಯವನ್ನು ಆಡಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಅಮೆರಿಕ ವಿಶಾಲವಾದ ಸಹಕಾರದೊಂದಿಗೆ ಸಮಗ್ರ ಜಾಗತಿಕ ಕಾರ್ಯತಂತ್ರದ ಪಾಲುದಾರಿಕೆ ಹೊಂದಿವೆ, ಕೇಂದ್ರ ಸಚಿವ ಡಾ ಎಸ್ ಜಯಶಂಕರ್. ಎಬೋಲಾ ವೈರಸ್ ತುರ್ತು ಪರಿಸ್ಥಿತಿ, ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ, ಉಗಾಂಡ, ದಕ್ಷಿಣ ಸುಡಾನ್ಗೆ ಅನಿವಾರ್ಯವಲ್ಲದ ಪ್ರಯಾಣ ತಪ್ಪಿಸಲು ಕೇಂದ್ರ ಸರ್ಕಾರ ಭಾರತೀಯ ನಾಗರಿಕರಿಗೆ ಸೂಚನೆ. ಮಿಜೋರಂನಲ್ಲಿ ನಾಳೆ ಈಶಾನ್ಯ ಪ್ರದೇಶದ ಪ್ರಾದೇಶಿಕ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಲಿರುವ ಸಚಿವ ರಾಜೀವ್ ರಂಜನ್ ಸಿಂಗ್. ಐಪಿಎಲ್ ಟಿ20 ಕ್ರಿಕೆಟ್ ಇಂದು ಮುಂಬೈ ಇಂಡಿಯನ್ಸ್, ರಾಜಸ್ಥಾನ್ ರಾಯಲ್ಸ್ ಹಾಗೂ ಕೋಲ್ಕತ್ತಾ ನೈಟ್ ರೈಡರ್ಸ್ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
4: ಆಕಾಶವಾಣಿ ಬೆಂಗಳೂರು. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಚೌಕಬಾರ ಚಿತ್ರದ ಗೀತೆಯನ್ನು ಕೇಳೋಣ. ಗೀತೆಯನ್ನು ಹಾಡಿದ್ದಾರೆ ಚೈತ್ರ ಹೆಚ್ಜಿ ಹಾಗೂ ವ್ಯಾಸರಾಜ್ ಸೊಸ್ಲೆ. ವಿಕ್ರಮ್ ಸೂರ್ಯ ಹಾಗೂ ಆಲ್ ಓಕೆ ಅವರ ಗೀತರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಅಶ್ವಿನ್ ಪಿ ಕುಮಾರ್.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇ

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಮುಂದಿನ ಗೀತೆ ರಾಮ್ ಚಿತ್ರದ ಗೀತೆಯನ್ನು ಕೇಳೋಣ. ಗೀತೆಯನ್ನು ಹಾಡಿದ್ದಾರೆ ಉದಿತ್ ನಾರಾಯಣ್ ಹಾಗೂ ಸೌಮ್ಯ ರಾವ್. ಯೋಗರಾಜ್ ಭಟ್ ಅವರ ಗೀತರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ವಿ ಹರಿಕೃಷ್ಣ.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು, ಸಮಯ 1:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ.
1: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
2: ಆಕಾಶವಾಣಿ ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
3: ಪ್ರಿಯ ಕೇಳುಗರೆ, ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 10ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಎಚ್.ಎಲ್. ವಾಗೀಶ್ವರಿ. ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಎಚ್.ಆರ್. ವಾಸುದೇವ.
4: ಮಾಹಿಷ್ಮತಿಯ ರಾಜ ನೀಲಧ್ವಜನನ್ನು ಗೆದ್ದು ಅವನ ಸೈನ್ಯವನ್ನು ಸೇರಿಕೊಂಡಿರತಕ್ಕಂಥ ಅರ್ಜುನ ಸೇನೆಯೊಂದಿಗೆ ಬರ್ತಾ ಇದ್ದಾನೆ. ಕುದುರೆಯನ್ನು ಮುಂದಿಟ್ಟುಕೊಂಡು, ಕುದುರೆ ಎಲ್ಲಿ ಹೋಯಿತೋ ಅಲ್ಲಿ ಬರ್ತಾ ಇದೆ ಅರ್ಜುನನ ಆ ಸೈನ್ಯ. ವಿಂಧ್ಯಾದ್ರಿಯ ತಪ್ಪಲಿಗೆ ಸೈನ್ಯ ಬರ್ತಾ ಇದೆ. ಆ ವಿಂಧ್ಯ ಪರ್ವತದ ಕಾಡು ಹೇಗಿದೆ, ಎಲ್ಲ ರೀತಿಯಲ್ಲೂ ಕೂಡ ಆಶ್ಚರ್ಯವೇ ತುಂಬಿಕೊಂಡಿರತಕ್ಕಂತಹ ಆ ಅಚಲೇಂದ್ರ ಕಣ್ಣಿಗೆ ತೋರ್ತಾ ಇದೆ.

ಎಷ್ಟು ಅನುಪ್ರಾಸವನ್ನು ಹೇಳಿದರೂ ಕವಿಗೆ ತೃಪ್ತಿಯೇ ಇಲ್ಲ. ಶೃಂಗಮಯ, ಶಿಲಾಸಂಗಮಯ, ಮಾತಂಗಮಯ, ಭುಜಂಗಮಯ, ಪ್ಲವಂಗಮಯ, ಸಾರಂಗಮಯ, ಸಿಂಗಮಯ ಅಂಥೇಳಿ ಆ ಅನುಸ್ವಾರದೊಂದಿಗೆ ಗಕಾರವನ್ನು ಕವಿ ಚೆನ್ನಾಗಿ ಅನುವರ್ತನೆ ಮಾಡಿದ್ದಾನೆ. ಶೃಂಗಮಯ ಉನ್ನತವಾದ ಶೃಂಗಗಳಿಂದ ಕೂಡಿದೆ, ಶಿಲಾಸಂಗಮಯ ಎಲ್ಲ ಕಡೆಯಲ್ಲೂ ಬಂಡೆಗಳು ಬೆಟ್ಟದ ಸೊಡರುಗಳಲ್ಲಿ ತುಂಬಿಕೊಂಡಿದೆ, ಹಾಗೆ ಮಾತಂಗಮಯ ಆನೆಗಳು ತುಂಬಿಕೊಂಡಿದೆ, ಭುಜಂಗಗಳು ಅಂತಂದರೆ ಹಾವುಗಳಿದೆ, ಲವಂಗಮಯ ಪ್ಲವಂಗಮಯ ಲವಂಗದ ಎಲೆಗಳಿಂದ ಆ ಒಂದು ಬಳ್ಳಿಗಳಿಂದ ಕೂಡಿರತಕ್ಕಂಥದ್ದು, ಸಾರಂಗಮಯ ಸಾರಂಗ ಜಿಂಕೆಗಳು ಅಲ್ಲಿ ತುಂಬಿಕೊಂಡಿದೆ, ಸಿಂಹಗಳಿದೆ, ಭೃಂಗಮಯ ಅಂದರೆ ದುಂಬಿಗಳಿದೆ, ವಿಹಂಗಮಯ ಅಂದರೆ ಪಕ್ಷಿಗಳಿದೆ. ಈ ರೀತಿಯಲ್ಲಿ ಕಂಗಳಿಗೆ ಒಪ್ಪತಾ ಇರತಕ್ಕಂತಹ ಕಾಡಿನಲ್ಲಿ ಅಮರಿಯರ ಅನಂಗಮಯ ಕೇಳಿಗಳ ದೇವತೆಗಳ ಸ್ತ್ರೀಯರು ದೇವತೆಗಳು ಬಂದುಬಿಟ್ಟು ಅಲ್ಲಿ ಮನ್ಮಥರ ಕೇಳಿಗಳನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಸಂತೋಷದಲ್ಲಿ ಕಾಲವನ್ನು ಕಳೆಯತಕ್ಕಂತಹ ಪ್ರದೇಶ ಅದಾಗಿದೆ ಅಂಥೇಳಿ ಕವಿ ವರ್ಣನೆಯನ್ನು ಮಾಡ್ತಾ ಇದ್ದಾನೆ.

0: ಸರಿ ಸರಿ ಜಲುಗು ಗಗನ ಗಹ್ವರದ ವಿಂಧ್ಯಾದ್ರಿಯಂ ಫಲು ಗುಣನ ಸೇನೆ ತುಳಿದು ದಸಿಯರೆದುದು
1: ಮೇಘಗಳು ಈ ಪರ್ವತದ ಶಿಖರಗಳ ಮೇಲೆ ಅನೇಕ ವರ್ಷಗಳಿಂದ ನೀರನ್ನು ಸುರಿತಾ ಇದೆ. ಅದಕ್ಕೆ ಪ್ರತ್ಯುಪಕಾರವನ್ನು ಮಾಡ್ತೇನೆ ನಾನು, ಈಗ ಮೃದ್ಬಿಂದುಗಳನ್ನು ಮೇಲಕ್ಕೆ ಕಳಿಸ್ಬಿಡ್ತೀನಿ ಊರ್ಧ್ವಮುಖವಾಗಿ ಅಂತ ಹೇಳುವ ಹಾಗೆ ರಜದ ಸೋನೆ ಸೂಸ್ತಾ ಇದೆ ಅಂತ. ಆ ಅರ್ಜುನನ ಸೈನ್ಯದ ಕಾಲಿನಿಂದ ಎದ್ದಿರತಕ್ಕಂತಹ ಧೂಳಿ ಮೇಲ್ಮುಖವಾಗಿ ಚಿಮ್ಮುತ್ತಾ ಆಕಾಶವೆಲ್ಲ ಧೂಳಿನಿಂದ ತುಂಬಿಕೊಂಡ್ಬಿಡ್ತು. ಇದೇನಾದರೂ ಮೇಲ್ಮುಖವಾಗಿ ಇಲ್ಲಿರ್ತಕ್ಕಂಥ ನೀರಿನ ಬಿಂದುಗಳನ್ನು ಮತ್ತೆ ಮೋಡಕ್ಕೆ ಸೇರಿಸ್ತಾ ಇದೆಯೋ ಅನ್ನುವ ಹಾಗೆ ಕಾಣ್ತಾ ಇದೆ. ಅಲ್ಲಿರ್ತಕ್ಕಂತಹ ತರು ಗುಲ್ಮ ಲತೆ ಮೃಗ ಪಕ್ಷಿ ಕ್ರಿಮಿ ಕೀಟ ಗೊಹೆ ಮರಡಿ ಪಳ್ಳ ಜರಿ ಜಲುಗು ಗರಹ ಗಹನ ಗಹ್ವರ ಏನೇನಿದೆ ಆ ಪರ್ವತದಲ್ಲಿ ಅದೆಲ್ಲವೂ ಕೂಡ ಧೂಳಿನಿಂದ ತುಂಬಿಕೊಂಡು ಹೋಗ್ಬಿಡ್ತು. ಅರ್ಜುನನ ಆ ಸೈನ್ಯದ ಪಾದಧೂಳಿ ಮೇಲಕ್ಕೆ ಎದ್ದುಬಿಟ್ಟು

ಹರಿಯ ಸೇವಕರ ಬರವಂ ಕಾಣುತ್ತಾ ವಿಂಧ್ಯಗಿರಿಯ ದುರ್ಮಾರ್ಗಮು ಸನ್ಮಾರ್ಗಮಾಯಿತು. ಯಾಕೆಂದ್ರೆ ಆ ದುರ್ಭೇದ್ಯವಾಗಿರ್ತಕ್ಕಂತಹ ವಿಂಧ್ಯಾಟವಿಯದು ವಿಂಧ್ಯ ಪರ್ವತದ ತಪ್ಪಲಿನ ಕಾಡು ಯಾರಿಗೂ ಕೂಡ ಅಪ್ರವೇಶ್ಯವಾಗಿ ಬಿಟ್ಟಿತ್ತು. ಯಾವಾಗ ಅರ್ಜುನನ ಸೈನ್ಯ ಕಾಡಿನಲ್ಲಿ ಪ್ರವೇಶ ಮಾಡ್ತೋ, ಆನೆ ನಡೆದುದೇ ಮಾರ್ಗಂಗಡ ಅಂತ ಹೇಳುವ ಹಾಗೆ ಸೈನ್ಯ ನಡೆದಲ್ಲೇ ದಾರಿ ಆಗಿಬಿಡ್ತು. ಎಲ್ಲೆಲ್ಲಿ ನೋಡಿದರೂ ಕೂಡ ಮಾರ್ಗಗಳು ಹೋಗತಕ್ಕಂಥದ್ದು. ಆ ದುರ್ಮಾರ್ಗಮು ಸನ್ಮಾರ್ಗಮಾಯಿತು ಅಂತ. ಒಂದು ಹರಿಯ ಸೇವಕರು, ಹರಿ ಅಂತಂದರೆ ಆ ಭಗವಂತ ವಿಷ್ಣುವಿನ ಅನುಜ್ಞೆಯಿಂದ ಕೃಷ್ಣನ ಅನುಜ್ಞೆಯಿಂದ ಬಂದಿರತಕ್ಕಂಥ ಸೈನ್ಯ ಹರಿಸೇವಕರು ಬಂದಿದ್ದರಿಂದಲೇ ದುರ್ಮಾರ್ಗ ಸನ್ಮಾರ್ಗವಾಗಿಬಿಡ್ತು. ಕಾಡೆಲ್ಲ ಧ್ವಂಸವಾಗಿ ಹೋಗ್ಬಿಡ್ತು. ಎಲ್ಲೆಲ್ಲಿ ನೋಡಿದರೂ ಕೂಡ ಮುರಿದು ಬಿದ್ದಿರತಕ್ಕಂತಹ ಮರಗಳು, ಆನೆಗಳು ಎಳೆದಾಕಿರ್ತಕ್ಕಂತಹ ಆ ಕಾಡಿನ ಗಿಡಬಳ್ಳಿಗಳು ಎಲ್ಲವೂ ಕೂಡ ಸೇರಿ ಆ ಕಾಡು ನುಚ್ಚು ನೂರಾಗಿಬಿಡ್ತು. ಎಲ್ಲ ಕಡೆಯಲ್ಲೂ ಕೂಡ ಬೆಳಕಾಗಿಬಿಡ್ತು. ಬಹುಶಃ ಇದು ಕಾಡಿನಲ್ಲಿರ್ತಕ್ಕಂತಹ ವಿಕೃತಿ ಹೋಗಿಬಿಟ್ಟು ಇದು ಜ್ಞಾನವೇ ಬಂದುಬಿಡ್ತೋ ಏನೋ, ಹರಿ ಪ್ರವೇಶವಾಗದೇ ಇದ್ದರೂ ಕೂಡ ಇದು ವಿಷ್ಣು ಪದವಾಗಿಬಿಡ್ತು, ವಿಷ್ಣುವಿನ ಸ್ಥಾನವಾಗಿಬಿಡ್ತು ಅನ್ನುವ ಹಾಗೆ ಕಾಣ್ತಾ ಇದೆ. ಅಂತಹ ಕಾಡನ್ನು ಕುದುರೆ ಪ್ರವೇಶ ಮಾಡಿದೆ.

ಈ ರೀತಿ ಸೈನ್ಯದೊಂದಿಗೆ ಬರ್ತಾ ಇರತಕ್ಕಂತಹ ಕುದುರೆ ಒಂದು ವಿಸ್ತಾರವಾಗಿರ್ತಕ್ಕಂತಹ ವಿಶಾಲವಾದ ಶಿಲೆ ಇರತಕ್ಕಂತಹ ಪ್ರದೇಶಕ್ಕೆ ಬಂದುಬಿಡ್ತು. ಯೋಜನ ಅಗಲ ಇರತಕ್ಕಂತಹ ವಿಸ್ತಾರವಾಗಿರ್ತಕ್ಕಂತಹ ಒಂದು ಬಂಡೆಯನ್ನು ನೋಡ್ತು ಕುದುರೆಗೆ ಖುಷಿಯಾಗ್ಬಿಡ್ತಂತೆ, ಸಂತೋಷವಾಯಿತು. ಬರೇ ಗಿಡ ಬಳ್ಳಿಗಳಿಂದ ತುಂಬಿರತಕ್ಕಂತಹ ಅರಣ್ಯ ಪ್ರದೇಶದಲ್ಲಿ ಆ ಮುಳ್ಳು ಆ ಕಲ್ಲುಗಳಲ್ಲಿ ನಡೆದುಕೊಂಡು ಬಂದಿತ್ತು. ಈ ವಿಸ್ತಾರವಾದ ಶಿಲೆಯನ್ನು ನೋಡಿದ ಕೂಡಲೇ ಅದರ ಮೇಲೆ ನಾನು ಹೊರಳದಪೇನೆಂದು ಅದರ ಮೇಲೆ ಹೊರಳಾಡ್ತೇನೆ, ಸಂತೋಷ ಪಡ್ತೇನೆ ಅಂಥೇಳಿ ಓಡಿ ಬಂತು ಕುದುರೆ. ವಿಸ್ತಾರವಾಗಿರ್ತಕ್ಕಂತಹ ಶಿಲೆಯ ಮೇಲೆ ಬಂದು ನಿಂತ್ಕೊಳ್ತು. ಬಂದು ಅಡರ್ಧ ಕಲ್ಲ ಮೇಲೆ ಹರಿ ಕಾಲಿಟ್ಟುದು, ಅದರ ಮೇಲೆ ಕಾಲಿಟ್ಟಿದೆ ಇವತ್ತೊಂದು ಅದ್ಭುತವಾಗುತ್ತೆ ಅಂತ ಕವಿ ಹೇಳ್ತಾ ಇದ್ದಾನೆ. ಅಂದು ಹರಿ ಮೆಟ್ಟಿದೊಡೆ, ಹರಿಯ ಅವತಾರವಾಗಿರ್ತಕ್ಕಂತಹ ಶ್ರೀ ರಾಮಚಂದ್ರ ತುಳಿದಾಗ ಕಲ್ಲು ಅಹಲ್ಯೆಯಾದಂತೆ ಇವತ್ತೂ ಕೂಡ ಏನೋ ಒಂದು ವಿಶೇಷವಾಗುತ್ತೆ, ಒಂದು ಅದ್ಭುತ ನಡೆಯುತ್ತೆ ಅಂಥೇಳಿ ಕವಿ ಹೇಳ್ತಾ ಇದ್ದಾನೆ. ಏನು ಅದ್ಭುತವಾಯಿತು ಮಹೀಪಾಲ ಜನಮೇಜಯ ಮಹಾರಾಜ ಕೇಳು ಅಂಥೇಳಿ ಜೈಮಿನಿ ಮಹರ್ಷಿಗಳು ಹೇಳ್ತಾ ಇದ್ದಾರೆ.

ಏನು ಅದ್ಭುತವಾಯಿತು. ಆ ಶಿಲೆಯ ಮೇಲೆ ಕಾಲಿಟ್ಟ ಕೂಡಲೇ ಕುದುರೆಯ ಕಾಲುಗಳು ಹಾಗೆ ಅಂಟ್ಕೊಂಡ್ಬಿಟ್ಟಿದೆ, ಕೀಲಿಸಿತು, ಕೀಲು ಹಾಕ್ಕೊಂಡು ಹಾಗೆ ನಿಂತ್ಕೊಂಡೇ ಬಿಡ್ತು. ಕುದುರೆ ಹಾಗೆ ನಿಂತ್ಕೊಂಡಿದೆ, ಸಮತಟ್ಟಾದ ಜಾಗದಲ್ಲಿ ಕುದುರೆಗಳ ಕಾಲು ಅಲ್ಲೇ ಸೇರಿ ಹೋಗಿಬಿಟ್ಟಿದೆ. ಕುದುರೆ ಹೇಗೆ ನಿಂತ್ಕೊಂಡ್ಬಿಡ್ತು ಅಂತ ಹೇಳಿ ಕವಿ ಹೇಳ್ತಾ ಇದ್ದಾನೆ. ದರಿದ್ರನ ಮನೋರಥದಂತೆ, ದರಿದ್ರ ಏನಾದರೂ ಬಯಸಿದರೆ ಅವನ ಆಸೆ ಎಲ್ಲಿ ಹೋಗುತ್ತೆ? ಅಲ್ಲೇ ಇರುತ್ತೆ, ಆಸೆ ಮುಂದಕ್ಕೆ ಹೋಗೋದಿಲ್ಲ. ಆಸೆಗೆ ಏನಾದರೂ ಮಾರ್ಗ ಇದ್ದರೆ ಆಸೆ ಮುಂದಕ್ಕೆ ಹೋಗುತ್ತೆ, ಮುಂದಕ್ಕೆ ಹೋಗಲೇ ಇಲ್ಲ. ಹಾಗೆ ಕುದುರೆ ನಿಂತ್ಕೊಂಡ್ಬಿಟ್ಟಿದೆ, ಮಣ್ಣಿನಲ್ಲೋ ಲೋಹದಲ್ಲೋ ಮಾಡಿರ್ತಕ್ಕಂತಹ ಗೊಂಬೆಯಂತೆ ನಿಂತ್ಕೊಂಡ್ಬಿಟ್ಟಿದೆ. ಕುದುರೆ ವಿಸ್ತಾರವಾಗಿರ್ತಕ್ಕಂಥ ಶಿಲೆಯ ಮೇಲೆ ಚಂದ್ರನಲ್ಲಿರ್ತಕ್ಕಂತಹ ಆ ಮೃಗದ ಗುರುತಿನಂತೆ ಕಾಣ್ತಾ ಇದೆ, ಅದರಲ್ಲಿ ಯಾವುದೇ ಅಲುಗಾಟವಿಲ್ಲ. ಗಾಳಿಯನ್ನು ಮೀರಿ ನಡೆಯತಕ್ಕಂತಹ ಕುದುರೆ ಹೀಗಾಗ್ಬಿಡ್ತಲ್ಲ.

0: ವೇಗವಾಗಿ ಬರ್ತಾ ಇದ್ದಂತಹ ಕುದುರೆಗೆ ಏನಾಗ್ಬಿಡ್ತು, ಕಾಲ್ಗಳಂ ಕೀಳಲಾರದೆ ನಿಂದುದು. ಇಳೆಯೋಳು ಏನಚ್ಚರಿ ಇದು, ಕಾಲನ್ನು ಎತ್ತೋದಕ್ಕೆ ಆಗ್ತಾ ಇಲ್ಲ, ನಿಂತ್ಕೊಂಡ್ಬಿಟ್ಟಿದೆ ಅಂಥೇಳಿ ಕುದುರೆಯನ್ನು ಕಾಯ್ತಾ ಇದ್ದಂತಹ ಚರರು ಬಂದು ಅರ್ಜುನನಿಗೆ ಹೇಳ್ತಾ ಇದ್ದಾರೆ, ಈ ರೀತಿ ಆಗ್ಬಿಟ್ಟಿದೆ, ಕುದುರೆ ನಿಂತುಬಿಡ್ತು ಆ ಬಂಡೆಯ ಮೇಲೆ ಹೋಗ್ಬಿಟ್ಟು ಅಂತಂದಾಗ ವಿಸ್ಮಿತನಾಗ್ಬಿಟ್ಟ. ಏನಿದು ಆಶ್ಚರ್ಯ ಇದು, ಕುದುರೆ ಒಂದು ಬಂಡೆಯಲ್ಲಿ ಒಂದು ಕೊರಕಲಿದೆ, ಒಂದು ಸೀಳಿದೆ, ಅದರಲ್ಲಿ ಸಿಕ್ಕಿಬಿತ್ತು ಅಂತಂದರೆ ಆಶ್ಚರ್ಯವಿಲ್ಲ. ಬರೇ ಸಮತಟ್ಟಾಗಿರ್ತಕ್ಕಂತಹ ಬಂಡೆಯ ಮೇಲೆ ಕುದುರೆ ನಿಂತುಬಿಟ್ಟಿದೆ ಅಂದರೆ ಏನು, ಆ ವಿಸ್ಮಯವಾಗಿ ವಿಸ್ಮಿತನಾಗ್ಬಿಟ್ಟು ಬಂದು ನೋಡ್ತಾ ಇದ್ದಾನೆ ಅರ್ಜುನ. ನೋಡಿ ಆಳುಗಳನ್ನು ಕರೆದ, ಚಾವಟಿಯಿಂದ ಹೊಡೀರಿ ಕುದುರೆಗೆ, ಜೋರಾಗಿ ಶಬ್ದವನ್ನು ಮಾಡಿ, ನಗಾರಿಗಳನ್ನು ನುಡಿಸಿ ಅಂತೇಳಿ ಹೇಳಿದ. ಏನು ಮಾಡಿದರೂ ಕೂಡ ವಜ್ರಲೇಪವಾದುದು, ವಜ್ರಲೇಪದಂತೆ ಅದು ಕೂತ್ಕೊಂಡ್ಬಿಟ್ಟಿದೆ. ಆ ಕುದುರೆ ಕಲ್ಲಿನಲ್ಲಿ ಸಿಕ್ಕಿ ಅಲುಗಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅರ್ಜುನ ಯೋಚನೆಯನ್ನು ಮಾಡ್ತಾ ಇದ್ದಾನೆ.
1: ಬಳಿಕ ಚಿಂತಿಸಿದನರ್ಜುನ

0: ಈ ರೀತಿ ಇದ್ದಕ್ಕಿದ್ದ ಹಾಗೆ ಕುದುರೆ ನಿಲ್ಲಬೇಕಾದ್ರೆ ಇದು ಯಾರಾದರೂ ಮಹಾತ್ಮರ ಶಾಪ ಇರಬಹುದೇ? ಇಲ್ಲದೆ ಇದ್ರೆ ಹೀಗಾಗೋದಕ್ಕೆ ಸಾಧ್ಯವಿಲ್ಲ. ಮುಳಿದ ಮುನಿಪನ ಶಾಪಮಾಗಬೇಕು, ಯಾವನೋ ಋಷಿ ಶಾಪವನ್ನು ಕೊಟ್ಟಿರಬೇಕು. ಬೇಗ ಹೋಗಿ ಈ ವನಪ್ರದೇಶದಲ್ಲಿ, ಯಾಕೆಂದರೆ ನಮ್ಮ ಸೈನ್ಯ ನುಗ್ಗಿಬಿಟ್ಟಿದೆ. ನಮ್ಮ ನುಗ್ಗಿರ್ತಕ್ಕಂತಹ ಸೈನ್ಯದ ಈ ಹಾವಳಿಯನ್ನು ತಡೆಯೋದಕ್ಕೆ ಸಾಧ್ಯವಿಲ್ಲದೆ ಋಷಿಯಾಗಿರ್ತಕ್ಕಂಥವನು ಯಾವನೋ ಶಾಪವನ್ನು ಕೊಟ್ಟಿರಬೇಕು. ಬೇಗ ಹುಡುಕಿ ಈ ವನಪ್ರದೇಶದಲ್ಲಿ ಯಾವುದೋ ಆಶ್ರಮ ಇರಬಹುದೋ, ಆಶ್ರಮಗಳು ಉಂಟೆ ನೋಡಿ ಅಂತಂದಾಗ ಚರರು ಓಡೋಡಿ ಹೋದರು ಕುದುರೆಗಳ ಮೇಲೆ. ಸುತ್ತಲೂ ಕೂಡ ನೋಡಿ ಅರ್ಜುನನಿಗೆ ಬಂದು ಬಿನ್ನಹ ಮಾಡಿದರು, ಮಹಾರಾಜ ಸಮೀಪದಲ್ಲೇ ಒಂದು ಆಶ್ರಮ ಮಂಡಲ ಇದೆ, ಅನೇಕ ಆಶ್ರಮಗಳಿದೆ ಅಂತ ಹೇಳಿದಾಗ ಅರ್ಜುನ ಬೇಗನೆ ಸಾಲ್ವ ನರೇಶ ಪ್ರದ್ಯುಮ್ನ ವೃಷಕೇತು ಯೌವನಾಶ್ವ ನೀಲಧ್ವಜ ಇವರೆಲ್ಲರನ್ನು ಕೂಡ ಕರೆದುಕೊಂಡು ಆಶ್ರಮದ ಬಳಿಗೆ ಬರ್ತಾ ಇದ್ದಾನೆ. ಆಶ್ರಮವನ್ನು ಕವಿ ವರ್ಣನೆ ಮಾಡ್ತಾ ಇದ್ದಾನೆ.
1: ವೆಗ್ಗಳಿಸರು ಇನ ಚಂದ್ರ ಪವನ

0: ಅರ್ಜುನ, ಪ್ರದ್ಯುಮ್ನ, ವೃಷಕೇತು ಮುಂತಾದವರು ಆಶ್ರಮವನ್ನು ನೋಡ್ತಾ ಇದ್ದಾರೆ. ಆಶ್ರಮ ಹೇಗೆ ಕಾಣ್ತಾ ಇದೆ ಅಂತಂದರೆ, ಇದ್ರ ಮುಂದೆ ಈ ಆಶ್ರಮದ ಕಾಂತಿಯ ಮುಂದೆ ಸೂರ್ಯ ಇರಬಹುದು, ಅಗ್ನಿ ಇರಬಹುದು, ಚಂದ್ರ, ಎಲ್ಲರೂ ಕೂಡ ಕಾಂತಿಯನ್ನು ಕಳ್ಕೊಂಡ್ಬಿಟ್ರು ಅಂತ. ಅಂದರೆ ಅದರ ಎಲ್ಲರ ಕಾಂತಿಯನ್ನು ಕೂಡ ಮೀರಿಸಿರ್ತಕ್ಕಂತಹ ಒಂದು ಕಾಂತಿ ಈ ಆಶ್ರಮದಿಂದ ಬರ್ತಾ ಇದೆ. ಎಲ್ಲ ಮೃಗ ಪಕ್ಷಿಗಳು ಕೂಡ ತಮ್ಮ ವೈರವನ್ನು ಕಳೆದುಕೊಂಡು ಅನ್ಯೋನ್ಯವಾಗಿರ್ತಕ್ಕಂಥ ಸ್ನೇಹದಿಂದ ಅಲ್ಲಿ ಬಾಳುವೆಯನ್ನು ಮಾಡ್ತಾ ಇದೆ. ಎಲ್ಲ ಮರಗಳು ಕೂಡ ಮಗ್, ಅಲರ್, ಕಾಯಿ, ಪಣ್, ತಳಿರ್ಗಳು ಎಲ್ಲವನ್ನು ಕೂಡ ಎಲ್ಲ ಕಾಲದಲ್ಲೂ ಕೂಡ ಕೊಡ್ತಾ ಇದೆ. ಯಾವ ಹಣ್ಣು ಬೇಕೋ ಎಲ್ಲ ಕಾಲದಲ್ಲೂ, ಸರ್ವರ್ತು ಫಲಪುಷ್ಪಾಣಿ ಅಂತ. ಕೆಲವು ಋತುಗಳಲ್ಲಿ ಕೆಲವು ಮರಗಳು ಹಣ್ಣನ್ನು ಬಿಡುತ್ತೆ, ಕೆಲವು ಕಾಯಿಗಳನ್ನು ಬಿಡುತ್ತೆ, ಆದರೆ ಈ ಎಲ್ಲ ಮರಗಳು ಎಲ್ಲ ಋತುಗಳಲ್ಲೂ ಕೂಡ ಬೇಕಾಗಿರ್ತಕ್ಕಂಥ ಹಣ್ಣು ಹಂಪಲಗಳನ್ನು ಕೊಡ್ತಾ ಇದೆ. ಇಲ್ಲಿರ್ತಕ್ಕಂತಹ ಮರಗಳು ಆ ಸ್ವರ್ಗದಲ್ಲಿರ್ತಕ್ಕಂತಹ ಕಲ್ಪವೃಕ್ಷದಂತೆ ಕೇಳಿದ್ದನ್ನು ಕೊಡುತ್ತೆ ಅಂತ ಆ ರೀತಿಯಲ್ಲಿ ಕವಿ ಹೇಳ್ತಾ ಇದ್ದಾನೆ. ಆ ಒಂದು ಆಶ್ರಮದ ಸಂಪತ್ತು ಎಷ್ಟಿದೆ ಅಂತಂದರೆ ವರ್ಣನೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಬಹುಶಃ ಎಲ್ಲ ಋತುಗಳು ಕೂಡ ಸುಗ್ಗಿಯೇ ಇಲ್ಲಿ ಅಂತ. ಒಂದೊಂದು ಋತು ಸುಗ್ಗಿಯಾಗುತ್ತೆ ಅಂತ. ನಮ್ಮ ವಸಂತ ಋತು ಬಂದಾಗ ಇದು ಚೈತ್ರ ಮಾಸ, ವಸಂತ ಋತು ಇಲ್ಲಿ ಚಿಗುರಬೇಕು, ಆನಂತರ ಕಾಯಾಗಬೇಕು, ಹಣ್ಣಾಗಬೇಕು ಅಂತ ನಿಯಮ ಇದೆ. ಆದರೆ ಇಲ್ಲಿರ್ತಕ್ಕಂತಹ ಮರಗಳನ್ನು, ಗಿಡಗಳನ್ನು, ಇಲ್ಲಿರ್ತಕ್ಕಂಥ ಪ್ರಕೃತಿಯನ್ನು ನೋಡಿದಾಗ ಎಲ್ಲ ಋತುಗಳು ಕೂಡ ಸುಗ್ಗಿ, ಕೇಳಿದ್ದನ್ನು ಕೊಡತಕ್ಕಂಥದ್ದು ಸುಗ್ಗಿಯೇ ಆಗಿ ಹೋಗಿಬಿಟ್ಟಿದೆ. ಸಂತೋಷದ ಸ್ಥಳವಾಗಿಬಿಟ್ಟಿದೆ ಇಲ್ಲಿರ್ತಕ್ಕಂತಹ ಜಾಗದಲ್ಲಿ. ಸಮಸ್ಥಿತಿಯಂತೆ, ಕೃತಯುಗದಂತೆ ಎಲ್ಲವೂ ಕೂಡ ಎಲ್ಲ ಕಾಲದಲ್ಲೂ ಕೂಡ ಸಂತೋಷಮಯವಾಗಿದೆ. ಅಂತಹ ಆಶ್ರಮವನ್ನು ನೋಡ್ತಾ ಇದ್ದಾರೆ.
1: ವೇದ ಶಾಸ್ತ್ರಾಗಮ ಸ್ಮೃತಿ ಪುರಾಣಾವಳಿಯ ನೋದಿಸುವ ಕುಶ ಸಮಿತ್

ವೇದ, ಶಾಸ್ತ್ರ, ಆಗಮ, ಸ್ಮೃತಿ, ಪುರಾಣಗಳು ಎಲ್ಲ ಕಡೆಯಲ್ಲೂ ಕೂಡ ಓದಿಸ್ತಾ ಇದ್ದಾರಂತೆ. ಅನೇಕ ನೂರಾರು ಜನ ಶಿಷ್ಯರನ್ನು ಇಟ್ಕೊಂಡು ಎಲ್ಲರಿಗೂ ಕೂಡ ವೇದಾದಿಗಳನ್ನು ಹೇಳಿಕೊಡ್ತಾ ಇದ್ದಾರೆ, ಓದಿಸ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಕುಶ ಸಮಿತ್ತುಗಳು ಪುಷ್ಪ ಫಲ ಮೂಲಗಳನ್ನು ಅಲ್ಲಿ ಯಜ್ಞಗಳಿಗೋಸ್ಕರವಾಗಿ ಮಾಡತಕ್ಕಂತಹ ದೇವತಾರಾಧನೆಗಳಿಗೋಸ್ಕರವಾಗಿ ಸಂಗ್ರಹವನ್ನು ಮಾಡ್ತಾ ಇದ್ದಾರೆ. ಜಪ, ತಪಸ್ಸು, ಅಗ್ನಿಹೋತ್ರ ಎಲ್ಲವನ್ನು ಕೂಡ ಕಾಲಕಾಲಕ್ಕೆ ಮಾಡ್ತಾ ಇರತಕ್ಕಂಥವರು. ರವಿ ನಮಸ್ಕಾರ, ಸೂರ್ಯ ನಮಸ್ಕಾರ ಹಾಗೂ ಹರಿಹರ ಸಮಾರಾಧನೆಗಳನ್ನು ಅರ್ಚನೆಗಳನ್ನು ಮಾಡ್ತಾ ಇರತಕ್ಕಂಥವರು. ಜೊತೆಗೆ ಇದರ ನಡುವೆಯೂ ಕೂಡ ಬಂದಿರತಕ್ಕಂಥ ಅತಿಥಿಗಳನ್ನು ಅತ್ಯಂತ ಪ್ರೇಮದಿಂದ ಪ್ರೀತಿಯಿಂದ ಆಧರಿಸ್ತಾ ಇರತಕ್ಕಂತಹ ಒಂದು ವರ್ಗ ಋಷಿಗಳು ಅವರೆಲ್ಲರನ್ನೂ ಕೂಡ ನೋಡ್ತಾ ಇದ್ದಾರೆ.

ಆ ಆಶ್ರಮದ ಪ್ರಧಾನರಾಗಿರ್ತಕ್ಕಂತಹ ಸೌಭರಿ ಮಹರ್ಷಿಗಳು ಅಂತ ಹೇಳಿ ಅವರ ಆಶ್ರಮಕ್ಕೆ ಅರ್ಜುನಾದಿಗಳು ಬಂದಿದ್ದಾರೆ. ಬಂದು ನೋಡಿದರೆ ಹೇಗೆ ಕಾಣ್ತಾ ಇದ್ದಾರೆ ಅಂತ. ಆ ಋಷಿಗಳು ಸುಡದಿರ್ದ ಪಾವಕನೋ ಅಗ್ನಿಯಂತೆ ಗೋಚರವಾಗ್ತಾ ಇದ್ದಾರೆ. ಅಗ್ನಿ ಸುಟ್ಟರೆ ಈ ಋಷಿ ಅನ್ನತಕ್ಕಂಥ ಅಗ್ನಿ ಸುಡೋದಿಲ್ಲ ಅಷ್ಟೇ, ಪಾವಕನಂತೆ ತೇಜಸ್ವಿಯಾಗಿದ್ದಾರೆ. ಬಿಸಿಮಾಣದ ರವಿಯೋ, 14 ಲೋಕಗಳನ್ನು ಬೆಳಗತಕ್ಕಂತಹ ಸೂರ್ಯ ಇವರಿರಬಹುದೇ ಅಂತಂದರೆ ಬಿಸಿ ಇಲ್ಲ, ಸಮೀಪ ಹೋದರೂ ಕೂಡ ಅದು ತಂಪನ್ನು ಎರೀತಾ ಇದೆ. ಅವರ ಕಾಂತಿ ಬಿಸಿಯನ್ನು ಹೊಂದುತ್ತಾ ಇಲ್ಲ, ಆದರೆ ರವಿಯಂತೆ ತೇಜಸ್ವಿಯಾಗಿದ್ದಾರೆ. ತಂಪಿಡಿದ ಚಂದ್ರಮನೋ ಅಂತ, ಚಂದ್ರನಂತೆ ಕಾಣ್ತಾ ಇದ್ದಾರೆ. ವಿಷಕಂಠನಾಗದಿಹ ಮೃಡನೋ ಅಂತ, ಇವನು ಮೃಡ, ಸಾಕ್ಷಾತ್ ಪರಮೇಶ್ವರನಂತೆ ಇದ್ದರೂ ಕೂಡ ವಿಷಕಂಠ ಅಲ್ಲ, ಕುತ್ತಿಗೆ ನೀಲಿಯಾಗಿಲ್ಲ, ವಿಷವನ್ನು ಕುಡಿದಿಲ್ಲ. ರಜಮಂ ಪೊರ್ಧ ತಂಬುಜಾಸನನು ಅಂತ, ಲೋಕದಲ್ಲಿ ರಜೋಗುಣದಿಂದ ಭೂಮಿಯಲ್ಲಿ ಅವತಾರ ಹುಟ್ಟುತ್ತಾರೆ, ಆದರೆ ಬ್ರಹ್ಮ ರಜಸ್ಸನ್ನು ಮೀರಿರ್ತಕ್ಕಂಥ, ರಜೋಗುಣವನ್ನು ಮೀರಿರ್ತಕ್ಕಂಥ ಬ್ರಹ್ಮನಂತೆ ಫಣಿತಲ್ಪದಲ್ಲಿ ಹಾವಿನ ಶೇಷನ ಆದಿತಲ್ಪದಲ್ಲಿ ಮಲಗದೇ ಇರತಕ್ಕಂತಹ ವಿಷ್ಣುವಂತೆ ಕಾಣ್ತಾ ಇರತಕ್ಕಂತಹ ಕಡು ತೇಜ ದೊಬ್ಬುಳಿಯೋ, ಇದೇನು ತೇಜಸ್ಸಿನ ಶೇಖರಣೆಯೋ ಅನ್ನುವ ಹಾಗೆ ಕಾಣ್ತಾ ಇದೆ. ಅಂತಹ ಶಾಂತಿಯ ಸ್ವರೂಪವೇ, ನಿಜಾಕಾರದಲ್ಲಿ ಶಾಂತಿಯ ಒಡಲಾಗಿರತಕ್ಕಂತಹ ಆ ಸೌಭರಿ ಮಹರ್ಷಿಯನ್ನು ಅರ್ಜುನ ಕಾಣ್ತಾ ಇದ್ದಾನೆ.

ಸೌಭರಿ ಮುನಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದಾಗ ಪಾರ್ಥನನ್ನು ನೋಡಿದರು. ಸರ್ವಜ್ಞರು ಅವರು, ಭೂತ ಭವಿಷ್ಯದ ವರ್ತಮಾನಗಳನ್ನು ತಿಳಿದಲ್ಲೇ ಕರತಲಾಮಲಕವಾಗಿ ನೋಡ್ತಕ್ಕಂಥವರು. ಹಾಗಾಗಿ ಬಂದು ಕೂಡಲೇ ಅರ್ಜುನ ಬಂದಿದ್ದಾನೆ ಅಂತ ಗೊತ್ತಾಯಿತು. ಪಾರ್ಥ ಯಾತಕ್ಕೋಸ್ಕರ ಬಂದಿಯಪ್ಪ, ಏನು ಕುಶಲವೇ, ಧರ್ಮರಾಜ ಕುಶಲವೇ ಅಂತ ಹೇಳಿ ಕೇಳಿಬಿಟ್ಟು ಆನಂತರ ನೀನು ಬಂದ ಉದ್ದೇಶವೇನು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಆಗ ಅರ್ಜುನ ಹೇಳ್ತಾನೆ, ಸ್ವಾಮಿ ನಮ್ಮ ಅಣ್ಣ ಧರ್ಮರಾಜ ಕುಲಗೋತ್ರವನ್ನು ಜ್ಞಾತಿ ವಧೆಯನ್ನು ಮಾಡಿಬಿಟ್ಟ, ಎಲ್ಲ ಬಂಧುಗಳನ್ನು ಕೂಡ ಕೊಲ್ಲಬೇಕಾಯಿತು. ಆ ಜ್ಞಾತಿ ವಧೆಯ ದೋಷವನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ, ಆ ಪಾಪವನ್ನು ಕಳೆದುಕೊಳ್ಳೋದಕ್ಕೋಸ್ಕರವಾಗಿ ಅಶ್ವಮೇಧ ಯಾಗಕ್ಕೆ ತೊಡಗಿದ. ಆ ಕುದುರೆಯ ರಕ್ಷಣೆಗೆ, ಅಶ್ವಮೇಧದ ಕುದುರೆಯ ರಕ್ಷಣೆಗೆ ನನ್ನ ಕಳಿಸಿದ್ದಾನೆ. ನಾನು ಅದರೊಂದಿಗೆ ಬಂದೆ. ಈ ವಿಂಧ್ಯಾದ್ರಿಯ ತಪ್ಪಲಲ್ಲಿ ವಿಶಾಲವಾದ ಶಿಲೆಯ ಮೇಲೆ ಕುದುರೆ ಬಂತು, ಅದರ ಮೇಲೆ ನಿಂತ್ಕೊಂಡ್ಬಿಟ್ಟಿದೆ. ಅಲುಗಾಡೋಕ್ಕೆ ಸಾಧ್ಯವಿಲ್ಲದೆ ಅದು ನಿಂತ್ಕೊಂಡ್ಬಿಟ್ಟಿದೆ. ಈಗ ನೀವೇ ಅನುಗ್ರಹವನ್ನು ಮಾಡಬೇಕು.

0: ಮಹಾತ್ಮ, ನಿಮ್ಮ ಅನುಗ್ರಹವಿಲ್ಲದೆ ಶಿಲೆಯಲ್ಲಿ ನಿಂತ್ಕೊಂಡಿರತಕ್ಕಂತಹ ಕುದುರೆಯ ರಕ್ಷಣೆ ಸಾಧ್ಯವಿಲ್ಲ, ಅದನ್ನು ಬಿಡಿಸುವ ಬಗೆ ಹೇಗೆ? ನಿಮ್ಮ ಅನುಗ್ರಹದಿಂದ ಮಾತ್ರ ಅದಾಗಬೇಕು, ನಮ್ಮನ್ನು ಉಳುಹಬೇಕು, ನಮ್ಮ ಯಜ್ಞ ಪೂರ್ಣವಾಗುವಂತೆ ಮಾಡಬೇಕು ತಾವು ಅಂತ ಹೇಳಿ ಹೇಳಿದಾಗ ಸೌಭರಿ ಮಹರ್ಷಿಗಳು ನಕ್ಕುಬಿಟ್ರಂತೆ. ಅರ್ಜುನ, 18 ಅಧ್ಯಾಯದ ಭಗವದ್ಗೀತೆಯನ್ನು ಕೃಷ್ಣ ಯುದ್ಧರಂಗದಲ್ಲಿ ನಿನಗೆ ಉಪದೇಶ ಮಾಡಿದರೂ ಕೂಡ ನಿನಗೆ ತಿಳುವಳಿಕೆ ಬರಲಿಲ್ಲ, ನಿನಗೆ ಈ ಒಂದು ಅಜ್ಞಾನ ಅಹಂಕಾರಗಳು ಅಳದೇ ಹೋಗಲಿಲ್ಲ. ನಿನಗೆ ನಾನು ಕೊಂದೆ, ನಾನು ನನಗೆ ಪಾಪ ಬಂದಿದೆ, ನಾನು ಆ ಪಾಪ ಪರಿಹಾರವನ್ನು ಮಾಡಿಕೊಳ್ಬೇಕು ಅಂತ ಹೇಳಿ ಬಂದಿದ್ದೀಯಲ್ಲಪ್ಪ. ಜಗದೊಳ್ ಕೊಲ್ವರಾರ್ ಕಾವರಾರ್, ಕೊಲ್ಲತಕ್ಕಂಥವನು ಯಾರು? ಕಾಯುವವನು ಅವನೇ, ಕೊಲ್ಲುವವನು ಅವನೇ. ಆ ಭಗವಂತ ಶ್ರೀಕೃಷ್ಣ ಪರಮಾತ್ಮ ನಿಮ್ಮೊಂದಿಗೆ ಇದ್ದಾನೆ, ಆದರೆ ಅದನ್ನು ನೀವು ಅರಿಯಲಿಲ್ಲ. ನಿಮ್ಮ ಅಜ್ಞಾನಕ್ಕೆ ಏನು ಹೇಳೋಣ ಅಂತ ಹೇಳಿ ಹೇಳ್ತಾ ಇದ್ದಾರೆ.
1: ಇದುವರೆಗೆ ಲಕ್ಷ್ಮೀಶಿನ ಜೈಮಿನಿ ಭಾರತದಲ್ಲಿ 10ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ HL ವಾಗೀಶ್ವರಿ, ವ್ಯಾಖ್ಯಾನ ಮಾಡಿದವರು ಶ್ರೀ HR ವಾಸುದೇವ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ R ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

0: ಒಡ್ಡಿದ ಬೊಗಸೆಯಲ್ಲೇ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು: ನ್ಯಾಯ ನೀಡಿಕೆಯಲ್ಲಿ ಕರ್ನಾಟಕ ದೇಶದಲ್ಲೇ ಪ್ರಥಮ ಸ್ಥಾನ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಸಾರ್ವಜನಿಕ ವಲಯದ ಉದ್ಯಮಗಳ ಬಲವರ್ಧನೆ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಕೇಂದ್ರ ಸರ್ಕಾರದ ಇಲಾಖೆಗಳ ಪ್ರಗತಿ ಪರಿಶೀಲನಾ ಮೌಲ್ಯಮಾಪನದಲ್ಲಿ ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವಾಲಯಕ್ಕೆ ಮೊದಲ ಸ್ಥಾನ. ಬೆಂಗಳೂರಿನಲ್ಲಿ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನವೀನ್ ಅವರಿಂದ ಸರಣಿ ಸಭೆ. ಕರ್ನಾಟಕ ರಾಜ್ಯ ಇಂಡಿಯಾ ಜಸ್ಟಿಸ್ ವರದಿ 2025 ಪ್ರಕಾರ ನ್ಯಾಯ ನೀಡಿಕೆಯಲ್ಲಿ ದೇಶದಲ್ಲೇ ಪ್ರಥಮ ಸ್ಥಾನದಲ್ಲಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಕಳೆದ 3 ವರ್ಷಗಳಲ್ಲಿ 44 ನೂತನ ಕಾನೂನು ಮತ್ತು ಸುವ್ಯವಸ್ಥೆ ಹಾಗೂ ಸಂಚಾರಿ ಪೊಲೀಸ್ ಠಾಣೆಗಳನ್ನು ಸ್ಥಾಪಿಸಲಾಗಿದೆ. ಎಡಿಜಿಪಿ ದರ್ಜೆಯ ಅಧಿಕಾರಿ ನೇತೃತ್ವದಲ್ಲಿ ಮಾದಕ ವಿರೋಧಿ ಕಾರ್ಯಪಡೆ ಸ್ಥಾಪನೆ ಮಾಡಿರುವುದಲ್ಲದೆ 56 ಹುದ್ದೆಗಳನ್ನು ಸೃಜಿಸುವ ಮೂಲಕ ಕಳೆದ 3 ವರ್ಷಗಳಲ್ಲಿ ಪೊಲೀಸ್ ಇಲಾಖೆಯಲ್ಲಿ 6372 ಹುದ್ದೆಗಳನ್ನು ಭರ್ತಿ ಮಾಡಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೂರದೃಷ್ಟಿ ನಾಯಕತ್ವದಲ್ಲಿ ಕೇಂದ್ರ ಸರ್ಕಾರವು ಸಾರ್ವಜನಿಕ ವಲಯದ ಉದ್ಯಮಗಳನ್ನು ಬಲಪಡಿಸಲು, ಸ್ಥಳೀಯ ಉತ್ಪಾದನೆಯನ್ನು ಉತ್ತೇಜಿಸಲು, ಆತ್ಮನಿರ್ಭರ ಭಾರತ ಮತ್ತು ವಿಕಸಿತ ಭಾರತ ದೃಷ್ಟಿಕೋನವನ್ನು ಮುನ್ನಡೆಸಲು ಬದ್ದವಾಗಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಕೇರಳಂನ ಕಾಲಮಸ್ಸೇರಿಯ ಎಚ್ಎಂಟಿ ಮಿಷನ್ ಅಂಡ್ ಟೂಲ್ಸ್ ಕಾರ್ಖಾನೆಗೆ ಭೇಟಿ ನೀಡಿ ಮಾತನಾಡಿದ ಅವರು, ಎಚ್ಎಂಟಿಯಲ್ಲಿ ತಯಾರಾದ ಸ್ವದೇಶಿ ಮಿಷನ್ ಟೂಲ್ಸ್ಗಳನ್ನು ಅಂತಾರಾಷ್ಟೀಯ ಮಾರುಕಟ್ಟೆಗಳಿಗೆ ರಫ್ತು ಮಾಡುತ್ತಿರುವುದು ಭಾರತದ ಉತ್ಪಾದನಾ ವಲಯಕ್ಕೆ ಅತ್ಯಂತ ಹೆಮ್ಮೆಯ ಕ್ಷಣವಾಗಿದೆ. ಇದು ಭಾರತೀಯ ಇಂಜಿನಿಯರಿಂಗ್ ಶ್ರೇಷ್ಠತೆ ಮತ್ತು ತಾಂತ್ರಿಕ ಸಾಮರ್ಥ್ಯಕ್ಕೆ ಸಿಗುತ್ತಿರುವ ಜಾಗತಿಕ ಮನ್ನಣೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ಇಲಾಖೆಗಳ ಪ್ರಗತಿ ಪರಿಶೀಲನಾ ಮೌಲ್ಯಮಾಪನದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ನಿರ್ವಹಿಸುತ್ತಿರುವ ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವಾಲಯ ಮೊದಲ ಸ್ಥಾನದಲ್ಲಿರುವುದು ಇಡೀ ರಾಜ್ಯಕ್ಕೆ ಹೆಮ್ಮೆಯ ಸಂಗತಿಯಾಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸಾಮಾಜಿಕ ಜಾಲತಾಣದಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಸಾರ್ವಜನಿಕ ಕುಂದುಕೊರತೆಗಳ ಶೀಘ್ರ ಪರಿಹಾರ ಹಾಗೂ ಕಡತಗಳ ತ್ವರಿತ ವಿಲೇವಾರಿ ಸೇರಿದಂತೆ ವಿವಿಧ ಮಾನದಂಡಗಳಲ್ಲಿ ಪ್ರಹ್ಲಾದ್ ಜೋಶಿಯವರ ನಾಯಕತ್ವದಲ್ಲಿ ಇಲಾಖೆಯು ಅತ್ಯುನ್ನತ ಸಾಧನೆಯ ಮೂಲಕ ಪ್ರಧಾನಿಯವರ ಗುಡ್ ಗವರ್ನೆನ್ಸ್ ದೂರದೃಷ್ಟಿಗೆ ಅವರು ಅತ್ಯಂತ ಸಕ್ರಿಯವಾಗಿ ಶಕ್ತಿ ತುಂಬುತ್ತಿರುವುದು ಅವರ ನುರಿತ ಆಡಳಿತ ಬದ್ಧತೆ ಮತ್ತು ನೇತೃತ್ವಕ್ಕೆ ಸಾಕ್ಷಿಯಾಗಿದೆ ಎಂದು ಹೇಳಿದ್ದಾರೆ. 2026-27 ಸಾಲಿಗೆ ಕೈಮಗ್ಗ ಮತ್ತು ಜವಳಿ ತಂತ್ರಜ್ಞಾನದಲ್ಲಿ 3 ವರ್ಷದ ಡಿಪ್ಲೊಮಾ ಕೋರ್ಸ್ಗೆ ಪ್ರಥಮ ವರ್ಷ ಲ್ಯಾಟ್ರಲ್ ಎಂಟ್ರಿ ಮುಖಾಂತರ 3ನೇ ಸೆಮಿಸ್ಟರ್ ಅಥವಾ 2ನೇ ವರ್ಷದ ಡಿಪ್ಲೊಮಾ ಕೋರ್ಸ್ ಡಿಎಚ್ಟಿ ಪ್ರವೇಶಕ್ಕಾಗಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಆಸಕ್ತ ವಿದ್ಯಾರ್ಥಿಗಳು ಆನ್ಲೈನ್ ಅಪ್ಲಿಕೇಶನ್ ಡೌನ್ಲೋಡ್ ಲಿಂಕ್ https://khti.gadag.ac.in/admissionform.pdf ವೆಬ್ಸೈಟ್ ಮೂಲಕ ಇದೇ ತಿಂಗಳ 29 ರೊಳಗಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ

0: ಶಿವಮೊಗ್ಗ ಮತ್ತು ಜವಳಿ ಇಲಾಖೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಚೇರಿಯನ್ನು ಸಂಪರ್ಕಿಸಬಹುದಾಗಿದೆ ಎಂದು ಉಪನಿರ್ದೇಶಕರು ತಿಳಿಸಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಇದೇ 31ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 134ನೇ ಆವೃತ್ತಿಯಾಗಿದೆ. ಕೇಳುಗರು ಉಚಿತ ದೂರವಾಣಿ ಸಂಖ್ಯೆ 1800117100 ಮೂಲಕ ಕಾರ್ಯಕ್ರಮಕ್ಕಾಗಿ ತಮ್ಮ ಆಲೋಚನೆಗಳು ಮತ್ತು ಸಲಹೆಗಳನ್ನು ಕಳುಹಿಸಬಹುದಾಗಿದೆ. ನರೇಂದ್ರ ಮೋದಿ ಅಪ್ಲಿಕೇಶನ್ ಅಥವಾ ಮೈಗೌ ಓಪನ್ ಫೋರಂ ಮೂಲಕ ಆನ್ಲೈನ್ನಲ್ಲಿಯೂ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬಹುದು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯಕ್ಕೆ ಭೇಟಿ ನೀಡಿರುವ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬಿನ್ ಅವರು ಬೆಂಗಳೂರಿನ ಜಗನ್ನಾಥ ಭವನದಲ್ಲಿ ಪಕ್ಷದ ಜನಪ್ರತಿನಿಧಿಗಳು, ರಾಜ್ಯ ಪದಾಧಿಕಾರಿಗಳು ಹಾಗೂ ವಿವಿಧ ವಿಭಾಗಗಳ ಪ್ರಮುಖರನ್ನು ಒಳಗೊಂಡ ಸಂಘಟನಾ ಸಭೆಯನ್ನು ನಡೆಸಿದರು. ರಾಷ್ಟೀಯ ಅಧ್ಯಕ್ಷರ ಮಾರ್ಗದರ್ಶನ, ಸಲಹೆ ಸೂಚನೆಗಳು ನಮ್ಮೆಲ್ಲರಿಗೂ ದಿಕ್ಸೂಚಿಯಾಗಿದ್ದು ರಾಜ್ಯ ಘಟಕದ ಸೈದ್ಧಾಂತಿಕ ಬದ್ಧತೆಯನ್ನು ಮತ್ತಷ್ಟು ಬಲಪಡಿಸುವ ಜೊತೆಗೆ ರಾಷ್ಟೀಯ ಅಧ್ಯಕ್ಷರ ಉಪಸ್ಥಿತಿಯೇ ನಮ್ಮೆಲ್ಲರಲ್ಲಿ ಹೊಸ ಹುರುಪು, ಚೈತನ್ಯ, ಉತ್ಸಾಹ ಮತ್ತು ದೃಢ ಸಂಕಲ್ಪವನ್ನು ತುಂಬಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಸಭೆಯಲ್ಲಿ ಪಕ್ಷದ ಕೇಂದ್ರೀಯ ಸಂಸದೀಯ ಮಂಡಳಿ ಸದಸ್ಯ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್, ವಿಧಾನಸಭಾ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಸೇರಿದಂತೆ ಪಕ್ಷದ ಸಂಸತ್ ಸದಸ್ಯರು, ಶಾಸಕರು, ಪದಾಧಿಕಾರಿಗಳು, ಇನ್ನಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಇಂದು ವಿಶ್ವ ಸ್ಕಿಜೋಫ್ರೇನಿಯಾ ಜಾಗೃತಿ ದಿನ. ಸಂಕೀರ್ಣ ಮನೋ ಆರೋಗ್ಯ ಸ್ಥಿತಿಯ ಬಗ್ಗೆ ಜನಜಾಗೃತಿ ಮೂಡಿಸಲು ಈ ದಿನ ಮೀಸಲು. ಕಳಂಕ ನಿವಾರಿಸು, ತಿಳುವಳಿಕೆ ಬೆಳೆಸು ಧ್ಯೇಯದೊಂದಿಗೆ ಈ ಬಾರಿ ವಿಶ್ವ ಸ್ಕಿಜೋಫ್ರೇನಿಯಾ ಜಾಗೃತಿ ದಿನವನ್ನು ಆಚರಿಸಲಾಗುತ್ತಿದೆ. ವಿಶ್ವ ಆರೋಗ್ಯ ಸಂಸ್ಥೆ ವರದಿಗಳ ಪ್ರಕಾರ ವಿಶ್ವಾದ್ಯಂತ 2,01,00,000ಕ್ಕಿಂತಲೂ ಅಧಿಕ ಜನ ಸ್ಕಿಜೋಫ್ರೇನಿಯಾ ರೋಗದಿಂದ ಬಾಧಿತರಾಗಿದ್ದಾರೆ ಎಂದು ಧಾರವಾಡ ಮನೋ ಆರೋಗ್ಯ ಹಾಗೂ ನರವಿಜ್ಞಾನಗಳ ಸಂಸ್ಥೆಯ ಪ್ರಾಧ್ಯಾಪಕ ಡಾ ರಾಘವೇಂದ್ರ ಪಾಟೀಲ್ ತಿಳಿಸಿದ್ದಾರೆ. ಸಾರ್ವಜನಿಕರು ಸ್ಕಿಜೋಫ್ರೇನಿಯಾ ಬಗ್ಗೆ ಜಾಗೃತರಾಗಬೇಕೆಂದು ಅವರು ಕರೆ ಕೊಟ್ಟಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪರಿಕಲ್ಪನೆಯ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ 75ನೇ ಆವೃತ್ತಿಯ ಅಭಿಯಾನ ದೇಶದ 8,000ಕ್ಕೂ ಅಧಿಕ ಸ್ಥಳಗಳಲ್ಲಿ ಇಂದು ನಡೆಯುತ್ತಿದೆ. ಅಹಮದಾಬಾದ್ನಲ್ಲಿ ಜರುಗಲಿರುವ 2030ರ ಕಾಮನ್ವೆಲ್ತ್ ಕ್ರೀಡಾಕೂಟದ ಶತಮಾನೋತ್ಸವದ ಸ್ಮರಣಾರ್ಥ ಗುಜರಾತಿನ ಸಬರಮತಿ ನದಿ ತೀರದಲ್ಲಿ ಇಂದು ಬೆಳಗ್ಗೆ ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಖಾತೆ ಸಚಿವ ಮನ್ಸುಖ್ ಮಾಂಡವೀಯ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇಂಧನ ಬಳಕೆ ಕಡಿಮೆ ಮಾಡುವುದರಿಂದ ದೇಶದ ಆರ್ಥಿಕತೆ ಮೇಲೆ ಬೀಳುವ ಆರ್ಥಿಕ ಹೊರೆ ತಗ್ಗಿಸಬಹುದು. ಸಾಧ್ಯವಾದಷ್ಟು ಎಲ್ಲರೂ ಸಾರ್ವಜನಿಕ ಸಾರಿಗೆ ಬಳಕೆಯನ್ನು ಹೆಚ್ಚಿಸುವ ಮೂಲಕ ದೇಶದ ಸಂಪತ್ತನ್ನು ಉಳಿಸಲು ಕೈ ಜೋಡಿಸಬೇಕೆಂದು ಕೆಜಿಎಫ್ನ ಮಾಜಿ ಶಾಸಕ ವೈ ಸಂಪಂಗಿ ಹೇಳಿದರು. ಜಾಗತಿಕ ಇಂಧನ ಬಿಕ್ಕಟ್ಟನ್ನು ಗಮನದಲ್ಲಿಟ್ಟುಕೊಂಡು ಪ್ರಧಾನಿ ನರೇಂದ್ರ ಮೋದಿಯವರು ಇಂಧನ ಉಳಿತಾಯ ಮಾಡುವಂತೆ ದೇಶದ ಜನತೆಗೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಕೆಜಿಎಫ್ನಲ್ಲಿ ಎಬಿವಿಪಿ ವಕೀಲರ ಸಂಘ ಹಾಗೂ ನಗರ ಬಿಜೆಪಿ ಘಟಕದಿಂದ ಹಮ್ಮಿಕೊಂಡಿದ್ದ ಇಂಧನ ಉಳಿತಾಯ ಕುರಿತ ಜಾಥಾಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಪೆಟ್ರೋಲ್ ಮತ್ತು ಡೀಸೆಲ್ ದರಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಅನವಶ್ಯಕವಾಗಿ ವಾಹನಗಳನ್ನು ಬಳಸದೆ ಮಿತವ್ಯಯ ಮಾಡಬೇಕಿದೆ. ಕೆಲವೊಂದು ಸಣ್ಣ ಸಣ್ಣ ಬದಲಾವಣೆಗಳನ್ನು ಮಾಡಿಕೊಳ್ಳುವುದರಿಂದ ಪೆಟ್ರೋಲ್ ಮತ್ತು ಡೀಸೆಲ್ ಉಳಿತಾಯ ಮಾಡುವ ಮೂಲಕ ಹಣವನ್ನು ಉಳಿಸಬಹುದು ಎಂದು ಅವರು ಹೇಳಿದರು. ಕೆಜಿಎಫ್ ನಗರದ ಗಾಂಧಿ ವೃತ್ತದಿಂದ ಆರಂಭವಾದ ಸೈಕಲ್ ಜಾಥಾವು ಸೂರಜ್ಮಲ್ ವೃತ್ತ, ಗೀತಾ ರಸ್ತೆ, ಡಾಕ್ಟರ್ ರಾಜ್ಕುಮಾರ್ ರಸ್ತೆ, ಫ್ರಿಜರ್ಡ್ ರಸ್ತೆ ಮೂಲಕ ಸಾಗಿ ಸಾರ್ವಜನಿಕರಿಗೆ ಇಂಧನ ಉಳಿತಾಯ ಕುರಿತು ಜಾಥಾದಲ್ಲಿ ಅರಿವು ಮೂಡಿಸಲಾಯಿತು. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ

0: ನೀಡಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನ್ಯಾಯ ನೀಡಿಕೆಯಲ್ಲಿ ಕರ್ನಾಟಕ ದೇಶದಲ್ಲೇ ಪ್ರಥಮ ಸ್ಥಾನ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಸಾರ್ವಜನಿಕ ವಲಯದ ಉದ್ಯಮಗಳ ಬಲವರ್ಧನೆ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಕೇಂದ್ರ ಸರ್ಕಾರದ ಇಲಾಖೆಗಳ ಪ್ರಗತಿ ಪರಿಶೀಲನಾ ಮೌಲ್ಯಮಾಪನದಲ್ಲಿ ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವಾಲಯಕ್ಕೆ ಮೊದಲ ಸ್ಥಾನ. ಬೆಂಗಳೂರಿನಲ್ಲಿ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನವೀನ್ ಅವರಿಂದ ಸರಣಿ ಸಭೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು. ಕಾರ್ಮಿಕರಿಗಾಗಿ ಇಂದಿನ ಕಾರ್ಮಿಕರಿಗಾಗಿ ಕಾರ್ಯಕ್ರಮದಲ್ಲಿ ಕಟ್ಟಡ ಕಾರ್ಮಿಕರೊಂದಿಗೆ ಮಾತುಕತೆ ಪ್ರಸಾರವಾಗುವುದು. ಪ್ರಸ್ತುತಿ ಜಾಂಪಣ್ಣ ಆಶಿಹಾಳ್.
2: ಇವತ್ತಿನ ಕಾರ್ಮಿಕರಿಗಾಗಿ ಕಾರ್ಯಕ್ರಮದಲ್ಲಿ ಕಟ್ಟಡಗಳಲ್ಲಿ ಕಟ್ಟಡ ಕಟ್ಟುವಾಗ ಸಾಕಷ್ಟು ಶ್ರಮಪಟ್ಟು ಕೆಲಸ ಮಾಡುವಂಥ ಅನೇಕರು ನಮಗೆ ಸಿಗ್ತಿರ್ತಾರೆ. ಈಗ ಇಲ್ಲಿ ಖುದ್ದಾಗಿ ಒಂದು ಬಿಲ್ಡಿಂಗ್ ಕಟ್ಟಡ ಎಲ್ಲ ನಡೀತಾ ಇದೆ. ಅಲ್ಲಿ ಕೆಲಸ ಮಾಡ್ತಾ ಇರೋರು ಅನೇಕರಿದ್ದಾರೆ. ಅವರೊಳಗೆ ಒಬ್ಬರು ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಈಗ ನೋಡಿ, ಗಾರೆ ಕೆಲಸ ತುಂಬಾ ಭಾಳ ವ್ಯವಸ್ಥಿತವಾಗಿ ಕಟ್ಟಡವನ್ನು ಯಾವ ರೀತಿ ಕಟ್ಟಬೇಕು ಅಂತ ಎಲ್ಲ ವಿಚಾರಗಳನ್ನು ಅವರು ಹೇಳ್ತಾರೆ. ನಮಸ್ಕಾರ,
3: ನಿಮ್ಮ ಹೆಸರು?
4: ಬಾಲಾಜಿ ನಾಯ್ಕ್.
2: ಬಾಲಾಜಿ ನಾಯ್ಕ್, ಎಲ್ಲಿ ಹೊರತಾವು?
4: ನಮ್ದು ಬಳ್ಳಾರಿ.
2: ಬಳ್ಳಾರಿನಾ? ಈಗ ಬಳ್ಳಾರಿಯಿಂದ ಬೆಂಗಳೂರಿಗೆ ಬಂದಿದ್ದೀರಿ, ಕಟ್ಟಡ ಕಟ್ಟುವ ಕೆಲಸವನ್ನು ಯಾವಾಗಲಿಂದ ಶುರು ಮಾಡಿದ್ರಿ?
4: ಈಗ ಅದು 10 ವರ್ಷ ಆಯ್ತು ಕಲಿಯೋದು.
2: ಫಸ್ಟ್ ಕಲ್ತಿರಾ?
4: ಹಾ, ಕಲ್ತೀವಿ.
2: ಆಮೇಲೆ ಇವಾಗ ದೊಡ್ಡ ದೊಡ್ಡ ಕಟ್ಟಡ ಕೂಡ ಕಟ್ತೀರಿ?
4: ಈಗ ಹೆಲ್ಪರ್ ಕೆಲಸ ಮಾಡಿ ಗಾರೆ ಕೆಲಸ ಮಾಡ್ತಾ
2: ಇದ್ದೀವಿ. ಈ ಬೆಂಗಳೂರಂತ ಊರಲ್ಲಿ ಕಟ್ಟಡ ಕಟ್ಟೋದು ಮತ್ತೆ ಸಣ್ಣ ಸಣ್ಣ ಊರುಗಳಲ್ಲಿ ಕಟ್ಟಡ ಕಟ್ಟೋದಕ್ಕೆ ಏನು ಡಿಫರೆನ್ಸ್ ಅನ್ಸುತ್ತೆ, ವ್ಯತ್ಯಾಸ?
4: ಅಲ್ಲಿ ಮೆಟ್ರಲ್ ಸ್ಟ್ರಾಂಗ್, ಇಲ್ಲಿ ಮೆಟ್ರಲ್ ಬೇಸ್ ಆಗ್ತಾರೆ. ಅಮೌಂಟ್ ಹೆಂಗಿರುತ್ತೆ ಹಂಗೆ ಕೆಲಸ ಮಾಡ್ತೀವಿ. ಹಂಗೆ ಕೆಲಸ ಚೆನ್ನಾಗಾಗುತ್ತೆ.
2: ಚೆನ್ನಾಗಾಗುತ್ತೆ. ಹಾಂ, ಅಂದರೆ ಇಲ್ಲಿ ಸ್ವಲ್ಪ ಬೇಗ ಬೇಗ ಕೆಲಸ ಆಗುತ್ತಾ? ಹೇಗೆ ಅನಿಸುತ್ತೆ ಮುಂದೆ ಉತ್ತರ ಕರ್ನಾಟಕ ಕಡೆ ಸ್ವಲ್ಪ ಸಾವಕಾಶ ಕೆಲಸನ ಹೇಗೆ?
4: ಹಂಗಲ್ಲ ಸರ್, ಅದು ನಮ್ಮ ಮೇಲೆ ಡಿಫ್ರೆಂಟ್. ಅದು
2: ದುಡ್ಡು ಮೇಲೆ?
4: ಹಾಂ, ದುಡ್ಡು ಮೇಲೆ ಡಿಫ್ರೆಂಟ್. ಓನರ್ ಹೆಂಗೆ ಮಾಡ್ಸಾರ ಆ ಥರ ಮಾಡೋದು ನಾವು.
2: ಹೌದಾ? ಈಗ ನೀವು ಮೊದಲು ಹೆಲ್ಪರ್ ಥರ ಕೆಲಸ ಮಾಡ್ತಿದ್ರಿ, ಈಗ ಈ ದೊಡ್ಡ ದೊಡ್ಡ ಕೆಲಸ ಮಾಡಬೇಕಂದ್ರೆ ಯಾರ ಒಂದು ನೆರವು ಬೇಕಲ್ಲ? ಅಂದರೆ ಹೀಗೆ ಮಾಡಿ ಹೀಗೆ ಮಾಡಿ ಅಂತ ನಿಮ್ಮಲ್ಲಿ ಮೇಸ್ತ್ರಿ ಆಗಲಿ ಅಥವಾ ಇಂಜಿನಿಯರ್ ಆಗಲಿ ಹೇಳ್ತಿರ್ತಾರೆ, ಒಬ್ರು ಮೇಲ್ವಿಚಾರಣೆ ಮಾಡಕ್ ಇರ್ತಾರಾ?
4: ಮೇಸ್ತ್ರಿ ಇರ್ತಾರೆ. ಮೇಸ್ತ್ರಿ ಅವ್ರು ಇರ್ತಾರೆ, ಮೇಸ್ತ್ರಿ ಹೇಳ್ದಂಗ ನಾವು ಕೆಲಸ ಮಾಡ್ತೀವಿ.
2: ನಿಮಗೂ ಫುಲ್ ಒಂದು ಮನೆ ಕಟ್ಟೋ ಐಡಿಯಾ ಬಂದಿದೆಯಲ್ಲ?
4: ಅದ ಬಂದಿದೆ, ಇನ್ನು ಕಲಿಬೇಕು.
2: ಇನ್ನೂ ಕಲಿಬೇಕು. ನೀವು ಏನು ಓದಿದ್ದೀರಿ?
4: ನಾನು ಜಾಸ್ತಿ ಓದ 4 ಕ್ಲಾಸ್ ಓದಿ ಬಿಟ್ಬಿಟ್ಟಿವಿ.
2: 4 ಕ್ಲಾಸಿಗೆ ಸಾಕಾಯ್ತಾ? ಓ, ಕಡಿಮೆ ಓದಿದ್ದಕ್ಕೆ ಈ ತರ ಕೆಲಸದಲ್ಲಿ ನಮ್ಮನ್ನು ನಾವು ತೊಡಸ್ಕೋಬೇಕು, ನಾವು ಕಷ್ಟಪಡಬೇಕು, ಇಂಥ ಕೆಲಸ ಅನಿವಾರ್ಯ ಅಂತ ಅನಿಸಿದೆಯಾ? ಹೆಂಗೆ ನಿಮಗೆ?
4: ಹಂಗೇನಿಲ್ಲ ಸರ್, ಮತ್ತೆ ನಾವು ಈ ಕಷ್ಟ ಕೆಲಸ ಮಾಡ್ಬೇಕಂತ ಅನ್ಸತ್ತೇನ ಅದಕ್ಕೆ ಮಾಡ್ತಾ ಇದೀವಿ.
2: ಈಗ ನೋಡಿ, ನನ್ನ ಜೊತೆ ಮಾತಾಡ್ತಾನೆ ಇದ್ದೀರಿ, ಆದರೂ ಕೂಡ ಹಿಂಗೆಲ್ಲ ಮಾಲ್ ಹಾಕೋದು, ಸಿಮೆಂಟು ಕಾಂಕ್ರೀಟ್ ಎಲ್ಲ ಮಿಕ್ಸ್ ಮಾಡಿ ನೀವು ಕೆಲಸದಲ್ಲಿ ಸದಾ ತೊಡಗಿದ್ದೀರಿ, ನಿಂತ್ಕೊಂಡಿಲ್ಲ. ಅದು ಭಾಳ ವಿಶೇಷ ನಮಗೆ. ಭಾಳ ಖುಷಿಯಾಗೋದೇನೆಂದರೆ ಮನುಷ್ಯ ಕಷ್ಟಪಟ್ಟು ದುಡಿಬೇಕು. ಈಗ ಏನೋ ಒಂದು ಮನೋರಂಜನೆ ಬೇಕಾಗತ್ತೆ ನಿಮಗೆ, ಏನು ಮಾಡ್ತೀರಾ?
4: ಏನು ಮಾಡಬೇಕಂದ್ರೆ ಕೆಲಸ
2: ಹಾಡು ಕೇಳ್ತಿರ್ತೀವಿ. ಕೆಲಸ ಮಾಡಬೇಕು,
4: ಕೆಲಸ ಮಾಡ್ಕೊಂತ ಜೀವನ ಸಾಗಿಸ್ಬೇಕು, ಏನು ಮಾಡೋಕ್ಕಾಗಲ್ಲ.
2: ಸೊ ಎಲ್ಲರೂ ಒಂಥರ ದೂರದಿಂದ ಬಳ್ಳಾರಿ ಅಂತ ಊರಿಂದ ಇಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದೀರಿ. ಈ ಬಿಲ್ಡಿಂಗ್ ಕೆಲಸ ಶುರುವಾಗಿ ಎಷ್ಟು ತಿಂಗಳು ಆದು ಮತ್ತೆ ನೆಕ್ಸ್ಟ್ ಎಷ್ಟು ತಿಂಗಳಕ್ಕೆ ಮುಗೀತದೆ?
4: ಓನರ್ ಎಲ್ಲ ಡಿಫ್ರೆಂಟ್, ಅದು ಓನರ್ ಹೆಂಗೆ ಮಾಡಿಸ್ತಾರೆ
2: ಅಂದಾಜು. ಅಂದಾಜು ಬೆಂಗಳೂರಂತ ಊರೊಳಗೆ ಯಾವುದೇ ಮಾಲ್ಗಳನ್ನ ಹೆಂಗೆ ಬೇಕಂಗೆ ಎಲ್ಲಿ ಬೇಕಲ್ಲಿ ಸ್ಟಾಕ್ ಮಾಡೋಂಗಿಲ್ಲ, ಕೂಡಲೇ ಖಾಲಿ ಮಾಡಬೇಕಾಗತ್ತೆ. ಎಷ್ಟು ದಿನ ಬೇಕಾಗತ್ತೆ ಒಂದು ಕಟ್ಟಡ, ಮೇಲೆ ಕೆಳಗೆ ಎರಡು ಬಿಲ್ಡಿಂಗ್ ಕಟ್ಟಡ ಮುಗಿಬೇಕಂದ್ರೆ ಒಂದು ವರ್ಷ ಆಗ್ಬೋದ?
4: ಒಂದು ವರ್ಷನೂ ಆಗತ್ತೆ, 8 ತಿಂಗಳ ಆಗತ್ತೆ. ನಮ್ಮೆಲ್ಲ ಡಿಫ್ರೆಂಟ್, ಓನರ್
2: 2 ವರ್ಷನೂ ಆಗ್ಬೋದು.
4: ಓನರ್ ಹೆಂಗೆ ಮಾಡಿಸ್ತಾರೆ ಆ ಥರ, ನಮ್ಮ ಕೈಯಾಗಿ ಏನಿಲ್ಲ.
2: ಖುಷಿಯಾಯಿತು ನಿಮ್ಮ ಜೊತೆ ಮಾತಾಡಿ. ನೀವು ಕಷ್ಟಪಟ್ಟು ದುಡಿತಾ ಇದ್ದೀರಾ, ದೇವರು ನಿಮ್ಗೆ ಒಳ್ಳೇದು ಮಾಡಲಿ, ಮುಂದೆ ಇನ್ನೂ ಒಳ್ಳೆಯದಾಗಲಿ ಅಂತ ಹೇಳಿ ಹೇಳೋಣ. ಮತ್ತೆ ಇನ್ನೊಬ್ಬ ಬೇರೆ ಸದಸ್ಯರ ಜೊತೆಗೆ ಮಾತಾಡೋಣ. ಇಲ್ಲಿ ಒಬ್ಬ ಅಕ್ಕ, ಅವರು ಕೆಲಸ ಮಾಡ್ತಿದ್ದಾರೆ. ಅಂದರೆ ಗಂಡು ಹೆಣ್ಣು ಯಾವುದೇ ಭೇದ ಭಾವ ಇಲ್ಲದೇ ತುಂಬ ಒಳ್ಳೆ ರೀತಿಯಲ್ಲಿ ತುಂಬ ನಗನಗ್ತಾ ಕೆಲಸ ಮಾಡೋರು ಇದ್ದಾರೆ. ಅಕ್ಕ, ನಿಮ್ಮ ಹೆಸರೇನು?
5: ಮೀನಾಕ್ಷಿ ಬಾಯಿ.
2: ಮೀನಾಕ್ಷಿ ಬಾಯಿ. ಮೀನಾಕ್ಷಿ ಬಾಯಿದ ತಮ್ಮ ಊರು
5: ಬಳ್ಳಾರಿ.
2: ಬಳ್ಳಾರಿನಾ? ಈಗ ನೋಡಿ, ಅಲ್ಲಿ ನಮ್ಮ ಸ್ವಂತ ಊರು ಮನೆ ಎಲ್ಲ ಬಿಟ್ಟು ದೊಡ್ಡ ಈ ಶಹರಕ್ಕೆ ಬರಬೇಕಂದ್ರೆ ತುಂಬ ಕಷ್ಟ ಅನಿಸುತ್ತೆ, ಅಥವಾ ಪದೇ ಪದೇ ಪದೇ ಬೆಂಗಳೂರಿಗೆ ಬಂದು ಇಲ್ಲಿ ಜೀವನ ಕಟ್ಕೊಳ್ಳೋದು ಅಂತ ಕೆಲಸ ಸುಲಭ ಅನಿಸ್ಬಿಡುತ್ತೆ ನಿಮ್ಗೆ? ಹೆಂಗೆ, ಅಲ್ಲಿ ಚೆನ್ನಾಗಿನೋ ಅಥವಾ ಬೆಂಗಳೂರು ಚೆನ್ನಾಗಿನೋ?
5: ಊರ್ ಕಡೆ

0: ಚೆನ್ನಾಗಿ ಸರ್.
1: ನಾವು
0: ಮಕ್ಕಳು ಬಿಟ್ಟು ದುಡಿಯಕಂತ ಬಂದೀವಿ. ಇನ್ನ ತಿಂಗಳ ಎರಡ್ ತಿಂಗಳ ಇದ್ದು ಇನ್ನ ಹೋಗ್ಬಿಡ್ತೀವಿ ಸರ್.
1: ನನ್ನ ನಡುವೆ ಮಕ್ಕಳು ನೋಡ್ಬೇಕಾಗತ್ತೆ, ಮತ್ತೆ ಕೆಲವು ಹಬ್ಬ ಹರಿದಿನಗಳು ಇರ್ತವೆ, ಅದಕ್ಕೆ ಹೋಗ್ಲೇಬೇಕು.
0: ಹೌದು ಸರ್, ಹೋಗ್ಲೇಬೇಕು.
1: ಎಷ್ಟು ವರ್ಷದಿಂದ ನೀವು ಈ ರೀತಿ ಕಟ್ಟಡ ಕೆಲಸದಲ್ಲಿ ತೊಡಗಿದೀರಾ? ಎಷ್ಟು ವರ್ಷ ಆಯ್ತು?
0: ಆಯ್ತು ಸರ್, 10 ವರ್ಷ ಮೇಲೆ ಆಯ್ತು.
1: 10 ವರ್ಷ. ಗಂಡ
0: ಇದೇ ಕೆಲಸ ಮಾಡ್ತಾನೆ ಸರ್.
1: ಎಲ್ಲಿರ್ತಾರೆ ಅವರು?
0: ಅವರು ಇದೇ ಬಿಲ್ಡಿಂಗ್ ಅಲ್ಲಿ
1: ಬೆಂಗಳೂರಿನಲ್ಲೇ ಇದಾರೆ.
0: ಬೆಂಗಳೂರಿನಾಗೆ ಇದೆ.
1: ಅಂದ್ರೆ ಈಗ ನೀವು ದುಡಿಬೇಕಂತ ತಂದಾಗ ಹತ್ತಿರದಲ್ಲೇ ನೀವು ಎಲ್ಲಿ ಇರ್ತಿರಲ್ಲ, ಮನೆಯನ್ನು ಮಾಡಿರ್ತೀರಿ, ಸಣ್ಣ ಮನೆ ಸಿಕ್ಕಿರ್ತದೆ ನಿಮ್ಗೆ. ಅಂದ್ರೆ ಕಟ್ಟಡ ಕಾರ್ಮಿಕರ ಮಾಲಕರೇ ನಿಮ್ಗೆ ವ್ಯವಸ್ಥೆ ಮಾಡಿರ್ತಾರಾ?
0: ಸರ್, ಅವರೇ ಮಾಡ್ಕೊಡ್ತಾರೆ ನಮಗೆ, ರೂಮ್ ಕಟ್ಟಿ ಕೊಡ್ತಾರೆ.
1: ಈಗ ಮನೆಯಲ್ಲಿ ಬೆಳಿಗ್ಗೆ ಎಷ್ಟೊತ್ತಿಗೆ ಹೇಳ್ಬೇಕು ಕೆಲಸ ಮಾಡ್ಬೇಕು, ಮತ್ತೆ ಈಗ ಕಟ್ಟಡ ಕೆಲಸಕ್ಕೆ ಹೋಗ್ಬೇಕಲ್ಲ, ಎಷ್ಟೊತ್ತಿಗೆ?
0: 5 ಗಂಟೆಗೆ ಎದ್ದು 9 ಗಂಟೆಗೆ ಕೆಲ್ಸಕ್ಕೆ ಬರ್ಬೇಕು ಸರ್. ಸಾಯಂಕಾಲ ಇನ್ನು 6 ಗಂಟೆಗೆ ಮನೆಗೆ ಹೋಗ್ಬೇಕು ಸರ್.
1: ಮನೆಗೆ ಹೋದ್ಮೇಲೆ ಮತ್ತೆ ಮನೆಯಲ್ಲಿ ಕೆಲಸ ಮಾಡ್ಬೇಕಲ್ಲ?
0: ಮನೆಯಲ್ಲಿ ಅಡಿಗೆ ಮಾಡ್ಬೇಕು ಸರ್, ಅಡಿಗೆ ಮಾಡಿ ತಿನ್ಬೇಕು ಸರ್.
1: ಈಗ ನೋಡಿ, ಈ ಕೆಲವೊಂದೆಲ್ಲ ತುಂಬಾ ಈಗ ಏನೇ ತುಂಬಾ ಭಾರವಾದ ಕೆಲಸ ಮಾಡ್ಬೇಕು. ಈಗ ಗಂಡು ಹೆಣ್ಣು ಭೇದ ಭಾವ ಇಲ್ಲ ಅಂತ ಹೇಳ್ತಾರೆ, ನಿಜ. ಆದ್ರೆ ನಿಮಗೂ ಕೂಡ ತುಂಬಾ ಈಗ ಶಕ್ತಿ ಬೇಕಾಗತ್ತೆ. ನೀವು ಅವ್ರ ಸರಿ ಸಮಾನವಾಗಿ ದುಡಿತೀರಾ?
0: ಇಲ್ಲ ಸರ್, ಅಂದ್ರೆ ನಮೀಗ ಕೂಲಿ ಕಡಿಮೆ ಕೊಡ್ತಾರೆ, ಮತ್ತೆ ನಾವು ಕೆಲಸ ಮಾಡಬೇಕು. ಅವ್ರ ಮೇಸ್ತ್ರಿ ಎಷ್ಟು ಹೇಳ್ತಾರ ಅಷ್ಟು ಮಾಡಲೇಬೇಕು ಕೆಲಸ.
1: ಅದು ದುಡಿಲಿಕ್ಕೆ ನಮಗೆ ಒಂದು ಅವಕಾಶ ಸಿಕ್ಕಿದೆ ದೊಡ್ಡದು ಅಂತ ಹೇಳಿ ಹೇಳ್ತೀರಾ. ಆ್ಯಕ್ಚುಲಿ ನೋಡಿದರೆ ಗಂಡಸು ಹೆಂಗಸಿಗೆ ಯಾವುದೇ ರೀತಿ ಕೂಲಿ ವ್ಯತ್ಯಾಸ ಇಲ್ಲ ಅಂತ ನಾವು ಹೇಳ್ತಾರೆ, ದೊಡ್ಡ ದೊಡ್ಡವ್ರು ಹೇಳ್ತಾರೆ. ಆದರೆ ನಿಮಗೆ ಇಲ್ಲಿ ಕಡಿಮೆ ಕೂಲಿ ಕೊಡೋದ್ರಿಂದ ಕಡಿಮೆ ಪಗಾರ.
0: ಹ್ಞೂ ಸರ್, ಕಡಿಮೆ ಪಗಾರ.
1: ಎಷ್ಟಕ್ಕೆ ದಿನಕ್ಕೆ ಎಷ್ಟು ಸಿಗುತ್ತೆ?
0: ದಿನಕ್ಕೆ 500 ಕೊಡ್ತಾರೆ ಸರ್.
1: ಮತ್ತೆ ಗಂಡಾಳಿಗೆ?
0: ಗಂಡಾಳಿಗೆ 750 ಕೊಡ್ತಾರೆ ಸರ್.
1: ಅದರೊಳಗನೆ ಬೇರೆ ಬೇರೆ ಹೆಲ್ಪರ್ ಟೈಪ್ ಇರ್ತಾರೆ, ಮತ್ತೆ ಮೇನ್ ಕಟ್ಟಡ ಕೆಲಸ ಅವ್ರಿಗೆ ಜಾಸ್ತಿ ಇರುತ್ತಲ್ಲ?
0: ಕಟ್ಟಡ ಕಟ್ಟೋರಿಗೆ 1,000 ರೂಪಾಯಿ ಇದೆ ಸರ್. ನಮಗೆ ಹೆಲ್ಪರಿಗೆ 700 ಇದೆ. ಹೆಣ್ಮಕ್ಳಿಗೆ 500 ಕೊಡ್ತಾರೆ.
1: ಹೌದಾ? ಒಟ್ಟು ಒಂದು ಈಗ ಒಂದು ಕಟ್ಟಡ ಕಟ್ಟಬೇಕಂದ್ರೆ ಮೇಲೆ ಹತ್ತಬೇಕು, ಕೆಳಗಿಳಿಬೇಕು, ತುಂಬಾನೇ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗತ್ತೆ, ಆರೋಗ್ಯ ಸಮಸ್ಯೆ ಆಗತ್ತೆ, ಅವಾಗ ದುಡಿಲಿಕ್ಕೆ ಹೋಗ್ಲಿಕ್ಕೆ ಆಗಲ್ಲ, ಅವಾಗ ಏನ್ ಮಾಡ್ತೀರಾ ಮನೆಯಲ್ಲಿ ಇದ್ಕೊಂಡು?
0: ಒಂದ್ ದಿವಸ ಹೋಗಿಲ್ಲ ಅಂದ್ರೆ ಕೇಳ್ತಾರೆ ಸರ್, ದುಡಿಯಕ್ಕೆ ಹೋಗ್ಯಾರ, ದುಡ್ಡು ಕಳಿಸ್ಬೇಕು ಮನೆಗಂತ ಅವರು ಇದು ಮಾಡ್ತಾರೆ ಸರ್ ಮನೆಯಲ್ಲಿ.
1: ಅಕ್ಕ, ಈಗ ದುಡ್ದು ದುಡ್ದು ಏನ್ ಸಾಧನೆ ಮಾಡಿದಿರಿ? ಏನ್ ಊರ್ ಕಡೆ ಏನ್ ಆಸ್ತಿ ಮಾಡಿದೀರಾ? ಮಕ್ಕಳನ್ನು ಓದಿಸಿದೀರಾ? ಏನೇನ್ ಮಾಡಿದಿರಿ?
0: ಓದ್ತಾ ಇದೀವಿ ಸರ್.
1: ಓದಿಸಮ್ಮ, ಒಳ್ಳೇದಾಗ್ಲಿ. ಈಗ ಕಷ್ಟಪಟ್ಟು ದುಡಿತಾ ಇದ್ದೀರಾ, ದೇವ್ರು ಒಳ್ಳೇದ್ ಮಾಡ್ಲಿ. ಈ ದುಡಿಯೋದು ಸಾಕು ಅಂತ ಅನ್ಸಿದಾಗ ನಿಮ್ ಊರ್ ಕಡೆನೆ ಅಲ್ಲೇ ವ್ಯವಸ್ಥೆ ಮಾಡ್ಕೊಂಡು ಅಲ್ಲೇ ಒಂದಿಷ್ಟು ದುಡಿಮೆಗೆ ಅವಕಾಶ ಇದೆ, ಸಾಕಷ್ಟು ಕೂಲಿ ಕೂಡ ಸಿಗತ್ತೆ. ಇವತ್ತು ಎಲ್ಲ ಕಡೆನೂ ಹಳ್ಳಿನಲ್ಲಿ ದುಡಿಲಿಕ್ಕೆ ಜನ ಇಲ್ಲ ಅಂತ ಹೇಳ್ತಾರೆ, ಆ ಕಡೆನೆ ಇರ್ಬೇಕಂತ ಅನ್ಸಿದ್ಯಾ?
0: ಆ ಕಡೆನೆ ಹೋಗ್ಬೇಕಂತ ಅನ್ಸ್ತತ್ತೆ ಸರ್ ನಮಗೆ, ಅದಕ್ಕೆ ನಮ್ ಕಡೆ ದುಡಿಮೆ ಕಡಿಮೆನೆ.
1: ಒಂದಿಷ್ಟು ಇಲ್ಲ, ಇಂತಿಷ್ಟು ದಿನ ದುಡಿದ್ಮೇಲೆ ಸ್ವಲ್ಪ ಗಳಿಸಿದ್ಮೇಲೆ ಹೋಗ್ಬಿಡ್ಬೇಕಂತಿದೆ
0: ಅಷ್ಟೇ ಸರ್.
1: ಆಯ್ತಮ್ಮ.
0: ಸರಿ ಸರ್.
1: ಈಗ ಇಲ್ಲಿ ಎಲ್ಲರೂ ಕೆಲಸ ಮಾಡ್ತಿದ್ದಾರೆ, ಕೆಲವರು ಮುಗ್ಧರು, ಆಮೇಲೆ ಕೆಲವೊಬ್ರಿಗೆ ಕಿವಿ ಕೇಳಿಸಲ್ಲ, ಕೆಲವೊಬ್ರಿಗೆ ಮಾತು ಬರಲ್ಲ. ಇಲ್ಲಿ ಮಾತು ಬರದೇ ಇರೋರು ಒಬ್ರು ಇದಾರೆ. ನಿಮ್ಮ ಹೆಸರೇನು? ನಿಮ್ಮ ಹೆಸರು ಏನವ್ರ ಹೆಸರು? ಹೌದಾ? ಇರ್ಲಿ, ಒಟ್ಟು ನಿಮ್ಗೆ ಮಾತು ಬರ್ತಾ ಇಲ್ಲ, ಆದ್ರೂ ಕೆಲಸ ಮಾಡ್ತಾ ಇದೀರಿ, ಸೂಪರ್ ಕೆಲಸ ಮಾಡ್ತಾ ಇದೀರಿ, ವೆರಿ ಗುಡ್. ಮತ್ತೆ ಈಗ ಏನೇನ್ ಮಾಡ್ತೀರಾ ಕೆಲಸ? ಎಲ್ಲ ಕೆಲಸ ಮಾಡ್ತೀರಾ? ಒಳ್ಳೇದು, ಒಳ್ಳೇದು. ನಮ್ಮ ಜೊತೆಗೆ ಇನ್ನೊಬ್ಬ ದುಡಿಮೆಯಲ್ಲಿ ತೊಡಗಿದಂತಹ ವ್ಯಕ್ತಿ ಇದ್ದಾರೆ. ನಮಸ್ಕಾರ, ನಿಮ್ಮ ಹೆಸರೇನು?
2: ಬಾಳಪ್ಪ.
1: ಬಾಳಪ್ಪ, ಈಗ ಒಂದು ಬಿಲ್ಡಿಂಗ್ ನಡೀತಾ ಇದೆ, ಕಟ್ಟಡ ಕಟ್ತಾ ಇದ್ದಾರೆ. ನಿಮ್ಮ ಕೆಲಸ ಏನು ಈಗ?
2: ನಮ್ದು ಮೇಸ್ತ್ರಿ ಕೆಲಸ.
1: ಮೇಸ್ತ್ರಿ ಕೆಲಸ ಅಂದ್ರೆ
2: ಬಾಡಿಗೆ ಕಟ್ಟೋದು? ಬಾಡಿಗೆ ಕಟ್ಟೋದು, ಪ್ಲಾಸ್ಟಿಂಗ್ ಮಾಡೋದು. ಎಲ್ಲ ವರ್ಕ್,
1: ಪ್ಲಾಸ್ಟಿಂಗ್ ವರ್ಕ್ ಎಲ್ಲ ಮಾಡ್ತೀರಾ? ಅಂದ್ರೆ ಯಾವ ರೀತಿ ಕಟ್ಟಬೇಕು ಇಂಜಿನಿಯರ್ ಫಸ್ಟ್ ಪ್ಲಾನ್ ಹಾಕಿರ್ತಾರೆ. ಸೊ ನಿಮ್ಗೆ ಹೇಳ್ಬಿಟ್ಟಿರ್ತಾರೆ ನೀವು ಈ ರೀತಿ ಕಟ್ಟಿಸ್ಬೇಕು ನೋಡಿ ಅಂತ. ಮೊದಲು ಈ ಇಟ್ಟಿಗೆಗಳನ್ನೆಲ್ಲ ಬಳಸ್ತಿದ್ರು, ಆಮೇಲೆ ಈ ರೀತಿಯಾಗಿ ಬ್ಲಾಕ್ಗಳು ಎಲ್ಲ ಬಳಸ್ತಾ ಇದ್ದಾರೆ. ಹೆಂಗೆ ಅನುಕೂಲ ಆಯ್ತು ನಿಮಗೆ ಕಟ್ಟಡ ಮುಗಿಸ್ಲಿಕ್ಕೆ? ಬೇಗ ಬೇಗ ಆಗತ್ತಲ್ಲ
2: ಸರ್? ಇದಂದ್ರೆ ಮೆಜರ್ಮೆಂಟ್ ಜಾಸ್ತಿ ಇದಾಗುತ್ತೆ ಸರ್, ಹಂಗಾಗಿ ಇಟ್ಟಿಗೆ ಅಂದ್ರೆ ಮೆಜರ್ಮೆಂಟ್ ಅದು ಕ್ವಾಲಿಟಿನೆ ಜಾಸ್ತಿ ಇಟ್ಟು ಹಾಕಿ ಇದನ್ನ ಯೂಸ್ ಮಾಡ್ತಾರೆ.
1: ಈಗ ಒಂದೊಂದು ಕಲ್ಲುಗಳು ಅಂದ್ರೆ ಒಟ್ಟಾರೆ ತಗೋತಾರೆ ಎಷ್ಟು, ಹೆಂಗ್ ಲೆಕ್ಕ ಬೀಳುತ್ತೆ? ಇದು
2: 60 ರೂಪಾಯಿ ಒಂದು.
1: 60 ರೂಪಾಯಿ ಒಂದು. ಸೊ ಒಟ್ಟಾರೆ ಎಲ್ಲ ತಗೊಳ್ಳೋದ್ರಿಂದ ಸ್ವಲ್ಪ ಕಮ್ಮಿ ಆದ್ರೂ ಆಗ್ಬೋದು. ಇದು ಇದನ್ನೆಲ್ಲ ಕಟ್ ಮಾಡ್ಬೇಕು, ಅಳತೆ ಸರಿಯಾಗಿ ಕಟ್ಟಬೇಕಂದ್ರೆ ಇದನ್ನ ಹೊಡಿತೀರಾ?
2: ಹೊಡೆದಾಗ್ಬೇಕು ಸರ್.
1: ಹೆಂಗ್ ಹೊಡಿಬೇಕು?
2: ಸುತ್ತಿಗೆಯಲ್ಲೇ ಒಂದು ರಾಡ್ ಇಟ್ಬಿಟ್ಟು ಹೊಡಿಬೇಕು.
1: ಹೊಡಿಬೇಕು. ಆಮೇಲೆ ಮುಂದೆ ಇಲ್ಲಿ ಏನೇ ಅಲ್ಟ್ರೇಷನ್ ಮಾಡ್ಬೇಕು, ಏನೋ ಒಂದು ಮಾಡ್ಬೇಕಂದಾಗ ಏನ್ ಮಾಡ್ಬೇಕು?
2: ಮಿಷನ್ ಇಂದ ಬೆಳಿಬೇಕು ಸರ್. ಯಾಕಂದ್ರೆ ಸಟ್ ಇದಾಗಿಬಿಡ್ತಲ್ಲ ಕೂಲಿಂಗ್ ಆಗಿ ಮಿಷನ್ ಎಲ್ಲ ಬೆಳಿಬೇಕು.
1: ಹೌದಾ? ಈಗ ಈ ಒಂದು ಬಿಲ್ಡಿಂಗ್ ಕೆಲಸ ಮುಗಿಬೇಕಂದ್ರೆ ನಿಮ್ಮ ಜವಾಬ್ದಾರಿ ತುಂಬಾ ಇದಿರುತ್ತೆ. ನೀವು ಹೇಳಿದ್ರಿ ಬೇರೆ ಬೇರೆ ಎಲ್ಲರಿಗೂ ಕೆಲಸ ಮಾಡಕ್ ಹೇಳ್ಬೇಕು, ಬೇಗ ಬೇಗ ಕೆಲಸ ಮಾಡಿ ಅಂತ ಹೇಳ್ಬೇಕು. ಆಮೇಲೆ ಅವ್ರಿಗೆ ಊಟ ವಸತಿ ಎಲ್ಲ ಅವ್ರ ಪಾಡಿಗೆ ಅವ್ರು ಮಾಡ್ಕೊಂಡು ಬಂದಿರೂ ನಿಮ್ದು ಜವಾಬ್ದಾರಿಗಳು ಅಂತ ಏನಿರ್ತದೆ ಮೇಸ್ತ್ರಿದ್ದು ಹೇಳಿ.
2: ನಿಮ್ದು ಇದೇ ಸರ್, ನಮ್ ಮೇಸ್ತ್ರಿ ಅಂದ್ರೆ ವರ್ಕಿಂಗ್ ಎಲ್ಲ ಇರ್ತದೆ. ಅವರು ಹೇಳ್ತಾರೆ ಇದನ್ನೆಲ್ಲ ಮುಗಿಸ್ಬೇಕಂತ ಹೇಳಿದ್ರೆ ನಾವು ಬೆಳಗ್ಗೆ 9 ಗಂಟೆ ಬಂದು ಸಾಯಂಕಾಲ 6 ಗಂಟೆ ಎಲ್ಲ ಮುಗಿಸ್ಬೇಕು.
1: ಹೌದಾ? ಅಂದ್ರೆ ಮಟೀರಿಯಲ್ಸ್ ಅವೆಲ್ಲ ಇರಬೇಕು, ಎಷ್ಟು ಬೇಕು ಏನು ಅಂತ ಹೇಳಿ ನೀವು ಯಾರಿಗೆ ಹೇಳ್ಬೇಕು? ಮಾಲಕರಿಗೆ ಹೇಳ್ಬೇಕು, ಇಂಜಿನಿಯರ್ ಹೇಳ್ಬೇಕು?
2: ನಮ್ಮ ಮಾಲಕರು ಇರ್ತಾರೆ ಬೇರೆ, ಅವ್ರಿಗೆ ಅವರು ಇಂಜಿನಿಯರ್ ಅವ್ರಿಗೆ ಹೇಳ್ತಾರೆ.
1: ಈಗ ಒಂದು ಬಿಲ್ಡಿಂಗ್ ಅಂತ ಪ್ಲಾನ್ ಆಗುತ್ತಲ್ಲ, ಹಾಗೆ ನಿಮ್ಗೆ ಹೇಳ್ಬಿಡ್ತಾರೆ ನೋಡಪ್ಪ ಈ ಕಟ್ಟಿಸ್ಕೊಡ್ಬೇಕು ಅಂದ್ರೆ ನೀವು ಮಾಡಿಸ್ತೀರಾ? ಕಟ್ಟಿಸ್ಕೊಟ್ಬಿಡ್ತೀರಾ? ಇಂಜಿನಿಯರ್ ಬೇಡ, ಇರ್ಲಿ ಇಲ್ಲೇನೇ
2: ಇಲ್ಲೇನು ಮಿಸ್ತ್ರಿ ಮಾಡ್ಬೋದು.
1: ಒಂದು ಕಟ್ಟಡದ ಪ್ಲಾನ್ ಇದ್ಬಿಟ್ರೆ ಮಾಡ್ಬಿಡ್ತೀವಿ,
2: ಮಾಡು ಡ್ರಾಯಿಂಗ್ ತಮ್ಮ ಮಾಡ್ಬೋದು.
1: ಈ ತರ ಎಷ್ಟು ಕಟ್ಟಡ ಕಟ್ಟಿದಿರಿ ನೀವು?
2: ಒಂದು 4-5 ಬಿಲ್ಡಿಂಗ್ ಕಟ್ಟಿದ್ರೆ ಸರ್.
1: ನಿಮ್ಗೆ ಅನುಭವ ಆಗಿದೆ ಈಗ ಫುಲ್?
2: ಅನುಭವ ಇದೆ.
1: ಹೇಗೆ ಈಗ ಬೆಂಗಳೂರಲ್ಲೇ ಜೀವನನ ಕಂಟಿನ್ಯೂ? ಹಂಗೆ
2: ಅವಕಾಶ ಇಲ್ಲ ಸರ್, ಜಾಸ್ತಿ ಏನಿಲ್ಲ, ಜಾಸ್ತಿ ಊರಲ್ಲೇ ಇರೋದು. ಹಂಗ ಊರಲ್ಲಿ ಜಾಸ್ತಿ ಮಳೆ ಇಲ್ಲ ಅಂದ್ರೆ ಇಲ್ಲಿ ಬೆಂಗಳೂರಲ್ಲಿ ಬಂದು
1: ಆ ಕಡೆ ಕೆಲವು ಕೆಲಸ ಇರ್ತದೆ,
2: ಜಮೀನಲ್ಲಿ
1: ಹೊಲದ ಕೆಲಸ ಇರ್ತದೆ, ಬಿತ್ತಿಗೆ ಮಾಡ್ಬೇಕು, ಕಟಾವ್ ಮಾಡ್ಬೇಕು, ಕಳೆ ತೆಗೆಯೋ ಕೆಲಸ ಮಾಡಿಸ್ಬೇಕಾಗತ್ತೆ, ಅವೆಲ್ಲ ಯಾರು ನೋಡ್ಕೋತಾರೆ?
2: ಇಲ್ಲೇ ನಮ್ಮಪ್ಪ ಅಮ್ಮ ಅಣ್ಣವರೆಲ್ಲ ನೋಡ್ತಾರೆ.
1: ಅಂದ್ರೆ ಅರ್ಜೆಂಟ್ ದೊಡ್ಡ ದೊಡ್ಡ ಕೆಲಸ ಇದ್ದಾಗ ಅಲ್ಲಿ ಇರ್ತೀರಿ ನೀವು? ಅಲ್ಲಿ ಕೆಲಸ ಕಮ್ಮಿ ಆದಾಗ ಈ ಕಡೆ ಬರ್ತೀರಿ?
2: ಈ ಕಡೆ ಬರ್ತೀರಿ.
1: ಈಗ ಎಷ್ಟೋ ಸಲ ನಮ್ಮ ಊರ್ ಕಡೆನು ಕೆಲಸ ಬಹಳ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ, ನಾವು ಇಲ್ಲಿರ್ತೀವಿ, ಇಲ್ಲಿದ್ದಾಗ ಅಯ್ಯೋ ಅಲ್ಲಿ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂತ ಅನ್ಸುತ್ತೆ, ಯಾರೋ ಕೆಲವು ಸಾವು ನೋವುಗಳಾಗ್ತವೆ, ಏನ್ ಮಾಡ್ತೀರಾ
2: ಸರ್? ಅಂತ ಟೈಮ್ ಬಂತ ಹೋಗ್ಬೇಕಾಗತ್ತೆ, ಇಲ್ಲ ಅಂತ ಅವರೇ ಮಾಡ್ಕೊಂತಾರೆ.
1: ಮಾಡ್ಕೊತಾರೆ, ಅನಿವಾರ್ಯ, ದುಡಿಮೆನೆ ಮುಖ್ಯ ಅಂತಕೊಂಡು ಇಲ್ಲಿ ಬಿಡ್ತೀರಿ. ಆಯ್ತು, ಒಳ್ಳೇದು, ನಮಸ್ಕಾರ. ಬೇರೆ ಬೇರೆ ತಮ್ಮದೇ ಆದಂತಹ ವಿಶಿಷ್ಟ ರೀತಿಯಲ್ಲಿ ಕೆಲಸ ಮಾಡೋರು ಇರ್ತಾರೆ. ಒಂದು ಕಟ್ಟಡ ಅಂತಂದ್ರೆ ಒಬ್ರು ಸಿಮೆಂಟ್ ತರ್ತಾರೆ, ಒಬ್ರು ಕಲ್ಲು ಹೊರ್ತಾರೆ, ಇನ್ನು ಕೆಳಗಿಂದ ಸಾಮಾನುಗಳನ್ನು ಹೊರತಿರ್ತಾರೆ ಕೆಲವರು. ಅಂದ್ರೆ ವೈಶಿಷ್ಟ್ಯತೆ ಅನುಸಾರವಾಗಿ ಯಾರ್ಯಾರು ಎಷ್ಟು ಪ್ರಮಾಣದಲ್ಲಿ ಕೆಲಸ ಮಾಡಬಹುದು ಅಂತ ಮಾಡ್ತಾರೆ ನಿಜ, ಆದ್ರೆ ಅವ್ರಿಗೆ ಎಲ್ಲ ಕೆಲಸ ಗೊತ್ತಿರುತ್ತೆ. ಇಲ್ಲಿ ಇನ್ನೊಬ್ರು ಇದಾರೆ, ನಮಸ್ಕಾರ.
3: ನಮಸ್ಕಾರ.
1: ನಿಮ್ಮ ಹೆಸರು?
3: ಬಸವ.
1: ನಿಮ್ಗೆ ಎಷ್ಟು ವಯಸ್ಸು?
3: 23 ಸರ್.
1: 23. 23 ಅಂದ್ರೆ ಪದವಿ ಓದಿ ಮುಗಿಸಿರ್ಬೇಕಿತ್ತು. ನೀವು ಏನು ಓದಿದಿರಿ?
3: ನಾವು ಓದಿಲ್ಲ ಸರ್.
1: ಓದಿಲ್ಲ?
3: ಇಲ್ಲ ಸರ್.
1: ಯಾಕೆ ಓದ್ಲಿಲ್ಲ?
3: ಮನೆಯಲ್ಲಿ ಸ್ವಲ್ಪ ಕಷ್ಟ ಇದ್ದೆ ಸರ್.
1: ಹೌದಾ?
3: ಅದಕ್ಕೆ ಓದ್ ಸರ್ ಯಾರಿಲ್ಲ, ಅದ್ರ ಸಲಿಗೆ ಇದೇ ಕೆಲಸ.
1: ಅಂದ್ರೆ ದುಡಿಮೆ ಶುರು ಆಯ್ತು, ಜೀವನದಲ್ಲಿ ದುಡಿದ್ರೆ ಒಂದಿಷ್ಟು ದುಡ್ಡು ಗಳಿಸಬಹುದು ಅಂತ ಹೇಳಿ ಗೊತ್ತಾಯ್ತು. ಮನೆಯಲ್ಲಿ ಕೂಡ ಅಪ್ಪ ಅಮ್ಮ ಸುಮ್ಮನೆ ಇದ್ಬಿಟ್ರು ಮಗ ದುಡಿತಾ ಇದೇನ ಬಿಡುವ ಇರ್ಲಿ ಅಂತ ಬಿಟ್ಬಿಟ್ರು.
3: ನಮ್ಗೆ ಅಪ್ಪ ಅಮ್ಮ ಇಲ್ಲ.
1: ಹೌದಾ? ಓಹೋ.
3: ಅಪ್ಪ ಅಮ್ಮ ಇಲ್ಲ, ಇನ್ನ ಮುಂದೆ ಯಾರಿಲ್ಲ ನಮ್ಗೆ.
1: ಹೌದಾ?
3: ಅದಕ್ಕೆ ಒಬ್ನೇ ದುಡ್ದು ಒಬ್ನೇ ಮದುವೆ ಮಾಡ್ಕೋಬೇಕು
1: ಅಂತ. ಪರವಾಗಿಲ್ಲ, ಆ ಒಂದು ಒಳ್ಳೆ ಆಸೆ ಇಟ್ಕೊಂಡಿದ್ದೀರಿ. ಪ್ರತಿಯೊಬ್ಬರು ಕೂಡ ಸ್ವಾವಲಂಬಿಯಾಗಿ ಬದುಕಬೇಕು ಅಂತ ಅನ್ನೋದಕ್ಕೆ ನೀವು ಒಂದು ಒಳ್ಳೆ ಉದಾಹರಣೆ. ಅಪ್ಪ ಅಮ್ಮ ಇಲ್ಲಂದ್ರೂ ಕೂಡ ಆ ನೋವಿನಲ್ಲೂ ಕೂಡ ನೀವು ದುಡಿಬೇಕು ಅನ್ನೋ ಒಂದು ವಿಚಾರವನ್ನೇ ತಲೆಯಲ್ಲಿ ಇಟ್ಕೊಂಡು ಸತತವಾಗಿ ದುಡಿತಾ ಇದ್ರಿ. ಬಹಳ ಹೆಮ್ಮೆ ಪಡಬೇಕಾಗಿರೋದು, ಬಹಳ ಇನ್ನೊಬ್ಬರಿಗೆ ಮಾದರಿ ಅಂತ ಅನ್ಬೇಕು ನೀವು. ರಿಯಲಿ ಬಹಳ ಖುಷಿ ಆಗುತ್ತೆ. ಏನೇನು ಮಾಡ್ತೀರಿ ಕೆಲಸ ಇಲ್ಲಿ?
3: ಇದೇ ಬ್ಲಾಕ್ ಎತ್ತದು, ಸಿಮೆಂಟ್ ಕೊಡೋದು, ಆಮೇಲೆ ಮೇಲೆ ಸಿಮೆಂಟ್ ಇಲ್ಲ ಅಂದ್ರೆ ಸಿಮೆಂಟ್ ಅದೇನದು, ಆಮೇಲೆ ಜಲ್ಲಿ ಜಸ್ಟ್ ಎಲ್ಲ ಎತ್ತಿಂಬಿಟ್ಟು ಫುಲ್ ಕಷ್ಟ ಇದೆ ಸರ್ ಕೆಲಸ.
1: ಕೆಲಸ ಫುಲ್ ಅಲ್ಲ, ತುಂಬಾ ಈಗ ಆಯಾಸ ಆಗ್ಬಿಡುತ್ತೆ. ಬಹಳ ರಾತ್ರಿ ನಿದ್ದೆ ಚೆನ್ನಾಗಿ ಬರ್ತಾ?
3: ರಾತ್ರಿ ಏನ್ ನಿದ್ದೆ ಬರಲ್ಲ, ಫುಲ್ ಮೈಕೈ ನೋವು.
1: ಮೈಕೈ ನೋವು? ಅಂದ್ರೆ ಈಗ ಜಾಸ್ತಿ ಕೆಲಸ ಮಾಡಿದಾಗ ಒಳ್ಳೆ ನಿದ್ದೆ ಬರುತ್ತೆ ಅಂತಾರಲ್ಲ?
3: ಅದು ಬರಲ್ಲ ಸರ್, ಯಾವಾಗ ನಿದ್ದೆ ಬರಲ್ಲ.
1: ಬರಲ್ಲ,
3: ನಮ್ ಕಷ್ಟ ನಮಗ್ ಗೊತ್ತು ಸರ್ ಕೆಲಸ ಮಾಡೋದು.
1: ಸುಮ್ಮನೆ ನೋಡಿ ಹೇಳೋದು ಎಲ್ಲರ, ಏ ಕಷ್ಟಪಟ್ಟು ದುಡಿಬೇಕು ಚೆನ್ನಾಗಿ ನಿದ್ದೆ ಬರುತ್ತೆ ಅಂತ ಹೇಳ್ತಾರೆ. ಆದ್ರೆ ದುಡ್ದಾಗ ಮೈ ತುಂಬಾ ನೋಯ್ತದೆ, ಆದ್ರೆ ರಾತ್ರಿ ನಿದ್ದೆ ಬರಲ್ಲ. ಅಂದ್ರೆ ಅದನ್ನು ಇದೆ, ಏನೋ ಬಂದ್ರೆ ಬರ್ಬೋದು ನಿದ್ದೆ, ಆದ್ರೆ ಹೇಳಕ್ಕಾಗಲ್ಲ. ಆಮೇಲೆ ಮನೆ ಸಮಸ್ಯೆಗಳು ಇರ್ತವೆ, ಮುಂದೆ ನಾ ಹೇಗಪ್ಪ ನನ್ನ ಭವಿಷ್ಯದ ಬಗ್ಗೆ ನಾನು ಹೆಂಗೆ ಏನೇನು ಯೋಚನೆ ಮಾಡೋ ಅವೆಲ್ಲ ಬರ್ತಾವಲ್ಲ. ಓದ್ಲಿಲ್ಲ ಅಂತ ಅನ್ಸಿಲ್ವಾ ನಿಮಗೆ?
3: ಇಲ್ಲ, ಓದ್ಬೇಕಂಬದಿತ್ತು, ಮನೆಯಲ್ಲಿ ಯಾರು ಓದ್ಸರಿಲ್ಲ, ಅದಕ್ಕೆ ಈ ಕೆಲಸ.
1: ಒಟ್ಟಾರೆ ಇದರೊಳಗೆ ನೀವು ಸತತವಾಗಿ ಕೆಲಸ ಮಾಡ್ತೀರಿ. ಆಮೇಲೆ ಈಗ ಯಂತ್ರಗಳು ಜಾಸ್ತಿ ಬಳಸ್ತೀರಿ, ಮೊದಲೆಲ್ಲ ಎತ್ಕೊಂಡು ಬರಬೇಕಿತ್ತು, ಈಗೆಲ್ಲ ಕೆಲವು ಮಷಿನ್ಸ್ ಏನೋ ಕ್ರೇನ್ಗಳ ಮೂಲಕವಾಗಿ ಎತ್ತಿರಿ.
3: ಅವಾಗ ಏನ್ ಮಿಷನ್ ಇಲ್ಲ, ಏನಿಲ್ಲ, 5 ಫ್ಲೋರಿಗೆ 6 ಫ್ಲೋರಿಗೆ ಕೆಳಗಡೆಯಿಂದ ಜಸ್ಟ್ ಜಲ್ಲಿ ಓರಿ ಸಿಮೆಂಟ್ ಓರಿ ಕೆಲಸ.
1: ಈ
3: ಮಿಷನ್ ಬಂದಿದೆ ಸ್ವಲ್ಪ ಈಸಿ
1: ಅಲ್ವಾ? ಈಸಿ ಅಲ್ವಾ? ಸ್ವಲ್ಪ ಜನ ಒಂದಿಷ್ಟು ಕೆಲಸ ಮಾಡ್ಕೋಬಹುದು, ಸ್ವಲ್ಪ ಕಡಿಮೆ ಇದ್ರೂ ಪರವಾಗಿಲ್ಲ, ಕೆಲಸವನ್ನ ಸಾಗಿಸಬಹುದು. ಒಳ್ಳೇದು, ನಿಮ್ಗೆ ಒಳ್ಳೇದಾಗ್ಲಿ, ಒಳ್ಳೆ ಜೀವನ ಸಂಗಾತಿ ಸಿಗ್ಲಿ, ಮದುವೆ ಆಗ್ಲಿ. ಇಬ್ರು ದುಡಿತೀರಾ ಆಮೇಲೆ?
3: ಇಬ್ರು ದುಡಿತೀವಿ.
1: ಆಮೇಲೆ ಮುಂದೆ ಅವರು ಕೂಡ ದುಡಿಲೇಬೇಕು. ಮುಂದೆ
3: ದುಡಿತಾರೆ, ಏನ್ ಮಾಡ್ತಾರೋ ಗೊತ್ತಿಲ್ಲ ಸರ್.
1: ಅವರಿಗೆ ಚೆನ್ನಾಗಿ ನೋಡ್ಕೊಳ್ಳಿ.
3: ಆದ್ರೆ ನಮ್ಗೆ ಅಂತ ಬಿಡಗಾಡಿಲ್ಲ,
1: ಬಿಡಗಾಡಿಲ್ಲ, ದುಡಿಲೇಬೇಕು. ಗಂಡಸು ಅಂತನವನು ಯಾವತ್ತು ಪುರುಷ ಯಾವತ್ತು ಹೊರಗಡೆ ದುಡಿತಾ ಇರ್ತಾನೆ, ಮನೆ ಕೆಲಸವನ್ನು ನೋಡ್ಕೊಂಡು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಂಡ್ಬಿಟ್ರೆ ಸಾಕು ಅಲ್ವಾ?
3: ಅಷ್ಟೇ ಸರ್.
1: ಆಯ್ತು, ಥ್ಯಾಂಕ್ ಯು
3: ಸರ್.
1: ಈಗ ಕೆಲಸ ಅಂತ ಅನ್ನೋದು ನಾವು ಇದೀಗ ಮಾತಾಡ್ತಿದ್ದಂಗೆ ಅನೇಕ ಯಂತ್ರಗಳನ್ನ ಕ್ರೇನ್ಗಳನ್ನ ಬಳಸ್ತಾರೆ. ಇಲ್ಲಿ ಅದರ ಒಂದು ಉಸ್ತುವಾರಿ ನೋಡಿಕೊಂಡು ಇಲ್ಲಿ ವಸ್ತುಗಳನ್ನ ಮೇಲೆ ಸಾಗಿಸೋ ಕೆಲಸ ಮಾಡ್ತಾ ಇದ್ದಾರೆ ಒಬ್ರು. ನಮಸ್ಕಾರ, ನಿಮ್ಮ ಹೆಸರೇನು?
4: ಕುಮಾರ್.
1: ಕುಮಾರ್, ಕುಮಾರ್ ಅವರೇ, ಈಗ ಈ ಒಂದು ಕಟ್ಟಡ ಕಟ್ಟುವಾಗ ನಿಮ್ಮ ಜವಾಬ್ದಾರಿಗಳು ಏನೇನು, ಏನೇನು ಕೆಲಸ ಮಾಡ್ತೀರಾ?
4: ಸಿಮೆಂಟ್ ಕೊಡೋದು, ಮಾಲ್ ಕಲಿಸ್ಕೊಡೋದು, ತಳಗಿಲ್ಲದ ಮೆಟ್ರೋಲ್ ಮೇಲೆ ಕಳಿಸೋದು, ಆಮೇಲೆ ಮೆಟ್ರೋ ತಳಗಿಳಿಸೋದು.
1: ಈಗ ಒಂದು ಕ್ರೇನ್ ಇಟ್ಟಿದ್ದೀರಲ್ಲ, ಫಿಕ್ಸ್ ಆಗಿದೆ, ಅದನ್ನ ಆಪರೇಟ್ ಮಾಡೋರು ಯಾರು?
4: ನಾವೇ ಸರ್.
1: ನಿಮ್ಗೆ ಗೊತ್ತು ಎಲ್ಲಿ ಬಟನ್ ಹಾಕಿದ್ರೆ ಏನಾಗತ್ತೆ, ಮತ್ತೆ ಎಷ್ಟು ಪ್ರಮಾಣದಲ್ಲಿ ಮೇಲೆ ತಗೋಬೇಕು ಗೊತ್ತು?
4: ಹೌದು ಸರ್.
1: ಈಗ ಅದನ್ನ ಆಪರೇಟ್ ಮಾಡೋದು ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಸಾಮಾನ್ಯ ಬೇರೆ ಕೆಲಸದವರು ಮಾಡ್ಬೋದಾ?
4: ಅಂದ್ರೆ ತಿಳ್ಕೊಬೇಕು ಸರ್, ಮಿಷನ್ ಮಾಹಿತಿ ತಿಳ್ಕೊಂಡ್ರೆ ಗೊತ್ತಾಗ್ತದೆ
1: ಅಷ್ಟೇ. ನೀವೇನು ಓದಿದ್ದೀರಾ?
4: ಸರ್, ನಾನು 7ನೇ ಕ್ಲಾಸ್ ಅಷ್ಟೇ.
1: ಓ, ಒಟ್ಟಾರೆ ಈಗ ನಿಮ್ಮ ಟೋಟಲಿ ಈ ಕಟ್ಟಡದಲ್ಲಿ ಕೆಲಸ ಮಾಡೋರು ಹೆಚ್ಚು ಕಡಿಮೆ ಸ್ವಲ್ಪ ಕಡಿಮೆ ಓದ್ದವರೇ ಇದ್ದೀರಾ? ಜಾಸ್ತಿ ಓದಿದ್ರಿ ಇರಲ್ಲಂತೀರಾ? ಈಗ ಜಾಸ್ತಿ ಓದೋರ್ಗೂ ಕೆಲಸಲ ಕೆಲಸ ಸಿಗಲ್ಲ ಬೇರೆ ಕಡೆ, ಅವರು ಕೂಡ ಕೆಲಸ ಮಾಡ್ಬೇಕಂತ ಅನ್ಸುತ್ತೆ. ಅವ್ರು ಅಂತವ್ರು ಏನಾರ ಮಾಡ್ತಿರ್ತೀರಾ ಅಥವಾ ಬೇರೆ ಬಿಲ್ಡಿಂಗ್ ನಲ್ಲಿ ಚೆನ್ನಾಗಿ ಜಾಸ್ತಿ ಓದೋರು ಕೂಡ ಕೆಲಸ ಮಾಡ್ತಾ ಇದಾರ ಅಂತ ಅನ್ಸುತ್ತ ನಿಮ್ಗೆ? ಗೊತ್ತಿಲ್ಲ ನಿಮ್ಗೆ. ಈಗ ಬಿ ಎ ಓದೋರು ಕೂಡ ನಿಮ್ ಜೊತೆ ಎಲ್ಲಾರ ಕೆಲಸ ಮಾಡಕ್ ಬಂದಿದ್ದಾರಾ ಯಾರಾದ್ರು? ಊರಲ್ಲಿ ಹೆಂಗೆ?
4: ಊರಲ್ಲಿದ್ರೆ ಜಮೀನು ಕೆಲಸ.
1: ಅಲ್ಲಿ ಓದೋರು ಕೆಲಸಕ್ಕೆ ಬರ್ತಾರಾ?
4: ಇಲ್ಲ ಸರ್.
1: ಒಟ್ಟು ಓದೋರು ಕೆಲಸಕ್ಕೆ ಬರಲ್ಲ, ಕೂತ್ಕೊಂಡೇ ಇರ್ಬೇಕು ಮನೆಯಲ್ಲಿ ಅಂತ. ಅಲ್ಲಿ ಕೂತ್ಕೊಂಡ್ಬಿಟ್ರೆ ಅವರಿಗೆ ದುಡ್ಡು ಹಾಕೋರು ಯಾರು ಮತ್ತೆ? ಅಂದ್ರೆ ಅಲ್ಲ ಹೇಳಿದೆ, ಸುಮ್ಮನೆ ಅಪ್ಪ ಅಮ್ಮ ಅವರ ಗಳಿಕೆನಲ್ಲಿನೇ ಕೂತ್ಕೊಂಡು ತಿನ್ಬೇಕು ಅಂದ್ರೆ ಜೀವನ ನಡೆಯಲ್ಲ.
4: ಇಲ್ಲ ಸರ್,
1: ನೀವು ಸತತವಾಗಿ ದುಡಿತಾ ಇದ್ದೀರಿ, ಹಾಗಾಗಿ ದುಡಿಮೆ ದುಡ್ಡಿನ ತಾಯಿ ಅನ್ನೋ ನಿಮ್ಗೆ ಗೊತ್ತು. ಊರ್ ಕಡೆ ಏನೇನಿದೆ ಕೆಲಸ ನಿಮ್ದು?
4: ಜಮೀನು ಸರ್.
1: ಎಷ್ಟು ಎಕರೆ ಇದೆ?
4: 3 ಎಕರೆ ಇದೆ ಸರ್.
1: ಸೊ ಅದನ್ನ ಮಾಡ್ಸೋರು ಯಾರು?
4: ಅಲ್ಲಿ ಅಪ್ಪ ಅಮ್ಮ, ಅಲ್ಲಿ ಇಬ್ರು ತಮ್ಮಾರಿದ್ದಾರೆ, ಮಾಡ್ತಾರೆ ಸರ್.
1: ಮಾಡ್ತಾರೆ. ಈಗ ನಿಮಗೆ ಇಲ್ಲಿ ಇರ್ಲಿಕ್ಕೆ ವ್ಯವಸ್ಥೆ
4: ರೂಮ್ ಇದೆ ಸರ್?
1: ಇದೆಯಾ? ಅಂದ್ರೆ ಕಟ್ಟಡ ಮಾಲೀಕರೇ ವ್ಯವಸ್ಥೆ ಮಾಡಿರ್ತಾರೋ ಅಥವಾ ಹೆಂಗೆ?
4: ಅವರೇ ವ್ಯವಸ್ಥೆ, ರೂಮ್ ಗಿಮ್ಮೆಲ್ಲ ಅವ್ರದ್ದೇ
1: ಮಾಡಿರ್ತಾರಾ
4: ಸರ್?
1: ಈಗ ನಿಮ್ ಮಕ್ಕಳು ಸಣ್ಣ ಸಣ್ಣ ಇರ್ತಾರೆ ಅಂತಕೋಣ, ನೀವಂತಲ್ಲ ನೀವಾಗ್ಲಿ ಯಾರಾಗ್ಲಿ, ಅವ್ರಿಗೆ ಒಂದಿಷ್ಟು ಏನೋ ಸ್ಕೂಲಿಗೆ ಹೋಗ್ಬೇಕಾಗತ್ತೆ, ಅವರಿಗೆ ಏನೋ ಒಂದು ಆರೋಗ್ಯದ ಸಮಸ್ಯೆ ಬರುತ್ತೆ, ಅವಾಗೆಲ್ಲ ಯಾರು ನೋಡ್ಕೊಳ್ತಾರ ಅವನ್ನೆಲ್ಲ?
4: ಇಲ್ಲಿದ್ರೆ ಇಲ್ಲೇ ನಾವು ನೋಡ್ಕೊಂತೀವಿ, ಇಲ್ಲಾಂದ್ರೆ ಊರಲ್ಲಿ ಅಪ್ಪ ಅಮ್ಮ ಇರ್ತಾರೆ.
1: ಸೊ ಮಕ್ಕಳನ್ನ ಸಾಮಾನ್ಯವಾಗಿ ಊರಲ್ಲಿ ಬಿಟ್ಟು ಬಂದಿರ್ತೀವಿ, ಸ್ವಲ್ಪ ಶಾಲೆಗೆಲ್ಲ ಹೋಗ್ತಿದ್ರೆ ಶಾಲೆಗೆ ಹೋಗ್ಲಿ ಅಂತ ಬಿಟ್ಬಿಡ್ತೀವಿ. ತೀರಾ ಸಣ್ಣ ಇದ್ರೆ
4: ಸಣ್ಣದ್ರೆ ಅಲ್ಲೇ ಇರ್ತಾರೆ,
1: ಅಲ್ಲೇ ಇರ್ತಾರೆ. ಈ ಗಂಡ ಹೆಂಡತಿ ಜೊತೆಗೆ ಇಲ್ಲಿ ಬಂದಿರ್ತಾರೆ, ಜಸ್ಟ್ ಸಂಸಾರ ಮಾಡ್ಕೊಂಡ್ ಬಂದಿರ್ತಾರೆ, ನಿಮಗೆಲ್ಲ ಅಡುಗೆ ಊಟ ಎಲ್ಲ ಅಡುಗೆ ಮಾಡ್ಬೇಕಲ್ಲ, ಯಾರು ಮಾಡ್ತಾರೆ?
4: ಈಗ ನಾವೇ ಮಾಡ್ಕೊಂತೀವಿ ಸರ್, ಈಗ ನಾವೇ ಬ್ಯಾಚುಲರ್ ಇದೀವಿ, ನಾವೇ ಮಾಡ್ತೇವೆ. ಮತ್ತೆ
1: ಹಾಗೆ ಈಗ ಮದುವೆ ಮತ್ತೆ ಮುಂದೆ
4: ಮುಂದೆ ಈಗ ಊರಲ್ಲಿ ಮನೆ ಕಟ್ಟಿಸ್ತಿದ್ವಿ, ಮನೆ ಮುಗಿದ್ರೆ ಮತ್ತೆ ಮದುವೆ ಮಾಡ್ತೇವೆ ಸರ್.
1: ನೋಡಿ, ಒಂದು ದುಡಿಮೆ ಮಾಡ್ಬೇಕು, ಒಂದು ಮನೆ ಮಾಡ್ಬೇಕು, ಆಮೇಲೆ ಮಡದಿ ಮನೆಗೆ ಬರ್ಬೇಕು. ಒಳ್ಳೇದು, ತುಂಬ ಸಂತೋಷ ನಿಮ್ಮ ಎಲ್ಲರ ಜೀವನ ನೋಡಿ. ಕಷ್ಟದ ಜೀವನದಲ್ಲಿ ಕೂಡ ಸಾಕಷ್ಟು ಸವಾಲುಗಳಿವೆ, ಅನೇಕ ಸಮಸ್ಯೆಗಳಿವೆ. ಆ ಸಮಸ್ಯೆ ಪರಿಹಾರ ಮಾಡೋಕ್ಕೆ ನೀವು ದುಡಿತಾ ಇರ್ತೀರಿ, ಸಾಲ ಮಾಡಿರ್ತೀರಾ, ಅದು ಕೂಡ ತೀರಬೇಕು ಅನಿವಾರ್ಯವಾಗಿ. ದುಡಿಮೆ ಅಂತ ಅನ್ನೋದು ಒಂದು ನಾಲೆಜ್ ಇದ್ದಂಗೆ, ದೊಡ್ಡ ದೊಡ್ಡ ಒಳ್ಳೊಳ್ಳೆ ಕಟ್ಟಡಗಳನ್ನು ಕಟ್ಟಿದ್ದೀವಿ ನಾವು ಅಂತಿರುತ್ತೆ. ನೀವು ಕಟ್ಟುವವರು ನೀವು ಅಲ್ವಾ? ಈ ಕೆಡುವವರು ನೋಡಿದಾಗ ಕಟ್ಟುವವರು ಬಹಳ ದೊಡ್ಡ ವ್ಯಕ್ತಿಗಳು. ಒಳ್ಳೇದು, ನಮಸ್ಕಾರ.
5: ಇದುವರೆಗೆ

ಕಾರ್ಮಿಕರಿಗಾಗಿ ಕಾರ್ಯಕ್ರಮದಲ್ಲಿ ಇದುವರೆಗೆ ಕಟ್ಟಡ ಕಾರ್ಮಿಕರೊಂದಿಗೆ ಮಾತುಕತೆ ಕೇಳಿದಿರಿ. ಪ್ರಸ್ತುತಿ ಜಾಂಪಣ್ಣ ಆಶಿಹಾಳ್. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿ

ಅದಕ್ಕೆ ಕನ್ನಡಕ್ಕೊಬ್ಬನೇ ರಾಜಕುಮಾರ ಅನ್ನೋ ಹೆಸರು ಬಂದಿರೋದು. ಅವಿದ್ಯಾವಂತನಾದ ಕಾಳಪ್ಪನಿಗೆ ಕಾಳಿಕಾದೇವಿ ಪ್ರತ್ಯಕ್ಷವಾಗುವುದು ಒಂದು ಪವಾಡವೇ ಸರಿ. ಆ ಪವಾಡವೇ ಅದ್ಭುತ ರಸ.

0: ನನಗೆ ಅಪೂರ್ವವಾದ ಅವಕಾಶ ಕಲ್ಪಿಸಿಕೊಟ್ಟ ನನ್ನ ಆತ್ಮೀಯರು ಶ್ರೇಯೋಭಿಲಾಷಿಗಳು ಆದ ನಿಮಗೂ ನನ್ನ ಅನಂತಾನಂತ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಈ ಕಾರ್ಯಕ್ರಮ ಮುಗಿಸುತ್ತಿದ್ದೇನೆ. ಜೈ ಕನ್ನಡ ತಾಯಿ, ಜೈ ಭುವನೇಶ್ವರಿ.
1: ಕೇಳುಗರೆ, ಗೋಟೂರಿಯವರ ಕಾರ್ಯಕ್ರಮದ ಮುಂದುವರೆದ ಭಾಗ ಮುಂದಿನ ಭಾನುವಾರ ಇದೇ ಸಮಯಕ್ಕೆ ಪ್ರಸಾರವಾಗಲಿದೆ. ಇದು ನಮ್ಮ ಧ್ವನಿಮುದ್ರಣ ಭಂಡಾರದಿಂದ ಆರಿಸಿದ ಕಾರ್ಯಕ್ರಮ. ನಮಸ್ಕಾರ.
2: ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ ಕೇಳಿದ

0: ರಂಗಪ್ಪ, ಕೋಟಿಗೆಲ್ಲಿ ಹೊಸ ಹಸು ಕಟ್ತಾ ಇದ್ಯಾ? ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು?
1: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಮಹಿಮೆ ಅಣ್ಣ.
2: ಹೌದಣ್ಣ, ಗೃಹಲಕ್ಷ್ಮಿ ಉಚಿತ ಕರೆಂಟ್ ನಿಂದೆಲ್ಲ ಉಳಿತಾಯ ಆಗಿರೋ ಹಣ ನಮ್ಗೆ ಆಸರೆಯಾಗಿದೆ. ಈಗ ಹೈನುಗಾರಿಕೆಯಿಂದ ದಿನಕ್ಕೆ ಹೆಚ್ಚುವರಿ ಆದಾಯ ಬರ್ತಿದೆ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
4: ಈಗ ಕೇಳೋಣ ನ್ಯಾಯವಾಣಿ
5: ಆಕಾಶವಾಣಿ. ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.

0: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ಜೀವಿಗಳು ಹುಟ್ಟಿ ಬೆಳೆಯಲು ಪೋಷಕವಾದ ಪರಿಸರ ಈ ಭೂಮಿಯಲ್ಲಿ ಮಾತ್ರ ಇದೆ.
2: ಗಾಳಿ, ನೀರು, ಮಣ್ಣು, ಈ ಭೌತಿಕ ಅಂಶಗಳೆಲ್ಲ ಸೇರಿದ ಆವರಣ ಪರಿಸರ.
1: ಪಕ್ಷಿ, ಪ್ರಾಣಿ, ಉರಗ, ಜಲಚರ, ಹೀಗೆ ಮನುಷ್ಯನನ್ನು ಹೊರತುಪಡಿಸಿ ಎಲ್ಲ ಜೀವಿಗಳು ಪರಿಸರದ ನೈರ್ಮಲ್ಯವನ್ನು ಉಳಿಸಿಕೊಂಡು ಬರುತ್ತಿವೆ. ಆದರೆ ಮನುಷ್ಯನ
2: ಅನಾದರ ಸ್ವಾರ್ಥಗಳೇ ಪರಿಸರ ಮಾಲಿನ್ಯ, ಪರಿಸರ ನಾಶಕ್ಕೆ ಕಾರಣ. ಪರಿಸ್ಥಿತಿ ಕೈಮೀರಿ ಹೋಗುವ ಮೊದಲೇ ನಮಗಾಗಿ, ನಮ್ಮ ಮಕ್ಕಳಿಗಾಗಿ ಪರಿಸರವನ್ನು ಉಳಿಸೋಣ.

0: Akashvani FM Rainbow 101.3 MHz Musically yours.
1: ಸಮಯ ಆಗಿದೆ 3:07 ಇದು ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮ ಹೊಂ ಬಿಸಿಲು. ಪ್ರಶ್ನೆ ಉತ್ತರಗಳ ರಸಪ್ರಶ್ನೆ ಕಾರ್ಯಕ್ರಮ ಹೊಂ ಬಿಸಿಲು ಕಾರ್ಯಕ್ರಮ ಇದು. ಕಾರ್ಯಕ್ರಮ ಶುರು ಮಾಡೋಣ, ತಡ ಮಾಡೋದೇ ಬೇಡ. ನನಗಂತೂ ಗೊತ್ತು ನೀವೆಲ್ಲ ಕಾತರದಿಂದ ಕಾಯ್ತಾ ಇದ್ದೀರಾ ಅಂತ. ಹೊಸ ಕೇಳುಗರು ಕೂಡ ಜೊತೆಯಾಗಿದ್ದಾರೆ, ಅವರಿಗೆ ನಮ್ಮ ದೂರವಾಣಿ ಸಂಖ್ಯೆ ಹೇಳಿಬಿಡೋಣ. 9480901013 ಈ ಸಂಖ್ಯೆಗೆ ನಿಮ್ಮ ಉತ್ತರಗಳನ್ನ ಕಳಿಸ್ಕೊಡ್ಬೇಕು, ನಿಮ್ಮ ಹೆಸರು ಹಾಗೂ ಊರಿನ ಹೆಸರಿನೊಂದಿಗೆ. ಹೊಂ ಬಿಸಿಲಿನಲ್ಲಿ ಮೊದಲ ಪ್ರಶ್ನೆ ಹೀಗಿದೆ ಸ್ನೇಹಿತರೆ. ಮಾಲ್ಗುಡಿ ಡೇಸ್, ನಮಗೆಲ್ಲ ಗೊತ್ತು ಈ ಜನಪ್ರಿಯ ಧಾರಾವಾಹಿಯ ಶೂಟಿಂಗ್ ನಡೆದಿದ್ದು ಎಲ್ಲಿ ಅನ್ನೋದನ್ನ ನೀವು ನನಗೆ ತಿಳಿಸ್ಕೊಡ್ಬೇಕು.

ಚಿನ್ನ ಚಿತ್ರದ ಹಾಡನ್ನ ಕೇಳ್ತಾ ಇದ್ವಿ. ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ಪ್ರಶ್ನೆ ಕೇಳಿದ್ದೆ ನಾನು, ಜನಪ್ರಿಯ ಧಾರಾವಾಹಿ ಮಾಲ್ಗುಡಿ ಡೇಸ್ನ ಶೂಟಿಂಗ್ ನಡೆದಿದ್ದು ಎಲ್ಲಿ ಅಂತ. ಅನೇಕ ಕೇಳುಗರು ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ನೇತ್ರಾ ಕೆಂಗೇರಿಯಿಂದ, ಹೆಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆಯಿಂದ, ಹೊನ್ನೂರಲ್ಲಿ ಸರ್ ಉತ್ತರವನ್ನು ಕಳಿಸಿದ್ದಾರೆ, ನಿತ್ಯ ಬೂದಿಹಾಳ್ನಿಂದ, ಉಷಾಬಿ ಪ್ರಕಾಶ್ ಮೈಸೂರಿನಿಂದ, ಮಂಗಳ ಮೈಸೂರಿನಿಂದ, ವಾಣಿಶ್ರೀ ಧಾರವಾಡದಿಂದ, ಗಾಯತ್ರಿ ಅವರು ಕೂಡ ಧಾರವಾಡದಿಂದ ಸಂದೇಶ ಕಳಿಸಿದ್ದಾರೆ, ರಾಕೇಶ್ ಹರಿಹರ, ಬಿ ಎಂ ವಿಶ್ವನಾಥ್ ರಾಮಸಾಗರ ಬಳ್ಳಾರಿ ಜಿಲ್ಲೆಯಿಂದ, ಗುರುರಾಜ್ ಕುಟುಂಬ ವಿರೂಪಾಕ್ಷಪುರದಿಂದ, ಎಸ್ ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ಗುರುದೇವ ಭಾಗವತ್ ತುರುವೇಕೆರೆ ಸಂದೇಶ ಕಳಿಸಿದ್ದಾರೆ, ಹಾಗೆ ಸುಭಾನ್ ಕೋರಿ ಹಂಪಸಾಗರದಿಂದ,

ಹರಿಹರನ್ ವಿಜ್ಞಾನ ನಗರದಿಂದ ಓ ಅನೇಕ ಕೇಳುಗರು ಸಂದೇಶವನ್ನು ಕಳಿಸ್ತಾನೆ ಇದ್ದಾರೆ, ಇನ್ನು ಅನೇಕ ಕೇಳುಗರು ಸಂದೇಶವನ್ನು ಕಳಿಸಿದ್ದಾರೆ. ಸರಿಯಾದ ಉತ್ತರ ಆಗಿತ್ತು ಶಿವಮೊಗ್ಗದ ಆಗೊಂಬೆ. ಆಗೊಂಬೆಯಲ್ಲಿ ಇದರ ಒಂದು ಈ ಧಾರಾವಾಹಿಯ ಚಿತ್ರೀಕರಣ ನಡೆದಿತ್ತು. ಸರಿಯಾದ ಉತ್ತರ ಕೊಟ್ಟವರಿಗೆ ಮೆಚ್ಚುಗೆಯ ಚಪ್ಪಾಳೆ.

ಮುಂದಿನ ಪ್ರಶ್ನೆ ಹೇಗಿದೆ ಸ್ನೇಹಿತರೆ, ಮುತ್ತೈದೆ ಭಾಗ್ಯ ಚಿತ್ರದಲ್ಲಿ ನಟ ಪ್ರಭಾಕರ್ ಅವರಿಗೆ ಮಗಳಾಗಿ ಅಭಿನಯಿಸಿದ ನಟಿ ಯಾರು? ಇನ್ನೊಂದ್ಸಲ ಪ್ರಶ್ನೆ, ಮುತ್ತೈದೆ ಭಾಗ್ಯ ಚಿತ್ರದಲ್ಲಿ ನಟ ಪ್ರಭಾಕರ್ ಅವರಿಗೆ ಮಗಳಾಗಿ ಅಭಿನಯಿಸಿದ ನಟಿ ಯಾರು ಅಂತ ನೀವು ನನಗೆ ತಿಳಿಸ್ಕೊಡ್ಬೇಕು.

ಮೇಘಮಾಲೆ ಚಿತ್ರದಿಂದ ಹಾಡು ಪ್ರಸಾರ ಆಗ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾರವರ ಧ್ವನಿಯಲ್ಲಿ ಸಂಗೀತ ಸಾಹಿತ್ಯ ಹಂಸಲೇಖ.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಕಿರಾಣಿ ಅಂಗಡಿಗೆ ಫ್ರಿಡ್ಜ್ ಬೇಕಂದ್ರೆ ಮುಂದಿನ ಸಲ ನೋಡೋಣ ಅಂತಿದ್ದೆ, ಈಗ ಹೇಗ್ ತಂದೆ?
2: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಪುಣ್ಯ ಕಣೆ.
1: ತಿಂಗಳಿಗೆ 5,000 ರೂಪಾಯಿ ಉಳಿತಾಯ ಆಗ್ತಿದೆ, ಆ ಹಣದಲ್ಲೇ ಫ್ರಿಡ್ಜ್ ತಗೊಂಡೆ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

ಹೊಂಬಸಿಲ್ನಲ್ಲಿ ಪ್ರಶ್ನೆ ಕೇಳಿದೆ ನಾನು. ಮುತ್ತೈದೆ ಭಾಗ್ಯ ಚಿತ್ರದಲ್ಲಿ ನಟ ಪ್ರಭಾಕರ್ ಅವರಿಗೆ ಮಗಳಾಗಿ ಅಭಿನಯಿಸಿದ ನಟಿ ಯಾರು ಅಂತ ಅನೇಕ ಕೇಳುಗರು ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಜಗದಾಂಬಿಕಾ ಹಂಸವೇಣಿ ಉತ್ತರವನ್ನು ಕಳಿಸಿದ್ದಾರೆ. ಸರಿಯಾಗಿತ್ತು ಅವರ ಉತ್ತರ. ಅಂಜನಪ್ಪ ಮಳಮಾಚನಹಳ್ಳಿ ಶಿಡ್ಲಘಟ್ಟಿಂದ ಸರಿಯಿತು. ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ. ಹಸನ್ ಸಾಬ್ ಹನುಮಂತಪುರದಿಂದ. ಶ್ರೀಲಕ್ಷ್ಮಿ ಗುರುರಾಜ್ ಟೆಲಿಕಾಂ ಲೇಔಟ್ನಿಂದ ಸರಿಯಿತ್ತು. ಸಿಂಧನೂರಿಂದ ಆನಂದ್ ಅಧೋನಿ ಸರಿಯಿತು ಅವರ ಉತ್ತರ. ಸುಮಿತ್ರ ಸಂಡೂರಿನಿಂದ. ಪದ್ಮಶ್ರೀ ರಾಮಚಂದ್ರಪುರಂನಿಂದ. ಎಸ್ ಎಂ ಶೋಭಾ ಹಾಸನದಿಂದ. ವೇದಶೆಟ್ಟಿ ಕಾಳಾವರದಿಂದ ಸರಿಯಿತು ಅವರ ಉತ್ತರ. ತೀರ್ಥನ ಬಳಗ ಮಲ್ಲಾಡಿಹಳ್ಳಿಯಿಂದ ಸರಿಯಿದೆ ಅವರ ಉತ್ತರ. 719 ಅವರ ಸಂಖ್ಯೆ ಕೊನೆಯಾಗುತ್ತೆ. ಹೌದು, ಸರಿಯಾದ ಉತ್ತರ ಆಗಿತ್ತು ನಟಿ ಮಂಜುಳಾ ಶರ್ಮಾ. ನಟಿ ಮಂಜುಳಾ ಶರ್ಮಾರವರು ಮುತ್ತೈದೆ ಭಾಗ್ಯದಲ್ಲಿ ಮಗಳಾಗಿ ಅಭಿನಯವನ್ನು ಮಾಡಿದರು. ಸರಿಯಾದ ಉತ್ತರ ಕೊಟ್ಟವರಿಗೆ ಮೆಚ್ಚುಗೆ ಚಪ್ಪಾಳೆ.

ಸಮಯ ಆಗಿದೆ 3:22:18. ಹೊಂಬಿಸಿಲಿನಲ್ಲಿ ನಾವು ನೀವು ಪ್ರಶ್ನೆ ಉತ್ತರಗಳ ಆಟವನ್ನು ಆಡ್ತಾ ಇದ್ದೀವಿ. ಮುಂದಿನ ಪ್ರಶ್ನೆ ಹೇಗಿದೆ ಸ್ನೇಹಿತರೆ, ಮನಮೆಚ್ಚಿದ ಮಡದಿ ಸಿನಿಮಾದಲ್ಲಿ ಉದಯ್ ಕುಮಾರ್ ನಿರ್ವಹಿಸಿದ ಪಾತ್ರದ ಹೆಸರೇನು? ಮನಮೆಚ್ಚಿದ ಮಡದಿ ಸಿನಿಮಾದಲ್ಲಿ ಉದಯ್ ಕುಮಾರ್ ಅವರು ನಿರ್ವಹಿಸಿದ ಪಾತ್ರದ ಹೆಸರನ್ನು ನೀವು ನನಗೆ ತಿಳಿಸ್ಕೊಡ್ಬೇಕು. ನಮ್ಮ ಸಂಖ್ಯೆ 9489091013.

ಮಹಾತ್ಮ ಚಿತ್ರದಿಂದ ಹಾಡು ಪ್ರಸಾರ ಆಗ್ತಾ ಇದೆ. ಶಾಸ್ತ್ರಿ ದಂಪತಿಯ ಕಂಠದಲ್ಲಿ ಕೆ ಕಲ್ಯಾಣ್ ಅವರ ಸಾಹಿತ್ಯ, ವಿ ರವಿಚಂದ್ರನ್ ಅವರ ಸಂಗೀತ.

0: ಭಾರತ ಅಪೂರ್ವವಾದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿರುವ ದೇಶ. ಒಂದು ನಾಡು ತನ್ನ ಇತಿಹಾಸವನ್ನು ಮರೆಯುವುದೆಂದರೆ ನಾಡಿನ ಭವ್ಯ ಸಿರಿವಂತಿಕೆಯನ್ನು ಅದು ಕಳೆದುಕೊಂಡಿತು ಎಂದೇ ಅರ್ಥ.
1: ಯೇ ದೇಶ ಕ್ಯಾ ಹೈ ತೀರ್ಥ ಕಾ ಸ್ಥಾನ ಹೈ ಮೇರಾ, ಯೇ ದೇಶ ಮೇರಿ ಜಾನ್ ಹೈ.
2: ನಮ್ಮ ಪರಂಪರೆಯ ಭವ್ಯತೆಯನ್ನು ತಿಳಿಯುವುದು ಪ್ರಾಚೀನರ ರುಚಿ ಅಭಿರುಚಿ ಪ್ರತಿಭೆ ಪರಿಶ್ರಮ ಕಾಣಿಕೆ ಮತ್ತು ಕಾಣಿಕೆಯನ್ನು ಮುಂದಿನ ಪೀಳಿಗೆಗೆ ಜೋಪಾನವಾಗಿ ಕೈದಾಟಿಸುವುದು ಪ್ರತಿ ಪ್ರಜೆಯ ಜವಾಬ್ದಾರಿ.
0: ಸಾಹಿತ್ಯ, ಲಲಿತ ಕಲೆ, ಶಿಲಾಶಾಸನಗಳು, ತಾಡವೋಲೆ, ವಾಸ್ತುಶಿಲ್ಪ, ಪ್ರಾಚೀನ ವಿಗ್ರಹಗಳು, ನಾಣ್ಯಗಳು ಮತ್ತು ಸ್ಮಾರಕಗಳ ರಕ್ಷಣೆ ಪ್ರತಿಯೊಬ್ಬನ ಹೊಣೆ.
3: ಕಯ್ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
4: ಆಶಕ್ಕ,

0: ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲು ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
1: ಎಂಥ ತಪ್ಪು ಮಾಡ್ಲಿಕತ್ತಿದಿ?
2: ಕೂಸಿಗೆ 6 ತಿಂಗಳ ತನಕ ಎದಿ ಹಾಲು ಮಾತ್ರ ಕೊಡ್ಬೇಕು. ಆಮೇಲೆ ಅದ್ರ ಜೊತೆ ಬೇರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು. ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದೆ.
3: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ. ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ನಮ್ಮ ದೇಶ ಭಾರತ ಪ್ರತಿದಿನ ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಯುತ್ತಿದೆ. ಭಾರತದ ವೇಗಕ್ಕೆ ಒಂದು ಸಾಲಿಡ್ ಸಂಗಾತಿ ಇದ್ದಾನೆ, ಅದುವೇ ಗೇಲ್ ಇಂಡಿಯಾ ಲಿಮಿಟೆಡ್, ಒಂದು ಮಹಾರತ್ನ ಪಿಎಸ್ಯು, ದೇಶದ ಭದ್ರತೆಯ ಬೆನ್ನೆಲುಬು. ಇದರಲ್ಲಿದೆ ಕ್ಲೀನ್ ಫ್ಯೂಲ್ ಸೊಲ್ಯೂಷನ್ಸ್ ನ ಭರವಸೆ. ಸಿಎನ್ಜಿ, ಪಿಎನ್ಜಿ ಮತ್ತೆ ಎಲ್ಎಚ್ಎನ್ಜಿ ತರ ಸೇಫ್, ಸ್ಮಾರ್ಟ್ ಹಾಗೂ ಸಸ್ಟೈನಬಲ್ ಎನರ್ಜಿ ನೀಡುತ್ತೆ. ಪ್ರತಿ ಮನೆ, ಪ್ರತಿ ನಗರ, ಪ್ರತಿ ಇಂಡಸ್ಟ್ರಿಯ ಉದ್ಯಮಕ್ಕಾಗಿ ಎಲ್ಲಾ ನ್ಯಾಷನಲ್ ಸೇಫ್ಟಿ ಮತ್ತು ಕಂಪ್ಲಯನ್ಸ್ ಪ್ರೋಟೋಕಾಲ್ಸ್ ನ ಫಾಲೋ ಮಾಡ್ತಾ ದೇಶದಾದ್ಯಂತ ತನ್ನ ಬೃಹತ್ ಪೈಪ್ಲೈನ್ ನೆಟ್ವರ್ಕ್ ನಿಂದ ನಗರಗಳು, ಹಳ್ಳಿಗಳು ಮತ್ತು ಕೈಗಾರಿಕೆಗಳನ್ನ ಜೋಡಿಸುತ್ತಿದೆ.
5: ಈ ಪವರ್ ಗೇಲ್ ನ ಅಂಡರ್ ಗ್ರೌಂಡ್ ಪೈಪ್ಲೈನ್ಸ್ ನಿಂದ ಸಾಧ್ಯವಾಗುತ್ತದೆ. ಅವರು ಮೌನವಾಗಿ ಕೆಲಸ ಮಾಡುತ್ತಾರೆ, ಆದರೆ ಅವರ ಸೇಫ್ಟಿಯಲ್ಲಿ ನಿಮ್ಮ ಪಾತ್ರ ಮುಖ್ಯವಾಗಿದೆ. ಹಾಗಾಗಿ ಗ್ಯಾಸ್ ಲೀಕ್ ಆಗುತ್ತಿರುವ ಅನುಮಾನ ಬಂದರೆ ತಕ್ಷಣ ಟೋಲ್ ಫ್ರೀ ನಂಬರ್ 1800 11 8430 ಅಥವಾ 15101 ಗೆ ಕರೆ ಮಾಡಿ. ಮುಖ್ಯವಾಗಿ ಗೇಲ್ ಅವರ ಪರ್ಮಿಷನ್ ಇಲ್ಲದೆ ಪೈಪ್ಲೈನ್ ಹತ್ತಿರ ಅಗೆಯುವುದನ್ನು ಮಾಡಬೇಡಿ.
4: ಗೇಲ್ ಇಂಡಿಯಾ ಲಿಮಿಟೆಡ್ ಪ್ರತಿಯೊಂದು ಕೊನೆಯನ್ನು ಜೋಡಿಸಿ, ಪ್ರತಿಯೊಂದು ಮನೆಯನ್ನು ಬೆಳಗಿಸಿ, ದೇಶವನ್ನು ಮುಂದಕ್ಕೆ ಸಾಗಿಸಿ. ಸುರಕ್ಷತೆ, ಸ್ವಚ್ಛ ಹಾಗೂ ಸ್ಮಾರ್ಟ್ ಎನರ್ಜಿ ಒಂದಿಗೆ.

ಹೊಂಬಸ್ಸಿನಲ್ಲಿ ಮೂರನೇ ಪ್ರಶ್ನೆ ಕೇಳಿದೆ ನಾನು. ಮನಮೆಚ್ಚಿದ ಮಡದಿ ಸಿನಿಮಾದಲ್ಲಿ ಉದಯ್ ಕುಮಾರ್ ಅವರು ನಿರ್ವಹಿಸಿದ ಪಾತ್ರದ ಹೆಸರನ್ನ ತಿಳಿಸ್ಕೊಡಿ ಅಂತ ರಘುನಾರಾಯಣ್ ಬೆಂಗಳೂರಿನಿಂದ ಉತ್ತರವನ್ನು ಕಳಿಸಿದ್ದಾರೆ, ಸರಿಯಾಗಿದೆ. ವಾಸಿಂ ಅಲಿ ಜಗಳೂರಿನಿಂದ, ಹಂಪಿಯಿಂದ ಜಾವರ್ ಸರಿ ಇದೆ ಉತ್ತರ, ಲಕ್ಷ್ಮೀಪತಿ ಕೆಂಗೇರಿಯಿಂದ, ಸಿ ಎನ್ ಲಕ್ಷ್ಮಣ ಮಲ್ಲೇಶ್ವರಂಯಿಂದ ಸರಿ ಇತ್ತು ಅವರ ಉತ್ತರ, ಶ್ರೀನಾಥ್ ರಾಜೇಂದ್ರ ಹೆಬ್ಬಾಳದಿಂದ, ಗಜಾನನ ಭಟ್ ಬೋಳನಮಕ್ಕಿ ಹೊನ್ನಾವರದಿಂದ, ರೇಖಾ ಯಲಹಂಕದಿಂದ, ಉಷಾ ಬಿ ಪ್ರಕಾಶ್ ಸರಿ ಇತ್ತು ಅವರ ಉತ್ತರ, ದೇವಿ ಸಿಂಗ್ ಹಾಗೂ ಸರೋಜ ಸಿಂಗ್ ಚಾಮರಾಜಪೇಟೆಯಿಂದ, ಸುಮಾ ಮಹಂತೇಶ್ ಬೆಟದೂರಿನಿಂದ ಸರಿ ಇತ್ತು ಅವರ ಉತ್ತರ, ಗುರುರಾಜ ಸೋಮಯಾಜಿ ಜ್ಞಾನಭಾರತಿಯಿಂದ, ಹಾಗೆ ಟೈಲರ್ ರಾಚಪಳ್ಳಿ ದೇವಗಂಗಾ ಪೇಟೆ ಕೊಳ್ಳೆಗಾಳ ಸರಿ ಇತ್ತು ಅವರ ಉತ್ತರ. ಸರಿಯಾದ ಉತ್ತರ ದೇವರಾಜಯ್ಯ. ದೇವರಾಜಯ್ಯ ಪಾತ್ರದಲ್ಲಿ ಉದಯ್ ಕುಮಾರ್ ಅವರು ಮನಮೆಚ್ಚಿದ ಮಡದಿ ಚಿತ್ರದಲ್ಲಿ ಅದ್ಭುತ ಅಭಿನಯವನ್ನು ಮಾಡಿದರು. ಸರಿಯಾದ ಉತ್ತರ ಕೊಟ್ಟವರಿಗೆ ಮೆಚ್ಚುಗೆ ಚಪ್ಪಾಳೆ.

ಮುಂದಿನ ಪ್ರಶ್ನೆ ಇದು ಸ್ನೇಹಿತರೆ, ನಟ ಜಗ್ಗೇಶ್ ನಟನೆಯ 100ನೇ ಸಿನಿಮಾ ಯಾವುದು? ಜಗ್ಗೇಶ್ ನಟನೆಯ 100ನೇ ಸಿನಿಮಾ ಯಾವುದು ಅಂತ ನೀವು ನನಗೆ ತಿಳಿಸ್ಕೊಡ್ಬೇಕು.

ಕಿಲಾಡಿಗಳು ಚಿತ್ರದಿಂದ ಹಾಡು ಪ್ರಸಾರ ಆಗ್ತಾ ಇದೆ. ಹಾಡಿದ್ದಾರೆ ಚಿತ್ರ ಹಾಗೂ ಮನು. ಸಾಹಿತ್ಯ ವ್ಯಾಸರಾವ್ ಎಂಎನ್ ಅವರದು, ಸಂಗೀತ ರಾಜ್ ಕೋಟಿ ಅವರದ್ದು.

0: ಹೊಸ ಕನ್ನಡಕ ತಗೊಂಡ್ಯಾ?
1: ಹೌದವ್ವ, ಸಿದ್ದರಾಮಯ್ಯನವ್ರ ಸರ್ಕಾರದ ಗೃಹಲಕ್ಷ್ಮಿ ಸೇರಿ ಎಲ್ಲಾ ಗ್ಯಾರಂಟಿಗಳಿಂದ ತಿಂಗಳಿಗೆ 5-6 ಸಾವಿರ ಉಳಿತಾಯ ಆಗ್ತಿದೆ. ಅದ್ರಲ್ಲೇ ಕಣ್ಣ ಆಪರೇಷನ್ ಆಯ್ತು. ನಿಮ್ಮಪ್ಪ ಹೊಸ ಕನ್ನಡಕನು ಕೊಡ್ಸುದ್ನವ್ವ.
2: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

ಪ್ರಶ್ನೆ ಕೇಳಿದ್ದೆ ನಾನು ನಟ ಜಗ್ಗೇಶ್ ನಟನೆಯ 100ನೇ ಸಿನಿಮಾದ ಹೆಸರನ್ನು ತಿಳಿಸಿ ಅಂತ. ಅನೇಕ ಕೇಳುಗರು ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಯಾಕೆ ಒಂದು ಸಲ ಪ್ರಶ್ನೆಗೆ ಉತ್ತರವನ್ನು ಕಳಿಸಿದ ಮೇಲೆ ಅಳಿಸ್ಬೇಡಿ, ಅದು ತಪ್ಪಾಗಿರಲಿ ಪರವಾಗಿಲ್ಲ, ಅಳಿಸುವಂಥ ಕೆಲಸ ಮಾಡಬೇಡಿ. ಸರಿಯಾದ ಉತ್ತರವನ್ನು ಕಳಿಸಿರೋರಲ್ಲಿ ಮೊದಲಿಗರು ಎಸ್ ನಾಗರಾಜ್ ರಾವ್ ಅನ್ನಪೂರ್ಣೇಶ್ವರ ನಗರದಿಂದ ಸಂದೇಶವನ್ನು ಕಳಿಸಿದರು. 761 ಹೆಸರನ್ನ ಕಳಿಸಿಲ್ಲ, ಸರಿಯಾಗಿತ್ತು ಅವರ ಉತ್ತರ. ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ರಮ್ಯಾ ನೆಲಮಂಗಲದಿಂದ, ಚಿಂತಾಮಣಿ ನಂಜುಂಡಯಿಂದ, ಆಯಿಷಾ ಬಾನು ಜಗಳೂರಿನಿಂದ, ರಾಜೇಂದ್ರ ಹೆಬ್ಬಾಳದಿಂದ, ಹುಬ್ಬಳ್ಳಿಯಿಂದ ಲೋಹಿಯ ಕರಮಡಿ ಉತ್ತರವನ್ನು ಕಳಿಸಿದ್ರು. ಬೇಜಾರು ಮಾಡ್ಕೊಳ್ಬೇಕಾಗಿಲ್ಲ, ಪ್ರತಿದಿನ ನಿಮ್ಮ ಹೆಸರು ಹೋಗುತ್ತಲ್ಲ, ನಮಗೆ ಗೊತ್ತು ನೀವು ತುಂಬ ಒಳ್ಳೆ ಕೇಳುಗರು, ಸರಿಯಾದ ಉತ್ತರವನ್ನು ಕಳಿಸ್ತೀರ ಅಂತ. ಮೇಲುಕೋಟೆಯಿಂದ ಉತ್ತರವನ್ನು ಕಳಿಸಿದ, ಹೆಸರನ್ನು ಬರೆದಿಲ್ಲ. ಹರೀಶ್ ಮಲ್ಲೇಶ್ವರಂಯಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಆಶಾಶಣಿ

ಸಮಯವಾಗಿದೆ 3:39:44. ಹೊಂ ಬಿಸಿಲಿನ ಮುಂದಿನ ಪ್ರಶ್ನೆ ಇದು ಸ್ನೇಹಿತರೆ, ಒಂದಾನೊಂದು ಕಾಲದಲ್ಲಿ ಈ ಚಿತ್ರದಲ್ಲಿ ಶಂಕರ್ ನಾಗ್ ಅಭಿನಯಿಸಿದ ಪಾತ್ರ ಯಾವುದು? ಪಾತ್ರದ ಹೆಸರನ್ನು ನೀವು ನನಗೆ ತಿಳಿಸ್ಕೊಳ್ಬೇಕು. ನಮ್ಮ ಸಂಖ್ಯೆ 9480091013.

ನಮ್ಮ ಕೇಳುಗರು ತುಂಬಾ ಜಾಣರು. ಈ ಹಾಡಿಗೂ ನಾನು ಕೇಳಿದ ಪ್ರಶ್ನೆಗೂ ಉತ್ತರ ಒಂದೇ ಆಗಿತ್ತು ಅಂತ ಹೇಳಿ ಉತ್ತರವನ್ನು ಕಳಿಸಿದ್ದಾರೆ. ತುಂಬ ಖುಷಿಯಾಗುತ್ತೆ ಸ್ನೇಹಿತರೆ, ನಿಮ್ಮ ಒಂದು ಸ್ಪಂದನೆ ಏನಿದೆ ಪ್ರತಿ ದಿನ ಹೊಂಬಸಿಲಿನಲ್ಲಿ ಬಹಳನೇ ಖುಷಿಯಾಗುತ್ತೆ. ಹೌದು, ಪ್ರಶ್ನೆ ಕೇಳಿದ್ದೆ ನಾನು, ಪ್ರಶ್ನೆ ಏನು ಕೇಳಿದ್ದೆ, ಹೌದು, ಒಂದಾನೊಂದು ಕಾಲದಲ್ಲಿ ಈ ಚಿತ್ರದಲ್ಲಿ ಶಂಕರ್ ನಾಗ್ ಅಭಿನಯಿಸಿದ ಪಾತ್ರದ ಹೆಸರನ್ನು ಹೇಳಿ ಅಂತ ಸಂತೋಷ್ ದಾಸ್ ಕೆಂಗೇರಿಯಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ರು. ಸುಧಾಮೂರ್ತಿ ಕೆಹಳ್ಳಿಯಿಂದ, ಕುಲದೀಪ್ HSR ಲೇಔಟ್ನಿಂದ, ಬಿಳೆಬಾವಿಯಿಂದ ಮಂಜುನಾಥ್ ಇಂದರಗಿ ಉತ್ತರವನ್ನು ಕಳಿಸಿದ್ರು. ಅನನ್ಯ ಜಿ ಗುತ್ತೂರು ಸರಿಯಿತ್ತು ಅವ್ರ ಉತ್ತರ. ಗೀತಾ ಜೋಶಿ ಕಲಬುರಗಿಯಿಂದ ಸರಿಯಿತ್ತು ಅವ್ರ ಉತ್ತರ. ಪ್ರೇಮ್ ಕುಮಾರ್, ನಿಮ್ಮ ಹೆಸರು ಮೊದಲೇ ಇದ್ದರೆ ನಮ್ಗೆ ಸ್ವಲ್ಪ ಸುಲಭ ಆಗುತ್ತೆ ಓದಲಿಕ್ಕೆ. ಸರಿ ಇದೆ ನಿಮ್ಮ ಉತ್ತರ, ಪೂರ್ತಿಯ ಚಿತ್ರದ ಬಗ್ಗೆ ನೀವು ಹೇಳಿದ್ದೀರಾ, ಸರಿ ಇದೆ ನಿಮ್ಮ ಉತ್ತರ. ಮೀನಾಕ್ಷಿ 8ನೇ ಮೈಲಿಯಿಂದ ಅವ್ರ ಉತ್ತರ ಸರಿಯಿತ್ತು. ಬಿ ಭೂಮಿಕಾ ಬಸವರಾಜ್ ಸರಿ ಇದೆ ಅವ್ರ ಉತ್ತರ. ಪಿಂಟು ಜಿದ್ದಿ ಕುಮಟೆ ಬಿಜಾಪುರದಿಂದ, ಸದಾನಂದ ಹಾಗೆ ರಾಜೇಂದ್ರ ಹೆಬ್ಬಾಳದಿಂದ, ವಿದ್ಯಾನಗರ ರಾಯಚೂರಿನಿಂದ ಸುರೇಶ್ ಪಾಟೀಲ್. ಹೌದು, ಸರಿಯಾದ ಉತ್ತರ ಆಗಿತ್ತು ಗಂಡುಗಲಿ. ಗಂಡುಗಲಿ ಪಾತ್ರದಲ್ಲಿ ಶಂಕರ್ ನಾಗ್ರವರು ಒಂದಾನೊಂದು ಕಾಲದಲ್ಲಿ ಅಭಿನಯವನ್ನು ಮಾಡಿದರು. ಸರಿಯಾದ ಉತ್ತರ ಕೊಟ್ಟವರಿಗೆ ಮೆಚ್ಚುಗೆ ಚಪ್ಪಾಳೆ.

ಈ ಹಾಡಿನ ವಿಶೇಷ ಏನು ಅನ್ನೋದನ್ನ ನೀವು ನನಗೆ ತಿಳಿಸ್ಕೊಡ್ಬೇಕು. ನಮ್ಮ ಸಂಖ್ಯೆ ಗೊತ್ತಿದೆಯಲ್ಲ, 9480910013.

0: ಕೇಳಿಸ್ತದೆ.
1: ಮಂಜು ಕೇಳಿಸ್ತಾ ಇದೆಯಾ? ನಾವು ಉತ್ತರವನ್ನು ಕಳಿಸ್ತಾ ಇದ್ದೀವಿ ಅಂತೀರಾ? ಖಂಡಿತ ಕೇಳಿಸ್ತಾ ಇದೆ, ಕಾಣಿಸ್ತಾ ಇದೆ. ನಾನು ಪ್ರಶ್ನೆಯನ್ನು ಕೇಳಿದ್ದೆ, ಈ ಹಾಡನ್ನು ಒಮ್ಮೆ ಕೇಳ್ಕೊಂಡು ಬನ್ನಿ, ಅದರ ವಿಶೇಷ ಏನು ಅಂತ. ಹಾಡಾಗಿತ್ತು ಇದು,

ಹೌದು, ಈ ಹಾಡಿನ ವಿಶೇಷ ಏನು ಅಂತ ಕೇಳಿದ್ದೆ ನಾನು. ಆಸ್ ಯೂಶುವಲ್ ಎಲ್ಲರೂ ಸರಿಯಾದ ಉತ್ತರವನ್ನೇ ಕಳಿಸಿದ್ದೀರಾ. ತುಂಬ ಸುಲಭವಾಗಿತ್ತ. ಕೆಂಗೇರಿಯಿಂದ ಸಂತೋಷ್ ದಾಸ್ ರವರು ಸಂದೇಶವನ್ನು ಕಳಿಸಿದರು. ಎನ್ ಆರ್ ಪ್ರಸಾದ್ ಸಂದೇಶ ಬಂದಿತ್ತು. ಸುಧಾ ಬೂದಿಹಾಳ್ನಿಂದ, ನೇತ್ರ ಕೆಂಗೇರಿಯಿಂದ, ಜಗದಾಂಬಿಕಾ ಹಂಸವೇಣಿ, ವಿಜಯ್ಕುಮಾರ್ ಮುಳೆ, ಶಿರಾಳಗುಪ್ಪ ಸರಿಯಾದ ಉತ್ತರವನ್ನು ಕಳಿಸಿದರು. ಅಂಜನಪ್ಪ, ನಮ್ಮ ಹೆಸರು ಹೇಳಲಿಲ್ಲ ಅಂತಿದ್ದೀರಾ, ಒಂದೇ ಸಲ ಹೇಳೋದು ನಿಮ್ಮ ಹೆಸರನ್ನ. ಎನ್ ಜಿ ಬಸವರಾಜು ಚಿತ್ರದುರ್ಗದಿಂದ, ಭಾಗ್ಯರಾಮಣ್ಣ ಸಂದೇಶವನ್ನು ಕಳಿಸಿದರು. ವೇದಾ ಶೆಟ್ಟಿ ಕಾಳಾವರದಿಂದ, ಮೀನಾಕ್ಷಿ 8ನೇ ಮೈಲಿಯಿಂದ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ಹರೀಶ್ ಮಲ್ಲೇಶ್ವರಂನಿಂದ, ಮಂಗಳ ಮೈಸೂರಿನಿಂದ, ಎಸ್ ಎಂ ಶೋಭಾ ಹಾಸನದಿಂದ ಸಂದೇಶವನ್ನು ಕಳಿಸಿದರು. ಸುಬಾನ್ಕೋರಿ ಹಂಪಸಾಗರದಿಂದ, ಹಾಗೆ ರಾಜೇಂದ್ರ ಹೆಬ್ಬಾಳದಿಂದ ಶಾಂತಾಚಾರ್ ಬಡಿಗಾರ ಸಂದೇಶವನ್ನು ಕಳಿಸಿದ್ದಾರೆ. ಗಾಯತ್ರಿ ಧಾರವಾಡದಿಂದ, ವಾಣಿಶ್ರೀ ಧಾರವಾಡದಿಂದ, ಹಾಗೆ ಸೋಮಯಾಜಿ ಜ್ಞಾನಭಾರತಿಯಿಂದ, ಸುಧಾಶೇಖರ್ ಚಂದ್ರವಳ್ಳಿ ನಗರ ಚಿತ್ರದುರ್ಗದಿಂದ, ಹೌದು ಸರಿಯಾದ ಉತ್ತರವನ್ನು ಕಳಿಸಿದ್ದೀರಾ. ಹೆಸರುಗಳು ಪುನರಾವರ್ತನೆ ಆದರೂ ಈ ಪ್ರಶ್ನೆಗೆ ಎಲ್ಲರ ಹೆಸರು ಹೇಳಬೇಕು ಅನ್ನಿಸ್ತು, ಹಾಗಾಗಿ ಎಲ್ಲರ ಹೆಸರನ್ನು ತಗೊಂಡೆ. ತುಂಬ ಖುಷಿಯಾಯಿತು. ಹೌದು, ಎಸ್ ಪಿ ಬಿ ಅವರ, ಅಂದರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರ ಹಾಡಿದ ಕನ್ನಡದ ಮೊದಲ ಹಾಡು ಇದು, ನಕ್ಕರೆ ಅದೇ ಸ್ವರ್ಗ ಚಿತ್ರದ್ದು. ಸರಿಯಾದ ಉತ್ತರ ಕೊಟ್ಟವರಿಗೆ ಮೆಚ್ಚುಗೆ ಚಪ್ಪಾಳೆ ಕೊಡಲೇಬೇಕು.

ಸಮಯಾಗಲೇ 3:55.43 ಇನ್ನೊಂದು ಸಣ್ಣ ಪ್ರಶ್ನೆ ಕೇಳೋದಾದರೆ, ಸಮಯ ತುಂಬಾ ಕಡಿಮೆ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರ ತಂದೆ ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧಿಯನ್ನು ಪಡೆದಿದ್ರು ಗೊತ್ತಿದೆಯಾ ನಿಮಗೆ? ಗೊತ್ತಿದೆ ನಮಗೆ ತಿಳಿಸ್ಕೊಡಿ. ಸಂಖ್ಯೆ ಹೀಗಿದೆ 9890901013. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ತಂದೆಯವರು ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧಿಯನ್ನು ಪಡೆದಿದ್ರು?

ಪ್ರಶ್ನೆ ಕೇಳಿದ್ದೆ ನಾನು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ತಂದೆ ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧಿಯನ್ನು ಪಡೆದಿದ್ರು ತಿಳಿಸ್ಕೊಡಿ ಅಂತ. ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ ಭಾಗ್ಯ ರಾಮಣ್ಣ, ಶ್ರೀಲಕ್ಷ್ಮಿ ಗುರುರಾಜ್ ಟೆಲಿಕಾಂ ಲೇಔಟ್ನಿಂದ, ನೇತ್ರ ಕೆಂಗೇರಿಯಿಂದ. ಹೇಮಾವತಿ ಚಟ್ಟಿಮಣಿ ಭಾಗಮಂಡಲ ಕೊಡಗುವಿಂದ, ಬಳಗ ಮಲ್ಲಾಡಿಹಳ್ಳಿ ಉತ್ತರವನ್ನು ಕಳಿಸಿದ್ದಾರೆ. ಚಿತ್ರದುರ್ಗದಿಂದ ಬಸವರಾಜರವರು, ಅನನ್ಯ ಜಿ ಗುತ್ತೂರು ಉಲ್ಲಾಸ್ ಮಲ್ಲಾಡಿಹಳ್ಳಿ 877 ಅವರ ಉತ್ತರ ಕೂಡ ಸರಿ ಇತ್ತು. ಯಾರಿದು 948 ಅವರ ಉತ್ತರ ಸರಿ ಇತ್ತು. ಹೆಸರು ಕಳಿಸಿಲ್ಲ ನೀವು, ಸರಿ ಇದೆ ನಿಮ್ಮ ಉತ್ತರ. ವಿಜ್ಞಾನ ನಗರದ ಹರಿಹರನ್ ಸರಿ ಇದೆ ನಿಮ್ಮ ಉತ್ತರ. ಅನಂತಮೂರ್ತಿ ಶೃಂಗೇರಿಯಿಂದ, ಹಾಗೆ ದೇವರಾಜ್ ಆಚಾರಿ ಸಂಗಪುರದಿಂದ, ಜೈಶ್ರೀ ಸುನಿಲ್ ರಾಜಾಜಿನಗರದಿಂದ ಸರಿ ಇದೆ ಉತ್ತರ. ಹೌದು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ತಂದೆಯವರು ಹರಿಕತೆ ವಿದ್ವಾಂಸರಾಗಿದ್ದರು, ಅದರಲ್ಲಿ ಪ್ರಸಿದ್ಧಿಯನ್ನು ಪಡೆದಿದ್ದರು. ಸರಿಯಾದ ಉತ್ತರ ಕೊಟ್ಟವರಿಗೆ ಮೆಚ್ಚುಗೆಯ ಚಪ್ಪಾಳೆ.

0: ಇದಾಗಿತ್ತು ಇವತ್ತಿನ ಹೋಮ್ ಬಿಸಿಲು ಕಾರ್ಯಕ್ರಮ. ಪ್ರಶ್ನೆಗಳನ್ನ ಕೇಳಿದ್ವಿ, ಉತ್ತರಗಳನ್ನ ಪಡ್ಕೊಂಡ್ವಿ. ಅನೇಕ ಕೇಳುಗರು ಎಂದಿನಂತೆ ತುಂಬ ಉತ್ಸಾಹದಿಂದ, ಭಾನುವಾರ ಆದರೂ ಕೂಡ ನೀವೆಲ್ಲರೂ ಇಷ್ಟು ಉತ್ಸಾಹದಿಂದ ಭಾಗವಹಿಸ್ತೀರಾ, ತುಂಬಾ ಖುಷಿಯಾಗುತ್ತೆ. ನಿಮ್ಮ ಹೆಸರು ಹೇಳಲಿಲ್ಲ ಅಂತ ಖಂಡಿತ ಬೇಜಾರು ಮಾಡ್ಕೊಳ್ಬೇಕಾಗಿಲ್ಲ. ಪ್ರತಿದಿನ ಹೊಂಬಿಸಲು ಕಾರ್ಯಕ್ರಮ ಇರುತ್ತೆ. ನಮಗೂ ನಿಮ್ಮ ಹೆಸರುಗಳನ್ನ ಹೇಳಲಿಕ್ಕೆ, ಹೊಸ ಕೇಳುಗರ ಹೆಸರನ್ನ ಕೇಳಲಿಕ್ಕೆ ಕೂಡ ಖುಷಿಯಾಗುತ್ತೆ ಅಂತ ಹೇಳ್ತಾ ಹೊಂಬಿಸಲು ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಮುಂದೆ ಗುಲ್ಮೋಹರ್ ಇರುತ್ತೆ. ನೀವು ಹಿಂದಿ ಚಿತ್ರಗಳಿಗಾಗಿ ನಮಗೆ ಸಂದೇಶಗಳನ್ನ ಕಳಿಸ್ಬೋದು. ನಿಮ್ಮ ಸಂದೇಶಗಳಿಂದ ಹಾಡುಗಳು ಪ್ರಸಾರ ಆಗುತ್ತೆ, ಕರೆ ಕೂಡ ಮಾಡ್ಬೋದು ಅಂತ ಹೇಳ್ತಾ ಗುಲ್ಮೋಹರ್ ಕಾರ್ಯಕ್ರಮನ ವೆಲ್ಕಮ್ ಮಾಡೋಣ.
1: ಮನೆ ಕಾಂಪೌಂಡ್ ಪೂರ್ತಿ ಹೂವಿನ ಗಿಡ ತುಂಬಿಕೊಂಡು ನರ್ಸರಿ ತರ ಕಂಗೊಳಿಸ್ತಿದೆ.
2: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣನೆಲ್ಲ ಉಳಿಸಿ ಹೂವಿನ ಕುಂಡ ಬೀಜ ತಂದು ಇದನ್ನೇ ಒಂದು ಸಣ್ಣ ಬಿಸ್ನೆಸ್ ಮಾಡಿದೀನಿ.
1: ಅಂತೂ ಗ್ಯಾರಂಟಿ ನಿನ್ನ ಉದ್ಯಮಿ ಮಾಡ್ಬಿಡ್ತು.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
4: ದಶಕಗಳ ಭವ್ಯ ಸಂಸ್ಕೃತಿ, ಒಂಬತ್ತು ದಶಕಗಳ ಮಧುರ ಸಂಗೀತ, ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆಗೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30ರಂದು ಸಂಜೆ 6 ಗಂಟೆಗೆ ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90ರ ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.

ನಿನ್ನೆ ನಾನು ನನ್ನ ಸೋದರಳಿಯನ್ನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನ ದಯೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in

0: Akashvani FM Rainbow 101.3 MHz Musically yours.
1: ಗುಲ್ಮೊಹರ್ ಕಾರ್ಯಕ್ರಮಕ್ಕೆ ವೆಲ್ಕಮ್ ಅಂತ ಹೇಳ್ತಾ ಇದ್ದೀನಿ. ಹೌದು, ಯಾರು? ನಾನು ನಿಮ್ಮ ಗೆಳತಿ ಮಂಜು. ಭಾನುವಾರದ ಮಧ್ಯಾಹ್ನದ ಹೊತ್ತಲ್ಲಿ ನಾನು ನಿಮ್ಮ ಜೊತೆಯಾಗಿದ್ದೀನಿ. ಪ್ರಚಲಿತ ಹಾಗೆ ಚರ್ಚೆಯಲ್ಲಿರುವ ವಿಷಯಗಳ ಕುರಿತು ನಾವು ನೀವು ಮಾತು ಮಾಹಿತಿಯನ್ನು ಹಂಚಿಕೊಳ್ಳೋಣ ಇವತ್ತಿನ ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ. ಸುಮಧುರ ಹಿಂದಿ ಗೀತೆಗಳು ಗುಲ್ಮೊಹರ್ನಲ್ಲಿ ಪ್ರಸಾರವಾಗುತ್ತೆ. ನೀವು ಕೂಡ ಕರೆ ಮಾಡಿ ನಿಮ್ಮಿಷ್ಟದ ಹಾಡನ್ನು ಕೇಳ್ಬೋದು. ಹಾಗೆ ಕಾರ್ಯಕ್ರಮದಲ್ಲಿರೋ ವಿಷಯದ ಬಗ್ಗೆ ಮಾತು ಅನಿಸಿಕೆ ಅಭಿಪ್ರಾಯನ ಹಂಚಿಕೊಳ್ಬೋದು. ನಮ್ಮ ಸಂಖ್ಯೆ 0802223126. ಮತ್ತೊಮ್ಮೆ 0802223126. ಕಾರ್ಯಕ್ರಮದ ಮೊದಲ ಹಾಡಾಗಿ ಬರ್ತಾ ಇದೆ ದಿಲ್ಸೆ ಚಿತ್ರದಿಂದ.

0: ಗುಲ್ಮೋಹರ್ ಕಾರ್ಯಕ್ರಮದಲ್ಲಿ ಹಿಂದಿ ಹಾಡುಗಳೊಂದಿಗೆ ನಾವು ಸಾಕ್ತಾ ಇದ್ವಿ. ನಿಮ್ಮ ಇಷ್ಟದ ಗೀತೆಗಳು ಕೂಡ ಪ್ರಸಾರ ಆಗುತ್ತೆ ಅಂತ ಹೇಳಿದ್ಕೆ ಕೇಳುಗರು ಕರೆಯನ್ನ ಮಾಡಿದ್ದಾರೆ, ಲೈನ್ನಲ್ಲಿ ಕೂಡ ಇದ್ದಾರೆ, ಮಾತಾಡ್ಸೋಣ. ನಮಸ್ತೆ.
1: ಹಾಯ್, ಗುಡ್ ಈವ್ನಿಂಗ್ ಮಂಜುಜಿ.
0: ನಮಸ್ತೆ ಪ್ರಸಾದ್ ಸರ್, ಹೇಳಿ ಹೇಗಿದ್ದೀರಾ?
1: ನಾನು ಎನ್ ಆರ್ ಪ್ರಸಾದ್, ನಾನು ಎನ್ ಆರ್ ಪ್ರಸಾದ್ ಮಾತಾಡ್ತೀನಿ.
0: ನಿಮ್ ಧ್ವನಿಯಲ್ಲೇ ಗೊತ್ತಾಗುತ್ತೆ ಸರ್.
1: ಥ್ಯಾಂಕ್ ಯು ಸೋ ಮಚ್.
0: ಹೇಳಿ ಸರ್, ಹೇಗಿದ್ದೀರಾ?
1: ಐ ಆಮ್ ಡೂಯಿಂಗ್ ಗುಡ್ ಮಂಜುಜಿ, ನೀವ್ ಹೇಗಿದ್ದೀರಾ?
0: ಚೆನ್ನಾಗಿದ್ದೀನಿ ಸರ್, ಥ್ಯಾಂಕ್ ಯು. ಯಾವ ಹಾಡ್ ಕೇಳ್ಬೇಕು ಅಂತ ಕೇಳಿಸ್ಬೇಕು ಅಂತ ನಮ್ಗೆಲ್ಲ?
1: ಇಲ್ಲ, ನನ್ಗೆ ಇವತ್ತು ಗುಲ್ಜಾರ್ದ ಒಂದ್ ಯಾವ್ದಾದ್ರು ಹಾಡ್ ಕೇಳೋಣ ಅನಿಸ್ತು ಇವತ್ತು. ಅದರಲ್ಲಿ ಆಸ್ತಾ ಅಂತ ಹೇಳ್ಬಿಟ್ಟು ಒಂದ್ ಫಿಲಂ ಇದೆ, ಇದರಲ್ಲಿ ಒಂದು ಅನ್ಯೂಶುವಲ್ ಸಿಂಗರ್ ಇವರು ಶ್ರೀರಾಧಾ ಬ್ಯಾನರ್ಜಿ ಅಂತ ಹೇಳ್ಬಿಟ್ಟು ಈ ಹಾಡು ಹೇಳಿದ್ದಾರೆ.
0: ಅಂದ್ರೆ
1: ನಾಟ್ ಎ ರೆಗ್ಯುಲರ್ ಸಿಂಗರ್ ಶ್ರೀರಾಧಾ ಬ್ಯಾನರ್ಜಿ ಅಂತ. ಅವರು ಜಾಸ್ತಿ ಈ ಇದ್ರ ಬಗ್ಗೆ ಈ ಬೆಂಗಾಲಿ ಇದ್ರ ಸಾಂಗ್ಸ್ ಹೇಳೋರು ಇವರು. ಒಂದು ಸಾಂಗ್ ಶಾರಂಗ್ ದೇವ್ ಅಂಡ್ ಗುಲ್ಜಾರ್ ಡಿಸೈಡೆಡ್ ಟು ಟೇಕ್ ಹರ್ ಫಾರ್ ಎ ಚೇಂಜ್ ಅಂತ ಹೇಳ್ಬಿಟ್ಟು ಈ ಇವ್ರನ್ನ ತಗೊಂಡಿದ್ದ ಶ್ರೀರಾಧಾ ಬ್ಯಾನರ್ಜಿ ಅಂತ. ಇದರಲ್ಲಿ ಬಹಳ ವಿಶೇಷತೆ ಏನಂತ ಹೇಳಿದ್ರೆ, ಈ ಹಾಡು ಬರೆದಿರೋರು ಗುಲ್ಜಾರು, ಬಟ್ ಅವ್ರ ವಾಯ್ಸ್ ಅನ್ನು ಕೇಳ್ಬೋದು ಇದ್ರಲ್ಲಿ. ಗುಲ್ಜಾರ್ ವಾಯ್ಸ್ ಅನ್ನು ಒಂದು ಕಾವ್ಯಮಯವಾಗಿ ಒಂದ್ ಎರಡು ಮೂರು ಲೈನ್ ಹೇಳ್ತಾರೆ ಹಾಡಿನ ಮಧ್ಯದಲ್ಲಿ.
0: ಹೌದು,
1: ಈ ಹಾಡಲ್ಲಿ ಅವ್ರ ವಾಯ್ಸ್ ಇದೆ, ಈ ಹಾಡಲ್ಲಿ ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ನೀವು ಕೇಳಿ, ನಾನು ಕೇಳ್ತೀನಿ, ಮಿತ್ರಗೂ ಕೇಳೋಣ.
0: ಖಂಡಿತ ಸರ್,
1: ಬ್ಯೂಟಿಫುಲ್ ಸಾಂಗ್.
0: ವಾಟ್ ಅ ಗುಡ್ ಇನ್ಫಾರ್ಮೇಶನ್, ಥ್ಯಾಂಕ್ ಯು ಸರ್. ಖಂಡಿತ ನಾವು ಕೇಳೋಣ, ಹೀಗೆ ಕೇಳ್ತಾ ಇರಿ ಕಾರ್ಯಕ್ರಮವನ್ನ.
1: ಥ್ಯಾಂಕ್ ಯು, ಪ್ಲೆಷರ್ ಟಾಕಿಂಗ್ ಟು ಯು.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.

0: ಸುಮತಿ, ಮನೆ ಕಾಂಪೌಂಡ್ ಪೂರ್ತಿ ಹೂವಿನ ಗಿಡ ತುಂಬಿಕೊಂಡು ನರ್ಸರಿ ತರ ಕಂಗೊಳಿಸ್ತಿದೆ.
1: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣನೆಲ್ಲ ಉಳಿಸಿ ಹೂವಿನ ಕುಂಡ ಬೀಜ ತಂದು ಇದನ್ನೇ ಒಂದು ಸಣ್ಣ ಬಿಸ್ನೆಸ್ ಮಾಡಿದೀನಿ.
0: ಅಂತೂ ಗ್ಯಾರಂಟಿ ನಿನ್ನ ಉದ್ಯಮಿ ಮಾಡ್ಬಿಡ್ತು.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ದಶಕಗಳ ಭವ್ಯ ಸಂಸ್ಕೃತಿ, ಒಂಬತ್ತು ದಶಕಗಳ ಮಧುರ ಸಂಗೀತ, ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ

ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆಗೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30 ಸಂಜೆ 6 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90 ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.

0: ಗುಲ್ಮೋಹರ್ ಕಾರ್ಯಕ್ರಮದಲ್ಲಿ ಹಿಂದಿ ಹಾಡುಗಳೊಂದಿಗೆ ನಾವು ಮುಂದುವರಿತಾ ಇದ್ವಿ. ಹೌದು, ಗುಲ್ಮೋಹರ್ನಲ್ಲಿ ಕೇಳುಗರೊಬ್ಬರು ಕರೆಯನ್ನ ಮಾಡಿದ್ದಾರೆ, ಮಾತಾಡ್ಸೋಣ ಅವ್ರನ್ನ. ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡೋದು?
1: ಮೇಡಮ್, ಹಗರಿ ಬೊಮ್ಮಳೆ ತಾಲೂಕು ಹಂಪಾಸ ಆಗಿರೋ ಸುಭಾನ್ ಕೋರಿ ಮೇಡಮ್.
0: ಸುಭಾನ್ ಕೋರಿ ಅವರೇ, ಹೇಗಿದ್ದೀರಾ?
1: ಆರಾಮಿದ್ದೀನಿ ಮೇಡಮ್.
0: ಚೆನ್ನಾಗಿದ್ದೀನಿ
1: ಮೇಡಮ್.
0: ಚೆನ್ನಾಗಿದ್ದೀನಿ ಸರ್. ಭಾನುವಾರ ಹೇಗಾಯ್ತು
1: ಮೇಡಮ್? ಇನ್ನೂ ಮಳೆ ಇದೆ ಮೇಡಮ್, ನಿನ್ನೆ ರಾತ್ರಿ ಎಲ್ಲ ಮಳೆ ಆಯ್ತು ಮೇಡಮ್. ಫುಲ್ ಗುಡುಗು ಮಿಂಚು ಸಹಿತ ದೊಡ್ಡ ಮಳೆ ಆಯ್ತು ಮೇಡಮ್ ರಾತ್ರಿ.
0: ಈಗಲೂ ಬರ್ತಾ ಇದೆಯಾ?
1: ಇಲ್ಲ ಮೇಡಮ್, ಈಗ ಸ್ವಲ್ಪ 12 ಗಂಟೆಯಿಂದ ಗ್ಯಾಪ್ ಕೊಟ್ಟಿದೆ ಮೇಡಮ್,
0: ಸ್ವಲ್ಪ ಕಡಿಮೆ ಆಗಿದೆ. ಯಾವ ಹಾಡನ್ನ ಪ್ರಸಾರ ಮಾಡೋಣ?
1: ಬಾಜಿರಾವ್ ಮಸ್ತಾನಿ ಮೇಡಮ್, ಚಿತ್ರದ ಸರ್.
0: ಬಾಜಿರಾವ್ ಮಸ್ತಾನಿಯಿಂದ. ಹೇಗನ್ಸುತ್ತೆ ಕಾರ್ಯಕ್ರಮ? ಯಾವಾಗ್ಲೂ ಕರೆ ಮಾಡ್ತಿರ್ತೀರಾ?
1: ಮಾಡ್ತಿರ್ತೀನಿ ಮೇಡಮ್, ತುಂಬಾ ಇಷ್ಟ ಮೇಡಮ್ ಇದು ಕಾರ್ಯಕ್ರಮ.
0: ಆಗ್ಲಿ ಸರ್, ಹೀಗೆ ಹೀಗೆ ಕೇಳ್ತಾ ಇರಿ, ನಿಮ್ಮ ಇಷ್ಟದ ಹಾಡು ಪ್ರಸಾರ ಆಗುತ್ತೆ. ನಮಸ್ತೆ.

0: ನಮಸ್ತೆ.
1: ನಮಸ್ತೆ ಮೇಡಮ್ ರೀ, ಹೊನ್ನೂರಲ್ಲಿ ಹನುಮಂತಾಪುರದಿಂದ.
0: ಹೊನ್ನೂರಲ್ಲಿ ಅವರು?
1: ಹೌದು ಮೇಡಮ್ ರೀ.
0: ನಮಸ್ತೆ, ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಿ ಮೇಡಮ್ ರೀ. ತಾವ ಇದ್ದೀರಿ ಮೇಡಮ್?
0: ಚೆನ್ನಾಗಿದ್ದೀನಿ ಸರ್. ಯಾವ ಹಾಡು ಬೇಕಿತ್ತು
1: ಮೇಡಮ್ ರೀ? ಆಶಿಕಿ ಚಿತ್ರದಿಂದ ನಜರಕ್ಕೆ ಸಾಮಾನ್ಯ ಅಂತ ಒಂದು ಹಾಡಿದ್ದಲ್ಲ ಮೇಡಮ್ ರೀ, ಆ ಹಾಡು ಮೇಡಮ್.
0: ಹಾಡೋ ಹಾಗಿದೆ ತಾವು?
1: ಇಲ್ಲ ಮೇಡಮ್ ರೀ, ನನಗೆ ಹಿಂದಿ ಬರೋದಿಲ್ಲ.
0: ಹೇಗನ್ಸುತ್ತೆ ಕಾರ್ಯಕ್ರಮ?
1: ಚೆನ್ನಾಗಿ ಬರ್ತಾ ಇದೆ ಮೇಡಮ್ ರೀ, ಬಹಳ ಚೆನ್ನಾಗಿದೆ.
0: ಯಾವಾಗ್ಲೂ ಪಾರ್ಟಿಸಿಪೇಟ್ ಮಾಡ್ತೀರಾ ಹೊಂಬಸಿನ ಕಾರ್ಯಕ್ರಮದಲ್ಲಿ?
1: ಖುಷಿಯಾಗಿ
0: ಹೇಳಿ.
1: ನಮಗೆ ಟೈಮ್ ಪಾಸ್ ಆದಂಗ ಆಗತ್ತೆ ಮೇಡಮ್ ರೀ, ಅಂಗಡಿ ಕುತ್ಕೊಂಡಿರ್ತೀವಿ.
0: ಏನ್ ಕೆಲಸ ಮಾಡ್ತೀರಾ ನೀವು?
1: ನಾವು ಕಿರಾಣಿ ಅಂಗಡಿ ಇದೆಯಾ ಮೇಡಮ್ ರೀ ನಂದು, ಹಾಗಾಗಿ ಅದನ್ನ ಕೇಳಕ್ಕೆ ಅಂತಲೇ ವ್ಯಾಪಾರ ಮಾಡ್ಕೊಂತೇ ಇರ್ತೀವಿ ಮೇಡಮ್.
0: ಖುಷಿಯಾಗಿರ್ತೀರಾ?
1: ಹೌದು ಹೌದು ಮೇಡಮ್.
0: ಕರೆ ಮಾಡಿದ್ಕೆ ಧನ್ಯವಾದಗಳು. ನಿಮ್ಮ ಹಾಡು ಪ್ರಸಾರ ಆಗುತ್ತೆ. ನಮಸ್ತೆ.
1: ಧನ್ಯವಾದ ಮೇಡಮ್. ಧನ್ಯವಾದ.

0: ಗುಲ್ಮೋಹರ್ ಕಾರ್ಯಕ್ರಮದಲ್ಲಿ ಹಿಂದಿ ಹಾಡುಗಳ ರಿಕ್ವೆಸ್ಟ್ ಶೋ ನಡೀತಾ ಇತ್ತು. ಕೇಳುಗರೊಬ್ರು ಕರೆಯಲಿದ್ದಾರೆ, ಮಾತಾಡ್ಸೋಣ ಅವ್ರನ್ನ. ನಮಸ್ತೆ.
1: ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್.
0: ನಮಸ್ತೆ, ಯಾರು ಮಾತಾಡೋದು?
1: ಶುಭ ಸಂಜೆ, ನಾವು ಶಾಂತಾಚಾರ್ ಪಡಿಗಾರ್ ಮೇಡಮ್.
0: ಶಾಂತಾಚಾರ್ ಅವರೇ, ಹೇಗಿದ್ದೀರಾ?
1: ಎಲೆಕ್ಟ್ರಿಷಿಯನ್
0: ಯಾವಾಗ್ಲೂ ರೇಡಿಯೋ ನಿಮ್ ಜೊತೆಗೆ ಇರುತ್ತಾ?
1: ಓ, 24 ಗಂಟೆ, ರಾತ್ರಿ 11 ಗಂಟೆವರೆಗೂ ಇರ್ತದೆ ನೋಡಿ ಮೇಡಮ್, ಬೆಳಗ್ಗೆ 6 ಗಂಟೆಯಿಂದ.
0: ತುಂಬಾ ಅದು ನಿಮ್ಗೆ ಒಂದು ಒಳ್ಳೆ ಸಂಗಾತಿ ಅಲ್ವಾ? ಯಾವಾಗ್ಲೂ ನಿಮ್ ಹೆಸರು ಕೂಡ ಬರ್ತಾ ಇರುತ್ತೆ.
1: ಹೌದು ಮೇಡಮ್.
0: ಹೇಗನ್ಸುತ್ತೆ ನಮ್ಮ ಕಾರ್ಯಕ್ರಮಗಳು?
1: ಬಹಳ ಚೆನ್ನಾಗಿದೆ ಮೇಡಮ್. ಕೆಲಸ ಟೈಮ್ ಹೋಗಿದ್ದ ಗೊತ್ತಾಗಲ್ಲ, ಕೆಲಸ ಮಾಡಿದ್ದ ಟೈಮ್ ಅಸ್ವಸ್ಥ ಅನ್ಸೋದು ಗೊತ್ತಾಗಲ್ಲ ಮೇಡಮ್.
0: ಖುಷಿ ಆಯ್ತು,
1: ಕೆಲಸ ಮಾಡ್ತಾ ಇರ್ಲಿಲ್ಲ.
0: ಖುಷಿ ಆಯ್ತು. ಯಾವ ಹಾಡು ಹಾಕೋಣ ನಿಮ್ಗಾಗಿ?
1: ನಮಗೆ ಚಲತೆ ಚಲತೆ ಹಾಡು ಹಾಕ್ತು ಮೇಡಮ್.
0: ಹಾ, ಖಂಡಿತ. ಹೀಗೆ ಕೇಳ್ತಾ ಇರಿ ನಮ್ಮ ಕಾರ್ಯಕ್ರಮಗಳನ್ನ. ನಮಸ್ತೆ, ಕರೆ ಮಾಡಿದ್ಕೆ ಧನ್ಯವಾದ.
1: ಧನ್ಯವಾದಗಳು ಮೇಡಮ್.
0: ಥ್ಯಾಂಕ್ ಯು.
1: ಮಾತಾಡೋದಕ್ಕೆ ಬಹಳ ಖುಷಿ ಆಯ್ತು ಮೇಡಮ್.
0: ನಮಸ್ತೆ ನಮಸ್ತೆ.

0: ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ನಾವು ಪ್ರಚಲಿತ ಅಥವಾ ಚರ್ಚೆಯಲ್ಲಿರುವಂತಹ ವಿಷಯವೊಂದನ್ನು ಕುರಿತು ಮಾತು ಮಾಹಿತಿ ಹಂಚಿಕೊಳ್ಳೋಣ ಅಂತ ಹೇಳಿದ್ದೆ. ಹೌದು, ಕ್ರೀಡೆಗಳಲ್ಲಿ ರನ್ನಿಂಗ್ ಕಾಮೆಂಟ್ರಿ ಅದೊಂಥರ ತುಂಬಾ ಒಂದು ಆಸಕ್ತಿಕರವಾದ ವಿಷಯ ಅಲ್ವಾ. ಮುಂಚೆಲ್ಲ ನಾವು ರೇಡಿಯೋ ಟ್ರಾನ್ಸಿಸ್ಟರ್ನಲ್ಲಿ ಈ ರೇಡಿಯೋ ಕಾಮೆಂಟ್ರಿ ಕೇಳ್ತಾ ಇದ್ವಿ. ಅದು ಇಂಗ್ಲೀಷ್ ಅಥವಾ ಹಿಂದಿ ಭಾಷೆಯಲ್ಲಿ ಇರ್ತಾ ಇತ್ತು, ಅಂದರೆ ಕಾಮೆಂಟ್ರಿ, ವೀಕ್ಷಕ ವಿವರಣೆ. ಈಗ ಕನ್ನಡದಲ್ಲೂ ಈ ಕಾಮೆಂಟ್ರಿ ನಮಗೆ ಕೇಳಿಸ್ತಾ ಇದೆ. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಕೇಳುಗರೊಬ್ರು ಕರೆಯಲಿದ್ದಾರೆ, ಮಾತಾಡ್ಸೋಣ ಅವ್ರನ್ನ. ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡೋದು?
1: ನಿಂಗಜ ವಾಲ್ಮೀಕಿ ಮೇಡಮ್, ಕೊಪ್ಪಳದಿಂದ.
0: ಕೊಪ್ಪಳದಿಂದ ಹೇಳಿ. ಮಳೆ ಆಗಿದ್ಯಾ ನೆನ್ನೆ
1: ಮೇಡಮ್?
0: ಮಳೆ ಆಗಿದ್ಯಾ ನೆನ್ನೆ?
1: ಅಯ್ಯೋ ಚೆನ್ನಾಗಿದೆ ಮೇಡಮ್,
0: ಚೆನ್ನಾಗಿದೆ.
1: ನಿನ್ನೆ ದೇಶ ಚೆನ್ನಾಗಿತ್ತು ಮೇಡಮ್, ಈಗ ಎರಡು ದಿವಸ ಆಯ್ತು, ಪರವಾಗಿಲ್ಲ ಮೇಡಮ್. ನಿನ್ನೆ ವಜಾಗಿದೆ ಮೇಡಮ್, ಚೆನ್ನಾಗಿದೆ,
0: ಚೆನ್ನಾಗಿದೆ. ನಿಮ್ಗೆ ಕಾಮೆಂಟ್ರಿ ಬಗ್ಗೆ ಏನ್ ಅನ್ಸುತ್ತೆ? ಕನ್ನಡ ಕಾಮೆಂಟ್ರಿ ಬಗ್ಗೆ ಏನ್ ಅನ್ಸುತ್ತೆ ಈಗ ಕ್ರಿಕೆಟ್ ಅಲ್ಲಿ, ಕಬಡ್ಡಿ ಅಲ್ಲಿ?
1: ಅದೇ ಮೇಡಮ್, ಕಾಮೆಂಟ್ರಿ ಚೆನ್ನಾಗಿ ಬರ್ತದ ಮೇಡಮ್. ಅದು ಕನ್ನಡದಲ್ಲಿ ಆದ್ರೆ ನಮ್ಗೆ ಕೆಲವು ಜನ ಹಿಂದಿ ಬರ್ತಾ ಇರಲ್ಲ, ಇಂಗ್ಲಿಷ್ ಬರ್ತಾ ಇರಲ್ಲ, ಕನ್ನಡದಲ್ಲಿ ಆದ್ರೆ ಪೂರ್ಣ ಮಾಹಿತಿ ಸಿಗುತ್ತೆ ಮೇಡಮ್
0: ಅಲ್ವಾ. ಮುಂಚೆ ಸ್ವಲ್ಪ ಶುರುವಲ್ಲಿ ಸ್ವಲ್ಪ ಒಗ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗ್ತಿತ್ತಲ್ಲ ನಮ್ಗೂ?
1: ಹೌದ್ರಿ ಮೇಡಮ್, ಹೌದ್ರಿ. ಮೊದ್ಲು ಅಂದ್ರೆ ಕನ್ನಡದಲ್ಲಿ ಇದಾಗ್ತಿದ್ದಿಲ್ಲ, ಇವಾಗ ಕಾಮೆಂಟ್ರಿ ಬಹಳ ಚೆನ್ನಾಗಿ ಬರ್ತದ ಮೇಡಮ್, ಇವಾಗ ಅರ್ಥ ಆಗುತ್ತೆ ಮೇಡಮ್ ಇವಾಗ
0: ಅಲ್ವಾ. ಒಂಥರ ಈಸಿ ಆಯ್ತು ನಮ್ಗೂ ಅಲ್ವಾ, ಕ್ರೀಡೆ ಇನ್ನೂ ಹತ್ರ ಆಗಕ್ಕೆ ಆದಂಗ ಆಯ್ತು ಮೇಡಮ್ ಕನ್ನಡದಲ್ಲಿ ಬಂದ್ರೆ.
1: ಅಂದ್ರೆ ಇದು ಏನು ತಿಳುವಳಿಕೆ ಮನವರಿಕೆ ಅಂತ ಮೇಡಮ್, ಅದು ಕೇಳಿದ ತಕ್ಷಣ ಅರ್ಥ ಆಗುತ್ತೆ ಮೇಡಮ್ ಇವಾಗ.
0: ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಯಾವ ಹಾಡ್ ಬೇಕಿತ್ತು?
1: ರಾಜ ಹಿಂದೂಸ್ತಾನಿ ಚಿತ್ರದಿಂದ ಮೇಡಮ್, ಅಲ್ಕಾ ಅಗ್ನಿ ಕಾಡಿರೋದು ಐ ಹೇ ಮೇರಿ ಜಿಂದಗಿ ಮೇನ್ ಆಗುತ್ತೆ ಮೇಡಮ್.
0: ಖಂಡಿತ ಹಾಕ್ತೀನಿ, ಹೀಗೆ ಕೇಳ್ತಾ ಇರಿ ನಮ್ಮ ಕಾರ್ಯಕ್ರಮಗಳನ್ನ. ಕರೆ ಮಾಡಿದ್ದೀನಿ. ನಮಸ್ತೆ.
1: ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ಕಾರ.

0: ಕಾರ್ಯಕ್ರಮದಲ್ಲಿ ಕೇಳುಗರೊಬ್ರು ಕರೆಯಲಿದ್ದಾರೆ, ಮಾತಾಡ್ಸೋಣ ಅವ್ರನ್ನ. ನಮಸ್ತೆ
1: ಮೇಡಮ್. ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡೋದು?
1: ನಾನು ಬೆಳೆಬಾವಿಯಿಂದ ಮಂಜುನಾಥ್ ಇಂದಿರಿಗೆ ಮೇಡಮ್ ಮಾತಾಡೋದು.
0: ಮಂಜುನಾಥ್ ಇಂದಿರಿಗೆ ಅವ್ರು ಏನ್ ಮಾಡ್ತೀರಾ?
1: ನಾವು ರೈತರಿದ್ದೀವಿ ಮೇಡಮ್.
0: ಹಾ, ಮಳೆ ಆಗಿದೆ ನೆನೆ, ಖುಷಿ ಆಗಿದೆ?
1: ಖುಷಿ ಆಗಿದೆ ಮೇಡಮ್, ಬೀಜ ಹಾಕಿದ್ವಿ ಮೊನ್ನೆ, ಸ್ವಲ್ಪ ಮಳೆ ಆಗ್ಬೇಕಿತ್ತು, ನಿನ್ನೆ ದೊಡ್ಡ ಮಳೆ ಆಗಿದೆ.
0: ದೊಡ್ಡ ಮಳೆ ಆಗಿದೆ. ಹೇಗನ್ಸುತ್ತೆ ನಮ್ಮ ಕಾರ್ಯಕ್ರಮಗಳು?
1: ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಮೇಡಮ್. ನಾವು ರೈತಕ್ಕೆ ಕೆಲಸ ಮಾಡ್ಬೇಕಾದ್ರೆ ಬೆನ್ನಿಗೆ ಒಂದು ರೇಡಿಯೋ ಹಚ್ಚಿರ್ತೀವಿ.
0: ಬೆನ್ನಿಗೆ ಹಾಕೊಂಡಿರ್ತೀರಾ?
1: ಹೌದು, ಅದು ಒಂದು ಸಣ್ಣದೊಂದು ಅವಾಗಿನ ಕಾಲದೊಂದು ರೇಡಿಯೋ ಇದೆ ನಮ್ದು, ಚಾರ್ಜ್ ಇಟ್ಟರೆ ಆಗುತ್ತೆ. ಬೆಳಗ್ಗೆ ನೈಟ್ ಎಲ್ಲ ಒಂದ್ ಎರಡ್ ಮೂರ್ ತಾಸು ಚಾರ್ಜ್ ಇಟ್ಟರೆ ಡೇ ಟೈಮ್ ಎಲ್ಲ ಬರುತ್ತೆ.
0: ಸೊ ಎಲ್ಲೋದ್ರೂ ಏನ್ ಕೆಲಸ ಮಾಡೋದು ನಿಮ್ ಜೊತೆ ಇರುತ್ತೆ, ರೇಡಿಯೋ
1: ಜೊತೆ ಇರುತ್ತೆ. ಮುಂಜೆ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 7-8 ಗಂಟೆವರೆಗೂ ನಮ್ ಜೊತೆನೆ ಇರುತ್ತೆ ರೇಡಿಯೋ.
0: ಈಗ ನಾನು ಒಂದು ಗುಲ್ಮೋಹರ್ ನಲ್ಲಿ ಕೇಳ್ತಾ ಇದ್ದೆ, ಕನ್ನಡ ಕಾಮೆಂಟ್ರಿ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ, ಏನ್ ಅನ್ಸುತ್ತೆ ಮಂಜುನಾಥ್ ಅವರೇ?
1: ಕನ್ನಡ ಕಾಮೆಂಟ್ರಿ ಈಗ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ಮೂಡ್ ಬರ್ತಾ ಇದೆ ಮೇಡಮ್.
0: ಯಾವ್ದನ್ನ ನೋಡ್ತೀರಾ ಕನ್ನಡದಲ್ಲಿ? ಯಾವ್ದನ್ನ ನೋಡ್ತೀರಾ? ಕ್ರಿಕೆಟ್ ನೋಡ್ತೀರಾ, ಕಬಡ್ಡಿ ನೋಡ್ತೀರಾ ಅಥವಾ ನೋಡಿದೀರಾ?
1: ಇಲ್ಲ, ನಾವು ಚಿತ್ರದಾಗ ಕ್ರಿಕೆಟ್ ಮತ್ತೆ ಕಬಡ್ಡಿ ಪ್ಲೇಯರ್ ಕೂಡ ಹೈಸ್ಕೂಲ್ ಅಲ್ಲಿ ಪ್ರೈಮರಿ ಎಲ್ಲ ನಾವು ರಾಜಮಟ್ಟಕ್ಕೆ ಹೋಗಿ ಬಂದಿದ್ವಿ ಹೈಸ್ಕೂಲ್ ಅಲ್ಲಿ.
0: ಅಲ್ಲ, ಕನ್ನಡದಲ್ಲಿ ಕಾಮೆಂಟ್ರಿ ಯಾವ್ದನ್ನ ನೋಡ್ತೀರಾ?
1: ಈಗ ಕ್ರಿಕೆಟ್ ನೋಡ್ತೀವಿ, ಕಬಡ್ಡಿನ ನೋಡ್ತೀವಿ. ಈಗ IPL ಮುಗಿತಾ ಬಂತ, ವಾಪಸ್ ಮತ್ತೆ ಈಗ ಕಬಡ್ಡಿ ಲೀಗ್ ಚಲೋ ಆಗುತ್ತೆ.
0: ಅಂದ್ರೆ ಕನ್ನಡದಲ್ಲಿ ನೋಡಕ್ ಶುರು ಮಾಡಿದೀರಾ?
1: ಶುರು ಮಾಡಿದೀವಿ, ಅವಾಗಿಂದಾನೆ ಸ್ಟಾರ್ಟಿಂಗ್ ಆದಾಗ್ಲಿದ್ದಾನೆ ಕನ್ನಡದಲ್ಲೇ ನೋಡ್ತೀವಿ. ಇಂಗ್ಲಿಷ್
0: ಹೇಗನ್ಸದು ಶುರು ಹೇಗನ್ಸದ್ ನಿಮ್ಗೆ?
1: ಸ್ಟಾರ್ಟಿಂಗ್ ಅಲ್ಲಿ ಒಂಥರ ಅನ್ಸೋದು, ಈಗೆಲ್ಲ ಅದು ನಮ್ಗೆ ಅದ್ರದ್ದು
0: ಅಭ್ಯಾಸ ಆಯ್ತು.
1: ಅಭ್ಯಾಸ ಆಗಿದೆ, ಆಮೇಲೆ ಅದು ನಮ್ಗ್ ಕೂಡ ಒಂಥರ ಚೆನ್ನಾಗಿ ನಮ್ಮ ಭಾಷೆಯಲ್ಲಿ ಹೇಳ್ತಾರಲ್ಲಪ್ಪ ಅನ್ನೋದು ಒಂದು ಖುಷಿ
0: ಖುಷಿ ಇದೆ, ಖುಷಿ ಇದೆ. ಸೊ ಇದೊಂದು ಸ್ವಾಗತಾರ್ಹ ಬೆಳವಣಿಗೆ ಅಂತೀರಾ ಕನ್ನಡದಲ್ಲಿ ಕಾಮೆಂಟ್ರಿ ಅಲ್ವಾ?
1: ಹೌದು ಮೇಡಮ್, ಎಲ್ಲಾ ಭಾಷೆಗೂ ನಾವು ಕೂಡ ಏನು ಕಮ್ಮಿ ಇಲ್ಲ, ಎಲ್ಲಾ ಕ್ಷೇತ್ರದಲ್ಲಿ ತೋರಿಸ್ಬೇಕಲ್ಲ.
0: ಖಂಡಿತ, ಸಂತೋಷ ಆಯ್ತು ನಿಮ್ ಜೊತೆ ಮಾತಾಡಿ. ನಮಸ್ತೆ, ಹೀಗೆ ಕೇಳ್ತಾ ಇರಿ ಕಾರ್ಯಕ್ರಮಗಳನ್ನ.
1: ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು.
0: ನಿಮ್ ಹಾಡು ಹೇಳಲಿಲ್ಲ, ನಿಮ್ ಹಾಡು ಯಾವ್ದು ಬೇಕು ಅಂತ?
1: ಅಶೋಕ್ ಚಿತ್ರದಿಂದ ಒಂದು ಹಾಡನ್ನ.
0: ಖಂಡಿತ ಪ್ರಸಾರ ಮಾಡ್ತೀವಿ, ಕೇಳ್ತಾ ಇರಿ. ನಮಸ್ತೆ.
1: ಓಕೆ ಮೇಡಮ್, ಧನ್ಯವಾದಗಳು.
0: ನಮಸ್ತೆ.

ಕೇಳಿಗರೊಬ್ರು ಕರೆ ಮಾಡಬೇಕಾದ ಸಂಖ್ಯೆ ಯಾವುದು ಹೇಳಿ, ಮಂಜು ನಾವು ಮಾತಾಡಬೇಕು ಅಂತ ಹೇಳ್ತಿದ್ದಾರೆ. ಸಂಖ್ಯೆ ಹೀಗಿದೆ, 0802223126. 0802223286. ಇನ್ನೊಂದ್ಸಲ 2228120206.

0: ಸಮಯ ಆಗೇ ಬಿಡ್ತು. 4:46 ಕೇಳುಗರೊಬ್ರು ಕರೆಯಲಿದ್ದಾರೆ, ಮಾತಾಡ್ಸೋಣ ಅವ್ರನ್ನ. ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ.
1: ನಾನು ಶೋಭಾ ಅಂತ ಮೇಡಮ್, ಹಾಸನದಿಂದ.
0: ಶೋಭಾ ಹಾಸನದಿಂದ, ಹೇಳಿ.
1: ಹಾಂ ಮೇಡಮ್.
0: ಏನ್ ಮಾಡ್ತೀರಾ
1: ಮೇಡಮ್? ನಾನು ವರ್ಕ್ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್.
0: ನಿಮ್ ಸಂದೇಶಗಳನ್ನ ನೋಡ್ತಿರ್ತೀವಿ ಹೊಂ ಬಿಸಿಲಲ್ಲಿ. ಖುಷಿ ಆಗುತ್ತೆ.
1: ಖುಷಿ ಅಂದ್ರೆ ಮೇಡಮ್, ಹೌದು, ಸ್ವಲ್ಪ ನಾಲೆಜ್ ಒಂದೇ ಕಡೆ ಇರಬಾರ್ದು, ಸ್ವಲ್ಪ ಎಲ್ಲ ತಿಳ್ಕೋಬೇಕು ಅನ್ನೋ ಉದ್ದೇಶ. ಏನೋ ಒಂದು ಒಳ್ಳೊಳ್ಳೆ ಇದು ಟಾಪಿಕ್ ಅಥವಾ ಒಂದು ಒಳ್ಳೆ ಕ್ವಿಜ್ ಓದ್ಕೊಂಡ್ಬರ್ತೀರ ನೀವು, ಪ್ರಶ್ನೆಗಳು ಸ್ವಲ್ಪ ಒಂದು ನಾಲೆಜ್ ಬರ್ಲಿ ಅಂತ ಅಷ್ಟೇ ಮೇಡಮ್. ನಾವು ಮಾಡೋದು
0: ಈಗ ನಾವು ಮಾತಾಡ್ತಾ ಇದ್ವಿ ಕನ್ನಡದಲ್ಲಿ ಕಾಮೆಂಟ್ರಿ ಹೇಗನ್ಸುತ್ತೆ, ಕೇಳಿದ್ದೀರಾ?
1: ಕೇಳಿದೀನಿ ಮೇಡಮ್. IPL ಮತ್ತೆ ಕಬಡ್ಡಿ
0: ಎಲ್ಲ ಕನ್ನಡದಲ್ಲಿ ಕೇಳ್ತೀರಾ?
1: ಇಷ್ಟ ಆಗುತ್ತೆ ಮೇಡಮ್.
0: ಇಷ್ಟ ಆಗುತ್ತೆ
1: ನಮ್ಗೆ. ನಮ್ ನಾಲೆಜ್ ಅಂದ್ರೆ ಕನ್ನಡ ಆದ್ರೆ ಸುಲಭ ಆಗುತ್ತೆ. ಬೇರೆ ಒಂದು ಲ್ಯಾಂಗ್ವೇಜ್ ಅಂದ್ರೆ ಅದ್ರ ಇಂಗ್ಲಿಷ್ ಎಲ್ಲ ಸ್ವಲ್ಪ ತಿಳ್ಕೋಬಹುದು, ಬಟ್ ಕನ್ನಡದಷ್ಟು ಫ್ಲೂಯೆಂಟ್ ಆಗಿ ಇರೋದಿಲ್ಲ ಮೇಡಮ್.
0: ಅಂದ್ರೆ ಈ ಕನ್ನಡದಲ್ಲಿ ಕಾಮೆಂಟ್ರಿ ಬರೋದ್ರಿಂದ ನಾವು ಕ್ರೀಡೆಗೆ ಸ್ವಲ್ಪ ಹತ್ರ ಆಗ್ತಿವಿ ಅಲ್ವಾ?
1: ಹೌದು.
0: ಪದಗಳೆಲ್ಲ
1: ಗೊತ್ತಾಗುತ್ತೆ, ಅರ್ಥ ಆಗುತ್ತೆ. ಇಲ್ಲಾದ್ರೆ ಏನಾಗ್ಬಿಡುತ್ತೆ ಅಂದ್ರೆ, ಪೂರ್ತಿ ನಮ್ಗೆ ಅದ್ರದ್ದೇ ನಾಲೆಜ್ ಇದ್ರೆ ಇಂಗ್ಲಿಷ್ ಓಕೆ ಮೇಡ. ಇಲ್ಲ ಅಂದ್ರೆ ಸ್ವಲ್ಪ ಕೆಲವೊಂದು ಗೊತ್ತಿರಲ್ಲ, ಕನ್ನಡದಲ್ಲಿ ಹೇಳೋದ್ರಿಂದ ಬೇಗ ಅರ್ಥ ಆಗುತ್ತೆ.
0: ಕನ್ನಡದಲ್ಲಿ ಕಾಮೆಂಟ್ರಿ ನಿಮ್ಗೆ ಇಷ್ಟ ಆಗುತ್ತೆ?
1: ಇಷ್ಟ ಆಗುತ್ತೆ ಮೇಡಮ್. ಕನ್ನಡ ಕಬಡ್ಡಿ ಮತ್ತೆ ಇದು IPL ದೆಲ್ಲ ಬರುತ್ತಲ್ಲ, ಅದೆಲ್ಲ ಸಾಮಾನ್ಯವಾಗಿ ಕುತ್ಕೊಂಡು ಕೇಳ್ತೀವಿ, ನೋಡ್ತೀವಿ.
0: ಈಗ ಅಭ್ಯಾಸ ಕೂಡ ಆಗೋಗಿದೆ.
1: ಆಗೋಗಿದೆ ಮೇಡಮ್.
0: ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಿಮ್ಗೆ ನಿಮ್ ಹಾಡಿ ಯಾವ್ದು ಅಂತ ಹೇಳಲಿಲ್ಲ
1: ಮೇಡಮ್. ಪನ್ನಾದಲ್ಲಿ
0: ಖಂಡಿತ ಪ್ರಸಾರ ಮಾಡ್ತೀನಿ, ಒಂದು ಜಾಹೀರಾತ್ ನಂತರ ಪ್ರಸಾರ ಆಗುತ್ತೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಹೀಗೆ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ. ನಮಸ್ತೆ ಶೋಭಾ ಅವರೇ. ನಮಸ್ತೆ.
2: ಹೌದು ಸರ್, ಸಿದ್ದರಾಮಯ್ಯನವರು ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣದಲ್ಲೇ ಹೊಸ ಬೇಕಿಂಗ್ ಅವನ್ ತಗೊಂಡು ವೆರೈಟಿ ಕೇಕ್ ಗಳನ್ನ ಮಾಡ್ತಿದ್ದೀನಿ.
3: ನಿಮ್ ತರನೇ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಗ್ಯಾರಂಟಿ ಶಕ್ತಿ ತುಂಬುತ್ತಿದೆ ನೋಡಿ.
4: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

0: ಕೇಳುಗರೊಬ್ರು ಕರೆಯಲಿದ್ದಾರೆ, ಮಾತಾಡ್ಸೋಣ ಅವ್ರನ್ನ. ನಮಸ್ತೆ.
1: ನಮಸ್ಕಾರ.
0: ನಮಸ್ತೆ, ಯಾರು ಮಾತಾಡೋದು?
1: ಬಾಹುಬಲಿ ಪ್ರಮುಖ.
0: ಹೇಗಿದ್ದೀರಾ?
1: ಚೆನ್ನಾಗಿದ್ದೀರಿ?
0: ಚೆನ್ನಾಗಿದ್ದೀವಿ ಸರ್. ಹೇಗನ್ಸುತ್ತೆ ಕಾರ್ಯಕ್ರಮಗಳು, ರೈನ್ಬೋ ಕಾರ್ಯಕ್ರಮಗಳು?
1: ಚೆನ್ನಾಗಿ ಬರ್ತಾರೆ ಎಲ್ಲ ಕಾರ್ಯಕ್ರಮ.
0: ಕೇಳ್ತೀರಾ ನೀವು? ಈಗ ನಾವು ಮಾತಾಡ್ತಾ ಇದ್ವಿ ಕನ್ನಡದಲ್ಲಿ ಕಾಮೆಂಟ್ರಿ, ಈ ಕ್ರೀಡೆಗಳಲ್ಲಿ, ಸ್ಪೋರ್ಟ್ಸ್ ಅಲ್ಲಿ. ಮುಂಚೆ ಎಲ್ಲ ನಾವು ಇಂಗ್ಲಿಷು ಹಿಂದಿಲಿ ಕೇಳ್ತಾ ಇದ್ವಿ, ಇತ್ತೀಚೆಗೆ ಕನ್ನಡದಲ್ಲೂ ಎಲ್ಲ ಕಡೆ ಕೇಳಿಸ್ತಾ ಇದೆ. ಹೇಗನ್ಸುತ್ತೆ ನಿಮ್ಗೆ? ಅಲ್ಲ, ನಿಮ್ಗೆ ಹೇಗನ್ಸುತ್ತೆ? ಕೇಳಿದ್ದೀರಾ ನೀವು? ಕೇಳಿಲ್ಲ. ಅಥವಾ ಈಗಿನ ಒಂದು ಕಬಡ್ಡಿ ಆಗಿರ್ಬೋದು ಅಥವಾ ಕ್ರಿಕೆಟ್ ಅಲ್ಲೂ ಕೂಡ ಕನ್ನಡದಲ್ಲಿ ಕಾಮೆಂಟ್ರಿ ಮಾಡ್ತಾರೆ, ಕೇಳಿಲ್ವಾ ನೀವು? ನೋಡಿಲ್ಲ. ಆಗ್ಲಿ, ಈಗ ಆಲ್ರೆಡಿ ಶುರು ಆಗಿದೆ ಅದು, ಕನ್ನಡದಲ್ಲಿ ಕಾಮೆಂಟ್ರಿ ಅನ್ನುವಂಥದ್ದು. ಶುರು ಸ್ವಲ್ಪ ಕಷ್ಟ ಆಗೋದು ಆ ಪದಗಳೆಲ್ಲ ಅರ್ಥ ಆಗ್ಲಿಕ್ಕೆ, ಬಟ್ ಈಗ ನಮ್ಗೆ ಒಂದು ಅಡ್ಜಸ್ಟ್ ಆಗಿದೆ, ನಾವು ಆ ಕ್ರೀಡೆಗೆ ಹತ್ರ ಆಗ್ತಾ ಇದೀವಿ. ಇನ್ ಮುಂದೆ ನೀವು ಕೇಳ್ಬೋದು, ಪ್ರಯತ್ನ ಮಾಡಿ.
1: ನಿಮ್ ಜೊತೆ
0: ಅಲ್ವಾ ನಮ್ಗೆ ಹತ್ರ ಅನ್ಸುತ್ತೆ. ನಿಮ್ ಜೊತೆ ಮಾತಾಡಿದ ಖುಷಿ ಆಯ್ತು. ಯಾವ ಹಾಡ್ ಹಾಕೋಣ ನಿಮ್ಗಾಗಿ?
1: ನಮ್ಮ ಗಜನಿಂದ್ರೆ ಮೇರಿಯ ದೂರಿ
0: ಖಂಡಿತ ಪ್ರಸಾರ ಆಗುತ್ತೆ. ಹೀಗೆ ಕಾರ್ಯಕ್ರಮ ಕೇಳ್ತಾ ಇರಿ. ನಮಸ್ತೆ, ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ನಮಸ್ಕಾರ.
0: ನಮಸ್ತೆ.
1: ನಮಸ್ಕಾರ.

0: ಸಮಯವಾಗಿದೆ 4:56:15. ಗುಲ್ಮೋಹರ್ ಕಾರ್ಯಕ್ರಮದಲ್ಲಿ ಹಿಂದಿ ಹಾಡುಗಳೊಂದಿಗೆ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ವಿ. ಕೇಳಿಗರು ಸಂದೇಶ ಕೂಡ ಕಳಿಸಿದ್ದಾರೆ. ಕರೆ ಸಂಪರ್ಕ ಆಗ್ತಾ ಇಲ್ಲ ಮಂಜು, ಹಾಗಾಗಿ ಸಂದೇಶ ಕಳಿಸ್ತಾ ಇದ್ದೀನಿ. ಕನ್ನಡ ಕಾಮೆಂಟ್ರಿ ಬಂದಾಗ ಮನೆಯಲ್ಲಿ ಅಪ್ಪ ಅಮ್ಮ ಅವ್ರಿಗೆ ಕೂಡ ಕ್ರೀಡೆಯ ನಿಯಮಗಳು ಅರ್ಥ ಆಗುತ್ತೆ, ಅವ್ರು ಕೂಡ ಆಗ ಇಂಟ್ರೆಸ್ಟ್ ಆಗಿ ನೋಡ್ತಾರೆ, ಇದೊಂಥರ ಖುಷಿ ವಿಷಯ ಅಂತ ಮಹೇಶ್ ರವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಹುಬ್ಬಳ್ಳಿ ಲೋಹಿಯಾ ನಗರದಿಂದ ನಾವು ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ ಹೇಳ್ತಾರೆ. ಹಾಗೆ ನಾಗರಾಜ್ ರಾವ್ ಅನ್ನಪೂರ್ಣೇಶ್ವರ ನಗರದಿಂದ ತುಂಬ ಒಳ್ಳೆ ಗೀತೆಗಳು, ಒಳ್ಳೆ ಮಾಹಿತಿ, ಥ್ಯಾಂಕ್ ಯು ಅಂತ ಸಂದೇಶ ಕಳಿಸಿದ್ದಾರೆ. ಅನೇಕ ಕೇಳುಗರು ಕರೆ ಮಾಡಬೇಕು, ನಿಮ್ಗಳ ಜೊತೆ ಮಾತಾಡಬೇಕು ಅಂತ ಇರ್ತೀವಿ. ಹಾಗಾಗಿ ಮಾತಾಡಿದವರೆ ಮಾತಾಡೋದು ಬೇಡ, ಬೇರೆಯವ್ರಿಗೆ ಅವಕಾಶ ಕೊಡಿ ಅಂತ ಹೇಳ್ತಿದ್ದಾರೆ. ಕರೆ ಯಾರಿಗೆ ಸಿಗುತ್ತೆ ಅಂತ ಖಂಡಿತ ನಮಗೂ ಗೊತ್ತಾಗೋದಿಲ್ಲ. ಕರೆ ಯಾರಿಗೆ ಸಿಗುತ್ತೋ ಅವ್ರ ಜೊತೆ ಮಾತಾಡಬಹುದು. ಹೌದು, ನಾವು ಮಾತಾಡ್ತಾ ಇದ್ವಿ ಕನ್ನಡದಲ್ಲಿ ಕಾಮೆಂಟ್ರಿ. ನಮ್ಮ ಕನ್ನಡ ಕ್ರೀಡಾಭಿಮಾನಿಗಳು ಆಲ್ರೆಡಿ ಈ ಕ್ರಿಕೆಟ್ ಕಬಡ್ಡಿಯಲ್ಲಿ ಕನ್ನಡ ಕಾಮೆಂಟ್ರಿ ಕೇಳೋಕ್ಕೆ ನಾವೆಲ್ಲ ಶುರು ಮಾಡಿಬಿಡ್ತಾ ಇದ್ದೀವಿ. ಶುರುವಲ್ಲಿ ಪದಗಳೆಲ್ಲ ಹೊಸದು ಅನ್ನೋಕ್ಕೆ ಶುರು ಆಗ್ತಿತ್ತು, ಈಗ ಜೊತೆಯಾಗಿ ಅರ್ಥವಾಗ್ತಾ ಹೋಗ್ತಾ ಇದೆ. ಒಂದು ಹೊಸ ವಿಷಯ ಏನಪ್ಪ ಅಂದರೆ ಫ್ರೆಂಚ್ ಓಪನ್ ಗ್ರ್ಯಾಂಡ್ ಸ್ಲ್ಯಾಮ್ ಈಗ ಕನ್ನಡದಲ್ಲಿ ಕಾಮೆಂಟ್ರಿ ಕೊಡಲಿಕ್ಕೆ ಮುಂದೆ ಬಂದಿದೆ. ಅಂದರೆ ಇದಕ್ಕಾಗಿ ಒಂದು ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದೆ. ಇದೇ ಮೊದಲ ಬಾರಿಗೆ ಜಾಗತಿಕ ಟೆನಿಸ್ ಟೂರ್ನಿ ಕನ್ನಡದಲ್ಲಿ ಕನ್ನಡ ಕಾಮೆಂಟ್ರಿಯಲ್ಲಿ ಪ್ರಸಾರ ಆಗುತ್ತೆ. ಟೆನಿಸ್ ಪ್ರೇಮಿಗಳಿಗೆಲ್ಲ ಒಂದು ಹೊಸ ಅನುಭವ, ಹಾಗೆ ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಟೆನಿಸ್ ಕೂಡ ನಮಗೆ ಹತ್ತಿರ, ಅದು ದೂರ ಅಲ್ಲ, ಬೇರೆ ಕ್ರೀಡೆ ಅಲ್ಲ ಅಂತ ಅನಿಸುತ್ತೆ ಕನ್ನಡದಲ್ಲಿ ಕಾಮೆಂಟ್ರಿ ಕೇಳಿದಾಗ. ಹೌದು, ಕೆಳಗರೊಬ್ಬರು ಕರೆಯಲಿದ್ದಾರೆ, ಕೇಳಬೇಡ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡೋದು?
1: ಮೇಡಮ್, ಕೊಪ್ಪಳ ಜಿಲ್ಲೆ ಬೆಟ್ಟಿಗೇರಿಯಿಂದ ರಾಜೇಶ್ ಸಿಂಪೆ ಅಂತ. ಮೇಡಮ್,
0: ರಾಜೇಶ್ ಅವರೇ, ಸಮಯ ತುಂಬಾ ಕಡಿಮೆ ಇದೆ, ನಿಮ್ಗೆ ಹೇಗನ್ಸುತ್ತೆ ಕನ್ನಡ ಕಾಮೆಂಟ್ರಿ, ಹೇಳಿ ಅದ್ರ ಬಗ್ಗೆ.
1: ಮೇಡಮ್, ತುಂಬಾ ಈಗ ಕನ್ನಡದಲ್ಲಿ ಕಾಮೆಂಟ್ರಿ ಮಾಡಿ ತುಂಬಾ ಖುಷಿ ಆಗುತ್ತೆ ಮೇಡಮ್ ನೋಡಕ್ಕೆ. ಯಾಕೆ ನಾವು ಸಣ್ಣವರಿದ್ದಾಗ ಬರೀ ಹಿಂದಿಯಲ್ಲಿ ಕಾಮೆಂಟ್ರಿ ಕೇಳ್ತಾ ಇದೀವಿ ಮೇಡಮ್. ಬಿಎಸ್ಎನ್ಎಲ್ ಚೌಕ ಅಂತ ಬರ್ತಿದ್ರು ಮೇಡಮ್. ಅದೇ ಅದೇ ನಮ್ಮ ಐತೆ, ನಮ್ಮೂರಲ್ಲಿ ಒಬ್ರ ಸಜ್ಜನ್ ಅವರು ಒಂದು ರೇಡಿಯೋ ಕೇಳ್ತಿದ್ರು ಮೇಡಮ್, ಅವ್ರ ಕಾಮೆಂಟ್ರಿ, ಅವ್ರ ಕಾಮೆಂಟ್ರಿ ಕೇಳ್ತಾ ನಮ್ಗೆಲ್ಲರಿಗೂ ಕನ್ನಡದಲ್ಲಿ ಹೇಳ್ತಿದ್ರು ಮೇಡಮ್. ಒಂದೇ ವರ್ಷ ಕಾಯ್ತಿದ್ವಿ ನಾವು, ಇವಾಗ ಕನ್ನಡದಲ್ಲಿ ಬರ್ತಾ ಇರ್ಕೊಂಡು ಬಹಳ ಖುಷಿ ಆಗುತ್ತೆ ಮೇಡಮ್. ಯಾಕಂದ್ರೆ ಈಗ ಕಬಡ್ಡಿ ಆಗಿರ್ಬೋದು, ನಾವು ಕ್ರಿಕೆಟ್ ಆಗಿರ್ಬೋದು, ಈಗ ಟೆನ್ನಿಸ್ ಕೂಡ ಬರ್ತಾ ಇದೆ, ಅದು ತುಂಬಾ ಖುಷಿ ಆಗುತ್ತೆ
0: ಅಲ್ವಾ. ಈಗ ಟೆನ್ನಿಸ್ ಸ್ವಲ್ಪ ನಮ್ಗೆ ದೂರ ನಮ್ಗಲ್ಲ ಅಂತ ಅನ್ಸ್ತಾ ಇತ್ತು, ಈಗ ಕನ್ನಡದಲ್ಲಿ ಬರೋದ್ರಿಂದ ಹತ್ರ ಆಗ್ಬೋದು, ಅದು ನಾವು ನೋಡುವಂತಹ ಒಂದು ಕ್ರೀಡೆ ಅಂತ ಆಗ್ಬೋದು ಅಂತ ಅನ್ಸುತ್ತೆ.
1: ಕ್ರಿಕೆಟ್ ಬಂತು, ಕಬಡ್ಡಿ ಬಂತು, ಟೆನ್ನಿಸ್ ಕೂಡ ಅಂತ, ಟೆನ್ನಿಸ್ ಮತ್ತೆ ಫುಟ್ಬಾಲ್ ಇವೆಲ್ಲ ಸ್ವಲ್ಪ ನಮ್ಕಿಂತ ಸ್ವಲ್ಪ ದೂರ ಮೇಡಮ್. ಕನ್ನಡದಲ್ಲಿ ಬಂದ್ರೆ ಸ್ವಲ್ಪ ಹತ್ರ ಆಗ್ತಾ ಹೋಗುತ್ತೆ.
0: ವಿಷಯ ಏನಂದ್ರೆ, ನಮ್ಮ ಮೈಸೂರಿನ ಹುಡುಗರೆ ಶ್ರೀನಾಥ್ ಹಾಗೂ ಪ್ರಹ್ಲಾದ್.
2: ಶ್ರೋತೃ ಬಂದವರ ಇದುವರೆಗೆ FM 101.3 ಮೆಗಾಹರ್ಟ್ಸ್ ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ರೆ, ಇದು ಆಕಾಶವಾಣಿಯ ರಾಯಚೂರು FM ಕೇಂದ್ರ, FM ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಕೇಳುಗ ಸ್ನೇಹಿತರೆ, ಈಗ ಸಮಯ ಸರಿಯಾಗಿ 5:15. ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ. AP ಅರ್ಜುನ್ ಅವರ ಗೀತೆ ರಚನೆಯಲ್ಲಿರುವ ರುಸ್ತಮ್ ಸಿನಿಮಾದ ಗೀತೆಯನ್ನು ಸಂಗೀತ ನೀಡಿ ಹಾಡಿದ್ದಾರೆ ಜೆ ಅನೂಪ್ ಸಿಲೇನ್.

0: ಅಕ್ಕ ಕೆಲ್ಸ ಸಿಕ್ತು.
1: ಅರಿ ವಾ, ಅಭಿನಂದನೆಗಳು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್.
0: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
1: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
0: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ,
1: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
0: ಆದ್ರೆ ಅಕ್ಕ
1: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
0: ಪಾರ್ಟಿನಂದು ಬಜೆಟ್ ನಿಂದು.
2: ಆರ್ ಬಿ ಐ ಹೇಳುತ್ತೆ,
3: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.

ಮದನ್ ಬೇಳಿಸಾಲು ಅವರ ಗೀತ ರಚನೆಯಲ್ಲಿ, ಭರತ್ ಬಿಜಿ ಅವರ ಸಂಗೀತ ನಿರ್ದೇಶನದಲ್ಲಿರುವ ಬ್ಯೂಟಿಫುಲ್ ಮನಸ್ಸುಗಳು ಚಿತ್ರದ ಗೀತೆಯನ್ನು ಕೇಳೋಣ. ಗಾಯಕರು ವಿಜಯ್ ಪ್ರಕಾಶ್.

0: ನಿಮ್ಮ ನೆಚ್ಚಿನ ರಾಯಚೂರು ಆಕಾಶವಾಣಿಯಿಂದ ಪ್ರಸಾರವಾಗಲಿದೆ ಅರಿವೆಂಬ ಗುರುವಿಗೆ ಶರಣೆಂಬೆ,
1: ಶರಣರ ಸತ್ಯಾನುಸಂಧಾನದ ಸರಣಿ.
2: ಒಡಲಿನ ಒಡೆಯಗೆ ಶರಣೆಂಬೆನಯ್ಯ.
0: ತಪ್ಪದೆ ಆಲಿಸಿ. ಪ್ರತಿದಿನ ಬೆಳಗ್ಗೆ 6:45 ಅರಿವೆಂಬ ಗುರುವಿಗೆ ಶರಣೆಂಬೆ.
2: ಅರಿವೆಂಬ ಗುರುವಿಗೆ ಶರಣೆಂಬೆನಯ್ಯ.
1: ಶರಣರ ತತ್ವಗಳ ಆಂತರ್ಯದ ಅನ್ವೇಷಣೆ ಅರಿವೆಂಬ ಗುರುವಿಗೆ ಶರಣೆಂಬೆ.

ಶ್ರೋತೃಬಂಧವರೇ, ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಆಯ್ದುಕೊಂಡಿದ್ದೇವೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರ ಸ್ವರಗಳಲ್ಲಿರುವ ಕದಂಬ ಸಿನಿಮಾದ ಗೀತೆಯನ್ನು ಕೆ ಕಲ್ಯಾಣ್ ಅವರ ಗೀತ ರಚನೆಗೆ ರಾಗ ಸಂಯೋಜಿಸಿದ್ದಾರೆ ದೇವಾ.

ಇದು ಆಕಾಶವಾಣಿಯ ರಾಯಚೂರು FM ಕೇಂದ್ರ. FM ಕಂಪನಕ 102.1 ಮೆಗಾಹರ್ಟ್ಸ್ಗಳ ಮೇಲೆ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದಾರೆ. ಶ್ರೋತೃ ಬಂಧವರೇ, ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳೋಣ. ಪಗರು ಚಿತ್ರದಿಂದ ಸಾಹಿತ್ಯ ಬರೆದು ಸಂಗೀತ ನೀಡಿ ಹಾಡಿದ್ದಾರೆ ಚಂದನ್ ಶೆಟ್ಟಿ.

ವಿಜಯ್ ಪ್ರಕಾಶ್ ಅವರ ಕಂಠಸಿರಿಯಲ್ಲಿ ಕೇಳ್ತಾ ಇದ್ದಾರೆ ಫಿಫ್ತ್ ಜನರೇಷನ್ ಸಿನಿಮಾದ ಗೀತೆ. ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರ ಗೀತರಚನೆಗೆ ಸಂಗೀತ ನೀಡಿದ್ದಾರೆ ಶ್ರೀಧರ್ ಸಂಭ್ರಮ್.

0: ಯಾರ್.
1: ನಿಮ್ಮ ನೆಚ್ಚಿನ ರಾಯಚೂರು ಆಕಾಶವಾಣಿಯಿಂದ ಪ್ರಸಾರವಾಗಲಿದೆ ಅರಿವೆಂಬ ಗುರುವಿಗೆ ಶರಣೆಂಬೆ,
2: ಶರಣರ ಸತ್ಯಾನುಸಂಧಾನದ ಸರಣಿ.
0: ಒಡಲಿನ ಒಡೆಯಗೆ ಶರಣೆಂಬೆನಯ್ಯ.
1: ತಪ್ಪದೆ ಆಲಿಸಿ. ಪ್ರತಿದಿನ ಬೆಳಿಗ್ಗೆ 6:45 ಅರಿವೆಂಬ ಗುರುವಿಗೆ ಶರಣೆಂಬೆ.
0: ಅರಿವೆಂಬ ಗುರುವಿಗೆ ಶರಣೆಂಬೆನಯ್ಯ.
2: ಶರಣರ ತತ್ವಗಳ ಆಂತರ್ಯದ ಅನ್ವೇಷಣೆ ಅರಿವೆಂಬ ಗುರುವಿಗೆ ಶರಣೆಂಬೆ. ಶ್ರೋತೃಬಾಂಧವರ ಕಾರ್ಯಕ್ರಮದ ಕೊನೆಯಲ್ಲಿ ಮೂಡಿಬರಲಿದೆ ಯುವನ್ ಶಂಕರ್ ರಾಜ್ ಅವರ ಕಂಠಸಿರಿಯಲ್ಲಿ ಅಜಿತ್ ಸಿನಿಮಾದ ಗೀತೆ.

ಇದು ಆಕಾಶವಾಣಿಯ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ಕಂಪನಕ 102.1 ಮೆಗಾಹರ್ಟ್ಸ್ಗಳು ಕೇಳುಗರೆ. ಈಗ ಸಮಯ ಸರಿಯಾಗಿ 5:30 20 ಸೆಕೆಂಡು.

0: ಯುವವಾಣಿ ಕಾರ್ಯಕ್ರಮ ಕೇಳುತ್ತಿರುವ ಸ್ನೇಹಿತರಿಗೆಲ್ಲ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗ ಸ್ನೇಹಿತರ, ಇವತ್ತಿನ ಕಾರ್ಯಕ್ರಮದಲ್ಲಿ ಮೂಡಿಬರದೆ ವೈವಿಧ್ಯ ಕಾರ್ಯಕ್ರಮ, ಸಿಂಧನೂರಿನ ನ್ಯಾಷನಲ್ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಂದ. ಮೊದಲಿಗೆ ಕೇಳೋಣ ಒಂದು ವಾಣಿಜ್ಯ ಪ್ರಕಟಣೆಯನ್ನು.
1: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
2: ಇವತ್ತಿನ ಕಾರ್ಯಕ್ರಮದಲ್ಲಿ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ನ್ಯಾಷನಲ್ ಮಹಾವಿದ್ಯಾಲಯ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. ಮೊದಲಿಗೆ ಸಂಜನಾ ಇವರಿಂದ ಪ್ರಾರ್ಥನಾ ಗೀತೆ.
3: ಜಯ ಜನಾರ್ದನ ಕೃಷ್ಣ ರಾಧಿಕಾ ಪತೆ, ಜನ ವಿಮೋಚನ ಕೃಷ್ಣ ಜನ್ಮ ಮೋಚನ, ಗರುಡ ವಾಹನ ಕೃಷ್ಣ ನೀರಜೇ ಕ್ಷಣ, ಸುಜನ ಬಾಂಧವ ಕೃಷ್ಣ ಸುಂದರ ಕೃತೆ, ಮದನ ಕೋಮಲ ಕೃಷ್ಣ ಮಾಧವ ಹರೆ, ವಸುಮತಿ ಪತೆ ಕೃಷ್ಣ ವಾಸವಾನುಜ, ವರಗುಣಕರ ಕೃಷ್ಣ ಭಕ್ತವತ್ಸಲ, ವೈಷ್ಣವಾಕೃತೆ ಕೃಷ್ಣ ಸುಂದರಾಕೃತೆ, ಮದನ ಕೋಮಲ ಕೃಷ್ಣ ಮಾಧವಾಹರೆ, ವಸುಮತಿ ಪತೆ ಕೃಷ್ಣ ವಾಸವಾನುಜ. ಜಯ ಜನಾರ್ದನ ಕೃಷ್ಣ ರಾಧಿಕಾ ಪತೆ, ಜನ ವಿಮೋಚನ ಕೃಷ್ಣ ಜನ್ಮ ಮೋಚನ, ಗರುಡ ವಾಹನ ಕೃಷ್ಣ ನೀರಜೇ ಕ್ಷಣ, ಸುಜನ ಬಾಂಧವ ಕೃಷ್ಣ ಸುಂದರ ಕೃತೆ.
2: ಜನಪದ ಗೀತೆ ಕಲಾವತಿ ಇವರಿಂದ.

0: ಹೀಗೆ.
1: ಇದೀಗ ಜೋಕ್ಸ್ ನಂದಿನಿ ಇವರಿಂದ.
2: ಒಂದೂರಲ್ಲಿ ಒಂದು ಕುಟುಂಬ ಇರುತ್ತೆ. ಆ ಕುಟುಂಬದಲ್ಲಿ ತಂದೆ ತಾಯಿ ಒಬ್ಬ ಮಗ ಇರ್ತಾನೆ. ಆ ತಾಯಿ ಮಗನ ಕರ್ಕೊಂಡು ಮಾರ್ಕೆಟಿಗೆ ಹೋಗಿರ್ತಾಳೆ. ಮಾರ್ಕೆಟ್ನಲ್ಲಿ ಏನೇನು ಬೇಕು ಎಲ್ಲ ತಗೊಂಡಿರ್ತಾಳೆ, ಏನೇನು ಎಲ್ಲ ಮಾಡಿರ್ತಾಳೆ. ಇನ್ನೇನು ಊರಿಗೆ ಬರಬೇಕು ಅಂತ ಆಟೋ ಹತ್ತಿರ್ತಾಳೆ. ಅವಾಗ ಒಂದು ಅಲ್ಲಿ ಆಟೋ ಹತ್ತುವಾಗ ಒಂದು ಐಸ್ ಕ್ರೀಮ್ ಗಾಡಿ ಬರುತ್ತೆ. ಚಿಕ್ಕ ಮಗು ಇರುತ್ತಲ್ಲ, ಆಟ ಮಾಡಿದೆ ನನಗೆಲ್ಲ ಐಸ್ ಕ್ರೀಮ್ ಬೇಕು ಬೇಕು ಅಂತ. ಐಸ್ ಕ್ರೀಮ್ನ ಕೊಡಿಸ್ತಾಳೆ ಅಮ್ಮ, ಆಟ ಮಾಡಿದೋದಕ್ಕೆ ಕೊಡಿಸ್ತಾಳೆ. ತಿಂತಿರುವಾಗ ಅದು ಐಸ್ ಕ್ರೀಮ್ ಕೆಳಗೆ ಬಿದ್ದು ಬಿಡುತ್ತೆ. ಕೆಳಗೆ ಬಿದ್ದಾಗ ತಗೊಂಡು ಮೇಲೆತ್ತಿ ತಿನ್ನೋಕಂತ ಹೋಗುತ್ತೆ ಮಗು. ಅವಾಗ ಅಮ್ಮ ಏನಂತಾಳೆ, ಕೆಳಗೆ ಬಿದ್ದಿದ್ದು ತಿನ್ನಬಾರ್ದು, ತಗೊಂಡು ಮೇಲೆತ್ಕೊಂಡು ತಿನ್ನಬಾರ್ದು ಯಾವತ್ತು ಅಂತ ಹೇಳ್ತಾಳೆ. ಅವಾಗ ನಿನಗೆ ಐಸ್ ಕ್ರೀಮ್ ಬೇಕಲ್ಲ, ನಿನಗೆ ಮುಂದೆ ಕೊಡಿಸ್ತೀನಿ ಬಾ ಅಂತ ಕರ್ಕೊಂಡು ಹೋಗ್ತಾಳೆ. ಅವಾಗ ಆಟೋ ಎತ್ತಿ ಮುಂದೆ ಊರಿಗೆ ಬರ್ತಾರೆ. ಊರಿಗೆ ಬಂದಾಗ ಅಲ್ಲಿ ಅವರಪ್ಪ ಕುಡ್ದಿರ್ತಾನೆ, ನೇತಾಡ್ಕೊಂತ ಗಟ್ಟರಲ್ಲಿ ಚರಂಡಿ ಹತ್ರ ಬಿದ್ದಿರ್ತಾನೆ. ಚರಂಡಿ ಹತ್ರ ಬಿದ್ದಿರುವಾಗ ಅವರಮ್ಮ ಎತ್ಕೊಳಕಂತ ಹೋಗ್ತಾಳೆ. ಅವಾಗ ಮಗು, ಅಮ್ಮ ಬೇಡಮ್ಮ, ನಿನಗೆ ಅಪ್ಪ ಬೇಕಂದ್ರೆ ಮುಂದೆ ಕೊಡಿಸ್ತೀನಿ ಬಾ, ಇವಾಗ ಕೆಳಗ್ ಬಿದ್ದಿದೆ, ಅದು ಕೆಳಗ್ ಬಿದ್ದಿದ್ದು ಯಾವತ್ತು ತಗೋಬಾರ್ದು ನೀನು ಅಂತ ಹೇಳಿ ಕಂಡೋಗ್ದು.
1: ಭಕ್ತಿ ಗೀತೆ ಪ್ರೇಮ ಇವರಿಂದ.

0: ಇದೀಗ ಚುಟುಕು ಅಕ್ಷತಾ ಇವರಿಂದ.
1: ಆಗಿನ ಯುವಕರು ಕೂಗಿ ಹೇಳಿದರು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ. ಆಗಿನ ಯುವಕರು ಕೂಗಿ ಹೇಳಿದರು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ. ಈಗಿನ ಯುವಕರು ಕೂಗಿ ಹೇಳುವರು ಶಿಕ್ಷಕರೇ ಬೇಗನೆ ಕ್ಲಾಸ್ ಬಿಟ್ಟು ತೊಲಗಿ. ನಿನಗೇಕೆ ಬೇಕು ಗೆಳತಿ ಈ ಊರ ಮಂದಿ ಒಣ ಹುಸಬರಿ. ನಿನಗ್ಯಾಕೆ ಬೇಕು ಗೆಳತಿ ಈ ಊರ ಮಂದಿ ಒಣ ಹುಸಬರಿ. ಮೊದಲು ನಿನ್ನ ಮನದಂಗಳವನ್ನು ಹಸನಾಗಿಸಲಿ ನಿನ್ನ ಕೈಯಾಗಿನ ಕಸಬಾರಗಿ. ಓದಬೇಕೆಂಬ ಆಸೆಯಿಂದ ಬೇಗನೆ ಹೆದ್ದೆ ಆದರೆ ಆಸೆಯ ದುಃಖಕ್ಕೆ ಮೂಲವೆಂದು ಮತ್ತೆ ಹಾಸಿಗೆ ಮೇಲೆ ಬಿದ್ದೆ. ಪರೀಕ್ಷೆಯಲ್ಲಿ ಉತ್ತರಗಳನ್ನು ಕದ್ದೆ ಫಲಿತಾಂಶದಲ್ಲಿ ಬಂತು ಬರೀ ಮುದ್ದೆ. ಶೋಕಿಗಾಗಿ ಕಾಲೇಜಿಗೆ ಹೋಗುವುದೇ ಈಗಿನ ಹುಡುಗರ ಫ್ಯಾಷನ್ ಏಕೆಂದರೆ ಈಗಿನ ಪಾಲಕರು ಕೇಳದೆ ಹಣ ಕೊಡುವ ಎಟಿಎಂ ಮಷಿನ್. ಮೊದಲ ಪ್ರೀತಿ ಒಂಥರ ಒಲವು ಗೆಲವು. ಎರಡನೆಯದು ನಿರಂತರ ತರುವುದು ನೋವು. ಕುಡಿಯುವುದು ಕುಡುಕರ ಧರ್ಮ. ಬಿಕ್ಕಿ ಅಳುವುದು ಹೆಂಡತಿಯ ಕರ್ಮ. ಎಂಡ ಸುಲಿಯತ್ತೆ ಅಂತಸ್ತಿನ ಚರ್ಮ. ಯಾರು ಬಲ್ಲರು ಇದರ

0: ಸ್ಮರಿಸು.
1: ಇದೀಗ ಕವನ ಪಾರ್ವತಿ ಇವರಿಂದ.
2: ಮಾತು ಮನಸ್ಸಿಗೆ ಇಷ್ಟ ಆಗಬೇಕು, ಹೃದಯ ಸ್ನೇಹಕ್ಕೆ ಇಷ್ಟ ಆಗಬೇಕು, ಸ್ನೇಹ ಜಗತ್ತಿಗೆ ಇಷ್ಟ ಆಗಬೇಕು, ಅಂಥ ಸ್ನೇಹ ನಮ್ಮದಾಗಿರಬೇಕು. ದೀಪಾವಳಿ ಬರೋದು ವರ್ಷಕ್ಕೊಮ್ಮೆ, ಅಮಾಸಿ ಇರುವುದು ತಿಂಗಳಿಗೊಮ್ಮೆ, ಸೂರ್ಯ ಹುಟ್ಟಿದ ದಿನಕ್ಕೊಮ್ಮೆ, ನೀ ನೆನಪಾಗೋದು ಪ್ರತಿ ಕ್ಷಣಕ್ಕೊಮ್ಮೆ. ಪ್ರೀತಿ ಜಗದ ನಿಯಮ, ಸಾವು ಆ ದೇವರ ನಿಯಮ. ಸಾವಿಗಾಗಿ ಕಾಯಬಾರದು, ಪ್ರೀತಿಗಾಗಿ ಸಾಯಬಾರದು. ಮನಸ್ಸು ಕಲ್ಲಿ ಮಾಡಿಕೊಂಡರೆ ಆ ಕಲ್ಲೆ ಶಿಲೆಯಾಗಿ ನಿನ್ನ ರೂಪ ಕಂಡು ನಾನು ಹೇಗೆ ಮರೆಯಲಿ ಗೆಳತಿ. ಮಳೆ ನಿಂತರೂ ಮಧುರವಾದ ಹನಿ ನಿಲ್ಲಲ್ಲ, ನಾನು ಸತ್ತರೂ ನನ್ನ ಪ್ರೀತಿ ಸಾಯಲ್ಲ.
1: ವೀರೇಶ್ ಬೇರಿಗೆ ಇವರಿಂದ ಒಗಟು.
3: ಅಗಲವಾದ ಮಾಳಿಗೆಗೆ ಒಂದೇ ಕಂಬ, ಅದೇನಂದ್ರೆ ಛತ್ರಿ. ಅಗ್ಗ ಹಾಸಿದೆ, ಹಸು ಮಲಗಿದೆ, ಅದು ಏನಂದ್ರೆ ಕುಂಬಳಕಾಯಿ. ಸಾಗರ ಪುತ್ರ ಸಾರಿನ ಮಿತ್ರ, ಅದು ಉಪ್ಪು. ಗಿರಗಿರ ತಿರುಗುತ್ತೆ, ಸುಸ್ತಾಗಿ ಬೀಳುತ್ತೆ, ಅದೇನಂದ್ರೆ ಬುಗುರಿ. ಲಟ್ಪಟ್ ಲೇಡಿಗೆ ಒಂದೇ ಕಣ್ಣು, ಅದೇನಂದ್ರೆ ಸೂಜಿ. ಊರಿಗೆಲ್ಲ ಒಂದೇ ಕಂಬಳಿ, ಅದೇನಂದ್ರೆ ಆಕಾಶ. ಕಣ್ಣಿಗೆ ಹತ್ತಿರ, ಕಾಲಿಗೆ ದೂರ, ಅದೇನಂದ್ರೆ ಬೆಟ್ಟ. ಒಂದೇ ಬತ್ತಿ, ಮನೆಯೆಲ್ಲ ಬೆಳಕು, ಅದು ಸೂರ್ಯ.
1: ರಮೇಶ್ ಇವರಿಂದ ಕವನ ವಾಚನ.
4: ಉಸಿರು ಕೊಟ್ಟು ಜನ್ಮ ನೀಡಿದಳು, ರಕ್ತ ಬಸಿದು ಆಲುಣಿಸಿದಳು, ಹೆಸರನ್ನಿಟ್ಟು ಜಗವ ತೋರಿದಳು, ಮುತ್ತು ಕೊಟ್ಟು ತುತ್ತು ತಿನ್ನಿಸಿದಳು, ಸಾಕಿಸಲು ಬೆಳೆಸಿದಳು ಅಮ್ಮ. ಹುಟ್ಟುವಾಗ ಅಮ್ಮ, ಅಳುವಾಗ ಅಮ್ಮ, ನಗುವಾಗ ಅಮ್ಮ, ಬಿದ್ದಾಗ ಅಮ್ಮ, ನಾವೆಲ್ಲಿದ್ದರೂ ಯಾವಾಗಲೂ ಜೊತೆ ಇರುತ್ತಾಳೆ ಅಮ್ಮ. ಕಾರಣ ಅವಳಿಂದಲೇ ಸಿಕ್ಕಿದೆ ನಮಗೆ ಈ ಜನ್ಮ.
1: ಇದೀಗ ಸಂಜನಾ ಇವರಿಂದ ಕವನ ವಾಚನ.
5: ಕಡಲ ತೆರೆಯಲೊಂದು ಮನೆಯ ಮಾಡಿ ನಿತ್ಯ ಹಾಡಬೇಕೆಂಬ ಮನಸ್ಸು ನನದಿದೆ. ಕಡಲ ತೆರೆಯಲೊಂದು ಮನೆಯ ಮಾಡಿ ನಿತ್ಯ ಹಾಡಬೇಕೆಂಬ ಮನಸ್ಸು ನನದಿದೆ. ಉಸಿರು ಬಿಡುವ ಗಾಳಿಯಲ್ಲಿ ನಿನ್ನ ಹೆಸರ ತೇಲಿ ಬಿಡುವ ಬಯಕೆ ತನವಿದೆ. ಕನಸು ಕಾಣುವ ಈ ಕಣ್ಣರೆಪ್ಪೆ ಮಡಿ ಎಡಿಯಲ್ಲಿ ನಿನ್ನ ನಿಟ್ಟು ನೋಡುವ ಆಸೆ ಮನದಲ್ಲಿಂದು ಮೂಡಿದೆ. ನಗುವ ಬಯಕೆ ಎಂದಿಗೂನು ನಿನ್ನ ಜೊತೆಯಲೆಂದು ನಾಚಿಕೆಯ ನಗೆಯ ಕೆನ್ನೆ ಸದ್ದು ಮಾಡಿದೆ. ಪ್ರೀತಿಯೆಂಬ ಗಿಡವ ನೆಟ್ಟು ನಗುವ ಎಂಬ ಹಸಿರು ತೊಟ್ಟು, ಸ್ನೇಹವೆಂಬ ನೀರ ನೆರೆಯ, ಬದುಕು ಎಂಬ ನಗೆಯ ಹೂ ಬಿಟ್ಟು ಮತ್ತೆ ನಿನ್ನ ಮುಡಿ ಸೇರಬೇಕೆಂಬ ಹೊಸ ಕಾವ್ಯವೊಂದು ಮನದಲ್ಲಿಂದು ಮೂಡಿದೆ. ಜವಾಬ್ದಾರಿಗಳ ಹೊರೆ ಹೊತ್ತವನಿಗೆ ತೊಂದರೆಗಳ ಬರೆಬೀಳುವುದು ಸಹಜ. ಅಡೆತಡೆಗಳಲ್ಲಿಯೇ ಹೊಸತು ಕಲಿತು ಗೆಲುವಿನ ಸೇರಬೇಕೇ ಹೊರತು ತೊಂದರೆಗಳಿಗೆ ಹೆದರಿ ಸೋಲು ಒಪ್ಪಿಕೊಳ್ಳಬಾರದು. ಇದನ್ನು ನೀ ತಿಳಿಯೋ ಮನುಜ. ದೇವರು ಎಲ್ಲಿದ್ದಾನೆ ಎಂದು ಕೇಳುವವರಿಗೆ ಒಂದು ಪ್ರಶ್ನೆ. ನಿಮ್ಮ ಬದುಕಿಗೊಂದು ಭವಿಷ್ಯ ರೂಪಿಸಲು ಹೊರಟ ತಂದೆ ತಾಯಿಯರಲ್ಲಿ ದೇವರು ಕಾಣಲಿಲ್ಲವೇ? ಆಪತ್ತಿಗೆ ಹೆಗಲ ಕೊಡುವ ನಿಮ್ಮ ಸ್ನೇಹಿತನಲ್ಲಿ ದೇವರು ಕಾಣಲಿಲ್ಲವೇ? ಸಂತೋಷವನ್ನು ನಿಮಗಾಗಿ ದಾರೆ ಎರೆದ ಸಂಗಾತಿಯಲ್ಲಿ ದೇವರು ಕಾಣಲಿಲ್ಲವೇ? ಪ್ರತಿ ತಿರುವಿಗೊಮ್ಮೆ ಪಾಠ ಹೇಳಿಕೊಟ್ಟ ಕಾಲಚಕ್ರದಲ್ಲಿ ದೇವರು ಕಾಣಲಿಲ್ಲ.
1: ಇದೀಗ ಗಣೇಶ ಇವರಿಂದ ಕವನ ವಾಚನ.
6: ಏಕಾಂಗಿಯಾಗಿ ಹೊರಡು, ದಾರಿಯಲ್ಲಿ ಯಾರಾದರೂ ಸಿಗಬಹುದು. ಏನನ್ನು ಬಯಸದೆ ಹೋಗು, ನೀ ಬಯಸಿದ್ದು ನಿನ್ನ ಹುಡುಕಿ ಬರಬಹುದು. ಏಕಾಂಗಿಯಾಗಿ ಹೊರಡು, ದಾರಿಯಲ್ಲಿ ಯಾರಾದರೂ ಸಿಗಬಹುದು. ಏನನ್ನು ಬಯಸದೆ ಹೋಗು, ನೀ ಬಯಸಿದ್ದು ನಿನ್ನ ಹುಡುಕಿ ಬರಬಹುದು. ಬದುಕು ಕೊಟ್ಟ

0: ಕೊಟ್ಟು ನೋವಿಗೆ ನಾನು ಬದಲಾಗಲಿಲ್ಲ. ಆದರೆ ನಾನು ನಂಬಿದವರ ಕೊಟ್ಟ ನೋವಿಗೆ ಬದಲಾಗದೆ ವಿಧಿಯಿಲ್ಲ. ಒಡೆದ ಕನ್ನಡಿಯಲ್ಲಿ ಮೂಡುವ ಪರಿಪೂರ್ಣ ಬಿಂಬದಂತೆ ನನ್ನ ಮುರಿದ ಮನಸ್ಸಲ್ಲಿ ನೀ ಮರೆಯದ ನೆನಪುಗಳಿವೆ.
1: ಮುತ್ತಮ್ಮ ಇವರಿಂದ ಕವನ ವಾಚನ.
2: ಎಲ್ಲರ ಲೈಫಲ್ಲಿ ಒಬ್ರು ಇರ್ತಾರಂತೆ ಖುಷಿ ಬೇಜಾರು ಹಂಚ್ಕೊಳ್ಳೋಕ್ಕೆ. ನನ್ನ ಲೈಫಲ್ಲಿ ಯಾವಾಗಲೂ ನೀವು ಇರ್ತೀರಾ ಫ್ರೆಂಡ್ಸ್. ನಿನ್ನನ್ನು ಕಳೆದುಕೊಳ್ಳಲು ನನಗೆ ಇಷ್ಟವಿಲ್ಲ, ಏಕೆಂದರೆ ನಿನ್ನಂತೆ ಇರುವ ಇನ್ನೊಂದು ಜೀವ ಹುಡುಕಲು ನನಗೆ ಸಾಧ್ಯವಿಲ್ಲ ಅಣ್ಣ. ಸ್ವರ್ಗ ಎಲ್ಲೋ ಇರುತ್ತೆ ಅಂತ ಎಲ್ಲರೂ ಹೇಳ್ತಾರೆ, ಆದರೆ ನಿಜ ಹೇಳಬೇಕು ಅಂದರೆ ನಾ ಪ್ರೀತಿಸಿದವರು ನಮ್ಮ ಜೊತೆ ಇದ್ದರೆ ಅದಕ್ಕಿಂತ ಮಿಗಿಲಾದ ಸ್ವರ್ಗ ಮತ್ತೊಂದಿಲ್ಲ. ಕಾಳಜಿ ಅನ್ನೋದು ಯಾರ ಮೇಲೂ ಬೇಕಾದರೂ ಬರಬಹುದು, ಆದರೆ ಕೋಪ ಮಾತ್ರ ನಾವು ಪ್ರೀತಿಸೋರ ಮೇಲೆ ಮಾತ್ರ ಬರುವುದು. ಸುಖವಿರಲಿ ಕಷ್ಟವಿರಲಿ ಸರಿ ಇರಲಿ ತಪ್ಪಿರಲಿ ಎಲ್ಲ ಸಂದರ್ಭದಲ್ಲೂ ಜೊತೆಯಾಗಿರುವೆ. ಈ ಜಗತ್ತಿನಲ್ಲಿ ಅತ್ಯಂತ ಸುಂದರವಾದ ಜಾಗ ಎಂದರೆ ಹೃದಯ, ಏಕೆಂದರೆ ಅದನ್ನು ಯಾರು ನೋಡೋಕ್ಕಾಗಲ್ಲ, ಮುಟ್ಟಕ್ಕಾಗಲ್ಲ, ಯಾವತ್ತೂ ಮರೆಯೋಕ್ಕಾಗಲ್ಲ. ಕಣ್ಣಿನಲ್ಲಿ ಕಂಡಷ್ಟು ಸುಲಭವಲ್ಲ ಅವಳ ಜೀವನ, ಹೆಣ್ಣಿನ ಜೀವನ ಅವಳ ಭಾವನೆಗಳು ಬೆಟ್ಟದಷ್ಟು, ಅವಳು ಪಡುವ ಕಷ್ಟ ಪರ್ವತದಷ್ಟು. ಅಮ್ಮ
1: ಇದೀಗ ಸ್ವಾಮಿ ವಿವೇಕಾನಂದರ ಕುರಿತು ಭಾಷಣ ಶ್ರೀಜಾ ಇವರಿಂದ.
3: ಭಾರತದ ಮಹಾನ್ ಪುರುಷ ಸ್ವಾಮಿ ವಿವೇಕಾನಂದ, ಇವರ ಮೂಲ ಹೆಸರು ನರೇಂದ್ರನಾಥ ದತ್ತ. ಇವರು ಜನವರಿ 12, 1863 ಜನಿಸಿದ್ದು, ಜುಲೈ 8, 1902 ನಿಧನರಾದರು. ತಂದೆ ವಿಶ್ವನಾಥ ದತ್ತ, ತಾಯಿ ಭುವನೇಶ್ವರಿ ದೇವಿ, ಭಾರತದಲ್ಲಿ ಅತ್ಯಂತ ಪ್ರಸಿದ್ಧ ಮತ್ತು ಪ್ರಭಾವಶಾಲಿ ತತ್ವಜ್ಞಾನಿಗಳಲ್ಲಿ ಒಬ್ಬರು. ನಿರ್ಭಯತೆ, ಆಶಾವಾದಿ ಮತ್ತು ಸಾಮಾಜಿಕ ಸಮಸ್ಯೆಗಳ ಬಗೆಗಿನ ವಿಶಾಲ ದೃಷ್ಟಿಯ ಸಂಕೇತವಾಗಿ ಅವರು ಪರಿಗಣಿತರಾಗಿದ್ದಾರೆ. ಸ್ವಾಮಿ ವಿವೇಕಾನಂದರ ಜನ್ಮದಿನವಾದ ಜನವರಿ 12ರಂದು ರಾಷ್ಟ್ರೀಯ ಯುವ ದಿನ ಎಂದು ಆಚರಿಸಲಾಗುತ್ತದೆ. ಇವರ ಪ್ರಮುಖ ಕೃತಿಗಳು ರಾಜಯೋಗ, ಕರ್ಮಯೋಗ, ಭಕ್ತಿಯೋಗ ಮತ್ತು ಜ್ಞಾನಯೋಗ. ಇವರ ಸುಪ್ರಸಿದ್ಧ ನುಡಿ ಹೇಳಿ ಎದ್ದೇಳಿ ಗುರು ಮುಟ್ಟುವ ತನಕ ನಿಲ್ಲದಿರಿ. ಇವರು ಹಲವಾರು ನುಡಿಮುತ್ತುಗಳನ್ನು ಹೇಳಿ ಹೆಸರುವಾಸಿಯಾಗಿದ್ದಾರೆ. ನಿಮ್ಮನ್ನು ನೀವು ಜಯಿಸಿ ಆಗ ಇಡೀ ಜಗತ್ತೇ ನಿಮ್ಮದಾಗುತ್ತದೆ. ಸತ್ಯಕ್ಕಾಗಿ ಯಾವುದನ್ನು ಬೇಕಾದರೂ ತ್ಯಾಗ ಮಾಡಿ, ಆದರೆ ಯಾವುದಕ್ಕೂ ಸತ್ಯವನ್ನು ತ್ಯಾಗ ಮಾಡಬೇಡಿ. ಮಾರ್ಗದರ್ಶನ ನೀಡುವವರು ಇಲ್ಲದಿದ್ದರೇನು? ಹೊಸ ಮಾರ್ಗ ಸೃಷ್ಟಿಸುವ ಧೈರ್ಯ ತಾಕತ್ತು ನಿನ್ನಲ್ಲಿದ್ದರೆ ಇಡೀ ಜಗತ್ತು ನಿನ್ನ ಹಿಂದೆ. ಹಣವಂತರ ಜೊತೆ 100 ವರ್ಷ ಬದುಕುವುದಕ್ಕಿಂತ ಹೃದಯವಂತರ ಜೊತೆ 3 ದಿನ ಬದುಕಿದರೂ ಜೀವನ ಸಾರ್ಥಕ. ನಿಂತ ನೀರಿನಲ್ಲಿ ಕ್ರಿಮಿ ಹುಟ್ಟುತ್ತದೆ. ಕೆಲಸವಿಲ್ಲದವ ಮನುಷ್ಯನಲ್ಲಿ ಕೆಟ್ಟ ವಿಚಾರಗಳು ಜನಿಸುತ್ತವೆ. ಸಾಧ್ಯವೇ ಇಲ್ಲ ಎಂದುಕೊಂಡರೆ ಏನನ್ನು ಸಾಧಿಸಲಾಗದು. ಪ್ರಯತ್ನಿಸುವುದರಿಂದ ನಷ್ಟವೇನಿದೆ? ಗೆದ್ದರೆ ಸಂತೋಷ, ಸೋತರೆ ಅನುಭವ. ನಮ್ಮ ದುಃಖಗಳಿಗೆಲ್ಲ ನಾವೇ ಜವಾಬ್ದಾರರು, ಮತ್ತಾರೂ ಅಲ್ಲ. ನಮ್ಮ ಅದೃಷ್ಟವನ್ನು ರೂಪಿಸಿಕೊಳ್ಳುವವರು ಸಹ ನಾವೇ. ಗುರು ಎಂದರೆ ವ್ಯಕ್ತಿಯಲ್ಲ, ಒಂದು ಶಕ್ತಿ. ಅಜ್ಞಾನದ ಕತ್ತಲೆಯ ಕಳೆದು ಸುಜ್ಞಾನದೆಡೆಗೆ ಕರೆದುಕೊಂಡು ಹೋಗುವ ಶಬ್ದವೇ ಗುರು. ಜೀವ ನಮ್ಮ ಮಾತನ್ನು ಕೇಳುವುದಿಲ್ಲ, ಯಾವಾಗ ಬೇಕಾದರೂ ಹೋಗಬಹುದು. ಜೀವನ ನಮ್ಮ ಮಾತನ್ನು ಕೇಳುತ್ತದೆ, ಹೇಗೆ ಬೇಕಾದರೂ ರೂಪಿಸಿಕೊಳ್ಳಬಹುದು. ಸಾಧನೆ ಇಲ್ಲದ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದ ಬದುಕಿದರೆ ಬದುಕಿಗೆ ಅವಮಾನ. ತಾಯಿಯನ್ನು ಪೂಜಿಸಿದ ಪಾಪಿ ಯಾವನೊಬ್ಬನೂ ಕೀರ್ತಿವಂತನಾಗಿಲ್ಲ. ಈ ಭರತಖಂಡದಲ್ಲಿ ಪೂಜಾಳದ ಮಾತೆಗೆ ಅಗ್ರಸ್ಥಾನ ದೊರೆತಿದೆ. ಮಾತೆಯೇ ದೇವರು ಎಂದು ತಿಳಿಯಿರಿ.
1: ಇದೀಗ ನೀತಿ ಕಥೆ ಶ್ವೇತಾ ಇವರಿಂದ.
4: ಒಂದೂರಲ್ಲಿ ಒಬ್ಬ ಯುವಕ, ಅವನಿಗೆ 25-26 ವಯಸ್ಸು, ಅನಾರೋಗ್ಯದಿಂದ ಕೂಡಿರ್ತಾನೆ. ಯಾವಾಗಲೂ ಆರೋಗ್ಯ ಪದೇ ಪದೇ ಕೈ ಕೊಡ್ತಾ ಇರುತ್ತೆ. ಅವನು ತೋರಿಸದೇ ಇರೋ ಆಸ್ಪತ್ರೆ ಇಲ್ಲ, ಹೋಗದೆ ಇರೋ ಆಸ್ಪತ್ರೆ ಇಲ್ಲ. ಹೊಟ್ಟೆ ತುಂಬ ಮಾತ್ರೆಗಳನ್ನ ತಿಂತಾ ಇರ್ತಾನೆ, ಲೀಟರ್ಗಟ್ಟಲೆ ಔಷಧಿ ಕುಡಿತಾ ಇರ್ತಾನೆ. ಆಗ ಅಲ್ಲಿ ಊರಲ್ಲಿ ಇರೋರು ಹೇಳ್ತಾರೆ, ನೀನು ಈ ಥರ ಪುರೋಹಿತರ ಹತ್ರ ಹೋಗು, ನಿನ್ನ ಆರೋಗ್ಯ ಸರಿ ಹೋಗ್ಬೋದೇನೋ ಅಂತ. ಅವಾಗ ಹೋಗ್ತಾನೆ ಅವನು. ಹೋದಾಗ ಅಲ್ಲಿ ಹೇಳ್ತಾರೆ ಅವನಿಗೆ ಹೋಮಗಳು ಮಾಡಬೇಕಂತ. ಹೋಮಗಳು ಮಾಡ್ತಾನೆ, ಆದರೆ ಸರಿ ಹೋಗಲ್ಲ. ರಟ್ಟೆಗೆ ತುಂಬ ತಾಯಿ ತಕ್ಕಡ್ತಾರೆ, ಆದರೆ ಸರಿ ಹೋಗಲ್ಲ. ಹಾಗೆ ಇದೇ ಥರ ಆಗ್ತಾ ಇರೋದ್ರಿಂದ ತುಂಬ ಹತಾಶೆಯಿಂದ ಒಂದು ಕಡೆ ಕೂತಿರ್ತಾನೆ. ಅವನ ಸಂಬಂಧಿಕ ಬಂದು ಹೇಳ್ತಾನೆ, ಅಯ್ಯೋ ಇಲ್ಲೇ ಕೂತಿದೆಯೇನೋ, ನಿನ್ನ ಊರಿಂದ 6 ಮೈಲಿನ ಹಿಂದೆ ಒಂದು ವಿಷ್ಣುವಿನ ಗುಡಿ ಇದೆ, ಆ ಗುಡಿಯಲ್ಲಿ 15 ದಿನ ಸೇವೆ ಸಲ್ಲಿಸು. ಆಗ ವಿಷ್ಣು ಶಿವ ನಿನ್ನ ಕನಸಲ್ಲಿ ಬಂದು ನಿನ್ನ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾನೆ ಅಂತ. ಆಗ ಹೋಗ್ತಾನೆ, ಶ್ರದ್ಧೆಯಿಂದ 15 ದಿವಸ ತನ್ನ ಸೇವೆಯನ್ನು ಮಾಡ್ತಾನೆ. 15 ದಿನ ಆದಮೇಲೆ ವಿಷ್ಣು ಕನಸಲ್ಲಿ ಬಂದು ಹೇಳ್ತಾನೆ, ಮಗು ನೀನು ತುಂಬ ಚೆನ್ನಾಗಿ ಸೇವೆ ಮಾಡಿದೀಯಾ, ನಿನಗೆ ಏನು ವರ ಬೇಕು ಕೇಳು ಎಂದು. ಆಗ ಕೇಳ್ತಾನೆ, ನನ್ನ ಸಮಸ್ಯೆಗಳು ಹೀಗಿವೆ ಅಂತಂದು ಒಂದೊಂದೇ ಪಟ್ಟಿಯನ್ನು ಓದ್ತಾ ಹೋಗ್ತಾನೆ. ಆಗ ಹೇಳ್ತಾನೆ, ಈ ಸಮಸ್ಯೆಗಳೆಲ್ಲ ಪರಿಹಾರ ಆಗಬೇಕಂದ್ರೆ ನೀನು ಒಂದು ಕೆಲಸ ಮಾಡಬೇಕಂತ. ಹೇಳಿ ಸ್ವಾಮಿ, ನಾನು ಮಾಡ್ತೀನಿ ಅಂತಾನೆ. ಹೇಳ್ತಾನೆ, ಸ್ವಾಮಿ ನೀನು ನಿಮ್ಮ ಮನೆ ಹಿಂದೆ ಇರುವ ಗುಡ್ಡದಲ್ಲಿ 10 ಮೆಟ್ಲು ಹತ್ತಿದ ಘಟನೆ ಬಲಪಕ್ಕದಲ್ಲಿ ಒಂದು ಬಂಡೆ ಇದೆ, ಆ ಬಂಡೆಯನ್ನು 3 ತಿಂಗಳಲ್ಲಿ ಬೆಟ್ಟದ ತುದಿಗೆ ತಂದೊಯ್ಬೇಕು. ಕಲಿಬೇಕಂತ. ಆಗ ಸರಿ ಹೋಗ್ತೀನಿ ಅಂತಂದು ಹೋಗ್ತಾನೆ. ಅದೇ ತರ ಹೋಗಿ ಅವನ ಮನೆಯಿಂದ 10 ಮೆಟ್ಲು ಹತ್ತಿ ಬಲಗಡೆ ದೊಡ್ಡ ಬಂಡೆ ಇರ್ತ ಆ ಬಂಡೆ ನೋಡಿದ ತಕ್ಷಣ ಅವನಿಗೆ ಉತ್ಸಾಹ ಎಲ್ಲ ಕಳೆದೋಗುತ್ತೆ. ಅಯ್ಯೋ ಇಷ್ಟು ದೊಡ್ಡ ಬಂಡೆನ ನಾನು ಹೇಗೆ ತಳ್ಳಿ ಅಂತ. ಆ ಬಂಡೆ 1000 ಜನ ತಳ್ಳಿದ್ರು ಅಲ್ಗಾಡೋದಿಲ್ಲ. ಆದ್ರೂ ಆತ್ಮವಿಶ್ವಾಸ ಕಳ್ಕೊಳ್ದೆ ತಳ್ತಾ 3 ತಿಂಗಳ ತಳ್ತಾನೆ. ತಳ್ಳಿ ಸುಸ್ತಾಗಿ ಮನೆಗೆ ಹೋಗಿ ಊಟ ಮಾಡಿ ಮಲ್ಕೊಂಡು ಮತ್ತೆ ಎದ್ದು ಇದೇ ತರ 3 ತಿಂಗಳು ಆಗುತ್ತೆ. 3 ತಿಂಗಳು ಆದ ನಂತರ ವಿಷ್ಣು ಕನಸಲ್ಲಿ ಬರ್ತಾನೆ. ಬಂದಾಗ ಸ್ವಾಮಿ ನನ್ನ ಇಷ್ಟೆಲ್ಲ ಮಾಡಿದ್ರು ಆ ಬಂಡೆ ಅಲ್ಗಾಡ್ಲಿಲ್ಲ ಅಂತ ಹೇಳ್ತಾನೆ ಆ ಯುವಕ. ಹೇಳಿದಾಗ ಅಯ್ಯೋ ನಿನ್ನ ಆರೋಗ್ಯ ಸರಿಯಾಗಿದೆ, ಅದ್ರ ಮೇಲೆ ಗಮನ ನಿನ್ಗಿಲ್ಲ, ನಿನ್ನ ಆರೋಗ್ಯ ಸರಿಯಾಗಿದೆ ತಾನೆ, ಇನ್ನೇನು ನಿನಗೆ ಚಿಂತೆ ಅಂತಾನೆ. ಆಗ ಅವನಿಗೆ ಅರಿವಾಗುತ್ತೆ ನನಗೆ ಹುಷಾರಾಗಿದೆ, ನನಗೆ ಇಷ್ಟು ದಿನ ಗೊತ್ತಾಗಲಿಲ್ಲ ಅಂತ ಹೇಳ್ತಾನೆ. ಅವಾಗ ವಿಷ್ಣು ಹೇಳ್ತಾನೆ, ನೀನು ಸಮಸ್ಯೆಗಳ ಬಗ್ಗೆ ಚಿಂತೆ ಮಾಡೋದು ಬಿಟ್ಟು ಪರಿಹಾರದ ಬಗ್ಗೆ ಚಿಂತೆ ಮಾಡಿದ್ದರೆ ನಿನಗೀಗಾಗಲೇ ಪರಿಹಾರ ಸಿಕ್ಕು, ನಿನ್ನ ವ್ಯಾಪಾರದಲ್ಲಿ ಸಕ್ಸಸ್ ಕಾಣ್ತಿದ್ದೆ ಅಂತ.
1: ಇದುವರೆಗೆ ಸಿಂಧನೂರು ತಾಲೂಕಿನ ನ್ಯಾಷನಲ್ ಪದವಿ ಮಹಾವಿದ್ಯಾಲಯ ವಿದ್ಯಾರ್ಥಿಗಳಿಂದ ವೈವಿಧ್ಯ ಕಾರ್ಯಕ್ರಮವನ್ನು ಕೇಳಿದ್ದೀರಿ. ನಿರ್ಪಣೆ ಮಾಡಿದವರು ಡಾಕ್ಟರ್ ರಾಮಕೃಷ್ಣ ಭಂಡಾರಿ, ಕನ್ನಡ ಉಪನ್ಯಾಸಕರು.
5: ಶ್ರೋತೃ ಬಂಧುವರೇ, ಇದುವರೆಗೆ ಸಿಂಧನೂರು ತಾಲೂಕಿನ ನ್ಯಾಷನಲ್ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯವನ್ನು ಆಲಿಸಿದರೆ. ಶ್ರೋತೃ ಬಂಧುವರೇ, ಈಗ ಮೂಡಿಬಲ್ಲದೆ ಒಂದು ಭಾವಗೀತೆ. ಈ ಭಾವಗೀತೆಯನ್ನು ರಚಿಸಿದ್ದಾರೆ ಡಾಕ್ಟರ್ HS ವೆಂಕಟೇಶ್ ಮೂರ್ತಿ, ಹಾಡಿದ್ದಾರೆ CS ಅಶ್ವಥ್.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಎಫ್ಎಂ ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು, ಸಮಯ 6 ಗಂಟೆ, ಕಾರ್ಯಕ್ರಮ ವಿವರಣೆ. ನಮ್ಮ ನಿಲಯದಿಂದ ಈ ದಿನ ಮೂಡಿಬರಲಿರುವ ಕಾರ್ಯಕ್ರಮಗಳ ಪರಿಚಯ.

ಇಂದು ಬೆಳಗ್ಗೆ 6 ಗಂಟೆ, ಇಂದು ಸಂಜೆ 6:10 ಪ್ರಕಟಣೆಗಳು, 6:15 ಹಿರಿಯ ನಾಗರಿಕರ ಜೀವನದ ಅನುಭವಗಳ ಕುರಿತಾದ ಸಂಧ್ಯಾ ಕಿರಣ ಕಾರ್ಯಕ್ರಮ ಮೂಡಿಬಲಿದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಸೆಂಟ್ರಿಂಗ್ ಕೆಲಸ ಮಾಡುತ್ತಿರುವ ಹಾಗೂ ಜನಪದ ಹಾಡುಗಾರರಾದ ಬಸವರಾಜ್ ಫಿರಂಗೆ. ಪ್ರಸ್ತುತಿ ಡಾಕ್ಟರ್ ಪರಮೇಶ್ವರಪ್ಪ ಗೋಪಶೆಟ್ಟಿ, ನಿರ್ವಹಣೆ ವೆಂಕಟೇಶ್ ಬೇವಿನಪಿಂಚೆ. 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ವೈಜ್ಞಾನಿಕ ಪದ್ಧತಿಯಲ್ಲಿ ಕಾಂಪೋಸ್ಟ್ ತಯಾರಿಸುವ ವಿಧಾನ, ಈ ಕುರಿತು ಡಾಕ್ಟರ್ ಎಂಆರ್ ಉಮೇಶ್ ಅವರೊಂದಿಗೆ ಸಂದರ್ಶನ, ನಿರ್ವಹಣೆ ವೆಂಕಟೇಶ್ ಬೇವಿನಪಿಂಚೆ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳಿವೆ. 7:20 ಜನಪದ ಸಂಗೀತದಲ್ಲಿ ಹುಲಿ ಹೈದರ್ ಗ್ರಾಮದ ಕರಿಯಪ್ಪ ಮಾಸ್ತರ್ ಮತ್ತು ಸಂಗಡಿಗರಿಂದ ದಪ್ಪಿನ ಪದಗಳನ್ನು ಆಲಿಸಬಹುದು. 7:45 ಬೆಂಗಳೂರು ಕೇಂದ್ರದಿಂದ ಕನ್ನಡ ಭಾಷಣ ಕಾರ್ಯಕ್ರಮದಲ್ಲಿ ವಚನಕಾರರ ಕಾಯಕ ತತ್ವ, ಈ ಕುರಿತು ಮಾತನಾಡುತ್ತಾರೆ ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಜಿ ಸೋಮಣ್ಣ. 8:00 ಚಿತ್ರಗೀತೆಗಳು. 8:30 ಜನಪದ ಸಂಗೀತದಲ್ಲಿ ಕುಷ್ಟಗಿ ತಾಲೂಕಿನ ರಾಮಪ್ಪ ಬಸಪ್ಪ ಚೌಡ್ಕಿ ಮತ್ತು ಸಂಗಡಿಗರಿಂದ ಚೌಡುಕಿ ಪದಗಳನ್ನು ಆಲಿಸಬಹುದು. 9:15 ಭಾವಗೀತೆಗಳು. 9:30 ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ ನ್ಯಾಷನಲ್ ಸೈನ್ಸ್ ಮ್ಯಾಗಝೀನ್ ಮೂಡಿ ಬರುವುದು. 10:00 ಅಮರ ಮಧುರ ಕನ್ನಡ ಹಳೆ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿ ಬರುವುದು. ಇವು ನಮ್ಮ ನಿಲಯದಿಂದ ಈ ಸಂಜೆ ಮೂಡಿಬರಲಿರುವ ಕಾರ್ಯಕ್ರಮಗಳು. ನಿಲಯದ ನಾಳೆಯ ಪ್ರಸಾರ ಕಾರ್ಯದಲ್ಲಿ ಬೆಳಗ್ಗೆ 6:00 ಕಾರ್ಯಕ್ರಮ ವಿವರಣೆ, 6:10 ವಂದನ, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ ಡಾಕ್ಟರ್ ರಂಜಾನ್ ದರ್ಗಾ ಅವರಿಂದ, 6:35 ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೂಡು ರಂಗಾಪುರದ ಶ್ರೀಮಠ ನಡೆಸುತ್ತಿರುವ ಅನಾಥ ಮಕ್ಕಳಿಗೆ ಉಚಿತ ಶಿಕ್ಷಣದ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ ಮೂಡಿಬಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಕೆರೆಗೋಡು ರಂಗಾಪುರ ಶ್ರೀಮಠ ಕೆರೆಗೋಡು ತಿಪಟೂರು. 6:40 ಅಮರೇಶ್ ಆಸಿಯಾಳ್ ಅವರಿಂದ ರೈತರಿಗೆ ಸಲಹೆ. 6:45 ಮತ್ತೊಂದು ಪ್ರಾಯೋಜಿತ ಕಾರ್ಯಕ್ರಮ ಅರಿವೆಂಬ ಗುರುವಿಗೆ ಶರಣೆಂಬೆ, ಶರಣರ ಸತ್ಯಾನುಸಂಧಾನದ ಸರಣಿ ಕಾರ್ಯಕ್ರಮ. ರಚನೆ ಬಸವರಾಜ್ ಸ್ವಾಮಿ, ನಿರ್ದೇಶನ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ, ನಿರ್ವಹಣೆ ವೆಂಕಟೇಶ್ ಬೇವಿನಬಿಂಚೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಬಾಲಂಕು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ರಾಯಚೂರು. 7:15 ಕಲಬುರಗಿಯ ಮಾತೋಶ್ರೀ ಅಂಬೋಬಾಯಿ ಅಂಧ ಬಾಲಕಿಯರ ವಸತಿಯುತ ಶಾಲೆ ನೀಡುವ ಉಚಿತ ಶಿಕ್ಷಣ ಮತ್ತು ಕರಕುಶಲ ತರಬೇತಿ ಕುರಿತು ಪ್ರಾಯೋಜಿತ ಕಾರ್ಯಕ್ರಮವಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀಮತಿ ಅಂಬೋಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆ ಕಲಬುರಗಿ. 7:45 ಚಿತ್ರಗೀತೆಗಳು. 8:30 ವಚನ ಗಾಯನ. 9:00 ಪ್ರಕಟಣೆಗಳು. 9:05 ಮಹಿಳೆಯರಲ್ಲಿ ಕಂಡುಬರುವ ಗರ್ಭಕಂಠ ಕ್ಯಾನ್ಸರ್ ನಿಯಂತ್ರಣಕ್ಕಾಗಿ ಆರೋಗ್ಯ ಇಲಾಖೆಯ HPV ಲಸಿಕಾ ಅಭಿಯಾನದ ಕುರಿತು ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಅನುಷ್ಠಾನ ಅಧಿಕಾರಿಗಳಾದ ಡಾಕ್ಟರ್ ನಂದಿತಾ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ವೆಂಕಟೇಶ್ ಬೇವಿನಮಿಂಚೆ. 9:30 ಚಿತ್ರಗೀತೆಗಳು. 10:02 ಹಾಗೂ 11:02 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳಿವೆ. ಮಧ್ಯಾಹ್ನ 12:05 ವನಿತಾ ವಿಹಾರ, 12:35 ಆರೋಗ್ಯ ಕಾರ್ಯಕ್ರಮ, 1:00 ಪ್ರಗತಿ ಪಥ, 1:20 ಚಿತ್ರಗೀತೆಗಳನ್ನು ಆಲಿಸಬಹುದು. ಇನ್ನು 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮವಿದೆ. 2:40 ಹಿಂದಿ ಪಾಠ, 3:00 FM 101.3 ಮೆಗಾಹರ್ಟ್ಸ್ ಕೇಂದ್ರದ ಕಾರ್ಯಕ್ರಮಗಳು. ಈ 6 ಕಾರ್ಯಕ್ರಮಗಳು ಬೆಂಗಳೂರು ಕೇಂದ್ರದಿಂದ. ನಿಲಯದ ನಾಳೆಯ ಸಂಜೆ ಪ್ರಸಾರ ಕಾರ್ಯದಲ್ಲಿ 5:00 ಚಿತ್ರಗೀತೆಗಳು. 5:30 ಯುವವಾಣಿಯಲ್ಲಿ ಗೀತಲಹರಿ ವಿಷಯಾಧಾರಿತ ಸಂಯೋಜಿತ ಕಾರ್ಯಕ್ರಮ ಮೂಡಿಬರುವುದು. ಪ್ರಸ್ತುತಿ ಜಯಶ್ರೀ ಹಂಡೆದ್, ನಿರ್ವಹಣೆ ವೆಂಕಟೇಶ್ ಬೇವಿನಬಿಂಚಿ. 6:10 ಪ್ರಕಟಣೆಗಳು. 6:15 ಶ್ರೀ ಕೆರೆಗೋಡಿ ರಂಗಾಪುರದ ಶ್ರೀಮಠದ ಚಟುವಟಿಕೆ ಕಾರ್ಯಕ್ರಮಗಳ ಕುರಿತು ಪ್ರಾಯೋಜಿತ ಕಾರ್ಯಕ್ರಮವಿದೆ. ಪ್ರಾಯೋಜಕರು ಶ್ರೀ ಕೆರೆಗೋಡಿ ರಂಗಾಪುರ ಶ್ರೀಮಠ ಕೆರೆಗೋಡು ತಿಪಟೂರು. 6:20 ಭಾವಗೀತೆಗಳು. 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ. 6:51 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮುಂಗಾರು ಹಂಗಾಮಿಗೆ ಗುಣಮಟ್ಟದ ಬೀಜಗಳ ಆಯ್ಕೆ ಮತ್ತು ಕೃಷಿ ವಿಶ್ವವಿದ್ಯಾಲಯ ಬೀಜ ಘಟಕದಲ್ಲಿ ಲಭ್ಯವಿರುವ ಬೀಜಗಳ ಕುರಿತು ಸಂದರ್ಶನಾಧಾರಿತ ಕಾರ್ಯಕ್ರಮವಿದೆ. ಭಾಗವಹಿಸುತ್ತಾರೆ ಡಾಕ್ಟರ್ ಅರುಣ್ ಕುಮಾರ್ ಹೊಸಮನಿ, ಡಾಕ್ಟರ್ ವಿಜಯ್ ಕುಮಾರ್ ಕೆ ಮತ್ತು ಡಾಕ್ಟರ್ ಉಮೇಶ್ ಹಿರೇಮಠ್. ಸಂದರ್ಶಕರು ಅಮರೇಶ್ ಹಾಸಿಯಾಳ್, ನಿರ್ವಹಣೆ ವೆಂಕಟೇಶ್ ಬೇವಿನಬಿಂಚೆ. ಇದುವರೆಗೆ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಮೂಡಿಬರಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಸರಿಯಾಗಿ 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

0: by Nishit Kumar. External Affairs Minister Dr. S. Jaishankar and U.S. Secretary of State Marco Rubio held wide-ranging discussions in New Delhi today. Both leaders reaffirmed the strength of the India-U.S. strategic partnership and outlined key areas of cooperation, including trade, energy, mobility, and regional security. Addressing a press conference following delegation-level talks, Dr. Jaishankar highlighted the need to conclude a trade agreement at the earliest, welcome the expansion in energy trade, and stressed that diversified energy supplies are vital for India's energy security.
1: Secretary and I therefore welcome the expansion in our energy trade in recent months. Diversified supplies are at the heart of energy security for India. We devoted some time to nuclear energy cooperation as well. The passage of the Shanti Act has opened up new possibilities.
0: On the Iran conflict, Dr. Jaishankar said both India and the United States have a strong interest in ensuring that global energy prices remain low and that there is unimpeded commerce. U.S. Secretary of State Marco Rubio strongly underscored the strategic dimension of the partnership, describing India as one of the United States' most important partners in the world. Mr. Rubio arrived in India yesterday on a four-day visit to participate in the Quad Foreign Ministers meeting, which will be held on the 26th of this month. In West Bengal, Bharatiya Janata Party candidate Debangshu Panda has registered a landslide victory in the re-poll in the Trinamool Congress bastion Falta Assembly constituency. Mr. Panda won the seat by over 1,09,000 votes. Communist Party of India Marxist candidate Shambhunath Kurmi finished in the second place with over 40,600 votes. Congress candidate Abdul Razak Mola came third, and Trinamool Congress candidate Jahangir Khan was pushed to the fourth position with over 7,700 votes. Election Commission has ordered a re-poll in the Falta following allegations of large-scale malpractice during the polling for the West Bengal Assembly elections. The re-polling was held on the 21st of this month. Union Education Minister Dharmendra Pradhan has given directions to depute a team of professors and technical experts from the Indian Institute of Technology Madras and IIT Kanpur to assist the Central Board of Secondary Education CBSE in ensuring a glitch-free re-evaluation process. This decision has been taken in view of the developments and concerns raised by students and parents regarding the CBSE post-result services portal. The Ministry of Education in a statement said that the expert team from the IITs will implement technological improvements of the system and will specifically examine portal stability and server performance. The team will also examine the overall IT infrastructure robustness and assist in taking corrective measures to ensure that login authentication, user access systems, payment gateways are accurate and in order. The government has advised all Indian citizens to avoid non-essential travel to the Democratic Republic of Congo, Uganda and South Sudan until further notice in view of the evolving Ebola outbreak situation. It also directed Indian citizens currently residing in or traveling to these countries to strictly follow public health guidance issued by local authorities and maintain heightened precautions. Ministry of Health and Family Welfare informed that India has not reported any case of Ebola disease. President Draupadi Murmu will present Padma Awards for the year 2026 at a civil investiture ceremony tomorrow. On this occasion, we are broadcasting 16 programs as part of our series People's Padma on Akashwani. In these episodes, we provide listeners insights into the work and life of Padma Awardees. These episodes are being broadcast today and tomorrow on 100.1 Akashwani Gold Channel. It can also be heard on our News on AIR app and News on AIR official YouTube channel. So stay tuned to Akashwani today and tomorrow. A four-member medical team from the All India Institute of Medical Sciences, AIIMS Delhi, today conducted the second autopsy of the former model turned actor Trisha Sharma in Bhopal. The postmortem lasted nearly 3 hours under tight security arrangements. After completion of legal formalities, the body was handed over to the family and the last rites were performed at the Bhadbhada Crematorium in Bhopal. Her family had requested the medical team to adopt a multidisciplinary forensic, pathological and radiological approach and independently examine concerns they claim were not adequately addressed during the first postmortem conducted in the city. The India Meteorological Department has issued a red color warning for heatwave to severe heatwave conditions over East Uttar Pradesh, East Madhya Pradesh and Vidarbha today. The weather agency also forecast heatwave conditions in isolated pockets over Uttar Pradesh, Madhya Pradesh, Vidarbha, Punjab, Haryana, Chandigarh and Delhi during the next 5 days. And with that, we end this news bulletin.
2: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು ಕೇಳುಗರೆ, ಸಮಯ ಸರಿಯಾಗಿ 6:10 ಪ್ರಕಟಣೆಗಳು.
3: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
4: ಲಿಡ್ಕರ್ ವತಿಯಿಂದ ರಾಜ್ಯಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
5: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
4: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
5: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
4: ಲಿಡ್ಕರ್, ನಂಬಿಕೆ ನಿರಂತರ.
6: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
7: ಆಶಕ್ಕ, ಈ ಕೂಸಿಗೆ ಈಗ 3 ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
6: ಎಂತ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
8: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
9: ಅರಿವೆಂಬ ಗುರುವಿಗೆ ಶರಣೆಂಬೆನಯ್ಯ.
10: ನಿಮ್ಮ ನೆಚ್ಚಿನ ರಾಯಚೂರು ಆಕಾಶವಾಣಿಯಿಂದ ಪ್ರಸಾರವಾಗಲಿದೆ ಅರಿವೆಂಬ ಗುರುವಿಗೆ ಶರಣೆಂಬೆ,
11: ಶರಣರ ಸತ್ಯಾನುಸಂಧಾನದ ಸರಣಿ.
9: ಒಡಲಿನ ಒಡೆಯಗೆ ಶರಣೆಂಬೆನಯ್ಯ.
10: ತಪ್ಪದೆ ಆಲಿಸಿ. ಪ್ರತಿದಿನ ಬೆಳಿಗ್ಗೆ 6:45 ಅರಿವೆಂಬ ಗುರುವಿಗೆ ಶರಣೆಂಬೆ.
9: ಅರಿವೆಂಬ ಗುರುವಿಗೆ ಶರಣೆಂಬೆನಯ್ಯ.
11: ಶರಣರ ತತ್ವಗಳ ಆಂತರ್ಯದ ಅನ್ವೇಷಣೆ ಅರಿವೆಂಬ ಗುರುವಿಗೆ ಶರಣೆಂಬೆ.
12: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
13: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
12: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
13: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
12: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242.
13: 8700014242.
2: ಶ್ರೀ ಶಾರದಾದೇವಿ ಅಂಧರ ವಸತಿಶಾಲೆಯ ಪ್ರವೇಶಾತಿ ಕುರಿತು ಪ್ರಕಟಣೆ ಹೇಗಿದೆ? ಶ್ರೀ ಶಾರದಾದೇವಿ ಅಂಧರ ವಸತಿ ಶಾಲೆಯು ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದ್ದು 2026-27 ಸಾಲಿನ ಅಂಧ ವಿದ್ಯಾರ್ಥಿಗಳ ಪ್ರವೇಶಾತಿಯನ್ನು ಆರಂಭಿಸಿದೆ. ಪ್ರವೇಶಾತಿಗೆ ಇರಬೇಕಾದ ಅರ್ಹತೆಗಳು ಈ ಕೆಳಗಿನಂತಿವೆ. ವಯಸ್ಸು 5-10 ಒಳಗಡೆ ಇರಬೇಕು. ಜಾತಿ ಮತ ಭೇದ ಇರುವುದಿಲ್ಲ. ಅಭ್ಯರ್ಥಿಯು ಖಂಡಿತವಾಗಿಯೂ ದೃಷ್ಟಿಹೀನನಾಗಿರಬೇಕು. ಊಟ ವಸತಿಯೊಡನೆ 1-10 ಉಚಿತ ಶಿಕ್ಷಣ ನೀಡುವುದರ ಜೊತೆಗೆ ಕಂಪ್ಯೂಟರ್ ಶಿಕ್ಷಣ, ಸಂಗೀತ, ತಬಲಾ, ನೃತ್ಯ, ಯಕ್ಷಗಾನ, ಕ್ರೀಡೆಗಳಲ್ಲಿಯೂ ಕೂಡ ತರಬೇತಿಯನ್ನು ನೀಡಲಾಗುತ್ತದೆ. ಹಾಗೆ ಹೈನುಗಾರಿಕೆ, ತೋಟಗಾರಿಕೆಯಲ್ಲಿಯೂ ಸಹ ತರಬೇತಿಯನ್ನು ನೀಡಲಾಗುತ್ತದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30 June 2026. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಧ್ಯಕ್ಷರು ಶ್ರೀ ಶಾರದಾದೇವಿ ಅಂಧರ ವಿಕಾಸ ಕೇಂದ್ರ, ಪರಮಹಂಸ ನಗರ, ಅನುಪಿನಕಟ್ಟೆ ರಸ್ತೆ, ಗೋಪಾಳ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9849544688. ಮೊಬೈಲ್ ಸಂಖ್ಯೆ ಮತ್ತೊಮ್ಮೆ 9849544688.

0: ಶ್ರೋತೃಬಾಂಧವರ ಪ್ರಕಟಣೆಗಳನ್ನು ಆಲಿಸಿದರೆ ಇದು ಆಕಾಶವಾಣಿಯ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ಕಂಪನಾಂಗ 102.1 ಮೆಗಾಹರ್ಟ್ಸ್ಗಳು. ಈಗ ಸಮಯ 6:15:10. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ರಾಯಚೂರು

ಹಿರಿಯ ನಾಗರಿಕರ ಜೀವನದ ಅನುಭವಗಳ ಕುರಿತು ಕಾರ್ಯಕ್ರಮ ಸಂಧ್ಯಾ ಕಿರಣ. ಪ್ರಸ್ತುತಿ ಡಾಕ್ಟರ್ ಪರಮೇಶ್ವರಪ್ಪ ಗೋಪಶೆಟ್ಟಿ.

0: ಶಿವನಿನ ಕೊಲೆಯುವನೆ ಮರುಳೆ ಶಿವನಿನ ಕೊಲೆಯುವನೆ ಬಿಡುಬಾಯದೊಳು ಡಂಬವ ಮನಸದೊಳು ಎಡಬಿಡದಿರು ಶಂಭುವ.
1: ಶ್ರೋತೃ ಬಂದವರೇ, ಕೇಳ್ತಾ ಇದ್ರಲ್ಲ ಹಳ್ಳಿಯ ಪ್ರತಿಭೆ ಭಜನಾಪದ ಹಾಡುಗಾರರಾಗಿರ್ತಕ್ಕಂಥ ಬಸವರಾಜ ಫಿರಂಕಿ ಅವರ ಧ್ವನಿ ಇದು. ಇವರು ಮೂಲತಃ ಔದ್ಯೋಗಿಕವಾಗಿ ಜೀವನ ಸಾಗಿಸ್ಲಿಕ್ಕೆ ಸೆಂಟ್ರಿಂಗ್ ಕಾರ್ಯವನ್ನು ಮಾಡ್ತಾ ಆಧ್ಯಾತ್ಮಿಕ ಚಿಂತನೆಯನ್ನು ಉಳ್ಳಂತಹ ತತ್ವ ಸಿದ್ಧಾಂತಗಳನ್ನು ಪಾಲಿಸ್ತಾ ಹಾಗೆ ಭಜನಾಪದಗಳನ್ನು ಹಾಡ್ತಾ ತಮ್ಮ ಜೀವನವನ್ನು ಸಾಕ್ತಾ ಬರ್ತಾ ಇದ್ದಾರೆ. ಇವತ್ತಿನ ಸಂಧ್ಯಾ ಕಿರಣ ಕಾರ್ಯಕ್ರಮದಲ್ಲಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಅವರ ಜೀವನದ ಪುಟಗಳನ್ನು ಮೆಲುಕುವ ಕಾರಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
2: ಸರ್ ನಮಸ್ಕಾರ.
1: ಮಾನವನನ್ನ ದೇವರ ಕಡೆಗೆ ಸಾಗಿಸುವಂತಹ ಪ್ರಮುಖ ಮಾರ್ಗ ಈ ಭಜನಾ ಪದಗಳು ಅಂತ ಹೇಳ್ತೀವಿ.
2: ಹೌದು ಸರ್.
1: ಈ ಭಜನಾ ಪದಗಳನ್ನ ತಾವು ಸಹಸ್ರಾರು ವರ್ಷಗಳಿಂದ ಹಾಡ್ತಾ ಬಂತಾ ಇದ್ರೆ.
2: ಹೌದು ಸರ್.
1: ಏನ್ ಹೇಳ್ತೀರಿ ಈ ಕುರಿತು?
2: ತತ್ವ ಸಿದ್ಧಾಂತ ಯಾರು ಪಾಲನೆ ಮಾಡ್ತಾರೆ ಸರ್, ಅವರಿಗೆ ಎಂತ ಕಷ್ಟಗಳು ಬರಲಿ ಸಹಿಸ್ಕೊಂಬ ಶಕ್ತಿ ಅವರಲ್ಲಿ ಇರುತ್ತೆ ಸರ್. ಯಾಕಂದರೆ ಈ ತತ್ವ ಸಿದ್ಧಾಂತದಾಗ ಎಲ್ಲವನ್ನೂ ಕೊಟ್ಟುಬಿಟ್ಟಾನ ಸರ್, ಎಲ್ಲವನ್ನೂ ವಿವರಣೆ ಆಗಿ ಎಲ್ಲವನ್ನೂ ಬರೆದು ಬಿಟ್ಟಾನ. ಈ ತತ್ವ ಸಿದ್ಧಾಂತ ಯಾರು ಪಾಲನೆ ಮಾಡ್ತಾರಂದರೆ ಎಂಥ ಕಷ್ಟಗಳು ಬರಲಿ ಅವ್ರಿಗೆ ಸಹಿಸ್ಕೊಂಬೋ ಶಕ್ತಿ ಅವ್ರಿಗೆ ಇರ್ತದೆ ಸರ್.
1: ಈ ಜನಪದ ಅಥವಾ ಏನು ಭಜನಾ ಪದಗಳು ಕೂಡ ಈ ನಿಟ್ಟಿನಲ್ಲಿಯೇ ಈ ಮನುಷ್ಯನನ್ನು ದೇವರಡಿಗೆ ಕೊಂಡೊಯ್ಯುವಂತಹ ಒಂದು ಪ್ರಮುಖ ಮಾರ್ಗ ಅಂತಾನೆ
2: ಹೇಳ್ತೀವಿ ಸರ್. ಸತ್ಯವಾದ ಮಾತು ಸರ್ ಇದು.
1: ಹೇಳಿ ಹಾಗಾದರೆ, ತಾವು ಬಾಲ್ಯ ಜೀವನವನ್ನು ಎಲ್ಲಿ ಕಳೆದ್ರಿ, ಯಾವೆಲ್ಲ ಸವಿನೆನಪುಗಳು ಕಾಡ್ತವೆ ತಮ್ಮದು ಬಾಲ್ಯ ಜೀವನದ್ದು?
2: ಸರ್ ನಾವೆಲ್ಲ ಅಲ್ಲಿ ಎರಮರ್ಷನಾಗೆ ಸರ್ ಬಾಲ್ಯ ಜೀವನ ಎಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸರ್ ಬಾಲ್ಯದಲ್ಲಿ ಭಾಳ ಕಷ್ಟಪಟ್ಟಿದ್ವಿ ಸರ್. ಕಷ್ಟ ಅಂದ್ರೆ ಅಷ್ಟಿಷ್ಟ ಅಲ್ಲ, ಅವಾಗ ಹಂಗೆ ಇತ್ತು ಸರ್. ಅವಾಗ ಹಂಗೆ ಇತ್ತು. ಏನು ಸರ್ ಹಂಗೆ ಬೆಳೀತಾ ಸ್ವಲ್ಪ ದೊಡ್ಡವರಾದಮೇಲೆ ನಮ್ಮ ಅಣ್ಣವರು ಕೆಲಸಕ್ಕೆ ಹೋಗ್ತಿದ್ರು, ಅವರಿಂದ ನಾನು ಕೆಲಸಕ್ಕೆ ಹೋಗ್ತಾ ಇದ್ದೆ ಸರ್. ಅವಾಗ ಸರ್ 15 ರೂಪಾಯಿ ಕೊಡ್ತಾ ಇದ್ರು ನನಗೆ. ನಡ್ಕೊಂತ ಹೋಗ್ಬೇಕು, ನಡ್ಕೊಂತ ಬರ್ಬೇಕು ಸರ್. ಬಸ್ಸಿಗೆಲ್ಲ ಏನಿಲ್ಲ. ಏನು ಸರ್ ಹಂಗೆ ಬರ್ತಾ ಹಂಗೆ ಕೆಲಸ ಕಲಿತೆ ಸರ್. ಕಲ್ತ ಮೇಲೆ ಅಲ್ಲಿ ಇಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ರೆ ಏ ಚಲೋ ಅನ್ನೋ ಹುಡುಗ ಚಲೋ ಮಾಡ್ತಾನ ಬಾ ಕಂಟಿನ್ ಬಾ ಕೆಲ್ಸ್ಕಂತಿದ್ರು ಸರ್.
1: ತಮ್ಮ ತಂದೆ ತಾಯಿ ಏನ್ ಮಾಡ್ತಾ ಇದ್ರು
2: ಸರ್? ಅವರೆಲ್ಲ ಕೂಲಿ ಸರ್. ಅದೇ
1: ಕೂಲಿ ಕಾರ್ಯವನ್ನು ಮಾಡ್ತಾನೆ ಜೀವನವನ್ನ ಸಾಗಿಸ್ತಾ ತಮ್ಮ ತಮ್ಮ ತಮ್ಮನ್ನ ಬೆಳೆಸ್ತಾ
2: ಬಂದಿದ್ರು.
1: ಎಷ್ಟು ಜನ ಇದ್ರಿ ತಾವು?
2: ಸರ್ ನಾವು 5 ಮಂದಿ ಅಣ್ಣ ತಮ್ಮರು ಸರ್, 2 ಅಕ್ಕ ತಂಗಿಯರು. 5 ಮಂದಿಗ ನಾನೇ ಸಣ್ಣವನು ಸರ್.
1: ಯಾವ ವಯಸ್ಸಿನಲ್ಲಿ ತಾವು ತಮ್ಮ ಈ ಕೆಲಸ ಕಾರ್ಯವನ್ನು ಆರಂಭಿಸಿದ್ರಿ
2: ಸರ್? ನನಗೆ ಅವಾಗ 12 ವರ್ಷ ಇರ್ಬೋದು ಸರ್, 10-12 ವರ್ಷ ಕೆಲಸ.
1: ಅಂತ ಇಳಿ ವಯಸ್ಸಿನಲ್ಲಿಯೇ ತಾವು ಹೊಟ್ಟೆ ಪಾಡಿಗಾಗಿ ಕೆಲಸವನ್ನು
2: ಆರಂಭಿಸಿದ ಸರ್.
1: ಪ್ರಾರಂಭದ ದಿನಗಳು ಹೇಗಿದ್ವು ಆ ಸಂದರ್ಭದಲ್ಲಿ, ಏನ್ ನೆನಪಾಗುತ್ತೆ ತಮ್ಗೆ?
2: ದಿನಗಳು ನೆನಪು ಮಾಡ್ಕೊಂಡ್ರೆ ಕಣ್ಣಾಗ ನೀರು ಬರ್ತಾವ ಸರ್. ಅವಾಗ ಕಷ್ಟ ಹಂಗೆ ಇತ್ತು ಸರ್. ಅದು ಎಲ್ಲ ಇಷ್ಟು ಬೆಳವಣಿಗೆ ಇದ್ದಿಲ್ಲ. ಏನ್ ಸರ್ ಒಂದೊತ್ತು ಊಟಕ್ಕಾಗಿ ಅವಾಗ ಪರದಾಡ ಪರಿಸ್ಥಿತಿ ಇತ್ತು ಸರ್ ಅವಾಗ. ಏನ್ ಸರ್ ಇನ್ನು ಹಂಗೆ ಬೆಳೀತಾ ಸ್ವಲ್ಪ ದೊಡ್ಡವರಾದ್ವಿ. ಇನ್ನು ಆ್ಯಕ್ಚುಲಿ ಸರ್ ಈ ನಾವು ಈ ಭಜನೆ ಪದಲಿದ್ದನೆ ಸ್ವಲ್ಪ ನಾವು ಒಂದು ಮೆಟ್ಲು
1: ಮೇಲೆ
2: ಏರಕ ಅವಕಾಶ ಕಲಿಸ್ಕೊಟ್ಟನ ಗುರುನಾಥ ಎಂಬುದು ನಮ್ಮ ಅಭಿಪ್ರಾಯ ಸರ್. ಇಲ್ಲಿ ಚೇಗುಂಟ ಅಂತ ಹೇಳಿ ಸರ್, ಅಲ್ಲಿ ಕನಿಷ್ಠ ಅಂದ್ರೆ ಒಂದು 10 ವರ್ಷ ಸೇವೆ ಮಾಡಿರ್ತೀವಿ ನಾವು. ಪ್ರತಿ ಅಮಾಸೆ ಎಲ್ಲೇನಿರ್ಲಿ ಅಲ್ಲಿ ಭಜನೆಗೆ ಹೋಗ್ಬೇಕು. ಅಲ್ಲೇ ಭಜನೆ ಮಾಡ್ತಾ ಹಿಂಗೆ ಎಲ್ಲರೂ ಪರಿಚಯ ಆಯ್ತು. ಪರಿಚಯ ಅದು ಏನಪ್ಪ ಚಲೋ ಆಡ್ತಿದ್ದೆ ಹಂಗ ಹಿಂಗ ಅದು ಇದು ಹಂಗೆ ಮಾತು ಅದು ಇದು ಅವ್ರದ್ದು ಇವ್ರದ್ದು ವಿಚಾರ ಬರ್ತಾ ಏನು ಕೆಲಸ ಮಾಡ್ತಿದ್ದಪ್ಪ ನೀನಂತಂದ್ರೆ ಹಿಂಗೆ ನಾನು ಸೆಂಟ್ರಿಂಗ್ ಕೆಲಸ ಮಾಡ್ತೀನಿ ಕೂಲಿ ಕೆಲಸ ಅಂತಂದ್ರೆ. ಇಲ್ಲಪ್ಪ ನಮ್ಗೆ ನಮ್ಮ ಅಣ್ಣತಮ್ಮರು ಜಂತ ಮನೆ ಬಂದವ ಒಂದು 4 ಮನೆ ನೀನು ಮಾಡು ಅದಕ್ಕೆ ನಾವು ಕೆಲಸ ನಾವು ಕೊಡ್ತೀವಿ ಅಂತಂದ್ರೆ ಸರ್. ಆಯಿತು ಮಾಡಮ್ಮ ದೇವರು ಆಶೀರ್ವಾದ ಇದ್ದರೆ ಮಾಡಮ್ಮ ಅಂತೇಳಿ ಅಲ್ಲೇ ನಾವು ಚೆಗುಂಟ ತಾತನ ಕೀರ್ಲಿಂಗ ತಾತನ ಮನುಷ್ಯನಾಗ ಅನ್ಕೊಂಡು ಮಾಡಮ್ಮ ಅಂತೇಳಿ ಚಾಲು ಮಾಡಿದ್ವಿ ಸರ್. ಚಾಲು ಮಾಡಿದಾಗ ಏನಾಯ್ತು ಸರ್, ನನಗೆ ಅವಾಗ ಸ್ವಲ್ಪ ಸಾಮಾನು ತರಕ್ಕೆ ಸ್ವಲ್ಪ ರೊಕ್ಕದ್ದು ಸ್ವಲ್ಪ ಪ್ರಾಬ್ಲಮ್ ಆಯ್ತು ಸರ್. ನಮ್ಮ ಎಸ್ ಕೃಷ್ಣಮೂರ್ತಿ ಅಂತೇಳಿ ಪೋಸ್ಟ್ ಮಾಸ್ಟ್ರು, ಅವರು ಅವಾಗೇ ಬಂದಿದ್ರು ಅಲ್ಲಿ ನಮ್ಮ ಎರಮರ್ಷಿಗೆ ಡ್ಯೂಟಿ ಅಲ್ಲಿ ಟ್ರಾನ್ಸ್ಫರ್ ಆಗಿತ್ತು. ಅವ್ರ ಪರಿಚಯನೂ ನನಗೆ ಮೊದಲಿದ್ದಿತ್ತು. ಏನು ಹಿಂಗೆ ಕೆಲಸ ಇಲ್ಲದಾಗ ಹೋಗಿ ಅವ್ರ ಆಫೀಸ್ನಲ್ಲಿ ಕುಂದಿರ್ತಾ ಇದ್ದೆ. ಒಂದು ಸರ್ತಿ ಹೋದೆ ಅವತ್ತು, ಬಟ್ ನಾನಂತೂ ಬಾಯಿ ತೆರೆದು ಕೇಳಿಲ್ಲ. ಆತನೇ ಏನು ಸ್ವಲ್ಪ ಸಂಶಯ ಇದ್ದಂಗೆ ಅದ ನಿನ್ಗೆ ಏನು ಏನು ಪ್ರಾಬ್ಲಮ್ ಅದು ಹೇಳಂತಂದರೆ, ಇಲ್ಲ ಸರ್ ಹಿಂಗೆ ಮತ್ತು ಹಿಂಗೆ ಹೆಂಗೆ ಹಿಂಗೆ ಅಂತಂದರೆ, ಏ ನಾನು ಹೇಳ್ತೀನಿ ಯಾರು ಹೇಳೋ ಅವ್ರ ಹೆಸರು ಹೇಳಿ ಕರೆಸಿ ಹೇಳ್ತೀನಿ ಅಂದರೆ ಹೇಳಿದ್ರೆ ಅವ್ರು ಕರೆಸಿ ಹೇಳಿದ್ರಿ ಸರ್. ಅವತ್ತಿನ ಕಾಲಕ್ಕೆ 5,000 ಅಂದರೆ 50,000 ಇದ್ದಂಗೆ ಸರ್. 5,000 ರೊಕ್ಕ ಕೊಡಿಸಿದ್ರೆ ಆ 5,000ಲಿದ್ದನೇ ನಾನು ಸಾಮಾನು ತಂದುಕೊಂಡು ಅದರಲ್ಲಿದ್ದನೇ ಹಂಗೆ ಬೆಳೀತಾ ಬೆಳೀತಾ ಬೆಳೀತಾ ಬೆಳೀತಾ ಇವತ್ತು ಮರಿಬಾರ್ದು ಸರ್ ನಮ್ಗೆ. ನಮ್ಗೆ ಯಾರು ಸಹಾಯ ಮಾಡಿರ್ತಾರ ಅವ್ರನ್ನ ಯಾವತ್ತಿಗೂ ಮರಿಬಾರ್ದು ಸರ್.
1: ಏನು
2: ಸರ್ ಹಂಗೆ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದ್ದೆ ಸರ್. ನಮ್ಮ ಅಶೋಕ್ ಇಂಜಿನಿಯರ್ ಅವರಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಮ್ಮ ಡಾಬನಾರಾಯಣ ಅಂತೇಳಿ ಅವ್ರದ್ದು ಏಗನೂರು ಸರ್ ಅಲ್ಲಿ ನಮ್ಮ ಎರಮರ್ಷ ಬಗ್ಲಾಗ ಅವರು ಮನೆ ಕಟ್ಸ ಒಂದು ಸಂದರ್ಭದಾಗೆ ಇಂಜಿನಿಯರ್ಗೆ ಭೇಟಿಯಾಗಕ್ಕೆ ಬಂದಿದ್ರು ಸರ್. ನನಗೆ ಅವ್ರಿಗೆ ಪರಿಚಯ ಇತ್ತು. ಏನೋ ಬಸವ ಇಲ್ಲಿದ್ದೆ ಅಂತಾರೆ ಅಂದರೆ, ಇಲ್ಲ ಸಾಬ್ರು ಕೆಲಸ ಮಾಡ್ತೀನಿ ಅಂತಂದರೆ, ಏ ನಾನು ಮನೆ ಕಟ್ಟಕತ್ತೀನಿ ನಂದು ನೀನೇ ಮಾಡಿ ಕೆಲಸ ಹೇಳ್ತೀನಿ ಸರ್ ಅಂತ ಹೇಳ್ತಿರು. ಒಳಗೆ ಕರ್ಸ್ಕೊಂಡು ಹೇಳಿದ್ರೆ ಅಚ್ಚ ಚಲೋ ಹುಡುಗಾನ ಕೊಡೋನು ಕೆಲಸ ಮಾಡಲಿ, ನಂದೊಂದೇ ಅಲ್ಲ ಬೇರೆ ಯಾವ ಇರಲಿ ಕೊಡೋನು ಕೆಲಸ ಮಾಡಲಿ ಅಂತೇಳಿ ಅವರು ಸ್ವಲ್ಪ ಪ್ರೋತ್ಸಾಹ ಕೊಟ್ರು. ನಾರಾಯಣ ಅಂತೇಳಿ ಡಾಬಾ ನಾರಾಯಣ ಅಂತ ಅವ್ರನ್ನೂ ಮರಿಬಾರ್ದು ಸರ್. ಇವತ್ತು ನಮ್ಮ ಅಶೋಕ್ ಇಂಜಿನಿಯರ್ ಅವರು ಕೆಲಸ ಕೊಟ್ಟಾರ, ಅವ್ರ ಕೆಲಸಲಿದ್ದ ನಾನು ಇವತ್ತು ಉದ್ಧಾರ ಆಗಿನಿ, ಅವ್ರದ್ದು ಮರಿಬಾರ್ದು ಸರ್. ಏನು ಸರ್ ಇನ್ನು ಹಂಗೆ
1: ಈ ರೀತಿಯಾಗಿ ತಮ್ಮ ಔದ್ಯೋಗಿಕ
2: ಜೀವನ ಹಂಗೆ
1: ಆರಂಭ ಆಯಿತು.
2: ಆರಂಭ ಆಯ್ತು ಸರ್.
1: ಎಷ್ಟು ವರ್ಷಗಳ ಕಾಲ ಮಾಡಿರಿ ಸೆಂಟ್ರಿಂಗ್ ಕಾರ್ಯ?
2: ನಾನು ಒಂದು 15 ವರ್ಷ ಮಾಡಿರ್ತೀನಿ ಸರ್.
1: 15 ವರ್ಷಗಳ ಕಾಲ
2: 15 ವರ್ಷ
1: ಸೆಂಟ್ರಿಂಗ್ ಕಾರ್ಯವನ್ನು ಮಾಡ್ತಾ ತಮ್ಮ ಉಪಜೀವನವನ್ನು ಸಾಗಿಸ್ತಾ ಬಂದಿದ್ದೀರಿ
2: ಸರ್.
1: ಶಿಕ್ಷಣ ಎಲ್ಲಿವರೆಗೆ ಪಡ್ಕೊಂಡಿರಿ ತಾವು?
2: ಸರ್ ನಾನು ಆಕ್ಚುಲಿ 6ನೇ ಕ್ಲಾಸ್ಗೆ ಬಿಟ್ಟಿದ್ದೆ ಸರ್. ಆಮೇಲೆ 7ನೇ ಕ್ಲಾಸ್ ಎಕ್ಸಾಮ್ ಕಟ್ಟಿದ್ದೀನಿ ಸರ್.
1: ಯಾಕೆ ವಿದ್ಯಾಭ್ಯಾಸ
2: ಇಲ್ಲ ಸರ್? ಅವಾಗ ಬಹಳ ತ್ರಾಸ ಇತ್ತು
1: ವಿದ್ಯಾಭ್ಯಾಸ ಕುಂಠಿತಗೊಳ್ಳಕ್ಕೆ.
2: ವಿದ್ಯಾಭ್ಯಾಸಕ್ಕೆ ಅವಕಾಶ ಇದ್ದಿಲ್ಲ ಅವಾಗ, ಮನೆಯ ಪರಿಸ್ಥಿತಿ ಗಂಭೀರ ಇತ್ತು. ಏನು ಸರ್ ಹಂಗಾಗಿ ಮನೆಗೂ ಯಾರು
1: ಪ್ರೋತ್ಸಾಹ ನೀಡೋರಿರಲಿಲ್ಲ,
2: ಹಂಗಾಗಿ ನಾ ಅಲ್ಲಿಗೆ ಬಿಟ್ಟು ಬಿಟ್ಟಿವಿ. ನನಗೆ ತಿಳಿದ ಮೇಲೆ ಮತ್ತೆ 7th ಎಕ್ಸಾಮ್ ಕಟ್ಟೀನಿ ಸರ್. 7th ಪಾಸ್ ಆಗಿನಿ. ಮತ್ತೆ ಆಮೇಲೆ 10th ಎಕ್ಸಾಮ್ ಕಟ್ಟೆ, ಅದು ಬರಲಿಲ್ಲ ಸರ್ ರಿಸಲ್ಟ್. ಅಲ್ಲಿಗೆ ಬಿಟ್ಟು ಬಿಟ್ಟಿ ಸರ್.
1: ಅಷ್ಟೇ ವಿದ್ಯಾಭ್ಯಾಸ ಕುಂಠಿತಗೊಳಿಸಿದ್ರೆ
2: ಅಷ್ಟೇ ಸರ್.
1: ಈ ತತ್ವ ಪದಗಳ ನಂಟು ಅಥವಾ ಈ ಭಜನಾ ಪದಗಳ ನಂಟು ಎಲ್ಲಿಂದ ಆರಂಭ ಆಯ್ತು ತಮ್ಗೆ
2: ಸರ್? ನನ್ಗೆ ಅವಾಗ ಒಂದು 15 ವರ್ಷ ಇರ್ಬೇಕು ಸರ್ ಅವಾಗಲಿಂದ. ಇದು ನನಗ ಭಜನೆ ಅಂದ್ರೆ ನಮ್ಮ ಅಲ್ಲೇ ರಾಮಕ್ಕೂ ಗುಡಿ ಅಲ್ಲೇ ಮಾಡ್ತಾ ಇದ್ರು ಸರ್ ಭಜನೆ ಗುಡಿ ಅಂತೇಳಿ. ಅಲ್ಲಿಗೆ ನಮ್ಗ ಹೋಗಕ್ ಕುಂದ್ರಾಕ್ನು ಸ್ವಲ್ಪ ಮುಜುಗರ ಸರ್. ಸಣ್ಣ ಹುಡುಗರು ಅವಾಗ ಇನ್ನ ಇತ್ತು ಸರ್ ಅವೆಲ್ಲ, ಒಳಗ್ ಬರೋದು ಇಲ್ಲ ಹೊರಗೆ ಕುಂದರ್ಬೇಕಂತೇಳಿ. ನಮ್ಗ ಆತ್ಮೀಯ ಆಗಿರ್ತಕ್ಕಂತ ಅಲ್ಲಿ ಕೆಲವ್ರು ಹುಡುಗರು ಏ ಬಾ ಅಂತೇಳಿ ಕೈ ಹಿಡಿದು ಒಳಗ ಕರ್ಕೊಂಡು ಹೋಗ್ತಿದ್ರು ಸರ್. ಅಲ್ಲೇ ಕುಂತು ನಾವು ರಾಮಕ್ಕೂ ಗುಡಿ ಅಲ್ಲೇ ನಾವು ಭಜನೆ ಪ್ರಾರಂಭ ಮಾಡಿದ್ವಿ ಸರ್. ಭಜನೆ ಮಾಡ್ತಾ ಮಾಡ್ತಾ ಈ ಭಜನೆಲಿದ್ದನೆ ನನಗ ಒಂದ್ ಅರ್ಧ ರೊಟ್ಟಿ ಸಿಕ್ಕ ಸರ್
1: ಭಜನೆಯಿಂದ. ಅರ್ಧ ರೊಟ್ಟಿ ಸಿಕ್ಕತ್ತೆ
2: ಭಜನೆಯಿಂದ. ನಾವು ಮತ್ತೆ ರೊಕ್ಕಕ್ಕ ಎಲ್ಲಿ ಮಾಡಿಲ್ಲ ಸರ್, ಎಲ್ಲಿದ್ರು ನಾವು ಸೇವಾ ಫ್ರೀ
1: ಸೇವೆ.
2: ಇಲ್ಲಪ್ಪ ಚಲೋ ಆಡ್ತಾನ ಚಲೋ ಅಂಬೋ ಹೆಸರು ಒಂದು ಅದರಲ್ಲಿದ್ದ ಗಳಿಸ್ಕೊಂಡಿ ಸರ್. ಅದರಲ್ಲಿದ್ದನೆ ಮುಂದೆ ಹೋಗಕ ಎಲ್ಲರಿಗೂ ಅವಕಾಶ, ಏ ಹುಡುಗ ಚಲೋನ ಭಜನೆ ಈಜನ್ ಮಾಡ್ತಾನ ಪ್ರತಿಯೊಂದು ಅದಕ್ಕೆ ಅವಕಾಶ. ಏನು ಸರ್ ಹಂಗೆ ಬೆಳೀತಾ ಬೆಳೀತಾ ಬೆಳೀತಾ ಹಂಗೆ ಬಂದಿವಿ ನೋಡಿ ಸರ್ ಇಲ್ಲಿವರೆಗೆ. ಏನು ಸರ್ ಅವಾಗ ಮಾಡಿದ್ದು ಇವಾಗ ಏನು ಮಾಡೋಕ್ಕಾಗಲ್ಲ ಸರ್. ನಾನು ಬೇರೆಯವರಲ್ಲಿ ಒಂದು 10 ವರ್ಷ ಕೆಲಸ ಮಾಡಿರ್ತೀನಿ ಸರ್. ನಾನು ಸ್ವಂತ ಕೆಲಸ ಒಂದು 15 ವರ್ಷ ಮಾಡಿರ್ತೀನಿ.
1: ಒಟ್ಟಾಗಿ 25 ವರ್ಷಗಳ ಕಾಲ ಈ ಸೆಂಟ್ರಿಂಗ್ ಮೇಲೆ ತಮ್ಮ ಉಪಜೀವನವನ್ನು ಸಾಗಿಸ್ತಾ ಬಂದಿದ್ರೆ.
2: ಹೌದು ಸರ್.
1: ಕೇವಲ 5,000 ರೂಪಾಯಿಗಳಿಂದ ಈಗ ತಾವು ಒಂದು ತಮ್ಮದೇ ಆಗಿರ್ತಕ್ಕಂತ ಸ್ವಂತ ಮನೆಯನ್ನ ಕಟ್ಕೊಂಡಿದ್ರಿ. ತಮ್ದು ಒಳ್ಳೆ ಕುಟುಂಬ ಇದೆ, ಹೀಗೆಲ್ಲ ಕಟ್ಟಿದ್ರಿ ಮನೆಯನ್ನ
2: ಸರ್? ಅವಾಗ ಕೆಲಸ ನಡೀತಾ ಇತ್ತು ಸರ್. ಅವಾಗ ಹಂಗೆ ಒಂದೇ ಸರ್ತೇನಿಲ್ಲ ಸರ್, ಮಿನಿಮಮ್ ಒಂದು 3-4 ವರ್ಷ ಆಗಿರ್ಬೇಕು ಸರ್ ಮನೆ.
1: ಎಷ್ಟು ಖರ್ಚಾಯ್ತ್ರಿ ಮನೆ ಕಟ್ಟೋದಕ್ಕೆ
2: ಸರ್? ಅವಾಗ ಒಂದು ನಾನು ಲೋನ್ ಮಾಡಿಸಿದ್ದೆ ಸರ್, ಒಂದು 10 ಲಕ್ಷ ಲೋನ್ ಮಾಡಿಸಿದ್ದೆ. ಏನು ಸರ್ ಒಂದು 10 ಲಕ್ಷ ಲೋನ್ ಮಾಡಿಸಿದ್ದೆ, ಮಿಕ್ಕಿದ್ದು ಹಂಗೆ ಕೆಲಸದ್ದು ಅದು ಇದು. ಏನು ಸರ್ ಎಲ್ಲ ಒಂದು 20 ತನ ಬಂದಿರ್ತದೆ ಸರ್. ಏನು ಸರ್ ಮತ್ತೆ ಅದಾದ್ಮೇಲೆ ಮತ್ತೆ ಇನ್ನೊಂದು ಕಟ್ಟಿದ ಸರ್ ಮನೆ, ಅದು ನಮ್ಗಿರಕ ಇದು ಬಾಡಿಗೆ ಇರ್ತದ ಅಂತೇಳಿ ಸರ್. ನಮ್ಗಿರಕ ಅದು ಹೆಚ್ಚಿಗೆ ಆಯ್ತು ಸರ್ ಸ್ವಲ್ಪ. ಅವಾಗ ಸ್ವಲ್ಪ ಕಡಿಮೆ ಇತ್ತು ಸರ್. ಅದು 10 ವರ್ಷ ಆದ್ಮೇಲೆ ಇದು ಪ್ರಾರಂಭ ಮಾಡಿದ್ವಿ ಸರ್. ಇದನ್ನು ಒಂದು 18 ತನ ಆಗಿರ್ತದೆ ಸರ್. ಸರ್ ನಾನು ಒಂದು 7 ಎಕರೆ ಹೊಲ ತಗೊಂಡೇನೆ ಹಾಗೆ. ಏನು ಸರ್ ನಮ್ಮ ಕರ್ನಾಟಕ ವೆಲ್ಫೇರ್ ಟ್ರಸ್ಟ್ ವಿದ್ಯಾಭಾರತಿ ಸ್ಕೂಲು, ಆ ಈ ಸ್ಕೂಲ್ ಕೆಲಸ ಎಲ್ಲ ನಾವು 1 ರೂಪಾಯಿ ಬಳಸ್ತಾ ಇದ್ದಿಲ್ಲ ಸರ್. ಈ ಹೊರಗಿನ ಕೆಲಸ ಎಲ್ಲ ಪ್ರೈವೇಟ್ ಕೆಲಸ ಎಲ್ಲ ಪೇಮೆಂಟು ಲೇಬರ್ ಪೇಮೆಂಟು ಅದು ಇದು. ಈ ಸ್ಕೂಲ್ ಕೆಲಸ ಎಲ್ಲ ತಾರನಾಥ ಸಮಸ್ಯೆ ಕೆಲಸ ಅವಲ್ಲ, ಅವ್ರ ರೊಕ್ಕ ಹಂಗೆ ಜಮೆ ಇಟ್ಟು ಒಂದೇ ಸರ್ತಿ ಸರ್ 9 ಎಕರೆ ಚಿಲ್ಲರ್ ತಗೊಂಡಿ ಸರ್, ಅವಾಗ 15 ಲಕ್ಷ ಆಗಿತ್ತು ಸರ್. ಆಮೇಲೆ ಅದು ಮಾರಿ ಇಲ್ಲೇ ಬಗಲಾಗಿ ತಗೊಂಡ್ವಿ ಸರ್, 1.5 ಎಕರೆ ತಗೊಂಡಿವಿ.
1: ಒಂದು ಉದ್ಯೋಗದಿಂದ ತಮ್ಮ ಜೀವನವನ್ನೇ ನಿರ್ಮಾಣ ಮಾಡಿಕೊಂಡಿದ್ರಿ.
2: ಹೌದು ಸರ್.
1: ಹಾಗೆ ಈ ಉದ್ಯೋಗದ ಜೊತೆ ಜೊತೆಗೆ ಈ ತತ್ವ ಪದಗಳು
2: ಬಿಟ್ಟಿಲ್ಲ ಸರ್,
1: ಭಜನಾ ಪದಗಳ ನಂಟು ತಾವು ನಿರಂತರವಾಗಿ ಕಾಪಾಡ್ಕೊಂಡು ಬಂದಿದ್ರಿ.
2: ಕಂಟಿನ್ಯೂ ಸರ್, ಆಗ್ಲೂ ಬಿಟ್ಟಿಲ್ಲ, ಈಗನೂ ಬಿಟ್ಟಿಲ್ಲ ಸರ್, ಬಿಡಂಗಿಲ್ಲ ಸರ್. ಇರತನ ಸೇವೆ ಮಾಡದೆ
1: ಸೇವೆ ಮಾಡ್ಕೊಂತಾರೆ. ಈಗ ಹೆಚ್ಚಾಗಿ ಈಗ ಭಜನಾ ಪದಗಳನ್ನ ಎಲ್ಲೆಲ್ಲ ಆಡ್ತಿರ್ತಾವು?
2: ಹೆಚ್ಚಾಗಿ ಅಂದ್ರೆ ಸರ್, ಸುತ್ತ ಹಳ್ಳಿಗಳಲ್ಲಿ ನಾವು ಎಲ್ಲ ವಿಸಿಟ್ ಕೊಡ್ತೀವಿ ಸರ್. ಯಾರೇ ಇರ್ಲಿ, ನಂಗೆ ಬೇಕಿದ್ದವ್ರು ಹಿಂಗ ಆಗ್ಯದಪ್ಪ, ಹಿಂಗ ಕಾರ್ಯಕ್ರಮ ಅದ, ಪೂಜೆ ಅದ, ಹಿಂಗ ದೇವ್ರ ಗುಡಿಯಲ್ಲಿ ಹಿಂಗ ಇಟ್ಕೊಂಡಿವಿ ಕಾರ್ಯಕ್ರಮ, ನಮ್ಗೆ ಫೋನ್ ಮಾಡ್ತಾರೆ ಸರ್ ನಮ್ಗೆ ಬೇಕಿದ್ದವರು. ಸುತ್ತಹಳ್ಳಿ ಸರ್, ಏಗನೂರು ಇರಲಿ, ಏನು ಸರ್ ಕುಕ್ನೂರು ಇರಲಿ, ಮರ್ಚೇಡಿ ಇರಲಿ, ಏನು ಸರ್ ಈ ಎಲ್ಲ ಈ ಗಣಮೂರು, ಚಾಕೋದಿ, ಪೋತ್ಗಲ್ಲು, ಏನು ನಮ್ಗೆ ಎಲ್ಲ ಸುತ್ತ ಬರ್ತಾವಲ್ಲ ಸರ್, ಇವಂತೂ ನಮ್ಗೆ ಸ್ವಂತ ಊರಿದ್ದಂಗೆ ಸರ್. ಮತ್ತೆ ಇದು ಬಿಟ್ಟರೆ ಬೇರೆ ಕಡೆ ಬೇದೂರು ಸೈಡು ಈ ಕಡೆ ಎಲ್ಲ ಭಾಳ ಅಡ್ಡಾಡಿವಿ ಸರ್, ಭಾಳ ಭಾಳ
1: ಅಡ್ಡಾಡಿವಿ.
2: ಸುಲ್ತಾನ್ಪುರು, ಗಬ್ಬೂರು, ನವಲ್ಕಲ್ಲು, ಏನು ಸರ್ ತಾತ್ನವರಲ್ಲಿ ಅಲ್ಲಿನೂ ಭಾಳಷ್ಟು ಸೇವೆ ಮಾಡಿವಿ ಸರ್.
1: ಈಗ ಈ ಭಜನಾ ಪದಗಳು ಅಂದ್ರೆ ಎರಡು ಪ್ರಮುಖವಾಗಿರ್ತಕ್ಕಂಥ ಸ್ಥಳಗಳಲ್ಲಿ ನಾವು ಸಾಮಾನ್ಯವಾಗಿ ಕೇಳ್ತೀವಿ. ಒಂದು ದೇವಸ್ಥಾನಗಳಲ್ಲಿ, ಎರಡನೇದ್ರು ಯಾರಾದ್ರೂ ಸ್ವರ್ಗಸ್ಥರಾದ್ರೆ ಆ ಸಂದರ್ಭದಲ್ಲೂ ಕೂಡ ಹೋಗಿ ತಾವು ಭಜನಾ ಪದಗಳನ್ನ ಆಡ್ತೀರಿ?
2: ಆಡ್ತೀವಿ ಸರ್.
1: ಈ ಸಂದರ್ಭದಲ್ಲಿ ಯಾವ್ದಾದ್ರು ಭಜನಾ ಪದ?
2: ಗುರುವೇ ನಿಮ್ಮ

0: ರುಚಿಯಾ ಕಂಡು ಶಿವನು ಕೈಲಾಸದಲ್ಲಿ ಅರನು ಕೈಲಾಸದಲ್ಲಿ ಸೊರ್ರು ಸೊರ್ರು ಎಂದು ಕುಡಿದು ಗುರುವೇ ನಿಮ್ಮಾಟ ಬಲ್ಲೋರ್ಯಾರ್ಯಾರು ಶಿವನೇ ನಿಮ್ಮಾಟ ಬಲ್ಲೋರ್ಯಾರ್ಯಾರು.
1: ಈಗ ತಾವು ಕೃಷಿ ಕಾರ್ಯವನ್ನ ಕೂಡ ಮಾಡ್ತೀನಿ ಅಂತ ಹೇಳಿದ್ರೆ ಏನ್ ಬೆಳಿತೀರಿ ಮತ್ತೆ?
0: ಸರ್, ನಾನು ಫಸ್ಟ್ಗೆ ಜೋಳ ಬೆಳೆದೆ ಸರ್, ಆಮೇಲೆ ತೊಗರಿನೂ ಬೆಳೆದೆ, ಹತ್ತಿನೂ ಬೆಳೆದಿನಿ ಸರ್. ಹತ್ತಿ ಪರವಾಗಿಲ್ಲ ಸರ್, ಹತ್ತಿ ಅದ್ರಾಗ ಜೋಳ ಅಷ್ಟೇ, ತೊಗರಿನೂ ಅಷ್ಟೇ. ಸ್ವಲ್ಪ ಹತ್ತಿ ಸ್ವಲ್ಪ ರಿಸ್ಕ್ ಆಗ್ತದೆ ಸರ್, ಅದು ರಿಸ್ಕ್ ಇದ್ದಷ್ಟು ಇದ್ದೇ ಇರ್ತದೆ ಸರ್,
1: ಪ್ರತಿಫಲ
0: ಇದ್ದೇ ಇರ್ತದೆ. ಎಷ್ಟು ಶ್ರಮ ಪಟ್ಟರೆ ಅಷ್ಟು ಇದ್ದೇ ಇರ್ತದ, ಶ್ರಮ ಪಡಲಾರ್ದ ಯಾವ್ದು ಬರಂಗಿಲ್ಲ.
1: ಏನ್
0: ಸರ್, ಮತ್ತೆ ಈ ವರ್ಷನೂ ಹತ್ತಿ ಹಾಕಬೇಕಂತ ಮಾಡಿನಿ ಸರ್. ಮತ್ತೆ ಭಗವಂತ ನಿಶ್ಚಯ ಏನಾಗ್ತದೆ.
1: ಈಗ ಸದ್ಯಕ್ಕೆ ಬರೀ ಕೃಷಿ ಕಾರ್ಯ ಅಷ್ಟೇ ಮಾಡ್ಕೊಂತ ಭಜನ ಪಥಗಳನ್ನ ಹಾಡ್ತಾ ಜೀವನವನ್ನ ಕಳೀತಾ ಇದ್ರಿ?
0: ಕಳೀತಾ ಇದ್ದೀನಿ ಸರ್.
1: ಸರ್, ಯಾರ್ಯಾರು ಇದಾರೆ ತಮ್ಮ ಕುಟುಂಬದಲ್ಲಿ?
0: ಸರ್, ನಮ್ಮ ಕುಟುಂಬದಲ್ಲಿ ನನಗೆ 4 ಜನ ಮಕ್ಕಳು ಸರ್, 2 ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು, ನಾನು, ನಮ್ಮ ಮಿಸ್ಸಸ್.
1: ಮಕ್ಕಳು ಏನೇನು ಓದಿದ್ದಾರೆ, ಏನೇನು ಕಾರ್ಯ ಮಾಡ್ತಾ ಇದಾರೆ, ಏನ್ ಕೆಲಸ ಮಾಡ್ತಾ ಇದಾರೆ?
0: ಸರ್, ದೊಡ್ಡವನು ಐಟಿ ಮಾಡ್ಯಾನ ಸರ್, ಫಿಟ್ರು. ಅವನು ಫಸ್ಟ್ ಸೆಮ್ನಾಗೆ ಸೆಲೆಕ್ಷನ್ ಆದ ಸರ್. ನಾನು ಬೆಂಗಳೂರು ಹೋಗ್ತೀನಪ್ಪ, ನನಗೆ ಓದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತಂದ ಆಯ್ತಪ್ಪ ಅಂತ ಹೇಳಿ ಸರ್. ಇವಾಗ ಒಂದು 8 ತಿಂಗಳಾಯ್ತು ಸರ್, ಅವನು ಅವರೇ ಕ್ಯಾಂಪಸ್ ಸೆಲೆಕ್ಷನ್ ಮಾಡ್ಕೊಂಡು ತೊಗೊಂಡೋಗಿರಿ ಸರ್. ಫಸ್ಟ್ಗೆ ಏನು 15,000 ಕೊಟ್ರು ಸರ್, ಇವಾಗೇನು 20,000 ಚಿಲ್ಲರ್ ಕೊಡ್ತಾರ ಸರ್. ತಿಂಗಳ ಒಂದು 15,000 ಆಗ್ತಾನ, ಮತ್ತೆ ಅವನ ಖರ್ಚಿಗೆ ಗಿರ್ಚಿಗೆ ಇಟ್ಕೊಂಡು. ಮತ್ತೆ ನಾವು ಹೆಚ್ಚಿಗೆ ಫೋರ್ಸ್ ಮಾಡಿಲ್ಲ, ಇವಾಗ ಸಣ್ಣ ಹುಡುಗನ ಹೋಗ್ಲಿ, ಇನ್ನೊಂದು 2 ವರ್ಷ ಅಲ್ಲೇ ಮಾಡಪ್ಪ, ಮಾಡಿದ್ಮೇಲೆ ಸರ್ಟಿಫಿಕೇಟ್ ತೊಗೊಂಡು ಬಂದ್ರೆ ಇಲ್ಲೇ ಎಲ್ಲ ನೋಡಮ್ಮ ಇಲ್ಲೇ ಲೋಕಲ್ದಾಗ ಅಂತ ಹೇಳಿವಿ. ಅಲ್ಲೇ ಸದ್ಯಂತೂ ದೊಡ್ಡವನಾನು ಸರ್, ದೊಡ್ಡವನಾದ್ಮೇಲೆ ಮಗಳು ಸರ್, ಆಕೆ ಸೆಕೆಂಡ್ ಇಯರ್. ಇವಾಗ ಒಬ್ಬನು SSLC ಮೊನ್ನೆ ಪಾಸ್ ಆಗ್ಯಾನ. ಏನ್ ಸರ್, ಇನ್ನೊಬ್ಬಾಕೆ ಸಣ್ಣ ಕೇಳ, ಆಕೆ ಇವಾಗ 5th ಸರ್.
1: ಒಟ್ಟಾರೆಯಾಗಿ ತುಂಬು ಕುಟುಂಬ, 4 ಜನ ಮಕ್ಕಳು, ಹೆಂಡತಿ, ಸಂತೋಷವಾಗಿದ್ರೆ, ಸ್ವಂತ ಮನೆ ಕಟ್ಕೊಂಡಿದ್ರಿ.
0: ಭಗವಂತನ ಆಶೀರ್ವಾದದಿಂದ ಆರಾಮಿದೀವಿ ಸರ್. ಉಣಾಕ ತಿನ್ನಕ ಕೊಟ್ಟನ ಸಾಕು, ಇದೇ ದೊಡ್ಡ ಸರ್. ಸಾಕಂದವನೇ ಸಾವುಕಾರ, ಬೇಕಂದವನೇ ಬಡವ ಅಂತ ಅದು ಅತಿ ಆಸೆ ಗೆತ್ತಿಗಡ್ತೇನೆ ಸರ್. ಹೆಚ್ಚಿಗೆ ಆಸೆ ಪಡಕ್ ಹೋಗ್ಬಾರ ಸರ್, ಸಾಕು ಇದ್ದದ್ರಾಗ ತೃಪ್ತಿ. ಸಾಕಪ್ಪ ಇದೇ ದೊಡ್ಡದು,
1: ದೇವರು ಎಷ್ಟು ಕೊಟ್ಟಿದ್ದಾನೆ ಅದರಲ್ಲೇ ಸಂತೋಷ,
0: ಅದರಲ್ಲೇ ತೃಪ್ತಿ ಪಡ್ಬೇಕು ಸರ್. ಇಲ್ಲದಕ್ಕೆ ಆಸೆ ಪಡಬಾರ್ದು. ಇವಾಗ ನಮ್ದಾದ್ರೂ ವಸ್ತು ಅಷ್ಟೇ ಬಳಸ್ಬೇಕು, ಇನ್ನೊಬ್ರದಾದ್ರೂ ವಸ್ತು ಅಷ್ಟೇ ಬಳಸ್ಬೇಕು.
1: ಹೌದೌದೌದ್ರಿ.
0: ಇವಾಗ ಯಾರೋ ಕರೆದಾರ ಊಟಕ್ಕಂತೇಳಿ ನಾವು ಅತಿಯಾಗಿ ತಿಂದ್ರೆ ಅಜೀರ್ಣ ಆಗಂಗಿಲ್ಲ, ಒಂದೋಗಿ ಒಂದಾಗ್ತದ. ನಾವು ಮನೆಗೆ ಏನ್ ಹೆಂಗ ಸೇವನೆ ಮಾಡ್ತೀವಿ ಹಂಗನೆ ಪ್ರತಿಯೊಂದು ಸರ್, ಯಾವುದೇ ಇರ್ಲಿ. ಅವಾಗ ಹೆಂಗಿತ್ತು ಸರ್, ಹೊಲಕ್ಕ ಹೋದ್ರೆ ಯಾವ್ದನ್ನ ಒಂದು ತಪ್ಪಲ ಇಡ್ಕೊಂಡು ಬರ್ತಿತ್ತು ಸರ್, ರಾತ್ರಿ ಡೈಲಿ ಮುಂಜಾನೆ ರಾತ್ರಿ ಒಂದು ಒಪ್ಪತ್ತದೇ ಸರ್. ಅದು ಯಾವ ತಪ್ಪಲ, ಅದು ಒಂದು ತರ ತಪ್ಪಲ ತರ್ತಿದ್ದಿಲ್ಲ ಸರ್. ನಾವು ಎಲ್ಲಿ ಮಾಡ್ತೀವಿ ಸರ್, ಅವು ಗೊತ್ತೇ ಇಲ್ಲ. ಅವಾಗ ನಮ್ಮಅಮ್ಮ ದವಸ ಧಾನ್ಯಗಳು ವರ್ಷಕ್ಕೆ ಏನೇನು ಬರ್ತಾವ ಎಲ್ಲವನ್ನು ಸಂಗ್ರಹ ಮಾಡಿ ಇಡ್ತಿದ್ಲು. ಬ್ಯಾಳೆ, ಜೋಳ, ಕಾಳುಗಳು, ಏನ್ ಸರ್ ಪ್ರತಿ ಒಂದು. ನಾವು ಅಂಗಡಿಗೆ ಹೋಗಿ ಅವಾಗ ಏನು ತಂದಿಲ್ಲ ಸರ್, ಎಲ್ಲ ಹೊಲ್ದಾಗೆ ಎಲ್ಲ ಶೇಖರಣೆ ಮಾಡಿ ಇಟ್ಕೊಂಬೋದು. ಏನ್ ಸರ್ ಹಂಗೆ ಮಾಡ್ಯಾರ ಸರ್ ಅವರೆಲ್ಲ ದೊಡ್ಡವರು. ಇವಾಗ ಏನ್ ಸರ್ ಎಲ್ಲ ಅದು ಯಾವುದು ಕರೆಕ್ಟ್ ಯಾವುದು ಸುಳ್ಳು ಅಂಬೋದು ಗೊತ್ತಿಲ್ಲ.
1: ಕಲ್ಬರ್ಕೆ
0: ಪ್ರತಿಯೊಂದು ಕಲ್ಬರ್ಕೆ ಸರ್.
1: ಏನ್ ಹೇಳ್ತೀರಿ ಇವತ್ತಿನ ಯುವ ಜನತೆಗೆ, ಈ ಜನಪದ ಸಂಗೀತ ಆಗ್ಲಿ ಅಥವಾ ತತ್ವ ಪದಗಳನ್ನ ಅಳವಡಿಸ್ಕೋಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಏನ್ ಕಿವಿಮಾತು ಹೇಳಕ್ ಬಯಸ್ತಿರ್ತಾವು?
0: ನನ್ನ ಅನಿಸಿಕೆ ಸರ್, ಶರಣರ್ ಮಾಡಿಟ್ರ ಸರ್, ಆ ಶರಣರ್ ಮಾಡಿದ್ದ ಪದಗಳ ಪ್ರತಿ ಒಂದು ಇಟ್ಟಾರ ಸರ್, ಏನು ಬಿಟ್ಟಿಲ್ಲ. ನಾವು ಹೆಂಗ ನಡ್ಕೋಬೇಕು, ಯಾವ ಮಾರ್ಗಕ್ಕೆ ಹೋಗ್ಬೇಕು, ಇದು ತಪ್ಪ, ಇದು ಅತಪ್ಪ, ಇದು ಮಾಡಬೇಕು, ಇದು ಮಾಡಬಾರದು, ಎಲ್ಲವನ್ನು ಮಾಡಿಟ್ಟಾರ ಸರ್. ತತ್ವ ಪದ ಯಾಕೆ ಮಾಡ್ಯಾರ ನಮ್ಗೆ ತಿಳ್ಕೊಂಬಕ್ಕೆ ಮಾಡ್ಯಾರ ಸರ್. ತತ್ವ ಪದ ಅವನೇನಪ್ಪ ಸುಮ್ನೆ ಆಡಾಡ್ತಾನ, ಅವ್ನ ಆಕಾಡು ಏನೇನು ಹೇಳ್ತಾನ ಅನ್ಕೊಂತಾರ ಸರ್ ಅವರು.
1: ಜೀವನದ ಸಾರನೇ ಅದರಲ್ಲಿ ಅಡಗಿದೆ,
0: ಎಲ್ಲವನ್ನ ಅಡಿಗೆ ಸರ್.
1: ಕಣದಿಂದ ಅನಂತದವರೆಗೂ ಕೂಡ ಎಲ್ಲ ಜೀವನದ ಸಾರ
0: ಮತ್ತೆ
1: ತತ್ವ ಪದಗಳಲ್ಲಿ, ಈ ಜನಪದ ಸಂಗೀತದಲ್ಲಿ ಅಡಗಿದೆ ಅಂತ ಹೇಳಿ.
0: ಪ್ರತಿ ಒಂದ್ರಾಗ ಅಡಿಗೆ ಸರ್, ಪ್ರತಿ ಒಂದು ಏನು ಜನಪದ ಗೀತೆ ಆಗ್ಲಿ, ಭಾವಗೀತೆ ಆಗ್ಲಿ, ಭಕ್ತಿ ಗೀತೆ ಆಗ್ಲಿ, ತತ್ವ ಪದ ಆಗ್ಲಿ, ಇವೇನಾವಲ್ಲ ಸರ್, ಭಜನೆ ಪದಗಳು ಇವೆಲ್ಲ, ಇವೆಲ್ಲ ಪ್ರತಿ ಒಂದು ನಮ್ಗೆ ದಾರಿ ತೋರ್ಸಕ್ಕೆ ಸರ್. ಅವು ಸುಮ್ನೆ ಕೇಳ್ತಾರ ಇವಾಗ ಸಿನಿಮಾ, ನಾವು ಫಸ್ಟ್ ಅಲ್ಲಿ ಏನ್ ನುಡಿತದ ಅದನ್ನ ನಾವು ಫಸ್ಟ್ ನಾವು ಅದನ್ನ ಅರ್ಥ ಮಾಡ್ಕೋಬೇಕು ಸರ್. ಏನನ್ನಕತ್ತಾರ ಏನಿಲ್ಲ ಅಂಬುದು ಫಸ್ಟ್ ನಾವು ಅದು ತಿಳ್ಕೊಂಡು
1: ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು.
0: ಅಳವಡಿಸ್ಕೋಬೇಕು ಸರ್. ಈ ಒಂದು ಏನ್ ಬಿಟ್ಟಾರ ಸರ್, ಏನನ್ನ ಬಿಟ್ಟಾರ ಏನು, ಪ್ರತಿ ಒಂದು ನಮ್ಗೆ ಮಾರ್ಗ ಹಿಂಗೆ ಹೋಗ್ಬೇಕಂತ ಹೇಳಿನೇ ಈ ಜನಪದ ಗೀತೆ. ಏನ್ ಸರ್ ಭಜನೆ, ಭಜನೆಲಿದ್ದನೇ ಇವೆಲ್ಲ ಜನಪದ ಗೀತೆ, ಭಾವಗೀತೆ, ಭಕ್ತಿ ಗೀತೆ. ಏನ್ ಸರ್ ಬೇರೆ ಬೇರೆ ಬೇರೆ ಬೇರೆ ಭಾಗ ಪಿಂಗಳ ಎಲ್ಲ ಮಾಡಿಬಿಟ್ರ ಈಗ ಕರೆಕ್ಟ್ ಆಗಂದ್ರೆ ಈ ತತ್ವ ಪದದಾಗ ಎಲ್ಲವನ್ನು ಅದು ಸರ್, ಒಳ್ಳೆ ಜೀವನ ಸಾಗಿಸ್ಲಕ್ಕೆ
1: ಏನೆಲ್ಲ ಮಾರ್ಗಗಳಿದಾವೆ ಅಂತಕ್ಕಂಥದ್ದು
0: ಎಲ್ಲಾ ಮಾರ್ಗನ ಸರ್
1: ನಮ್ಗೆ ಭಜನ ಪದಗಳು ತಿಳಿಸ್ಕೊಡ್ತವೆ ಅಂತ ಹೇಳಿದ್ರೆ. ತುಂಬಾ ಧನ್ಯವಾದ ಬಸವರಾಜ್ ಪಿರಂಗಿ ಅವರೇ, ಇಲ್ಲಿವರೆಗೆ ಬಂದು ತಮ್ಮ ಜೀವನದ ಅನುಭವಗಳನ್ನ ನಮ್ಮ ಶ್ರೋತೃ ಬಂದವ್ರ ಜೊತೆ ಹಂಚಿಕೊಂಡ್ರೆ ತಮ್ಮ ಮುಂದಿನ ಜೀವನ ಆರೋಗ್ಯಕರವಾಗಿರ್ಲಿ, ಸಂತೋಷಕರವಾಗಿರ್ಲಿ ಅಂತಕ್ಕಂಥದ್ದನ್ನ ಹೇಳ್ತಾ ತಮಗೆ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ನಮಸ್ಕಾರ.
0: ನಮಸ್ಕಾರ.

0: ಇದುವರೆಗೆ ಹಿರಿಯ ನಾಗರಿಕರ ಜೀವನ ಅನುಭವಗಳ ಕುರಿತಾದ ಕಾರ್ಯಕ್ರಮ ಸಂಧ್ಯಾ ಕಿರಣ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಪರಮೇಶ್ವರಪ್ಪ ಗೋಪಶೆಟ್ಟಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ.
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಈಗ ಕೆಲವು ಪ್ರಕಟಣೆಗಳು.

0: विधिक सेवा प्राधिकरण अधिनियम 1987 की धारा 12 के तहत पात्र नागरिक निःशुल्क कानूनी सहायता न्याय बंधु मोबाइल ऐप और www.probono-toj.in से प्राप्त कर सकते हैं।
1: ಎಲ್ಲರಿಗೂ ಸಾಮಾಜಿಕ ಭದ್ರತೆ ಅಟಲ್ ಪಿಂಚಣಿ ಯೋಜನೆ ಮೋದಿಜಿಯವರ ಸಂಕಲ್ಪ
2: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸೀ ಕೆ ಸಹಾರೆ ಕಿ ಜರೂರತ್ ನಾ ಪಡೆ ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ
1: ಇಲ್ಲಿಯವರೆಗೆ 8.85 ಕೋಟಿಗಿಂತಲೂ ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ
3: ಪೊಲೀಸ್
4: ಮಿಸ್ ಸೀಮಾ
3: ಹೌದು
4: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ ಒಂದ್ ನಿಮಿಷ ಇಲ್ಲಾಂದ್ರೆ ಮನೆಗೆ ಬರ್ತೀವಿ
3: ಯಾಕೆ ಆದ್ರೆ ನಾನು
4: ಒಬ್ರೆ ಬೇರೆ ಕೋಣೆಗೆ ಹೋಗಿ ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿ ಇದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ
3: ಡಿಜಿಟಲ್ ಅರೆಸ್ಟ್
4: 1,00,000 ಕೊಡಿ ಬಚಾವ್ ಆಗ್ತೀರಾ
3: ಅಷ್ಟೊಂದು ಹಣ
4: ಸರಿ ಒಂದು ಲಿಂಕ್ ಕಳಿಸ್ತೀನಿ ಈಗ ಪ್ರೊಸೆಸಿಂಗ್ಗೆ 30,000 ಕಳಿಸಿ ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ
3: ಜೈಲಿಗೆ ನೀನ್ ಹೋಗ್ತೀಯ ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ ಇದೆಲ್ಲ ಫ್ರಾಡ್ ಅದಕ್ಕೆ ಗಾಬರಿ ಆಗ್ಬೇಡಿ ಪೊಲೀಸ್ ಬ್ಯಾಂಕ್ RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ
5: ಹಲೋ ಮಮ್ಮ
3: ಹಾಯ್
6: RBI ಹೇಳುತ್ತೆ
7: ಜಾಣರಾಗಿರಿ ಜಾಗರೂಕರಾಗಿರಿ
8: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿ

0: ಅಪ್ಪಾಜಿಯಲ್ಲಿ ನಡೆಯಲಿದೆ.
1: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
0: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
1: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
0: ಲಿಡ್ಕರ್, ನಂಬಿಕೆ ನಿರಂತರ.
2: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಕೇಳುಗರೆ, ಸಮಯ 6:37 ಆಗುತ್ತಲಿದೆ. ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ ಮೂಡಿಬರುವುದು. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲೇ

0: ಆಕಾಶವಾಣಿ ಸಮಯ 6:37. ಇದೀಗ ಕೆಲವು ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ.
1: ನಿಜ ಹೇಳ್ಬೇಕಾ, ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ 0 ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
0: ಈ ಕಥೆ ಫೋಟೋಗ್ರಾಫರ್ ಮತ್ತು ಅವರ ಮನಸ್ಸಿದ್ದು. ಓ ಲವ್ಲಿ, ವೆಲ್ ಡನ್, ಬಿಸ್ನೆಸ್ ಲೋನ್ ಅಪ್ರೂವ್. ಈಗ ಸ್ಟುಡಿಯೋ ದೊಡ್ಡದಾಗುತ್ತದೆ, ಹೊಸ ಕ್ಯಾಮ್ರಾ, ಹೊಸ ಲೈಟ್ಸ್, ಅದರ ಜೊತೆ ಹೊಸ ಕಾರನ್ನು ತೆಗೆದುಕೋ. ಅದೇ ಸಾಲದಿಂದ ಇಲ್ಲ, ಸಾಲವನ್ನು ತೆಗೆದ ಉದ್ದೇಶಕ್ಕೆ ಬಳಸು. ಸಮಯಕ್ಕೆ ಸರಿಯಾಗಿ ಇಎಂಐ ಕಟ್ಟಿ, ಕ್ರೆಡಿಟ್ ಸ್ಕೋರ್ ಹೆಚ್ಚಿಸಿ, ಮುಂದಿನ ಸಾಲವನ್ನು ಸುಲಭವಾಗಿ ಪಡೆಯಿರಿ.
2: ಕಾರ್ ಇಲ್ಲದಿದ್ರೆ ಕನಿಷ್ಠ ನನ್ನ ಫೋಟೋ ತೆಗೆದುಕೋ.
0: ನೀವ್ಯಾರು?
3: ಆರ್ಬಿಐ ಹೇಳುತ್ತೆ,
0: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
4: ಈ ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು.
2: ಬಜೆಟ್ ಮಾಡಿ ಆಯ್ತಾ?
4: ಹಾ, 5,000 ಉಳಿತು.
2: ಹೊಸ ಸೀರೆ ತಗೊಳ್ಳ?
4: ಇಲ್ಲ, ಕಳೆದ ತಿಂಗಳೇ ತಗೊಂಡಿದ್ದೆ.
2: ಇನ್ನೊಂದು?
4: ಇಲ್ಲ, ಮೊದಲು ಬಜೆಟ್ ಮಾಡಿ. ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ ಮತ್ತು ಹಣವು ಬೆಳೆಯುವುದನ್ನು ನೋಡಿ.
2: ಬಂದ್ಬಿಟ್ಲು ದೊಡ್ಡದಾಗಿ.
4: ಹೋಗಿ.
3: ಆರ್ಬಿಐ ಹೇಳುತ್ತೆ,
4: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
5: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ಕಳೆದ 3 ವರ್ಷಗಳಲ್ಲಿ 61.2 ಲಕ್ಷ ದೃಢೀಕೃತ ಡಿಜಿಟಲ್ ಭೂ ದಾಖಲೆಗಳು ಸಾರ್ವಜನಿಕರಿಗೆ ವಿತರಣೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಬಯಲುಸೀಮೆ ಅಭಿವೃದ್ಧಿಗೆ ಕಾಂಗ್ರೆಸ್ ಸರ್ಕಾರದಿಂದ ತೀವ್ರ ಹಿನ್ನಡೆ, ವಿಪಕ್ಷ ನಾಯಕ ಆರ್ ಅಶೋಕ ಟೀಕೆ. ನಗರ ಆರೋಗ್ಯ ಕೇಂದ್ರಗಳ ವೈದ್ಯಕೀಯ ಉಪಕರಣಗಳ ಖರೀದಿಗೆ 22 ಕೋಟಿ ರೂಪಾಯಿ ಮಂಜೂರು, ಸಚಿವ ದಿನೇಶ್ ಗುಂಡೂರಾವ್. ಕಾಂಗ್ರೆಸ್ ಸರ್ಕಾರದಿಂದ ಕರ್ನಾಟಕದ ಜನರಿಗೆ ವಿಶ್ವಾಸ ದ್ರೋಹ, ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬಿನ್ ಗಂಭೀರ ಆರೋಪ. ಭಟ್ಕಳದಲ್ಲಿ ಕಪ್ಪೆ ಚಿಪ್ಪು ತೆಗೆಯಲು ಹೋಗಿ ಒಂದೇ ಕುಟುಂಬದ 8 ಮಂದಿ ನೀರುಪಾಲು. ಕಳೆದ 3 ವರ್ಷಗಳಲ್ಲಿ ರಾಜ್ಯದಲ್ಲಿ ಕಂದಾಯ ಇಲಾಖೆಯಲ್ಲಿ ಹೊಸತನದ ಪರ್ವ ಆರಂಭವಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಕಳೆದ ಜೂನ್ ತಿಂಗಳಿನಿಂದ

0: ರಾಜಸ್ವ ಸೇರಿ ಒಟ್ಟು ಸ್ವಂತ ರಾಜಸ್ವ 212,789 ಕೋಟಿ ರೂಪಾಯಿ ಸಂಗ್ರಹವಾಗಿದೆ. ಜಿಎಸ್ಟಿ ತೆರಿಗೆ ಸಂಗ್ರಹಣೆಯಲ್ಲಿ ದೇಶದಲ್ಲೇ ಕರ್ನಾಟಕಕ್ಕೆ ಎರಡನೇ ಸ್ಥಾನ ಲಭ್ಯವಾಗಿದ್ದು 2023-24 ಸಾಲಿನಲ್ಲಿ 94,363 ಕೋಟಿ, 2024-25 ಸಾಲಿನಲ್ಲಿ 1,02,586 ಕೋಟಿ ಹಾಗೂ 2025-26 ಸಾಲಿನಲ್ಲಿ 110,814 ಕೋಟಿ ರೂಪಾಯಿ ಜಿಎಸ್ಟಿ ಸಂಗ್ರಹವಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಬಯಲು ಸೀಮೆಯ ಅಭಿವೃದ್ಧಿಗೆ ಕಾಂಗ್ರೆಸ್ ಸರ್ಕಾರವೇ ದೊಡ್ಡ ಬರವಾಗಿ ಪರಿಣಮಿಸಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಟೀಕಿಸಿದ್ದಾರೆ. 6 ವರ್ಷಗಳಲ್ಲಿ 2460 ಕಾಮಗಾರಿಗಳಿಗೆ ಇನ್ನೂ ಚಾಲನೆ ಸಿಕ್ಕಿಲ್ಲ. ಬರಪೀಡಿತ ಪ್ರದೇಶಗಳ ಅಭಿವೃದ್ಧಿಗಾಗಿ ಸ್ಥಾಪಿತವಾದ ಮಂಡಳಿಯನ್ನೇ ಅನುದಾನದ ಬರದಿಂದ ಕುಂಠಿತಗೊಳಿಸಿರುವುದು ರಾಜ್ಯ ಸರ್ಕಾರದ ಘೋರ ವೈಫಲ್ಯವಾಗಿದೆ ಎಂದು ಆರೋಪಿಸಿದ್ದಾರೆ. 2025-26 269 ಕಾಮಗಾರಿಗಳ ಪೈಕಿ ಕೇವಲ ಒಂದೇ ಒಂದು ಕಾಮಗಾರಿ ಪೂರ್ಣ. 19.48 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗೆ ಬಿಡುಗಡೆ ಮಾಡಿದ್ದು ಕೇವಲ 12.25 ಕೋಟಿ ರೂಪಾಯಿ ಮಾತ್ರ. ಹಾಗಾಗಿ ಇದು ಅಭಿವೃದ್ಧಿ ಸರ್ಕಾರವಲ್ಲ, ಗ್ಯಾರಂಟಿ ಹೆಸರಿನಲ್ಲಿ ರಾಜ್ಯದ ಬೊಕ್ಕಸ ಬರಿದಾಗಿಸಿ ಈಗ ಬಯಲು ಸೀಮೆಯ ಜನರ ಭವಿಷ್ಯವನ್ನೇ ಕತ್ತಲಾಗಿಸಿದ್ದಾರೆ ಎಂದು ಅವರು ದೂರಿದ್ದಾರೆ. ರಾಜ್ಯಾದ್ಯಂತ ನಗರ ಆರೋಗ್ಯ ಕೇಂದ್ರಗಳು ಮತ್ತು ನಮ್ಮ ಕ್ಲಿನಿಕ್ಗಳಿಗೆ ಅತ್ಯಾಧುನಿಕ ಪ್ರಯೋಗಾಲಯ ಹಾಗೂ ವೈದ್ಯಕೀಯ ಉಪಕರಣಗಳ ಖರೀದಿಗೆ 22 ಕೋಟಿ ರೂಪಾಯಿ ಮಂಜೂರಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಜನಸಾಮಾನ್ಯರ ಆರೋಗ್ಯ ರಕ್ಷಣೆಯೇ ರಾಜ್ಯ ಸರ್ಕಾರದ ಆದ್ಯತೆಯಾಗಿದ್ದು ಈ ನಿಟ್ಟಿನಲ್ಲಿ ಸರ್ಕಾರ ವಿವಿಧ ಆರೋಗ್ಯ ಸೇವೆಗಳ ಮೂಲಕ ನಿರಂತರವಾಗಿ ಶ್ರಮಿಸುತ್ತಿದೆ. ರಾಜ್ಯದ ನಾಗರಿಕರಿಗೂ ಗುಣಮಟ್ಟದ ಚಿಕಿತ್ಸೆ ಕಲ್ಪಿಸುವುದು ಸರ್ಕಾರದ ಸಂಕಲ್ಪ. ಇದೇ ಬದ್ಧತೆಯೊಂದಿಗೆ ಇತ್ತೀಚಿನ ಸಚಿವ ಸಂಪುಟ ಸಭೆಯಲ್ಲಿ ಯಾದಗಿರಿ ಜಿಲ್ಲೆಯ ಶಹಪುರ ಮತ್ತು ದೇವದುರ್ಗದಲ್ಲಿ ನೂತನ ತಾಯಿ ಮಕ್ಕಳ ಆಸ್ಪತ್ರೆಗಳ ನಿರ್ಮಾಣಕ್ಕೆ ಅನುದಾನ ಮಂಜೂರು ಮಾಡಲಾಗಿದೆ ಎಂದು ಅವರು ಹೇಳಿದ್ದಾರೆ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವು ಇಲ್ಲಿನ ಜನರಿಗೆ ಕಳೆದ 3 ವರ್ಷಗಳಲ್ಲಿ ವಂಚಿಸುವ ಕೆಲಸ ಮಾಡಿದೆ, ಇಲ್ಲಿನ ಜನರಿಗೆ ವಿಶ್ವಾಸದ್ರೋಹ ಮಾಡಿದೆ ಎಂದು ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬಿನ್ ಟೀಕಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಒಳಜಗಳದಿಂದ ಜನಹಿತದ ಕೆಲಸಗಳನ್ನು ಕಡೆಗಣಿಸಲಾಗಿದೆ, ಜನಹಿತಕ್ಕೂ ಈ ಸರ್ಕಾರಕ್ಕೂ ಯಾವುದೇ ಸಂಬಂಧವಿಲ್ಲ ಎಂಬಂತೆ ವರ್ತಿಸುತ್ತಿದೆ ಎಂದು ಆರೋಪಿಸಿದರು. ರಾಜ್ಯದಲ್ಲಿ ಸರ್ಕಾರ ನಡೆಸುತ್ತಿರುವ ನಾಯಕರು ಸರ್ಕಾರವನ್ನು ತಮಗಾಗಿ ಬಳಸಿಕೊಳ್ಳುತ್ತಿದ್ದಾರೆ, ಅಭಿವೃದ್ಧಿ ಕಾರ್ಯಗಳ ವಿಚಾರದಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ, ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ದೆಹಲಿಯ ಕಾಂಗ್ರೆಸ್ಸಿನ ಎಟಿಎಂ ಆಗಿದೆ ಎಂದು ದೂರಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಶಿರಾಲಿಯ ಅಳ್ವೇಕೋಡಿ ಸಮೀಪದ ತಟ್ಟಿಹಕ್ಕಲ ಕಳಿನೊಟ್ಟಿ ಹೊಳೆಯಲ್ಲಿ ಕಪ್ಪೆ ಚಿಪ್ಪು ತೆಗೆಯಲು ಹೋದ 8 ಮಂದಿ ನೀರಿನಲ್ಲಿ ಮುಳುಗಿ ಮೃತಪಟ್ಟಿರುವ ಘಟನೆ ಇಂದು ಸಂಭವಿಸಿದೆ. ಓರ್ವ ಪುರುಷ ಹಾಗೂ 7 ಮಹಿಳೆಯರು ಸೇರಿದಂತೆ ಒಟ್ಟು 8 ಜನ ಸಾವನ್ನಪ್ಪಿದ್ದಾರೆ. ಈ 8 ಜನರ ಶವ ಪತ್ತೆಯಾಗಿದೆ. ಕಪ್ಪೆ ಚಿಪ್ಪು ಆರಿಸಲು 14 ಜನರ ತಂಡ ಇಂದು ಮಧ್ಯಾಹ್ನ ನದಿಗೆ ಇಳಿದಿದ್ದರು. ತಡರಾತ್ರಿ ಸುರಿದ ಮಳೆಗೆ ನದಿಯಲ್ಲಿ ನೀರಿನ ಹರಿವು ಹೆಚ್ಚಿತ್ತು, ಜೊತೆಗೆ ಅಲೆಗಳ ಅಬ್ಬರದಿಂದ ನೀರಿನ ಮಟ್ಟ ಏರಿಕೆಯಾಗಿ ಮುಳುಗಿದ್ದಾರೆ ಎನ್ನಲಾಗಿದೆ. ನದಿಯಿಂದ 3 ಮಂದಿಯನ್ನು ರಕ್ಷಿಸಲಾಗಿದ್ದು ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನೂ 3 ಮಂದಿಯ ಪತ್ತೆಗಾಗಿ ಶೋಧ ಕಾರ್ಯ ನಡೆಯುತ್ತಿದೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ಸಮೀಪದ ತಟ್ಟೆಹಕ್ಕಲು ನದಿಯಲ್ಲಿ ಕಪ್ಪೆ ಚಿಪ್ಪು ತರಲು ಹೋದವರ ಪೈಕಿ ಒಂದೇ ಕುಟುಂಬದ 8 ಜನರು ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿರುವುದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತೀವ್ರ ಸಂತಾಪ ಸೂಚಿಸಿದ್ದಾರೆ. ಇದೊಂದು ಅತ್ಯಂತ ದುರದೃಷ್ಟಕರ ಮತ್ತು ನೋವಿನ ಘಟನೆ. ದುರಂತದಲ್ಲಿ ಮಡಿದವರ ಕುಟುಂಬಕ್ಕೆ ಮಾನವೀಯ ನೆಲೆಯಲ್ಲಿ ರಾಜ್ಯ ಸರ್ಕಾರದಿಂದ ತಲಾ 5 ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಹಣದ ಬಡತನ ಇದ್ದಾಗಲೇ ಗುಣಮಟ್ಟದಲ್ಲಿ ಅತ್ಯ

0: ಅತ್ಯಂತ ಶ್ರೀಮಂತಿಕೆ ಇದ್ದ ಸಿನಿಮಾಗಳನ್ನು ಕೊಟ್ಟಿರುವ ಕನ್ನಡ ಚಿತ್ರರಂಗ ಈಗ ಹಣದ ಶ್ರೀಮಂತಿಕೆಯಲ್ಲಿ ಗುಣಮಟ್ಟ ಬಡವಾಗಿದೆ. ಇದಕ್ಕೆ ಸಿನಿಮಾರಂಗ ಕನ್ನಡತನದ ಬೇರುಗಳಿಂದ ಕಳಚಿಕೊಂಡಿರುವುದೇ ಕಾರಣ ಎಂದು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್ ಅಭಿಪ್ರಾಯಪಟ್ಟಿದ್ದಾರೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಆಯೋಜಿಸಿದ್ದ ಚಂದನವನ ಅಂದು ಇಂದು ಮುಂದು ವಿಚಾರ ಸಂಕಿರಣ ಉದ್ಘಾಟಿಸಿ ಮಾತನಾಡಿದ ಅವರು, ಶತಮಾನ ಪೂರೈಸಿರುವ ಚಂದನವನಕ್ಕೆ ಸತ್ವ ಮತ್ತು ಸಂಸ್ಕಾರದ ಜೊತೆಗೆ ಸಾಂಸ್ಕೃತಿಕವಾಗಿ ಆಳವಾದ ಬೇರುಗಳಿವೆ. ಚಂದನವನ ತನ್ನ ಇತಿಹಾಸದಲ್ಲಿ ಎಂದು ಕೇವಲ ಮನರಂಜನೆಯ ಮಾಧ್ಯಮವಾಗಿರಲಿಲ್ಲ, ಬದಲಿಗೆ ಸಾಹಿತ್ಯ, ಸಂಸ್ಕೃತಿ ಮತ್ತು ಬದುಕಿನ ಮೌಲ್ಯಗಳನ್ನು ಬಿಂಬಿಸುವ ಕನ್ನಡಿಯಾಗಿತ್ತು ಎಂದು ಹೇಳಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಅಭಾವ ನೀಗಿಸುವ ಉದ್ದೇಶದಿಂದ ಜಿಲ್ಲೆಯಲ್ಲಿ ನೀರಿನ ಅದಾಲತ್ ಆಯೋಜಿಸಲಾಗಿದೆ. ಇಂದು ಅದಾಲತ್ ಜೊತೆಗೆ ಜನರು ಎದುರಿಸುತ್ತಿರುವ ಕುಡಿಯುವ ನೀರು ಮತ್ತಿತರ ಸಮಸ್ಯೆ ಆಲಿಸಲು ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ಸೈಕಲ್ ಸವಾರಿ ಮೂಲಕ ಸಾರ್ವಜನಿಕರೊಂದಿಗೆ ಸಮಾಲೋಚನೆ ನಡೆಸಿದರು. ಸಾರ್ವಜನಿಕರೊಂದಿಗೆ ಮಾತುಕತೆ ನಡೆಸಿದ ಅವರು, ಪ್ರತಿ ಗ್ರಾಮ, ಪಟ್ಟಣ, ನಗರ ಪ್ರದೇಶಗಳಲ್ಲಿ ನೀರಿನ ಅದಾಲತ್ ನಡೆಸುವ ಮೂಲಕ ಬಾವಿ ಹಾಗೂ ಕೊಳವೆ ಬಾವಿಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಕಲೆಹಾಕಿ ನೀರಿನ ಅಭಾವ ನೀಗಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು. ವಿದ್ಯುತ್ ಸಮಸ್ಯೆ, ಪೈಪ್ಲೈನ್ ರಿಪೇರಿ ಸೇರಿದಂತೆ ವಿವಿಧ ಸಮಸ್ಯೆಗಳಿಂದ ನೀರಿನ ತೊಂದರೆ ಎದುರಿಸುತ್ತಿರುವ ಸಾರ್ವಜನಿಕರು ನೇರವಾಗಿ ಅಧಿಕಾರಿಗಳಿಗೆ ದೂರು ನೀಡುವಂತೆ ಆದೇಶಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಮಂಚೇನಹಳ್ಳಿ ತಾಲೂಕು ಗಿಡಗಾನಹಳ್ಳಿ ಗ್ರಾಮದ ಸರ್ವೆ ನಂಬರ್ 30 ಪಹಣಿಯಂತೆ 15 ಎಕರೆ ಖರಾಬು ಗೋಕಾಡು ಇದ್ದು, ಸರ್ಕಾರದ ಈ ಜಮೀನಿನಲ್ಲಿ 35-45 ಅಳತೆಯ ಮನೆಯನ್ನು ಅಕ್ರಮವಾಗಿ ನಿರ್ಮಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ಕೂಡಲೇ ಒತ್ತುವರಿ ತೆರವುಗೊಳಿಸುವಂತೆ ಕಟ್ಟಡ ಮಾಲೀಕರಿಗೆ ಮಂಚೇನಹಳ್ಳಿ ತಾಲೂಕು ತಹಶೀಲ್ದಾರ್ ಆದೇಶಿಸಿದ್ದಾರೆ. ರಾಜಸ್ವ ನಿರೀಕ್ಷಕರ ವರದಿಯಂತೆ ಸರ್ಕಾರದ ಗೋಕಾಡು ಜಮೀನಿನಲ್ಲಿ ಒತ್ತುವರಿ ಮಾಡಿಕೊಂಡು ಅಕ್ರಮವೆಸಗಿರುವುದು ಸಾಬೀತಾಗಿದೆ. ಕೂಡಲೇ ಅಕ್ರಮವಾಗಿ ಮನೆ ನಿರ್ಮಿಸಿದ ಕಟ್ಟಡ ಮಾಲೀಕರು ಒತ್ತುವರಿ ತೆರವುಗೊಳಿಸಿ ಖಾಲಿ ಪ್ರದೇಶವನ್ನು ಸರ್ಕಾರದ ವಶಕ್ಕೆ ನೀಡಬೇಕು ಎಂದು ತಿಳಿಸಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿ, ಉತ್ತರ ಒಳನಾಡಿನ ಬಹುತೇಕ ಮತ್ತು ದಕ್ಷಿಣ ಒಳನಾಡಿನ ಕೆಲವೆಡೆ ಮಳೆಯಾಗಿದೆ. ಅತಿ ಹೆಚ್ಚು ಮಳೆ ಕಾರವಾರದ ವೀಕ್ಷಣಾಲಯಗಳಲ್ಲಿ 20 ಸೆಂಟಿಮೀಟರ್ನಷ್ಟು ಮಳೆ ಬಿದ್ದಿದೆ. ಉಳಿದಂತೆ ಮಂಕಿ 13, ತಾವರಗೇರಾ 10, ಮುಂಡಗೋಡ 40, ವಿಜಯಪುರ ನಾರಾಯಣಪುರದಲ್ಲಿ ತಲಾ 9 ಸೆಂಟಿಮೀಟರ್ ಮಳೆಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಳೆದ 3 ವರ್ಷಗಳಲ್ಲಿ 61.2 ಲಕ್ಷ ದೃಢೀಕೃತ ಡಿಜಿಟಲ್ ಭೂ ದಾಖಲೆಗಳು ಸಾರ್ವಜನಿಕರಿಗೆ ವಿತರಣೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಬಯಲುಸೀಮೆ ಅಭಿವೃದ್ಧಿಗೆ ಕಾಂಗ್ರೆಸ್ ಸರ್ಕಾರದಿಂದ ತೀವ್ರ ಹಿನ್ನಡೆ, ವಿಪಕ್ಷ ನಾಯಕ ಆರ್ ಅಶೋಕ್ ಟೀಕೆ. ನಗರ ಆರೋಗ್ಯ ಕೇಂದ್ರಗಳ ವೈದ್ಯಕೀಯ ಉಪಕರಣಗಳ ಖರೀದಿಗೆ 22 ಕೋಟಿ ರೂಪಾಯಿ ಮಂಜೂರು, ಸಚಿವ ದಿನೇಶ್ ಗುಂಡೂರಾವ್. ಕಾಂಗ್ರೆಸ್ ಸರ್ಕಾರದಿಂದ ಕರ್ನಾಟಕದ ಜನರಿಗೆ ವಿಶ್ವಾಸದ್ರೋಹ, ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬೀನ್ ಗಂಭೀರ ಆರೋಪ. ಭಟ್ಕಳದಲ್ಲಿ ಕಪ್ಪೆ ಚಿಪ್ಪು ತೆಗೆಯಲು ಹೋಗಿ ಒಂದೇ ಕುಟುಂಬದ 8 ಮಂದಿ ನೀರು ಪಾಲು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಇದು ಆಕಾಶವಾಣಿಯ ರಾಯಚೂರು ಎಫ್ಎಂ ಕೇಂದ್ರ, ಎಫ್ಎಂ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಕೇಳುಗರೆ, ಈಗ ವೇಳೆ ಸರಿಯಾಗಿ 6:50. ರೈತ ಬಾಂಧವರ ಕಾರ್ಯಕ್ರಮ ಕೃಷಿ ರಂಗ.

0: ಕೃಷಿ ರಂಗ ಕಾರ್ಯಕ್ರಮ ಕೇಳುತ್ತಿರುವ ರೈತ ಬಂಧು ಭಗಿನಿಯರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಂಧವರ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಕೇಳಲಿದ್ದೀರಿ, ವೈಜ್ಞಾನಿಕ ಪದ್ಧತಿಯಲ್ಲಿ ಕಾಂಪೋಸ್ಟ್ ತಯಾರಿಸುವ ವಿಧಾನ. ಈ ಕುರಿತು ಡಾಕ್ಟರ್ ಎಂ ಆರ್ ಉಮೇಶ್ ಅವರೊಂದಿಗೆ ಸಂದರ್ಶನವನ್ನು ನಿರ್ವಹಣೆ ವೆಂಕಟೇಶ್ ಬೇವನ ಬಿಂಚಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಮೂಡಿಬರಲಿವೆ. ಹಾಗಾದರೆ ರೈತ ಬಂಧುವರೇ, ಮೊದಲಿಗೆ ಕೇಳೋಣ, ವೈಜ್ಞಾನಿಕ ಪದ್ಧತಿಯಲ್ಲಿ ಕಾಂಪೋಸ್ಟ್ ತಯಾರಿಸುವ ವಿಧಾನ. ಈ ಕುರಿತು ಡಾಕ್ಟರ್ ಎಂ ಆರ್ ಉಮೇಶ್ ಅವರೊಂದಿಗೆ ಸಂದರ್ಶನವನ್ನು.
1: ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರ ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಕಾಂಪೋಸ್ಟ್ ಬಳಕೆ ಮಹತ್ವ ಜಾಸ್ತಿ ಬರ್ತಾ ಇದೆ. ರೈತ ಬಾಂಧವರು ಈ ರಾಸಾಯನಿಕ ಬಳಕೆಯ ಪ್ರಮಾಣದಿಂದ ಒಂದು ವಿಷಪೂರಿತ ಆಹಾರ ಆಗಿರ್ಬೋದು, ಪ್ರಕೃತಿಯ ಒಂದು ಸಮತೋಲನ ತಪ್ತಾ ಇರುವಂಥದ್ದಾಗಿರ್ಬೋದು, ಬೇರೆ ಬೇರೆ ಸಮಸ್ಯೆಗಳು ನಮಗೆ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಬೆಳೆಗಳಿಗೆ ಕಾಂಪೋಸ್ಟ್ ಗೊಬ್ಬರವನ್ನು ಹಾಕುವಂತಹ ಶಿಫಾರಸುಗಳು ವಿಜ್ಞಾನಿಗಳಿಂದ ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾ ಇದೆ. ಏನಿದು ಕಾಂಪೋಸ್ಟ್ ಗೊಬ್ಬರ ಅಂದರೆ ಯಾವ ರೀತಿಯಾಗಿ ಇದನ್ನು ಬಳಕೆ ಮಾಡಲಾಗ್ತಾ ಇದೆ, ಬಳಕೆ ಮಾಡೋದರಿಂದ ರೈತ ಬಾಂಧವರಿಗೆ ಯಾವ ರೀತಿಯಾಗಿ ಅನುಕೂಲ ಆಗ್ತದೆ, ಮುಖ್ಯವಾಗಿ ಇದರ ಪ್ರಾಮುಖ್ಯತೆ, ಹೀಗೆ ಹತ್ತು ಹಲವಾರು ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರದ ಸಹ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಎಂ ಆರ್ ಉಮೇಶ್ ಅವರು ನಮ್ಮ ಜೊತೆ ಇದ್ದಾರೆ. ರೈತ ಬಾಂಧವರಿಗೆ ಮಾಹಿತಿಯನ್ನು ಮಾಡಿಕೊಳ್ಳಿಕ್ಕೆ ಸರ್ ಕಾರ್ಯಕ್ರಮಕ್ಕೆ ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಸ್ವಾಗತ, ಹಾಗೆಯೇ ನಮಸ್ಕಾರ.
2: ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನನ್ನ ಹೆಸರು ಉಮೇಶ್ ಅಂತ, ನಾನು ಇಲ್ಲಿ ಸಹ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಷಯದಲ್ಲಿ ಕಾಂಪೋಸ್ಟ್ ತಯಾರಿಕೆ ಮತ್ತು ಅದರ ಮಹತ್ವ ಏನು ಮತ್ತು ಕೆಲವೊಂದು ಅಂಶಗಳನ್ನು ನಾವು ಯಾವ ರೀತಿ ಗಮನದಲ್ಲಿ ತಗೋಬೇಕು, ಸೊ ಇವುಗಳನ್ನು ನಾವು ಇವತ್ತು ಕೂಲಂಕುಷವಾಗಿ ಚರ್ಚೆ ಮಾಡೋಣ. ಮೊದಲನೇದಾಗಿ ಕಾಂಪೋಸ್ಟ್ ಅಂದರೆ ಏನು, ಕಾಂಪೋಸ್ಟನ್ನು ಯಾಕೆ ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲಿ ಬಂದಾಗ, ಕೃಷಿಯಲ್ಲಿ ಕಟಾವು ಮಾಡಿದ ನಂತರ ಪ್ರಮುಖ ಬೆಳೆಗಳ ತ್ಯಾಜ್ಯ ವಸ್ತುಗಳನ್ನು, ಅವುಗಳ ಒಂದು ಸಿಪ್ಪೆ ಆಗಿರ್ಬೋದು, ತೊಗರಿ ಕಟ್ಟಿಗೆ ಆಗಿರ್ಬೋದು, ಜೋಳ, ಮುಸ್ಕಿನ ಜೋಳ, ಸಜ್ಜದಂಟು ಮುಂತಾದ ಅನೇಕ ಕಸ ಕಡ್ಡಿಗಳನ್ನು, ಅವುಗಳನ್ನು ನಾವು ನೇರವಾಗಿ ಹೊಲಗಳಲ್ಲಿ ಬಳಸದ ಬದಲಿಗೆ ಅದನ್ನು ಕಾಂಪೋಸ್ಟ್ ಆಗಿ ಉತ್ಕೃಷ್ಟವಾದ ಒಂದು ಸತ್ವ ಉಳ್ಳಕ್ಕಂಥ ಒಂದು ಗೊಬ್ಬರವಾಗಿ ಉತ್ಪಾದನೆ ಮಾಡೋದಕ್ಕೆ ನಾವು ಕಾಂಪೋಸ್ಟ್ ಗೊಬ್ಬರ ಅಂತ ನಾವು ಕರಿತೀವಿ. ಇದು ಮುಖ್ಯವಾಗಿ ಈ ವಸ್ತುಗಳು ಜೈವಿಕ ಗೊಬ್ಬರಗಳನ್ನು ಉಪಯೋಗಿಸಿ ತಯಾರಿಸ್ತಕ್ಕಂಥ ಒಂದು ಜೈವಿಕ ಕ್ರಿಯೆಯಿಂದ ಆಗ್ತಕ್ಕಂಥ ಒಂದು ಉತ್ಪನ್ನ ಆಗಿರುತ್ತೆ. ಸೊ ಈ ಮುಖ್ಯವಾಗಿ ನಾವು ಕಾಂಪೋಸ್ಟನ್ನು ಯಾಕೆ ಮಾಡಬೇಕು, ರೈತರು ಅನೇಕ ಬಾರಿ ಕೇಳ್ತಾರೆ ಕಾಂಪೋಸ್ಟನ್ನು ಮಾಡೋದ್ರಿಂದ ಅನುಕೂಲ ಏನು, ಯಾಕೆ ಮಾಡಬೇಕು ಕಾಂಪೋಸ್ಟ್, ನಮ್ಮ ಸುತ್ತಮುತ್ತ ಇರತಕ್ಕಂಥ ಅನೇಕ ಉಪಯೋಗಕ್ಕೆ ಬಾರದೇ ಇರತಕ್ಕಂಥ ವ್ಯರ್ಥವಾದ ವಸ್ತುಗಳನ್ನು ನಾವು ಕಡಿಮೆ ಮಾಡ್ಬೋದು. ಸೊ ಅಲ್ಲಿ ಇಲ್ಲಿ ನಾವು ನೋಡ್ತಾ ಇರ್ತೀವಿ ಸುಮ್ಮನೆ ವ್ಯರ್ಥವಾಗಿ ಬಿದ್ದಿರುತ್ತೆ, ಅದನ್ನು ನಾವು ಒಂದು ಕಾಂಪೋಸ್ಟ್ ತಯಾರು ಮಾಡೋದ್ರಿಂದ ಅವುಗಳನ್ನು ನಾವು ಸದ್ಬಳಕೆ ಮಾಡ್ಕೋಬೋದು ಮತ್ತು ಮಣ್ಣು ಆರೋಗ್ಯ ಮತ್ತು ಗಿಡಗಳ ಬೆಳವಣಿಗೆಗೂ ಸಹ ಈ ಕಾಂಪೋಸ್ಟ್ ಬಳಕೆಯಿಂದ ಅನುಕೂಲ ಆಗುತ್ತೆ. ಮತ್ತು ಇನ್ನೊಂದು ಮುಖ್ಯವಾಗಿ ಕಸ ಕಡ್ಡಿಗಳನ್ನು ಬಂದವನ್ನು ನಾವು ನೇರವಾಗಿ ಗೊಬ್ಬರವಾಗಿ ಬಳಸದೇ ಇರತಕ್ಕಂಥ ವಸ್ತುಗಳನ್ನು ನಾವು ಕಾಂಪೋಸ್ಟ್ ಮಾಡಿ ನಾವು ಮರುಬಳಕೆ ಮಾಡೋದ್ರಿಂದ ಒಂದು ಗಿಡಗಳ ಬೆಳವಣಿಗೆ ಆಗಿರ್ಬೋದು, ಮಣ್ಣಿನ ಆರೋಗ್ಯ ಆಗ್ಬೋದು, ಒಂದು ಉತ್ಕೃಷ್ಟ ಮಟ್ಟಕ್ಕೆ ಹೋಗುತ್ತೆ. ಒಂದು ಕಸ ಕಡ್ಡಿ ಅಥವಾ ಒಂದು ತ್ಯಾಜ್ಯ ವಸ್ತುಗಳು ನಾವು ಅವು ಭೂಮಿಯಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ತಗೊಕೊಂಡಿರ್ತವೆ, ಅವು ಮತ್ತೆ ಭೂಮಿಗೆ ಸೇರಿಸೋದ್ರಿಂದ ಏನಾಗುತ್ತೆ ಅಂದರೆ ಭೂಮಿಗೆ ಒಂದು ಸತ್ವವಾದ ಪೋಷಕಾಂಶಗಳು ಸಿಕ್ಕಿ ಅವನಿಗೆ ಅನುಕೂಲ ಆಗುತ್ತೆ. ಮತ್ತು ಭೂಮಿಯಿಂದಲ್ಲಿ ಬರ್ತಕ್ಕಂಥ ರೋಗ ಮತ್ತು ಕೀಟಗಳ ಬಾಧೆಗಳನ್ನು ಸಹ ನಾವು ಈ ಕಾಂಪೋಸ್ಟ್ ಬಳಕೆಯಿಂದ ನಾವು ಕಡಿಮೆ ಮಾಡ್ಕೋಬೋದು. ಮತ್ತು ಕೆಲವೊಂದು ಕೃಷಿ ತ್ಯಾಜ್ಯ ವಸ್ತುಗಳು ಭೂಮಿಗೆ ಸೇರಿಸಿದಾಗ ಅವು ಏನಾಗುತ್ತೆ ಅಂದರೆ ನೇರವಾಗಿ ಕೊಳೆಯೋದಿಲ್ಲ, ಯಾಕೆಂದರೆ ಅದರಲ್ಲಿ ಇಂಗಾಲ ಮತ್ತು ಸಾರಜನಕದ ಅಂಶ ವಿಭಿನ್ನವಾಗಿರ್ತವೆ, ಅವು ಕೊಳೆಯೋದಕ್ಕೆ ಸಾಕಷ್ಟು ಸಮಯ ತಗೊಳ್ಳುತ್ತೆ. ಅದೇ ನಾವು ಹೊರಗಡೆ ಕಾಂಪೋಸ್ಟ್ ಮಾಡಿ ಭೂಮಿಗೆ ಸೇರಿಸೋದ್ರಿಂದ ಕೆಲವೇ ದಿನಗಳಲ್ಲಿ ನಮಗೆ ಗಿಡಗಳಿಗೆ ಪೋಷಕಾಂಶಗಳ ಒಂದು ಸಿಕ್ಕಿ ಗಿಡಗಳ ಬೆಳವಣಿಗೆ ಚೆನ್ನಾಗಾಗುತ್ತೆ.
1: ಈಗ ತಾವು ಹೇಳಿದ ಪ್ರಕಾರ ಅಂತಂದರೆ ಈ ಕಾಂಪೋಸ್ಟ್ ತಯಾರಿಕೆಯಲ್ಲಿ ಸಸ್ಯದ ಪಳೆಯುಳಿಕೆ ಅಥವಾ ಕೃಷಿಯನ್ನು ನಾವು ಬಳಕೆ ಮಾಡಿದ ಮೇಲೆ ಉಳಿದಿರುವಂಥ ಒಂದು ಅನುಪಯುಕ್ತ ವಸ್ತುಗಳನ್ನು ಬಳಕೆ ಮಾಡಬಹುದು ಅಂತ ಹೇಳ್ತೀರಿ, ಯಾಕೆ ಇದರ ಪ್ರಾಮುಖ್ಯತೆ, ಕಾಂಪೋಸ್ಟ್ದ ಒಂದು ಪ್ರಾಮುಖ್ಯತೆ ಇತ್ತೀಚೆಗೆ ಭಾಳಷ್ಟು ಬರ್ತಾ ಇದೆ, ಯಾಕೆ ಅಂತ?
2: ಹೌದು, ಇತ್ತೀಚಿನ ದಿನಗಳಲ್ಲಿ ನಮಗೆಲ್ಲ ಗೊತ್ತೇ ಇದೆ ಜಾನುವಾರುಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಅದೇ ನಾವು ಒಂದು ಕಡಿಮೆ ಒಂದು ಸಗಣಿ ಇರ್ಬೋದು ಮತ್ತು ಗಂಜಲ ಇರ್ಬೋದು ಅವುಗಳನ್ನು ಬಳಸ್ಕೊಂಡು ಕೃಷಿ ತ್ಯಾಜ್ಯ ವಸ್ತುಗಳ ಜೊತೆ ಸೇರಿಸಿ ನಾವು ಅತಿ ಹೆಚ್ಚಿನ ಒಂದು ಕಾಂಪೋಸ್ಟನ್ನು ತಯಾರು ಮಾಡ್ಕೋಬೋದು. ಅಂದರೆ ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ ಕೃಷಿ ತ್ಯಾಜ್ಯಗಳನ್ನು ಸಹ ನಾವು ಚೆನ್ನಾಗಿ ಬಳಕೆ ಮಾಡ್ಕೊಳ್ಳೋದಕ್ಕೂ ಅನುಕೂಲ ಆಗುತ್ತೆ. ಸೊ ಮುಖ್ಯವಾಗಿ ಕೃಷಿ

0: ರಾಜ್ಯಗಳಲ್ಲಿ ಏನಾಗಲಿ ನಾನು ಹೇಳಿದೆ, ಸಾರಜನಕ ಮತ್ತು ಇಂಗಾಲದ ಪ್ರಮಾಣ ವಿಭಿನ್ನವಾಗಿರುತ್ತೆ. ಅದು ಕಡಿಮೆ ಪ್ರಮಾಣದಲ್ಲಿದ್ದರೆ, 10-12 ಒಂದು ಪ್ರಮಾಣದಲ್ಲಿದ್ದರೆ ಅದು ನಮಗೆ ಒಂದು ಉತ್ಕೃಷ್ಟವಾದ ಕಾಂಪೋಸ್ಟ್ ಅಂತ ನಾವು ಹೇಳ್ತೀವಿ. ಇದನ್ನು ಭೂಮಿಗೆ ಹಾಕೋದ್ರಿಂದ ಭೂಮಿಯಲ್ಲಿನ ಜೀವ ವೈವಿಧ್ಯತೆ ವೃದ್ಧಿಯಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೂಕ್ಷ್ಮ ಜೀವಿಗಳು ಬೆಳವಣಿಗೆ ಆಗಿ ಒಂದು ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ. ಸೊ ಇದರಿಂದ ನಮಗೆ ಅನುಕೂಲನೇ ಹೊರತು ಅನುಕೂಲ ಹೆಚ್ಚಿಗೆ ಇರುತ್ತೆ.
1: ಓಹೋ, ಅಂತಂದರೆ ಭೂಮಿಯ ಫಲವತ್ತತೆಗೆ ಕಾಂಪೋಸ್ಟ್ ಭಾಳಷ್ಟು ಕೆಲಸ ಮಾಡ್ತದೆ.
0: ಹೌದು.
1: ಜೊತೆಗೆ ಈಗ ಸರ, ಕಾಂಪೋಸ್ಟ್ ಬೇಕು, ಯಾಕಂತಂದರೆ ನಾವು ರಾಸಾಯನಿಕ ಬಳಕೆಯ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಭೂಮಿಯ ಫಲವತ್ತತೆ ಆಗಿರ್ಬೋದು, ಜೊತೆಗೆ ಉತ್ಪಾದನಾ ವೆಚ್ಚವು ಕೂಡ ಹೆಚ್ಚಾಗ್ತದೆ ಎಂಬಂಥ ಒಂದು ವಿಚಾರ. ಏನೇನು ಸಾಮಗ್ರಿಗಳನ್ನು ಬಳಸ್ಬೋದು ಈ ಒಂದು ಕಾಂಪೋಸ್ಟ್ ತಯಾರಿಕೆಯಲ್ಲಿ?
0: ಸೊ ಕಾಂಪೋಸ್ಟ್ ತಯಾರಿಕೆಗಳಲ್ಲಿ ಮುಖ್ಯವಾಗಿ ನಾವು ಇದು ಕಾಂಪೋಸ್ಟ್ ಸಾವಯವ ವಸ್ತುಗಳಿಂದ ಮಾಡಲ್ಪಡ್ತಕ್ಕಂಥ ಒಂದು ಗೊಬ್ಬರ. ಸೊ ಮುಖ್ಯವಾಗಿ ಕೃಷಿ ಮತ್ತು ಕೃಷಿ ಕೈಗಾರಿಕೆಯಿಂದ ಮತ್ತು ನಗರದಿಂದ ಬರ್ತಕ್ಕಂಥ ತ್ಯಾಜ್ಯ ವಸ್ತುಗಳನ್ನು ಸಹ ನಾವು ಕಾಂಪೋಸ್ಟ್ ತಯಾರಿಕೆಗೆ ಬಳಸ್ಬೋದು. ಮೊದಲನೇದಾಗಿ ನಾವು ಕಳೆಯುವ ಪ್ರಾರಂಭಿಕ ವಸ್ತುಗಳಾದ ದನಕರುಗಳ ಸಗಣಿ, ಗಂಜಲ ಮತ್ತು ಈ ಒಂದು ತ್ಯಾಜ್ಯ ವಸ್ತುಗಳು ಬೇಗ ಕಳೆಯೋದಕ್ಕೆ ಅನುಕೂಲ ಆಗ್ತಕ್ಕಂಥ ಅಮೋನಿಯಂ ಸಲ್ಫೇಟ್ ಇರ್ಬೋದು, ಸೋಡಿಯಂ ನೈಟ್ರೇಟ್ ನೈಟ್ರಿಕ್ ಇರ್ಬೋದು, ಸೂಪರ್ ಫಾಸ್ಫೇಟು, ರಾಕ್ ಫಾಸ್ಫೇಟು, ಇಂಥವನ್ನು ನಾವು ಬಳಸೋದ್ರಿಂದ ಕಾಂಪೋಸ್ಟ್ನ ಫಲವತ್ತತೆಯೂ ಜಾಸ್ತಿ ಆಗುತ್ತೆ ಮತ್ತು ಬೇಗನೂ ಕೊಳೆಯೋದಕ್ಕೆ ಅನುಕೂಲ ಆಗುತ್ತೆ. ಅದೇ ರೀತಿಗೆ ಸೂಕ್ಷ್ಮ ಜೀವಿಗಳನ್ನು ಸಹ ನಾವು ಬಳಕೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಟ್ರೈಕೋಡರ್ಮ ಇರ್ಬೋದು, ಆಸ್ಪರ್ಜಲಸ್ ಇರ್ಬೋದು, ಈ ಅಣುಜೀವಿಗಳು ಏನಾಗುತ್ತೆ ಅಂದರೆ ಈ ಒಂದು ಸಗಣಿಯ ಜೊತೆಗೆ ಅವು ಸೇರಿಸಿ ನಾವು ಒಂದು ಕಾಂಪೋಸ್ಟ್ ತಯಾರು ಮಾಡಿದ್ದೇ ಆದರೆ ಅಲ್ಲಿರ್ತಕ್ಕಂಥ ತ್ಯಾಜ್ಯ ವಸ್ತುಗಳು ಬೇಗ ಕೊಳೆಯೋದಕ್ಕೆ ಅನುಕೂಲ ಆಗುತ್ತೆ. ಸೊ ಮುಖ್ಯವಾಗಿ ಈಗ ನಾವು ನೋಡ್ಬೋದು, ನಾವು ಈಗ ತೆಂಗಿನ ನಾರು ಇರ್ಬೋದು, ತೆಂಗಿನ ಸಿಪ್ಪೆ ಇರ್ಬೋದು, ಸೊ ಇಂಥ ಕಸ ಕಡ್ಡಿಗಳು ಏನಾಗಿರುತ್ತೆ ಅಂದರೆ ಅದರಲ್ಲಿ ಇಂಗಾಲದ ಪ್ರಮಾಣ ಜಾಸ್ತಿ ಇರುತ್ತೆ, ಸಾರಜನಕದ ಪ್ರಮಾಣ ಕಡಿಮೆ ಇರುತ್ತೆ. ಅವುಗಳನ್ನು ನಾವು ಕಳೆಯೋದಕ್ಕೆ ಈ ಒಂದು ಒಂದು ಸೂಕ್ಷ್ಮಾಣು ಜೀವಿಗಳನ್ನು ಬಳಸಿದ್ದೇ ಆದರೆ ಕೇವಲ 3-4 ತಿಂಗಳಲ್ಲಿ ನಾವು ಉತ್ಕೃಷ್ಟವಾದ ಕಾಂಪೋಸ್ಟನ್ನು ನಾವು ತಯಾರು ಮಾಡ್ಬೋದು. ಇನ್ನೊಂದು ಮುಖ್ಯವಾಗಿ ಈ ಕಾಂಪೋಸ್ಟಲ್ಲಿ ತೇವಾಂಶವನ್ನು ನಾವು ಕಾಪಾಡ್ಕೋಬೇಕು. ನೀರು ಬಹಳ ಮುಖ್ಯ,
1: ಸಿಂಪರಣೆ ಮಾಡ್ತಾ ಇರ್ಬೋದು,
0: ಸಿಂಪರಣೆ ಮಾಡಬೇಕು. ಯಾಕೆಂದರೆ ಈ ಸೂಕ್ಷ್ಮ ಜೀವಿಗಳ ಒಂದು ಚಟುವಟಿಕೆ ತೇವಾಂಶದ ಮೇಲೆ ಅವಲಂಬನೆ ಆಗಿರುತ್ತೆ. ಸೊ ಈ ಒಂದು ಕೆಲವೊಂದು ಸೂಕ್ಷ್ಮಾಣು ಜೀವಿಗಳು ಅತಿ ಹೆಚ್ಚು ವೃದ್ಧಿ ಆಗಬೇಕು ಮತ್ತು ಅವು ಕೊಳೆಯೋದಕ್ಕೆ ಅನುಕೂಲ ಆಗಬೇಕು ಅಂದರೆ ಈ ಒಂದು ತೇವಾಂಶ ಪ್ರಮಾಣ ಚೆನ್ನಾಗಿರಬೇಕು. ಮೊದಲನೇ ಹಂತದಲ್ಲಿ ಏನಾಗುತ್ತೆ ಅಂದರೆ ಬ್ಯಾಕ್ಟೀರಿಯಾಗಳ ಗುಂಪು ಹೆಚ್ಚಾಗಿರೋದ್ರಿಂದ ಸಾವಯವ ಪದಾರ್ಥಗಳು ತೇವಾಂಶ ಜಾಸ್ತಿ ಬೇಕಾಗುತ್ತೆ, 60% ನಾವು ಕಾಪಾಡ್ಕೋಬೇಕಾಗುತ್ತೆ. ಸೊ ನಂತರ ದಿನಗಳಲ್ಲಿ ಈ ಒಂದು ಕೊಳೆಯಿಕೆ ಪ್ರಾರಂಭ ಆದಂತೆ ಆ ತೇವಾಂಶದ ಪ್ರಮಾಣ ಕಮ್ಮಿ ಬೇಕಾಗುತ್ತೆ. ಕೊನೆಗೆ ನಾವು ನೀರನ್ನು ತೇವಾಂಶವನ್ನು ಕಡಿಮೆ ಮಾಡಿದ್ರೂ ಸಹ ಆ ಕಾಂಪೋಸ್ಟ್ ತಯಾರಾಗಿ ತೇವಾಂಶ ಇರುತ್ತೆ. ಮತ್ತು ಇನ್ನೊಂದು ಮುಖ್ಯವಾಗಿ ಗಾಳಿ.
1: ಗಾಳಿ
0: ಸೊ ವಾಯು ಸಹಿತ ಕಾಂಪೋಸ್ಟ್ ಒಂದು ಕಳೆಯುವಿಕೆ ಪ್ರಮಾಣದಲ್ಲಿ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಮತ್ತು ಅವುಗಳ ಚಟುವಟಿಕೆ ಹೆಚ್ಚಾಗಬೇಕು ಅಂದರೆ ಆಮ್ಲಜನಕದ ಅವಶ್ಯಕತೆ ಹೆಚ್ಚಾಗಿರುತ್ತೆ. ಆದ್ದರಿಂದ ನಾವು ಹೇಳ್ತೀವಿ ಈ ಕಾಂಪೋಸ್ಟ್ ತಯಾರು ಮಾಡಬೇಕಾದ್ರೆ ಮತ್ತೆ ಮತ್ತೆ ತಿರುವು ಆಗಬೇಕು, ಅದು ಮೇಲಿಂದ ಕೆಳಗಡೆ ಹೋಗ್ಬೇಕು, ಕೆಳಗಡೆ ಮೇಲೆ ಬರಬೇಕು, ಆ ಥರ ನಾವು ಮಾಡ್ತೀವಿ. ಬಟ್ ಬೇರೆ ಪದ್ಧತಿಗಳು ಇದ್ದಾವೆ, ವೈಜ್ಞಾನಿಕ ಪದ್ಧತಿಗಳು ಇದ್ದಾವೆ. ಸೊ ಇವುಗಳನ್ನು ನಾವು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಉತ್ಕೃಷ್ಟವಾದ ಒಂದು ಸತ್ವಯುಕ್ತವಾದಂಥ ಕಾಂಪೋಸ್ಟನ್ನು ನಾವು ತಯಾರು ಮಾಡ್ಕೋಬೋದು.
1: ತಾವು ಹೇಳಿದಂಗೆ ಕಸ ಕಡ್ಡಿ ಆಗಿರ್ಬೋದು, ಉಪಯೋಗಿಸಿದಂಥ ದಂಟಾಗಿರ್ಬೋದು, ಜೊತೆಗೆ ಕೆಲವೊಂದು ಎಲೆಯ ತಪ್ಪಲುಗಳಾಗಿರ್ಬೋದು, ಇವುಗಳನ್ನು ನಾವು ಬಳಕೆ ಮಾಡ್ಕೋಬೋದಾ?
0: ಬಳಕೆ ಮಾಡ್ಕೋಬೋದು. ಬಟ್ ಕಾಂಪೋಸ್ಟ್ ತಯಾರಿಕೆ ಮಾಡ್ಕೋಬೇಕಾದ್ರೆ ನಾವು ಕೆಲವೊಂದು ಅಂಶಗಳನ್ನು ಮೊದಲನೇದಾಗಿ ರೈತ ಬಾಂಧವರು ಗಮನಿಸಬೇಕು. ಏನಪ್ಪ, ತ್ಯಾಜ್ಯ ವಸ್ತುಗಳು ನಮ್ಮ ಹೊಲದಲ್ಲಿ ಅಥವಾ ನಮಗೆ ಸಿಕ್ಕಿದಂಥ ತ್ಯಾಜ್ಯ ವಸ್ತುಗಳು ಕಸ ಕಡ್ಡಿಗಳು ಚಿಕ್ಕ ಚಿಕ್ಕ ತುಂಡುಗಳಾಗಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಬೇಗ ಕಳೆಯೋದಕ್ಕೆ ಅನುಕೂಲ ಆಗುತ್ತೆ.
1: ದಂಟುಗಳಿರ್ಬೋದು
0: ಅವನ್ನ ತುಂಡುಗಳಾಗಿ ಕತ್ತರಿಸಬೇಕಾಗುತ್ತೆ. ಮತ್ತು ಮುಖ್ಯವಾಗಿ ಈ ಕಾಂಪೋಸ್ಟ್ ನಾವು ಎಲ್ಲಿ ತಯಾರು ಮಾಡ್ತೀವಲ್ಲ ಅಲ್ಲಿ ನೀರು ನಿಲ್ದಂಗೆ ನೋಡ್ಕೋಬೇಕು. ಸೊ ಈ ಸ್ವಲ್ಪ ಎತ್ತರದ ಪ್ರದೇಶದಲ್ಲಿ ಇರಬೇಕಾಗುತ್ತೆ. ಯಾಕೆಂದರೆ ಹೆಚ್ಚಿನ ಮಳೆಯಾದ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಈ ಒಂದು ಕಾಂಪೋಸ್ಟ್ನಲ್ಲಿರ್ತಕ್ಕಂಥ ಪೋಷಕಾಂಶಗಳು ಏನಾಗುತ್ತೆ ಅಂದರೆ ಭೂಮಿಯ ಒಳಗಕ್ಕೆ ನೀರಿನ ಸಮೇತವಾಗಿ ಹಿಂಗೋಗ್ಬಿಡ್ತವೆ. ಸೊ ಆದ್ದರಿಂದ ನೀರು ನಿಲ್ಲಬಾರ್ದು. ಮತ್ತು ಸೂಕ್ಷ್ಮಾಣು ಜೀವಿಗಳ ಒಂದು ಚಟುವಟಿಕೆಯೂ ಸಹ ಕಡಿಮೆ ಆಗುತ್ತೆ. ಹೆಚ್ಚಿನ ನೀರು ನಿಂತ ಪ್ರದೇಶದಲ್ಲಿ ಆ ಒಂದು ಕಾಂಪೋಸ್ಟ್ಗೆ ಸೂಕ್ತ ಅಲ್ಲ. ಮತ್ತು ಆಯ್ಕೆ ಮಾಡ್ಕೊಂಡಂಥ ಒಂದು ಮಣ್ಣಿನ ಕೆಳಭಾಗ ಪದರ ಗಟ್ಟಿಯಾಗಿರ್ಬೇಕು. ಸೊ ಇದರಿಂದ ಏನಾಗುತ್ತೆ ಅಂದರೆ ಕಾಂಪೋಸ್ಟ್ ನಮಗೆ ಚೆನ್ನಾಗಿ ಕೊಳೆಯೋದಕ್ಕೆ ಅನುಕೂಲ ಆಗುತ್ತೆ. ಮತ್ತು ಕಾಂಪೋಸ್ಟ್ ಗೊಬ್ಬರ ತಯಾರಿಕೆಗೆ ನೀರು ಸುಲಭವಾಗಿ ಸಿಗುವಂಥ ಜಾಗದಲ್ಲಿ ನಾವು ಇದು ಮಾಡ್ಕೋಬೇಕು.
1: ಹಿತಮಿತವಾಗಿರಬೇಕು, ಜಾಸ್ತಿನೂ ಬೇಕಾಗಿಲ್ಲ,
0: ಜಾಸ್ತಿನೂ ಬೇಕಾಗಿಲ್ಲ,
1: ಪ್ರಮಾಣದಲ್ಲಿ ಬೇಕು ಅಷ್ಟೇ
0: ಪ್ರಮಾಣದಲ್ಲಿ ಬೇಕು. ಮತ್ತು ದೂರದಿಂದ ತಂದು ನಾವು ಪ್ರತಿ ಬಾರಿ ಹಾಕೋದು ತೊಂದರೆ ಆಗುತ್ತೆ. ಸೊ ಎಲ್ಲಿ ನೀರಿನ ಒಂದು ಲಭ್ಯತೆ ಇರುತ್ತೋ ಅಂಥ ಜಾಗದಲ್ಲಿ ನಾವು ಕಾಂಪೋಸ್ಟ್ ತಯಾರು ಮಾಡ್ಕೊಳ್ಳೋದಕ್ಕೆ ಜಾಗವನ್ನು ನೋಡ್ಕೋಬೇಕಾಗುತ್ತೆ. ಮತ್ತು ಅಣುಜೀವಿಗಳ ಬೆಳವಣಿಗೆ ಶೇಕಡ 50-60% ತೇವಾಂಶವನ್ನು ಅದರಲ್ಲೂ ಮೊದಲ ಹಂತದಲ್ಲಿ ಪ್ರಾರಂಭದಲ್ಲಿ ಈ ಒಂದು ತೇವಾಂಶವನ್ನು ನಾವು ಕಾಪಾಡ್ಕೋಬೇಕಾಗುತ್ತೆ. ಇವು ಮುಖ್ಯವಾಗಿ ರೈತರು ಗಮನದಲ್ಲಿ ಇಟ್ಕೊಂಡಿರಬೇಕಾದಂಥ ಒಂದು ಅಂಶಗಳು.
1: ಈಗ ತಾವು ಹೇಳಿದ ಪ್ರಕಾರ ದಂಟುಗಳು ಅಥವಾ ಒಂದು ಉಳಿಯುವಿಕೆಗಳು ಸಣ್ಣ ಪ್ರಮಾಣದಲ್ಲಿರಬೇಕು, ನೀರು ನಿಲ್ದಂಗೆ ಇರಬೇಕು, ಜೊತೆಗೆ ನೀರು ಸುಲಭವಾಗಿ ಲಭ್ಯತೆ ಇರುವಂಗೆ ಇರಬೇಕು ಅಂತ ಹೇಳಿದ್ರಿ. ಜೊತೆಗೆ ಈಗ ಪದ್ಧತಿಗಳು ಬಹಳ ಮುಖ್ಯ, ವೈಜ್ಞಾನಿಕವಾಗಿ ಕಾಂಪೋಸ್ಟ್ ಮಾಡುವಂಥದ್ದು ಯಾವ ಯಾವ ಪದ್ಧತಿಗಳಿದ್ದಾವೆ?
0: ಈಗ ಮುಖ್ಯವಾಗಿ ರೈತರು ನಾವು ಫಸ್ಟ್ ಕಾಂಪೋಸ್ಟ್ ತಯಾರಿಕೆ ಅಂತ ಹೇಳಿದ ತಕ್ಷಣ ಏನು ಹೇಳ್ತಾರೆ, ನಾವು ಯಾವ ರೀತಿ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರಗಳನ್ನು ಕೇಳ್ತಾರೆ.
1: ಹೌದು,
0: ಸೊ ರೈತರಿಗೆ ಮುಖ್ಯವಾಗಿ ನಾವು ಕಾಂಪೋಸ್ಟನ್ನು ವಿವಿಧ ರೀತಿಯಾಗಿ ತಯಾರು ಮಾಡ್ಕೋಬೋದು. ಇಂಥದೇ ಪದ್ಧತಿ ಅಂತ ಏನಿಲ್ಲ, ಅವ್ರಿಗೆ ಒಂದು ಯಾವ ಒಂದು ಪದ್ಧತಿ ಸೂಟ್ ಆಗುತ್ತೆ ಅಥವಾ ಅನುಕೂಲ ಆಗುತ್ತೆ ಆ ಪದ್ಧತಿಯನ್ನು ಅವರು ಅಳವಡಿಕೆ ಮಾಡ್ಕೋಬೋದು. ಒಂದು ಗುಂಡಿ ಪದ್ಧತಿ ಇರ್ಬೋದು, ಭೂಮಿಯ ಮೇಲ್ತೊಟ್ಟಿ ಪದ್ಧತಿ ಇರ್ಬೋದು, ಮತ್ತು ಬಣವೆ ಪದ್ಧತಿನೂ ಮಾಡ್ತಾರೆ ರೈತರು, ಬಣವೆ ಪದ್ಧತಿನೂ ಮಾಡ್ತಾರೆ. ಸೊ ಈ ಎಲ್ಲ ಮೂರು ರೀತಿಯೂ ನಾವು ಮಾಡ್ಕೋಬೋದು. ಗುಂಡಿ ಪದ್ಧತಿಯನ್ನು ಮಾಡಬೇಕಾದ್ರೆ ಏನು ಮಾಡಬೇಕು ಅಂದರೆ, ಕಡಿಮೆ ಮಳೆ ಬೀಳ್ತಕ್ಕಂಥ ಪ್ರದೇಶದಲ್ಲಿ ಮಾಡ್ಕೋಬೇಕಾಗತ್ತೆ, ಅಥವಾ ಗುಡ್ಡೆ ಅಥವಾ ಬಣವಿ ಪದ್ಧತಿನಲ್ಲಿ ಏನು ಮಾಡಬೇಕು, ಹೆಚ್ಚು ಮಳೆ ಬರತಕ್ಕಂಥ ಪ್ರದೇಶದಲ್ಲಿ ನಾವು ಮಾಡಿಕೊಡೋದ್ರಿಂದ ಉತ್ತಮವಾದ ಕಾಂಪೋಸ್ಟನ್ನು ನಾವು ತಯಾರು ಮಾಡ್ಕೋಬೋದು.
1: ಈಗ ನಮ್ಮ ಪೂರ್ವಜರು ಮಾಡ್ತಾ ಇದ್ರು, ತಿಪ್ಪೆ ಸಮೀಪ ಅಥವಾ ಒಂದು ತೆಗ್ಗನ್ನು ತೋಡಿ ಅದರ ಮೇಲೆ ಮಣ್ಣನ್ನು ಹಾಕಿ ಅವಾಗ ನೀರು ಬಿಡ್ತಾ ಇದ್ರು, ಅದು ಒಂದು ಮತ್ತೆ ಬೇಸಿಗೆ ಬರೋಷ್ಟರಲ್ಲಿ ಅದು ಕೊಳಿತಾ ಇತ್ತು. ಈಗ ವೈಜ್ಞಾನಿಕವಾಗಿ ಮಾಡೋದ್ರಿಂದ ತಾವು ಹೇಳಿದ್ರಿ ಎರಡು ಮೂರು ಪದ್ಧತಿಗಳನ್ನು ಹೇಳಿದ್ರಿ, ಯಾವುದು ಸೂಕ್ತವಾದಂಥದ್ದು ರೈತ ಬಾಂಧವರಿಗೆ?
0: ಈಗ ಮೊದಲನೇದಾಗಿ ಗುಂಡಿ ಪದ್ಧತಿಯನ್ನು, ಇದು ಒಂದು ಹಳೆ ಕಾಲದ ಪದ್ಧತಿ ಇರ್ಬೋದು. ಸೊ ಸುಮಾರು ಏನಪ್ಪ ಅಂದರೆ ನಾವು ವೈಜ್ಞಾನಿಕವಾಗಿ ಅದರನ್ನೇ ನಾವು ಗುಂಡಿ ಪದ್ಧತಿನಲ್ಲಿ ನಾವು ಉತ್ಕೃಷ್ಟವಾದ ಒಂದು ಕಾಂಪೋಸ್ಟನ್ನು ನಾವು ತಗೋಬೇಕು ಅಂದರೆ 5 ಮೀಟರ್ ಉದ್ದ, ಅಂದರೆ 18-20 ಅಡಿ ಉದ್ದದ ಒಂದು ಗುಂಡಿ, ಮತ್ತು 5-6 ಅಡಿಯಷ್ಟು ಅಗಲ, ಮತ್ತು 3 ಅಡಿ ಆಳ. ಸೊ ಇಷ್ಟು ಪ್ರಮಾಣದ ಒಂದು ಗುಂಡಿನ ನಾವು ನಿರ್ಮಾಣ ಮಾಡಿ ಮೊದಲ ಒಂದು ಪದರದಲ್ಲಿ ನೀರು ಮತ್ತು ಅನಿಲಗಳನ್ನು ಹೀರ್ಕೊಳ್ತಕ್ಕಂಥ ಒಣ ವಸ್ತುಗಳನ್ನು ಒಂದು ಅರ್ಧ ಅಡಿ ಒಂದು ಅಥವಾ 6 ಇಂಚಿನಷ್ಟು ಸಮಾನವಾಗಿ ಹರಡಬೇಕು. ನಂತರ ಅದರ ಮೇಲೆ ಸ್ವಲ್ಪ ನೀರನ್ನು ಚಿಮುಕಿಸಿ ಇಂಗಾಲ ಸಾರಜನಕದ ಪ್ರಮಾಣ ಅಧಿಕವಾಗಿರ್ತಕ್ಕಂಥದ್ದು ನಾನು ಆಗಲೇ ಹೇಳಿದೆ ನಿಮಗೆ. ಸೊ ಈ ಒಂದು ತೆಂಗಿನ ನಾರಿರ್ಬೋದು, ಕಸಕಡ್ಡಿಯ ಒಂದು ನಾರಿನಾಂಶ ಯಾವ್ದು ಜಾಸ್ತಿ ಇರುತ್ತೋ ಅಂಥವುಗಳನ್ನು ನಾವು ಈ ಗಂಜಲದ ಜೊತೆ ಉಪಚರಿಸೋದ್ರಿಂದ ಏನಾಗುತ್ತೆ ಅಂದರೆ ಬೇಗ ಒಂದು ಕಾಂಪೋಸ್ಟು ಉಪಯೋಗ ಒಂದು ತಯಾರಿ ಮಾಡ್ಕೋಬಹುದು.
1: ಅಂದ್ರೆ ಹಂತವಾಗಿ ಲೇರ್ ಲೇರ್ ಮಾಡಬೇಕಾಗ್ತದೆ.
0: ಹೌದು, ಮೊದಲನೇ ಎರಡನೇ ಪದರದಲ್ಲಿ ಏನ್ ಮಾಡ್ಬೇಕಂದ್ರೆ, ಮೊದಲನೇ ಪದರದಲ್ಲಿ ಪ್ರತಿ ಟನ್ ಕಾಂಪೋಸ್ಟ್ 1 ಕಿಲೋ ಕಾಂಪೋಸ್ಟ್ ಕಲ್ಚರ್, ನಾನು ಆಗಲೇ ಹೇಳಿದೆ ಸೂಕ್ಷ್ಮಾಣು ಜೀವಿಗಳನ್ನು ಸಗಣಿ ಜೊತೆ ಮಿಶ್ರಣ ಮಾಡಿ ಅದರ ಮೇಲೆ ಹಾಕೋದ್ರಿಂದ ಬೇಗ ನೀವು ಅದು ಕೊಳೆಯೋದಕ್ಕೆ ಅನುಕೂಲ ಆಗುತ್ತೆ. ಈ ರೀತಿ ಒಂದೇ ಸಮನಾಗಿ ಹರಡಬೇಕು. ಒಂದು ವೇಳೆ ಸಗಣಿ ಕಡಿಮೆ ಇದ್ದರೆ ಹಸಿರು ಕಳೆ ಅಥವಾ ದ್ವಿದಳ ಧಾನ್ಯಗಳ ಒಂದು ಹಸಿರು ಪದಾರ್ಥಗಳನ್ನು ನೀವು ಹಾಕಿದ್ದೇ ಆದರೆ ಅವು ಅಥವಾ ಮನೆಯ ಕಸವನ್ನು ಸಹ, ಅಡುಗೆ ಮನೆಯ ಕಸವನ್ನು ಸಹ ಹಾಕೋದ್ರಿಂದ ಅದು ಬೇಗ ಕೊಳೆಯೋದಕ್ಕೆ ಅನುಕೂಲ ಆಗುತ್ತೆ. ನಂತರ ಇದರ ಮೇಲೆ ಮೂರನೆಯ ಪದರವಾಗಿ 1/2 ಇಂಚು ಒಳ್ಳೆಯ ಮಣ್ಣು ಅಥವಾ ಬೂದಿ. ಸೊ ಬೂದಿಯನ್ನು ಮೂರನೇ ಪದರವಾಗಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಅದು ಮಣ್ಣು ನಿಮಗೆ ಮತ್ತೆ ಮತ್ತೆ ಕೊಳೆಯೋದಕ್ಕೆ ಅನುಕೂಲ ಆಗುತ್ತೆ, ಅದರಲ್ಲಿರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳು ಮತ್ತೆ ನಿಮಗೆ ಕೊಳೆಯೋದಕ್ಕೆ ಅನುಕೂಲ ಮಾಡಿಕೊಳ್ತವೆ. ಈ ರೀತಿ ಈ ಮೂರು ಲೇಯರ್ ನಾವು ಮೂರು ಪದರಗಳನ್ನು ನಾವು ಒಂದು ಘಟಕ ಅಂತ ಹೇಳ್ತೀವಿ. ಸೊ ಈ ಘಟಕವನ್ನು ನಾವು ಪುನರಾವರ್ತನೆ ಮಾಡಿ ಭೂಮಿಯ ಮೇಲ್ಭಾಗದವರೆಗೂ ಬರ್ತಕ್ಕಂಥ ಹಾಗೆ ನಾವು ಇದೇ ಒಂದು ಪದರಗಳನ್ನು ನಾವು ಸೇರಿಸ್ತಾ ಬರಬೇಕಾಗುತ್ತೆ. 15 ದಿನಗಳ ನಂತರ ಮತ್ತು 5 ವಾರಗಳ ನಂತರ ರಾಶಿಯನ್ನು ಅಡಿ ಮೇಲ್ಮೆ ಕೆಳಭಾಗದಲ್ಲಿರ್ತಕ್ಕಂಥ ಪದರಗಳನ್ನು ಮೇಲ್ಭಾಗಕ್ಕೆ, ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಒಂದು ಗಾಳಿಯ ಮತ್ತು ಅದರ ಚಟುವಟಿಕೆ ಚೆನ್ನಾಗಾಗುತ್ತೆ. ಆವಾಗ ನೀವು 3-4 ತಿಂಗಳಲ್ಲೇ ನಾವು ಒಂದು ಉತ್ಕೃಷ್ಟವಾದ ಮಿಶ್ರ ಗೊಬ್ಬರವನ್ನು ಕಾಂಪೋಸ್ಟ್ ಆಗಿ ನಾವು ಪರಿವರ್ತನೆಗೊಂಡು ಅದು ನಮಗೆ ಸಿದ್ಧ ಆಗುತ್ತೆ
1: ಅಂದರೆ ಗುಂಡಿ ಪದ್ಧತಿಯಲ್ಲಿ.
0: ಗುಂಡಿ ಪದ್ಧತಿನೇ ಅದೇ ರೀತಿಯಾಗಿ ನಡ ಪದ್ಧತಿ ಅಂತಲೂ ನಾವು ಒಂದು ಕರಿಬೋದು. ಈ ಪದ್ಧತಿನಲ್ಲಿ ಏನಪ್ಪ ಅಂದರೆ 1 ಕಿಲೋಗ್ರಾಂ ಸಗಣಿಯಿಂದ ಸುಮಾರು 40 ಕಿಲೋಗ್ರಾಂ ಅಷ್ಟು ಕಾಂಪೋಸ್ಟನ್ನು ಮಾಡ್ಬೋದಾಗಿದೆ ಒಂದು ಯೂನಿಟಲ್ಲಿ. ಯಾಕೆಂದರೆ ಈ ಸಗಣಿಯನ್ನು ನಾವು ಬೇರೆ ಒಂದು ಕೃಷಿ ತ್ಯಾಜ್ಯಗಳ ಜೊತೆ ಮಿಶ್ರಣ ಮಾಡ್ತೀವಿ, ಅವಾಗ ಏನಾಗುತ್ತೆ ಅಂದರೆ ನಮಗೆ ಅತಿ ಹೆಚ್ಚು ನಮಗೆ ಕಾಂಪೋಸ್ಟು ಸಿದ್ಧ ಆಗುತ್ತೆ. ಒಂದು ಹಸುವಿನ ವಾರ್ಷಿಕ ಸಗಣಿಯಿಂದ ಏನಪ್ಪ ಅಂದರೆ ಸುಮಾರು 80-100 ಟನ್ ಕಾಂಪೋಸ್ಟನ್ನು ನಾವು ತಯಾರು ಮಾಡ್ಕೋಬಹುದು
1: ಬಹಳಷ್ಟು ಪ್ರಮಾಣದಲ್ಲಿ.
0: ಇದೇನಪ್ಪ ಆಗುತ್ತೆ ಅಂದರೆ ಸಗಣಿ ನಮಗೆ ಅದನ್ನು ಕೊಳೆಯೋದಕ್ಕೆ ಅನುಕೂಲ ಮಾಡಿ ಕಾಂಪೋಸ್ಟ್ ಉತ್ಕೃಷ್ಟವಾಗಿ ಆಗೋಕ್ಕೆ ಮಾಡುತ್ತೆ. ಇದೊಂದು ತೊಟ್ಟಿಯ ವಿಧಾನ, ನಡಪ ಪದ್ಧತಿ ಅಂತಕ್ಕಂಥದ್ದು ಒಂದು ತೊಟ್ಟಿಯ ವಿಧಾನ. ಗಟ್ಟಿ ನೆಲದ ಮೇಲೆ ಒಂದು 10 ಅಡಿ ಉದ್ದ, 6 ಅಡಿ ಅಗಲ, 3 ಅಡಿ ಎತ್ತರಕ್ಕೆ ಇಟ್ಟಿಗೆ ಅಥವಾ ಲೋಕಲಾಗಿ ಏನೇ ಒಂದು ಲಭ್ಯ ಇರ್ತಕ್ಕಂಥ ವಸ್ತುಗಳನ್ನು ಬಳಸಿ ಒಂಬತ್ತು ಇಂಚು ಗೋಡೆ ಕಟ್ಕೋಬೇಕು, ಹತ್ತು ಅಡಿ ಉದ್ದದ ಒಂದು ಗೋಡೆ ಕಟ್ಕೋಬೇಕಾಗುತ್ತೆ. ಪ್ರತಿ ಎರಡು ಸಾಲಿನ ನಂತರ ಮೂರನೇ ಸಾಲು ನಾವು ಏನು ಇಟ್ಟಿಗೆ ಗೋಡೆ ಕಟ್ತೀವಲ್ಲ ಅಲ್ಲಿ ಗ್ಯಾಪ್ ಬಿಡಬೇಕು,
1: ನೆಲದ ಮೇಲೆ ಕಟ್ಬೇಕು ನಾವು ಇದನ್ನ,
0: ನೆಲದ ಮೇಲೆ ಕಟ್ಟಬೇಕು. ಒಂದು ಎರಡು ಸಾಲು ಇಟ್ಟಿಗೆ ಆದ್ಮೇಲೆ ಒಂದು ಸಾಲು ಗ್ಯಾಪ್ ಬಿಟ್ಕೋಬೇಕು. ಒಂದು ಅರ್ಧ ಅಡಿ ಅಷ್ಟು ಬಿಟ್ಕೊಂಡಾಗ ಏನಾಗುತ್ತೆ ಅಂದರೆ ನಮಗೆ ಗಾಳಿ ಆಡೋದಕ್ಕೆ ಅನುಕೂಲ ಆಗುತ್ತೆ. ಸೊ ಇದೇ ರೀತಿಯಾಗಿ ಮೂರು ಆರು ಒಂಬತ್ತು ಸಾಲುಗಳಲ್ಲಿ ನಾವು ಈ ಕಿಂಡಿಗಳನ್ನು ಮಾಡ್ಕೋಬೇಕು, ಅಂದರೆ ಗ್ಯಾಪ್ ಬಿಟ್ಕೋಬೇಕಾಗುತ್ತೆ.
1: ಹೌದು.
0: ಸೊ ಇದರಿಂದ ಏನಾಗುತ್ತೆ ಅಂದರೆ ಸುತ್ತು ನಮಗೆ ಒಳ್ಳೆಯ ಗಾಳಿಯಾಗಿ ಒಂದು ಉತ್ಕೃಷ್ಟವಾದ ಕಾಂಪೋಸ್ಟ್ ಅದು ತಯಾರಾಗುತ್ತೆ. ಈ ರೀತಿಯ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಸೂಕ್ಷ್ಮಾಣುಜೀವಿಗಳು ಗಾಳಿಯಲ್ಲಿ ಲಭ್ಯವಿರುವ ಆಮ್ಲಜನಕವನ್ನು ಹೀರಿಕೊಂಡು ಸಾವಯವವನ್ನು ಸಿದ್ಧ ಮಾಡ್ಕೋಬೋದು. ಸೊ ಈ ರೀತಿ ಮತ್ತೆ ಈ ಒಂದು ನಡ ಪದ್ಧತಿ ತೊಟ್ಟಿ ಪದ್ಧತಿನಲ್ಲಿ ಏನು ಹೇಳಿದೆ ನಾನು, ನಾವು ಹಿಂದಿನ ಒಂದು ಗುಂಡಿ ಪದ್ಧತಿನಲ್ಲಿ ಯಾವ ರೀತಿ ಪದರ ಪದರಗಳಾಗಿ ನಾವು ಹಾಕ್ಕೊಂತೀವಲ್ಲ ಅದೇ ರೀತಿಯಾಗಿ ಈ ಒಂದು ತೊಟ್ಟಿ ಪದ್ಧತಿನಲ್ಲೂ ಮೂರು ಮೂರು ಲೇಯರ್ ಮಾಡ್ಕೊಂತ ಬರೋದ್ರಿಂದ ಅಲ್ಲೂ ಸಹ ಇದೇ ರೀತಿಯಾದ ಉತ್ಕೃಷ್ಟವಾದ ಒಂದು ಕಾಂಪೋಸ್ಟ್ ಅನ್ನ ಸಿದ್ಧ ಮಾಡ್ಕೋಬಹುದು.
1: ಅಂದ್ರೆ ಸೂರ್ಯನ ಶಾಖ ಬಹಳಷ್ಟು ಪ್ರಮಾಣದಲ್ಲಿ ಬಿದ್ದರೂ ಏನಾಗೋದಿಲ್ಲ ಅಂತ ಹೇಳಿ
0: ಏನಾಗೋದಿಲ್ಲ. ಹೌದು, ಈ ರೀತಿ ಮಾಡೋದ್ರಿಂದ ಗಾಳಿ ಬೆಳಕು ಚೆನ್ನಾಗಿ ಇದಾಗುತ್ತೆ.
1: ಜೊತೆಗೆ ಈಗ ವೈಜ್ಞಾನಿಕ ಪದ್ಧತಿಯಲ್ಲಿ ಸಾಕಷ್ಟು ರೈತ ಬಾಂಧವರು ಮಾಡ್ತಿದ್ದಾರೆ, ಅಥವಾ ಮತ್ತೆ ಕೆಲವೊಬ್ರು ಅದನ್ನ ಅನ್ಸೈಂಟಿಫಿಕ್ ಆಗಿ ಎಲ್ಲೆಲ್ಲೋ ಬಿಸಾಕ್ಬಿಟ್ಟಿರ್ತಾರೆ, ಅದು ಎಲ್ಲೋ ಮಳೆ ಬಂದಾಗ ಅದು ಹರ್ಕೊಂಡು ಹೋಗ್ಬಿಟ್ಟಿರ್ತದೆ. ಇರುವಂತಹ ಒಂದು ಸಂಪನ್ಮೂಲಗಳನ್ನು ಬಳಸಿಕೊಂಡು ಇದನ್ನ ಮಾಡ್ಕೊಳ್ಳೋದ್ರಿಂದ ರೈತ ಬಾಂಧವರಿಗೆ ಇದು ಖರ್ಚು ಕಡಿಮೆ ಆಗ್ತದೆ, ಫಲವತ್ತತೆ ಕೂಡ ಹೆಚ್ಚಾಗ್ತದೆ.
0: ಹೌದು, ಇತ್ತೀಚಿನ ದಿನಗಳಲ್ಲಿ ಈ ಕಾಂಪೋಸ್ಟ್ ಅಥವಾ ಸಾವಯವ ಗೊಬ್ಬರಗಳಿಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ.
1: ಹೌದು.
0: ಸೊ ಬೇಡಿಕೆ ಜಾಸ್ತಿ ಇರೋದ್ರಿಂದ ನಮ್ಮಲ್ಲೇ ಸಿಗ್ತಕ್ಕಂಥ ಒಂದು ತ್ಯಾಜ್ಯ ವಸ್ತುಗಳು, ವ್ಯರ್ಥವಾಗಿ ಹೋಗ್ತಕ್ಕಂಥ ಕಸ ಕಡ್ಡಿಗಳನ್ನೇ ಬಳಸ್ಕೊಂಡು ಸಂಪತ್ಭರಿತವಾದ ಒಂದು ಕಾಂಪೋಸ್ಟ್ ಅನ್ನು ನಾವು ಮಾಡ್ಕೋಬೇಕಾಗುತ್ತೆ. ಇನ್ನೊಂದು ಮೂರನೇ ಪದ್ಧತಿ ಏನಪ್ಪಾ ಅಂದ್ರೆ ತೊಟ್ಟಿ ಅಥವಾ ಜಪಾನ್ ಪದ್ಧತಿ ಅಂತ ಕರೀತಾರೆ.
1: ತೊಟ್ಟಿ ಅಥವಾ ಜಪಾನ್ ಪದ್ಧತಿ,
0: ಇದರಲ್ಲಿ ಏನಪ್ಪಾ ಅಂದ್ರೆ ಗುಂಡಿಗಳ ಬದಲು ಕಲ್ಲು ಚಪ್ಪಡಿ ಬಳಸಿ ತೊಟ್ಟಿಯಾಕಾರದಲ್ಲಿ ರಚಿಸಿಕೊಳ್ಬಹುದು. ಸೊ ಆಯ್ಕೆ ಮಾಡ್ಕೊಂಡಂತ ಸ್ಥಳದಲ್ಲಿ ಸುಮಾರು 45-50 ಸೆಂಟಿಮೀಟರ್ ಆಳದ ಕಂದಕವನ್ನು ತೆಗಿಬೇಕಾದ ಗುಂಡಿಯನ್ನು ತೆಗಿಬೇಕಾಗುತ್ತೆ. ಅದರಲ್ಲಿ 4-10 ಮೀಟರ್ ಉದ್ದ 2 ಮೀಟರ್ ಅಗಲ ಮಾಡಿಕೊಂಡು ಅದರಲ್ಲಿ 1.5-1.5 ಅಂದರೆ 5-6 ಅಡಿ ಎತ್ತರದ ಚಪ್ಪಡಿ ಕಲ್ಲುಗಳನ್ನು ನಿಲ್ಲಿಸಬೇಕಾಗುತ್ತೆ. ಸೊ ಇತ್ತೀಚಿನ ದಿನಗಳಲ್ಲಿ ಏನು ಮಾಡ್ತಾ ಇದ್ದಾರೆ ರೈತರು, ಈ ಕಲ್ಲುಗಳ ಬದಲಿಗೆ ಇಟ್ಟಿಗೆಗಳ ಬದಲಿಗೆ ಪಾಲಿಥಿನ್ ಶೀಟ್ ಕೂಡ ನಾವು ಬಳಸ್ತಾ ಇದ್ದಾರೆ.
1: ಹೌದು.
0: ಸೊ ಅದನ್ನು ನಾವು ಬಳಸ್ಕೋಬೋದು. ಈ ಕಲ್ಲು ಚಪ್ಪಡಿಗಳನ್ನು ಉತ್ತರ ದಕ್ಷಿಣವಾಗಿ ಮುಖವಾಗಿ ನಿಲ್ಲಿಸೋದ್ರಿಂದ ಏನಾಗುತ್ತೆ ಅಂದರೆ ಗಾಳಿ ಸುಗಮವಾಗಿ ಸಂಚಾರ ಆಗಿ ಕಾಂಪೋಸ್ಟ್ ತಯಾರಿಕೆಗೆ ಅನುಕೂಲ ಆಗುತ್ತೆ. ಏನು ಒಂದು ವೇಳೆ ಕಲ್ಲು ಚಪ್ಪಡಿ ಬಳಸಿ ತೊಟ್ಟಿಗಳನ್ನು ನಿರ್ಮಾಣ ಮಾಡಬೇಕಾದ್ರೆ ಆರ್ಥಿಕವಾಗಿ ತೊಂದರೆ ಆಗುವಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಸರ್ವೆ ಮರ ಅಥವಾ ಬಿದಿರಿನ ಮರಗಳಿಂದಲೂ ಸಹ ಇತ್ಯಾದಿ ಲೋಕಲಲ್ಲೇ ಸಿಗ್ತಕ್ಕಂಥ ಮರಗಳ ಕಡ್ಡಿಗಳಿಂದಲೂ ಸಹ ನಾವು ತೊಟ್ಟಿಗಳನ್ನು ನಿರ್ಮಾಣ ಮಾಡ್ಕೋಬೋದು. ನಾವು ನೋಡಿದ್ದೀವಿ ಹಳ್ಳಿ ಮಟ್ಟದಲ್ಲಿ ಏನು ಗ್ರಾಮೀಣ ಮಟ್ಟದಲ್ಲಿ ರೈತರು ಅಲ್ಲಿ ಸಿಗ್ತಕ್ಕಂಥ ಒಂದು ಮರಗಳನ್ನೇ ಸಹ ಬಳಸಿ ತೊಟ್ಟಿಗಳು ಮಾಡ್ಕೊಂಡಿರ್ತಾರೆ.
1: ಹೌದು.
0: ಈ ಕಲ್ಲು ಚಪ್ಪಡಿ ಅಂದರೆ ಏನಾಗುತ್ತೆ ಅಂದರೆ ರೇಟ್ ಜಾಸ್ತಿ ಇರುತ್ತೆ, ಖರ್ಚು ಜಾಸ್ತಿ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ನಾವು ತೊಟ್ಟಿಗಳನ್ನು ನಾವು ನಿರ್ಮಾಣ ಮಾಡ್ಕೋಬೇಕು. ಈ ತೊಟ್ಟಿಯ ಕೆಳಭಾಗವನ್ನು ದಮ್ಮಸಿಂದ ಕುಟ್ಟಿ ಕೆಳಭಾಗವನ್ನು ಗಟ್ಟಿ ಮಾಡ್ಕೋಬೇಕು.
1: ಅಂದರೆ ಭೂಮಿಯ ಒಂದು ತಳ
0: ಗಟ್ಟಿ ಇರಬೇಕು. ಸೊ ಇದರಿಂದ ಏನಾಗುತ್ತೆ ಅಂದರೆ ನಮಗೆ ಆಗದಂಥ ಒಂದು ವಸ್ತುಗಳು ಕ್ರಮೇಣವಾಗಿ ಕೊಳೆಯೋದಕ್ಕೆ ಅನುಕೂಲ ಆಗುತ್ತೆ. ನಂತರ ಸಗಣಿಯನ್ನು ನೀರಿನಿಂದ ಚೆನ್ನಾಗಿ ಕದಡಿಕೊಂಡು ತೆಳುವಾಗಿ ಕೆಳಭಾಗವನ್ನು ಸಾರಿಸಿಕೊಳ್ಳೋದ್ರಿಂದಲೂ ಸಹ ಅದನ್ನು ಗಟ್ಟಿ ಮಾಡ್ಕೋಬೇಕಾಗುತ್ತೆ, ಮತ್ತು ಅದು ಕೊಳೆಯೋದಕ್ಕೆ ಅನುಕೂಲ ಆಗುತ್ತೆ. ಈ ಸಾವಯವ ವಸ್ತುಗಳನ್ನು ನಾವು ಪದರ ಪದರವಾಗಿ ತೊಟ್ಟಿಯಲ್ಲಿ ತುಂಬೋದ್ರಿಂದ ಸಾಮಾನ್ಯವಾಗಿ ಕೆಳಭಾಗದಲ್ಲಿ ಎಲ್ಲ ರೈತರು ಗಮನವಿಟ್ಟು ಕೇಳಬೇಕಾದಂಥ ವಿಷಯ ಏನಪ್ಪ ಅಂದರೆ ಈ ತೆಂಗಿನ ಮೊಟ್ಟೆ ಅಥವಾ ಗರಿ, ತೆಂಗಿನ ನಾರು, ಜೋಳದ ಕಡ್ಡಿ ಇವು ಬೇಗ ಕೊಳೆಯೋದಿಲ್ಲ.
1: ಹೌದು.
0: ಯಾಕೆಂದರೆ ಇದರಲ್ಲಿ ಲಿಗ್ನಿನ್ ಅಂತಕ್ಕಂಥ ಒಂದು ಅಂಶ ಇರುತ್ತೆ,
1: ಗಟ್ಟಿ ಪದಾರ್ಥ
0: ಇರುತ್ತೆ. ಇದು ಸುಮಾರು ಒಂದು 3-4 ತಿಂಗಳು ತಗೊಳ್ಳುತ್ತೆ. ಸೊ ನಾವು ಸಾಮಾನ್ಯವಾಗಿ ಪದ್ಧತಿನಲ್ಲಿ ಮಾಡಿದ್ರೆ ಅದು ತುಂಬ ದಿನ ಬೇಕು. ತೆಂಗಿನ ನಾರು ಇವೆಲ್ಲವೂ ಏನು ನಾರಿನಂಶ ಜಾಸ್ತಿ ಇರ್ತಾವಲ್ಲ, ಬಹಳ ದಿನಗಳ ನಂತರ ಕೊಳಿತಾರೆ. ಸೊ ಅದಕ್ಕೋಸ್ಕರ ನಾವು ಕೆಳಭಾಗದಲ್ಲಿ ಈ ತೊಟ್ಟಿ ಮಾದರಿಯ ಕೆಳಭಾಗದಲ್ಲಿ ಈ ಒಂದು ಪದಾರ್ಥಗಳನ್ನು ಹಾಕಿ ಮೊದಲನೇ ಪದರವಾಗಿ ಹರಡಿ ನಂತರ ನಾರು ಮತ್ತು ಸೆಲ್ಯುಲೋಸ್ ಅಂಶ ಜಾಸ್ತಿ ಇರೋದ್ರಿಂದ ಸೂಕ್ಷ್ಮಾಣುಜೀವಿಗಳನ್ನು ಸಹ ನಾವು ಬಳಸ್ಕೋಬೋದು.
1: ಹೌದು.
0: ಸೊ ಮುಖ್ಯವಾಗಿ ಫ್ಲೋರೋಟಸು, ಆಸ್ಪರ್ಜಿಲಸು, ಟ್ರೈಕೋಡರ್ಮಾ, ಪೆಸಿಲೋಮೈಸಿಸ್ ಇವೆಲ್ಲವನ್ನು ನಾವು ಬಳಸೋದ್ರಿಂದ ಏನಾಗುತ್ತೆ ಅಂದರೆ ಇವುಗಳನ್ನು ನಾರಿನ ಅಂಶ ಕಡಿಮೆ ಮಾಡಿ ಬೇಗ ಕೊಳೆಯೋದಕ್ಕೆ ಅನುಕೂಲ ಮಾಡಿಕೊಡ್ತದೆ. ಇನ್ನು ಎರಡನೇ ಹಂತದಲ್ಲಿ ಎರಡನೇ ಪದರವಾಗಿ ಏನು ಮಾಡಬೇಕು, ಒಣ ಹುಲ್ಲು, ಕಳೆ ಕಡ್ಡಿ, ಒಣಗಿರ್ತಕ್ಕಂಥ ಕಳೆ, ನೆಲಗಡಲೆ ಸಿಪ್ಪೆ ಮತ್ತು ಸೋಯಾ ಅವರೆ ಸಿಪ್ಪೆ ಬತ್ತು ಏನೇ ಕಸ ಕಡ್ಡಿಗಳಿರಲಿ, ಒಣಗಿರ್ತಕ್ಕಂಥ ಯಾವುದೇ ಕಸ ಕಡ್ಡಿಗಳಿರಲಿ, ಅದರಲ್ಲೂ ದ್ವಿದಳ ಧಾನ್ಯಗಳ ಒಂದು ಕಸಗಳೇನಾಗಿರ್ತವೆ ಅವುಗಳನ್ನು ನಾವು ಆ ಅವಶೇಷಗಳನ್ನು ಬಳಸೋದ್ರಿಂದ ನಮಗೆ ಕಾಂಪೋಸ್ಟು ಬೇಗ ಕೊಳೆಯೋದಕ್ಕೆ ಅನುಕೂಲ ಆಗುತ್ತೆ. ಯಾಕೆಂದರೆ ಅದರಲ್ಲಿ ಸಾರಜನಕದ ಅಂಶ ಜಾಸ್ತಿ ಇರುತ್ತೆ. ದ್ವಿದಳ ಧಾನ್ಯಗಳ ಒಂದು ಅವಶೇಷಗಳಲ್ಲಿ,
1: ಹೌದು,
0: ಆ ಒಂದು ತ್ಯಾಜ್ಯ ವಸ್ತುಗಳಲ್ಲಿ ಸಾರಜನಕದ ಪ್ರಮಾಣ ಜಾಸ್ತಿ ಇರೋದ್ರಿಂದ ಬೇಗ ಕೊಳೆಯೋದಕ್ಕೆ ಅನುಕೂಲ ಆಗುತ್ತೆ. ಸೊ ಈ ರೀತಿ ನಾವು ಒಂದು

0: ಒಂದಡಿಯಷ್ಟು ಈ ಒಂದು ಕಸ ಕಡ್ಡಿಗಳು ನೆಲೆ, ನಾನು ಆಗಲೇ ಹೇಳಿದಂಥ ಒಂದು ದ್ವಿದಳ ಧಾನ್ಯಗಳ ಒಂದು ಕಸ ಕಡ್ಡಿಗಳನ್ನು ಒಂದು ಅಡಿ ಮಂದವಾಗಿ ಹರಡಿ ಪದರವನ್ನು ಆಗಾಗ ನೀರು ಚಿಮುಕಿಸಿ ಅವುಗಳನ್ನು ತುಂಬಬೇಕಾಗುತ್ತೆ. ನಂತರ ಸಗಣಿ ಬಗ್ಡ ತೆಳುವಾಗಿ ಮತ್ತು ಮಣ್ಣು ಹಾಗೂ ಸೂಕ್ಷ್ಮ ಜೀವಗಳ ಮಿಶ್ರವಣಗಳನ್ನು ಇವುದರ ಮೇಲೆ ಹರಡೋದ್ರಿಂದ ಏನಾಗುತ್ತೆ ಅಂದರೆ ಈ ಎರಡೂ ಪದರಗಳು ಬೇಗ ಬೇಗ ಕೊಳೆಯೋದಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಈ ರೀತಿ ನಾವು ಅರ್ಧ ಅಡಿಗಿಂತಲೂ ಕಡಿಮೆ, ಸೊ ಮಣ್ಣು ಮತ್ತು ಸಗಣಿ ಈ ಅಂಶಗಳನ್ನು ಮಿಶ್ರಣ ಮಾಡಿ ಅದ್ರ ಮೇಲೆ ಹಾಕೋದ್ರಿಂದ ಏನಾಗುತ್ತೆ, ನಿಮಗೆ ಬೇಗ ಕೊಳೆಯೋದಕ್ಕೆ ಅನುಕೂಲ ಆಗುತ್ತೆ. ಮತ್ತು ಎಲ್ಲಿ ಹಸಿರೆಲೆ ಗೊಬ್ಬರಗಳು ಏನಾದರೂ ಸಿಕ್ಕಿದ್ರೆ ಆ ಥರವನ್ನು ಬಳಸಿ ಕಾಂಪೋಸ್ಟ್ ಮಾಡೋ ಅಂಥ ಪ್ರಮೇಯ ಬಂದಾಗ ಅವುಗಳನ್ನು ಮೂರನೇ ಒಂದು ಪದರದಲ್ಲಿ ಬಳಸೋದ್ರಿಂದ ನಿಮಗೆ ಭಾಳ ಅನುಕೂಲ ಆಗುತ್ತೆ. ಮತ್ತು ನಾಲ್ಕನೇ ಪದರದಲ್ಲಿ ಏನಾಗುತ್ತೆ ಅಂದರೆ ಈ ಕೋಳಿ ಗೊಬ್ಬರ, ರೇಷ್ಮೆ ಹುಳುವಿನ ಇಕ್ಕೆ, ತ್ಯಾಜ್ಯ ವಸ್ತುಗಳು, ಬಯೋಗ್ಯಾಸ್ ಬಗ್ಡ,
1: ಹೌದು,
0: ಸೊ ಇವೆಲ್ಲವನ್ನು ನಾವು ನಾಲ್ಕನೇ ಪದರದಲ್ಲಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಕೊಳೆಯೋದಕ್ಕೆ ಬೇಗ ಅನುಕೂಲ ಆಗುತ್ತೆ. ಸೊ ಈ ರೀತಿಯಾಗಿ ಸುಮಾರು ನಾಲ್ಕನೇ ಪದರವನ್ನು ಒಂದು ಅಡಿ ಹಾಕಿ ಒಂದು ನಾಲ್ಕು ಪದರ ಆದಮೇಲೆ ಇವುಗಳನ್ನು ನೀರಿನ ಅಂಶ, ನೀರನ್ನು ಚಿಮುಕಿಸಿ ಅವನ್ನು ತೇವ ಮಾಡೋದ್ರಿಂದ ಬೇಗ ನೀವು ಕೊಳೆಯೋದಕ್ಕೆ ಅನುಕೂಲ ಆಗುತ್ತೆ. ಮತ್ತು ಐದನೇ ಪದರ ಆಗಿ ಏನಪ್ಪ ಅಂದರೆ ಜಾನುವಾರುಗಳ ಕೊಟ್ಟಿಗೆಯಲ್ಲಿ ಲಭ್ಯ ಆಗಿರುತ್ತೆ ಸಗಣಿ, ದನಕರುಗಳು ತಿಂದದ್ ಬಿಟ್ಟಂಥ ಮೇವು, ತ್ಯಾಜ್ಯ ವಸ್ತುಗಳು, ಗಂಜಲ ಇವೆಲ್ಲನ್ನು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಕಾಂಪೋಸ್ಟು ಉತ್ಕೃಷ್ಟವಾಗಿರುತ್ತೆ. ಸೊ ಇದೇ ರೀತಿಯಾಗಿ ನೀವು ಈ ಐದು ಪದರಗಳನ್ನು ಒಂದಾದ್ಮೇಲೆ ಒಂದು ಹಾಕ್ಕೊಂಡು ಬರೋದ್ರಿಂದ ಏನಾಗುತ್ತೆ ಅಂದರೆ ಕೊಳೆಯೋದಕ್ಕೆ
1: ಬೇಗ ಆಗ್ತದೆ,
0: ಬೇಗ ಆಗುತ್ತೆ. ಸೊ ಈ ರೀತಿ ನಾವು ಒಂದು ಅಡಿ ಹಾಕಿದ ನಂತರ ನೀರನ್ನು ಚಿಮುಕಿಸಿ ಅದನ್ನು ಮಣ್ಣಿನಿಂದ ಮುಚ್ಚಿ ಮಣ್ಣಿನಿಂದ ಸಾರಿಸ್ಬೇಕಾಗುತ್ತೆ. ಸೊ ಈ ರೀತಿ ನಾವು ಸಾರಿಸೋದ್ರಿಂದ ಏನಾಗುತ್ತೆ ಅಂದರೆ ಅದು ಪ್ಯಾಕ್ ಆಗುತ್ತೆ. ಸೊ ಅದರಿಂದ ನಿಮಗೆ ಕೊಳೆಯೋದಕ್ಕೆ ಸಮಯ ಸಿಗುತ್ತೆ. ಸೊ ತುಂಬುವಾಗ ಒಂದು ಕಡೆ ಸ್ವಲ್ಪ ಸ್ಥಳವನ್ನು ಬಿಟ್ಟುಕೊಂಡಿದ್ದಲ್ಲಿ ತಿರುವಿ ಹಾಕಲು ಅನುಕೂಲವಾಗುತ್ತೆ. ಅಂದರೆ ಈಗ ಗುಂಡಿನ ಪದ್ಧತಿ ತೊಟ್ಟಿ ಪದ್ಧತಿ ಒಂದು ಕೊನೆಯ ಭಾಗದಲ್ಲಿ,
1: ಹೌದು,
0: ಕೊನೆಯ ಭಾಗದಲ್ಲಿ ಸ್ವಲ್ಪ ಬಿಟ್ಕೊಂಡಿರೋದ್ರಿಂದ ಏನಾಗುತ್ತೆ ಅಂದರೆ ನೀವು 2 ತಿಂಗಳ ನಂತರ ತಿರುವು ಹಾಕೋದಕ್ಕೆ ಅನುಕೂಲ ಆಗುತ್ತೆ. ಸೊ ಈ ರೀತಿ 3 ಪದ್ಧತಿಗಳಿಂದ ನಾವು ಸುಮಾರು 3.5-4 ತಿಂಗಳಲ್ಲಿ ನಾವು ಗೊಬ್ಬರವನ್ನು ತಯಾರು ಮಾಡ್ಕೋಬೋದು.
1: ಜೊತೆಗೆ ಈಗ ಯಾವುದೇ ಪದ್ಧತಿ ಇರಲಿ, ಗುಂಡಿ ಪದ್ಧತಿ, ನಡಾಫ್ ಪದ್ಧತಿ, ತೊಟ್ಟಿ ಪದ್ಧತಿಯಲ್ಲಿ ಈಗ ಈ ಒಂದು ಕಾಂಪೋಸ್ಟ್ ತಯಾರಾದ ನಂತರ ನೇರವಾಗಿ ನಾವು ಹೊಲಕ್ಕೆ ಸಾಗಾಣಿಕೆ ಮಾಡ್ಕೋಬೋದಾ ಹೇಗೆ, ಅಥವಾ ಏನಾದರೂ ಅಲ್ಲಿ ಮಿಕ್ಸ್ ಮಾಡ್ಬೋದಾ ಹೇಗೆ?
0: ಇಲ್ಲ, ಈಗ ಕೆಲವೊಂದು ರೈತರು ಏನು ಹೇಳ್ತಾರೆ, ಈಗ ಕಾಂಪೋಸ್ಟಲ್ಲಿ ಉತ್ಕೃಷ್ಟವಾದ ಒಂದು ಸಾರಜನಕದ ಪ್ರಮಾಣ ಇಲ್ಲ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಅದನ್ನು ಸಂಪದ್ಭರಿತವಾಗಿ ಮಾಡ್ಬೋದು. ಯಾವ ರೀತಿ ಮಾಡ್ಬೋದು, ಈಗ ಫಾರ್ ಎಕ್ಸಾಂಪಲ್ ನಮಗೆ ರಾಕ್ ಫಾಸ್ಫೇಟ್ ಅಂತ ಸಿಗುತ್ತೆ, ಆದರೆ ಅದು ನೀರಿನಲ್ಲಿ ಕರಗ್ತಕ್ಕಂಥ ಒಂದು ಗೊಬ್ಬರ ಅಲ್ಲ ಅದು. ಸೊ ಅದನ್ನು ನಾವು ಈ ಒಂದು ಕಾಂಪೋಸ್ಟ್ ಜೊತೆ ಮಿಶ್ರಣ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಉತ್ಕೃಷ್ಟವಾಗುತ್ತೆ, ಅದರಲ್ಲೂ ರಂಜಕದ ಪ್ರಮಾಣ ಜಾಸ್ತಿ ಆಗುತ್ತೆ. ಸೊ ಅದೇ ರೀತಿಯಾಗಿ ಟ್ರೈಕೋಡರ್ಮ ಆಗೋದ್ರಿಂದ ಅದು ಮಲ್ಟಿಪ್ಲಿಕೇಶನ್ ಆಗಿ ನಿಮಗೆ ಒಂದು ಶಿಲೀಂದ್ರನಾಶಕವಾಗಿ ಅದನ್ನು ನಾವು ಬಳಸ್ಕೋಬೋದಾಗುತ್ತೆ. ಈ ರೀತಿ ನಾವು ಅನೇಕ ಒಂದು ಸಂಪದ್ಭರಿತವಾಗಿ ಮಾಡ್ಬೋದು.
1: ಸೂಕ್ಷ್ಮಾಣುಜೀವಿಗಳನ್ನು ಮತ್ತೆ ನಾವು ಆ ಕಾಂಪೋಸ್ಟ್ ಜೊತೆ ಸೇರಿಸ್ಬೋದು.
0: ಹೌದು. ಸೊ ಇನ್ನೊಂದು ಮುಖ್ಯವಾಗಿ ರೈತರು ಕಾಂಪೋಸ್ಟ್ ಆದಾಗ ಒಂದು ಗಮನಿಸಬೇಕಾಗುತ್ತೆ, ಅದು ಪೂರ್ತಿ ಪ್ರಮಾಣದಲ್ಲಿ ಕೊಳ್ತಿದೆಯಾ ಇಲ್ವಾ, ಅಥವಾ ನಾವು ಬೇರೆ ಬೇರೆ ಪದರಗಳು ಹೇಳಿದ್ವಿ, ಎಲ್ಲ ಪದರಗಳು ಚೆನ್ನಾಗಿ ಕೊಳ್ತಿದೆಯಾ, ಇನ್ನು ಕೊಳೆಯೋದಕ್ಕೆ ಸಮಯ ಬೇಕಾ, ಇವೆಲ್ಲವನ್ನ ನೋಡಬೇಕು. ಚೆನ್ನಾಗಿ ಕೊಳ್ತಿರ್ತಕ್ಕಂಥದ್ದು ನಾವು ಹೊಲಕ್ಕೆ ತೊಗೊಂಡು ಆದಮೇಲೆ ಅದನ್ನು ಯಾವುದೇ ಕಾರಣಕ್ಕೂ ನೀವು ಓಪನ್ ಆಗಿ ಬಿಡಬಾರ್ದು. ಓಪನ್ ಆಗಿ ಬಿಟ್ಟಾಗ ಏನಾಗುತ್ತೆ ಅಂದರೆ ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ನೀವು ಹೊಲದಲ್ಲಿ ನೀವು ಈ ಕಾಂಪೋಸ್ಟ್ಗಳನ್ನು ಇನ್ನೇನು ಉಳುಮೆ ಮಾಡೋ ಸಮಯದಲ್ಲಿ ಹಾಕಿದ್ರೆ ತೊಂದರೆ ಇಲ್ಲ, ಇನ್ನು ಸ್ವಲ್ಪ ದಿನ ಆದಮೇಲೆ ಮಳೆ ಬಂದಾಗ ನೋಡೋಣ, ಸ್ವಲ್ಪ ದಿನಕ್ಕೆ ಮಳೆ ಬರುತ್ತೆ ಅಂಥ ಸಮಯದಲ್ಲಿ ಏನಾಗುತ್ತೆ ಅಂದರೆ ಆ ಕಾಂಪೋಸ್ಟನ್ನು ಮುಚ್ಚಬೇಕು. ಹೊಲದ ಒಂದು ಎಲ್ಲಿ ನೀವು ತೊಗೊಂಡೋಗ್ತಾರೋ ಅಲ್ಲಿ ಮಣ್ಣಿನಿಂದ ಮುಚ್ಚಿದಾಗ ಏನಾಗುತ್ತೆ ಅಂದರೆ ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ಹಾಳಾಗೋದಿಲ್ಲ.
1: ಅಂದರೆ ಬಿತ್ತನೆ ಮುಂಚೆ ಎಷ್ಟು ದಿನಗಳ ನಂತರ ಈ ಒಂದು ಕಾಂಪೋಸ್ಟನ್ನು ಭೂಮಿಗೆ ಸೇರಿಸಬೇಕು?
0: ಕನಿಷ್ಠ ಒಂದು 15 ದಿನಗಳ ಬೇಕಾಗುತ್ತೆ, ಯಾಕಂದರೆ ಅದರಲ್ಲಿ ಒಂದು ಸಾರಜನಕ ಮತ್ತು ಇಂಗಾಲದ ಪ್ರಮಾಣ ಕಡಿಮೆ ಇರುತ್ತೆ. ಮತ್ತು ಅದು ಒಂದು ಸೂಕ್ಷ್ಮಾಣು ಭೂಮಿನಲ್ಲಿ ಹಾಕಿದ ನಂತರ ಸೂಕ್ಷ್ಮಾಣು ಜೀವಿಗಳು ಬೆಳವಣಿಗೆ ಆಗಬೇಕು. ಬೆಳವಣಿಗೆ ಆದರೆ ಮಾತ್ರ ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ಗಿಡಗಳಿಗೆ ಸಿಗ್ತಕ್ಕಂಥದ್ದು. ಸೊ ಇದಕ್ಕೆ ಸುಮಾರು ಒಂದು 15 ದಿನ ಮುಂಚಿತವಾಗಿ ಹಾಕೋದ್ರಿಂದ ಮತ್ತು ಮಣ್ಣಿಗೆ ಸೇರಿಸೋದ್ರಿಂದ ಏನಾಗುತ್ತೆ ಅಂದರೆ ಅಲ್ಲಿ ಸೂಕ್ಷ್ಮಾಣು ಜೀವಿಗಳು ಜಾಸ್ತಿ ಆಗ್ತವೆ, ಮತ್ತು ಅದರಲ್ಲಿ ಗೊಬ್ಬರದಲ್ಲಿರ್ತಕ್ಕಂಥ ಒಂದು ಪೋಷಕಾಂಶಗಳು, ಅದರಲ್ಲೂ ಸಾರಜನಕ, ರಂಜಕ, ಪೊಟಾಷ್ ಇವು ಏನು ಗಿಡಗಳಿಗೆ ಸಿಗಬೇಕು ಅಂದರೆ ಮುಂಚಿತವಾಗಿ ಹಾಕಬೇಕು. ನಂತರ ಉಳುಮೆ ಮಾಡಬೇಕು.
1: ಹೌದು,
0: ಭೂಮಿಗೆ
1: ಮಣ್ಣಿನಲ್ಲಿ
0: ಸೇರಬೇಕು. ಸೊ ಅವಾಗ ಆ ಒಂದು ಕಾಂಪೋಸ್ಟ್ನ ಒಂದು ಸದ್ಬಳಕೆ ಚೆನ್ನಾಗಾಗುತ್ತೆ.
1: ಅಂದರೆ ಕಾಂಪೋಸ್ಟ್ ತಯಾರಿಕೆ ಮಾಡುವಾಗ ರೈತ ಬಾಂಧವರಲ್ಲಿ ಪಶು ಸಂಪತ್ತು ಅಥವಾ ಆಕಳು

0: ದನಕರುಗಳು ಇರಬೇಕು
1: ಅಂದರೆ ಮುಖ್ಯವಾಗಿ ಈ ಒಂದು ಕಾಂಪೋಸ್ಟ್ ತಯಾರಿಕೆಗಳು ಇದ್ದರೆ
0: ಚೆನ್ನಾಗಿ
1: ಚೆನ್ನಾಗಿ.
0: ಏನೇಳಕ್ಕೆ ಇಷ್ಟಪಡ್ತೀರಿ ಸರ್, ಮುಖ್ಯವಾಗಿ ಕಾಂಪೋಸ್ಟನ್ನು ಯಾಕೆ ತಯಾರು ಮಾಡಬೇಕು, ರೈತ ಬಾಂಧವರು ಯಾಕೆ ಇದ್ರ ಬಗ್ಗೆ ಗಮನವನ್ನು ಕೊಡಬೇಕಾಗ್ತದೆ ಒಂದು?
1: ಸೊ ಇತ್ತೀಚೆಗೆ ದಿನಗಳಲ್ಲಿ ಏನಾಗಿದೆ ಅಂದರೆ ರಸಗೊಬ್ಬರಗಳ ಮೇಲೆ ರೈತರ ಅವಲಂಬನೆ ಜಾಸ್ತಿ ಆಗಿದೆ.
0: ಹೌದು.
1: ಸೊ ದಯವಿಟ್ಟು ರೈತರು ಸಾವಯವ ಗೊಬ್ಬರಗಳನ್ನು, ಅದರಲ್ಲೂ ಕಾಂಪೋಸ್ಟ್ ಒಂದು ಉತ್ಕೃಷ್ಟವಾದ ಒಂದು ಗೊಬ್ಬರ,
0: ಕಡಿಮೆ ಖರ್ಚಿನಲ್ಲಿ
1: ಮತ್ತು ನಮ್ಮಲ್ಲೇ ಸಿಗ್ತಕ್ಕಂಥ ತ್ಯಾಜ್ಯ ವಸ್ತುಗಳನ್ನು ಬಳಸಿ, ನಮ್ಮಲ್ಲೇ ಸಿಗ್ತಕ್ಕಂಥ ಒಂದು ಸಗಣಿ ಇರ್ಬೋದು, ಇವೆಲ್ಲವನ್ನು ನಾವು ಬಳಸ್ಕೊಂಡು ಈ ಕಾಂಪೋಸ್ಟ್ ತಯಾರಿಕೆ ಮಾಡಿಕೊಂಡು ನಾವು ಭೂಮಿಗೆ ಸೇರಿಸೋದ್ರಿಂದ ಪೋಷಕಾಂಶಗಳ ಜೊತೆಗೆ ಸೂಕ್ಷ್ಮಾಣುಜೀವಿಗಳು ಸಹ ವೃದ್ಧಿ ಆಗುತ್ತೆ.
0: ಹೌದು.
1: ಸೊ ರೈತ ಬಾಂಧವರು, ಅನೇಕ ರೈತ ಬಾಂಧವರು ಈಗಾಗಲೇ ಸಾವಯವ ರೈತರಿದ್ದಾರೆ, ಅವ್ರಿಗೆಲ್ಲ ಗೊತ್ತೇ ಇದೆ. ಸೊ ಈ ಒಂದು ನಿಟ್ಟಿನಲ್ಲಿ ರೈತರು ಈ ಒಂದು ಕಾಂಪೋಸ್ಟ್ ತಯಾರಿಕೆ ಮಾಡಿಕೊಂಡು ಅದನ್ನು ಸದ್ಬಳಕೆ ಮಾಡಿಕೊಂಡು ಮಣ್ಣಿನ ಆರೋಗ್ಯ ಮತ್ತು ಗಿಡಗಳ ಬೆಳವಣಿಗೆ ಮತ್ತು ಇಳುವರಿಯನ್ನು ಹೆಚ್ಚಿಗೆ ಮಾಡ್ಕೋಬೋದು.
0: ಸಾಕಷ್ಟು ಪ್ರಮಾಣದಲ್ಲಿ ನೋಡ್ತಾ ಇರ್ತೀವಿ ಪ್ರಗತಿಪರ ರೈತ ಬಾಂಧವರು ತಮ್ಮಲ್ಲಿರುವಂತಹ ಒಂದು ಸಸ್ಯದ ಪಳಿವಿಕೆಗಳನ್ನು ಸಮರ್ಥ ಪ್ರಮಾಣದಲ್ಲಿ ಬಳಕೆ ಮಾಡ್ತಾರೆ, ಕೆಲವೊಬ್ಬರು ರೈತರು ಅದನ್ನು ಸುಟ್ಟು ಬೆಂಕಿ ಹಚ್ತಾರೆ.
1: ದಯವಿಟ್ಟು ನಾನು ರೈತ ಬಾಂಧವ್ರಿಗೆ ಅದೇ ತಿಳಿಸೋದೇನೆಂದರೆ, ನಿಮ್ಮಲ್ಲಿ ಬಂದಿರತಕ್ಕಂಥ ಒಂದು ಕಟಾವಾದ ನಂತರ ದಯವಿಟ್ಟು ಆ ಒಂದು ವಸ್ತುಗಳನ್ನು ಸುಡಬೇಡಿ. ತೊಗರಿ ಕಟಾವಾದ ನಂತರ ಅದು ಒಂದು ಉತ್ಕೃಷ್ಟವಾದ ಗೊಬ್ಬರ ಆಗುತ್ತೆ, ಅದರಲ್ಲೂ ದ್ವಿದಳ ಗುಂಪಿಗೆ ಸೇರ್ತಕ್ಕಂಥದ್ದು, ಅದರಲ್ಲಿ ಸಾರಜನಕದ ಪ್ರಮಾಣ ಜಾಸ್ತಿ ಇರುತ್ತೆ. ಸೊ ಭೂಮಿಗೆ ಸೇರಿಸೋದ್ರಿಂದ ಏನಾಗುತ್ತೆ, ಸಾರಜನಕದ ಪ್ರಮಾಣ ಹೆಚ್ಚಿಗೆ ಆಗಿ ಬೆಳವಣಿಗೆ ಚೆನ್ನಾಗುತ್ತೆ, ಮಣ್ಣಿನ ಆರೋಗ್ಯ ಚೆನ್ನಾಗುತ್ತೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ರೈತರು ಕಟಾವಾದ ನಂತರ ಸುಡಕ್ಕೆ ಹೋಗಬೇಡಿ.
0: ಒಳ್ಳೆಯದು ಸರ್, ಭಾಳಷ್ಟು ಅಮೂಲ್ಯವಾದಂಥ ಒಂದು ಮಾಹಿತಿಯನ್ನು ಮಾಡಿಕೊಟ್ರಿ. ಮುಖ್ಯವಾಗಿ ತಾವು ಹೇಳಿದ ಪ್ರಕಾರ ರಾಸಾಯನಿಕ ಗೊಬ್ಬರಗಳ ಪ್ರಮಾಣ ಕಡಿಮೆಯಾಗಬೇಕು, ಮಣ್ಣಿನ ಫಲವತ್ತತೆ ಹೆಚ್ಚಾಗಬೇಕಪ್ಪ ಅಂತಂದರೆ ನಮ್ಮ ಪ್ರಾಚೀನ ಕಾಲದಲ್ಲಿ ನಾವೇನು ಕಳುವಿಕೆಯನ್ನು ಮಾಡುವಂಥದ್ದು ಅಥವಾ ಕಾಂಪೋಸ್ಟನ್ನು ಮಾಡುವಂಥ ಪದ್ಧತಿಗಳನ್ನು ಹಿಡಿದು ಈಗ ಆಧುನಿಕ ಪ್ರಮಾಣದಲ್ಲಿ ವೈಜ್ಞಾನಿಕವಾಗಿ ತಾವೇನು ಹೇಳಿದ್ರಿ, ನಡ ಪದ್ಧತಿ ಆಗಿರ್ಬೋದು, ತೊಟ್ಟೆ ಪದ್ಧತಿ ಆಗಿರ್ಬೋದು, ಗುಂಡಿ, ಅದನ್ನು ವೈಜ್ಞಾನಿಕವಾಗಿ ಪದರುಗಳ ಮೂಲಕ ಅದನ್ನು ಮತ್ತಷ್ಟು ಕೆಲವು ಸೂಕ್ಷ್ಮಾಣುಜೀವಿಗಳನ್ನು ಸೇರಿಸಿ ವೈಜ್ಞಾನಿಕವಾಗಿ ಈ ಕಾಂಪೋಸ್ಟನ್ನು ತಯಾರಿಕೆ ಮಾಡಿದ್ರಪ್ಪ ಅಂತಂದರೆ ನಮ್ಮ ರಾಸಾಯನಿಕ ಗೊಬ್ಬರಗಳ ಅವಲಂಬನೆ ಕಡಿಮೆಯಾಗ್ತದೆ, ಒಳ್ಳೆಯ ಗುಣಮಟ್ಟದ ಬೆಳೆಯನ್ನು ಪಡ್ಕೋಬಹುದು, ಜೊತೆಗೆ ಲಾಭವನ್ನು ಕೂಡ ಪಡ್ಕೋಬಹುದು. ಈ ಥರವಾದಂಥ ಒಂದು ಪದ್ಧತಿಗಳನ್ನು ರೈತ ಬಾಂಧವರು ಅಳವಡಿಕೆ ಮಾಡಿಕೊಂಡ್ರಪ್ಪ ಅಂತಂದರೆ ಉತ್ಪಾದನಾ ವೆಚ್ಚ ಕಡಿಮೆಯಾಗಿ ರೈತ ಬಾಂಧವರಿಗೆ ನಿವ್ವಳ ಲಾಭ ಹೆಚ್ಚಾಗ್ತದೆ.
1: ಈಗಾಗಲೇ ರೈತರು ಒಂದು ತಿಪ್ಪೆ ಗೊಬ್ಬರವನ್ನು ಮಾಡ್ತಾ ಇರ್ತಾರೆ. ಅದೇ ರೀತಿಯಾಗಿ ಈ ಒಂದು ಕೆಲವೊಂದು ಮುತುವರ್ಜಿ ವಹಿಸಿ ಬೇರೆ ಬೇರೆ ಒಂದು ತ್ಯಾಜ್ಯ ವಸ್ತುಗಳನ್ನು, ಅವಶೇಷಗಳನ್ನು ಬೇರೆ ಬೇರೆ ರೀತಿಯಾಗಿ ವಿಂಗಡಣೆ ಮಾಡಿ ಬೇರೆ ಬೇರೆ ಪದರಗಳಾಗಿ ಮಾಡಿ ಈ ರೀತಿ ಕಾಂಪೋಸ್ಟ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ, ನಮ್ಮಲ್ಲಿರ್ತಕ್ಕಂಥ ಒಂದು ವ್ಯರ್ಥವಾಗಿ ಹೋಗ್ತಕ್ಕಂಥ ಒಂದು ಸಾವಯವ ಪದಾರ್ಥಗಳನ್ನು ನಾವು ಕಾಂಪೋಸ್ಟ್ ಆಗಿ ಮಾಡಿಕೊಂಡಿದ್ದೇ ಆದರೆ ರೈತ ಬಾಂಧವರಿಗೆ ಅನುಕೂಲ ಆಗುತ್ತೆ, ಉತ್ಪಾದನಾ ವೆಚ್ಚ ಕಮ್ಮಿ ಆಗುತ್ತೆ, ಮತ್ತು ರಸಗೊಬ್ಬರಗಳ ಮೇಲೆ ಅವಲಂಬನೆ ಆಗೋದು ಕೂಡ ತಪ್ಪು
0: ಸರ್. ಇವೆಲ್ಲ ವಿಚಾರಗಳನ್ನು ನಮ್ಮ ರೈತ ಬಾಂಧವರು ಗಮನಿಸಲಿ, ಇಂತಹ ಒಂದು ಕಾಂಪೋಸ್ಟ್ ತಯಾರಿಸುವಂತಹ ಒಂದು ವಿಧಾನಗಳ ಕಡೆ ಗಮನ ಹರಿಸಲಿ ಅಂತ ಹೇಳ್ತಾ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ರೈತ ಬಾಂಧವರ ಪರವಾಗಿ ಧನ್ಯವಾದಗಳು ಸರ್. ನಮಸ್ಕಾರ.
1: ಎಲ್ಲ ರೈತ ಬಾಂಧವ್ರಿಗೂ ನಮಸ್ಕಾರ.
2: ರೈತ ಬಾಂಧವರು, ಇದುವರೆಗೆ ವೈಜ್ಞಾನಿಕ ಪದ್ಧತಿಯಲ್ಲಿ ಕಾಂಪೋಸ್ಟ್ ತಯಾರಿಸುವ ವಿಧಾನ ಈ ಕುರಿತು ಡಾಕ್ಟರ್ MR ಉಮೇಶ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ. ಸಂದರ್ಶಿಸಿದವರು ಅಮರೇಶ್ ಆಸಿಯಾಳ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬಿಂಚೆ. ರೈತ ಬಾಂಧವರ ಈಗ ಕೇಳೋಣ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು.
0: ರೈತ ಬಾಂಧವರು, ಈಗ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಮೋಡ ಕವಿದ ವಾತಾವರಣ ಇರಲಿದ್ದು, ಮೊದಲ 2 ದಿನಗಳು ಅಲ್ಲಲ್ಲಿ ಗುಡುಗು ಮಿಂಚು ಬಿರುಗಾಳಿ ಸಹಿತ ಅಲ್ಪ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇದೆ. ಉಳಿದಂತೆ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 41-42°C ಮತ್ತು ಕನಿಷ್ಠ ಉಷ್ಣಾಂಶ 26-27% ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 63-72% ಮತ್ತು ಕನಿಷ್ಠ ಆರ್ದ್ರತೆ 25-29% ಇರುವ ಸಾಧ್ಯತೆ ಇದ್ದು, ಗಾಳಿಯ ವೇಗ ಸರಾಸರಿ 4-6 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಹೇಳೋದಾದರೆ, ಬೇಸಿಗೆಯಲ್ಲಿ ಅಕಾಲಿಕ ಮಳೆಯ ಜೊತೆಗೆ ಗುಡುಗು ಸಿಡಿಲು ಮತ್ತು ಮಿಂಚಿನ ಸಾಧ್ಯತೆ ಇರುವುದರಿಂದ ರೈತ ಬಾಂಧವರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಹಾಗೂ ಕಟಾವು ರಾಶಿ ಮಾಡಿದಂತಹ ಬೆಳೆಗಳನ್ನು ಸುರಕ್ಷಿತ ಸ್ಥಳದಲ್ಲಿ ಶೇಖರಣೆ ಮಾಡಿಕೊಳ್ಳುವುದು ಉತ್ತಮ.
3: ಮಳೆಯ ನೀರನ್ನು ಸಂರಕ್ಷಿಸಿಡಲು ಇಳಿಜಾರಿಗೆ ಅಡ್ಡಲಾಗಿ ಚೌಕು ಮಡಿಗಳನ್ನು ತಯಾರಿಸಿಟ್ಕೊಳ್ಬೇಕು ಮತ್ತು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆಯನ್ನು ಮಾಡಬೇಕು. ಬಿಸಿಲಿನ ಬೇಸಿಗೆಯಿಂದ ತಪ್ಪಿಸಿಕೊಳ್ಳಲು ಪ್ರಾಣಿಗಳ ಮೇಲ್ಛಾವಣಿಯನ್ನು ಹುಲ್ಲಿನ ಹೊದಿಕೆಯಿಂದ ಮುಚ್ಚಬೇಕು ಮತ್ತು ಬಿಳಿ ಬಣ್ಣವನ್ನು ಬಳಿಯಬೇಕು. ಇದರಿಂದ ಪ್ರಾಣಿಗಳಿಗೆ ತಂಪಾದ ವಾತಾವರಣ ಸಿಗ್ತದೆ. ಇನ್ನು ಬೇಸಿಗೆ ಸಮಯದಲ್ಲಿ ಮಣ್ಣಿನ ತೇವಾಂಶವನ್ನು ಕಾಪಾಡಲು ಗಿಡದ ಬುಡದ ಸುತ್ತಲೂ ಒಣಗಿದ ಕಸ ಕಡ್ಡಿಗಳನ್ನು ಹೊದಿಕೆ ಮಾಡಬೇಕು. ಇನ್ನು ಬೆಳೆ ಕಟಾವಾದ ಮೇಲೆ ಮಣ್ಣು ಮಾದರಿ ಸಂಗ್ರಹಿಸಲು ಇದು ಸೂಕ್ತವಾದಂತಹ ಸಮಯವಾಗಿದ್ದು, ಎಕರೆಗೆ 5 ಜಾಗದಲ್ಲಿ ಜಿಗ್ಜಾಗ್ ಮಾದರಿಯಲ್ಲಿ 15-20 ಸೆಂಟಿಮೀಟರ್ ಆಳದಲ್ಲಿ ಮಣ್ಣನ್ನು ಸಂಗ್ರಹಿಸಿ ಮಿಶ್ರಣ ಮಾಡಿ 1 ಕಿಲೋಗ್ರಾಂನಷ್ಟು ಮಣ್ಣನ್ನು ಪರೀಕ್ಷೆಗೆ ಕೊಡಬೇಕು. ಒಕ್ಕಣೆ ನಂತರ ಒಡೆದ ಹಾಗೂ ರೋಗಗ್ರಸ್ತ ಶೇಂಗಾವನ್ನು ಬೇರ್ಪಡಿಸಿ ಶೇಖರಣೆ ಮಾಡೋದರಿಂದ ಕೊಯ್ಲೋತ್ತರ ರೋಗಗಳನ್ನು ತಡೆಗಟ್ಟಬಹುದು. ಬಿಸಿಲು ಹೆಚ್ಚಾಗಿರುವುದರಿಂದ ಕಲ್ಲಂಗಡಿ ಹಣ್ಣುಗಳು ಸೀಳುತ್ತವೆ. ಇದನ್ನು ತಡೆಯಲು ಬೋರಾನ್ 5% ಹಣ್ಣಿನ ಮೇಲೆ ಸಿಂಪರಣೆಯನ್ನು ಮಾಡಬೇಕು. ಎಕರೆಗೆ 1 ಜೇನು ಪೆಟ್ಟಿಗೆ ಇಡುವುದರಿಂದ ಕಲ್ಲಂಗಡಿ ಹಣ್ಣಿನಲ್ಲಿ ಹೆಚ್ಚಿನ ಇಳುವರಿಯನ್ನು ಪಡ್ಕೋಬಹುದು. ಟೊಮ್ಯಾಟೋ ಬೆಳೆಯಲ್ಲಿ ಕಾಯಿ ಕೊರಕದ ಬಾಧೆ ಕಂಡು ಬಂದಲ್ಲಿ 1 ಗ್ರಾಂ ಥಯೋಡಿ ಕಾರ್ಬ್ 75 WP ಅಥವಾ ಇಮಾಮೆಕ್ಯೂನ್ ಬೆಂಜೇಟ್ 5 SG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಟೊಮ್ಯಾಟೋದಲ್ಲಿ ಎಲೆ ಮುಟುರು ರೋಗವನ್ನು ನಿಗ್ರಹಿಸಲು 1 ಮಿಲಿಲೀಟರ್ ಅಸಾಟಿಮಾಪ್ರಿಡ್ 4 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಬದನೆಕಾಯಿಯಲ್ಲಿ ಹಣ್ಣು ಕೊರೆಯುವ ಹುಳುವಿನ ಹತೋಟಿಗಾಗಿ 0.2 ಗ್ರಾಂ ಇಮಾಮೆಕ್ಟಿನ್ ಬೆಂಜೋಯೇಟ್ 5 SG ಅಥವಾ 0.20 ಮಿಲಿಲೀಟರ್ ಸ್ಪೈನೋಸ್ಯಾಡ್ 45 SC ಅಥವಾ 0.2 ಮಿಲಿಲೀಟರ್ ಕ್ಲೋರಾನ್ ಇಂಟರ್ನಲಿ ಪ್ರೋಲ್ 18.5 SC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಮಾವಿನ ಬೆಳೆಯಲ್ಲಿ ಹಣ್ಣು ನೊಣದ ಬಾಧೆಯನ್ನು ನಿರ್ವಹಿಸಲು ಪ್ರತಿ ಎಕರೆಗೆ 4 ಮೋಹಕ ಬಲೆಗಳನ್ನು ತೂಗು ಹಾಕಬೇಕು. ಇದಕ್ಕಾಗಿ ಪ್ರತಿ ಲೀಟರ್ ನೀರಿನಲ್ಲಿ 1 ಮಿಲಿಲೀಟರ್ ಮೀಥೈಲ್ ಯೂಜಿನಾಲನ್ನು 1 ಮಿಲಿಲೀಟರ್ ಮೆಲಥಿಯಾನ್ 50 EC ದ್ರಾವಣದೊಂದಿಗೆ ಬೆರೆಸಿ ಪ್ರತಿ ಬಲೆಗೆ 100 ಮಿಲಿಲೀಟರ್ ದ್ರಾವಣವನ್ನು ಬಳಸಬೇಕು. ಮಾವಿನಲ್ಲಿ ಕಾಯಿಗಳು ಉದುರುವುದನ್ನು ತಡೆಯಲು 20 PPM ಅಂತಂದರೆ 2 ಗ್ರಾಂ ನ್ಯಾಪ್ಥಲಿಕ್ ಅಸೆಟಿಕ್ ಆ್ಯಸಿಡನ್ನು 100 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಕುರಿ ಮತ್ತು ಮೇಕೆ ಮೇಯಿಸುವಿಕೆಯನ್ನು ಬೆಳಗ್ಗೆ ಮತ್ತು ಸಂಜೆಯ ಸಮಯದಲ್ಲಿ ಮಾಡಬೇಕು. ಬೇಸಿಗೆ ದಿನಗಳಲ್ಲಿ ಶುದ್ಧವಾದ ನೀರು ಸದಾ ಕೋಳಿಗಳಿಗೆ ಕುಡಿಯಲು ಇಡಬೇಕು. ಜೊತೆಗೆ ಕೋಳಿ ಮನೆಯನ್ನು ತಂಪಾಗಿಸುವಂತಹ ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಳಬೇಕು. ಮಧ್ಯಾಹ್ನದ ಸಮಯದಲ್ಲಿ ಎಮ್ಮೆಗಳನ್ನು ಆದಷ್ಟು ನೀರಿನಲ್ಲಿ, ಮುಖ್ಯವಾಗಿ ಕೆರೆ ಹೊಂಡೆಗಳಲ್ಲಿ ಬಿಡುವುದು ಉತ್ತಮ. ಇಲ್ಲವೇ ದಿನಕ್ಕೆ 2-3 ಬಾರಿ ತಣ್ಣೀರಿನಿಂದ ಎಮ್ಮೆಗಳ ಮೈ ತೊಳೆಯಬೇಕು, ಇಲ್ಲವೇ ನೀರು ಸಿಂಪಡಿಸಬೇಕು. ಇನ್ನು ಹೋರಿಗಳಿಗೆ ಕಸಿ ಮಾಡಿಸಲು ಬೇಸಿಗೆ ಕಾಲ ಸೂಕ್ತ ಸಮಯವಾಗಿದ್ದು ಗಾಯದ ನಿರ್ವಹಣೆಯೂ ಕೂಡ ಸುಲಭ ಆಗಿರ್ತದೆ. ಒಣಮೇವಿನ ಸ್ವಾದಿಷ್ಟತೆಯನ್ನು ಉತ್ತಮಗೊಳಿಸಲು 2% ಯೂರಿಯಾ ಮತ್ತು 10% ಕಾಕಂಬಿ ಅಥವಾ ಬೆಲ್ಲದ ಮಿಶ್ರಣ ಮಾಡಿ ನಂತರ ಜಾನುವಾರುಗಳಿಗೆ ಆಹಾರವಾಗಿ ಕೊಡಬೇಕು. ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರೇ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಬಹುದು. ನಮಸ್ಕಾರ.
4: ರೈತ ಬಾಂಧವರೇ, ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ಇದಾಗಿತ್ತು ಇವತ್ತಿನ ರೈತ ಬಾಂಧವರ ಕೃಷಿ ರಂಗ ಕಾರ್ಯಕ್ರಮ. ರೈತ ಬಾಂಧವರ ಕೃಷಿ ರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು FM ಕೇಂದ್ರ, FM ಕಂಪನ್ಯಾಗ 102.1 ಮೆಗಾಹರ್ಟ್ಸ್ಗಳು. ಶ್ರೋತೃ ಬಾಂಧವರೇ, ಈಗ ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು.
5: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿಯವರ ಸಂಕಲ್ಪ.
6: ಯೋಜನಾ ಉನ್ ನೌಜವಾನೋ ಕೆ ಲಿಯೇ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೇ ಆಪ್ಕೋ ಕಭೀ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೇ, ಆಪ್ ಅಪ್ನಾ ಬುಢಾಪಾ ಭೀ ಗೌರವ ಕೆ ಸಾಥ್ ಬಿತಾ ಸಕೋ.
5: ಇಲ್ಲಿಯವರೆಗೆ 8.85 ಕೋಟಿಗಿಂತಲೂ ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
7: ಪ್ಲಾಟ್ಫಾರ್ಮ್ ನಂಬರ್ 2 ಸೆ ಚಲನೆ ವಾಲಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಕೆ ಯಾತ್ರಿಯೋ.
8: ನಾನಿಲ್ಲಿದ್ದೀನಿ.
9: ನಿನ್ನನ್ನಲ್ಲ, ಇದನ್ನು ಮೊಬೈಲ್ ಚಾರ್ಜ್ ಮಾಡೋಕಿತ್ತು.
10: ಬುದ್ಧಿ ಚಾರ್ಜ್ ಮಾಡೋ.
11: ಹೀಗೆ ಪಬ್ಲಿಕ್ ಪೋರ್ಟ್ ನಿಂದ ಚಾರ್ಜ್ ಮಾಡಿದ್ರೆ ಪರ್ಸನಲ್ ಡೇಟಾ ಆಗುತ್ತೆ ಪಬ್ಲಿಕ್.
10: ನೋಡಿದ್ಯಾ
9: ಅಪ್ಪ, 1 ನಿಮಿಷ, ನಾನು ಪೇ ಮಾಡ್ತೀನಿ.
11: ನೋ ಸಿಗ್ನಲ್. ಈಗೇನ್ ಮಾಡ್ತೀಯಾ?
9: ಫ್ರೀ ವೈಫೈ ಇದೆಯಲ್ಲ.
10: ಪೆದ್ದು ಸುಧಾರಿಸ್ಕೋ.
11: ಪೇಮೆಂಟ್ಸ್ಗಾಗಿ ನೋ ಓಪನ್ ವೈಫೈ
9: ಅಂದ್ರೆ ಫ್ರಾಡ್ ಗೆ ಮಾಡಿ. ಬೈ ಬೈ.
11: RBI ಹೇಳುತ್ತೆ,
10: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
4: ಶ್ರೋತೃ ಬಾಂಧವರೇ, ಈಗ ಕೇಳೋಣ ಹುಲಿ ಹೈದರ್ ಗ್ರಾಮದ ಕರಿಯಪ್ಪ ಮಾಸ್ತರ್ ಮತ್ತು ಸಂಗಡಿಗರಿಂದ ದಪ್ಪಿನ ಪದಗಳನ್ನು

ಶ್ರೋತೃ ಬಾಂಧವರ ಇದ್ದವರಿಗೆ, ಹುಲಿ ಹೈದರ್ ಗ್ರಾಮದ ಕರಿಯಪ್ಪ ಮಾಸ್ತರ್ ಮತ್ತು ಸಂಗಡಿಗರಿಂದ ಡಪ್ಪಿನಾಟದ ಪದಗಳನ್ನು ಆಲಿಸಿದ್ರಿ. ಜನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 7:34 ಆಗುತ್ತಲಿದೆ. ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಆಲಿಸೋಣ. ಬೆಂಗಳೂರು ಕೇಂದ್ರದಿಂದ

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ಅಮೆರಿಕ ವಿದೇಶಾಂಗ ಸಚಿವರೊಂದಿಗೆ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ದ್ವಿಪಕ್ಷೀಯ ಮಾತುಕತೆ. ದೋಷರಹಿತ ಮರುಮೌಲ್ಯಮಾಪನ ಪ್ರಕ್ರಿಯೆಗೆ ಸಿಬಿಎಸ್ಇಗೆ ಐಐಟಿ ಮದ್ರಾಸ್ ಪರಿಹಾರ. ಪಾಕಿಸ್ತಾನದ ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿ ಬಾಂಬ್ ಸ್ಫೋಟ, ಕನಿಷ್ಠ 24 ಜನರು ಸಾವು. ಐಪಿಎಲ್ ಟಿ20 ಕ್ರಿಕೆಟ್, ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಟಾಸ್ ಗೆದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ ಫೀಲ್ಡಿಂಗ್ ಆಯ್ಕೆ. ಈಗ ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ಇಂದು ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಮತ್ತು ಅಮೆರಿಕ ವಿದೇಶಾಂಗ ಸಚಿವ ಮಾರ್ಕೋ ರುಬಿಯೋ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಉಭಯ ನಾಯಕರು ಭಾರತ ಅಮೆರಿಕ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ತಮ್ಮ ಬದ್ದತೆಯನ್ನು ಪುನರುಚ್ಚರಿಸಿದರು. ಅಲ್ಲದೆ ವ್ಯಾಪಾರ, ಇಂಧನ ಮತ್ತು ಪ್ರಾದೇಶಿಕ ಭದ್ರತೆ ಸೇರಿದಂತೆ ಪ್ರಮುಖ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರ ಕುರಿತು ಚರ್ಚಿಸಿದರು. ನಿಯೋಗ ಮಟ್ಟದ ಮಾತುಕತೆಗಳ ನಂತರ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಡಾಕ್ಟರ್ ಎಸ್ ಜೈಶಂಕರ್, ಜಾಗತಿಕ ಇಂಧನ ಬೆಲೆಗಳು ಕಡಿಮೆ ಇರುವಂತೆ ಮತ್ತು ಅಡೆತಡೆಯಿಲ್ಲದ ವಾಣಿಜ್ಯ ವಹಿವಾಟು ನಡೆಯುವಂತೆ ನೋಡಿಕೊಳ್ಳುವಲ್ಲಿ ಭಾರತ ಮತ್ತು ಅಮೆರಿಕ ಎರಡೂ ದೇಶಗಳು ಆಸಕ್ತಿ ಹೊಂದಿವೆ ಎಂದು ಹೇಳಿದರು. ಅಮೆರಿಕ, ಇಸ್ರೇಲ್, ಇರಾನ್ ಹಾಗೂ ಇತರ ಗಲ್ಫ್ ರಾಷ್ಟಗಳೊಂದಿಗೆ ಬಲವಾದ ಸಂಬಂಧವನ್ನು ಹೊಂದಿರುವ ವಿಶ್ವದ ಕೆಲವೇ ದೇಶಗಳಲ್ಲಿ ಭಾರತವೂ ಒಂದು. ಭಾರತ ಈ ಪ್ರದೇಶದಲ್ಲಿ ಶಾಂತಿ ಮತ್ತು ಸ್ಥಿರತೆ, ಭಾರತೀಯ ವಲಸಿಗರ ಕಲ್ಯಾಣ ಮತ್ತು ಕಡಿಮೆ ಇಂಧನ ಬೆಲೆಗಳನ್ನು ಬಯಸುತ್ತದೆ ಎಂದು ಅವರು ಪುನರುಚ್ಚರಿಸಿದರು. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ನಾಳೆ 2026 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ರಾಷ್ಟಪತಿ ಭವನದಲ್ಲಿ ನಡೆಯಲಿರುವ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಷ್ಟಪತಿಗಳು ಪದ್ಮವಿಭೂಷಣ, ಪದ್ಮಭೂಷಣ ಮತ್ತು ಪದ್ಮಶ್ರೀ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ. ಈ ವರ್ಷ ಭಾರತ ಸರ್ಕಾರ ಒಟ್ಟು 131 ಪದ್ಮ ಪ್ರಶಸ್ತಿಗಳನ್ನು ಘೋಷಿಸಿದೆ. ಇವುಗಳಲ್ಲಿ 5 ಪದ್ಮವಿಭೂಷಣ, 13 ಪದ್ಮಭೂಷಣ ಮತ್ತು 113 ಪದ್ಮಶ್ರೀ ಪ್ರಶಸ್ತಿಗಳು ಸೇರಿವೆ. ಪ್ರಶಸ್ತಿ ಪುರಸ್ಕೃತರಲ್ಲಿ 19 ಮಹಿಳೆಯರು ಸೇರಿದ್ದಾರೆ. 16 ವ್ಯಕ್ತಿಗಳಿಗೆ ಮರಣೋತ್ತರವಾಗಿ ಪ್ರಶಸ್ತಿ ನೀಡಲಾಗುತ್ತದೆ. ಕಲೆ, ಸಾಹಿತ್ಯ, ಶಿಕ್ಷಣ, ಕ್ರೀಡೆ, ವೈದ್ಯಕೀಯ, ಸಮಾಜ ಕಾರ್ಯ, ವಿಜ್ಞಾನ ಮತ್ತು ಎಂಜಿನಿಯರಿಂಗ್, ಸಾರ್ವಜನಿಕ ವ್ಯವಹಾರಗಳು, ಕೈಗಾರಿಕೆ ಸೇರಿದಂತೆ ವಿವಿಧ ಕ್ಷೇತ್ರಗಳು ಮತ್ತು ವಿಭಾಗಗಳಲ್ಲಿ ವಿಶಿಷ್ಟ ಮತ್ತು ಅಸಾಧಾರಣ ಸಾಧನೆ ಮಾಡಿದವರನ್ನು ಗುರುತಿಸಲು ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿಯು ಯಾವುದೇ ದೋಷಗಳಿಲ್ಲದ ಮರುಮೌಲ್ಯಮಾಪನ ಪ್ರಕ್ರಿಯೆಯನ್ನು ಖಚಿತಪಡಿಸಿಕೊಳ್ಳಲು ನೆರವಾಗುವಂತೆ ಐಐಟಿ ಮದ್ರಾಸ್ನ ಪ್ರಾಧ್ಯಾಪಕರು ಮತ್ತು ತಾಂತ್ರಿಕ ತಜ್ಞರ ತಂಡವನ್ನು ನಿಯೋಜಿಸಲು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ನಿರ್ದೇಶನ ನೀಡಿದ್ದಾರೆ. ಸಿಬಿಎಸ್ಇ ಫಲಿತಾಂಶದ ನಂತರದ ಸೇವಾ ಪೋರ್ಟಲ್ ಕುರಿತು ವಿದ್ಯಾರ್ಥಿಗಳು ಮತ್ತು ಪೋಷಕರು ವ್ಯಕ್ತಪಡಿಸಿದ ಕಳವಳಗಳು ಮತ್ತು ಇತ್ತೀಚಿನ ಬೆಳವಣಿಗೆಗಳನ್ನು ಗಮನದಲ್ಲಿಟ್ಟುಕೊಂಡು ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಐಐಟಿ ಮದ್ರಾಸ್ನ ತಜ್ಞರ ತಂಡ ಸುಧಾರಣೆಗಳನ್ನು ಜಾರಿಗೆ ತರಲಿದೆ ಮತ್ತು ವಿಶೇಷವಾಗಿ ಪೋರ್ಟಲ್ನ ಸ್ಥಿರತೆ ಹಾಗೂ ಸರ್ವರ್ ಕಾರ್ಯಕ್ಷಮತೆಯನ್ನು ಪರಿಶೀಲಿಸಲಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವಾಲಯ ತಿಳಿಸಿದೆ. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ ಈ ತಿಂಗಳ 21 ಮತ್ತು 22 12ನೇ ತರಗತಿಯ ಫಲಿತಾಂಶದ ನಂತರದ ಪ್ರಕ್ರಿಯೆಯಲ್ಲಿ ತಾಂತ್ರಿಕ ಸಮಸ್ಯೆಯಿಂದ ತಪ್ಪಾದ ಶುಲ್ಕ ಕಡಿತವಾದ ವಿಷಯಕ್ಕೆ ಸಂಬಂಧಿಸಿದಂತೆ ಪರಿಷ್ಕರಣೆಯೊಂದನ್ನು ಪ್ರಕಟಿಸಿದೆ. ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿಗಳಿಗೆ ಅರ್ಜಿ ಸಲ್ಲಿಸುವ ವೇಳೆ ಈ ಸಮಸ್ಯೆ ಸಂಭವಿಸಿದೆ. ಕೆಲವು ಸಂದರ್ಭಗಳಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಹಣ ಕಡಿತವಾಗಿದ್ದರೆ, ಇನ್ನೂ ಕೆಲವು ಸಂದರ್ಭಗಳಲ್ಲಿ ಕಡಿಮೆ ಮೊತ್ತ ಕಡಿತಗೊಂಡಿದೆ. ಹೆಚ್ಚುವರಿ ಹಣ ಕಡಿತಗೊಂಡಿರುವ ಎಲ್ಲ ಪ್ರಕರಣಗಳಲ್ಲಿ ನಿಖರ ಮೊತ್ತವನ್ನು ಪಾವತಿಗೆ ಬಳಸಿದ ಅದೇ ವಿಧಾನಕ್ಕೆ ಮರುಪಾವತಿ ಮಾಡಲಾಗುವುದು. ಅದೇ ರೀತಿ ಕಡಿಮೆ ಹಣ ಕಡಿತಗೊಂಡಿರುವ ಪ್ರಕರಣಗಳಲ್ಲಿ ಅಗತ್ಯವಿದ್ದರೆ ಉಳಿದ ಮೊತ್ತವನ್ನು ಪಾವತಿಸುವ ಕುರಿತು ಅಭ್ಯರ್ಥಿಗಳಿಗೆ ಪ್ರತ್ಯೇಕವಾಗಿ ಮಾಹಿತಿ ನೀಡಲಾಗುವುದು ಎಂದು ಸಿಬಿಎಸ್ಇ ತಿಳಿಸಿದೆ. ಇದೇ ವೇಳೆ ಇಂತಹ ಪ್ರಕರಣಗಳಲ್ಲಿ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿಗಳನ್ನು ಒದಗಿಸಲು ಅಭ್ಯರ್ಥಿಗಳು ಹೊಸದಾಗಿ ಅರ್ಜಿ ಸಲ್ಲಿಸುವ ಅಗತ್ಯವಿಲ್ಲ ಎಂದು ಸಿಬಿಎಸ್ಇ ಸ್ಪಷ್ಟಪಡಿಸಿದೆ. ಪಶ್ಚಿಮ ಬಂಗಾಳದಲ್ಲಿ ಫಾಲ್ಟಾ ವಿಧಾನಸಭಾ ಕ್ಷೇತ್ರದ ಮರುಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ದೇವಾಂಶು ಪಾಂಡಾ ಭರ್ಜರಿ ಜಯ ಸಾಧಿಸಿದ್ದಾರೆ. ಪಾಂಡಾ ಅವರು 1,09,000 ಹೆಚ್ಚು ಮತಗಳಿಂದ ಗೆದ್ದಿದ್ದಾರೆ. ಸಿಪಿಎಂ ಅಭ್ಯರ್ಥಿ ಶಂಬುಂದ್ ಕುರ್ಮಿ 40,600 ಹೆಚ್ಚು ಮತಗಳೊಂದಿಗೆ ಎರಡನೇ ಸ್ಥಾನ ಪಡೆದರು. ಕಾಂಗ್ರೆಸ್ ಅಭ್ಯರ್ಥಿ ಅಬ್ದುರ್ ರಜಾಕ್ ಮೊಲ್ಲಾ ಮೂರನೇ ಸ್ಥಾನ ಮತ್ತು ತೃಣಮೂಲ ಕಾಂಗ್ರೆಸ್ ಅಭ್ಯರ್ಥಿ ಜಹಾಂಗೀರ್ ಖಾನ್ 7,700 ಹೆಚ್ಚು ಮತಗಳೊಂದಿಗೆ ನಾಲ್ಕನೇ ಸ್ಥಾನ ಪಡೆದರು. ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯ ಮತದಾನದ ಸಮಯದಲ್ಲಿ ದೊಡ್ಡ ಪ್ರಮಾಣದ ಅವ್ಯವಹಾರದ ಆರೋಪದ ನಂತರ ಚುನಾವಣಾ ಆಯೋಗ ಫಾಲ್ಟಾದಲ್ಲಿ ಮರು ಚುನಾವಣೆಗೆ ಆದೇಶಿಸಿತ್ತು. ಈ ತಿಂಗಳ 21ರಂದು ಮರು ಚುನಾವಣೆ ನಡೆಸಲಾಯಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಾಕಿಸ್ತಾನದ ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿ ಇಂದು ಸಂಭವಿಸಿದ ಪ್ರಬಲ ಬಾಂಬ್ ಸ್ಫೋಟದಲ್ಲಿ ಕನಿಷ್ಠ 24 ಜನರು ಸಾವನ್ನಪ್ಪಿದ್ದು ಹಲವರು ಗಾಯಗೊಂಡಿದ್ದಾರೆ. ಬಲೂಚಿಸ್ತಾನ್ ಪ್ರಾಂತ್ಯದ ರಾಜಧಾನಿ ಕ್ವೆಟ್ಟಾದ ಚಮನ್ ಫಾಟಕ್ ರೈಲು ನಿಲ್ದಾಣದ ಸಮೀಪ ಈ ಸ್ಫೋಟ ಸಂಭವಿಸಿದೆ. ಸ್ಫೋಟದಲ್ಲಿ ಒಂದು ರೈಲು ಭಾಗಶಃ ಹಾನಿಗೊಳಗಾಗಿದ್ದು ಆ ಪ್ರದೇಶದಲ್ಲಿ ನಿಲ್ಲಿಸಲಾಗಿದ್ದ 10 ವಾಹನಗಳು ಸಹ ಹಾನಿಗೊಳಗಾಗಿವೆ. ಘಟನೆಯ ನಂತರ ಕ್ವೆಟ್ಟಾದ್ಯಂತ ಸರ್ಕಾರಿ ಆಸ್ಪತ್ರೆಗಳಲ್ಲಿ ತುರ್ತು ಪರಿಸ್ಥಿತಿ ಘೋಷಿಸಲಾಗಿದೆ. ಬಲೂಚ್ ಲಿಬರೇಷನ್ ಆರ್ಮಿಯ ಮಜೀದ್ ಬ್ರಿಗೇಡ್ ದಾಳಿಯ ಹೊಣೆ ಹೊತ್ತುಕೊಂಡಿದೆ. ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದ ಪಾಕಿಸ್ತಾನಿ ಸೇನಾ ಸಿಬ್ಬಂದಿಯನ್ನು ಗುರಿಯಾಗಿಸಿಕೊಂಡು ನಿರ್ದಿಷ್ಟವಾಗಿ ದಾಳಿ ನಡೆಸಲಾಗಿದೆ ಎಂದು ಹೇಳಿದೆ. ಸ್ಫೋಟ ಸಂಭವಿಸಿದಾಗ ರೈಲಿನಲ್ಲಿ 300 ಹೆಚ್ಚು ಪಾಕಿಸ್ತಾನಿ ಸೇನಾ ಸಿಬ್ಬಂದಿ ಇದ್ದರು ಎಂದು ವರದಿಯಾಗಿದೆ.

ಕ್ಷಿಪಣಿಯ ಬಳಕೆಯನ್ನು ರಷ್ಯಾದ ರಕ್ಷಣಾ ಸಚಿವಾಲಯ ದೃಢಪಡಿಸಿದೆ. ಉಕ್ರೇನ್ನ ಮಿಲಿಟರಿ ಕಮಾಂಡ್ ಮತ್ತು ನಿಯಂತ್ರಣ ಸೌಲಭ್ಯಗಳು, ವಾಯುನೆಲೆಗಳು ಮತ್ತು ಮಿಲಿಟರಿ ಕೈಗಾರಿಕಾ ಉದ್ಯಮಗಳನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಲಾಗಿದೆ. ರಷ್ಯಾದ ಭೂಪ್ರದೇಶದಲ್ಲಿನ ನಾಗರಿಕ ಸೌಲಭ್ಯಗಳ ಮೇಲೆ ಇತ್ತೀಚೆಗೆ ಉಕ್ರೇನ್ ನಡೆಸಿದ ದಾಳಿಗೆ ಪ್ರತೀಕಾರವಾಗಿ ಈ ದಾಳಿಯನ್ನು ನಡೆಸಲಾಗಿದೆ ಎಂದು ರಷ್ಯಾ ರಕ್ಷಣಾ ಸಚಿವಾಲಯ ತಿಳಿಸಿದೆ. ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬಿನ್ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿಂದು ಪಕ್ಷದ ಹಿರಿಯ ನಾಯಕರ ಸಭೆ ನಡೆಯಿತು. ಈ ವೇಳೆ ಪಕ್ಷದ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ, ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಪಕ್ಷದ ಸಂಸದರು, ಶಾಸಕರು, ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಈ ವೇಳೆ ಮಾತನಾಡಿದ ನಿತಿನ್ ನಬಿನ್, ದೇಶದಲ್ಲಿ ಬಿಜೆಪಿ ಪಕ್ಷ ಶೂನ್ಯದಿಂದ 2000ಕ್ಕೂ ಹೆಚ್ಚು ಶಾಸಕರನ್ನು ಗೆಲ್ಲಿಸುವ ಮಟ್ಟಕ್ಕೆ ಬೆಳೆದಿದೆ. ಜನಪರ ಕಾರ್ಯಗಳ ಮೂಲಕ ಜನರ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸಬೇಕಾಗುತ್ತಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಜನ ನಂಬಿಕೆ ಉಳಿಸಿಕೊಳ್ಳಲು ವಿಫಲವಾಗಿದೆ ಎಂದು ಆರೋಪಿಸಿದರು. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ನಡೆಯುತ್ತಿರುವ ಐಪಿಎಲ್ ಟಿ20 ಪಂದ್ಯಾವಳಿಯ ದಿನದ ಎರಡನೇ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ನಾಳೆಯಿಂದ 3 ದಿನಗಳ ಕಾಲ ಭಾರತೀಯ ಉದ್ಯಮ ನಾಯಕರ ನಿಯೋಗದೊಂದಿಗೆ ಕೆನಡಾಗೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಒಟ್ಟಾವಾ ಮತ್ತು ಟೊರಾಂಟೊ ನಗರಗಳಲ್ಲಿ ವ್ಯಾಪಾರ ಮತ್ತು ಹೂಡಿಕೆ ಕುರಿತಂತೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಭಾರತ ಕೆನಡಾ ಸಮಗ್ರ ಆರ್ಥಿಕ ಸಹಭಾಗಿತ್ವ ಒಪ್ಪಂದ ಸಿಇಪಿಎ ಕುರಿತ ಮಾತುಕತೆಯನ್ನು ವೇಗಗೊಳಿಸುವುದು ಈ ಭೇಟಿಯ ಪ್ರಮುಖ ಉದ್ದೇಶವಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಮೆರಿಕ ವಿದೇಶಾಂಗ ಸಚಿವರೊಂದಿಗೆ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ದ್ವಿಪಕ್ಷೀಯ ಮಾತುಕತೆ. ದೋಷರಹಿತ ಮರುಮೌಲ್ಯಮಾಪನ ಪ್ರಕ್ರಿಯೆಗೆ ಸಿಬಿಎಸ್ಇಗೆ ಐಐಟಿ ಮದ್ರಾಸ್ ಪರಿಹಾರ. ಪಾಕಿಸ್ತಾನದ ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿ ಬಾಂಬ್ ಸ್ಫೋಟ, ಕನಿಷ್ಠ 24 ಜನರು ಸಾವು. ಐಪಿಎಲ್ ಟಿ20 ಕ್ರಿಕೆಟ್, ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಟಾಸ್ ಗೆದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

0: ವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕನ್ನಡದಲ್ಲಿ ಭಾಷಣ, ವಚನಕಾರರ ಕಾಯಕ ತತ್ವ, ಈ ಕುರಿತು ಮಾತನಾಡುತ್ತಾರೆ ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಜೆ ಸೋಮಣ್ಣ.
1: 12ನೇ ಶತಮಾನ ಕನ್ನಡ ನೆಲದ ಚಾರಿತ್ರಿಕ ಘಟ್ಟ. ಜಾತಿ ಮೌಢ್ಯತೆಗಳನ್ನು ಕಳಚಿ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಆಯಾಮದಲ್ಲಿ ಸಮಸಮಾಜವನ್ನು ಕಟ್ಟಲು ಯತ್ನಿಸಿದ ಸಂದರ್ಭ ಇದೇ ವಚನ ಚಳುವಳಿ. ಬಸವಣ್ಣನವರ ನಾಯಕತ್ವದಲ್ಲಿ ಸಂಘಟಿತವಾದ ವಚನ ಚಳುವಳಿಯು ನಮ್ಮ ನೆಲದ ಒಂದು ಐತಿಹಾಸಿಕ ಸಂಭವ. ಇಂತಹ ಕಾಲಘಟ್ಟದಲ್ಲಿ ಹುಟ್ಟಿದುದೇ ಕಾಯಕ ತತ್ವ. ಕಾಯಕವೇ ಕೈಲಾಸ ಎಂದು ಹೇಳಿದ ಬಸವಣ್ಣನವರ ಈ ಉಕ್ತಿ ಇಡೀ ವಚನ ಚಳುವಳಿಯ ಸ್ವರೂಪಕ್ಕೆ ಒಂದು ಹೊಸ ಆಯಾಮ ನೀಡಿತು. ಕಾಯಕವೆಂದರೆ ಕೆಲಸ ಅಥವಾ ದುಡಿಮೆ ಎಂದರ್ಥ. ಈ ಕಾಯಕವನ್ನು ಜೀವನ ಮೌಲ್ಯವನ್ನಾಗಿ ಮಾಡಿದವರು ಶಿವಶರಣರು. ಎಲ್ಲರೂ ದುಡಿಯಬೇಕು. ಜೀವನ ನಿರ್ವಹಣೆಗೆ ಸತ್ಯ ಶುದ್ಧವಾದ ಕಾಯಕವೊಂದು ಇರಬೇಕು. ಮಾಡುವ ಕಾಯಕದಲ್ಲಿ ಮೋಸ ವಂಚನೆಗಳಿರಬಾರದು, ನಾಟಕೀಯತೆ ಇರಬಾರದು. ಕಾಯಕದಲ್ಲಿ ಎಲ್ಲವೂ ಎಲ್ಲರೂ ಸಮಾನ, ಮೇಲು ಕೀಳೆಂಬುದಿಲ್ಲ. ಮಾಡುವ ಕಾಯಕ ಶಿವನಿಂದ ವರವಾಗಿ ಬಂದುದು. ಮಾಡುವ ಕಾಯಕದಲ್ಲೇ ಶಿವನಿರುವನು. ಕಾಯಕವೇ ಕೈಲಾಸ. ಸತ್ಯ ಶುದ್ಧವಿಲ್ಲದುದು ಕಾಯಕವಲ್ಲ. ಕಾಯಕಕ್ಕೆ ಜಾತಿ ಗೋತ್ರಗಳ ಸೂತಕವಿಲ್ಲದಿರಬೇಕು. ಇವು ಆದರ್ಶ ಸಮಾಜ ನಿರ್ಮಿಸಲು ಹೊರಟ ಶಿವಶರಣರು ಕಲ್ಪಿಸಿದ ಕಾಯಕ ಸೂತ್ರಗಳು. ಮೇಲು ಕೀಳೆಂಬ ಭಾವನೆಯಿಲ್ಲದೆ ಸದ್ಗುಣಗಳಿಂದಲೇ ಯೋಗ್ಯತೆಯನ್ನು ನಿರ್ಧರಿಸುವ ಮತ್ತು ಎಲ್ಲರೂ ಸಮಾನ ಅವಕಾಶಗಳನ್ನು ಪಡೆಯಬಲ್ಲ ಆದರ್ಶ ಸಮಾಜದ ರಚನೆ ಶಿವಶರಣರ ಉದ್ದೇಶವಾಗಿತ್ತು. ಅದಕ್ಕಾಗಿ ಅವರು ಜನಜಾಗೃತಿಯನ್ನುಂಟು ಮಾಡಲು ಯತ್ನಿಸಿದರು. ಜೀವನದಲ್ಲಿ ಬದುಕುವುದಕ್ಕಾಗಿ ವ್ಯಕ್ತಿ ಯಾವುದೇ ಉದ್ಯೋಗವನ್ನು ಕೈಗೊಂಡಿರಲಿ, ಅವನಿಗೆ ತನ್ನ ವಿಕಾಸಕ್ಕೆ ಪೂರ್ಣ ಅವಕಾಶ ಸಿಕ್ಕಬೇಕು. ಅವನು ಕೈಗೊಂಡ ಉದ್ಯೋಗ ಕಾಯಕವಾಗಿ ಸಾಧನೆಗೆ ಪೂರಕವಾಗುತ್ತದೆಂದು ಸಾರಿದರು ವಚನಕಾರರು.

ಬಳಸಿರುವ ಕಾಯಕಕ್ಕೆ ಎರಡು ನೆಲೆಗಳಿವೆ. ಒಂದು ಸಾಮಾಜಿಕ ಆಯಾಮ, ಮತ್ತೊಂದು ಆಧ್ಯಾತ್ಮಿಕ ಆಯಾಮ. ಮೇಲ್ನೋಟಕ್ಕೆ ಕಾಯಕ ಲೋಕ ವ್ಯವಹಾರದ ಕೆಲಸವಾಗಿ ಕಂಡರೂ ಆಧ್ಯಾತ್ಮ ಭಾವದಿಂದ ಸಮಸಮಾಜ ನಿರ್ಮಾಣಕ್ಕೆ ನಾಂದಿಯಾಗುತ್ತದೆ. ಶರಣರಿಂದ ಕಾಯಕ ಎನ್ನುವ ಶಬ್ದ ವಿಶೇಷ ಅರ್ಥಗಳನ್ನು ಪಡೆದುಕೊಂಡು ಪರಂಪರಾಗತವಾಗಿ ಬಂದ ಕರ್ಮ, ಕೆಲಸ, ಉದ್ಯೋಗಗಳಿಗಿಂತ ಹೆಚ್ಚಿನ ವ್ಯಾಪಕಾರ್ಥವನ್ನು, ಮೌಲ್ಯವನ್ನು ಪಡೆದುಕೊಂಡಿದೆ. ವಿಶೇಷವಾಗಿ ಕಾಯಕವನ್ನು ಬದುಕಿನ ದಾರಿಯನ್ನಾಗಿ ರೂಪಿಸಿಕೊಂಡಿದ್ದರಿಂದ ಅದಕ್ಕೊಂದು ಸಾಮಾಜಿಕ ಅರ್ಥ ಪ್ರಾಪ್ತಿಯಾಯಿತು. ಶರಣರಿಗೆ ಕಾಯಕ ಎನ್ನುವುದೊಂದು ಯೋಗ, ಅದೊಂದು ಶಿವಾರ್ಪಣಾ ಭಾವ, ಹಾಗೆಯೇ ಶಿವಪ್ರಜ್ಞೆ ಎಂಬರ್ಥದಲ್ಲಿ ರೂಪಿತವಾಯಿತು. ನಾನು ಆರಂಭವ ಮಾಡುವೆನಯ್ಯ ಗುರು ಪೂಜೆಗೆಂದು, ನಾನು ವ್ಯವಹಾರವ ಮಾಡುವೆನಯ್ಯ ಲಿಂಗಾರ್ಚನೆಗೆಂದು, ನಾನು ಪರಸೇವೆಯ ಮಾಡುವೆನಯ್ಯ ಜಂಗಮ ದಾಸೋಹಕ್ಕೆಂದು, ನಾನಾವ ಕರ್ಮಂಗಳ ಮಾಡಿದರೆಯೂ ಆ ಕರ್ಮಂಗಳ ಫಲಭೋಗವ ನೀ ಕೊಡುವೆ ಎಂಬುದು ನಾನು ಬಲ್ಲೆ. ನೀ ಕೊಟ್ಟ ದ್ರವ್ಯವ ನಿಮಗಲ್ಲದೆ ಮತ್ತೊಂದಕ್ಕೆ ಮಾಡೆನು, ನಿಮ್ಮ ಸೊಮ್ಮಿಗೆ ಸಲ್ಲಿಸುವೆನು ನಿಮ್ಮಾಣೆ ಕೂಡಲ ಸಂಗಮ ದೇವ ಎನ್ನುವ ಬಸವಣ್ಣನವರ ಈ ವಚನದಲ್ಲಿ ಇಡೀ ಕಾಯಕ ತತ್ವದ ಸಾರ ಅಡಗಿದೆ. ಕಾಯಕವನ್ನು ಸತ್ಯ ಶುದ್ಧನಾಗಿ ಒಳ್ಳೆಯ ಮನಸ್ಸಿನಿಂದ ಮನಪೂರ್ವಕವಾಗಿ ಮಾಡಿದಾಗ ಆ ಪರಮಾತ್ಮ ಫಲ ಕೊಟ್ಟೇ ಕೊಡುತ್ತಾನೆ ಎನ್ನುವ ಭರವಸೆ ಶರಣನಿಗಿರುತ್ತದೆ. ಹೀಗೆ ಗುರುಲಿಂಗ ಜಂಗಮಕ್ಕಾಗಿ ಮಾಡುವ ಪ್ರತಿ ಕ್ರಿಯೆಯು ಸಮಾಜಕ್ಕೆ ಅರ್ಪಿತ. ಈ ಹಿನ್ನೆಲೆಯಲ್ಲಿ ಶರಣರ ಜೀವನದ ಜೀವಾಳವೇ ಕಾಯಕ. ಅವರು ಆರ್ಥಿಕ, ಸಾಮಾಜಿಕ, ಧಾರ್ಮಿಕ, ಆಧ್ಯಾತ್ಮಿಕ ದೃಷ್ಟಿಗಳಿಂದ ಕಾಯಕ ತತ್ವವನ್ನು ಪ್ರತಿಪಾದಿಸಿದರು. ಅದನ್ನೇ ಜೀವನದ ಪರಮಾರ್ಥವೆಂದು ನಂಬಿದರು. ಕಾಯಕದ ಮೂಲಕವೇ ಅನುಭವ ಸಿದ್ಧಿಯನ್ನು ಸಾಧಿಸಿಕೊಳ್ಳಬೇಕೆಂದು ನಿರ್ಧರಿಸಿದರು. ಗುರುವಾದರೂ ಕಾಯಕದಿಂದಲೇ ಜೀವನ್ಮುಕ್ತಿ, ಲಿಂಗವಾದರೂ ಕಾಯಕದಿಂದಲೇ ಶಿಲೆಯ ಕುಲ ಹರಿಯುವುದು, ಜಂಗಮವಾದರೂ ಕಾಯಕದಿಂದಲೇ ತನ್ನ ವೇಷದ ಪಾಶ ಹರಿಯುವುದು. ಗುರುವಾದರೂ ಲಿಂಗವಾದರೂ ಜಂಗಮವಾದರೂ ಪರಸೇವೆಯ ಮಾಡಬೇಕು ಎಂದು ನುಲಿಯ ಚಂದಯ್ಯನವರು ಹೇಳುತ್ತಾರೆ. ಸರ್ವರೂ ಸಮರ್ಪಣಾಭಾವದಿಂದ ಸಮರ್ಪಕವಾದ ಕಾಯಕ ಮಾಡಲೇಬೇಕು. ಕಾಯಕ ಮನುಷ್ಯ ಮತ್ತು ಸಮಾಜದ ಸಂಬಂಧವನ್ನು ಮಧುರಗೊಳಿಸುವ ಮಧ್ಯವರ್ತಿ. ಅದರ ಬಗ್ಗೆ ಅನನ್ಯ ಭಕ್ತಿ ಗೌರವಗಳು ಇದ್ದುದರಿಂದ ವೃತ್ತಿ ಗೌರವ ಉಂಟಾಯಿತು. ಕಾಯಕಕ್ಕೆ ಶಿವಪೂಜೆಯ ನೆಲೆ ಪ್ರಾಪ್ತವಾಯಿತು. ಶ್ರಮ ಸಂಸ್ಕೃತಿ ಪ್ರತಿಷ್ಠಿತವಾಯಿತು. ಕಾಯಕದಲ್ಲಿ ನಿರತನಾದೊಡೆ ಗುರು ದರ್ಶನವಾದೊಡೂ ಮರೆಯಬೇಕು, ಲಿಂಗ ಪೂಜೆಯಾದೊಡೂ ಮರೆಯಬೇಕು, ಜಂಗಮ ಪೂಜೆಯಾದೊಡೂ ಹಂಗು ಹರಿಯಬೇಕು. ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತ್ತಾದೊಡು ಕಾಯಕದೊಳಗು. ಹೀಗೆ ಕಾಯಕವೇ ಅಂತಿಮವೆಂದು ತಿಳಿದಿದ್ದ ಶರಣರಿಗೆ ಕಾಯಕವೇ ಕೈಲಾಸವಾಯಿತು. ವ್ಯಕ್ತಿಯ ಬದುಕು ಹಸನಾಗಬೇಕಾದರೆ ಆತ ಮೈಮುರಿದು ದುಡಿಯಬೇಕು. ನಿಷ್ಠೆಯಿಂದ ಕಾಯಕದಲ್ಲಿ ತನ್ಮಯನಾದಾಗ ಒಳ್ಳೆಯ ಫಲ ಪ್ರಾಪ್ತಿಯಾಗುತ್ತದೆ ಎನ್ನುವ ನಂಬಿಕೆ ಶರಣರಿಗಿತ್ತು. ಬಸವಾದಿ ಶರಣರು ನವ ಸಮಾಜ ನಿರ್ಮಾಣದ ಅಸ್ಥಿಭಾರವಾಗಿ ಕಾಯಕ ಮತ್ತು ದಾಸೋಹ ತತ್ವಗಳನ್ನು ಜನತೆಯ ಮುಂದಿರಿಸಿದರು. ಜನರು ಮಾಡುವ ವೃತ್ತಿಯಲ್ಲಿ, ಕಲೆಯಲ್ಲಿ ಮೇಲು ಕೀಳು ಎಂಬುದಿಲ್ಲ. ಶ್ರದ್ಧೆಯಿಂದ ಸತ್ಯ ಶುದ್ಧವಾಗಿ ಮಾಡುವ ಕೆಲಸವೆಲ್ಲವೂ ಪವಿತ್ರವೆನಿಸಿ ಅವನ್ನು ಕಾಯಕ ಎಂದು ಕರೆದರು. ಕೀಳು ಎಂದು ದೂರವಿಟ್ಟಿದ್ದ ಅನೇಕ ಕಸುಬುಗಳು, ಕಲೆಗಳು ಅಭಿವೃದ್ಧಿ ಹೊಂದಿ ಸಮಾಜ ಸಂಪನ್ನವಾಯಿತು. ಸಮಾಜದಲ್ಲಿ ಪ್ರತಿಯೊಬ್ಬರೂ ದೇಹ ದಣಿಸಿ ದುಡಿದು ತಿನ್ನಬೇಕೆಂಬ ತತ್ವದಿಂದ ಸೋಮಾರಿತನ ತೊಲಗಿ ಸಮಾಜವು ಕ್ರಿಯಾಶೀಲವಾಯಿತು. ತನ್ನ ಸತ್ಯ, ನಿಷ್ಠೆ, ದುಡಿಮೆಯಿಂದ ಬಂದ ಆದಾಯ ತನ್ನದೊಬ್ಬನದಲ್ಲ, ಅದು ಸಮಾಜದ್ದು. ಅದರಲ್ಲಿ ಕೆಲ ಭಾಗವನ್ನು ತನ್ನ ಸೀಮಿತ ಅಗತ್ಯಗಳಿಗೆ ಬಳಸಿ ಉಳಿದದ್ದನ್ನು ಸಮಾಜಕ್ಕೆ, ಅಶಕ್ತರಿಗೆ, ಅಸಹಾಯಕರಿಗೆ ನೀಡಬೇಕು. ನಾಳೆಗೆಂದು ಕೂಡಿಡಬಾರದು. ಸಂಗ್ರಹ ಬುದ್ಧಿ ಪಾಪಕ್ಕೆ ದಾರಿ. ಅಲ್ಲದೆ ತನ್ನದೆಂಬ ಅಹಂಕಾರವನ್ನು ಬಿಟ್ಟು ಹಂಚಿ ಉಣ್ಣುವುದೇ ದಾಸೋಹ. ಇದರಿಂದ ಸಮಾಜದಲ್ಲಿ ಉಳ್ಳವರು ಇಲ್ಲದವರು ಎಂಬ ಭೇದ ತೊಲಗಿ ಆರ್ಥಿಕ ಸಮತೋಲನವನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಒಂದು ಪ್ರಾಮಾಣಿಕ ಗಳಿಕೆ ಇನ್ನೊಂದು ಸಾರ್ಥಕ ಬಳಕೆ. ಇದು ಶರಣರು ವಿಶ್ವದ ಆರ್ಥಿಕ ನೀತಿಗೆ ನೀಡಿದ ಬಹುದೊಡ್ಡ ಕಾಣಿಕೆ. ಕಾಯಕವೆಂದರೆ ಸತ್ಯ, ಅಹಿಂಸೆ, ನೀತಿ, ನಂಬಿಕೆ, ಪ್ರಾಮಾಣಿಕತೆ ಎಂಬ ಅರ್ಥ ಪ್ರಾಪ್ತವಾಯಿತು. ಅಂಥ ಕಾಯಕದಿಂದ ಬಂದ ಆದಾಯದಲ್ಲಿ ಗುರು, ಲಿಂಗ, ಜಂಗಮ ಸೇವೆ ಮಾಡಬೇಕು. ತನ್ನ ಕುಟುಂಬದ ಪೋಷಣೆಯ ಜೊತೆ ಜೊತೆಗೆ ನಿತ್ಯ ದಾಸೋಹಕ್ಕೆ ಉಪಯೋಗವಾಗಬೇಕು.

ನಿತ್ಯದ ದುಡಿಮೆ ನಿತ್ಯದ ದಾಸೋಹ, ಇಂದಿನದು ನಾಳೆಗೆ ತಂಗಳು ಎನ್ನುವ ನಿಷ್ಠೆ ಶರಣರ ಕಾಯಕ ತತ್ವದಲ್ಲಿ ಅಡಗಿತ್ತು. ಸತ್ಯ ಶುದ್ಧ ಕಾಯಕದಿಂದ ಬಂದ ದ್ರವ್ಯದಲ್ಲಿ ಚಿತ್ತ ವಿಚ್ಛಂದವಾಗಿರಬೇಕು. ನೇಮದ ಕೂಲಿ ಎಂದಿನ ನಿತ್ಯ ನೇಮದಲ್ಲಿ ಸಂದಿರಬೇಕು. ನೇಮದ ಕೂಲಿಯ ಬಿಟ್ಟು ಹೇಮದಾಸೆಗೆ ಕಾಯಿಸಿ ದ್ರವ್ಯವ ಹಿಡಿದರೆ ತಾ ಮಾಡುವ ಸೇವೆ ನಷ್ಟವಯ್ಯ ಎಂಬಂತೆ ಕಾಯಕ ದಾಸೋಹಕ್ಕಾಗಿಯೇ ವಿನಃ ಸಂಪಾದನೆ ಮತ್ತು ಸಂಗ್ರಹಕ್ಕಲ್ಲ. ಆಸೆಯಾಗಲಿ ಲೋಭವಾಗಲಿ ಆತುರವಾಗಲಿ ಕಾಯಕ ಜೀವಿಗಳಿಗೆ ಇರಲಿಲ್ಲ. ಕಾಯಕಕ್ಕೆ ಮಹತ್ವ ಬಂದದ್ದೇ ಹಣ ಮತ್ತು ಸಂಗ್ರಹ ಅಮುಖ್ಯವಾದುದರಿಂದ. ಕಾಯಕದಲ್ಲಿ ಸೇವೆ ಮುಖ್ಯವಾಗಿದ್ದುದರಿಂದ ಸಮಾನತೆ ಸಹಜವಾಯಿತು. ಮೇಲು ಕೀಳು ಎನ್ನುವ ಜಾತಿ ಭೇದದ ಭಾವ ಸಹಜವಾಗಿಯೇ ಮರೆಯಾಗಲಾರಂಭಿಸಿತು. ಸೇವೆಯಲ್ಲಿ ಕೈಲಾಸ ಸುಖ ಪ್ರಾಪ್ತವಾಯಿತು. ಶರಣರ ದೃಷ್ಟಿಯಲ್ಲಿ ಕಾಯಕವೆಂದರೆ ಕೇವಲ ಶ್ರಮವೂ ಅಲ್ಲ, ಧಾರ್ಮಿಕ ಕರ್ಮವೂ ಅಲ್ಲ, ಅದು ಪರಹಿತಕ್ಕಾಗಿ ದುಡಿಯುವ ಶಿವಕೇಂದ್ರೀಯ ಕ್ರಿಯೆ. ಕಾಯಕದಿಂದ ಬಂದ ವಿನಿಯೋಗದಲ್ಲಿ ಸಮಾನತೆ, ಬದುಕಿನ ಅಂತರಂಗ ಮತ್ತು ಬಹಿರಂಗಗಳ ಸಾಮರಸ್ಯ, ಭಕ್ತಿ ಮತ್ತು ಭಾವಗಳ ಐಕ್ಯತೆ, ಇಂಥ ಶಿವೈಕ್ಯ ಭಾವದಿಂದ ಮಾಡುವ ಎಲ್ಲ ಕಾಯಕಗಳು ಉತ್ತಮ ಎಂಬುದು ಶರಣರ ದೃಢವಾದ ನಿಲುವು. ಈ ನಿಲುವಿನಿಂದಾಗಿ ನಿರ್ಲಕ್ಷ್ಯಕ್ಕೆ ಒಳಗಾದವರೆಲ್ಲ ಸಮಾನರೆಂಬ ಭಾವನೆ ಸಮಾಜದಲ್ಲಿ ಬೇರೂರಿತು. ಕಾಯಕ ಜಾತಿಯ ತಾರತಮ್ಯವನ್ನು ಹೋಗಲಾಡಿಸಿತು. ಶರಣರಿಗೆ ಗುರುಲಿಂಗ ಜಂಗಮರಿಗಿಂತ ಕಾಯಕನಿಷ್ಠೆ ಮಹತ್ವವಾಗಿತ್ತು. ಕಾಯಕದಲ್ಲಿ ನಿರತನಾದಾಗ ಪರಶಿವನೇ ಪ್ರತ್ಯಕ್ಷನಾಗಿ ಬಂದರೂ ಲಕ್ಷಿಸದಷ್ಟು ಕಾರ್ಯನಿಷ್ಠೆ ಮೆರೆದರು. ದೇವ ಸಹಿತ ಭಕ್ತ ಮನೆಗೆ ಬಂದಡೆ ಕಾಯಕವಾವುದೆಂದು ಬೆಸಗೊಂಡೆನಾದೊಡೆ ನಿಮ್ಮ ಪುರಾತನ ರಾಣೆ ತಲೆದಂಡ ತಲೆದಂಡ, ಇದು ಕಾಯಕ ಜೀವಿಗಳಾದ ಶಿವಶರಣರ ಕಾಯಕನಿಷ್ಠೆ. ಬೇರೆಯವರ ಮನೆಯಲ್ಲಿ ಅಕ್ಕಿ ಆಯುವ ಕಾಯಕ ಮಾಡುತ್ತಿದ್ದ ಮಾರಯ್ಯ ಒಂದು ದಿನ ಅಗತ್ಯವಿರುವುದಕ್ಕಿಂತ ಹೆಚ್ಚು ಅಕ್ಕಿ ತಂದಾಗ ಅದನ್ನು ಹೆಂಡತಿ ಲಕ್ಕಮ್ಮ ವಿರೋಧಿಸುತ್ತಾಳೆ. ಈಸಕ್ಕಿಯಾಸೆ ನಮಗ್ಯಾಕೆ? ಆಸೆ ಎಂಬುದು ಅರಸಿಂಗಲ್ಲದೆ ಶಿವಶರಣನಿಗಲ್ಲ ಎಂದು ಹೇಳಿ ಹಿಂದಕ್ಕೆ ಕಳುಹಿಸುತ್ತಾಳೆ. ಹಾಗೆಯೇ ತಾವು ಸಂಪಾದಿಸದೇ ಬಂದ ಬಂಗಾರವನ್ನು ಮೋಳಿಗೆ ಮಾರಯ್ಯ ಮತ್ತು ಅವನ ಹೆಂಡತಿ ಮಹಾದೇವಿ ತಿರಸ್ಕರಿಸುತ್ತಾರೆ. ಮಹಾದೇವನೆಂಬ ಕಾಶ್ಮೀರ ದೇಶದ ಅರಸ ಬಸವಣ್ಣನವರ ತತ್ವಕ್ಕೆ ಮತ್ತು ಅವರ ಆಂದೋಲನಕ್ಕೆ ಮಾರು ಹೋಗಿ ತನ್ನ ಸಕಲ ಸಂಪತ್ತನ್ನು ತ್ಯಾಗ ಮಾಡಿ ಹೆಂಡತಿಯೊಡನೆ ಕಲ್ಯಾಣಕ್ಕೆ ಬಂದು ಬಡತನದ ಜೀವನವನ್ನು ಕೈಗೊಳ್ಳುತ್ತಾನೆ. ಬಳಿಕ ನಿತ್ಯವೂ ಕಾಡಿಗೆ ಹೋಗಿ ಕಟ್ಟಿಗೆ ತಂದು ಜೀವಿಸುತ್ತಿದ್ದ ಆ ಮೋಳಿಗೆಯ ಕಾಯಕವನ್ನು, ಅಂದರೆ ಕಟ್ಟಿಗೆ ಕಡಿಯುವ ಕಾಯಕವನ್ನು ಅವನಾಗಿಯೇ ಸಂತೋಷದಿಂದ ಆರಿಸಿಕೊಂಡನು. ಅವನ ಹೆಂಡತಿ ಕಟ್ಟಿಗೆ ಮಾರಿ ಬಂದ ಹಣದಲ್ಲಿ ನಿತ್ಯ ದಾಸೋಹ ಮಾಡಿ ಸಂತೃಪ್ತಿ ಪಡುತ್ತಿದ್ದಳು. ಇಂತಹ ಮೋಳಿಗೆಯ ಮಾರಯ್ಯ ಮತ್ತು ಮಹಾದೇವಮ್ಮನವರಿಂದ ಕಾಯಕ ತತ್ವಕ್ಕೆ ದಾಸೋಹ ಸೇವೆಗೆ ಮಹತ್ವ ಬಂದಿತು. ಮೋಳಿಗೆಯ ಮಾರಯ್ಯನ ಮತ್ತು ಮಹಾದೇವಿಯವರ ಕಾಯಕ ಮತ್ತು ದಾಸೋಹ ನಿಷ್ಠೆಯನ್ನು ಕಂಡ ಬಸವಣ್ಣನು, ಮನೆಯ ನೋಡ ಬಡವರು, ಮನವ ನೋಡ ಧೀರರು, ಸೋಂಕಿನಲ್ಲಿ ಶುಚಿಗಳು, ಸರ್ವಾಂಗ ಧೀರರು, ಪಸರವ ನೋಡಿದಡೇನೂ ಇಲ್ಲ, ಸಮಯೋಚಿತಕ್ಕೆ ಸಕಲ ಪದಾರ್ಥ ಬಂದಿವುದು, ಕೂಡಲ ಸಂಗಮ ದೇವ ನಿಮ್ಮ ಶರಣ ಸರ್ವಾಂಗ ಧೀರ ಮೋಳಿಗೆಯ ಮಾರಿ ತಂದೆ ಎಂದು ಬಣ್ಣಿಸಿದ್ದಾರೆ. ಇಂತಹ ದಂಪತಿಗಳಿಂದ ಶರಣ ತತ್ವಕ್ಕೆ, ದಾಂಪತ್ಯ ತತ್ವಕ್ಕೆ, ಕಾಯಕ ಮತ್ತು ದಾಸೋಹ ತತ್ವಕ್ಕೆ ವಿಶಾಲಾರ್ಥ ಪ್ರಾಪ್ತವಾಯಿತು. ಶರಣರಿಗೆ ತಮ್ಮ ಕಾಯಕದ ಬಗ್ಗೆ ಹೆಮ್ಮೆ, ಅಭಿಮಾನ. ಅದಕ್ಕಾಗಿಯೇ ತಮ್ಮ ಕಾಯಕದ ಮುಂದೆ ತಮ್ಮ ಹೆಸರನ್ನು ಸೇರಿಸಿಕೊಂಡರು. ಕಟ್ಟಿಗೆ ಕಾಯಕದ ಮೂಳಿಗೆ ಮಾರಯ್ಯ, ಬಟ್ಟೆ ಒಗೆಯುವ ಮಡಿವಾಳ ಮಾಚಯ್ಯ, ದೋಣಿ ನಡೆಸುವ ಅಂಬಿಗರ ಚೌಡಯ್ಯ, ಬಿದಿರಿನ ಕಾಯಕದ ಮೇದಾರ ಕೇತಯ್ಯ, ಸಮಗಾರಿಕೆಯ ಹರಳಯ್ಯ, ಚರ್ಮ ಹದ ಮಾಡುವ ಡೋಹರ ಕಕ್ಕಯ್ಯ, ದನ ಕಾಯುವ ತುರುಗಾಹಿ ರಾಮಣ್ಣ, ತೆರಿಗೆ ಸಂಗ್ರಹದ ಸುಂಕದ ಬಂಕಣ್ಣ, ಆಯ್ದಕ್ಕಿ ಮಾರಯ್ಯ, ಬಾಚಿ ಬಸವಯ್ಯ, ವೈದ್ಯ ಸಂಗಣ್ಣ, ಹಡಪದ ಅಪ್ಪಣ್ಣ, ಹೀಗೆ ಹತ್ತು ಹಲವು ಕಾಯಕದಲ್ಲಿ ನಿರತರಾದ ಶರಣರು ವೃತ್ತಿ ಗೌರವ ತಂದುಕೊಟ್ಟರು. ರಾಜ ಪದವಿಯನ್ನು ತಿರಸ್ಕರಿಸಿ ಕಾಯಕವನ್ನು ಕಾಯ ವಾಚ ಮನಸ ಸ್ವೀಕರಿಸಿ ಅದನ್ನೇ ತನ್ನ ಬದುಕಿನ ಉಸಿರಲ್ಲಿ ಅಳವಡಿಸಿಕೊಂಡ ಮೋಳಿಗೆ ಮಾರಯ್ಯ ಅದರಿಂದಲೇ ಮುಕ್ತಿ ಪಡೆಯುತ್ತಾನೆ. ಮೋಳಿಗೆಯ ಕಾಯಕದಲ್ಲಿಯೇ ಸಂತೃಪ್ತಿ ಪಡುತ್ತಾನೆ. ದೇಹವನ್ನು ದಂಡಿಸದೆ, ಮನಸ್ಸಿಗೆ ಆಯಾಸ ಮಾಡಿಕೊಳ್ಳದೆ ಸೋಮಾರಿಯಾಗಿ ಕುಳಿತು ಉಣ್ಣುವುದು ನೀಚತನವೆಂದು ಶರಣರು ಭಾವಿಸಿದ್ದರು. ನಿತ್ಯ ದುಡಿಯದೆ, ತನು ಮನ ಕರಗದೆ,

0: ಬೇಡಿ ಗಳಿಸಿಕೊಂಡು ಬದುಕುವುದು ಕಾಯಕವಲ್ಲ. ಕೃಷಿ ಕೃತ್ಯ ಕಾಯಕದಿಂದಾದೊಡೇನು? ತನು ಬಳಲಿಸಿ ತಂದು ದಾಸೋಹ ಮಾಡುವ ಪರಮ ಸದ್ಭಕ್ತನ ಪಾದ ತೋರಯ್ಯ ಎನ್ನುವ ಬಸವಣ್ಣ ಅಂತಹ ಕಾಯಕ ಜೀವಿಯ ತನು ಮನ ಶುದ್ಧ, ಆತನ ನಡೆ ನುಡಿ ಎಲ್ಲವೂ ಪಾವನ, ಆತನಿಗೆ ಉಪದೇಶ ಮಾಡಿದಾತನೇ ಪರಮ ಸದ್ಗುರು ಎಂದು ಹರ್ಷ ವ್ಯಕ್ತಪಡಿಸುತ್ತಾರೆ. ಕಾಯಕ ತತ್ವವನ್ನು ಚೆನ್ನಾಗಿ ಅರಿತುಕೊಂಡಿದ್ದ ಜೇಡರ್ದಾಸಿಮಯ್ಯ ತಾನು ನೇಯುವ ಬಟ್ಟೆಯ ಒಂದೊಂದು ದಾರದಲ್ಲಿಯೂ ಶಿವನ ರೂಪವನ್ನು ಕಾಣುತ್ತಿದ್ದ. ದೇವರನ್ನು ಕಾಣಲು ಆತ ತಾನು ಮಾಡುವ ಕೆಲಸ ಬಿಟ್ಟು ಎಂದೂ ದೇವಸ್ಥಾನಕ್ಕೆ ಹೋಗುತ್ತಿರಲಿಲ್ಲ. ಕಾಯಕವನ್ನು ಪರಮ ಪೂಜ್ಯವೆಂದು ಪರಮ ಪವಿತ್ರವೆಂದು ನಂಬಿದ್ದ ಶರಣರು ಕಾಯಕದಿಂದಲೇ ಲಿಂಗ ಜಂಗಮ ದರ್ಶನ, ಕಾಯಕದಿಂದಲೇ ಸಂಪತ್ತು ಎಂದು ಭಾವಿಸುತ್ತಾರೆ. ಹೀಗೆ 12ನೇ ಶತಮಾನದ ಶಿವಶರಣರ ಕಾಯಕ ತತ್ವವನ್ನು ನಾವೆಲ್ಲರೂ ರೂಢಿಸಿಕೊಂಡು ವರ್ಗರಹಿತ ಸಮಾಜ ಕಟ್ಟೋಣ ಎಂದು ಆಶಿಸುತ್ತೇನೆ.
1: ಕನ್ನಡದಲ್ಲಿ ಭಾಷಣ ಕಾರ್ಯಕ್ರಮದಲ್ಲಿ ಇದುವರೆಗೆ ವಚನಕಾರರ ಕಾಯಕ ತತ್ವ ಈ ಕುರಿತು ಮಾತನಾಡಿದವರು ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಜೆ ಸೋಮಣ್ಣ. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.

ಇದು ಆಕಾಶವಾಣಿ ಬೆಂಗಳೂರು. ಸಮಯ 8 ಗಂಟೆಯಾಗಲಿದೆ. ಇನ್ನು ಮುಂದೆ ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ.

0: ಕಾರ್ಯಕ್ರಮ ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಸಿರಿಗಂಧ ಕಾರ್ಯಕ್ರಮಕ್ಕೆ ಆತ್ಮೀಯ ಕೇಳುಗರಿಗೆಲ್ಲ ಸ್ವಾಗತ. ಇಂದಿನ
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಕೇಳುಗ ಸ್ನೇಹಿತರೆ, ಈಗ ಸಮಯ ಸರಿಯಾಗಿ 8:35. ಚಿತ್ರಗೀತೆಗಳ ಕಾರ್ಯಕ್ರಮ ಮೊದಲಿಗೆ ಕೇಳೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರಯುಗಳ ಸ್ವರಗಳಲ್ಲಿ ಗಡಿಬಿಡಿ ಗಂಡ ಸಿನಿಮಾದ ಗೀತೆ ಬರೆದು ರಾಗ ಸಂಯೋಜಿಸಿದ್ದಾರೆ ಹಂಸಲೇಖಾ.

0: ನಿಮ್ಮ ನೆಚ್ಚಿನ ರಾಯಚೂರು ಆಕಾಶವಾಣಿಯಿಂದ ಪ್ರಸಾರವಾಗಲಿದೆ ಅರಿವೆಂಬ ಗುರುವಿಗೆ ಶರಣೆಂಬೆ,
1: ಶರಣರ ಸತ್ಯಾನುಸಂಧಾನದ ಸರಣಿ.
2: ಒಡಲಿನ ಒಡೆಯಗೆ ಶರಣೆಂಬೆನಯ್ಯ.
0: ತಪ್ಪದೆ ಆಲಿಸಿ. ಪ್ರತಿದಿನ ಬೆಳಿಗ್ಗೆ 6:45 ಅರಿವೆಂಬ ಗುರುವಿಗೆ ಶರಣೆಂಬೆ.
2: ಅರಿವೆಂಬ ಗುರುವಿಗೆ ಶರಣೆಂಬೆನಯ್ಯ.
1: ಶರಣರ ತತ್ವಗಳ ಆಂತರ್ಯದ ಅನ್ವೇಷಣೆ ಅರಿವೆಂಬ ಗುರುವಿಗೆ ಶರಣೆಂಬೆ.
3: ಶ್ರೋತೃಬಾಂಧವರ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಆಯ್ದುಕೊಂಡಿದ್ದೇವೆ. ಸಾಧನ ಸರ್ಗಮ್ ಅವರ ಕಂಠಸಿರಿಯಲ್ಲಿರುವ ಸವಾರಿ ಚಿತ್ರದಿಂದ ಸುಧೀರ್ ಅವರ ಗೀತ ರಚನೆಗೆ ರಾಗ ಸಂಯೋಜಿಸಿದ್ದಾರೆ ಮಣಿಕಂಠ ಖದ್ರೇ.

ಸೋನು ನಿಗಮ್ ಹಾಗೂ ಶ್ರಾವಣಿಯವರ ಕಂಠ ಸಿರಿಯಲ್ಲಿ ಮೂಡಿಬಲದೆ ರಾಮ್ಲೀಲಾ ಸಿನಿಮಾದ ಗೀತೆ. ಸಂಗೀತ ಅನೂಪ್ ರುಬಿನ್ಸ್, ಗೀತರಚನೆ ಕವಿರಾಜ್ ಅವರದು.

ಕವಿರಾಜ್ ಅವರ ಸಾಹಿತ್ಯದಲ್ಲಿ, ಮಣಿಕಂಠ ಖದ್ರಿ ಅವರ ಸಂಗೀತ ನಿರ್ದೇಶನದಲ್ಲಿ ಕೇಳೋಣ. ಸವಾರಿ 2 ಸಿನಿಮಾದ ಗೀತೆ ಹಾಡಿದ್ದಾರೆ ರಮನ್ ಮಹಾದೇವನ್ ಹಾಗೂ ಶಲ್ಮಳಿ ಕೋಲ್ಗಡೆ.

ಉದಿತ್ ನಾರಾಯಣ್ ಅವರ ಕಂಠಸ್ರಿಯಲ್ಲಿ ಕೇಳೋಣ ಚಿರು ಸಿನಿಮಾದ ಗೀತೆ. ರಾಮನಾರಾಯಣ್ ಅವರ ಗೀತ ರಚನೆಗೆ ರಾಗ ಸಂಯೋಜಿಸಿದ್ದಾರೆ ಗಿರಿಧರ್ ದೀವಾನ್.

0: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
1: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
0: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
1: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
0: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700 01 4242
1: 8700 01 4242.
2: ಶ್ರೋತೃಬಾಂಧವರೇ, ಕಾರ್ಯಕ್ರಮದ ಕೊನೆಯಲ್ಲಿ ಆಯ್ದುಕೊಂಡಿದ್ದೇವೆ ಮನಸಾರೆ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮ್. ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ರಾಗ ಸಂಯೋಜಿಸಿದ್ದಾರೆ ಮನೋಮೂರ್ತಿ.

ಶ್ರೋತೃ ಬಂಧವರ ಇದುವರೆಗೆ ಚಿತ್ರಗೀತೆಗಳನ್ನು ಆಲಿಸಿದರೆ ಇಂದು ರಾತ್ರಿ 10 ಗಂಟೆಗೆ ಅಮರ ಮಧುರ ಕನ್ನಡ ಹಳೆಯ ಚಿತ್ರಗೀತೆಗಳನ್ನು ಆಲಿಸಬಹುದು

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ತರಂಗಾಂತರ 102.1 MHz. ಈಗ ವೇಳೆ ಸರಿಯಾಗಿ 8:30 ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
2: 18-55 ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
2: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.
3: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
4: ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ನಮ್ಮ ಆಶಾಕಿರಣ ಯೋಜನೆಯ ಆಶಯ.
3: ಆಶಾಕಿರಣ ಯೋಜನೆಯಡಿ 6 ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 4 ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ಏನಣ್ಣ, ತುಂಬಾ ದಿನಗಳ ನಂತರ.
6: ಹೌದಣ್ಣ. ಅರೆ, ಗಡ್ಡ ತೆಗೆಯೋಕೆ ಎಷ್ಟಾಗುತ್ತೆ?
5: ಅರೆ, ಅದೇ 60 ಅಲ್ವಾ?
6: ಅರೆ, ನನ್ನ ಹತ್ರ ಬರೀ 30 ಕ್ಯಾಶ್ ಇರೋದು.
5: ನೋಡಿ, ಎರಡು ರೀತಿ ಇದೆ. ಮೊದಲನೇದ್ದು ಅರ್ಧ ಗಡ್ಡ ತೆಗೆಸಿ.
6: ಮತ್ತೆ ಎರಡನೇದು?
5: ಅರೆ, ಡಿಜಿಟಲ್ ಪೇಮೆಂಟ್ ಮಾಡಿ UPI ನಿಂದ.
6: ತಗೊಳ್ಳಿ. ಅರೆ, UPI ಮರ್ಯಾದೆ ಉಳಿಸ್ತು.
5: ಒಂದು ಕೆಲಸ ಮಾಡಿ, ಫೇಶಿಯಲ್ ಕೂಡ ಮಾಡಿಸಿ, ಡಿಜಿಟಲ್ ಪೇಮೆಂಟ್ ಮಾಡಿ.
6: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ.
7: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
0: ಕೇಳುಗರೀಗ ಆಲಿಸೋಣ ಚೌಡಕಿ ಪದಗಳನ್ನು. ಕುಷ್ಟಗಿ ತಾಲೂಕಿನ ರಾಮಪ್ಪ, ಬಸಪ್ಪ ಮತ್ತು ಸಂಗಡಿಗರಿಂದ.

ఎడగయ్యా ఉప్పు వాయల మనసు కాయే అరగురామా.

0: ಒಂಬತ್ತು ತಿಂಗಳಿಗೆ ತುಂಬ್ಯಾವ ದಿನಮಾನ ದೇವಿ
1: ಸಂದು ಸಂದಲ್ಲ ಏಸವ ವ್ಯಾಲೇ
0: ರಾಮ
1: ಸಂದು ಸಂದಲ್ಲ ಏಸವ ವ್ಯಾಲೇ.

0: ಕರ್ಪೂರ ಎಂಬುದು ಕಡ್ಡಿ ಅಂಜಲ,
1: ಕಾಯಿ ಎಂಬುದು

ಶ್ರೋತೃ ಬಂದವರು, ಇದುವರೆಗೆ ಕಿಷ್ಟಗಿ ತಾಲೂಕಿನ ರಾಮಪ್ಪ ಮತ್ತು ಬಸಪ್ಪ ಚೌಡ್ಕಿ ಮತ್ತು ಸಂಗಡಿಗರಿಂದ ಚೌಡ್ಕಿ ಪದಗಳನ್ನು ಕೇಳಿದ್ರಿ. ಜನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 8:45 ಆಗುತ್ತಲಿದೆ. ಇನ್ನು ಮುಂದೆ ಸಮಾಚಾರ ಸಂಧ್ಯಾ, ನಂತರ 9:00 ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಆಲಿಸೋಣ. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲೇ

ಎಂ ಡಿ ಪಲ್ಲವಿ ಅವರ ಕಂಠಸ್ಥಿಡಿಯಲ್ಲಿ ಮೂಡಿಬರಲಿದೆ. ಡಾಕ್ಟರ್ HS ವೆಂಕಟೇಶ್ ಮೂರ್ತಿ ಅವರ ರಚಿತ ಭಾವಗೀತೆ.

ಶ್ರೋತೃಬಾಂಧವರ ಇದುವರೆಗೆ ಭಾವಗೀತೆಗಳನ್ನು ಆಲಿಸಿದರೆ ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ಕಂಪನಕ 102.1 ಮೆಗಾಹರ್ಟ್ಸ್ಗಳು ಕೇಳುಗರೆ, ಸಮಯ 9:30 ಆಗುತ್ತಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ ಮೂಡಿಬರುವುದು.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು ಕೇಳುಗರೆ, ಈಗ ಸಮಯ ಸರಿಯಾಗಿ 10 ಗಂಟೆ. ಅಮರಾಮದರ ಕನ್ನಡ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಮೊದಲಿಗೆ ಮೂಡಿಬಲದೆ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಸ್ವರಗಳಲ್ಲಿ ಕ್ರಾಂತಿಯೋಗಿ ಬಸವಣ್ಣ ಸಿನಿಮಾದ ಗೀತೆ. ಜಾನಪದ ಗೀತ ರಚನೆಗೆ ಸಂಗೀತ ನೀಡಿದ್ದಾರೆ ಎಂ ರಂಗರಾವ್.

ಎಲ್ಆರ್ ಈಶ್ವರಿ ಮತ್ತು ಜೆ ವಿ ರಾಘವಲು ಇವುಗಳ ಸ್ವರಗಳಲ್ಲಿ ಮೂಡಿಬರಲಿದೆ. ಜೇನುಗೂಡು ಸಿನಿಮಾದ ಗೀತೆ ಸೂರಟ್ ಅಶ್ವಥ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿಜಯ ಕೃಷ್ಣಮೂರ್ತಿ.

ಪಿ ವಿ ಶ್ರೀನಿವಾಸ್ ಅವರ ಕಂಠಸಿರಿಯಲ್ಲಿ ಕೇಳೋಣ. ಚೋರಿ ಚಿಕ್ಕಣ್ಣ ಸಿನಿಮಾದ ಗೀತೆಯನ್ನು ಚಿ ಉದಯಶಂಕರ್ ಅವರ ಗೀತರಚನೆಗೆ ಸಂಗೀತ ನೀಡಿದ್ದಾರೆ ಸತ್ಯಂ.

ಜಿ ಉದಯಶಂಕರ್ ಅವರ ಸಾಹಿತ್ಯದಲ್ಲಿ ಜಿ ಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆಯಲ್ಲಿ ಕೇಳೋಣ ಎರಡು ನಕ್ಷತ್ರಗಳು ಸಿನಿಮಾದ ಗೀತೆ. ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್.

ಜಯಚಂದ್ರನ್ ಮತ್ತು ಎಸ್ ಜಾನಕಿಯುಗಳ ಸ್ವರಗಳಲ್ಲಿ ಕೇಳೋಣ ಅಂದದ ಅರಮನೆ ಸಿನಿಮಾದಾಗಿದೆ. ಚಿ ಉದಯಶಂಕರ್ ಅವರ ಗೀತ ರಚನೆಗೆ ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಎಸ್ ಜಾನಕಿ ಅವರ ಹಾಡುಗಾರಿಕೆಯಲ್ಲಿ ಕೇಳೋಣ. ಪ್ರೇಮ ಪಲ್ಲವಿ ಸಿನಿಮಾದ ಗೀತೆ, ಸಂಗೀತ ರಾಜನ್ ನಾಗೇಂದ್ರ, ಗೀತ ರಚನೆ ಚಿ ಉದಯಶಂಕರ್ ಅವರದು.

ಆರ್ ಎನ್ ಜಯಗೋಪಾಲ್ ಅವರ ಗೀತ ರಚನೆಯಲ್ಲಿ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದಲ್ಲಿರುವ ಬಿಡುಗಡೆಯ ಬೀಡಿ ಸಿನಿಮಾದ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಸ್ವರಗಳಲ್ಲಿ ಕೇಳೋಣ ಪರಸಂಗದ ಗೆಂಡೆ ತಿಮ್ಮ ಸಿನಿಮಾದ ಗೀತೆ. ಸಂಗೀತ ರಾಜನಾಗೇಂದ್ರ, ಗೀತರಚನೆ ದೊಡ್ಡ ರಂಗೇಗೌಡ ಅವರದು.

ಕೆಳಗುರೆ 10:34 ಈ ಸಮಯದಲ್ಲಿ FM ತರಂಗಾಂತರ 102.1 ಮೆಗಾಹರ್ಟ್ಸ್ಗಳನ್ನ ಟ್ಯೂನ್ ಮಾಡಿ ರಾಯಚೂರು ಆಕಾಶವಾಣಿ FM ಕೇಂದ್ರದಿಂದ ಅಮರ ಮಧುರ ಕಾರ್ಯಕ್ರಮದಲ್ಲಿ ಕನ್ನಡ ಹಳೆಯ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದಾರೆ. ಶ್ರೋತೃ ಬಂಧವರೇ, ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಆಯ್ದುಕೊಂಡಿದ್ದೇವೆ. ನನ್ನ ದೇವರು ಚಿತ್ರದಿಂದ ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ. ಚಿ ಉದಯಶಂಕರ್ ಅವರ ಗೀತರಚನೆಗೆ ರಾಗ ಸಂಯೋಜಿಸಿದ್ದಾರೆ ರಾಜನ್ ನಾಗೇಂದ್ರ.

ಟಿ ಉದಯಶಂಕರ್ ಅವರ ಗೀತ ರಚನೆಯಲ್ಲಿ, ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನದಲ್ಲಿ ಕೇಳೋಣ ರವಿಚಂದ್ರ ಸಿನಿಮಾದ ಗೀತೆ. ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್.

ಜಿ ಉದಯಶಂಕರ್ ಅವರ ಗೀತ ರಚನೆಯಲ್ಲಿ ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆಯಲ್ಲಿ ಕೇಳೋಣ. ಮೇಯರ್ ಮುತ್ತಣ್ಣ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್.

ಕೆಳಗರೆ ಈಗ ಮೂಡಿ ಬರಲಿದೆ ಪಿ ಸುಶೀಲ ಅವರ ಕಂಠ ಸಿರಿಯಲಿ ಬಿಡುಗಡೆ ಸಿನಿಮಾದ ಗೀತೆ. ಸಂಗೀತ ಎಂ ರಂಗರಾವ್, ಸಾಹಿತ್ಯ ಚಿ ಸದಾಶಿವಯ್ಯ ಅವರದು.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯುಗಳ ಸ್ವರಗಳಲ್ಲಿ ಮೂಡಿಬರದೆ ಜನ್ಮ ಜನ್ಮದ ಅನುಬಂಧ ಈ ಸಿನಿಮಾದ ಗೀತೆ. ಚಿ ಉದಯಶಂಕರ್ ಅವರ ಗೀತ ರಚನೆಗೆ ರಾಗ ಸಂಯೋಜಿಸಿದ್ದಾರೆ ಇಳಯ ರಾಜಾ.

ವಿಜಯ್ ನರಸಿಂಹ ಅವರ ಗೀತ ರಚನೆಯಲ್ಲಿ ವಿಜಯ್ ಭಾಸ್ಕರ್ ಅವರ ಸಂಗೀತ ನಿರ್ದೇಶನದಲ್ಲಿರುವ ಮಾನಸ ಸರೋವರ ಚಿತ್ರದ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಶ್ರೋತೃ ಬಂಧವರೇ, ಕಾರ್ಯಕ್ರಮದ ಕೊನೆಯಲ್ಲಿ ಆಯ್ದುಕೊಂಡಿದ್ದೇವೆ ಹೊಮ್ಮಿಸಿಲು ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ. ಸಂಗೀತ ರಾಜನ್ ನಾಗೇಂದ್ರ, ಸಾಹಿತ್ಯ ಗೀತಾಪ್ರಿಯ ಅವರದು.

0: ಶ್ರೋತೃ ಬಂಧವರು, ಇದುವರೆಗೆ ಅಮರ ಮಧುರ ಕಾರ್ಯಕ್ರಮದಲ್ಲಿ ಕನ್ನಡ ಹಳೆ ಚಿತ್ರಗೀತೆಗಳನ್ನು ಆಲಿಸಿದರೆ. ಇದು ಆಕಾಶವಾಣಿಯ ರಾಯಚೂರು FM ಕೇಂದ್ರ. ಕೇಳುಗರೆ, ಸಮಯ 11:05 ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಆಲಿಸೋಣ. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲೇ.
1: The news read by Abhineet Shukla. External Affairs Minister Dr. S. Jaishankar and U.S. Secretary of State Marco Rubio held wide-ranging discussions in New Delhi today. Both the leaders reaffirmed the strength of the India-U.S. strategic partnership and outlined key areas of cooperation, including trade, energy, mobility, and regional security. Addressing a press conference following delegation-level talks, Dr. Jaishankar highlighted the need to conclude a trade agreement at the earliest, welcomed the expansion in energy trade, and stressed that diversified energy supplies are vital for India's energy security.
2: Our government's fundamental responsibility is to address the needs of 1.4 billion people. Obviously, ensuring the accessibility and affordability of energy for them is our prime objective. Secretary and I therefore welcome the expansion in our energy trade in recent months. Diversified supplies are at the heart of energy security for India.
1: On the Iran conflict, Dr. Jaishankar said, both India and the United States have a strong interest in ensuring that global energy prices remain low and that there is unimpeded commerce. India's position in favor of dialogue and diplomacy, as well as safe and unimpeded maritime commerce, was also reiterated. The West Bengal government has directed all district magistrates to set up holding centers for suspected illegal foreigners and foreign prisoners awaiting deportation or repatriation in line with Ministry of Home Affairs, that is MHA, guidelines. According to an official communication issued by the Home and Health Affairs Department, districts have been asked to take necessary steps for housing individuals identified as staying illegally in the country, including those who have completed prison sentences and are awaiting deportation. Union Home Minister Amit Shah today said government has made special provisions to exclude all tribal communities from the ambit of the Uniform Civil Code, that is UCC, ensuring that their rights are fully protected. Addressing the Janjati Sanskritik Samagam in New Delhi, Mr. Shah said the UCC will not infringe upon any tribal rights. The National Testing Agency, that is NTA, today postponed the Common University Entrance Test undergraduate, that is CUET UG 2026 examinations scheduled for the 28th of this month. NTA said that this decision was taken in view of the change in the date of the Eid al-Zuha, that is Bakrid holiday, as per the government notification. The agency informed that revised exam dates for affected candidates will be announced soon. NTA also advised candidates to regularly visit its official website for the latest updates. The Central Board of Secondary Education, that is CBSE, today extended the last date for obtaining scanned photocopies of answer books for Class 12 board examinations by one more day until tomorrow. CBSE said that the decision was taken to provide adequate time to students for submitting requests. The board advised candidates to avail of this extended timeline and submit their applications accordingly. Union Education Minister Dharmendra Pradhan has given directions to depute a team of professors and technical experts from Indian Institute of Technology, that is IIT Madras and IIT Kanpur, to assist the Central Board of Secondary Education, CBSE, in ensuring a glitch-free re-evaluation process. The decision has been taken in view of the developments and concerns raised by students and parents regarding the CBSE post-result services portal. In Karnataka, 8 members of a family, including 7 women, drowned in the Thatte Hakalu River in Uttara Kannada district today. The mishap occurred when they were collecting freshwater mussels and were swept away by strong currents. President Draupadi Murmu, Vice President C.P. Radhakrishnan and Prime Minister Narendra Modi have expressed grief over the loss of lives in the incident. Mr. Modi announced an ex gratia of 2 lakh rupees from the Prime Minister's National Relief Fund for the next of kin of each deceased. Chief Minister Siddaramaiah also announced an ex gratia of 5 lakh rupees for the next of kin of each deceased. The India Meteorological Department, that is IMD, has forecast that severe heat wave conditions are likely to persist over central and northwest India for the next 7 days. The weather agency also issued a red alert for severe heat wave conditions over east Uttar Pradesh, east Madhya Pradesh and Vidarbha for tomorrow. At the Asian Under-23 Wrestling Championships, Indian grapplers continued their impressive run, securing 3 gold, 2 silver and 3 bronze medals in Vietnam's Da Nang today. And that is the end of this news bulletin.
0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಕೇಳುಗರೆ, ನಮ್ಮ ನಿಲಯದಿಂದ ನಾಳೆ ಮೂಡಿಬರಲಿರುವ ಕೆಲವು ಕಾರ್ಯಕ್ರಮಗಳು ಹೀಗಿವೆ. ಬೆಳಗ್ಗೆ 6 ಗಂಟೆಗೆ ಕಾರ್ಯಕ್ರಮ ವಿವರಣೆ, 6:10 ವಂದನ, 6:35 ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರದ ಶ್ರೀಮಠ ನೀಡುತ್ತಿರುವ ಅನಾಥ ಮಕ್ಕಳಿಗೆ ಉಚಿತ ಶಿಕ್ಷಣದ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ ಮೂಡಿಬರುವುದು. ಪ್ರಾಯೋಜಕರು ಶ್ರೀ ಕೆರೆಗೋಡು ರಂಗಾಪುರ ಶ್ರೀಮಠ ಕೆರೆಗೋಡು ತಿಪಟೂರು. 6:40 ರೈತರಿಗೆ ಸಲಹೆ, 6:45 ಪ್ರಾಯೋಜಿತ ಕಾರ್ಯಕ್ರಮ ಅರಿವೆಂಬ ಗುರುವಿಗೆ ಶರಣೆಂಬೆ, ಶರಣರ ಸತ್ಯಾನುಸಂಧಾನದ ಸರಣಿ ಕಾರ್ಯಕ್ರಮ. ರಚನೆ ಬಸವರಾಜ ಸ್ವಾಮಿ, ನಿರ್ದೇಶನ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬಿಂಚಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಬಾಲಂಕು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ರಾಯಚೂರು. 7:15 ಮತ್ತೊಂದು ಪ್ರಾಯೋಜಿತ ಕಾರ್ಯಕ್ರಮ, ಕಲಬುರಗಿಯ ಮಾತೋಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿಯುತ ಶಾಲೆ ನೀಡುವ ಉಚಿತ ಶಿಕ್ಷಣ ಮತ್ತು ಕರಕುಶಲ ತರಬೇತಿ ಕುರಿತು ಪ್ರಾಯೋಜಿತ ಕಾರ್ಯಕ್ರಮವಿದೆ. ಪ್ರಾಯೋಜಕರು ಶ್ರೀಮತಿ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆ ಕಲಬುರಗಿ. 7:45 ಚಿತ್ರಗೀತೆಗಳು, 9:05 ಮಹಿಳೆಯರಲ್ಲಿ ಕಂಡುಬರುವ ಗರ್ಭಕಂಠ ಕ್ಯಾನ್ಸರ್ನ ನಿಯಂತ್ರಣಕ್ಕಾಗಿ ಆರೋಗ್ಯ ಇಲಾಖೆಯ HPV ಲಸಿಕಾ ಅಭಿಯಾನದ ಕುರಿತು ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಅನುಷ್ಠಾನ ಅಧಿಕಾರಿಗಳಾದ ಡಾಕ್ಟರ್ ನಂದಿತಾ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ವೆಂಕಟೇಶ್ ಬೇಮಿರಮಿಂಚಿ. 9:30 ಚಿತ್ರಗೀತೆಗಳು, ಸಂಜೆ 5:00 ಚಿತ್ರಗೀತೆಗಳು, 5:30 ಯುವವಾಣಿಯಲ್ಲಿ ಗೀತಲಹರಿ. 6:15 ಶ್ರೀ ಕೆರಗೋಡಿ ರಂಗಾಪುರದ ಶ್ರೀಮಠದ ಚಟುವಟಿಕಾ ಕಾರ್ಯಕ್ರಮಗಳ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಶ್ರೀ ಕೆರೆಗೋಡಿ ರಂಗಾಪುರ ಶ್ರೀಮಠ ಕೆರೆಗೋಡಿ ತಿಪಟೂರು. 6:51 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮುಂಗಾರು ಹಂಗಾಮಿಗೆ ಗುಣಮಟ್ಟದ ಬೀಜಗಳ ಆಯ್ಕೆ ಮತ್ತು ಕೃಷಿ ವಿಶ್ವವಿದ್ಯಾಲಯದ ಬೀಜ ಘಟಕದಲ್ಲಿ ಲಭ್ಯವಿರುವ ಬೀಜಗಳ ಕುರಿತು ಸಂದರ್ಶನಾಧಾರಿತ ಕಾರ್ಯಕ್ರಮವಿದೆ. 8:00 ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚಾ ಕಾರ್ಯಕ್ರಮ, ಭಾಗವಹಿಸಲಿದ್ದಾರೆ ವೆಂಕಟೇಶ್ ಬೇವಿನ ಬಿಂಚಿ ಮತ್ತು ರಮಾ ಕುಲ್ಕರ್ಣಿ. 10:30 ಹಿಂದಿ ಚಿತ್ರಗೀತೆಗಳನ್ನು ಆಲಿಸಬಹುದು. ಇದುವರೆಗೆ ನಮ್ಮ ನಿಲಯದಿಂದ ನಾಳೆ ಮೂಡಿಬರಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 11:20. ಇಲ್ಲಿಗೆ ಈ ದಿನದ ಪ್ರಸಾರ ಕಾರ್ಯ ಮುಕ್ತಾಯವಾಗುವುದು. ನಿಲಯದ ನಾಳೆ ಪ್ರಸಾರ ಕಾರ್ಯ 5:53 ಆರಂಭವಾಗುವುದು. ಪರಮೇಶ್ವರನಿಗೆ ಅನುಮತಿ ಕೊಡಿ. ಶುಭರಾತ್ರಿ. ಜೈ ಹಿಂದ್.